ಆಕಾಶವಾಣಿ ಮಡಿಕೇರಿ ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಶ್ರಾವಣ ಮಾಸದ 6ನೇ ದಿನ, ಅಂದರೆ 2026ನೇ ಇಸವಿ ಆಗಸ್ಟ್ ತಿಂಗಳ 28ನೇ ತಾರೀಕು ಶುಕ್ರವಾರ. ಕೇಳುಗರಿಗೆಲ್ಲ ನಮ್ಮ ನಿಲಯದ ಪರವಾಗಿ ಶುಭೋದಯ. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಸಮಯ 5:57:05. ಶುಭ ನುಡಿ.

ಸಾಹಿತ್ಯ ನಮ್ಮಲ್ಲಿನ ಕೊರೆಯನ್ನು ತೋರಿಸುತ್ತದೆ. ಅದು ಉನ್ನತಿಯ ಸಾಧನೆಗೆ ಪ್ರೇರಣೆ, ಮನುಷ್ಯನ ಹೃದಯಕ್ಕೆ ನವ ಚೈತನ್ಯ ನೀಡುತ್ತದೆ ಹಾಗೂ ಹೃದಯವನ್ನು ಶುದ್ಧಗೊಳಿಸುತ್ತದೆ. ಹೀಗೆಂದವರು ಬಿ ಎಂ ಶ್ರೀಕಂಠಯ್ಯ.

ಇದುವರೆಗೆ ಮಂಗಳ ಧ್ವನಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:10. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇದೀಗ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯ ರಾಗ. 6:30 ಡಾಕ್ಟರ್ ಮಹೇಶ್ ಭಟ್ ಅವರಿಂದ ಚಿಂತನ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹೊಂಡೈ. 8:30 ವಿಶ್ವ ಸಂಸ್ಕೃತ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಉಮಾಮಹೇಶ್ವರ ಎನ್ ಅವರಿಂದ ಭಾಷಣ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಒಂದೇ ಮಾತರಂ 100 ಯೋಧರ ಸಂಭ್ರಮ ಆಕಾಶವಾಣಿಗೆ 90ರ ಸಂಭ್ರಮ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಯಪ್ಪ. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ. ಈ 3 ಕಾರ್ಯಕ್ರಮಗಳು ಬೆಂಗಳೂರು ಕೇಂದ್ರದಿಂದ. 9:30 ಮಡಿಕೇರಿ ಆಕಾಶವಾಣಿಯ 33ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಶ್ರೋತೃಗಳೊಂದಿಗೆ ವಿಶೇಷ ಅನಿಸಿಕೆ ವಿನಿಮಯ ನೇರ ಫೋನಿನ ಕಾರ್ಯಕ್ರಮ. 10:30 ಗಾನ ಬಜಾನ ಹಿಂದಿ ಚಿತ್ರಗೀತೆಗಳು. 11:00 ನನ್ನದೆಯ ಹಾಡು. ಮಡಿಕೇರಿ ಆಕಾಶವಾಣಿಯ 33ನೇ ಸಂಸ್ಥಾಪನಾ ದಿನದ ಅಂಗವಾಗಿ ನೇರ ಫೋನಿನ ಕಾರ್ಯಕ್ರಮ. ನಿರ್ವಹಣೆ ಎಂ ಶಕುಂತಲ. 12:05 ವನಿತಾ ವಿಹಾರದಲ್ಲಿ ರಕ್ಷಾಬಂಧನದ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ಬರಹಗಾರ್ತಿ ಹಾಸನದ ಬಿಎಂ ಭಾರತಿ ಹಾದಿಗೆ ಅವರಿಂದ ಸಣ್ಣ ಪ್ರಬಂಧ ರಕ್ಷಾಬಂಧನ. ನಂತರ ಜನಪದ ಗೀತೆಗಳು. 12:35 ಆರೋಗ್ಯ ಸಂಚಿಕೆಯಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು, ಈ ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕ

0: ಆದ ತಿಪ್ಪೇಸ್ವಾಮಿ ಕೆಎಂ ಅವರೊಂದಿಗೆ ಸಂದರ್ಶನ. ಒಂದು ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಬಗ್ಗೆ ಮಾಹಿತಿ ಸಂಪನ್ಮೂಲ ವ್ಯಕ್ತಿ ಹೊನ್ನಪ್ಪಗೌಡ, ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಬೆಂಗಳೂರು. ಒಂದು ಗಂಟೆ 30 ನಿಮಿಷಕ್ಕೆ ಪ್ರಚಲಿತ. 2:40ಕ್ಕೆ ಗಾಂಧಿ ಸ್ಮೃತಿ ಬೆಂಗಳೂರು ಕೇಂದ್ರದಿಂದ. 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ. 4:15ಕ್ಕೆ ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗಳು 4:30ಕ್ಕೆ. ಇಂದು ಸಂಜೆ 5:00 ಮಹಿಳಾ ಲೋಕದಲ್ಲಿ ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಜಿಕೆ ಅವರಿಂದ ಸೋದಾಹರಣ ಭಾಷಣ, ಬೆಚ್ಚಗಿನೆಯ ರಕ್ಷೆಯ ರಕ್ಷಾಬಂಧನ. ಬಳಿಕ ಜನಪದ ಗೀತೆ ನಿರ್ವಹಣೆ ಜಗದೀಶ್ ಪಿಎಂ. 5:45ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಾಯಿಯ ಮಾನಸಿಕ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತ್ತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 6:30ಕ್ಕೆ ಅವಲೋಕನ. 6:50ಕ್ಕೆ ಕೃಷಿ ರಂಗದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಕುರಿತು ಡಾ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ. 7:20ಕ್ಕೆ ಸುದ್ದಿ ಚೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸೈನ್ಸ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು. 8:00ಕ್ಕೆ ಸಿರಿಗಂಧ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30ಕ್ಕೆ ಪ್ರಚಲಿತ ವಿದ್ಯಮಾನ. 10:00ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿ ನಾರಾಯಣನ್ ಅವರ ಹಾಡುಗಾರಿಕೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಯೇ ಹೈ ವಿವಿಧ ಭಾರತಿ.
2: Stranded in Nepal due to the flash flood tragedy. Death toll in the massive flash floods.
3: Death toll in the massive flash floods in Nepal has reached 389 as authorities race against time to find thousands of missing people, including 290 Indians. Authorities in Tibet and Nepal have reported over 1,500 people missing. Out of these, many are foreigners. Both authorities reported that people from more than 30 countries are missing. The External Affairs Ministry has said that 84 Indian nationals have been rescued so far in Nepal. These include 63 workers of the Trishuli 1 project as well as 21 people from Tamil Nadu. The ministry said that contact with 290 Indians have not been established so far. Addressing media in New Delhi, External Affairs Ministry spokesperson Randeep Jaiswal said the Indian embassy in Kathmandu is in touch with the project authorities to collect information as communication links in the affected area have been disrupted. Mr. Jaiswal said India has sent more than 47 tons of emergency relief supplies aimed at supporting Nepal's ongoing rescue and relief operations. The Ministry of External Affairs has set up a round-the-clock control room in New Delhi to assist people. The control room can be contacted at +9111-2308-8718, +9111-2308-8719. For WhatsApp calls and messages, +9199-6829-1988 can be contacted. The emergency contact numbers of the Indian Embassy in Kathmandu are +977-985-131-6807, +977-970-910-7500 and 977-981-032-6117. Prime Minister Narendra Modi will visit Uzbekistan tomorrow. He will be on a two-day visit to the Central Asian country. Prime Minister will visit Tashkent at the invitation of the President of Uzbekistan, Shavkat Mirziyoyev. During the visit, Prime Minister will hold delegation-level talks with President Mirziyoyev to further strengthen the strategic partnership between the two countries.

0: ಮಾಡಲು
1: ನಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ವರ್ಷದ ಹುಟ್ಟುಹಬ್ಬ.
0: ನಿಮಗೆ ಶುಭಾಶಯ, ಪ್ರತಿ ಕ್ಷಣ ಕೋಟಿ ಕೋಟಿ ಶುಭಾಶಯ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಈ ಧ್ಯೇಯದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಿಮ್ಮ ಬಳಿಗೆ ಹೊತ್ತು ತರುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳು ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಈಗ ಕೇಳಿ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯ ರಾಗ. ಮೊದಲಿಗೆ ಅಲ್ಲಮ ಪ್ರಭು ಅವರ ವಚನ, ಕುಲಮದ ಛಲಮದ ವಿದ್ಯಾಮದದವರ ತೋರದಿರ, ಹಾಡಿದರೆ ಎಂ ಎಸ್ ಗೀತಾ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ ಪ್ರಸಾರವಾಯಿತು.
1: ಆತ್ಮೀಯ ಶ್ರೋತೃಗಳೇ, ನಿಮ್ಮ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ಹುಟ್ಟುಹಬ್ಬ. ಬನ್ನಿ ಶುಭ ಕೋರೋಣ.
0: ಆಕಾಶವಾಣಿ ಮಡಿಕೇರಿ, ಸಮಯ 6:30 ಆಗಲಿದೆ. ಈಗ ಚಿಂತನ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಚಿಂತನ ಡಾಕ್ಟರ್ ಮಹೇಶ್ ಭಟ್ ಅವರಿಂದ.
1: ಎಲ್ಲರಿಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಈ ಪ್ರಪಂಚದಲ್ಲಿ ದೇವರು ಮಾನವನಿಗೆ ಕೊಟ್ಟಂತಹ ವರಗಳಲ್ಲಿ ಆಡುವಂತಹ ಮಾತು ಹಾಗೂ ಆಡುವುದಕ್ಕೆ ಅದ್ಭುತವಾದಂತಹ ಭಾಷೆ ಅತ್ಯಮೂಲ್ಯವಾದಂತಹ ವರ. ಪ್ರಪಂಚದಲ್ಲಿ 2000ಕ್ಕೂ ಅಧಿಕ ಭಾಷೆಗಳಿದ್ರೂ ಕೂಡ ಈ ಎಲ್ಲ ಭಾಷೆಗಳಿಗೆ ಮಾತೃಸ್ಥಾನದಲ್ಲಿರುವುದು ಮಾತ್ರ ನಮ್ಮ ಭಾರತೀಯ ಪ್ರಾಚೀನವಾದಂತಹ ಸಂಸ್ಕೃತ ಭಾಷೆ ಎಂಬುದು ಅತ್ಯಂತ ದಿಟ. ಹೆಸರೇ ಹೇಳುವಂತೆ ಅತ್ಯಂತ ಸಂಸ್ಕೃತವಾದಂತಹ ಭಾಷೆ. ಪ್ರಪಂಚದ ಭಾಷಾ ಸಮೂಹದಲ್ಲಿ ಇನ್ನೂ ಸಂಸ್ಕೃತವಾದಂತಹ ಭಾಷೆ ಇಲ್ಲ ಎಂಬುದೇ ಇದರ ತಾತ್ಪರ್ಯ. ಈ ಭಾಷೆಯ ಅತಿಶಯ ಹೇಗೆ ಎಂಬುದನ್ನು ನೋಡಿದರೆ ಅದಕ್ಕೆ ಅನೇಕ ಕಾರಣಗಳು ಕಾಣಸಿಗ್ತವೆ. ಮೊದಲನೆಯದು ಈ ಭಾಷೆಗೆ ಇರುವಂತಹ ಅತ್ಯದ್ಭುತ ವ್ಯಾಕರಣ. ಪಾಣಿನಿಯ ವ್ಯಾಕರಣ ಎಂದು ಇದು ಪ್ರಸಿದ್ಧವಾದರೂ ಕೂಡ ಪಾಣಿನಿ, ಕಾತ್ಯಾಯನ ಹಾಗೂ ಪತಂಜಲಿ ಮಹರ್ಷಿಗಳು ಕೂಡಿ ರಚಿಸಿದಂತಹ ವ್ಯಾಕರಣ ಇದು. ಈ ತ್ರಿಮುನಿ ವ್ಯಾಕರಣ ಈ ಭಾಷೆಯ ಸತ್ವವನ್ನು, ವ್ಯಾಪಕತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ. ಈ ಭಾಷೆ ಇಷ್ಟೊಂದು ದೃಢವಾಗಿ ಸಾವಿರಾರು ವರ್ಷಗಳ ನಂತರವೂ ಕೂಡ ಭತ್ತದ ಗಂಗಾ ಪ್ರವಾಹದ ಹಾಗೆ ನಿರಂತರವಾಗಿ ಹರಿಯುವುದಕ್ಕೆ ಈ ವ್ಯಾಕರಣದ ದೃಢತೆ ಕಾರಣ. ಮತ್ತೆ ವೇದಗಳಿಂದ ತೊಡಗಿ ಅಷ್ಟಾದಶ ಪುರಾಣಗಳು, ಅನೇಕ ಉಪಪುರಾಣಗಳು, ವೇದಾಂಗಗಳು, ಶಾಸ್ತ್ರಗಳು, ವೈದ್ಯಕ, ಜ್ಯೋತಿರ್ವಿಜ್ಞಾನ

0: ಹೀಗೆ ಈ ಭಾಷೆಯಲ್ಲಿ ಅಂತರ್ನಿಹಿತವಾದಂತಹ ಜ್ಞಾನರಾಶಿ ಅತ್ಯಂತ ಅಗಾಧ. ನಾಲ್ಕು ವೇದಗಳು, ವೇದಕ್ಕೆ ಉಪವೇದಗಳು, ಧನುರ್ವೇದ, ಗಾಂಧರ್ವ ವೇದ, ಆಯುರ್ವೇದ ಮೊದಲಾದಂತಹ ಲೋಕೋಪಕಾರಕವಾದಂತಹ ಉಪವೇದಗಳ ಸರಣಿಯೇ ಇಲ್ಲಿದೆ. ಅನೇಕ ಶಾಸ್ತ್ರಗಳು, ಪ್ರಪಂಚದ ಆರೋಗ್ಯವನ್ನು ಸಂಪಾದಿಸುವ ಆಯುರ್ವೇದ, ನಮಗೆ ದಿನನಿತ್ಯದ ಗ್ರಹ ನಕ್ಷತ್ರಗಳ ಚಲನೆ, ಕಾಲದ ಜ್ಞಾನ ಎಲ್ಲವನ್ನು ಒದಗಿಸುವಂತಹ ಜ್ಯೋತಿಷ ಶಾಸ್ತ್ರ, ಧರ್ಮಶಾಸ್ತ್ರ, ಗಣಿತ, ಹೀಗೆ ಇಲ್ಲಿರುವಂತಹ ಜ್ಞಾನದ ಸ್ರೋತಸ್ಸುಗಳಿಗೆ ಲೆಕ್ಕವೇ ಇಲ್ಲ. ಸಹಜವಾಗಿ ಹೇಳಬೇಕಾದ್ರೆ ಈ ಭಾಷೆಯ ವ್ಯಾಪ್ತಿ ಎನ್ನುವುದು ಉಪನಿಷತ್ತುಗಳಿಂದ ಆರಂಭಿಸಿ ಉಪಗ್ರಹದ ವರೆಗೆ ವ್ಯಾಪಿಸಿದ್ದು, ಅಥವಾ ಆಕಾಶದಿಂದ ಆರಂಭಿಸಿ ನಮ್ಮ ಅಡುಗೆ ಮನೆಯನ್ನೂ ಕೂಡ ಈ ಭಾಷೆ ವ್ಯಾಪಿಸಿದೆ. ಅದಕ್ಕೆ ಭೀಮನಿಂದ ರಚಿತವಾದಂತಹ ಪಾಕಶಾಸ್ತ್ರವೇ ಸಾಕ್ಷಿ. ಹೀಗೆ ಸಂಸ್ಕೃತ ಭಾಷೆ ತಾನು ವ್ಯಾಪಿಸದೆ ಹೋದಂತಹ ಪ್ರಪಂಚದ ಯಾವ ಕ್ಷೇತ್ರವೂ ಇಲ್ಲ ಅಂದ್ರೆ ಅದು ಅತಿಶಯೋಕ್ತಿಯಲ್ಲ. ಭಗವದ್ಗೀತೆಯಂತಹ ಅದ್ಭುತ ಸಂಸ್ಕೃತ ಭಾಷೆಯಲ್ಲಿದೆ. ರಾಮಾಯಣ, ಮಹಾಭಾರತ ಮೊದಲಾದಂತಹ ಲೋಕೋಪಕಾರಕವಾದಂತಹ ಕಾವ್ಯಾಮೃತ ಈ ಸಂಸ್ಕೃತ ಭಾಷೆಯಲ್ಲಿದೆ. ಹೀಗೆ ಜ್ಞಾನದ ಖನಿ ಈ ಭಾಷೆ ಎನ್ನುವುದು ಈ ಭಾಷೆಯ ಗರಿಮೆಗೆ ಮತ್ತೊಂದು ಹಿಡಿದಂತಹ ಕೈಗನ್ನಡಿ. ಮತ್ತು ಈ ಭಾಷೆಯ ಶಬ್ದಗಳ ಉಚ್ಚಾರದಿಂದ ಒಂದು ಅಲೌಕಿಕವಾದಂತಹ ಅನುಭೂತಿಯನ್ನ ನಾವು ಹೊಂದುತ್ತೇವೆ. ಪತಂಜಲಿ ಮಹರ್ಷಿಗಳು ತಮ್ಮ ಮಹಾಭಾಷ್ಯದಲ್ಲಿ ಹೇಳಿರುವ ಹಾಗೆ ಸಂಸ್ಕೃತ ಭಾಷೆಯ ಶಬ್ದ ತತ್ವವನ್ನು ಯಾವಾತ ತಿಳಿದು ಶಬ್ದ ಪ್ರಯೋಗವನ್ನು ಮಾಡ್ತಾನೋ ಅಂಥವನಿಗೆ ವೇದ ಶಬ್ದಗಳನ್ನು ಉಚ್ಚಾರ ಮಾಡಿದಂತಹ ಪುಣ್ಯ ಬರ್ತದೆ ಅಂತ ಅಲ್ಲಿ ಹೇಳಿದ್ದಾರೆ. ಹೀಗೆ ಈ ಭಾಷೆಯ ವ್ಯಾಪಕತೆಗೆ ಆಕಾಶ ಸರಿಸಾಟಿಯಾದದ್ದು. ಆದ್ದರಿಂದ ಇಂತಹ ಭಾಷೆಯನ್ನು ಕಲಿಯೋಣ, ನಮ್ಮದಾಗಿಸಿಕೊಳ್ಳೋಣ, ಅಮಿತವಾದಂತಹ ಜ್ಞಾನವನ್ನು ನಾವು ಪ್ರಾಪ್ತಿಸಿಕೊಳ್ಳೋಣ.
1: ಇದುವರೆಗೆ ಡಾಕ್ಟರ್ ಮಹೇಶ್ ಭಟ್ ಅವರಿಂದ ಚಿಂತನ ಕೇಳಿದಿರಿ. ಚಿಂತನ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:35. ಈಗ ಕೇಳಿ ರೈತರಿಗೆ ಸಲಹೆ.
3: ಕಾಫಿ ಬೆಳೆಗಾರರು ಆಗಸ್ಟ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಸಸಿಮಡಿನಲ್ಲಿ ನಾವು ಮುಖ್ಯವಾಗಿ ಈ ಅತಿ ಹೆಚ್ಚು ಮಳೆಯ ಸಮಯದಲ್ಲಿ ನೆರಳು ಬಲೆಯನ್ನು ತೆಗೆದುಹಾಕಬೇಕಾಗತ್ತೆ. ಮತ್ತು ಸರಿಯಾದಂಥ ಒಳಚರಂಡಿಯನ್ನು ನಾವು ಮಾಡಿಕೊಂಡು ನೀರು ಬಸ್ತೋಗೋದಕ್ಕೆ ಅವಕಾಶವನ್ನು ಕಲ್ಪಿಸಬೇಕಾಗತ್ತೆ. ಸಸಿಮಣ್ಣಿನಲ್ಲಿ ಕಂಡುಬರುವಂತಹ ಕಾಂಡಕ್ಷಯ ರೋಗ ಮತ್ತು ಎಲೆ ಚುಕ್ಕೆ ರೋಗದ ನಿರ್ವಹಣೆಗೆ ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಮುಖ್ಯವಾಗಿ ಈ ಕಾಂಡಕ್ಷಯ ಮತ್ತು ಎಲೆ ಚುಕ್ಕೆ ರೋಗ ಮೈರೋಥಿಷಿಯಂ ರೋರಿಡಮ್ ಎಂಬ ಶಿಲೀಂಧ್ರದಿಂದ ಉಂಟಾಗುತ್ತೆ. ಕಾಫಿ ಗಿಡಗಳನ್ನು ಈ ರೋಗದಿಂದ ರಕ್ಷಣೆ ಮಾಡೋದಕ್ಕೆ ನಾವು ಈ ಪಾಲ್ತೀನ್ ಹಾಳೆಯ ಮೇಲ್ಛಾವಣಿಯನ್ನು ಮಾಡ್ಕೋಬೇಕಾಗತ್ತೆ. ಅಂದರೆ ಹೆಚ್ಚು ಮಳೆಯಿಂದ ಸಂರಕ್ಷಿಸೋದಕ್ಕೆ ಈ ಕಾಂಡಕ್ಷಯ ಮತ್ತು ಎಲೆ ಚುಕ್ಕೆ ರೋಗ ಕಂಡುಬಂದರೆ ನಾವು ರೋಗ ಪೀಡಿತ ಎಲೆ ಮತ್ತು ಕಾಂಡಗಳನ್ನು ಆ ಸಸಿಮಡಿಯಿಂದ ತೆಗೆದು ನಾಶ ಮಾಡಬೇಕಾಗತ್ತೆ. ಆನಂತರ ಶಿಲೀಂಧ್ರನಾಶಕದ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಮೈರೋಥಿಷಿಯಂನ ವೃತ್ತಾಕಾರದ ಚುಕ್ಕೆಗಳನ್ನು ನಾವು ಕಾಫಿ ಗಿಡಗಳ ಎಲೆಗಳ ಮೇಲೆ ಮತ್ತು ಕೆಳಭಾಗದಲ್ಲಿ ಕಾಣಬಹುದು. ಕಾಂಡಕ್ಷಯದಲ್ಲಿ ನಾವು ಮುಖ್ಯವಾಗಿ ಬುಡದಿಂದ ಸ್ವಲ್ಪ ಮೇಲ್ಭಾಗದಲ್ಲಿ ಕಾಂಡದ ಮೇಲೆ ಒಂದು ರೀತಿ ಕಪ್ಪಾದಂತಹ ಬೆಳವಣಿಗೆಯನ್ನು ಕಾಣ್ತೇವೆ. ಅದು ಕಾಂಡ ಕೊಳೆತಾ ಇರುವಂಥ ಒಂದು ಲಕ್ಷಣ. ಇದರಿಂದ ಸಸಿಗಳು ಒಣಗೋಗ್ತವೆ. ಇದಕ್ಕೋಸ್ಕರ ನಾವು ಪ್ರತಿ ಲೀಟರ್ ನೀರಿಗೆ 1 ml ಪ್ರೋಪಿಕೋನಜೋಲ್ 25 UC ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಆ ಸಸಿಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇನ್ನೂ ಕೂಡ ರೋಗ ಏನಾದರೂ ಮುಂದುವರೆದ್ರೆ 25-30 ದಿನಗಳ ನಂತರ ಮ್ಯಾಂಕೋಜಬ್ 75 WP ಪ್ರತಿ ಲೀಟರ್ ನೀರಿಗೆ 2 g ಪ್ರಮಾಣದಲ್ಲಿ ಬೆರೆಸ್ಕೊಂಡು ದ್ರಾವಣ ಮಾಡಿಕೊಂಡು ಕಾಫಿ ಗಿಡಗಳಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಹೊಸ ಕಾಫಿ ತೋಟಗಳನ್ನು ಮಾಡಿಕೊಳ್ಳುವಂಥವ್ರು ಮತ್ತು ಈಗಾಗಲೇ ಮಾಡಿಕೊಂಡಿರುವಂಥವ್ರು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗ

0: ಆಗುತ್ತೆ. ಇನ್ನು ಹೊಸದಾಗಿ ನಾವು ಸಸಿಗಳನ್ನು ನಾಟಿ ಮಾಡ್ಕೋಬೇಕು ಅಂದ್ಕೊಂಡ್ರೆ 6-8 ತಿಂಗಳ ಸಸಿಗಳನ್ನು ನಾಟಿಗೆ ಬಳಸ್ಕೋಬೇಕಾಗತ್ತೆ. ಅರೇಬಿಕಾದಲ್ಲಾದರೆ ನಾವು ಸಾಲಿನಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 4 ಅಡಿ ಅಂತರ ಕೊಡ್ಬೋದು, ಅಥವಾ ಸಾಲಿನಿಂದ ಸಾಲಿಗೆ 6 ಅಡಿ, ಗಿಡದಿಂದ ಗಿಡಕ್ಕೆ 5 ಅಡಿ ಅಂತರ ಕೊಡ್ಬೋದು. ಹಾಗೆಯೇ ಸಾಲಿನಿಂದ ಸಾಲಿಗೆ 8 ಅಡಿ ಮತ್ತು ಗಿಡದಿಂದ ಗಿಡಕ್ಕೆ 4 ಅಡಿ ಅಂತರವನ್ನು ಕೊಡ್ಬೋದು. ರೋಬಸ್ಟಾದಲ್ಲಾದರೆ ಸಾಲಿನಿಂದ ಸಾಲಿಗೆ 10 ಅಡಿ, ಗಿಡದಿಂದ ಗಿಡಕ್ಕೆ 8 ಅಡಿ. ಇದಕ್ಕೆ ಬದಲಾಗಿ ಸಾಲಿನಿಂದ ಸಾಲಿಗೆ 12 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ ಅಂತರವನ್ನು ನಾವು ಕೊಡೋದ್ರ ಮೂಲಕ ಈ ಹೆಡ್ಜ್ ಸಾಲು ನಡುವಿಕೆಯನ್ನು ನಾವು ಅಳವಡಿಸ್ಕೋಬಹುದು. ಈ ರೀತಿ ನಾವು ಹೆಚ್ಚು ಅಂತರವನ್ನು ಕೊಡೋದ್ರಿಂದ ಸಣ್ಣ ಕೃಷಿ ಯಂತ್ರೋಪಕರಣಗಳ ಬಳಕೆಯನ್ನು ನಾವು ಸುಲಭವಾಗಿ ಮಾಡ್ಕೋಬಹುದು. ಎಳೆಯ ಕಾಫಿ ಗಿಡಗಳ ಸುತ್ತಲೂ ತರಗೆಲೆಯಿಂದ ನಾವು ಮುಚ್ಕೋಬೇಕಾಗತ್ತೆ. ಹಾಗೆಯೇ ಈ ಗಾಳಿಯ ಒಂದು ಹಾನಿಯಿಂದ ಅವುಗಳನ್ನು ರಕ್ಷಿಸೋದಕ್ಕೆ ಅಡ್ಡಗೂಟವನ್ನು ಕೂಡ ನೆಡಬೇಕಾಗತ್ತೆ. ಅಂದರೆ ಆ ಕಾಫಿ ಗಿಡಗಳಿಗೆ ರಕ್ಷಣೆ ಒದಗಿಸೋದಕ್ಕೆ, ಭದ್ರತೆಯನ್ನು ಒದಗಿಸೋದಕ್ಕೆ. ಈ ಜಾನುವಾರುಗಳಿಂದ ಮತ್ತು ಮಂಗಗಳ ಕಾಟದಿಂದ ಈ ಕಾಫಿ ಗಿಡಗಳನ್ನು ರಕ್ಷಿಸೋದಕ್ಕೆ ಎಳೆ ಕಾಫಿ ಗಿಡಗಳಿಗೆ ನಾವು ಗೂಡನ್ನು ಕಟ್ಟಬೇಕಾಗತ್ತೆ. ಮುಖ್ಯವಾಗಿ ನೈಸರ್ಗಿಕ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಾವು ಗೂಡು ಕಟ್ಟಬಹುದು, ಅಥವಾ ನಮ್ಮಲ್ಲಿ ಲಭ್ಯವಿರುವಂತಹ ಗೊಬ್ಬರದ ಚೀಲಗಳನ್ನು ಬಳಸಿಕೊಂಡು ಕೂಡ ಗೂಡನ್ನು ಕಟ್ಟಬಹುದು. ಒಂದು ಈ ಕಾಫಿ ತೋಟಗಳ ಪಟ್ಟೆನಲ್ಲಿ ವಿವಿಧ ರೀತಿಯ ಕಾಫಿ ಗಿಡಗಳನ್ನು ನೆಡೋದನ್ನು ಅಭ್ಯಾಸ ಮಾಡಬಾರದು. ಏಕೆಂದರೆ ಅವುಗಳ ಬೆಳವಣಿಗೆ, ಗುಣಮಟ್ಟ ಮತ್ತು ಉತ್ಪಾದಕತೆಯ ಒಂದು ವಿಚಾರದಲ್ಲಿ ಬೇರೆ ಬೇರೆ ಪ್ರಭೇದಗಳು, ತಳಿಗಳು ಬೇರೆ ಬೇರೆ ರೀತಿಯಲ್ಲಿ ವರ್ತಿಸ್ತವೆ ಮತ್ತು ಅವುಗಳ ಉತ್ಪಾದಕ ಶಕ್ತಿ ಬೇರೆ ಬೇರೆ ಆಗಿರುತ್ತೆ. ಆದ್ದರಿಂದ ಒಂದೇ ಪಟ್ಟೆನಲ್ಲಿ ಬೇರೆ ಬೇರೆ ತಳಿಗಳನ್ನು ನಾವು ನೆಡೋದರಿಂದ ಆ ಒಂದು ಕಾಫಿ ತೋಟದ ಏಕರೂಪತೆಗೆ ಧಕ್ಕೆ ಬರುತ್ತೆ ಮತ್ತು ಈ ಕಾಫಿ ಗುಣಮಟ್ಟದಲ್ಲೂ ಕೂಡ ಏರುಪೇರಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕಳೆ ತೆಗೆಯುವಾಗ ನಾವು ದಬ್ಬೆ ಕಳೆಯನ್ನು ಮುಂದುವರಿಸೋದು ಬಹಳ ಮುಖ್ಯ. ಕಳೆಗಳು ನಾವು ಕೊಡುವಂತಹ ಪೋಷಕಾಂಶಗಳಿಗೆ ಕಾಫಿ ಗಿಡಗಳ ಜೊತೆಯಲ್ಲಿ ಪೈಪೋಟಿ ನಡೆಸ್ತವೆ. ಆದ್ದರಿಂದ ಹೊಸದಾಗಿ ಗಿಡ ನಾಟಿ ಮಾಡಿದ ತೋಟದಲ್ಲಿ ಕಳೆ ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುಗಳು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಕೇಳಿದಿರಿ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.

ಈಗ ಕೇಳಿ ಸ್ವರಮಾಧುರ್ಯ. ಇಂದು ಡಾಕ್ಟರ್ ಕೆಜೆ ಯೇಸುದಾಸ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ವಾತಾಪಿ ಗಣಪತಿ, ರಾಗ ಹಂಸಧ್ವನಿ, ಆದಿತಾಳ.

0: ಇದುವರೆಗೆ ಡಾಕ್ಟರ್ ಕೆಜೆ ಯೇಸುದಾಸ್ ಅವರ ಹಾಡುಗಾರಿಕೆಯಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನ ಕೇಳಿದಿರಿ. ಇದು ಇಂದಿನ ಸ್ವರಮಾಧುರ್ಯ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಗೋಣಿಕೊಪ್ಪಲಿನ ಲಿಯೋರಾ ಗೋಲ್ಡ್ ನ 5th ಇಯರ್ ಆನಿವರ್ಸರಿ ಆಫರ್. ಡೈಮಂಡ್ ಆಭರಣಗಳನ್ನು ಖರೀದಿಸುವಾಗ ಡೈಮಂಡ್ ವ್ಯಾಲ್ಯೂ ಮೇಲೆ 17,777 ರುಪೀಸ್ ಡಿಸ್ಕೌಂಟ್. ಲಿಯೋರಾ ಗೋಲ್ಡನ್ ಡೈಮಂಡ್ಸ್, ಗೋಣಿಕೊಪ್ಪಲ್.
6: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓನಂದ್ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
7: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
8: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
7: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
8: ವಿಲ್ಕೋ ಗೋಲ್ಡ್, ಕುಶಾಲನಗರ.
9: ಅಪೋಲೋ ಯುವಕ ಸಂಘ ಬಲ್ಲಮಾವಟಿ ಇಂಗಡಾದನಲ್ಲಿ ಚಿನ್ನಿಯಾರು 12ನೇ ನಾಲ್ನಾಡ್ ಕೈಲ್ಪೋದ್ರ ಮಾರಿಪತ್ಲ್ ಇಂದು ಬೊಳ್ಳ್ಯಾಚ ಮಜ್ಜನ 1 ಗಂಟೆಯಿಂದ ಬಲ್ಲಮಾವಟಿ ನೇತಾಜಿ ವಿದ್ಯಾಸಂಸ್ಥೆರ ಕಳಿಪರಂಬುಲು ಆಮಕ್ಕ ಪೊಮ್ಮಕ್ಕ ಮಕ್ಕ ಕೂಡ್ನಕ್ಕೆ ಎಲ್ಲಾ ಸಾರ್ವಜನಿಕಂಗಕ್ಕೂ ಪಲತರ ಕಳಿಕೂಟತ್ನ ಬಿಚ್ಚಂಡಿತ್ ಮಾಜನಲ ಬಂತು ಕೂಡಿಯಾಡುಂದು ಅಪೋಲೋ ಯುವಕ ಸಂಘ ಬಲ್ಲಮಾವಟಿ ಇದಂಡ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತ್.
10: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
0: ಆಕಾಶವಾಣಿ ಮಡಿಕೇರಿ. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ.
11: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕ ರಿಚಾಜ. भवद्भ्यः सर्वेभ्यः संस्कृतदिवसस्य रक्षाबन्धनपर्वणः च हार्दिक्यः शुभकामनाः. अथ वार्ताः. नेपालदेशे अकस्मादागतेन भीषणजलाप्लावेन आपद्ग्रस्तानां भारतीयनागरिकाणाम् अन्वेषणाय तेषां रक्षणाय च भारतेन प्रयत्नाः तीव्रीकृताः. नेपालदेशे आगतेन भीषणजलाप्लावेन मृतानां संख्या 89,300 यावत् जाता. सहस्रशः लुप्तानां जनानां अन्वेषणाय अधिकारिणः प्रयत्नशीलाः सन्ति. तेषु 90,200 भारतीयाः अपि सन्ति. तिब्बत नेपालयोः अधिकारिभिः 15,000 लुप्तजनानां सूचना प्रदत्ता. तेषु 30 देशेभ्यः आगताः अनेकाः विदेशिनः अपि सन्ति. विदेशमन्त्रालयेन संसूचितं यत् नेपालदेशे अधुना पर्यन्तं 84 भारतीय नागरिकाः रक्षिताः सन्ति. तेषु त्रिशूली वन इत्यस्याः परियोजनायाः 63 कर्मचारिणः अथ तमिलनाडु राज्यात् आगताः 21 जनाः सम्मिलिताः सन्ति. नवदिल्ल्यां वार्ताहरान् संसूचयन् विदेशमन्त्रालयस्य प्रवक्ता रणधीर जायसवालः उक्तवान् यत् भारतेन नेपालस्य वर्तमानानाम् आपदुद्धार कार्याणां साहाय्यार्थं 47 तन्मिथाधिकाः आपत्कालीन साहाय्य सामग्र्यः प्रेषिताः.
12: दो जहाज पे हम लोगों ने सहायता नेपाल को पहुंचाया है. पहला जहाज यहाँ से 10 टन करीबन रिलीफ मटेरियल लेके काठमांडू पहुंचा था, जिसमें कि कंबल, सोलर लैंप, दवाइयां, हाइजीन किट्स और टेंट वगैरह इस प्रकार की चीजें हैं. दूसरा जहाज इसमें 37.5 टन की सप्लाई, जिसमें कि 28.5 टन रिलीफ आइटम्स और 8 टन दवाइयां और 1 टन खाने पीने की सामग्री और जो भी मानवीय सहायता हो सकता है वो भी हम प्रदान करेंगे.
11: राष्ट्रियापत् प्रतिकार बलेन उक्तं यत् नेपालदेशे सहसा आगतेन विनाशकारिणा जलाप्लावेन बिहारोत्तर

0: यात्रावधौ प्रधानमन्त्री मोदी राष्ट्रपतिना मिर्जियोयेव इत्यनेन सह प्रतिनिधिमण्डलस्तरीयां वार्तां करिष्यति। अस्याः वार्तायाः उद्देश्यं द्वयोः देशयोः रणनीतिक सहमतिम् इतोऽपि सुदृढीकरणमस्ति। प्रधानमन्त्री जनधन योजनायाः अद्य द्वादश वर्षाणि जातानि, येन देशस्य वित्तीय समावेशन परिदृश्यस्य परिवर्तने महत्वपूर्णं सोपानं चिह्नितमस्ति। चतुर्दशाधिक द्विसहस्रतमे वर्षे अस्मिन्नेव दिने प्रधानमन्त्रिणा नरेन्द्र मोदिना इयं योजना समारब्धा। प्रधानमन्त्री जनधन योजनायाः अन्तर्गतम् अद्य पर्यन्तम् 61 कोट्यधिकाः लेखाः उद्घाटिताः सन्ति, यस्मिन् निक्षेपस्य मूल्यम् आहत्य 17,00,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000,000, भगिन्योः मध्ये विद्यमानस्य विशेष स्नेह बन्धनस्य पर्व अस्ति यत् अद्य सम्पूर्ण देशे आचर्यते। अस्मिन् अवसरे भगिन्यः स्वभ्रातृणां हस्तमणि बन्धेषु विविधवर्णानि रक्षसूत्राणि बध्नन्ति अथ च तेषां समृद्धेः आरोग्यस्य सुखस्य च कामनां कुर्वन्ति। तदनन्तरं भ्रातरः स्वभगिनीनां रक्षणस्य सहाय्यस्य च संकल्पं कुर्वन्ति सहैव ताभ्यः उपहारान् यच्छन्ति। राष्ट्रपतिः द्रौपदी मुर्मुः लोकसभाध्यक्षः ओम बिरला च रक्षाबन्धनस्य अवसरे देशवासिभ्यः शुभकामनाः प्रेषितवन्तौ इति वार्ताः।
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:20.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
1: ನಿಧನ ಸುದ್ದಿ. ಮುಕ್ಕೋಡ್ಲು ನಾಗಬಾಣೆ ಅರಮನೆ ಪಾಲೇರ ಬೆಳ್ಳಪ್ಪ ಅವರ ಪುತ್ರ ಸೋಮಯ್ಯ ಚಾಮಿ ಅವರು 50ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಅರಮನೆ ಪಾಲೇರ ಸೋಮಯ್ಯ ಚಾಮಿ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ 1 ಗಂಟೆಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ಹಾತೂರು ಗ್ರಾಮದ ಕಾಳೆಂಗಡ ಪೌತಿ ಬಿದ್ದಪ್ಪ ಇಂಡ ಮೋವೊ ಶಂಕರಿ ಸೋಮಯ್ಯ ಅಯ್ಯಂಗ ಇಂದು ಪಲಂಜತಿಗೆ ಮರಣಪಟ್ಟದು. 57 ಬೈತರ ಕಾಳೆಂಗಡ ಶಂಕರಿ ಸೋಮಯ್ಯ ಅಯ್ಯಂಡ ಆಖರಿ ಕಾರ್ಯ ಇಂದು ಮಧ್ಯಾಹ್ನ 12 ಗಂಟೆಗೆ ಒಕ್ಕತೋಟಗಳತ್ತು ನಡಪ. ಸೋಮರಪೇಟೆ ತಾಲೂಕು ಗೋಣಿಮರೂರು ಯಡುಂಡೆ ಗ್ರಾಮ ನಂಗಾರು ಪೊನ್ನಪ್ಪನವರ ಪುತ್ರಿ ಪೂರ್ಣಿಮಾ ಅವರು ತಮ್ಮ 44ನೇ ವರ್ಷ ಪ್ರಾಯದಲ್ಲಿ ಕಳೆದ ರಾತ್ರಿ ನಿಧನರಾದರು. ಪೂರ್ಣಿಮಾ ಅವರ ಅಂತ್ಯಕ್ರಿಯೆ ಇಂದು ಸ್ವಗ್ರಾಮದಲ್ಲಿ ನಡೆಯಲಿದೆ. ಮೂಲತಃ ಬಾಳೆಲೆ ದೇವನೂರು ಗ್ರಾಮ ಇಕ್ಕ ಬೆಂಗಳೂರು ಕೋರಮಂಗಲದ ವಾಸಂಜ ಅಡ್ಡೆಂಗಡ ಮಣಿ ನಾಚಪ್ಪ ಅಯ್ಯಂಗ ನಿನಾಂದ ಮರಣಪಟ್ಟದು. 93 ಬಯತ್ರ ಅಡ್ಡೆಂಗಡ ಮಣಿ ನಾಚಪ್ಪ ಅಯ್ಯಂಡ ಆಖರಿ ಕಾರ್ಯ ಇಂದು ಮಧ್ಯಾಹ್ನ 2 ಗಂಟೆಗೆ ಕೋರಮಂಗಲದ ನಡಪ. ಮೂಲತಃ ಬುಳ್ಳುಮಾಡು ಕಾರಳಾನ ಮಂಗಳೂರು ಸುರತ್ಕಲ್ ವಾಸಂಜ ಚಂಗುಲಂಡ ಜೀವನ್ ಕುಮಾರ್ ಬಬ್ಬು ಅಯ್ಯಂಗ ಮೊನ್ನೆಯಂದ ಮರಣಪಟ್ಟದು. 68 ಬಯತ್ರ ಚಂಗುಲಂಡ ಜೀವನ್ ಬಬ್ಬು ಅಯ್ಯಂಡ ಆಖರಿ ಕಾರ್ಯ ಇಂದು ಸುರತ್ಕಲ್ ನಡಪ. ನಿಧನ ಸುದ್ದಿ ಕೇಳಿದಿರಿ ಆಕಾಶವಾಣಿ ಮಡಿಕೇರಿ. ಸಮಯ 7:02. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕೇತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸ್ನೇಹಿತರೆ, ಮಳೆಗಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನ ಕಳಿಸುವುದು,
2: ಕೆಲಸಕ್ಕೆ ಕಚೇರಿಗಳಿಗೆ ಹೋಗುವುದು,
1: ಕೃಷಿ ಚಟುವಟಿಕೆಗಳಿಗೆ ತೆರಳೋದು,
2: ಮನೆಗೆ ಅಗತ್ಯ ಇರುವ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ವಾಹನಗಳಲ್ಲಿ ಓಡಾಡೋದು, ಇವೆಲ್ಲ ಅನಿವಾರ್ಯ.
1: ಇಂತಹ ಸಮಯದಲ್ಲಿ ರಸ್ತೆ ಕಾಮಗಾರಿಗಳು ನಡೆಯುತ್ತಲೇ ಇರುತ್ತವೆ.
2: ಹಳ್ಳಗಳು, ಗುಂಡಿಗಳು ಮಳೆ ನೀರಿನಿಂದ ತುಂಬಿರುತ್ತವೆ.
1: ಅವುಗಳು ತಮ್ಮ ಗಮನಕ್ಕೆ ಬಾರದೇ ಇರಬಹುದು.
2: ನೀವು ವಾಹನ ಸವಾರಿ ಮಾಡ್ತಾ ಇದ್ರೆ ಅಪಘಾತಕ್ಕೀಡಾಗಿ ಸಾವು ನೋವು ಸಂಭವಿಸೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ.
1: ಮಳೆಗಾಲದಲ್ಲಿ ಅನಿವಾರ್ಯ ಅನ್ಸಿದ್ರೆ ಮಾತ್ರ ವಾಹನಗಳನ್ನ ಬಳಸಿ.
2: ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿ.
1: ನಿಮ್ಮ ಸುರಕ್ಷತೆ ನಿಮ್ಮ ಜವಾಬ್ದಾರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಆತ್ಮೀಯ ಕೇಳುಗರಿಗೆಲ್ಲ ರಕ್ಷಾಬಂಧನ ಹಾಗೂ ಸಂಸ್ಕೃತ ದಿನಾಚರಣೆಯ ಶುಭಾಶಯಗಳು. ಮುಖ್ಯಾಂಶಗಳು: ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಜಿಐಎಸ್ ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗ್ಯಾಳ ಕುರಿಗೆ ರಾಷ್ಟ್ರೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಈಗ ವಾರ್ತೆಗಳ ವಿವರ. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಮೊಬೈಲ್ ಮತ್ತು ವೆಬ್ ಅಪ್ಲಿಕೇಶನ್ ಕರ್ನಾಟಕ ದೂರಸಂವೇದಿ ಅನ್ವಯಿಕ ಕೇಂದ್ರದ ಸಹಯೋಗದಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಎಲ್ಲ ಗ್ರಾಮೀಣ ಜಲ ಆಸ್ತಿಗಳನ್ನು ಜಿಯೋಟ್ಯಾಗ್ ಮಾಡಿ ಪಾರದರ್ಶಕತೆ ತರಲಾಗುವುದು ಎಂದು ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ 3 ಲಕ್ಷಕ್ಕೂ ಅಧಿಕ ಜಲ ಆಸ್ತಿಗಳಿದ್ದು ಸೆಪ್ಟೆಂಬರ್ ಅಂತ್ಯದೊಳಗೆ ಡಿಜಿಟಲೀಕರಿಸಲಾಗುವುದು. ಮೊದಲ ಹಂತದಲ್ಲಿ 70,000ಕ್ಕೂ ಅಧಿಕ ಜಲಸ್ವತ್ತುಗಳನ್ನು ದಾಖಲೀಕರಿಸಲಾಗಿದೆ ಎಂದರು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೂಡಿಕೆಗಾಗಿ ರಾಜ್ಯ ಸರ್ಕಾರ ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ ಜಾರಿಗೊಳಿಸಿದೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಗಾಜಿಪುರದ ಕೃಷಿ ಕಲ್ಪ ಕಚೇರಿಯಲ್ಲಿ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಎಲಿವೇಟ್ ಕರ್ನಾಟಕ ಯೋಜನೆ ಅಡಿ ಯುವ ನವೋದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಅಡಿ ಸಹಾಯಧನ ನೀಡಲಾಗುತ್ತಿದೆ ಎಂದರು. ಕೃಷಿ ಕಲ್ಪ ಸಂಸ್ಥೆಯ ಸಿಇಒ ಸಿಎಂ ಪಾಟೀಲ್ ಮಾತನಾಡಿ, ಒಟ್ಟು 25 ಜನರ ಪೈಕಿ ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ತಲಾ 50 ಲಕ್ಷ ರೂಪಾಯಿ ಸಹಾಯಧನ ರಾಜ್ಯ ಸರ್ಕಾರ ನೀಡಿದೆ ಎಂದರು. ಸರ್ಕಾರಿ ಭೂಮಿ ಮತ್ತು ಸಾರ್ವಜನಿಕ ಆಸ್ತಿಗಳ ಕಬಳಿಕೆ ಮತ್ತು ಅಕ್ರಮ ಬಳಕೆಯ ಬಗ್ಗೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ತಾಲೂಕಿನ ಬಾಕಿ ಪ್ರಕರಣಗಳ ವಿಚಾರಣೆ ಕೈಗೊಂಡು ಅವರು ಮಾತನಾಡಿದರು. ಸರ್ಕಾರಿ ಜಮೀನಿನ ಅಕ್ರಮ ಮಂಜೂರಾತಿ, ಸುಳ್ಳು ದಾಖಲೆಗಳು, ಕಾನೂನುಬಾಹಿರವಾಗಿ ಸರ್ಕಾರಿ ಜಮೀನು ಕಬಳಿಸುವ ಪ್ರಯತ್ನಗಳಿಗೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು. ಧಾರವಾಡ ತಾಲೂಕು ಶಿವಳ್ಳಿ ಗ್ರಾಮದಲ್ಲಿ ಸ್ಥಾಪನೆಯಾಗಲಿದ್ದ ಜೈವಿಕ ಅನಿಲ ಘಟಕವನ್ನು ಸ್ಥಳಾಂತರಿಸಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಮೀಪದಲ್ಲಿ ಸ್ಥಾಪಿಸುವ ಕುರಿತು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಮಹಾಪೌರರು ಹಾಗೂ ಆಯುಕ್ತರೊಂದಿಗೆ ಚರ್ಚಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಡೆತನದ ಜಾಗೆಯಲ್ಲಿ ಜೈವಿಕ ಅನಿಲ ಘಟಕ ಪ್ರಾರಂಭ

0: ಕಳುಹಿಸಲು ಮಹಾಪೌರರು ಮತ್ತು ಆಯುಕ್ತರು ಸಮ್ಮತಿಸಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ನಲ್ಲಿ ತಿಳಿಸಿದ್ದಾರೆ. ವಿಜಯಪುರದ ಮೌಳಿ ತಳಿ ಹಾಗೂ ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯಲ್ಲಿ ಮಡಿಗ್ಯಾಳ ಎಂದು ಕರೆಯಲ್ಪಡುವ ಅಲೆಮಾರಿ ಕುರಿ ತಳಿಗೆ ರಾಷ್ಟೀಯ ತಳಿ ಎಂಬ ಮಾನ್ಯತೆ ದೊರೆತಿದೆ. ಹರಿಯಾಣದ ಕರ್ನಾಲ್ದಲ್ಲಿರುವ ಕೇಂದ್ರೀಯ ಪ್ರಾಣಿ ಅನುವಂಶೀಯ ಸಂಪನ್ಮೂಲ ಬ್ಯೂರೋ ಹೊಸದಿಲ್ಲಿಯ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ಕುರಿ ತಳಿ ನೋಂದಾಯಿಸಿ ರಾಷ್ಟೀಯ ಮಾನ್ಯತೆ ನೀಡಿದೆ. ಬೀದರ್, ಕಲಬುರಗಿ, ಯಾದಗಿರಿ ಹಾಗೂ ತೆಲಂಗಾಣ ರಾಜ್ಯದಲ್ಲಿ ಅಕ್ಟೋಬರ್ನಿಂದ ಮೇ ತಿಂಗಳವರೆಗೆ 300 ಕಿಲೋಮೀಟರ್ ವರೆಗೆ ಅಲೆದು ವಾಪಸ್ಸಾಗುವ ಮಡಿಗ್ಯಾಳ್ ಕುರಿ ರೋಮನ್ ನೋಸ್ಗೆ ಹೆಸರುವಾಸಿ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ತಳಿ ಸಂಶೋಧನೆಯ ರೂವಾರಿ ಹಾಗೂ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾ ವಿಶ್ವನಾಥ್ ಕುಲಕರ್ಣಿ.
1: ಕರ್ನಾಟಕ ರಾಜ್ಯ ಮಾಂಸದ ಕುರಿ ತಳಿಗಳಿಗಾಗಿ ಬಹಳ ಪ್ರಸಿದ್ಧಿ ಪಡೆದಂತದ್ದು. ಬಿಜಾಪುರ ಜಿಲ್ಲಾದೊಳಗೆ ಅಧ್ಯಯನವನ್ನ ಮಾಡಿದ್ವಿ. ಮೌಳಿ ಕುರಿ ಅಂತ ಹೇಳಿ ಅತ್ಯಂತ ಶ್ರೇಷ್ಠವಾದ ಕುರಿ ನಮಗೆ ನೋಡ್ಲಿಕ್ಕೆ ಸಿಕ್ತು. ಸಾಂಗ್ಲಿ ಜಿಲ್ಲಾದೊಳಗೆ ಅಂದ್ರೆ ಮಹಾರಾಷ್ಟ್ರದೊಳಗೆ ಇದಕ್ಕೆ ಮಡಿಗ್ಯಾಳ ಕುರಿ ಅಂತ ಕರೀತಾರೆ. ಕರ್ನಾಟಕದ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಹೊಸ ತಳಿಗಳನ್ನ ಮಾನ್ಯತೆಯನ್ನು ಕೊಡ್ತಾರೆ. ಈ ವರ್ಷ ಆಗಸ್ಟ್ ತಿಂಗಳದೊಳಗಾಗಿರ್ತಕ್ಕಂತಹ ಸಭೆಯೊಳಗೆ ಮಡಿಗ್ಯಾಳ ಕುರಿಗೆ ಮಾನ್ಯತೆ ಸಿಕ್ಕಿದೆ. ನಮ್ಮ ದೇಶದ 49ನೇ ಕುರಿ ತಳಿಯಾಗಿ ಮಾನ್ಯತೆಯನ್ನ ಪಡೆದಿದೆ. ಗಂಡು ಮತ್ತು ಹೆಣ್ಣು ಎರಡೂ ಕುರಿಗಳಿಗೂ ಕೋಡ್ ಇರಂಗಿಲ್ಲ. ಉಬ್ಬಿದ ಗಿಳಿ ಮೂಗಿರ್ತದೆ, ಕಿವಿ ಉದ್ದಿರ್ತಾವು, ಜೋತು ಬಿದ್ದಿರ್ತಾವು. ಗಂಡು ಸರಾಸರಿ 65 ಕೆಜಿ ತೂಕವನ್ನು ಹೊಂದಿರ್ತಾವು. 97 ಕೆಜಿ ತೂಕದ ಟಗರುಗಳು ಸಹ ಸಿಗ್ತಾವು ಅನ್ನೋದು ಬಹಳ ಮುಖ್ಯ ಇದೆ. ಹೆಣ್ಣು ಸಹ 45 ಕೆಜಿ ಸರಾಸರಿ ತೂಕವನ್ನ ಪಡೆದಿರ್ತಾವು. ಮಾಂಸದ ಇಳುವರಿ 58% ಇರ್ತದೆ. ಮಾನ್ಯತೆ ಸಿಕ್ಕಿರೋದ್ರಿಂದ ಹೆಚ್ಚಿನ ಪ್ರಮಾಣದ ಸಂಶೋಧನೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಎಲ್ಲವನ್ನು ಮಾಡಲಿಕ್ಕೆ ಬರ್ತದೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಶ್ರಾವಣ ಮಾಸದ ವಿಶೇಷ ಹಬ್ಬ ನೂಲು ಹುಣ್ಣಿಮೆ. ತನ್ನಿಮಿತ್ತ ಇಂದು ರಕ್ಷಾಬಂಧನ. ವಸುಧೈವ ಕುಟುಂಬಕಂ ಎಂಬ ಭಾವದೊಂದಿಗೆ ಸಹೋದರಿಯರು ತಮ್ಮ ಪವಿತ್ರ ಬಂಧದ ಸೂಚಕವಾಗಿ ಸಹೋದರರಿಗೆ ರಾಖಿ ಕಟ್ಟಿ ತಿಲಕದೊಂದಿಗೆ ಆತ್ಮಜ್ಯೋತಿ ಭಾವವನ್ನು ಪ್ರಜ್ವಲಿಸುತ್ತಾರೆ. ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ, ರಾಷ್ಟೀಯ ಸ್ವಯಂ ಸೇವಕ ಸಂಘ ಸೇರಿದಂತೆ ಅನೇಕ ಸಂಘಟನೆಗಳು ಇಂದು ಸಾಂಘಿಕ ರಕ್ಷಾಬಂಧನ ಕಾರ್ಯಕ್ರಮ ಆಯೋಜಿಸಿವೆ. ರಾಷ್ಟಪತಿ ದ್ರೌಪದಿ ಮುರ್ಮು ಶುಭಾಶಯ ಕೋರಿದ್ದಾರೆ. ನಾಡಿನ ವಿವಿಧೆಡೆ ಇಂದು ಶಿವಶರಣ ಶ್ರೀ ನುಲಿಯ ಚಂದಯ್ಯ ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತ್ಯುತ್ಸವವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಆಯೋಜಿಸಿದೆ. ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕು ಬಾಸಗೋಡ್ ಮೂಲದ ಅಭಿನವ್ ಉದಯ್ ನಾಯಕ್ ಪ್ರಸ್ತುತ ಕೋಲಾರದ ಜೆಎಸ್ಎಸ್ ಪಬ್ಲಿಕ್ ಶಾಲೆಯಲ್ಲಿ 10ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ. ಕೇಂದ್ರ ಶಿಕ್ಷಣ ಸಚಿವಾಲಯ ಗುಜರಾತಿನ ವಾರ್ಡ್ ನಗರದಲ್ಲಿ ಆಯೋಜಿಸಿದ್ದ ರಾಷ್ಟೀಯ ಅನುಭವಾತ್ಮಕ ಕಲಿಕಾ ಕಾರ್ಯಾಗಾರ ಪ್ರೇರಣಾದಲ್ಲಿ ಪಾಲ್ಗೊಳ್ಳಲು ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಬಾಲಕ ಅಭಿನವ್. ಅವರ ತಾಯಿ ಸುರೇಖಾ ಶಿಕ್ಷಕಿಯಾಗಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಭಿನವ್ಗೆ ಸ್ವತಃ ಪತ್ರ ಬರೆದು 2047ರ ವಿಕಸಿತ ಭಾರತ ನಿರ್ಮಾಣದ ಕನಸನ್ನು ನನಸು ಮಾಡುವಲ್ಲಿ ಯುವಜನತೆಯೇ ಚಾಲಕ ಶಕ್ತಿ ಎಂದು ಬಣ್ಣಿಸಿ ಶುಭ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅಭಿನವ್ ನಾಯಕ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ನಾನು ಪ್ರೇರಣಾ ಕಾರ್ಯಕ್ರಮದ 77ನೇ ಬ್ಯಾಚ್ನ ಕರ್ನಾಟಕದ ಪ್ರತಿನಿಧಿ. ಈ ಕಾರ್ಯಕ್ರಮದ ಅನುಭವ ಮತ್ತು ಕಲಿಕೆಯನ್ನು ಹಂಚಿಕೊಂಡ ನನಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಂದ ಪತ್ರ ಬಂದಿರುವುದು ಇನ್ನಷ್ಟು ಸಂತೋಷದ ಜೊತೆಗೆ ಜವಾಬ್ದಾರಿಯನ್ನು ಹೆಚ್ಚಿಸಿದೆ. ಬಲಿಷ್ಠ ರಾಷ್ಟ್ರದ ನಿರ್ಮಾಣಕ್ಕಾಗಿ ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವುದು ಮತ್ತು ಅವರಲ್ಲಿ ದೇಶಪ್ರೇಮದ ಭಾವನೆಯನ್ನು ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ನಾಯಕತ್ವ ಗುಣ, ಗುಂಪು ಚಟುವಟಿಕೆ, ಸಮಯದ

0: ನಿರ್ವಹಣೆ, ಆತ್ಮವಿಶ್ವಾಸ ಮುಂತಾದ ಮೌಲ್ಯಗಳನ್ನು ಕಲಿಯಲು ಸಹಕಾರಿಯಾಯಿತು. ಈ ಕಾರ್ಯಕ್ರಮವು ಆಯೋಜಿಸಲಾಗಿದ್ದ ಪ್ರತಿಯೊಂದು ಚಟುವಟಿಕೆಗಳು ನಮ್ಮ ಭವಿಷ್ಯದಲ್ಲಿ ಸಹಾಯಕವಾಗುವ ಅನೇಕ ಅಮೂಲ್ಯ ಜೀವನ ಪಾಠಗಳನ್ನು ಕಲಿಸಿಕೊಟ್ಟವು. ಈ ಅನುಭವಗಳನ್ನು ಪಡೆದ ನಾನು ಸ್ವಾವಲಂಬಿ ರಾಷ್ಟ್ರದ ಮತ್ತು 2047ರ ವಿಕಸಿತ ಭಾರತದ ನಿರ್ಮಾಣಕ್ಕೆ ಬೆಂಬಲ ನೀಡುತ್ತೇನೆ. ಜೈ ಹಿಂದ್.
1: ಧಾರವಾಡ ಜಿಲ್ಲೆ ನವಲಗುಂದ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಡಾ ಆರ್ಬಿ ಶಿರಿಯಣ್ಣವರ್ ಧಾರವಾಡದ ನಾಯಕನ ಹುಲಿಕಟ್ಟಿಯ ತೋಟದ ಮನೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 83 ವರ್ಷ ವಯಸ್ಸಾಗಿತ್ತು. ನಾಯಕನ ಹುಲಿಕಟ್ಟಿಯ ತೋಟದಲ್ಲಿ ಇಂದು ಮಧ್ಯಾಹ್ನ 2 ಗಂಟೆಗೆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬ ತಿಳಿಸಿದೆ. ಸಂಕ್ಷಿಪ್ತ ಸುದ್ದಿಗಳು. ಮೀರಾ ಯುವ ಭಾರತ್ ಆಯೋಜಿಸಿದ್ದ ಖೇಲೋ ಇಂಡಿಯಾ ಖೇಲ್ ಕಿ ಬಾತ್ ಪಿಎಂಕೆ ಸಾಥ್ ಸಂವಾದದಲ್ಲಿ ರಾಜ್ಯದ 16 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು ಪಾಲ್ಗೊಂಡಿದ್ದರು. ನೇಪಾಳದಲ್ಲಿ ಸಂಭವಿಸಿದ ದಿಢೀರ್ ಪ್ರವಾಹ ದುರಂತದಲ್ಲಿ ಕರ್ನಾಟಕದ ಪ್ರವಾಸಿಗರು ನಾಪತ್ತೆಯಾಗಿದ್ದರೆ ತಕ್ಷಣವೇ ವಿವರ ಒದಗಿಸುವಂತೆ ರಾಜ್ಯ ಸರ್ಕಾರ ಸಾರ್ವಜನಿಕರನ್ನು ಕೋರಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ H1N1 ಸೋಂಕಿನ 87 ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ HR ತಿಮ್ಮಯ್ಯ ತಿಳಿಸಿದ್ದಾರೆ. ಧಾರವಾಡ ರಂಗಾಯಣ ಘಟಕ ಇಂದಿನಿಂದ 3 ದಿನ ಸಂಜೆ 6:30ಕ್ಕೆ ಖ್ಯಾತ ಪ್ರಸಾದನ ಕಲಾವಿದ ಗಜಾನನ್ ಮಹಲೆ ಸಂಸ್ಮರಣೆ ಶ್ರಾವಣ ರಂಗ ಸಂಭ್ರಮ ನಾಟಕ ಪ್ರದರ್ಶನ ಆಯೋಜಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗ್ರಾಮೀಣ ಜಲ ಆಸ್ತಿಗಳ ವೈಜ್ಞಾನಿಕ ನಿರ್ವಹಣೆಗೆ GIS ಆಧಾರಿತ ವೆಬ್ ಅಪ್ಲಿಕೇಶನ್ ಜಾರಿಗೆ. ಎಲಿವೇಟ್ ಕರ್ನಾಟಕ ಮತ್ತು ಲೀಪ್ ಯೋಜನೆ, ಕಲ್ಯಾಣ ಕರ್ನಾಟಕದ 18 ನವೋದ್ಯಮಿಗಳಿಗೆ ಲಾಭ. ವಿಜಯಪುರದ ಮಡಿಗೇಣ ಕುರಿಗೆ ರಾಷ್ಟ್ರೀಯ ತಳಿ ಮಾನ್ಯತೆ. ಇಂದು ಶ್ರಾವಣ ಮಾಸದ ನೂಲು ಹುಣ್ಣಿಮೆ, ರಕ್ಷಾಬಂಧನ ಸಂಭ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15 ಸೆಕೆಂಡ್ಗಳು.

0: ಭಾಷೆಯ ಆತ್ಮೀಯ ಶ್ರೋತೃಗಳೇ, ನಿಮ್ಮ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ಹುಟ್ಟುಹಬ್ಬ. ಬನ್ನಿ ಶುಭ ಕೋರೋಣ.
1: ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯ ಸಂಸ್ಥಾಪನಾ ದಿನದ ಅಂಗವಾಗಿ ಈ ಬೆಳಿಗ್ಗೆ 9:30 10:30 ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕೇಳುಗರು ವಾಟ್ಸ್ಆಪ್ ಮೂಲಕ ಸಂದೇಶಗಳನ್ನು ಈಗಿನಿಂದಲೇ ಕಳುಹಿಸಬಹುದು. ಸಂದೇಶ ಕಳುಹಿಸಲು ವಾಟ್ಸ್ಆಪ್ ಸಂಖ್ಯೆ 6361703572, 6361703572.
2: ಗೋಣಿಗೊಪ್ಪದ ಲೋಪಾಮುದ್ರಾ ಹಾಸ್ಪಿಟಲ್ಸ್ನಲ್ಲಿ ತಜ್ಞ ವೈದ್ಯರ ಓಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3:00 ಸಂಜೆ 5:00 ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಗೈನಕಾಲಜಿಸ್ಟ್, ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10:00 ಸಂಜೆ 5:00 ಜನರಲ್ ಅಂಡ್ ಲ್ಯಾಪರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಡ ತರುಣ್ ಜೋಯಪ್ಪ, ಇವರುಗಳು ಓಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಕೋರಿಗೊಪ್ಪ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ವ್ಯಾಂಡಮ್ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.

0: ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
1: ರಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಚ್ ವ್ಯಾಲಿ ಮಡಿಕೇರಿ.
2: ಫೋನ್ 22557 1.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% VIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
5: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಇಮಾನುವೆಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮಾನುವೆಲ್ ಸಿಲ್ಕ್ಸ್ ಇರಿಟ್ಟಿ. ಪೂರ್ವ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ್ದೇನ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ತಗೊಂಡಿರೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನೀವು ಅದನ್ನೇ ಸಜೆಸ್ಟ್ ಮಾಡ್ತೀನಿ.
6: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರ್ಗಳ ಅದ್ಭುತ ಶ್ರೇಣಿಯನ್ನು ಹೊಂದಿದೆ. ನೀವು ಯಾವುದೇ ಕಾರ್ ಅನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ ಅನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್, ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡಿರೋ?
7: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
10: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
9: ಹಾ, ನಂದು ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
10: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
9: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಷಿನ್ ಖರೀದಿಸುವಾಗ 3,000 ರೂಪಾಯಿ ಬರ್ತ್ ನ ಇಂಡಕ್ಷನ್ ಸ್ಟೌ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
11: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ, ಮೊಗ್, ಇರಿಟ್ಟಿ.
9: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
10: ಅಪ್ಪ ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
6: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದ್ದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
10: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
9: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
13: ನಾಪುಕ್ಲು ಭಗವತಿ ಯುವಕ ಸಂಘತ್ರ ಆದನಲ್ ಕೈ ಪೋದ ನಮ್ಮೆರ ಮಾರಿಪತ್ಲ್ ಆನಾಳು ಪೊನ್ನಾಳು ಮಕ್ಕಕ್ಕೆಲ್ಲ ಪಲತ್ತರ ಕಳಿಕೊಟ್ಟತ್ನ. ಇಂದು ಮಜ್ಜನ 1:30 ನಾಪುಕ್ಲು ಸರ್ಕಾರಿ ಮಾದರಿ ಪ್ರಾಥಮಿಕ ಸ್ಕೂಲ್ ಕಳಿಪಣ ಮುಲುಬೆ ಚಡಿತ. ಸಭೆರ ಅಧ್ಯಕ್ಷತೆನ ಸಂಘತ್ರ ಅಧ್ಯಕ್ಷಗಳನ್ನ ಶ್ರೀ ಬುಪ್ಪಣ್ಣ ವೀರನ್ ಮುದ್ದಪ್ಪ ಹಿಂಗ ವಹಿಸುವ. ಮುಖ್ಯ ಬೆಂದೋಳಾಯ್ತು. ಬೆಂಗಳೂರು ಕೊಡಗು ಸಮಾಜದ ಸ್ಪೋರ್ಟ್ಸ್ ಅಂಡ್ ರಿಕ್ರಿಯೇಷನ್ ಕ್ಲಬ್ ರ ಅಧ್ಯಕ್ಷಗಳನ್ನ ಶ್ರೀ ಬೊಪ್ಪಣ್ಣ ಮಹೇಶ್ ತಿಮ್ಮಯ್ಯ. ನಾಪುಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘತ್ರ ಉಪಾಧ್ಯಕ್ಷಗಳನ್ನ ಶ್ರೀ ಚಿಯಕ್ ಪೂವಂಡ ಸತೀಶ್ ದೇವಯ್ಯ ಅವು ಕೂಡಿ ಆಡುವ. ಮಾಜನೆಲ್ಲ ಏರಗಣಗಳು ಬಂತು ಕೂಡಿಯಾಡಲುಂದು ನಾಪುಕ್ಲು ಭಗವತಿ ಯುವಕ ಸಂಘತ್ರ ಅಧ್ಯಕ್ಷಪಿಂಗ ಸಂಸಂಗ ಕಟ್ಟಣಿತು.
3: ವಿರಾಜಪೇಟೆಯ ಅಭಿಲಾಷ್ನಲ್ಲಿ ಓಣಂ ಹಬ್ಬದ ಬಂಪರ್ ಆಫರ್. ನೀವು ಖರೀದಿಸುವ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ಗಳ ಮೇಲೆ ನಂಬಲು ಅಸಾಧ್ಯವಾದ ಆಕರ್ಷಕ ಡಿಸ್ಕೌಂಟ್, ಅಲ್ಲದೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು, ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
13: ಅಪಲೋ ಯುವಕ ಸಂಘ ಬಲ್ಲಮಾವಟಿ ಇಂಗಡಾದನಲ್ಲಿ ಚಿನ್ನಿಯಾರೆ 12ನೇ ನಾಲ್ನಾಡ ಕೈಲ್ಪೋದ್ರ ಮಾರಿಪತ್ಲ್ ಇಂದು ಬೆಳ್ಳಾಚ ಮಜ್ಜನ 1:30 ಬಲ್ಲಮಾವಟಿ ನೇತಾಜಿ ವಿದ್ಯಾಸಂಸ್ಥೆಯ ಕಳಿಪರಂಬುಲು ಆಮಕ್ಕ ಪೊಮ್ಮಕ್ಕ ಮಕ್ಕ ಕೂಡನಕ್ಕೆ ಎಲ್ಲಾ ಸಾರ್ವಜನಿಕಕ್ಕೂ ಪಲತ್ತರ ಕಳಿಕೂಟತ್ನ ಬಿಚ್ಚಂಡಿತು. ಮಾಜನಲ ಬಂತು ಕೂಡಿಯಾಡಲುಂದು ಅಪೋಲೋ ಯುವಕ ಸಂಘ ಬಲ್ಲಮಾವಟಿ ಇದಂಡ ಅಧ್ಯಕ್ಷ ಪಿಂಗ ಆಡಳಿತ ಮಂಡಳಿಕಾರ ಕಟ್ಟಣಿತು.
3: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3-ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ.

0: ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾನ, ವಿರಾಜಪೇಟೆ. ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್, ಕಾಲ್ 9606048734.
1: ಟಿ ಶೆಟಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ ಸೆಪ್ಟೆಂಬರ್ 12 ಪೂರ್ವಾಹ್ನ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಟಿ ಶೆಟಗಿರಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಮಚ್ಚಮಾಡ ಎನ್ ಸುಮಂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮಾನ್ಯ ಸದಸ್ಯರೆಲ್ಲ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಕೋರಲಾಗಿದೆ. ಹಾಗೆಯೇ 2025-26 ಸಾಲಿನಲ್ಲಿ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ತೇರ್ಗಡೆಯಾಗಿರುವ ಸಂಘದ ಸದಸ್ಯರ ಮಕ್ಕಳು ತಮ್ಮ ಅಂಕಪಟ್ಟಿಯ ಪ್ರತಿಯನ್ನು ಸೆಪ್ಟೆಂಬರ್ 9 ಒಳಗಾಗಿ ಸಂಘಕ್ಕೆ ತಲುಪಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲಿ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
1: ಆಗಸ್ಟ್ 24 ಮರಣಪಟ್ಟ ಚೆಯ್ಯಂಡಾಣೆ ಕೋಕೇರಿ ಗ್ರಾಮತ್ರ ಚಾನಂಡ ಗಪ್ಪು ಬೋಪಯ್ಯ ಅಂಡ ಮೋವೋ ತಪಸ್ಸು ತಿಮ್ಮಯ್ಯ ಅಂಡ ಮಾದ ಕಾರ್ಯತ್ನ ಒಕ್ಕತ್ಲು ಶುಭ ಕಾರ್ಯ ಉಳ್ಳಾನಗೊಂಡ ಇಂದು ಬುಳ್ಳಾಚೆ ಪೊಲಕ 11 ಗಂಟೆಗೆ ಕೋಕೇರಿ ಗ್ರಾಮತ್ತುಳ್ಳ ಅಂಡ ಸ್ವಂತ ಮನೆಯಲ್ಲಿ ನಡ್ತವ. ಒಕ್ಕಾರ ಊರುಕಾರ ಬಿಂದು ಚೆನ್ನಾದಿಯಲ್ಲ ಇದನ್ನೇ ಆಹ್ವಾನ ಜ್ಞಾನ ಮಾಡಿದ ಬರೋಣ ಅಂಡ ಪಪ್ಪ ಅಮ್ಮ ಪೊಣ್ಣು ಪಿಂಜ ಸಂಸಾರಕಾರ ಕಟ್ಟಂಡಿತ.
4: ವಾಟ್ಸ್ಆಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
5: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
4: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
5: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
4: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
0: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
6: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
6: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
7: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳುವಲ್, ಇರುಟಿ, ತಾವಕ್ಕರ, ಕಣ್ಣೂರ್.
4: ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನಂದು ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
1: ನಂಬರ್ 2760 ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಟ್ಟಳ್ಳಿ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 30ರಂದು ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಬಲ್ಲಾನಂದ ಮಣಿ ಉತ್ತಪ್ಪನವರ ಅಧ್ಯಕ್ಷತೆಯಲ್ಲಿ ಚಟ್ಟಳ್ಳಿಯಲ್ಲಿರುವ ಸಂಘದ ಶ್ರೀ ನರೇಂದ್ರ ಮೋದಿ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಅರ್ಹ ಸದಸ್ಯರೆಲ್ಲ ಇದನ್ನು ಆಹ್ವಾನ ಎಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
7: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
8: ಆಂಥೂರ್ ಕೂಟ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ್ ಕೂಟ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿಡ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
0: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟೌ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ, ಹೊಸತನ್ನಿ.
4: ಅಯ್ಯಯ್ಯೋ, ಸಿಟ್ಟಾಗ್ಬೇಡ್ವೆ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ. ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರೂ ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ ಶೇಕಡ 20% ರಿಂದ ಶೇಕಡ 50% ರವರೆಗೆ ರಿಯಾಯಿತಿಯನ್ನು ಪಡಿಬಹುದು.
0: ಈ ಆಫರ್ ಮಡಿಕೇರಿ ಮಹದೇವ ಪೇಟೆಯ ನಿಮ್ಮ ಮಹೇಶ್.

0: ಆಫೀಸಸ್ ನಲ್ಲಿ ಮಾತ್ರ. ಕಾಲ್ 229-199.
1: ವಿರಾಜಪೇಟೆ ಚಿಕ್ಕಪೇಟೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 351ನೇ ಆರಾಧನಾ ಮಹೋತ್ಸವ ಇದೇ 30ರಂದು ಭಾನುವಾರ ಆಚರಿಸಲಾಗುವುದು. ಅಂದು ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನಂತರ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ವಿರಾಜಪೇಟೆ ಚಿಕ್ಕಪೇಟೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ ಪ್ರಕಟಣೆ: ಸಂಘದ ಎ ತರಗತಿ ಸದಸ್ಯತ್ವ 1 ಷೇರಿನ ಮೌಲ್ಯವನ್ನು 2,000 ರೂಪಾಯಿ ಎಂದು ಕಳೆದ ಮಹಾಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, 2,000 ರೂಪಾಯಿಗಿಂತಲೂ ಕಡಿಮೆ ಪಾಲು ಹಣ ಹೊಂದಿರುವ ಸದಸ್ಯರಿಗೆ ಈಗಾಗಲೇ ಅಂಚೆ ಮೂಲಕ ಜ್ಞಾಪನಾ ಪತ್ರ ಕಳುಹಿಸಲಾಗಿದ್ದು, ಅನಿವಾರ್ಯ ಕಾರಣದಿಂದ ತಲುಪದಿದ್ದಲ್ಲೂ ಅರ್ಹ ಸದಸ್ಯರೆಲ್ಲ ವ್ಯತ್ಯಾಸದ ಪಾಲು ಹಣವನ್ನು ಸೆಪ್ಟೆಂಬರ್ 19ರ ಒಳಗಾಗಿ ಪಾವತಿಸಿ ಸೆಪ್ಟೆಂಬರ್ 23ರಂದು ನಡೆಯುವ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಸಂಘದ ಸದಸ್ಯರಾಗಿದ್ದವರು ಯಾರಾದರೂ ಮೃತಪಟ್ಟಿದ್ದಲ್ಲಿ ಸಂಬಂಧಪಟ್ಟವರು ಅಂತಹ ಸದಸ್ಯರ ಮರಣ ದೃಢೀಕರಣ ಪತ್ರವನ್ನು ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಘದ ಮುಖ್ಯ ಕಚೇರಿಯನ್ನು ಸಂಪರ್ಕಿಸುವಂತೆ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
2: ಕೊಡಗುಗೌಡ ವಿದ್ಯಾಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ ಎಸ್ಎಸ್ಎಲ್ಸಿ ಕನ್ನಡ ಮಾಧ್ಯಮದಲ್ಲಿ 85% ಮೇಲ್ಪಟ್ಟು ಹಾಗೂ ಆಂಗ್ಲ ಮಾಧ್ಯಮದಲ್ಲಿ 90% ಮೇಲ್ಪಟ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪಿಯುಸಿಯಲ್ಲಿ ಗ್ರಾಮೀಣ ವಿಭಾಗದಲ್ಲಿ 90% ಮೇಲ್ಪಟ್ಟು ಹಾಗೂ ನಗರ ವಿಭಾಗದಲ್ಲಿ 95% ಮೇಲ್ಪಟ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರುವ ಮತ್ತು ಸಿಇಟಿಯಲ್ಲಿ 1,000 ರ್ಯಾಂಕ್ ಒಳಗೆ ಮತ್ತು ನೀಟ್ ಪರೀಕ್ಷೆಯಲ್ಲಿ ರಾಷ್ಟಮಟ್ಟದಲ್ಲಿ 5,000 ರ್ಯಾಂಕ್ ಒಳಗೆ ಪಡೆದುಕೊಂಡಿರುವ ಗೌಡ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವೈದ್ಯಕೀಯ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ಪಡೆದ ಮತ್ತು ಕ್ರೀಡೆ ಕಲೆ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸರ್ಕಾರದ ವತಿಯಿಂದ ಕೊಡಲ್ಪಡುವ ರಾಜ್ಯ ರಾಷ್ಟ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಉತ್ತಮ ಪ್ರದರ್ಶನ ತೋರುತ್ತಿರುವ ಗೌಡ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. ಆಸಕ್ತರು ಸೂಕ್ತ ದಾಖಲೆ ಸಮೇತ ಅರ್ಜಿಯನ್ನು ಸಂಘದ ಕಚೇರಿಗೆ ತಲುಪಿಸತಕ್ಕದ್ದು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 15 ಕಡೆಯ ದಿನಾಂಕ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾರ್ಯದರ್ಶಿ ಪೇರೇನಾ ಉದಯ್ ಕುಮಾರ್ 8197297516, ವ್ಯವಸ್ಥಾಪಕರು ಮತ್ತಾರಿ ರಮೇಶ್ 9480775772 ಇವರನ್ನ ಸಂಪರ್ಕಿಸುವಂತೆ ಅಧ್ಯಕ್ಷರಾದ ಅಂಬಿಕಲ್ ನವೀನ್ ಕುಶಾಲಪ್ಪ ಅವರು ಕೋರಿದ್ದಾರೆ.
0: ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ 1-800
3: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTVಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
6: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July ಇನ್ 1978 ಇನ್ ಇಂಗ್ಲೆಂಡ್. ದಿಸ್ ಇಸ್ ಎ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಇಸ್ ಇನ್ಕ್ರೀಸಿಂಗ್. ಇವರ್ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್. ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
5: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. Save the number, save lives.
7: ಮುಳಿಯಾ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 September 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯಾ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
9: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ August 28th September 30th ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
8: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
7: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್.

0: ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
1: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.

0: ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
2: ಆಕಾಶವಾಣಿ, ಇನ್ನು ಮುಂದೆ ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳು.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389ಕ್ಕೆ ಏರಿಕೆ, 290 ಭಾರತೀಯ ಪ್ರವಾಸಿಗರು ಸೇರಿ 1,500ಕ್ಕೂ ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟ್ರಪತಿ ಲೋಕಸಭಾಧ್ಯಕ್ಷರೂ ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಷ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂಧಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಾಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ವಾರ್ತೆಗಳ ವಿವರ: ನೆರೆ ರಾಷ್ಟ ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ದಿಢೀರ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ 389ಕ್ಕೆ ಏರಿಕೆಯಾಗಿದ್ದು, ಇತ್ತೀಚಿನ ವರ್ಷಗಳಲ್ಲೇ ಎದುರಾದ ಅತ್ಯಂತ ಭೀಕರ ವಿಕೋಪದಲ್ಲಿ ನಾಪತ್ತೆಯಾಗಿರುವ ಸಾವಿರಾರು ಜನರಿಗಾಗಿ ರಕ್ಷಣಾ ಪಡೆಗಳು ಸಮರೋಪಾದಿಯಲ್ಲಿ ಕಾರ್ಯಾಚರಣೆ ಮುಂದುವರೆಸಿವೆ. ನಿನ್ನೆ ನೇಪಾಳದ 3 ಪ್ರಮುಖ ಜಿಲ್ಲೆಗಳಲ್ಲಿ ಪ್ರವಾಹ ವ್ಯಾಪಕ ವಿನಾಶವನ್ನುಂಟು ಮಾಡಿದ್ದು, ನಾಪತ್ತೆಯಾಗಿರುವವರಲ್ಲಿ 290 ಭಾರತೀಯ ಪ್ರವಾಸಿಗರು ಸೇರಿದ್ದಾರೆ. ಪ್ರಸ್ತುತ 1,500ಕ್ಕೂ ಹೆಚ್ಚು ಜನರು ನಾಪತ್ತೆಯಾಗಿದ್ದು, ಅವರಲ್ಲಿ ಹೆಚ್ಚಿನವರು ವಿದೇಶಿ ಪ್ರಜೆಗಳಾಗಿದ್ದಾರೆ. ಭಾರತ, ಅಮೆರಿಕ, ಮಲೇಷ್ಯಾ, ಉಕ್ರೇನ್, ಆಸ್ಟ್ರೇಲಿಯಾ, ಬ್ರಿಟನ್, ಕೆನಡಾ, ದಕ್ಷಿಣ ಕೊರಿಯಾ, ಸಿಂಗಾಪುರ, ಜರ್ಮನಿ ಮತ್ತು ರಷ್ಯಾ ಸೇರಿದಂತೆ 30ಕ್ಕೂ ಹೆಚ್ಚು ದೇಶಗಳ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಎಂದು ವರದಿಯಾಗಿದೆ. ದುರಂತದ ನಡುವೆಯೂ ಸಂತ್ರಸ್ತ ಪ್ರದೇಶಗಳಿಂದ ಗಾಯಗೊಂಡವರು ಸೇರಿದಂತೆ 1,500ಕ್ಕೂ ಹೆಚ್ಚು ಜನರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ನೇಪಾಳ ಪೊಲೀಸ್ ವಕ್ತಾರರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಇದುವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ರಕ್ಷಿಸಲ್ಪಟ್ಟವರಲ್ಲಿ ತ್ರಿಶೂಲಿ 1 ಜಲವಿದ್ಯುತ್ ಯೋಜನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ 63 ಭಾರತೀಯ ಕಾರ್ಮಿಕರು ಹಾಗೂ ತಮಿಳುನಾಡಿನ 21 ಪ್ರವಾಸಿಗರು ಸೇರಿದ್ದಾರೆ. ದುರಂತದ ಬಳಿಕ 290 ಭಾರತೀಯ ಪ್ರಜೆಗಳ ಸಂಪರ್ಕ ದೊರೆತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಸಂಕಷ್ಟಕ್ಕೆ ಸಿಲುಕಿರುವ ಪ್ರಜೆಗಳ ಸದ್ಯದ ಪರಿಸ್ಥಿತಿ ತಿಳಿಯಲು ನವದೆಹಲಿ ಹಾಗೂ ಕಾಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ತುರ್ತು ಸಹಾಯವಾಣಿ ಕೇಂದ್ರಗಳನ್ನು ತೆರೆದು ನೇಪಾಳ ಆಡಳಿತದೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದು ಶೋಧ ಕಾರ್ಯವನ್ನು ತೀವ್ರಗೊಳಿಸಿದೆ. ಸಹೋದರ ಸಹೋದರಿಯರ ಅಪೂರ್ವ ಪ್ರೀತಿ, ವಾತ್ಸಲ್ಯ ಹಾಗೂ ರಕ್ಷಣೆಯ ಸಂಕೇತವಾದ ರಕ್ಷಾಬಂಧನ ಹಬ್ಬವನ್ನು ಇಂದು ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಈ ಪವಿತ್ರ ದಿನದಂದು ಸಹೋದರಿಯರು ತಮ್ಮ ಸಹೋದರರ ಮುಂಗೈಗೆ ಬಣ್ಣ ಬಣ್ಣದ ರಾಖಿ ಕಟ್ಟಿ ಅವರ ಸುಖ ಸಮೃದ್ಧಿ ದೀರ್ಘಾಯುಷ್ಯ ಹಾಗೂ ಯಶಸ್ಸಿಗಾಗಿ ಪ್ರಾರ್ಥಿಸುತ್ತಾರೆ. ಪ್ರತಿಯಾಗಿ ಸಹೋದರರು ತಮ್ಮ ಸಹೋದರಿಯರ ರಕ್ಷಣೆ ಮತ್ತು ಬೆಂಬಲದ ಭರವಸೆ ನೀಡಿ ವಿವಿಧ ಉಡುಗೊರೆಗಳನ್ನು ನೀಡಿ ಗೌರವಿಸುತ್ತಾರೆ. ರಕ್ಷಾಬಂಧನ ಪವಿತ್ರ ಪರ್ವದ ಶುಭ ಸಂದರ್ಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಅವರು

0: ಜನತೆಗೆ ಶುಭಾಶಯ ಕೋರಿದ್ದಾರೆ. ರಕ್ಷಾಬಂಧನ ಹಬ್ಬವು ಪ್ರಾಚೀನ ಕಾಲದಿಂದಲೂ ಭಾರತದ ಸಂಸ್ಕೃತಿ ಮತ್ತು ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನಂಬಿಕೆಯಿಂದ ಮುಂಗೈಗೆ ಕಟ್ಟುವ ರಾಖಿಯ ದಾರ ರಕ್ಷಣೆಯ ಪವಿತ್ರ ಬಂಧನದ ಸಂಕೇತವಾಗಿದೆ ಎಂದಿರುವ ಅವರು, ಈ ಹಬ್ಬವು ಕೇವಲ ಸಹೋದರ ಸಹೋದರಿಯರ ನಡುವೆ ಮಾತ್ರವಲ್ಲದೆ ಕುಟುಂಬ, ಸ್ನೇಹಿತರು ಹಾಗೂ ಇಡೀ ಸಮಾಜದಲ್ಲಿ ಪರಸ್ಪರ ಗೌರವ ಮತ್ತು ಜವಾಬ್ದಾರಿಯ ಭಾವನೆಯನ್ನು ಹೆಚ್ಚಿಸುತ್ತದೆ ಎಂದು ಬಣ್ಣಿಸಿದ್ದಾರೆ. ನಂಬಿಕೆ ಹಾಗೂ ಸಹಕಾರ ತತ್ವಗಳ ಮೇಲೆ ಪ್ರತಿಯೊಂದು ಸಂಬಂಧವೂ ನಿಂತಿದೆ ಎಂಬುದನ್ನು ಈ ಹಬ್ಬ ನೆನಪಿಸುತ್ತದೆ ಎಂದ ರಾಷ್ಟಪತಿಯವರು, ವಿಕಸಿತ ಭಾರತದ ನಿರ್ಮಾಣದತ್ತ ಹೆಜ್ಜೆ ಇಡುತ್ತಾ ಪ್ರತಿಯೊಬ್ಬ ನಾಗರಿಕನು ಸಮಾಜದಲ್ಲಿ ಸೌಹಾರ್ದತೆಯನ್ನು ಬಲಪಡಿಸಲು ಸಂಕಲ್ಪ ಮಾಡಬೇಕೆಂದು ಕರೆ ನೀಡಿದ್ದಾರೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರು ತಮ್ಮ ಸಂದೇಶದಲ್ಲಿ, ರಕ್ಷಾಬಂಧನವು ಭಾರತೀಯ ಕೌಟುಂಬಿಕ ಮೌಲ್ಯಗಳು ಹಾಗೂ ಅಪೂರ್ವ ಪ್ರೀತಿಯ ಸಂಕೇತವಾಗಿದೆ ಎಂದು ಹೇಳಿದ್ದಾರೆ. ರಕ್ಷಣೆ ಎಂದರೆ ಕೇವಲ ಸಹೋದರಿಯರ ರಕ್ಷಣೆಗೆ ಸೀಮಿತವಾಗಿರದೆ ಮಹಿಳೆಯರ ಗೌರವ, ಹಕ್ಕುಗಳು ಹಾಗೂ ಅವರ ಕನಸುಗಳನ್ನು ರಕ್ಷಿಸುವ ಬದ್ಧತೆಯಾಗಿದೆ ಎಂದು ಲೋಕಸಭಾಧ್ಯಕ್ಷರು ಪ್ರತಿಪಾದಿಸಿದ್ದಾರೆ. ಸಮಾಜದಲ್ಲಿ ಪ್ರತಿಯೊಬ್ಬ ಮಗಳು ಮತ್ತು ಸಹೋದರಿ ಸುರಕ್ಷಿತವಾಗಿ ಗೌರವದಿಂದ ಮುನ್ನಡೆಯುವಂತಾದಾಗ ಮಾತ್ರ ದೇಶವು ನೈಜವಾಗಿ ಸಶಕ್ತಗೊಳ್ಳಲು ಸಾಧ್ಯ ಎಂದು ತಿಳಿಸಿದ ಅವರು, ಕುಟುಂಬಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಸದಾ ಕಾಯ್ದುಕೊಳ್ಳಲು ಕರೆ ನೀಡಿದ್ದಾರೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಬ್ಯಾಂಕಿಂಗ್ ಸೇವೆ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದ ಪ್ರಮುಖ ಯೋಜನೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಇಂದಿಗೆ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2014 ಆಗಸ್ಟ್ 28 ಈ ಬೃಹತ್ ಆರ್ಥಿಕ ಸೇರ್ಪಡೆ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಜನ್ಧನ್ ಯೋಜನೆಯಡಿ ಇದುವರೆಗೆ ದೇಶಾದ್ಯಂತ 59 ಕೋಟಿಗೂ ಅಧಿಕ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು, ಈ ಖಾತೆಗಳಲ್ಲಿ ಒಟ್ಟು 3,17,000 ಕೋಟಿ ರೂಪಾಯಿಗೂ ಅಧಿಕ ಠೇವಣಿ ಹಣ ಸಂಗ್ರಹವಾಗಿದೆ. ದೇಶದ ಗ್ರಾಮೀಣ ಹಾಗೂ ಅರೆ ನಗರ ಪ್ರದೇಶಗಳಲ್ಲಿ 78% ಖಾತೆಗಳನ್ನು ತೆರೆಯಲಾಗಿದ್ದು, ಒಟ್ಟು ಖಾತೆದಾರರಲ್ಲಿ 55%ಕ್ಕೂ ಹೆಚ್ಚು ಮಹಿಳೆಯರೇ ಇದ್ದಾರೆ ಎಂಬುದು ಯೋಜನೆಗೆ ದೊರೆತ ಭಾರೀ ಯಶಸ್ಸನ್ನು ತೋರಿಸುತ್ತದೆ. ಜನ್ಧನ್, ಆಧಾರ್ ಮತ್ತು ಮೊಬೈಲ್ ತ್ರಿವಳಿ ತಂತ್ರಜ್ಞಾನದ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳ ನೇರ ನಗದು ವರ್ಗಾವಣೆ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲು ಹಾಗೂ ಶೋಷಣೆ ರಹಿತ ಆರ್ಥಿಕ ವ್ಯವಸ್ಥೆಗೆ ಈ ಯೋಜನೆ ಸದೃಢ ತಳಪಾಯ ಹಾಕಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಮ್ಮು ಮತ್ತು ಕಾಶ್ಮೀರದಲ್ಲಿ 3 ಆರಂಭವಾಗಿದ್ದ 57 ಸುದೀರ್ಘ ಅಮರನಾಥ ಯಾತ್ರೆಯು ರಕ್ಷಾಬಂಧನ ಹಬ್ಬದ ದಿನವಾದ ಇಂದು ಅಧಿಕೃತವಾಗಿ ಮುಕ್ತಾಯಗೊಳ್ಳಲಿದೆ. ಅಮರನಾಥೇಶ್ವರನ ಪವಿತ್ರ ಗುಹೆಗೆ ಮಹಂತ್ ದೀಪೇಂದ್ರ ಗಿರಿ ಅವರ ನೇತೃತ್ವದಲ್ಲಿ ಛಡಿ ಮುಬಾರಕ್ ಅಂದರೆ ಪವಿತ್ರ ತ್ರಿಶೂಲ ತಲುಪುವುದರೊಂದಿಗೆ ಈ ವರ್ಷದ ವಾರ್ಷಿಕ ಯಾತ್ರೆಗೆ ಸಾಂಪ್ರದಾಯಿಕವಾಗಿ ತೆರೆ ಬೀಳಲಿದೆ. ಈ ಸಾಲಿನಲ್ಲಿ ಪಹಲ್ಗಾಮ್ ಮತ್ತು ಬಾಲ್ತಾಲ್ ಎರಡೂ ಮಾರ್ಗಗಳ ಮೂಲಕ ಒಟ್ಟು 4.8 ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ಪವಿತ್ರ ಹಿಮಲಿಂಗದ ದರ್ಶನ ಪಡೆದಿದ್ದಾರೆ. ಸೂಕ್ತ ಭದ್ರತೆ ಹಾಗೂ ಮೂಲಸೌಕರ್ಯಗಳ ನಡುವೆ ಯಾತ್ರೆಯು ಶಾಂತಿಯುತವಾಗಿ ಹಾಗೂ ಯಶಸ್ವಿಯಾಗಿ ನೆರವೇರಿದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಇದೇ ಭಾನುವಾರ 30 ಬೆಳಗ್ಗೆ 11 ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಮಸ್ತ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137 ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೆಯುತ್ತಿರುವ ಪಿಎಸ್ಎ ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ವೇಲವನ್ ಸೆಂದಿಲ್ ಕುಮಾರ್ ಭಾರತದವರೇ ಆದ ವೀರ್ ಚೋತ್ರಾನಿ ವಿರುದ್ದ 3-2 ಅಂತರದ ರೋಚಕ ಜಯ ಸಾಧಿಸಿ ಫೈನಲ್ಗೆ ಲಗ್ಗೆಯಿಟ್ಟಿದ್ದಾರೆ. ಇದಕ್ಕೂ ಮುನ್ನ ನಡೆದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದ ಇಬ್ಬರು ಭಾರತೀಯ ಆಟಗಾರರು ಸೆಮಿಫೈನಲ್ ಪ್ರವೇಶಿಸಿದ್ದರು. ವೀರ್ ಚೋತ್ರಾ

0: ಪ್ರಧಾನಿ ಈಜಿಪ್ಟ್ನ ಮೊಹಮ್ಮದ್ ಎಲ್ ಶರ್ಬಿನಿ ಅವರನ್ನು 3-1 ಅಂತರದಿಂದ ಸೋಲಿಸಿದರೆ ವೇಲವನ್ ಸೆಂದಿಲ್ ಕುಮಾರ್ ಮಲೇಷ್ಯಾದ ಪ್ರತಿಸ್ಪರ್ಧಿ ವಿರುದ್ಧ 3-0 ಅಂತರದ ಭರ್ಜರಿ ಗೆಲುವು ದಾಖಲಿಸಿದ್ದರು. ಇಂದು ನಡೆಯಲಿರುವ ಫೈನಲ್ ಪಂದ್ಯದಲ್ಲಿ ವೇಲವನ್ ಅವರು ಹಂಗೇರಿಯ ಬಾಲಾಜ್ ಫಾರ್ಕಾಸ್ ಅವರನ್ನು ಎದುರಿಸಲಿದ್ದಾರೆ. ಅಮೆರಿಕದ ಸೇಂಟ್ ಲೂಯಿಸ್ನಲ್ಲಿ ನಿನ್ನೆ ನಡೆದ ಗ್ರ್ಯಾಂಡ್ ಚೆಸ್ ಟೂರ್ ಫೈನಲ್ನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಹಾಲಿ ಚಾಂಪಿಯನ್ ಫ್ಯಾಬಿಯಾನೋ ಕರುವಾನ ಅವರನ್ನು 15-13 ಅಂಕಗಳಿಂದ ಮಣಿಸಿ ಇತಿಹಾಸ ನಿರ್ಮಿಸಿದ್ದಾರೆ. ಇದರೊಂದಿಗೆ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಂತಿಮ ದಿನದ ಆರಂಭದಲ್ಲಿ ಕರುವಾನ ಅವರಿಗಿಂತ 6 ಅಂಕಗಳಿಂದ ಹಿನ್ನಡೆಯಲಿದ್ದ ಪ್ರಜ್ಞಾನಂದ 2 ರ್ಯಾಪಿಡ್ ಪಂದ್ಯಗಳಲ್ಲಿ ಗೆಲುವು ಸಾಧಿಸಿ ಮುನ್ನಡೆ ಪಡೆದರು. ನಂತರ 4 ಬ್ಲಿಟ್ಸ್ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನ ನೀಡಿ 15-13 ಅಂಕಗಳ ಜಯ ದಾಖಲಿಸಿದರು. ಈ ಗೆಲುವಿನೊಂದಿಗೆ ಪ್ರಜ್ಞಾನಂದ ಅವರು $2,00,000 ಪ್ರಥಮ ಬಹುಮಾನ ಹಾಗೂ ಮುಂದಿನ ವರ್ಷದ ಗ್ರ್ಯಾಂಡ್ ಚೆಸ್ ಟೂರ್ನಲ್ಲಿ ಸ್ಥಾನವನ್ನು ಖಚಿತಪಡಿಸಿಕೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೇಪಾಳ ದಿಢೀರ್ ಪ್ರವಾಹ, ಮೃತರ ಸಂಖ್ಯೆ 389ಕ್ಕೆ ಏರಿಕೆ. 290 ಭಾರತೀಯ ಪ್ರವಾಸಿಗರು ಸೇರಿ 1,500 ಅಧಿಕ ಮಂದಿಗೆ ಮುಂದುವರೆದ ಶೋಧ ಕಾರ್ಯ. ದೇಶಾದ್ಯಂತ ಇಂದು ರಕ್ಷಾಬಂಧನ ಸಂಭ್ರಮ, ರಾಷ್ಟಪತಿ ಲೋಕಸಭಾಧ್ಯಕ್ಷರೂ ಸೇರಿ ಗಣ್ಯರಿಂದ ಶುಭಾಶಯ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ 12 ವರ್ಷ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಐತಿಹಾಸಿಕ ಮೈಲಿಗಲ್ಲು. ಬುಡಾಪೆಸ್ಟ್ ಓಪನ್ ಸ್ಕ್ವಾಶ್ ಫೈನಲ್ ಪ್ರವೇಶಿಸಿದ ಭಾರತದ ವೇಲವನ್ ಸೆಂದಿಲ್ ಕುಮಾರ್. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದಗೆ ಐತಿಹಾಸಿಕ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45. ನಿಧನ ಸುದ್ದಿ. ಚೆಯ್ಯಂಡಾಣೆ ಚೇಲಾವರ ಗ್ರಾಮತ್ರ ಪಟ್ಟಚರವಂಡ ತಿಮ್ಮಯ್ಯ ರುದ್ರಮಣಿ ಐಂಡ ಮೋವು ಮಿಥುನ್ ನಂಜಪ್ಪ 43 ಬಯತಲು ನಿನಾಂದ ಮರಣಪಟ್ಟತ್. ಪಟ್ಟಚರವಂಡ ಮಿಥುನ್ ನಂಜಪ್ಪ ಐಂಡ ಆಖರಿ ಕಾರ್ಯ ಇಂದು ಮಜ್ಜನ 12 ಒಕ್ಕ ಐನ್ ಮನೆಯಲ್ಲಿ ನಡಪ. ಮೂಲತಃ ಬೊಳ್ಳುಮಾಡುಕಾರಾಳನ, ಮಂಗಳೂರು ಸುರತ್ಕಲ್ಲು ಇಂಜ. ಚಂಗುಲಂಡ ಜೀವನ್ ಕುಮಾರ್ ಬಬ್ಬು ಐಂಗ ಮನೆಯಂದ ಮರಣಪಟ್ಟತ್. 68 ಬಯತರ ಚಂಗುಲಂಡ ಜೀವನ್ ಬಬ್ಬು ಐಂಡ ಆಖರಿ ಕಾರ್ಯ ಇಂದು ಸುರತ್ಕಲ್ಲು ನಡಪ. ಮೂಲತಃ ಬಾಳಲೆ ದೇವನೂರು ಗ್ರಾಮ, ಇಕ ಬೆಂಗಳೂರು ಕೋರಮಂಗತ್ಲು ವಾಸ ಇಂಜ. ಅಡ್ಡೆಂಗಡ ಮಣಿ ನಾಚಪ್ಪ ಐಂಗ ನಿನಾಂದ ಮರಣಪಟ್ಟತ್. 93 ಬಯತರ ಅಡ್ಡೆಂಗಡ ಮಣಿ ನಾಚಪ್ಪ ಐಂಡ ಆಖರಿ ಕಾರ್ಯ ಇಂದು ಮಜ್ಜನ 2 ಕೋರಮಂಗಲತ್ಲು ನಡಪ. ಸೋಮರಪೇಟೆ ತಾಲೂಕು ಗೋಣಿಮರೂರು ಯಡುಂಡೆ ಗ್ರಾಮ, ನಂಗಾರು ಪೊನ್ನಪ್ಪನವರ ಪುತ್ರಿ ಪೂರ್ಣಿಮಾ ಅವರು ತಮ್ಮ 44 ವರ್ಷ ಪ್ರಾಯದಲ್ಲಿ ಕಳೆದ ರಾತ್ರಿ ನಿಧನರಾದರು. ಪೂರ್ಣಿಮಾ ಅವರ ಅಂತ್ಯಕ್ರಿಯೆ ಇಂದು ಸ್ವಗ್ರಾಮದಲ್ಲಿ ನಡೆಯಲಿದೆ. ಹಾತೂರು ಗ್ರಾಮತ್ರ ಕಾಳೆಂಗಡ ಪೌತಿ ಬಿದ್ದಪ್ಪ ಐಂಡ ಮೋವು ಶಂಕರಿ ಸೋಮಯ್ಯ ಐಂಗ ಇಂದು ಪಣಜೊತೆಗೆ ಮರಣಪಟ್ಟತ್. 57 ಬೇತರ ಕಾಳೆಂಗಡ ಶಂಕರಿ ಸೋಮಯ್ಯ ಐಂಡ ಆಖರಿ ಕಾರ್ಯ ಇಂದು ಮಧ್ಯಾಹ್ನ 12 ಒಕ್ಕ ತುಂಡುಗಳತ್ತು ನಡಪ. ಮುಕ್ಕೋಡ್ಲು ನಾಗಬಾಣೆ ಅರಮನೆ ಪಾಲೇರ ಬೆಳ್ಳಪ್ಪ ಅವರ ಪುತ್ರ ಸೋಮಯ್ಯ ಚಾಮಿ ಅವರು 50 ವರ್ಷ ಪ್ರಾಯದಲ್ಲಿ ನಿನ್ನೆ ನಿಧನರಾದರು. ಅರಮನೆ ಪಾಲೇರ ಸೋಮಯ್ಯ ಚಾಮಿ ಅವರ ಅಂತ್ಯಕ್ರಿಯೆ ಇಂದು ಅಪರಾಹ್ನ 1 ಸ್ವಗ್ರಾಮದಲ್ಲಿ ನಡೆಯಲಿದೆ.
2: ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
3: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
2: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
4: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
5: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
6: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 1,25,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ ಬಿಟ್ಟಂಗಾಲದ ಭೀಮಾ ಫರ್ನಿಚರ್ಗೆ. ನೀವು ಖರೀದಿಸುವ ಫರ್ನಿಚರ್ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್ ಬಿಟ್ಟಂಗಾಲ ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.

0: you have dialed is currently busy. Kindly try after some
1: call time. Yes, ishtonu busy.
2: ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ CJ ಬಿಲ್ಡ್ವೇರ್ ನಲ್ಲಿ.
4: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ CJ ಬಿಲ್ಡ್ವೇರ್. CJ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. CJ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
6: ನೆಕ್ಸಾ
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
7: LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
2: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
8: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
2: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ September 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ September 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗುಪ್ಪಲ್, ಕುಶಾಲ ನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
9: ಇದೊಂದು ನಿಧನ ಸುದ್ದಿ. ಮೂಲತಃ ಬೊಳ್ಳುಮಾಡ ಕಾರಳನ, ಮಂಗಳೂರು ಸುರತ್ಕಲ್ಲು ವಾಸೈಂಜ ಚಂಗುಲಂಡ ಜೀವನ್ ಕುಮಾರ್ ಬಬ್ಬು ಅಯ್ಯಂಗ ನಿನಾಂದ ಮರಣಪಟ್ಟತೆ. 68 ಬೈತರ ಚಂಗುಲಂಡ ಜೀವನ್ ಬಬ್ಬು ಅಯ್ಯಂಡ ಆಖಿರಿ ಕಾರ್ಯ ನಾಳೆ ಸುರತ್ಕಲ್ಲು ನಡಪ.
10: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
11: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
12: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಡ ಮಮತಾ ಜನ. ಕಸ್ತೂರಿ ರಂಗನ್ ವರದಿರ ಅನುಷ್ಠಾನತನ ಕೇರಳಂ ರಾಜ್ಯತ್ ಮಾಡಣಕ್ಕೆ ನಂಗಡಲ್ಲಿಯೂ ತಿದ್ದುಪಡಿ ಮಾಡುವ ಕಾಯ್ತು. ಕೇಂದ್ರ ಸರ್ಕಾರಕ್ಕೆ ಮನವಿ ಒಪ್ಪಚಿಡುವಕ್ಕೆ ಮೈಸೂರು ಲೋಕಸಭಾ ಕ್ಷೇತ್ರತರ ಸಂಸದ ಯದುವೀರ್ ಒಡೆಯರ್ ಅಯ್ಯಂಗಡ ಕೊರವಕಾರಿಕೆಯಲ್ಲಿ ಮಡಿಕೇರಿಯ ರಾಜದರ್ಶನ್ ಹೋಟೆಲ್ರ ಸಭಾಬಾಡಲು ನಿನ್ನಾಂದ ಸಭೆ ನಡೆದತ್ತು. ಜನಪ್ರತಿನಿಧಿಯ ಬೋರೆ ಬೋರೆ ಸಂಘ ಸಂಸ್ಥೆಯರ ಮುಖ್ಯಪಟ್ಟಯ್ಯಂಗಡ ಕೂಡ ಈ ಸಂವಾದ ಸಭೆ ನಡೆದಿತ್ತು. ಜಿಲ್ಲೆರ ಜನ ಈಂಡ ಮೀದ ಪೋಡಿಚಿಡುವಂಡ ಅವಶ್ಯಕತೆ ಇಲ್ಲ ಎಂದು ಅಣ್ಣಚ್ಚಿ. ಕೊಡಗರ ಜನಡ ಕೃಷಿಯರ ಬದುಕಕ್ಕೆ ತೊಂದರೆ ಆಕತನಕ್ಕೆ ಈ ಸಮಸ್ಯೆಯನ್ನು ನೀಸುವ ಎಂದು ಭರವಸೆರತಕ್ಕೆ ಪರಂದತ್ತು. ನಾಲುನಾಡು ಕೂಡುನನಕ್ಕೆ ನಾಪೋಕ್ಲು ಸುತ್ತಮುತ್ತ ಇಂದು ಕೈಲ್ಪೋದು ನಮ್ಮೆ ನಡಪ. ಇಂಡ ಮಾರಿಪತ್ತು ತೆಂಗೆಬುಡಿ ಬೆಪ್ಪ ಪಿಂಜ ಪಲತರ ಕಳಿಕೂಟತನ ಆಯೋಜನೆ ಮಾಡಿತ್ತು ಎಂದು ಅರಂಜಿತ್. ಮಡಿಕೇರಿ ಆಕಾಶವಾಣಿರ 31ನೇ ಕಾಲತಿರ ಪುಟ್ಟನ ನಮ್ಮೆ ಇಂದು ಇಂಡ ಮಾರಿಪತ್ತು ಶೋತೃವಡ ಕೂಡ ನೇರ ಫೋನ್ ಇನ್ ಕಾರ್ಯಕ್ರಮ ಇಂದು ಪಲಾಕ 9:30 ನಡಪ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅದನೆಲ್ಲ ನಡೆದುಳ್ಳ 18ನೇ ಪುಸ್ತಕ ಪತ್ತಾಯ ತೊರಪ ಕಾರ್ಯಕ್ರಮ ಕೈಕೇರಿ ಸವಿತಾ ಸಮಾಜದ September 1 ಚೌವಾಚೆ ಮಜ್ಜನತರ ಮೇದ 3 ಗಂಟೆಗೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಜನಿಕಂಡ ಸಿ ಮಹೇಶ್ ನಾಚಯ್ಯ ಅಯ್ಯಂಗಡ ಕೊರವು ಕಾರಿಕೆಯಲ್ಲಿ ನಡಪ. ಅರಣ್ಯ ಜೀವಿಶಾಸ್ತ್ರ ಪಿಂಜ ಪರಿಸರ ಸಚಿವಗಳಾದ ರಾಮಲಿಂಗಾರೆಡ್ಡಿ ಅವು ಇಂದು ಜಿಲ್ಲೆಯಲ್ಲಿ ಪ್ರವಾಸ ಏರ್ಪಾಡು ಮಾಡಿಯಂಡಿತು. ಇವು ಇಂದು ಮಜ್ಜನತರ ಮೇದ ಮಡಿಕೇರಿ ಜಿಲ್ಲಾಧಿಕಾರಿ ಅಯ್ಯಂಗಡ ಕಚೇರಿ ಸಭಾಬಾಡಲು ಮಾನವ ಪಿಂಜ ಕಾಡು ಪ್ರಾಣಿಯಡ ಮಧ್ಯತ್ತು ಆಯಂಡುಳ್ಳ ತೊಂದರೆಗೆ ಸಂಬಂಧಪಟ್ಟನಕ್ಕೆ ಜನಪ್ರತಿನಿಧಿಯ ಬೋರೆ ಬೋರೆ ಸಂಘಟನೆ ಪಿಂಜ ಅರಣ್ಯ ಅಧಿಕಾರಿಯಡ ಕೂಡ ಸಭೆ ನಡೆತುವ ಎಂದು ಸಚಿವಂಗಡ ಆಪ್ತ ಕಾರ್ಯದರ್ಶಿ KS ಜಗದೀಶ್ ರೆಡ್ಡಿ ಅವು ಅರಿಚಿಟ್ಟಿತು. ಈ ಸಾಲರ ಖಾರೀಫ್

0: ಕಾರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್ ಉಳಿಯಲ್ ಇರಿಟಿ ತಾವಕ್ಕರ ಕಣ್ಣೂರ್.
1: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್ ಗೋಣಿಕೊಪ್ಪ.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ನ 70th ಇಯರ್ ಆನಿವರ್ಸರಿ

0: ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ ಟು ಎಲೆಕ್ಟ್ರಾನಿಕ್ಸ್ ಗುಣಿಕೊಪ್ಪ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ. ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ವಿರಾಜಪೇಟೆಯ ಅಭಿಲಾಷ್ನಲ್ಲಿ ಓಣಂ ಹಬ್ಬದ ಬಂಪರ್ ಆಫರ್. ನೀವು ಖರೀದಿಸುವ ಟಿವಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್ಗಳ ಮೇಲೆ ನಂಬಲು ಅಸಾಧ್ಯವಾದ ಆಕರ್ಷಕ ಡಿಸ್ಕೌಂಟ್, ಅಲ್ಲದೆ ಆಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು, ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಕ್ರಮವಾಗಿ ಹಿಂದಿ ಹಾಗೂ ಇಂಗ್ಲಿಷ್ ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: flood puts appetite to the test as 4.62 lakh crore pipeline bills, says a report in Financial Express. FPIs keep going in August in select picks, reports the Economic Times. And finally, wait for a U.S. green card could stretch to 179 years, writes the Times of India. And with that, it's back to you, Nishit.
1: Thank you, Tanvi. And now before we end the bulletin, the headlines once again. The toll in devastating Nepal-Tibet flash floods rises to 392, while 1,468 people remain missing on both sides of the border. Center steps up efforts to bring back Indians stranded in Nepal. World's largest financial inclusion initiative, Pradhan Mantri Jan Dhan Yojana, completes 12 years today. Festival of Raksha Bandhan being celebrated across the country. 57-day-long annual Amarnath Yatra to conclude in Jammu and Kashmir. Finance Minister Nirmala Sitharaman to be on a six-day visit to U.S. beginning today. An Indian Grandmaster R. Pragyanandan creates history, becomes the first Indian to win Grand Chess Tour. For details of these stories and more, log on to our website newsonair.gov.in and News on AIR app. And with that, we end the morning news. Have a nice day.
2: ಸಮಯ ಸರಿಯಾಗಿ 8:30. ಇದು ಆಕಾಶವಾಣಿ ಬೆಂಗಳೂರು. ವಿಶ್ವ ಸಂಸ್ಕೃತ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಉಮಾಮಹೇಶ್ವರ್ ಎನ್ ಅವರಿಂದ ಭಾಷಣ.
3: ಇಂದು ಸಂಸ್ಕೃತ ದಿನೋತ್ಸವ. ಎಲ್ಲರಿಗೂ ಸಂಸ್ಕೃತ ದಿನೋತ್ಸವದ ಶುಭಾಶಯಗಳು. ಸರ್ವೇಭ್ಯ ಸಂಸ್ಕೃತ ದಿನೋತ್ಸವಸ್ಯ ಶುಭಾಶಯ. ಶ್ರವಣ ಶುದ್ಧ ಪೂರ್ಣಿಮೆ ಇವತ್ತು. ಶ್ರವಣ ಶುದ್ಧ ಪೂರ್ಣಿಮೆ ನಮ್ಮೆಲ್ಲರಿಗೂ ತುಂಬ ಶುಭವಾದಂತಹ ದಿನ. ಇವತ್ತು ರಕ್ಷಾಬಂಧನವೂ ಹೌದು, ವೇದಾಧ್ಯಯನದ ಆರಂಭ ಇವತ್ತೇ ಆಗುತ್ತೆ. ಉಪಕರ್ಮಗಳಾಗಬಹುದು, ವಿದ್ಯಾಭ್ಯಾಸ ಆಗಬಹುದು, ಇತ್ಯಾದಿಗಳ ಎಲ್ಲ ಸಂಸ್ಕಾರಕ್ಕೂ ಇವತ್ತೇ ಮೂಲವಾದಂತಹ ದಿನ ಆಗುತ್ತೆ. ಇಂತಹ ಶುದ್ಧವಾದಂತಹ ದಿನದಂದು ಸಂಸ್ಕೃತಕ್ಕೂ ಒಂದು ದಿನ ಇರಬೇಕು ಅಂತ ಹೇಳಿ ಒಂದು ಆಲೋಚನೆ ಬಂತು. ಆ ರೀತಿ 1969 ಸಂಸ್ಕೃತದ ದಿನವಾಗಿ ಶ್ರವಣ ಶುದ್ಧ ಪೂರ್ಣಿಮೆಯೆಂದು ಈ ಒಂದು ಉತ್ಸವ ನಡ್ಕೊಂಡು ಬಂದಿದೆ. ಇಲ್ಲಿ ಇನ್ನೂ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಶ್ರಾವಣ ಪೂರ್ಣಿಮೆ ಎಂದು ಈ ಸಂಸ್ಕೃತಕ್ಕಾಗಿ ಇದೊಂದು ವಿಶೇಷವಾದಂತಹ ದಿನ ಅಂತ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಈ ಒಂದು ಶ್ರಾವಣ ಪೂರ್ಣಿಮೆಯಲ್ಲಿ ಸಂಸ್ಕೃತ ದಿನವಾಗಿ ಇಡೀ ದೇಶದಲ್ಲಿ, ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಸಂಸ್ಕೃತದ ಎಲ್ಲೆಲ್ಲಿ ಒಕ್ಕೂಟಗಳಿದೆಯೋ, ಎಲ್ಲೆಲ್ಲಿ ವಿದ್ಯಾಸಂಸ್ಥೆಗಳಿದೆಯೋ ಅಲ್ಲೆಲ್ಲ ಕಡೆ ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ತುಂಬಾ ವಿಶೇಷವಾದಂತಹ ವಿಸ್ತಾರ ವ್ಯಾಪ್ತಿಗಳಿದೆ. ಎಲ್ಲೆಲ್ಲಿ ಗುರುಕುಲಗಳು, ಶಾಲೆಗಳು, ಪ್ರೌಢಶಾಲೆ ಆಗಬಹುದು ಅಥವಾ ಸ್ನಾತಕೋತ್ತರ ಅಧ್ಯಯನ ಕೇಂದ್ರಗಳಾಗಬಹುದು, ಸಂಸ್ಕೃತದ ಅಕಾಡೆಮಿ ಆಗಬಹುದು, ಬೋರ್ಡ್ ಆಗಬಹುದು, ವಿಶ್ವವಿದ್ಯಾಲಯಗಳಾಗಬಹುದು, ಸಂಘ ಸಂಸ್ಥೆಗಳು, ಸಂಸ್ಕೃತ ಭಾರತಿ ಅಥವಾ ಸಂಘಟನೆಗಳಾಗಬಹುದು, ವಿಶ್ವವಿದ್ಯಾಲಯದ ಶಾಖೆಗಳಾಗಬಹುದು, ಇದೆಲ್ಲ ಇದೆಯೋ ಇಲ್ಲೆಲ್ಲಾ ಕಡೆಗಳಲ್ಲೂ ತುಂಬಾ ವೈಭವದಿಂದ ಸಂಸ್ಕೃತ ದಿನದ ಆಚರಣೆ ನಡ್ಕೊಂಡು ಬಂದಿದೆ. ಅಷ್ಟೇ ಅಲ್ಲ, ಅದಾದ್ಮೇಲೆ ಸಂಸ್ಕೃತ ದಿನದ ಆಚರಣೆ ಸ್ವಲ್ಪ ಇನ್ನೂ ಹೆಚ್ಚು ಸಂಸ್ಕೃತ ಲೋಕ ಬೆಳೀತಾ ಹೋದಂತೆ ಸಂಸ್ಕೃತ ಸಪ್ತಾಹದ ಆಚರಣೆ ಆಗಬೇಕು ಅಂತ ಹೇಳಿ ವಿಚಾರ ಬಂತು. ಸಂಸ್ಕೃತ ಸಪ್ತಾಹ ಅಂತೂ ತುಂಬಾ ಕಡೆಗಳಲ್ಲಿ ನಡೀತಾ ಬಂದಿದೆ. ಕೆಲವು ಕಡೆಗಳಲ್ಲಿ ಸಂಸ್ಕೃತ ಮಾಸದ ಆಚರಣೆಯೂ ಆಗ್ತಾ ಇದೆ. ಸಂಸ್ಕೃತದ ಮಾಸದ ಆಚರಣೆ ಮತ್ತೆ 2000 ಸಂಸ್ಕೃತ ವರ್ಷಾಚರಣೆಯೂ ಆಗಿತ್ತು. ಸಂಸ್ಕೃತ ದಿನಾಚರಣೆ ಅಥವಾ ಅದರ ಮಾಸಾಚರಣೆ, ಪಕ್ಷಾಚರಣೆ ಇತ್ಯಾದಿಗಳಲ್ಲೆಲ್ಲ ಏನ್ ವಿಶೇಷ ಅಂತ ಹೇಳಿದ್ರೆ, ಸಂಸ್ಕೃತಕ್ಕೆ ಒತ್ತು ಕೊಡುವಂತಹ ನೂರಾರು ರೀತಿಯ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ ಸಂಸ್ಕೃತ ಲೋಕದ ಎಲ್ಲ ಬಂಧುಗಳು. ಸಂಸ್ಕೃತದ ವಿದ್ವಾಂಸರಾಗ್ಲಿ, ಸಂಸ್ಕೃತ ಕಲಿಯುವಂತಹ ವಿದ್ಯಾರ್ಥಿಗಳಾಗ್ಲಿ, ಅದರ ಅಭಿಮಾನಿಗಳಾಗ್ಲಿ, ಹಿತೈಷಿಗಳಾಗ್ಲಿ, ಪ್ರೇಮಿಗಳೆಲ್ಲರೂ ಸೇರಿಕೊಂಡು ಅವತ್ತು ಸಂಸ್ಕೃತದ ಪಾಠ ಪ್ರವಚನಗಳಾಗಬಹುದು, ವ್ಯಾಖ್ಯಾನಮಾಲೆ ಆಗಬಹುದು, ಕ್ರೀಡೋತ್ಸವ ಆಗಬಹುದು, ಅದರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾಗಬಹುದು, ಸಂಸ್ಕೃತದ ವೀತಿ ನಾಟಕ ಅಂತ ಆಗಬಹುದು, ಸ್ಪರ್ಧೆಗಳಾಗಬಹುದು, ನಾಟಕೋತ್ಸವ, ಕವಿಗೋಷ್ಠಿ ಆಗಬಹುದು, ಅವಧಾನ ಆಗಬಹುದು, ಆಮೇಲೆ ಸಂಸ್ಕೃತಕ್ಕೆ ಸಂಬಂಧಿಸಿದಂತೆ ಅದರ ಪ್ರದರ್ಶಿನಿಗಳಾಗಬಹುದು, ಸಂಸ್ಕೃತದ ಬೇರೆ ಬೇರೆ ರೀತಿಯ ಜ್ಞಾನ ಶಾಖೆಗಳ ಪ್ರದರ್ಶಿನಿ ಆಗಬಹುದು. ಇದೆಲ್ಲವೂ ಸಹ ಜನಕ್ಕೆ ತಿಳಿಬೇಕು ಅನ್ನುವಂತಹ ಹೆಬ್ಬಯಕೆಯಿಂದ ಸಂಸ್ಕೃತ ಲೋಕದ ಬಂಧುಗಳು, ಸಂಸ್ಕೃತದ ವಿದ್ವಾಂಸರು, ಸಂಸ್ಕೃತದ ಕಾರ್ಯಕರ್ತರು, ಸಂಸ್ಕೃತ ಭಾರತಿ ಈ ರೀತಿಯ ಹಲವಾರು ಸಂಘ ಸಂಸ್ಥೆಗಳು ಅಂದಿನ ದಿನ ಅಥವಾ ಆ ಒಂದು ಸಪ್ತಾಹದ ಸಮಯದಲ್ಲಿ ಒಳ್ಳೊಳ್ಳೆ ರೀತಿಯ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಜನಕ್ಕೆ ಸಂಸ್ಕೃತ ತಲುಪುತ್ತೆ. ಸಂಸ್ಕೃತ ಸಹಜವಾದ ಭಾಷೆ, ಎಲ್ಲರೂ ಮಾತಾಡ್ಲಿಕ್ಕೆ ಸಾಧ್ಯ ಇರುವಂತಹ ಭಾಷೆ, ಸಂಸ್ಕೃತ ಎಲ್ಲರಿಗೂ ಬೇಕಾಗಿರುವಂತಹ ಭಾಷೆ, ಸಂಸ್ಕೃತ ನಾವು ಕಲಿಯಬಹುದು, ಸಂಸ್ಕೃತ ಸಹಜವಾದ ಭಾಷೆ, ಈ ರೀತಿ ಭಾವನೆಗಳು ಹೆಚ್ಚು ಜಾಗೃತವಾಗುತ್ತೆ ಅಂತಹ ಒಂದು ಅಂಶ ನಮ್ಗೆ ಈ ಸಂಸ್ಕೃತ ದಿನಾಚರಣೆಯಿಂದ ತುಂಬಾ ಹೆಚ್ಚು ಗೊತ್ತಾಗ್ತಾ ಇದೆ. ಸಂಸ್ಕೃತ ಅಂತಂದ್ರೆ ಏನು? ಸಂಸ್ಕೃತ ಅಂತ ಹೇಳಿದ್ರೆ ಅದೊಂದು ದಿವ್ಯವಾದಂತಹ ಭಾಷೆ. ಭಾರತಕ್ಕೆ ಎಷ್ಟು ಮಹತ್ತರವಾದಂತಹ ಸ್ಥಾನವನ್ನ ಜಗತ್ತು ಕೊಟ್ಟಿದೆಯೋ, ಅದೇ ರೀತಿ ಒಂದು ಉಜ್ವಲವಾದಂತಹ ಸ್ಥಾನವನ್ನ ಅಷ್ಟೇ ಸರಿಸಮಾನವಾಗಿ ಸಂಸ್ಕೃತಕ್ಕೂ ಜ್ಞಾನ ಲೋಕ ಕೊಟ್ಟಿದೆ. ಭಾರತ ಎಷ್ಟು ಪ್ರಾಚೀನವೋ, ಋಷಿ ಪರಂಪರೆ ಎಷ್ಟು ಪ್ರಾಚೀನವೋ, ಅಷ್ಟೇ ಪ್ರಾಚೀನವಾಗಿ ಸಂಸ್ಕೃತವೂ ಇದೆ ಅಂತ ಹೇಳಿ ನಮ್ಮೆಲ್ಲರಿಗೂ ಸಂತೋಷದ ಮತ್ತೆ ಹೆಮ್ಮೆಯ ಒಂದು ಸಂಗತಿಯಾಗಿದೆ. ಸಂಸ್ಕೃತ ಜ್ಞಾನದ ಭಾಷೆ, ವೇದಗಳ

ಆವಿರ್ಭಾವ ಇದೇ ಭಾಷೆಯಲ್ಲೇ ಆಗಿದ್ದು, ಹಾಗೆಯೇ ವಿಜ್ಞಾನದ ಭಾಷೆ, ಕಲೆಯ ಭಾಷೆ, ತತ್ವಜ್ಞಾನದ ಭಾಷೆ, ಸಂಸ್ಕೃತಿಯ ಭಾಷೆ, ಸಂಗೀತದ ಭಾಷೆ, ಹಾಗೆ ಋಷಿ ಪರಂಪರೆಯ ಹಲವಾರು ಜ್ಞಾನ ಶಾಖೆಗಳ ಆವಿರ್ಭಾವದ ಭಾಷೆ ಸಂಸ್ಕೃತ ಆಗಿದೆ. ಇಂತಹ ಸಂಸ್ಕೃತ ಭಾಷೆಯನ್ನ ನಾವೆಲ್ಲ ಹೆಚ್ಚು ಜನಕ್ಕೆ ತಲುಪಿಸಬೇಕು, ಮತ್ತೆ ಅದರ ಬಗ್ಗೆ ಅಧ್ಯಯನ ಸಂಶೋಧನೆಗಳಾಗಬೇಕು, ಅದರಲ್ಲಿ ಗ್ರಂಥಗಳ ಪ್ರಕಾಶನ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾ ರೀತಿಯ ಪ್ರೋತ್ಸಾಹಗಳು ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದು ಕಾಲದಲ್ಲಿ ಇಡೀ ಭಾರತವನ್ನ ಹಬ್ಬಿ ಬೆಳೆದಂತಹ ಭಾಷೆ ಎಲ್ಲ ಕ್ಷೇತ್ರಗಳಲ್ಲೂ ಸಂಸ್ಕೃತವೇ ನಡೀತಾ ಇತ್ತು. ಆ ಒಂದು ಸಂಸ್ಕೃತವೇ ನಡೀತಾ ಇತ್ತಲ್ಲ, ಅದೊಂದು ನಮ್ಗೆ ಹೇಗೆ ಅಂತ ಗೊತ್ತಾಗುತ್ತೆ. ದೊಡ್ಡ ದೊಡ್ಡ ಸಂಸ್ಥೆಗಳಿಗೂ ಉಪನಿಷತ್ತಿನ ಧ್ಯೇಯವಾಕ್ಯಗಳನ್ನ ಅಥವಾ ಸಂಸ್ಕೃತದ ಪ್ರಾಚೀನ ಗ್ರಂಥಗಳ ಧ್ಯೇಯವಾಕ್ಯಗಳನ್ನ ಇಟ್ಟಿರ್ತಾರೆ. ಧರ್ಮಚಕ್ರ ಪ್ರವರ್ತನಾಯ ಅಂತ ಹೇಳಿ ಲೋಕಸಭೆಯಲ್ಲಿದೆ, ಸತ್ಯಂ ಶಿವಂ ಸುಂದರಂ ಅಂತ ಹೇಳಿ ದೂರದರ್ಶನದಲ್ಲಿರುತ್ತೆ, ಯೋಗ ಕರ್ಮಸ ಕೌಶಲಂ ಅಂತ ಆಗಬಹುದು, ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಆಗಬಹುದು, ಮತ್ತೆ ವ್ಯಭಸ್ಪೃಶಂ ದೀಪ್ತಂ ಅಂತ ಆಗಬಹುದು. ಈ ರೀತಿ ಯಾವುದೇ ಸಂಸ್ಥೆಯ ವಿದ್ಯಾಸಂಸ್ಥೆಗಳ ಧ್ಯೇಯವಾಕ್ಯ ಅಂತ ನಾವು ನೋಡಿದ್ರೆ ಅದು ಖಂಡಿತವಾಗಿ ಪ್ರಾಚೀನ ಸಂಸ್ಕೃತ ವಾಂಗ್ಮಯದ ಯಾವುದಾದರೂ ಗ್ರಂಥದ್ದೇ ಆಗಿರುತ್ತೆ. ಆ ರೀತಿ ಸಂಸ್ಕೃತ ತುಂಬಾ ಹಬ್ಬಿ ಬೆಳೀತಾ ಇದೆ. ಅದು ಸಂಸ್ಕೃತದ ಒಂದು ವಿಶೇಷವಾದಂತಹ ಶಕ್ತಿ. ಯಾವುದೇ ಮಾತೃಭಾಷೆಗಳಿಗೆ ಸಂಸ್ಕೃತ ಅದರ ಒಂದು ಆಶ್ರಯ ಇತ್ತು ಅಂತ ಹೇಳಿದ್ರೆ ಆ ಭಾಷೆ ತುಂಬಾ ಉಜ್ವಲವಾಗಿ ಬೆಳೆಯುತ್ತೆ. ಸಂಸ್ಕೃತದಲ್ಲಿರುವಂತಹ ವ್ಯಾಕರಣದ ಸ್ವರೂಪ, ಸಂಸ್ಕೃತದಲ್ಲಿರುವಂತಹ ಭಾಷಾ ಸ್ವರೂಪ, ಈ ರೀತಿ ಸ್ವರೂಪಗಳಿಂದಲೇ ಬೇರೆ ಭಾಷೆಗಳು ತುಂಬಾ ತನ್ನನ್ನ ಹೆಚ್ಚು ಬೆಳೆಸ್ಕೊಂಡಿವೆ. ಸಂಸ್ಕೃತದಲ್ಲಿರುವಂತಹ ಅಲಂಕಾರ ಶಾಸ್ತ್ರ ಆಗಬಹುದು, ವ್ಯಾಕರಣ ಶಾಸ್ತ್ರ, ಛಂದಶಾಸ್ತ್ರ ಆಗಬಹುದು, ಅಥವಾ ಸಂಸ್ಕೃತದ ಯೋಗ ವಿಜ್ಞಾನ ಆಗಬಹುದು, ಜೀವನ ವಿಜ್ಞಾನಗಳಾಗಬಹುದು, ಅದರ ತತ್ವಶಾಸ್ತ್ರಗಳಾಗಬಹುದು, ಹೀಗೆ ಮತ್ತೆ ಕಥಾ ಸಾಹಿತ್ಯ, ನೀತಿ ಸಾಹಿತ್ಯಗಳಾಗಬಹುದು, ರಾಜಕೀಯದ ರಾಜ ಸಾಹಿತ್ಯ ಆಗಬಹುದು, ಇತ್ಯಾದಿಗಳೆಲ್ಲವೂ ಸಹ ಸಂಸ್ಕೃತದಲ್ಲಿ ತುಂಬಾ ಉಜ್ವಲವಾಗಿ ಬೆಳೆದುಕೊಂಡು ಬಂದಿದೆ. ಶಬ್ದಕೋಶ ಆಗಬಹುದು, ಇದೆಲ್ಲ ಬೆಳೆದಿದೆ. ಅದರ ಆಧಾರದಲ್ಲಿ ಮಾತೃಭಾಷೆಗಳು, ಭಾರತೀಯ ಭಾಷೆಗಳು ಸಹ ತುಂಬಾ ಉಜ್ವಲವಾಗಿ ಬೆಳೀತಾ ಇದೆ, ತನ್ನ ನೆಲೆಗಳನ್ನು ಕಂಡುಕೊಂಡಿವೆ. ಆ ರೀತಿಯಾಗಿ ತಾಯಿ ಮಗಳ ಸಂಬಂಧ ಸಂಸ್ಕೃತ ಭಾಷೆ ಮತ್ತೆ ಬೇರೆ ಬೇರೆ ಭಾರತೀಯ ಭಾಷೆಗಳಲ್ಲಿ, ಕೆಲವು ವಿದೇಶಿಯ ಭಾಷೆಗಳಲ್ಲೂ ನಾವು ನೋಡ್ತೀವಿ. ಆ ರೀತಿ ಸಂಸ್ಕೃತದ ಭಾಷೆಯ ಒಂದು ಉಜ್ವಲತೆಗಾಗಿ ಇವತ್ತಿನ ಸರ್ಕಾರದಲ್ಲೂ, ಕೇಂದ್ರ ಸರ್ಕಾರದಲ್ಲೂ ಒಳ್ಳೊಳ್ಳೆ ಪ್ರಯತ್ನಗಳನ್ನ ನೋಡ್ತಾ ಬರ್ತೀವಿ. ಸಂಸ್ಕೃತ ತುಂಬಾ ಹೆಚ್ಚು ಜನಕ್ಕೆ ತಲುಪಬೇಕು ಅಂತ ಹೇಳಿ ಸಂಸ್ಕೃತ ಭಾರತೀಯ ಸಂಭಾಷಣೆ ಶಿಬಿರದ ಪ್ರಕಲ್ಪಗಳು ಹೇಗೆ ತುಂಬಾ ಹೆಚ್ಚು ಹೇಗೆ ಹಬ್ತಾ ಇದೆಯೋ ಹಾಗೆ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯ ಅಂತ ಹೇಳಿ ಒಂದು ವಿಶ್ವವಿದ್ಯಾಲಯ, ಹಾಗೆ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ ಅಂತ ಹೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಸಂಸ್ಕೃತ ವಿದ್ಯಾಪೀಠ, ಹೀಗೆ ವಿದ್ಯಾಪೀಠಗಳು ಸಹ ಕೇಂದ್ರ ಸರ್ಕಾರದ ಮಾರ್ಗದರ್ಶನದಲ್ಲಿ ತುಂಬಾ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆಮೇಲೆ ಇನ್ನೊಂದು ವಿಶೇಷ, ಭಾರತ ಸರ್ಕಾರದ ನೋಡಲ್ ಏಜೆನ್ಸಿಯಾಗಿ ಸೆಂಟ್ರಲ್ ಸಂಸ್ಕೃತ ಯೂನಿವರ್ಸಿಟಿಯಲ್ಲೂ ತುಂಬಾ ರೀತಿಯ ಒಳ್ಳೊಳ್ಳೆ ಕಾರ್ಯಕಲಾಪಗಳು ನಡೀತಾ ಇದೆ. ಸಂಸ್ಕೃತಕ್ಕಾಗಿ ಇವತ್ತು ಎಷ್ಟು ಪ್ರೋತ್ಸಾಹ ಇದೆ ಅಂತ ಹೇಳಿದ್ರೆ, ರಾಷ್ಟ್ರೀಯ ಶಿಕ್ಷಾ ನೀತಿ NEP, ಅದರಲ್ಲೂ ಅಷ್ಟೇ ಹಲವಾರು ವಿಭಾಗಗಳಲ್ಲಿ ಸಂಸ್ಕೃತವನ್ನು ಕಲಿಯಲಿಕ್ಕೆ ಅವಕಾಶ ಇದೆ. ಅಲ್ಲಿ ಕಲೆ ಆಗಬಹುದು, ಸಂಸ್ಕೃತಿ, ಜೀವನ, ಯೋಗ, ಪರಂಪರೆ, ಇತಿಹಾಸ ಆಗಬಹುದು, ಆಮೇಲೆ ಸಂಸ್ಕೃತ ಅಧ್ಯಯನಕ್ಕೆ ಬೇರೆ ಬೇರೆ ರೀತಿಯ ಅವಕಾಶಗಳು ಹೇಗಿದೆ, ಈ ರೀತಿ ಎಷ್ಟೊಂದು ಆಯಾಮಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ಚಿಂತನೆಗಳಲ್ಲಿ ಸಂಸ್ಕೃತ ಕಲೀಲಿಕ್ಕೆ ತುಂಬಾ ಅವಕಾಶಗಳಿದೆ. ಅಂದ್ರೆ ಬರೀ ಸಂಸ್ಕೃತ ಭಾಷೆ ಭಾಷೆ ಮಾತ್ರ ಅಲ್ಲ, ಸಂಸ್ಕೃತ ಸ್ವಯಂ ಜ್ಞಾನವೂ ಹೌದು, ಸಂಸ್ಕೃತ ಜ್ಞಾನ ಹೇಗೆ ಹೌದು ಅದು ಜೀವನ ಪದ್ಧತಿಯೂ ಹೌದು. ಒಂದು ಭಾರತೀಯರು ನಾವೆಲ್ಲರೂ ವಿಶೇಷವಾಗಿ ಗಮನಿಸಬೇಕೇನು ಅಂತ ಹೇಳಿದ್ರೆ, ಪ್ರತಿಯೊಂದು ದೇಶಕ್ಕೂ ಸಹ ಒಂದು ತತ್ವ ಇರುತ್ತೆ. ಆ ತತ್ವ ಇಲ್ಲ ಅಂತ ಹೇಳಿದ್ರೆ ಆ ದೇಶಕ್ಕೆ ತುಂಬಾ ಅಸ್ತಿತ್ವನೇ ಇರಲ್ಲ. ಏನು ಅಂತ ಹೇಳಿದ್ರೆ, ಈಗ ಜಪಾನ್ ಅಂತ ತಗೊಂಡ್ರೆ ಅದಕ್ಕೊಂದು ವಿಜ್ಞಾನ ಅಂತಿದೆ, ಹಾಗೆ ವಿಜ್ಞಾನ ಇಲ್ಲದೆ ಜಪಾನ್ ದೇಶ ಆಗಬಹುದು, ತಂತ್ರಜ್ಞಾನ ಇಲ್ಲದೆ ಚೈನಾ ದೇಶ ಆಗಬಹುದು, ರಾಜಕೀಯ ಚಿಂತನೆಗಳಿಲ್ಲದೆ ಇದ್ರೆ ಯುರೋಪ್ ದೇಶಗಳಾಗಬಹುದು, ಅಥವಾ ವಾಣಿಜ್ಯಗಳಿಲ್ಲದೆ ಆದ್ರೆ ಅಮೆರಿಕ ಆಗಬಹುದು. ಹೇಗೆ ಅವಕ್ಕೆ ಅಸ್ತಿತ್ವವೇ ಇಲ್ವೋ, ಆ ದೇಶಕ್ಕೆ ಈ ಅಂಶಗಳೇ ಎಷ್ಟು ಜೀವಾತುಭೂತವಾಗಿದ್ದವೋ, ಹಾಗೇನೆ ಭಾರತಕ್ಕೂ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಆ ಶಕ್ತಿ ಏನು ಅಂತ ಹೇಳಿದ್ರೆ ಧರ್ಮ. ಭಾರತಕ್ಕೆ ಯಾಕಷ್ಟು ವಿಶೇಷವಾದಂತಹ ನೆಲೆ ಬೆಲೆಗಳಿದೆ ಅಂತ ಹೇಳಿದ್ರೆ, ಭಾರತ ಧರ್ಮದ ಆಧಾರದ ಮೇಲೆ ತನ್ನ ಚಿಂತನೆಗಳನ್ನ ಲೋಕದಲ್ಲಿ ಪ್ರಸ್ತುತ ಮಾಡುತ್ತೆ. ಆ ರೀತಿ ಧರ್ಮದ ಎಲ್ಲಾ ಗ್ರಂಥಗಳು ಪ್ರಾಚೀನ ಭಾರತದಲ್ಲಿ ಬಂದಿರೋದು ಯಾವ ಭಾಷೆಯಲ್ಲಿ ಅಂತ ಹೇಳಿದ್ರೆ, ಅದು ಖಂಡಿತವಾಗಿ ಸಂಸ್ಕೃತ ಭಾಷೆಯಲ್ಲೇ ಬಂದಿದೆ. ಅದಕ್ಕಾಗಿ ಸಂಸ್ಕೃತ ಭಾಷೆಯಲ್ಲೇ ಬಂದಂತಹ ಈ ಒಂದು ಧರ್ಮದ ತತ್ವಗಳನ್ನು ನಾವು ಅರಿಬೇಕಂದ್ರೆ, ಉಪನಿಷತ್ತಿನ ತತ್ವಗಳನ್ನು ಅರಿಬೇಕು ಅಂತ ಹೇಳಿದ್ರೆ, ಖಂಡಿತವಾಗಿ ನಾವು ಸಂಸ್ಕೃತ ಭಾಷೆಯನ್ನು ಕಲಿಬೇಕು, ಸಂಸ್ಕೃತ ಭಾಷೆಯ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು, ಸಂಸ್ಕೃತ ಪರಂಪರೆಯನ್ನು ಇನ್ನೂ ಹೆಚ್ಚು ನಾವು ಪ್ರಸಾರ ಮಾಡಬೇಕಾಗುತ್ತೆ. ಆ ರೀತಿಯ ತುಂಬಾ ಉಪಕ್ರಮಗಳು ಇವತ್ತು ನಡೀತಾ ಇದೆ. ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿ ಅವರು ಪ್ರತಿದಿನ ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಒಂದು ಸುಭಾಷಿತದ ಪ್ರಸಾರವನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಅಂದ್ರೆ ಒಂದು ಸುಭಾಷಿತ ಜೀವನದಲ್ಲಿ ಒಂದೊಳ್ಳೆಯ ದೃಷ್ಟಿಯನ್ನು ಕೊಡಬಹುದು ಅಂತ, ಮತ್ತೆ ಒಂದೊಂದು ಮಕ್ಕಳು ಸುಭಾಷಿತವನ್ನ ಕಲಿತರೆ ಸಾಕು, ಸಂಸ್ಕೃತದ ಸುಭಾಷಿತಗಳನ್ನ, ಆ ಸುಭಾಷಿತಗಳು ಮಕ್ಕಳಿಗೆ ತುಂಬಾ ಹೆಚ್ಚು ದೃಷ್ಟಿಯನ್ನು ಕೊಡುತ್ತೆ, ಜೀವನದ ಪರಿವರ್ತನೆಗಳನ್ನೇ, ಹೊಸ ದೃಷ್ಟಿಗಳನ್ನೇ ಕೊಡುತ್ತೆ. ಅಂತಹ ಶಕ್ತಿ ಸುಭಾಷಿತಕ್ಕಿದೆ. ಎಲ್ಲ ಭಾಷೆಗಳನ್ನ ಮತ್ತೆ ಸಂಸ್ಕೃತವನ್ನು

ಿದಂತೆ ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕು, ವಿಕಸಿತ ಭಾರತಕ್ಕೆ ಒಂದು ಒಳ್ಳೆಯ ಹೆಜ್ಜೆಯನ್ನ ಆ ಮುಖಾಂತರ ಇಡಬೇಕು ಅಂತ ಹೇಳಿ ಭಾರತ ಸರ್ಕಾರ ಭಾರತೀಯ ಭಾಷಾ ಸಮಿತಿ ಅಂತ ಹೇಳಿ ಒಂದು ಸಮಿತಿಯನ್ನೇ ಮಾಡಿದೆ. ಆ ಸಮಿತಿ ಎಲ್ಲಾ ಭಾಷೆಗಳನ್ನ, ಸಂಸ್ಕೃತದ ಒಂದು ಸಾಹಿತ್ಯ ಮತ್ತೆ ಸಾಹಿತ್ಯಗಳನ್ನ ಒಟ್ಟಾಗಿ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡ್ತಾ ಇದೆ. ಹಾಗೆ ಸಂಘ ಸಂಸ್ಥೆಗಳು, ಬೇಕಾದಷ್ಟು ಸಂಘ ಸಂಸ್ಥೆಗಳು ಸಂಸ್ಕೃತಕ್ಕೆ ತಮ್ಮನ್ನ ತೆತ್ತುಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾವೆ. ಎಷ್ಟೋ ಗುರುಕುಲಗಳಾಗಬಹುದು, ಮಠ ಮಂದಿರಗಳಾಗಬಹುದು, ವಿದ್ಯಾಸಂಸ್ಥೆಗಳಾಗಬಹುದು, ಸಂಸ್ಕೃತದ ಕಾಲೇಜ್ಗಳಾಗಬಹುದು, ಹಾಗೆ ಅಕಾಡೆಮಿ ಆಗಬಹುದು, ಈ ರೀತಿ ಬೇಕಾದಷ್ಟು ಸಂಘ ಸಂಸ್ಥೆಗಳು ಸಂಸ್ಕೃತದ ಒಂದು ಒಂದು ಅಂತರಂಗದ ಶಕ್ತಿಯನ್ನು ಲೋಕಕ್ಕೆ ತಲುಪಿಸಬೇಕು ಅಂತ ಹೇಳಿ ಬೇರೆ ಬೇರೆ ಹಂತದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಕಲೆ ಆಗಬಹುದು, ಭರತನಾಟ್ಯ ಆಗಬಹುದು, ವೇದಾಂತ ಆಗಬಹುದು, ಅಥವಾ ವಿಜ್ಞಾನ ಆಗಬಹುದು, ಜೀವನ ಆಗಬಹುದು, ಜೀವನ ಪದ್ಧತಿ ಆಗಬಹುದು, ಈ ಎಲ್ಲಾ ಅಂಶಗಳಲ್ಲೂ ಸಹ ಸಂಸ್ಕೃತ ತುಂಬಾ ಸಹಜವಾಗಿರೋದ್ರಿಂದ ನಮಗೆ ಸಂಸ್ಕೃತ ತುಂಬಾ ಹೆಚ್ಚು ಹತ್ತಿರವಾಗುತ್ತೆ. ಆ ರೀತಿ ಹತ್ತಿರವಾದಂತಹ ಭಾಷೆ ನಮ್ಮನ್ನ ಎತ್ತರಕ್ಕೆ ಬೆಳೆಸಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ಸಂಸ್ಕೃತ ಜೀವನದ ಆರಂಭದಿಂದ ನಾವು ಯಾರೇ ನಮ್ಮ ಹೆಸರುಗಳನ್ನೆಲ್ಲ ನೋಡ್ಕೊಂಡ್ರು ಸಾಮಾನ್ಯವಾಗಿ ಸಂಸ್ಕೃತದ ಹೆಸರಿದ್ದೇ ಇರುತ್ತೆ. ಅದೇ ರಮೇಶ, ಸುರೇಶ ಆಗಬಹುದು, ಈ ರೀತಿ ಬೇಕಾದಷ್ಟು ಯಾವುದೇ ಹೆಸರು ನೋಡಿದ್ರೂ ಸಂಸ್ಕೃತದ ಹೆಸರಾಗಿರುತ್ತೆ. ಆಕಾಶವಾಣಿ ಅನ್ನುವಂತಹ ಶಬ್ದವೂ ಸಂಸ್ಕೃತದ್ದೇ ಇದೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಅನ್ನುವಂತಹ ಆಕಾಶವಾಣಿಯ ಧ್ಯೇಯವು ಸಂಸ್ಕೃತದ್ದೇ ಆಗಿದೆ. ಈ ರೀತಿ ನಮ್ಮ ಜೀವನದ ಹುಟ್ಟಿನಿಂದ ಹಿಡಿದು ಆತ್ಮ ಕಲ್ಯಾಣದವರೆಗೆ, ಮೋಕ್ಷದವರೆಗೂ ಸಂಸ್ಕೃತ ನಮ್ಮ ಜೀವನದಲ್ಲಿ ಅವಿನಾಭಾವದ ಒಂದು ಬಾಂಧವ್ಯವನ್ನ ಕಟ್ಟಿಕೊಡುತ್ತೆ ಅಂತ ಹೇಳಿ ಖಂಡಿತ ನಮಗೆ ಗೊತ್ತಾಗುತ್ತೆ. ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಭಾರತೀಯ ಜೀವನ ಪದ್ಧತಿ, ಭಾರತೀಯ ಚಿಂತನ ಪದ್ಧತಿ, ಭಾರತೀಯ ಶಿಕ್ಷಣ ಪದ್ಧತಿ, ಹಾಗೆ ಭಾರತೀಯ ಸಂಸ್ಕಾರ, ಈ ಎಲ್ಲವನ್ನೂ ನಾವು ಗಮನಿಸ್ಕೊಂಡು ಹೋದ್ರೆ ಅದರಲ್ಲಿ ತುಂಬಾ ಸಹಜವಾಗಿ ಸಂಸ್ಕೃತ ಸೇರ್ಕೊಂಡಿದೆ. ಅದಕ್ಕೋಸ್ಕರ ನಮ್ಮೆಲ್ಲರ ಚಿಂತನೆಯಲ್ಲಿ ರಾಮ ಕೃಷ್ಣ ಎಲ್ಲರೂ ಎಷ್ಟು ಸಹಜವಾಗಿದ್ದಾರೋ ಹಾಗೇನೆ ಸಂಸ್ಕೃತವೂ ಇದೆ. ಒಂದ್ಸಲಿ ನಮ್ಮಲ್ಲಿ ಭಾಷೆಯ ಕಡಿಮೆ ಆಗಿರಬಹುದು, ಆದ್ರೆ ಸಂಸ್ಕಾರವಾಗಿ ಸಂಸ್ಕೃತ ಹೆಚ್ಚು ನಮ್ಮಲ್ಲಿ ಇದ್ದೇ ಇದೆ. ಆ ರೀತಿಯ ಸಂಸ್ಕೃತ ಇನ್ನೂ ಹೆಚ್ಚು ಬೆಳಿಬೇಕು ಅಂತ ಹೇಳಿ ಒಳ್ಳೊಳ್ಳೆಯ ಪ್ರಯತ್ನಗಳು ಇವತ್ತು ಭಾರತ ಸರ್ಕಾರದಿಂದಲೂ ಆಗ್ತಾ ಇದೆ, ಬೇರೆ ಬೇರೆ ಸರ್ಕಾರಗಳಿಂದಲೂ ನಾವು ನೋಡ್ತಾನೆ ಬಂದಿದ್ದೀವಿ. ಐಕೆಎಸ್ ಅಂತ ಹೇಳಿ ಭಾರತೀಯ ಜ್ಞಾನ ಪರಂಪರೆ, ಭಾರತೀಯ ಜ್ಞಾನ ಪರಂಪರೆ ಬಂದಿದ್ರಿಂದ ಇವತ್ತು ಎಂತೆಂತಹ ಐಐಟಿಗಳಲ್ಲಿ ಇವತ್ತು ಭಾರತೀಯ ಜ್ಞಾನ ಪರಂಪರೆಯ ಕೇಂದ್ರಗಳು ಆರಂಭವಾಗಿದೆ. ಅಲ್ಲಿ ಸಂಶೋಧನೆಗಳಲ್ಲಿ ಸಂಸ್ಕೃತವನ್ನು ಆಶ್ರಯಿಸಿದಂತಹ ಸಂಶೋಧನೆಗಳು ಇವತ್ತು ನಾವು ತುಂಬಾ ಕಡೆಗಳಲ್ಲಿ ನೋಡ್ತಾ ಇದ್ದೀವಿ. ಸಂಸ್ಕೃತದ ಪ್ರೋತ್ಸಾಹಕ್ಕಾಗಿ ಭಾರತೀಯ ಜ್ಞಾನ ಪರಂಪರೆಯಲ್ಲಿ ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಆಗಬಹುದು, ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಆಗಬಹುದು, ಟ್ರಾನ್ಸ್ ಡಿಸಿಪ್ಲಿನರಿ ರಿಸರ್ಚ್ ಆಗಬಹುದು, ಈ ರೀತಿ ಹಲವಾರು ಸಂಶೋಧನೆಗಳು, ಹಲವಾರು ಪ್ರಕಾರದ ಸಂಶೋಧನೆಗಳಾಗಬಹುದು ಇವತ್ತು ಭಾರತೀಯ ಜ್ಞಾನ ಪರಂಪರೆಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಭಾರತೀಯ ಜ್ಞಾನ ಪರಂಪರೆ ಅದೊಂದು ಉಜ್ವಲವಾದಂತಹ ಪರಂಪರೆ. ಭಾರತೀಯ ಜ್ಞಾನ ಪರಂಪರೆ ಯಾರಿಗೂ ತೊಂದರೆ ಆಗದೆ ಇರೋ ಹಾಗೆ ವಿಶ್ವ ಕಲ್ಯಾಣವನ್ನು ಜೊತೆಯಲ್ಲಿಟ್ಕೊಂಡು ಒಂದು ಅದ್ಭುತವಾದ ಜ್ಞಾನ ಕ್ಷೇತ್ರವನ್ನ ಲೋಕಕ್ಕೆ, ಲೋಕ ವಿಕಾಸಕ್ಕಾಗಿ ಕೊಡುವಂತಹ ಒಂದು ಹೆಬ್ಬಯಕೆಯನ್ನ, ಒಂದು ಭೂಮಿಕೆಯನ್ನ ಇಟ್ಕೊಂಡಿರುವಂತಹ ಪರಂಪರೆ ಭಾರತೀಯ ಜ್ಞಾನ ಪರಂಪರೆ. ಇದಕ್ಕೆ ಮೂಲ ಆರಂಭ ಅಂತ ಹೇಳಿದ್ರೆ ಋಷಿಕಾಲಗಳಿಂದ ಆಗಿದೆ. ಅಂತಹ ಭಾರತೀಯ ಜ್ಞಾನ ಪರಂಪರೆಗೆ ನಿಜವಾದ ಬುನಾದಿ ಯಾವುದು ಅಂತ ಹೇಳಿದ್ರೆ ನಮಗೆ ಸಂಸ್ಕೃತ. ಸಂಸ್ಕೃತಜ್ಞರಿಗೆ ಹೆಮ್ಮೆ ಅಂದ್ರೆ ಅದೇನೆ, ಸಂಸ್ಕೃತದಲ್ಲಿ ಸಾವಿರ ಸಾವಿರ ಗ್ರಂಥಗಳಿದೆ. ಆ ಗ್ರಂಥಗಳು ಅದು ರಸಾಯನ ಶಾಸ್ತ್ರ ಆಗಬಹುದು, ಕಥಾ ಸಾಹಿತ್ಯ ಆಗಬಹುದು, ಲೋಹ ವಿಜ್ಞಾನ ಆಗಬಹುದು, ಅಥವಾ ಸಸ್ಯ ವಿಜ್ಞಾನ ಆಗಬಹುದು, ಕೋಶಶಾಸ್ತ್ರ ಆಗಬಹುದು, ಹೀಗೆ ಹಲವಾರು ಜ್ಞಾನ ಶಾಖೆಗಳಲ್ಲಿ ನಮ್ಮ ಜ್ಞಾನ ಪರಂಪರೆಯ ಗ್ರಂಥಗಳು ಹಬ್ಬಿವೆ. ಆ ಗ್ರಂಥಗಳ ಅಧ್ಯಯನ ತುಂಬಾ ಹೆಚ್ಚಿನದಾಗಿ ನಡೀತಾ ಇರೋದ್ರಿಂದ ಇವತ್ತು ಸಂಸ್ಕೃತವನ್ನ ಜನ ಇಷ್ಟಪಟ್ಟು ಬರ್ತಾ ಇದ್ದಾರೆ. ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಮುಕ್ತ ಸ್ವಾಧ್ಯಾಯ ಪೀಠ ಅಂತೆಲ್ಲ ಇದೆ, ಈ ಒಂದು ಮುಕ್ತ ಸ್ವಾಧ್ಯಾಯ ಪೀಠದಲ್ಲಿ ತುಂಬಾ ಜನ ವೈದೇಶಿಕರು ಸಹ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಹೀಗೆ ನಾವು ನೋಡ್ತಾ ಬಂದಾಗ ಸಂಸ್ಕೃತ ತುಂಬಾ ಸಹಜವಾಗಿ ಯೋಗ ಅಥವಾ ಆಯುರ್ವೇದ ಆಗಬಹುದು ಇತ್ಯಾದಿಗಳಿಂದ ತುಂಬಾ ಅಪ್ಯಾಯಮಾನವಾಗೋದ್ರಿಂದ ಸಂಸ್ಕೃತವನ್ನ ಇಷ್ಟಪಟ್ಟು ಸಹಜವಾಗಿ ಜನ ಬಂದೇ ಬರ್ತಾರೆ. ಅದಕ್ಕೋಸ್ಕರ ಸಂಸ್ಕೃತದ ಹಲವಾರು ಶಾಶ್ವತ ತತ್ವಗಳನ್ನ, ವೇದಾಂತ ಆಗಬಹುದು ಅಥವಾ ಸಂಸ್ಕೃತದ ಕಲೆ ಆಗಬಹುದು ಇತ್ಯಾದಿಗಳನ್ನ ಒಪ್ಪಿ ಅಪ್ಪಿ ಜನ ಬರ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ನಾವು ಹೇಳೋದಾದ್ರೆ ಸಂಸ್ಕೃತದ ಈ ಒಂದು ದಿನೋತ್ಸವ, ಸಂಸ್ಕೃತದ ಈ ಒಂದು ಸಂಸ್ಕೃತ ಮಹೋತ್ಸವ ಏನಿದೆ ಅದಕ್ಕೆ ಎಲ್ಲರಿಗೂ ಒಂದು ಸಂತೋಷವನ್ನ, ಒಂದು ಪ್ರೀತಿಯನ್ನ, ಒಂದು ಉತ್ಸಾಹವನ್ನ ಕೊಡುತ್ತೆ. ಸಂಸ್ಕೃತವನ್ನ ವಿಶೇಷವಾಗಿ ಜನ ಜನಕ್ಕೂ ತಲುಪಿಸ್ಕೊಡ್ಬೇಕು, ಹಳ್ಳಿ ಹಳ್ಳಿಗಳಿಗೂ ಈ ಒಂದು ಸಂಸ್ಕೃತದ ಭಾಷೆ ತಲುಪಬೇಕು, ಇಲ್ಲಿ ಜ್ಞಾನ ಪರಂಪರೆ, ಇಲ್ಲಿ ಜ್ಞಾನ ಭಂಡಾರ ಗ್ರಂಥಗಳು ತಲುಪಬೇಕು ಅಂತ ಹೇಳಿ ತುಂಬಾ ಕೆಲಸಗಳು ಸಾವಿರ ಸಾವಿರ ಪಟ್ಟಲ್ಲಿ ನಡೀತಾ ಇದೆ. ಇವತ್ತು ಇದರ ಹೈಯರ್ ಸ್ಟಡೀಸ್ ಅಲ್ಲಿ ಎಷ್ಟು ವಿಶೇಷವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಹಿಂದೂ ಸ್ಟಡೀಸ್ ಆಗಬಹುದು ಅಥವಾ ಯೋಗಿಕ್ ಥೆರಪಿ ಆಗಬಹುದು, ಯೋಗ ಆಗಬಹುದು, ಪ್ರಾಕೃತ್ ಸ್ಟಡೀಸ್ ಆಗಬಹುದು, ಸಂಸ್ಕೃತದಲ್ಲಿ ಟ್ರೆಡಿಷನಲ್ ಸಬ್ಜೆಕ್ಟ್ ಎಲ್ಲ ಆಗಬಹುದು. ಈ ರೀತಿ ಬೇಕಾದಷ್ಟು ಜ್ಞಾನ ಶಾಖೆಗಳಲ್ಲಿ ಇವತ್ತು ಎನ್ಇಟಿ ಸಿಲೆಬಸ್ ಇದೆ, ಹಲವಾರು ಉದ್ಯೋಗದ ಅವಕಾಶಗಳಿದೆ, ಹಾಗೆ ಒಂದು ಒಳ್ಳೊಳ್ಳೆ ಕೆಲಸಗಳು ಇವತ್ತು ಸಂಸ್ಕೃತವನ್ನು ಇಟ್ಕೊಂಡು ನಾವು ನೋಡಬಹುದು. ಅಂತಹ ಸಂಸ್ಕೃತವನ್ನ, ಸಂಸ್ಕೃತ ಭಾಷೆಯನ್ನ, ಜ್ಞಾನ ಪರಂಪರೆಯನ್ನ, ಈ ಒಂದು ಮಹೋಜ್ವಲವಾದಂತಹ, ಒಂದು ಅಮೋಘವಾದಂತಹ ದೇವ ಭಾಷೆಯನ್ನ

0: ನಾವಿವತ್ತು ಅಭ್ಯಾಸ ಮಾಡಿಕೊಂಡು ಇನ್ನೂ ಹೆಚ್ಚು ವಿಕಾಸಕ್ಕಾಗಿ ನಾವು ನಮ್ಮನ್ನು ತೆರೆಕೊಳ್ಬೇಕಾದಂತಹ ಅವಕಾಶ ಇದೆ. ವೈಯಕ್ತಿಕವಾಗಿ ಸಂಘ ಸಂಸ್ಥೆಗಳ ಮುಖಾಂತರ, ಹಾಗೆ ಸರ್ವಕಾರಗಳ ಮುಖಾಂತರ ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಆ ರೀತಿಯ ಕೆಲಸಗಳನ್ನು ನಾವು ಸ್ವಾಗತ ಮಾಡೋಣ. ಜಯತು ಸಂಸ್ಕೃತಂ, ಜಯತು ಭಾರತಂ, ಜಯಾತ್ ಗೀರ್ವಾಣ ಭಾರತಿ.
1: ಇದುವರೆಗೆ ವಿಶ್ವ ಸಂಸ್ಕೃತ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಎನ್ ಉಮಾಮಹೇಶ್ವರ್ ಅವರಿಂದ ಭಾಷಣ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:44 ಸೆಕೆಂಡುಗಳು.

0: ಮಾಡೋದು.
1: ನಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ವರ್ಷದ ಹುಟ್ಟುಹಬ್ಬ.
0: ನಿಮ್ದು ಶುಭಾಶಯ ಪ್ರತಿ ಕ್ಷಣ ಕೋಟಿ ಶುಭಾಶಯ.
1: ಬಹುಜನ ಹಿತಾಯ ಬಹುಜನ ಸುಖಾಯ ಈ ಧ್ಯೇಯದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಿಮ್ಮ ಬಳಿಗೆ ಹೊತ್ತು ತರುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳು ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಶ್ರೋತೃಗಳೇ, ಮಡಿಕೇರಿ ಆಕಾಶವಾಣಿಯ ಸಂಸ್ಥಾಪನಾ ದಿನದ ಅಂಗವಾಗಿ ಈ ಬೆಳಿಗ್ಗೆ 9:30 to 10:30 ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೀವು ವಾಟ್ಸಪ್ ಮೂಲಕ ಸಂದೇಶಗಳನ್ನು ಈಗಿನಿಂದಲೇ ಕಳಿಸಬಹುದು. ಈ ಸಂದೇಶಗಳನ್ನು ಆ ಕಾರ್ಯಕ್ರಮದಲ್ಲಿ ಓದಲಾಗುವುದು. ಸಂದೇಶ ಕಳಿಸಲು ವಾಟ್ಸಪ್ ಸಂಖ್ಯೆ 6361703572, 6361703572.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-4200-3.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-4200-3.
3: ಪ್ರೀತಿಯ ಶ್ರೋತೃಗಳೇ, ನಿಮ್ಮಿಷ್ಟದ ಗಾದೆಯ ಬಗ್ಗೆ ನೀವು ಕೂಡ ಪತ್ರ ಬರೆಯಬಹುದು. ವಿಳಾಸ: ನಿಲಯದ ನಿರ್ದೇಶಕರು, ಗಾದೆಗಳ ಅಂತರಂಗ ಅರಿಯುವ ಸಮಯ, ಗಾದೆ ಘಮ ವಿಭಾಗ, ಆಕಾಶವಾಣಿ ಮಡಿಕೇರಿ. ಪಿನ್ಕೋಡ್ ಸಂಖ್ಯೆ 571-201.
0: ಶ್ರೋತೃಗಳೇ, ಈ ಬೆಳಿಗ್ಗೆ 9:05 ಕ್ಕೆ ವಂದೇ ಮಾತರಂ 150 ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ

0: ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30 ಮಡಿಕೇರಿ ಆಕಾಶವಾಣಿಯ 33ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಶ್ರೋತೃಗಳೊಂದಿಗೆ ವಿಶೇಷ ಅನಿಸಿಕೆ ವಿನಿಮಯ ನೇರ ಫೋನಿನ ಕಾರ್ಯಕ್ರಮ. 11:00 ನನ್ನದೇ ಹಾಡು ಮಡಿಕೇರಿ ಆಕಾಶವಾಣಿಯ 33ನೇ ಸಂಸ್ಥಾಪನಾ ದಿನದ ಅಂಗವಾಗಿ ನೇರ ಫೋನಿನ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 08272228558 ಅಥವಾ 228129. 12:05 ವನಿತಾ ವಿಹಾರದಲ್ಲಿ ರಕ್ಷಾಬಂಧನದ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ಬರಹಗಾರ್ತಿ ಹಾಸನದ ಬಿಎಂ ಭಾರತಿ ಹಾದಿಗೆ ಅವರಿಂದ ಸಣ್ಣ ಕತೆ ರಕ್ಷಾಬಂಧನ. ನಂತರ ಜನಪದ ಗೀತೆಗಳು. ಆಕಾಶವಾಣಿ ಮಡಿಕೇರಿ. ಈಗ ಸಮಯ 8:50 ಆಗಲಿದೆ. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ಸಮಯ 8:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಇನ ಕೆಲಸ ಸಂದನಿತರಲಿ ತೃಪ್ತಿ, ಕುಂದ ದುಬ್ಬದ ಮನಸ್ಸು ಬಂದುದೇನಿರಲಿ. ಅಂದಿಗಂದಿನ ಕೆಲಸ ಸಂದನಿತರಲಿ ತೃಪ್ತಿ, ಕುಂದ ದುಬ್ಬದ ಮನಸ್ಸು ಬಂದುದೇನಿರಲಿ. ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ. ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ.

ಅಂದಿಗಂದಿನ ಕೆಲಸ ಸಂದನಿತರಲ್ಲಿ ತೃಪ್ತಿ. ಹೌದು, ಇದೇ ನಿಜವಾದ ಕರ್ಮಯೋಗ. ಕೆಲಸದಿಂದಲೇ, ಕೆಲಸ ಮಾತ್ರದಿಂದಲೇ ನಿಜವಾದ ನೆಮ್ಮದಿ. ಗೀತಾಚಾರ್ಯ ಇದನ್ನೇ ಮತ್ತೆ ಮತ್ತೆ ಹೇಳ್ತಾನೆ. ನಿನ್ನ ಇನ್ನಿಂಥ ಸಂಕಷ್ಟದ ಸಮಯದಲ್ಲೂ ನಿತ್ಯಾನುಷ್ಠಾನಗಳನ್ನು ಬಿಡಬೇಡ. ಬೇಸರದ ವಿಷಾದದ ಗಳಿಗೆಗಳಲ್ಲೂ ನಾವು ಮಾಡಬೇಕಾದ್ದು ಇಷ್ಟೇ. ದುಗುಡ

ನನ್ನ ಪಕ್ಕಕ್ಕೆ ಸರಿಸಿ ಮೈ ಕೊಡವಿ ಮೇಲೆದ್ದು ಸರಸರನೆ ಓಡಾಡಿ ಒಂದಿಷ್ಟು ಕೆಲಸ ಮಾಡಿದ್ರೆ ಸಾಕು, ದುಮ್ಮಾನ ದೂರ. ಅಷ್ಟೇ ಅಲ್ಲ, ಹೊಸ ಉಲ್ಲಾಸ ಮೈತುಂಬ. ಓದು ಬರಹನೇ ತಿಳಿಯದ ಒಬ್ಬ ಅಮಾಯಕ ಆಟೋ ಅಜ್ಜ ಇತ್ತೀಚೆಗೆ ಸರಳವಾಗಿ ಒಂದು ಘನ ತತ್ವವನ್ನೇ ಹೇಳಿಬಿಟ್ರು. ಅವರಂದ್ರು, ದುಡಿಯೋನಿಗೆ ದುಃಖ ಇಲ್ಲ, ಸೋಮಾರಿಗೆ ಸುಖ ಇಲ್ಲ. ಈತನ ಮುಗ್ಧ ಮಾತುಗೋ ಗೀತಾ ವಾಕ್ಯಗಳಿಗೋ ಹೆಚ್ಚಿನ ವ್ಯತ್ಯಾಸ ಇಲ್ಲ. ನಾವು ಕೆಲಸ ಮಾಡ್ತಾ ಇರಬೇಕು, ಜತೆ ಜತೆಗೆ ಚಿತ್ತವನ್ನ ಒಂದು ಸಮತೋಲನದಲ್ಲಿ ಕಾಪಾಡಿಕೊಳ್ಬೇಕು. ಇದು ಮತ್ತೆ ಗೀತೆಯ ಸ್ಥಿತಪ್ರಜ್ಞನದೇ ಲಕ್ಷಣ. ದುಃಖೇಷು ಅನುದ್ವಿಗ್ನ ಮನಃ, ಸುಖೇಷು ವಿಗತ ಸ್ಪೃಹಃ. ಪ್ರಾಜ್ಞನಾದವನಿಗೆ ಸುಖ ದುಃಖಗಳು ಒಂದೇ, ಶೀತೋಷ್ಣಗಳು ಒಂದೇ, ಜತೆಗೆ ಹಗಲು ರಾತ್ರಿಗಳಲ್ಲಿ ಕೂಡ ಅವನ ಮನಸ್ಸು ಏಕ ರೀತಿಯಲ್ಲಿ ಪ್ರವರ್ತಿಸುತ್ತೆ. ಇಷ್ಟೆಲ್ಲ ಆದ್ಮೇಲೆ ಲೋಕ ಬಾಂಧವ್ಯದ ವಿಷಯವಾಗಿ ಅವನ ಮನಸ್ಸು ಹೇಗಿರಬೇಕು? ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ. ಎಂಥ ಸೊಗಸಾದ ಮಾತು ಇದು! ಡಿವಿಜಿ ಅವರದು ಪರಿಪಕ್ವವಾದ ಅಂತರಂಗ. ಆತ್ಮ ಸಮಾಧಾನವನ್ನ ಅವರು ಸಹಜವಾಗಿ ರೂಢಿಸಿಕೊಂಡು ಬಿಟ್ಟಿದ್ರು. ಅವರ ಮನಸ್ಸಿನ ಹದಕ್ಕೆ ತಕ್ಕ ಹಾಗೆ ಅವರ ಭಾಷೆ. ತನ್ನ ಸುತ್ತಮುತ್ತಲ ಎಲ್ಲ ಸಹಜೀವಿಗಳು ತನ್ನ ಆತ್ಮೀಯರೇ ಅಂತ ನಾವು ಭಾವಿಸಬೇಕಂತೆ. ಆದರೆ ಮುನ್ನೋಟ ಮಾತ್ರ ಆ ಬ್ರಹ್ಮ ವಸ್ತುವಿನಲ್ಲಿ ನೆಟ್ಟಿರಬೇಕಂತೆ. ಅಂದ್ರೆ ನಿತ್ಯದ ಬದುಕು ಮತ್ತು ನಂತರದ ಗುರಿ ಎರಡೂ ಸಾತ್ವಿಕವಾಗಿರಲಿ ಅನ್ನುವಂಥ ಪರಮತತ್ವ ಇದು. ಈ ರೀತಿಯ ಉದಾತ್ತ ಜೀವನ ಮತ್ತು ಉದಾತ್ತ ಧ್ಯೇಯ ಉಳ್ಳ ಮನುಷ್ಯ ಪುಣ್ಯಶಾಲಿ ಅಲ್ಲದೆ ಇನ್ನೇನು.

ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ. ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕಂ ಮಂಕುತಿಮ್ಮ. ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ ಸಿದ್ಧನಾಗೆಲ್ಲ ಕಂ ಮಂಕುತಿಮ್ಮ.

ಶುದ್ಧ ನೀರು ಸಕಲಕಂ. ಎಂಥ ಸೊಗಸಾದ ಸಂದೇಶ! ಹೀಗೆ ನಾವು ಮಾಡಿಬಿಟ್ರೆ ದುಃಖನಾದರೂ ಎಲ್ಲಿದೆ, ನಿರಾಶೆ ಎಲ್ಲಿದೆ? ಆದರೆ ಹೀಗೆ ಮಾಡೋದಷ್ಟು ಸುಲಭವೇ? ತಾಪತ್ರಯಗಳಲ್ಲಿ ಬೆಂದು ಬಸವಳಿದು ಹೋಗೋ ಈ ಜೀವ ಅನಾಯಾಸವಾಗಿ ಅವುಗಳನ್ನು ಎದುರಿಸಿಬಿಡೋಷ್ಟು ಸಮರ್ಥವಾಗಿದೆಯೇ? ನಾವು ಕೊರಬೋದೇ ಹೆಚ್ಚು, ಕರಬೋದೇ ಹೆಚ್ಚು. ನನಗೆ ಯಾಕೆ ಇಂಥ ಕಷ್ಟ ಬಂತು? ಪಕ್ಕದ ಮನೆಯವನು ಅಷ್ಟು ಚೆನ್ನಾಗಿದ್ದಾನಲ್ಲ, ನಾನು ಯಾರಿಗೇನ್ ಮಾಡಿದ್ದೆ? ನನಗು ಮಾತ್ರ ಯಾಕಿಂಥ ಅನ್ಯಾಯ? ಇಂಥದೇ ಮಾತು, ಇಂಥದೇ ಯೋಚನೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ವಿ ನೆವರ್ ಆಕ್ಸೆಪ್ಟ್. ಬಂದಂಥ ಸಂಕಷ್ಟಗಳನ್ನ, ಸಮಸ್ಯೆಗಳನ್ನ ನಾವು

ಕೇಳೋದೇ ಇಲ್ಲ. ಯಾಕೆ ಬಂತು, ಹೇಗೆ ಬಂತು ಅಂತಾನೆ ಪದೇ ಪದೇ ತಲೆ ಚಚ್ಕೋತಾನೆ ಇರ್ತೀವಿ. ಎಲ್ಲಿವರೆಗೆ ನಾವು ಒಪ್ಕೊಳ್ಳಲ್ವೋ ಅಲ್ಲಿವರೆಗೂ ತೊಳಲಾಟ ಬೇಗುದಿ ತಪ್ಪಿದ್ದೇ ಅಲ್ಲ. ಜಾಣ ಆದವನು ಮೊದಲು ತನಗೆ ಬಂದ ಸಮಸ್ಯೆನ ಒಪ್ಕೊಳ್ತಾನೆ, ಒಪ್ಪಿ ಪಕ್ಕಕ್ಕೆ ಇಟ್ಕೊಳ್ತಾನೆ. ಇಟ್ಕೊಳ್ಳೇಬೇಕಲ್ಲ, ಯಾಕಂದ್ರೆ ಅದು ಬಂದಾಗಿದೆ. ಆಮೇಲೆ ಆ ವಿವೇಕಿ ಅದರ ನಿವಾರಣೆಗೆ ಉಪಾಯ ಕಂಡುಕೊಳ್ತಾನೆ, ಸುಖಿ ಆಗ್ತಾನೆ. ಒಂದು ವೇಳೆ ನಿವಾರಣೆ ಸಾಧ್ಯವೇ ಇಲ್ವೇ, ಅನುಭವಿಸ್ಲೇಬೇಕು. ವಾಟ್ ಕೆನಾಟ್ ಬಿ ಕ್ಯೂರ್ಡ್ ಮಸ್ಟ್ ಬಿ ಎಂಡೂರ್ಡ್, ಅಷ್ಟೇ, ಬೇರೆ ದಾರಿನೇ ಇಲ್ಲ ನಮಗೆ. ಇಲ್ಲಿ DVG ಅದೇ ಹೇಳೋದು, ಗಟ್ಟಿ ಗುಂಡ್ಗೆ ಮಾಡ್ಕೊಂಡು ಬಿಡಿ, ಎದ್ದು ಕುಣಿಯಲಿ ಕರ್ಮ, ದೈವ ನಿದ್ರಿಸಲಿ, ಇದ್ಯಾವುದ್ರಿಂದಲೂ ನಮಗೇನು ಬಾಧೆ ಇಲ್ಲ. ಒಂದು ಮಾತಂತೂ ಸತ್ಯ ತಾನೇ, ಅದ್ಭುತಗಳು ಇಲ್ಲಿ ಅಸಾಧ್ಯವಲ್ಲ. ದಿನದೊಳಗಾದ್ರೆ ಎಂಥೆಂಥ ಅದ್ಭುತ ನೋಡ್ತೀವಿ. ಹಾಗೆ ನಡೆದೇ ತೀರತಕ್ಕಂಥ ಘಟನೆಗಳಿಗೆ ನಿರ್ಬಂಧ ವಿಧಿಸೋ ಯೋಗ್ಯತೆಯೂ ನಮಗಿಲ್ಲ. ಆದ್ರಿಂದ ಜಸ್ಟ್

0: ಒಂದು ಮಾತಂತೂ ಸತ್ಯ ತಾನೆ, ಅದ್ಭುತಗಳು ಇಲ್ಲಿ ಅಸಾಧ್ಯವಲ್ಲ. ದಿನದೊಳಗಾದ್ರೆ ಎಂಥೆಂಥ ಅದ್ಭುತ ನೋಡ್ತೀವಿ. ಹಾಗೆ ನಡೆದೇ ತೀರತಕ್ಕಂಥ ಘಟನೆಗಳಿಗೆ ನಿರ್ಬಂಧ ವಿಧಿಸೋ ಯೋಗ್ಯತೆಯೂ ನಮ್ದಿಲ್ಲ. ಆದ್ರಿಂದ ಜಸ್ಟ್ ಆಕ್ಸೆಪ್ಟ್ ಥಿಂಗ್ಸ್ ಅಂದ್ರೆ ಸಿದ್ಧ ನೀರು ಸಕಲಕಂ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಸಿ ಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:10.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July ಇನ್ 1978 ಇನ್ ಇಂಗ್ಲೆಂಡ್. Now this is a huge achievement and we should remember this day. So this day is not only for remembering this huge achievement but also to create awareness that infertility is increasing. Here suddenly 1 in 6 couples are having difficulty with conceiving, and also it's very important to remember to reduce the stigma surrounding IVF and infertility.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: The number you've dialed is currently busy.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದ್ಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-901282. ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
8: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
9: ಆತ್ಮೀಯ ಶ್ರೋತೃಗಳೇ, ನಿಮ್ಮ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ಹುಟ್ಟುಹಬ್ಬ. ಬನ್ನಿ ಶುಭ ಕೋರೋಣ.
0: ಶ್ರೋತೃಗಳೇ, ಈ ಬೆಳಿಗ್ಗೆ 9:30 to 10:30 ಪ್ರಸಾರವಾಗುವ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನೀವು ಸಂದೇಶಗಳನ್ನು ಕೂಡ ವಾಟ್ಸಪ್ ಮೂಲಕ ಕಳಿಸಬಹುದು. ನಮ್ಮ ಸಂಖ್ಯೆ 6-3-6-1-7-0-3-5-7-2. ಹಾಗೆಯೇ 9:30 to 10:30 ಹಾಗೂ 11:00 ಪ್ರಸಾರವಾಗುವ ನನ್ನದೇ ಹಾಡು 11:00 to 12:00. ಇದರಲ್ಲೂ ಕೂಡ ನೀವು ಪಾಲ್ಗೊಳ್ಬಹುದು. ಕರೆ ಮಾಡುವುದರ ಮೂಲಕ ನಮ್ಮ ದೂರವಾಣಿ ಸಂಖ್ಯೆ 2285558 ಅಥವಾ 2281

29 ಎಸ್ಟಿಡಿ ಕೋಡ್ 08272. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 9:05 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ ಸರಿಯಾಗಿ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮ. ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಕಳೆದ ವಾರ ಇದೇ ಹೊತ್ತಿಗೆ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ಎಂಎಂ ಬೆಳ್ಳಿಯಪ್ಪ ಅವರು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಬೇರೆ ಬೇರೆ ಹುದ್ದೆಗಳು ಅಂದ್ರೆ ಕರ್ನಲ್, ನಂತರ ಬ್ರಿಗೇಡಿಯರ್, ನಂತರ ಅವರು ಜನರಲ್ ಆಗುವವರೆಗೂ ಭಾರತದ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಭಾರತ ಸ್ವಾತಂತ್ರ್ಯ ನಂತರ ಕಂಡ ಎಲ್ಲ ಯುದ್ಧಗಳಲ್ಲಿ ಮುಂಚೂಣಿಯಲ್ಲಿ ಭಾಗವಹಿಸಿದ್ದಾರೆ. ಅದು ಅವರ ಹೆಗ್ಗಳಿಕೆ ಹಾಗೂ ಅವರು ಇವತ್ತು ನಮ್ಮೊಂದಿಗೆ ಭಾಗವಹಿಸ್ತಾ ಇರೋದು ನಮ್ಮ ಹೆಮ್ಮೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ಜೈ ಹಿಂದ್.
3: ಜೈ ಹಿಂದ್. ನೀವು ಹೇಳಿದ್ರಿ ಬಹಳಷ್ಟು ಬದಲಾವಣೆಗಳನ್ನ ನಾನು ತಂದೆ ಅಂತ. ಯಾವ ರೀತಿ ಬದಲಾವಣೆಗಳನ್ನ ನೀವು ಅಲ್ಲಿ ಸೈನ್ಯದ ಕುಟುಂಬಗಳಿಗಾಗಿರ್ಬಹುದು ಅಥವಾ ಸೈನಿಕಕ್ಕೆ ಆಗಿರ್ಬಹುದು, ಯಾವ ರೀತಿ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನ ಮಾಡಿದ್ರಿ?
4: ಎಸ್ಎಂಎಲ್ ಮಾಡಿದ ಕಾರಣ, ಟ್ರೈನಿಂಗ್ ಗೆ ಸಹಾಯ ಮಾಡಿದ ಕಾರಣ, ಟ್ರೈನಿಂಗ್ ಸ್ಟ್ರೆಂತ್ ಅಲ್ಲಿ ಈಗ ಚೇಂಜ್ ಮಾಡುದು. ಸಿಎಂಪಿ ಸೆಂಟರ್ ಅಲ್ಲಿ ಪಿಟಿ ಟ್ರೈನಿಂಗ್ ಆಗ್ತಾ ಇತ್ತು, ಎಸಿ ಸೆಂಟರ್ ಅಲ್ಲಿ ವೆಪನ್ ಟ್ರೈನಿಂಗ್ ಆಗ್ತಾ ಇತ್ತು. ಜವಾನ್ಸ್ ಸ್ಟ್ರೆಂತ್ ನಮ್ಮ ಫಿಸಿಕಲ್ ಏನಾಗುದು ಫೈಟಿಂಗ್ ಸ್ಟ್ರೆಂತ್ ಜಾಸ್ತಿ ಆಯ್ತು. ಅದನ್ನ ನೋಡಿ ನಮ್ಗೆ ಸಂತೋಷ ಆಯ್ತು. ನಮ್ಮಲ್ಲಿ ಎರಡು ತರದ ಸ್ಟ್ರೆಂತ್ ಇದೆ, ಒಂದು ಫೈಟಿಂಗ್ ಸ್ಟ್ರೆಂತ್, ಒಂದು ಸರ್ವಿಸ್ ಸ್ಟ್ರೆಂತ್. ಎಸಿ, ಎಸಿ, ಇಎಂಇ ಇದು ಸರ್ವಿಸ್ ಸ್ಟ್ರೆಂತ್. ಇನ್ಫೆಂಟ್ರಿ, ಆರ್ಟಿಲರಿ, ಆರ್ಮಡ್ ಕೋರ್ ಇದು ಫೈಟಿಂಗ್ ಸ್ಟ್ರೆಂತ್.
3: ಕೊನೆಗೆ ಜನರಲ್ ಆಗಿ ನಿವೃತ್ತಿ ಆಗೋ ಹೊತ್ತಿಗೆ ಎಲ್ಲಿದ್ರಿ?
4: ಇನ್ಫೆಂಟ್ರಿ ಸ್ಕೂಲ್ ಮಾವು, ಮಧ್ಯಪ್ರದೇಶ್. ನಾನಲ್ಲಿ ಚೀಫ್ ಇನ್ಸ್ಟ್ರಕ್ಟರ್ ಆಗಿದ್ದೆ, ಅಲ್ಲಿಂದ ರಿಟೈರ್ ಆಗಿದ್ದು.
3: ಯಾವ ವರ್ಷದಲ್ಲಿ?
4: 1990.
3: ಅಲ್ಲಿಗೆ ಸುಮಾರು 30 ವರ್ಷಗಳ ಸೇವೆ ಆಗಿತ್ತು ನಿಮ್ದು? 61 to 90 ಸುಮಾರು 30 ವರ್ಷ ಸೇವೆ ಆಗಿತ್ತು. 30 ವರ್ಷಗಳ ಸೇವೆಯಲ್ಲಿ ಭಾರತದ ಸೈನ್ಯ ಹೇಗೆ ಅಭಿವೃದ್ಧಿ ಆಯ್ತಲ್ಲ?
4: ಬಹಳ ಅಭಿವೃದ್ಧಿ. ನಾವು 62 ಅಲ್ಲಿ ಕಮಿಷನ್ ಇರುವಾಗ ವೆಪನ್ಸ್ ಎಲ್ಲ ಹಳೆಯ ಬೋಲ್ಟ್ ಆಕ್ಷನ್ ವೆಪನ್ಸ್, ಆಮೇಲೆ ಆಟೋಮ್ಯಾಟಿಕ್ ವೆಪನ್ಸ್, ಆಮೇಲೆ ಆರ್ಸಿಎಲ್ ಗನ್ಸ್ ಬಂತು, ಆಮೇಲೆ ಶೋಲ್ಡರ್ ಫೈರ್ ಬಿಟ್ಟು, ಆಮೇಲೆ ಮಿಸೈಲ್ಸ್ ಬಂತು. ಇಂಪಾರ್ಟೆಂಟ್ ಮಾಡರ್ನೈಸೇಷನ್ ಇಸ್ ಏನ್ ಹೇಳಿದ್ರೆ ಬಹಳ ಪ್ರಗತಿ. ಇವಾಗ ಪ್ರಗತಿನ ಹೇಳೋದೇ ಬೇಡ. ಇಷ್ಟು ಈಗ ನಾವು ರಿಕ್ರೂಟ್ ಮಾಡುವಾಗ ಮುಂಚೆ 8th class ಪಾಸ್ ಆದ್ಮೇಲೆ ರಿಕ್ರೂಟ್ ಆಗ್ತಾ ಇತ್ತು, ಇವಾಗ ನೀವು 12th standard ಪಾಸ್ ಆದ್ಮೇಲೆ ರಿಕ್ರೂಟ್. ಈಗ ಮಕ್ಕಳು ಅವರ ಇಂಟೆಲಿಜೆನ್ಸ್, ಅವರ ಅನುಭವ ಬಹಳ ಜಾಸ್ತಿ. ಅದೇ ಪ್ರಕಾರವಾಗಿ ನಮ್ಮ ಎಕ್ವಿಪ್ಮೆಂಟ್ ಟ್ರೈನಿಂಗ್ ಕೂಡ ಚೇಂಜ್ ಆಗಿದೆ. ನಾನು ನೋಡ್ತೇನೆ ಮಗ ಹೇಳ್ತಾನೆ ಏನೇನು ಆಗ್ತಾರೆ, ಮಿಸೈಲ್ಸ್ ಇದ್ ಮಾಡ್ತಾರೆ, ಡ್ರೋನ್ ಇದ್ ಮಾಡ್ತಾರೆ, ರಾಡಾರ್ಸ್ ಇದ್ ಮಾಡ್ತಾರೆ. ಆತರ ಎಲ್ಲ ಪ್ರಗತಿ ಆದ ಕಾರಣ ನಮ್ಮ ದೇಶದ ಸೈನ್ಯ

0: ಬಹಳ ಮುಂದೆ ಹೋಗಿದೆ. ಯಾವ ದೇಶಕ್ಕಾಗಿ ಹಿಂದಕ್ಕೆ ಹೋಗಲ್ಲ. ನಮ್ಮ ದೇಶದಲ್ಲಿ ಟ್ರೈನಿಂಗ್ ಬಹಳ ದೇಶದಿಂದ ಜನರು ಬರ್ತಾರೆ. ನಮ್ಮ ಸ್ಪೆಷಲ್ ಟ್ರೈನಿಂಗ್ ಅಂದ್ರೆ ಇನ್ಸರ್ಜೆನ್ಸ್ ಅಟ್ಯಾಕ್. ನಾವು ನಾಗಾಲ್ಯಾಂಡ್ ಮಿಜೋರಾಂ ಇನ್ಸರ್ಜೆನ್ಸ್ ಟ್ರೈನಿಂಗ್ ಮಾಡ್ತಲ್ಲ, ಆ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಗೆ ಬಂದು ಟ್ರೈನಿಂಗ್ ಮಾಡಿ ಹೋಗ್ತಾರೆ. ಈ ತರವಾಗಿ ನಮ್ಮ ದೇಶದ ಸೈನ್ಯದ ಅಭಿವೃದ್ಧಿ ಭೂಲೋಕದಲ್ಲೆಲ್ಲ ಗೊತ್ತಿದೆ. ಇಲ್ಲಿಗೆ ಬಂದು ಅವ್ರು ಏನ್ ಟ್ರೈನಿಂಗ್ ಮಾಡ್ತಾರೆ ನೋಡ್ಕೊಂಡು ಹೋಗ್ಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈಗ ಅಂದ್ರೆ ನಮ್ಮ ಸೇನಾ ನೇವಿ ಆರ್ಮಿ ಏರ್ಫೋರ್ಸ್ ಇದರ ಬಹಳ ಪ್ರಗತಿ ಆಗಿದ್ದರೆ ನನಗೆ ಅದಕ್ಕೊಂದು ಸಂತೋಷ, ನನಗೆ ಹೆಮ್ಮೆ ಆಗಿದೆ.
1: ಈಗ 30 ವರ್ಷದ ಸೇವೆಯ ನಂತರ ನಿವೃತ್ತಿ ಆಯ್ತಲ್ಲ, ಆ ಹೊತ್ತಿಗೆ ಇಷ್ಟುವರೆಗೂ ನೀವು ಸೈನ್ಯವೇ ಒಂದು ಉಸಿರಾಗಿ ಬದುಕದವರು, ಆ ನಿವೃತ್ತಿಯ ಸಮಯ ಹೇಗಿತ್ತು ನಿಮ್ಗೆ?
0: ಅವಾಗ ನಿವೃತ್ತಿ ಆಗ್ಬೇಕು ಅದಕ್ಕೇನಿಲ್ಲ, ಆದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ಲಿಕ್ಕೆ ನಾನು ಆಗ ಮೊದಲು ನಿವೃತ್ತಿ ಆದ ಸಮಯದ ಅಂತ 2-3 ವರ್ಷ ನಾನು ಕಾಲೇಜಿಗೆ ಹೋಗಿ ಭಾಷಣ ಕೊಡಿದೆ, ಸುಮಾರು ಕಾಲೇಜಿಗೆ ಹೋಗಿ ಭಾಷಣ, ಸುಮಾರು ಸ್ಕೂಲಿಗೆ ಹೋಗಿ ಭಾಷಣ ಕೊಡ್ತಿದ್ದೆ. ಅವರಿಗೆ ನಾವು ಸೇನೆ ವಿಷಯ ಮಾತಾಡ ದೇಶದ ವಿಷಯ ಮಾತಾಡ ನಾ ಹೇಳಿದ್ದೇನೆ ಅವತ್ತು, ಯಾವ ಕೆಲಸ ಆಗಲಿ ನೇಷನ್ ಕಮ್ಸ್ ಫಸ್ಟ್ ಆಲ್ವೇಸ್ ಅಂಡ್ ಎವ್ರಿ ಟೈಮ್ ಕಂಫರ್ಟ್ ಕಮ್ ಲಾಸ್ಟ್. ಇದು ಯಾವ ಕೆಲಸ ಆಗ್ಲಿ ಸೇನಾ ಅಂತ ಇಲ್ಲ, ಯಾವ ಕೆಲಸ ಇದಕ್ಕೆ ಇದೇ ಒಂದು ಪ್ರಿನ್ಸಿಪಲ್ ನೀವು ಎಗ್ರಿ ಮಾಡಬೇಕು. ಅದೇ ಮಾಡದೆ ದೇಶ ಪ್ರಗತಿ ಆಗ್ತದೆ, ನೀವು ಪ್ರಗತಿ ಆದರೆ ದೇಶ ಪ್ರಗತಿ ಆಗ್ತದೆ.
1: ನೀವು ಹೇಳಿದ್ರಿ ನಿಮ್ ಮಗ ಕೂಡ ನಂತರ ಭಾರತೀಯ ರಕ್ಷಣಾ ವ್ಯವಸ್ಥೆಗೆ ಬಂದ್ರು ಅಂತ, ಬಹಳ ಸಂತೋಷ ಆಗುತ್ತೆ. ಯಾಕೆಂದ್ರೆ ಮೊದಲೇ ನೀವು ಕೊಡಗಿನವರು, ಕೊಡಗಿನಲ್ಲಿ ಅದರ ಒಂದು ಪರಂಪರೆಯೇ ಇದೆ, ಎಲ್ಲರೂ ಸೈನ್ಯಕ್ಕೆ ಸೇರ್ತಾರೆ, ನಿಮ್ಮಲ್ಲಿ ಆ ಪರಂಪರೆ ಮತ್ತೆ ನಿಮ್ಮ ಮನೆಯಲ್ಲೂ ಮುಂದುವರಿತು.
0: ಯಾಕೆಂದ್ರೆ ನಿಮ್ಮ ಮಗ ನಮ್ ಜೊತೆ ಆರ್ಮಿ ಅವನಿಗೊಂದು ಆರ್ಮಿ ಇತ್ತು, ಆಮೇಲೆ ಅವನು RIMC ಡೈರೆಕ್ಟ್ ನಿಮಗೆ ಅದೊಂದೇ ಒಂದು ಸ್ಕೂಲ್ ಲಾಸ್ಟ್ ಇಯರ್ ಇಂಡಿಯನ್ ಮಿಲಿಟರಿ ಕಾಲೇಜ್ ಹಿಂದಿನ ಕಾಲದಲ್ಲಿ ಅದು RIMC ಅಂತ ಇಂಗ್ಲಿಷ್ ಅವರು ಸ್ಟಾರ್ಟ್ ಮಾಡಿದ್ರು. ಜನ ತಿಮ್ಮಯ್ಯ ಅದರಲ್ಲಿ ಓದಿದ್ರು, ಜನ ಅಯೂಬ್ ಖಾನ್ ಅದರಲ್ಲಿ ಓದಿದ್ರು. ಲಾಟ್ ಆಫ್ ಮುಸ್ಲಿಂ ಆಫೀಸರ್ ಸ್ಟಡಿಡ್ ದೇ, ಲಾಟ್ ಆಫ್ ಇಂಡಿಯನ್ ಆಫೀಸರ್ ಸ್ಟಡಿ ದೇ ಬಿಕಿಮ್. ಅವನು ಮೈಸೂರು ಸ್ಟೇಡಿಯಂ ಸೆಲೆಕ್ಟ್ ಆಗಿ ಅವನು ಅಲ್ಲಿಗೆ ಹೋದ 5th ಸ್ಟ್ಯಾಂಡರ್ಡ್ ಇಂದ. ಅದು ನನಗೆ ಪಾಸ್ಡ್ ಔಟ್ ಫ್ರಮ್ ದೇ ಅಂಡ್ ಈ ವೆಂಟ್ ಟು NDA. From NDA he passed out, then he went to IMA for 1 year. IMA passed out, then he said, I want to go to my daddy's battalion. So he went to the first battalion.
1: ಅವರೇ ಆಯ್ಕೆ ಮಾಡಿದ್ರು?
0: ಅವರೇ ಆಯ್ಕೆ ಮಾಡಿದ್ರು, ನಾ ಹೇಳಲಿಲ್ಲ ಅವರಿಗೆ, ಅವರೇ ಆಯ್ಕೆ ಮಾಡಿದ್ರು
1: battalion.
0: ಅಲ್ಲಿ ಹೋದ ಕಾರಣ ಅವನು ಸಣ್ಣ ವಯಸ್ಸಿನಲ್ಲಿ ಬೆಟಾಲಿಯನ್ ಅಲ್ಲಿ ಹೋಗ್ತಾ ಇದ್ದ. ಅಲ್ಲಿ ಹೋಗಿ ಕಮಾಂಡ್ ಅವರೆಲ್ಲರಿಗೂ ಬಹಳ ಸಂತೋಷ. ಹೇಳಿದ್ರೆ ನಮ್ಮ CO ಅವರದ್ದು ಮಗ ಬಂದು ಇಲ್ಲಿ ಕಮಿಷನ್ ಆಗಿದ್ದಾನೆ, ಅವನು ನೋಡ್ಕೊಂಡು ಅವನು ಹೇಳಿದ ಪ್ರಕಾರ ಕೆಲಸ ಮಾಡಿ ಅವನು ಮುಂದುವರೆದು ಅವನು ಎಲ್ಲ ಕೋರ್ಸ್ ಅಲ್ಲಿ ಫಸ್ಟ್ ಬಂದ್ಬಿಟ್ಟು ಈಗ ಅವನು ಆರ್ಮಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕೆಲಸದಲ್ಲಿದ್ದಾನೆ.
1: ಹೀಗೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತಾಡೋದು ಅಂತಂದ್ರೆ ನಮ್ಮ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ಹಂತಗಳನ್ನ ಕೂಡ ನಾವು ಅರಿತುಕೊಳ್ಳೋದು. ಅದರಲ್ಲಿ ಭಾರತ ಕಂಡ ಸ್ವಾತಂತ್ರ್ಯ ನಂತರದ ಯುದ್ಧಗಳಾಗಿರಬಹುದು, ಅಥವಾ ಭಾರತದ ಸೈನ್ಯ ಬೇರೆ ಬೇರೆ ಕಡೆ ಯಾವ್ಯಾವ ಸೇವೆಯನ್ನ ಮಾಡುತ್ತೆ ಅದಾಗಿರಬಹುದು, ಮತ್ತೆ ಭಾರತೀಯ ಸೈನ್ಯದಲ್ಲಿ ಹೇಗೆ ಅಭಿವೃದ್ಧಿಗಳನ್ನ ಸ್ವತಃ ಅಲ್ಲಿಯ ಅಧಿಕಾರಿಗಳು ತಂದ್ರೆ ಹೇಗೆ ಭಾರತೀಯ ಸೈನ್ಯ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಹೋಗುತ್ತೆ, ಹೆಚ್ಚು ಕೆಲಸ ಮಾಡೋದಕ್ಕೆ, ಹೆಚ್ಚು ಸಶಕ್ತವಾಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನೆಲ್ಲ ನೀವು ನಿಮ್ಮ ಅವಧಿಯಲ್ಲಿ ಭಾರತೀಯ ಸೈನ್ಯಕ್ಕೆ ತೋರಿಸ್ಕೊಟ್ರಿ. ಆ ಕೊಡುಗೆಗಾಗಿ ನಿಮ್ಗೆ ಭಾರತ ಸರ್ಕಾರ ಅನೇಕ ಪ್ರಶಸ್ತಿಗಳನ್ನು ಕೂಡ, ವಿಶಿಷ್ಟ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್ ಕೂಡ.
0: ನಾನು CO ಆಗಿರುವಾಗ ಕಮಾಂಡಿಂಗ್ ಆಫೀಸರ್ ಕಾರ್ಯದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡ ನಮ್ಗೆ ಚೀಫ್ ಆಫ್ ಆರ್ಮಿ ಸ್ಟಾಫ್ ಕಮೆಂಡೇಶನ್ ಕಾರ್ಡ್ ಮೆಡಲ್, ಅದು ಒಂದು ಮೆಡಲ್. ಅದಾದ್ಮೇಲೆ BSM ಅದಾದ್ಮೇಲೆ ಏನೇ ಮೂರು ಮೆಡಲ್.
1: ಕಾರ್ಗಿಲ್ನಲ್ಲಿ ಯಾವ ಸಮಯದಲ್ಲಿದ್ದ್ರಿ, ಮತ್ತೆ ಕಾರ್ಗಿಲ್ ಅವಾಗ ಹೇಗಿತ್ತು?
0: ಕಾರ್ಗಿಲ್ ನಲ್ಲಿ ನಾನು ಬೆಟಾಲಿಯನ್ ಕಮಾಂಡ್ ಮಾಡಿದೆ. ಅಲ್ಲಿ ಬಹಳ ಸಂತೋಷದಿಂದ ಕಮಾಂಡ್ ಮಾಡಿ ನಮ್ಮ ಸೀನಿಯರ್ಸ್ ಬ್ರಿಗೇಡಿಯರ್ ಜನರಲ್ ನಮ್ಮ ಕಮಾಂಡ್ ನ ಬಹಳ ಪ್ರಶಂಸೆ ಮಾಡಿ ಆದ್ಮೇಲೆ ನಾವು ಬ್ರಿಗೇಡಿಯರ್ ಆಗಿ ಪೋಸ್ಟಿಂಗ್ ಆದ. ನನಗೆ ಏನು ಸಂತೋಷ ಅಂತ ಹೇಳಿದ್ರೆ, ನಾನು ಬ್ರಿಗೇಡಿಯರ್ ಆಗಿ ಅದೇ ಜಾಗಕ್ಕೆ ಹೋದೆ ಯಾವಾಗ ನಾನು 1965 ಅಲ್ಲಿ ಕ್ಯಾಪ್ಚರ್ ಮಾಡಿದ್ದು. ಅದೇ ಬ್ರಿಗೇಡ್ ಅಲ್ಲಿ ನಾನು ಬ್ರಿಗೇಡ್ ಕಮಾಂಡರ್ ಆಗಿ ಹೋಗಿ ನಾನು ಆ ಬ್ರಿಗೇಡ್ ನ ಕಮಾಂಡ್ ಮಾಡಿದ್ದು. ನನಗೊಂದು ದೇವ್ರದ್ದು ಕೊಟ್ಟ ಒಂದು ವರದಾನ
1: ಅಂದ್ರೆ ಒಂಥರ ಫುಲ್ ಸರ್ಕಲ್ ಹಾಗೆ.

0: ಮೊದಲು ನೀವು ಅಲ್ಲಿ ಆ ಬ್ರಿಗೇಡ್ ನಲ್ಲಿ ಇದ್ರಿ ನೀವು ಅಷ್ಟೇ, ಒಬ್ಬ ಮೇಜರ್ ಆಗಿ ಹೋಗಿದ್ರಿ. ಆದ್ರೆ ಈಗ ಆ ಬ್ರಿಗೇಡ್ ಅನ್ನ ಕಮಾಂಡ್ ಮಾಡೋದು ಅಂದ್ರೆ ನೀವು ಕಮಾಂಡ್ ತಗೊಂಡಿದ್ರಿ, ಈಗ ನೀವೇ ಕಮಾಂಡ್ ಮಾಡೋ ಸ್ಥಿತಿಗೆ ಏರಿದ್ರಿ ಅಂತ.
1: ಅದಾದ್ಮೇಲೆ ಸಿಯಾಲ್ಕೋಟ್ ಅಲ್ಲಿ ನಾವು ಯುದ್ಧ ಮಾಡಿದಾದ್ಮೇಲೆ ನಾವು ಕುಂದನ್ಪುರ್ ಎಂಬ ವಿಲೇಜ್ ಕಂಪನಿ ಕ್ಯಾಪ್ಚರ್ ಮಾಡಿದ್ವಿ. ಕ್ಯಾಪ್ಚರ್ ಮಾಡಿದಾದ್ಮೇಲೆ ಅಲ್ಲೊಂದು 10 ಸೈನಿಕರು ಸತ್ತು ಹೋದ್ರು, 7 ಸೈನಿಕರು ಪ್ರಿಸ್ನರ್ಸ್ ಆಫ್ ವಾರ್ ಆಗಿದ್ರು. ಆ 10 ಸೈನಿಕರನ್ನು ನಾವು ಮರ್ಯಾದೆ ಪ್ರಕಾರ ದಫನ ಮಾಡಿದ್ರು. ಆ ಸೈನಿಕರು ನಮ್ಮ ಎಲ್ಲ ಸೈನಿಕರು ನಮ್ಮ ನೆಕ್ ಅಲ್ಲಿ ನಾವು ಒಂದು ಐಡೆಂಟಿಟಿ ಡಿಸ್ಕ್ ಕಟ್ಟಿರ್ತೇವೆ, ಅದರಲ್ಲಿ ನಮ್ಮ ನಂಬರು ಮತ್ತೆ ನಮ್ಮ ರಿಲಿಜನ್ ಬರೆದಿರ್ತದೆ. ಈಗ ನನ್ನ ನಂಬರು ನನ್ನ ರಿಲಿಜನ್ ಹಿಂದೂ ಹೆಚ್ ಎಂದು ಬರೆಯುತ್ತಾರೆ, ಮುಸ್ಲಿಂ ಅವ್ರ ರಿಲಿಜನ್ ಅವ್ರ ನಂಬರು ಎಂ ಅಂತ ಬರೀತಾರೆ, ಕ್ರಿಶ್ಚಿಯನ್ ಅವ್ರ ನಂಬರು ಅವ್ರ ಸಿ ಅಂತ ಬರೀತಾರೆ, ಬುದ್ಧಿಸ್ಟ್ ನಂಬರು ಬಿ ಅಂತ ಬರೀತಾರೆ. ಈ ತರವಾಗಿ ಅವರ ನಂಬರು ಮತ್ತು ಅವರ ಎಂ ಅಂತ ಬರೆದ ಕಾರಣ 10 ಜನರಿಗೆ ಮರ್ಯಾದೆಯಿಂದ ಅವರಿಗೆ ದಫನ ಮಾಡಿ ಅವರ ಯಾವಾಗ ಎಲ್ಲೆಲ್ಲಿ ದಫನ ಮಾಡಿ ಅವರಿಗೆ ಬೋರ್ಡ್ ಹಾಕಿ ಅವ್ರ ನಂಬರ್ ಹಾಕಿದ್ದೇವೆ. ಆದರೆ ಒಂದು ಮಾತು ಹೇಳ್ತೇನೆ, ನಮ್ಮ ವಾರ್ ಕ್ರೈ ಬುಲೆ ಸೋನೆಹಾಲ್ ಸಸ್ತ್ರೀಯ ಕಾಲ್, ಈ ವಾರ್ ಕ್ರೈ ಸಿಯಾಲ್ಕೋಟ್ಗೆ ತಲುಪಿರಬಹುದು. ಈ ವಿಷಯ ಕೇಳಿ ಮೆಲ್ವಿಲ್ ಡಿಮಯ ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ವಾರ ಆದ್ಮೇಲೆ ದಿಸ್ ವಾರ್ ಕ್ರೈ ಮಸ್ಟ್ ಹ್ಯಾವ್ ರೀಚ್ಡ್ ಸಿಯಾಲ್ಕೋಟ್, ಬುಲೆ ಸೋನೆಹಾಲ್, ದಿಸ್ ಇಸ್ ದ ಬಟಾಲಿಯನ್, ಹಾಗೆ ಅವರು ಬ್ರಾಡ್ಕಾಸ್ಟ್ ಮಾಡಿದ್ರು. ಈ ತರ ಇದು ಸಂತೋಷ,
0: ಬಹಳ ಅಪರೂಪವಾದ ಸೇವೆಯನ್ನ ಭಾರತೀಯ ಸೇನೆಗೆ. ಮೇಜರ್ ಆಗಿ ಸೇರ್ಕೊಂಡವರು ಬೇರೆ ಬೇರೆ ಹುದ್ದೆಗಳನ್ನ ಏರ್ತಾ ನಂತರ ಭಾರತದ ಹೊರಗೆ ಬಾಂಗ್ಲಾದೇಶ ಆಗಿರಬಹುದು ಅಥವಾ ಶ್ರೀಲಂಕಾ ಆಗಿರಬಹುದು, ಗಾಜಾ ಅಂತ ಹೇಳಿದ್ರಿ, ಹೀಗೆ ತುಂಬಾ ಕಡೆಗಳಲ್ಲಿ ಸೇವೆ ಮಾಡುವಂತ ಭಾರತವನ್ನ ಪ್ರತಿನಿಧಿಸುವಂತ ಅವಕಾಶ ನಿಮ್ಗೆ ಸಿಕ್ತು. ಒಬ್ಬ ಜೀವ ಅವಧಿಯಲ್ಲಿ ಒಬ್ಬ ಸೈನಿಕನಿಗೆ ಎಷ್ಟು ಅವಕಾಶಗಳು ಸಿಗಬಹುದು ಅದೆಲ್ಲ ಅವಕಾಶಗಳು ನಿಮ್ಗೆ ಸಿಕ್ತು ಅಂತ ನನಗೆ ನಿಮ್ಮ ಅನುಭವವನ್ನ ಕೇಳಿದಾಗ ಅನ್ಸುತ್ತೆ.
1: ಅದ ನಮ್ಗೆ ಹೇಳ್ಬೇಕು, ಅದು ನಮ್ಮ ದೇವರ ನನ್ನ ಮೇಲೆ ಹಣೆ ಬರಲು ಬರೆದ ಕಾರಣದಲ್ಲಿ ನಮ್ಮ ತಂದೆ ತಾಯಿಯನ್ನು ಹೇಳಿದಾಗೆ ತಂದೆ ತಾಯಿ ಇಗುತಪ್ಪ ಕಾವೇರಿ ಅವರ ಆಶೀರ್ವಾದದಿಂದ ಆಗಿದ್ದು, ಆದ್ರೆ ಎಲ್ಲೆಲ್ಲಿ ಹೋಗಿದ್ದು ಅಲ್ಲಿ ನಾನು ಕೆಲಸ ಸರಿಯಾಗಿ ಮಾಡಿ ಬಂದಿದ್ದೆ.
0: ತುಂಬಾ ಸಂತೋಷ ಆಗುತ್ತೆ ಜನರಲ್ ಬೆಳ್ಳಿಯಪ್ಪ ಅವರೇ, ನಿಮ್ಮೊಂದಿಗೆ ಮಾತನಾಡ್ತಾ ನಾವು ಇಷ್ಟೊತ್ತೂ ನಿಮ್ಮ ಅತ್ಯಂತ ಅಪೂರ್ವವಾದ ಅನುಭವಗಳನ್ನ ಕೇಳ್ತಾ ನಮ್ಮ ಶ್ರೋತೃಗಳಿಗೂ ಅದನ್ನ ಕೇಳಿಸಿದ್ದೀವಿ. ಇಷ್ಟೊತ್ತು ನಮ್ಗೆ ಈ ಎಲ್ಲ ಅನುಭವಗಳನ್ನ ಹೇಳಿದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಮೇಜರ್ ಜನರಲ್ ಎಂಎಂ ಬೆಳ್ಳಿಯಪ್ಪ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದೀಗ ಕೇಳಿ ಜೈ ಹಿಂದ್ ಚಲನಚಿತ್ರದ ಒಂದು ಗೀತೆಯನ್ನ.
1: ಜಯ ಹೇ.

0: ಹಂತದಲ್ಲಿ.
1: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆ

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:29:50. ಶ್ರೋತೃಗಳೇ, ಇಂದು ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಜಿಕೆ ಅವರಿಂದ ಸೋದಾಹರಣ ಭಾಷಣ, ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ. ಬಳಿಕ ಜನಪದ ಗೀತೆ ಕೇಳುವಿರಿ. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ, ವಿಷಯ ತಾಯಿಯ ಮಾನಸಿಕ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತ್ತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಇಂದು ಸಂಜೆ 6:50 ಕೃಷಿರಂಗದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ, ಈ ಕುರಿತು ಡಾ ಎಸ್ ಜೆ ಅಂಕೇಗೌಡ ಅವರೊಂದಿಗೆ ಸಂದರ್ಶನ.

0: ಮಡಿಕೇರಿ ಆಕಾಶವಾಣಿಯ 33ನೇ ಸಂಸ್ಥಾಪನಾ ದಿನದ ಅಂಗವಾಗಿ ಶ್ರೋತೃಗಳೊಂದಿಗೆ ವಿಶೇಷ ಅನಿಸಿಕೆ ವಿನಿಮಯ ನೇರ ಫೋನಿನ್ ಕಾರ್ಯಕ್ರಮ. ಶ್ರೋತೃಗಳಿಗೆಲ್ಲ ಇಂದಿನ ಈ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಿದ್ದೇನೆ ನಾನು ಸಂತೋಷ್, ಹಾಗೂ ಈಗಾಗಿ ಬಂದು ಸೇರಿಕೊಂಡಂತಹ ವಿನೀತಾ ಅವರು. ವಿನೀತಾ ಅವರೇ ನಮಸ್ಕಾರ.
1: ನಮಸ್ತೆ, ಹೇಳಿ ಸಂತೋಷ್ ಅವರೇ,
0: ಹೇಗಿದ್ದೀರಾ?
1: ನಾನು ತುಂಬಾ ಚೆನ್ನಾಗಿದ್ದೇನೆ, ತಾವು ಹೇಗಿದ್ದೀರಾ?
0: ಸೂಪರ್. ಈಗ ತುಂಬಾ ಜೋಶಲ್ಲಿದ್ದೀರಾ, ತುಂಬಾ ಖುಷಿಯಲ್ಲಿದ್ದೀರಾ.
1: ಹೌದು,
0: ಕಾರಣ ಅಂತೂ ಎಲ್ಲರಿಗೂ ಗೊತ್ತಿದೆ.
1: ಈಗಾಗಲೇ ಎಲ್ಲರೂ ಬೆಳಿಗ್ಗೆಯಿಂದ ರೇಡಿಯೋ ಕೇಳ್ತಾ ಇದ್ದಾರೆ, ಹಾಗಾಗಿ ಎಲ್ರಿಗೂ ಕೂಡ ಇವತ್ತಿನ ಈ ಸಂತೋಷಕ್ಕೆ ಕಾರಣ ಏನು ಅಂತ ತಿಳಿದಿರಬಹುದು ಅಂತ ಅನ್ಕೊಂತಿದ್ದೇವೆ.
0: ಮಡಿಕೇರಿ ಆಕಾಶವಾಣಿಯ 33ನೇ ವರ್ಷ ಹುಟ್ಟುಹಬ್ಬದ ಅಂತ ಹೇಳ್ಬೋದು, ಅಂದ್ರೆ ಸಂಸ್ಥಾಪನಾ ದಿನದ ಶುಭಾಶಯಗಳು.
1: ಹೌದು, 1993ರಲ್ಲಿ ಆಗಸ್ಟ್ 28ನೇ ತಾರೀಕಿನಿಂದ ಈ ಮಡಿಕೇರಿ ಆಕಾಶವಾಣಿ ಸಂಸ್ಥೆ ಪ್ರಾರಂಭವಾಯಿತು. ಹಾಗೆ ನಮ್ಮ ಶ್ರೋತೃಗಳು ಅವತ್ತಿಂದ ಇವತ್ತಿನ ತನಕ ಕಾರ್ಯಕ್ರಮಗಳನ್ನ ಕೇಳ್ತಾ ಬಂದಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋತಾ ಬಂದಿದ್ದಾರೆ. ಇವತ್ತು ಕೂಡ ಈ 33ನೇ ವರ್ಷದ ಹುಟ್ಟುಹಬ್ಬದ ಪರವಾಗಿ ನಾವು ನೇರ ಫೋನ್ ಇನ್ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಹಾಗಾಗಿ ನಮ್ಮ ಶ್ರೋತೃಗಳ ಅನಿಸಿಕೆಗಳನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಹಂಚಿಕೊಳ್ಳೋಣ.
0: ಅವರು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 228558 ಅಥವಾ 228129, ಈ ಎರಡು ಸಂಖ್ಯೆಗಳು ನಮ್ಮ ಎಲ್ಲ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇರ್ತವೆ, ಅದೇ ಸಂಖ್ಯೆ. ನೀವು ಎಸ್ಟಿ ಡಿ ಕೋಡ್ ಬಳಸಬೇಕು, 08272. ಹಾಗೆಯೇ ಇನ್ನು ನಿಮಗೆ ಮಾತಾಡಲಿಕ್ಕೆ ಸಮಯ ಇಲ್ಲ, ಸಂದರ್ಭ ಇಲ್ಲ ಅಂತ ಆದ್ರೆ ನೀವು ಸಂದೇಶಗಳನ್ನ ಕಳಿಸಬಹುದು
1: ವಾಟ್ಸ್ಆಪ್ ಮೂಲಕ, ಸಂಖ್ಯೆಯ ಮೂಲಕ ಕೂಡ ತಮ್ಮ ಸಂದೇಶಗಳನ್ನ ಕಳಿಸಬಹುದು. ಈ ಸಂಖ್ಯೆ ಹೀಗಿದೆ, 636135752. ಈ ಸಂಖ್ಯೆಗೆ ತಮ್ಮ ಸಂದೇಶಗಳನ್ನ ಕೂಡ ರವಾನಿಸಬಹುದು.
0: 636170352. ಈಗ ಮೊದಲೊಂದು ಕರೆಯನ್ನ ಸ್ವೀಕರಿಸಿಬಿಡೋಣ, ನಮ್ಮ ಸಂಪರ್ಕದಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
2: ನಮಸ್ಕಾರ ಸರ್.
0: ಯಾರು ಮಾತಾಡೋದು, ಎಲ್ಲಿಂದ?
2: ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
0: ಮಧುಕುಮಾರ್ ಅವರು ಸಂದೇಶಗಳನ್ನ ಕೂಡ ಕಳಿಸಿದೀರಾ?
2: ಖಂಡಿತ ಸರ್,
0: ಸಂದೇಶ ಕಳಿಸಿ ಒಂದು ಹೇಳಿದ್ರಿ ಎಲ್ಲಾದ್ರೂ, ನನಗೆ ಕರೆ ಸಿಗದಿದ್ರೆ ಈ ಸಂದೇಶನ ಓದ್ಬೇಕು ಅಂತ.
1: ಓಹೋ,
0: ಅಲ್ವಾ?
2: ಬರೋಬ್ಬರಿ ಆಕಾಶವಾಣಿ ಮಡಿಕೇರಿ ಕೇಂದ್ರದ ನಂದು 20 ವರ್ಷದ ಅನುಬಂಧ.
0: ಹ್ಮ್, ಹಾಗಾದ್ರೆ 20 ವರ್ಷದ ಹುಟ್ಟುಹಬ್ಬ ನಿಮ್ಗೆ.
2: ಆಕಾಶವಾಣಿ ಮಡಿಕೇರಿ ಕೇಂದ್ರನ

0: ತುಂಬಾ ಖುಷಿ ಆಯ್ತು. ಅವತ್ತು ನಾವು ದಿಢೀರ್ ಅಂತ ಆಕಾಶವಾಣಿ ಮಡಿಕೇರಿ ಕೇಂದ್ರಕ್ಕೆ 2010 ಜನವರಿ 4 ಸೋಮವಾರ ಭೇಟಿ ಕೊಟ್ಟವು.
1: ಎಲ್ಲ ಬರೆದಿಟ್ಕೊಂಡಿದ್ದೀರಾ?
0: ಎಲ್ಲ ನೆನಪಿನ ಅಂಗಳದಲ್ಲಿ ಇದೆ, ನಮ್ಮ ಮೆಮೊರಿಯಿಂದ ಹೇಳ್ತಿರೋದು, ಬರೆದಿರೋದಲ್ಲ.
1: ಸರಿ,
0: ಆಕಾಶವಾಣಿ ಮಡಿಕೇರಿ ಕೇಂದ್ರಕ್ಕೆ ನಾನು ಫಸ್ಟ್ ಟೈಮ್ ಕಾಲ್ ಮಾಡಿದ್ದು 3/3/2006 ಶ್ರೀಮತಿ ಕೂಪದಿರೇ ಶಾರದಾ ನಂಜಪ್ಪ ಅವರಿದ್ರು. ಅವತ್ತು ಚಿತ್ರಕವಿರಿಗೆ ಕಾಲ್ ಮಾಡಿ ಮಾತಾಡಿದ್ದೆ.
1: ಸರಿ,
0: ತುಂಬಾ ಖುಷಿ ಕೊಟ್ಟ ವಿಚಾರ. 9:00 ನಿಮಿಷದಲ್ಲಿ ನಾನು ಮಾತಾಡಿದ್ದೆ ಅವ್ರ ಜೊತೆ ಮೊಟ್ಟ ಮೊದಲು. ಅಂದಿನಿಂದ ನಮ್ಮ ಈ ಬಾಂಧವ್ಯ ಆಕಾಶವಾಣಿ ಮಡಿಕೇರಿ ಕೇಂದ್ರದ್ದು ನಿರಂತರವಾಗಿ ಸಾಗ್ತಾ ಬಂತು. ನಾವು ಆಗ ಕಾರ್ಯಕ್ರಮಗಳು ಕೇಳ್ತಾ ಇದ್ವಿ, ಪತ್ರಬಿಂಬ ಪ್ರತಿಬಿಂಬ ಇತ್ತು, ಅರೆಭಾಷೆ ವಾರ್ತೆ ಇತ್ತು, ಕೊಡವ ತಿರಿ ಇತ್ತು, ಸೇವಾ ಮಾಹಿತಿ ಇತ್ತು, ಎಲ್ಲಾ ಕಾರ್ಯಕ್ರಮಗಳು, ಭಾವಗೀತೆಗಳ ಕಾರ್ಯಕ್ರಮ ಇತ್ತು, ಪತ್ರಾಧಾರಿತ ಗೀತ ಕಾವೇರಿ ಚಿತ್ರ ಕಾವೇರಿ ಎಲ್ಲಾ ಕಾರ್ಯಕ್ರಮಗಳು ಸೊಗತಾಗಿ ಮೂಡಿ ಬರ್ತಿದ್ವು ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ. ಆಗ ಸಾಕಷ್ಟು ಜನ ಉದ್ಘೋಷಕರಿದ್ರು, ಈಗಲೂ ಇದಾರೆ. ಮಾದೇಶ್ವರ ಬೆಳ್ಳಿಯಪ್ಪ, ಅಬ್ದುಲ್ ರಶೀದ್ ಸರ್, ಮತ್ತೆ ವಿಶ್ವನಾಥ್ ಸರ್, ಲಸಿತಾ ಮೇಡಮ್, ಕೆ ಎನ್ ಸಂತೋಷ್ ಅವರು, ಸಾಕಷ್ಟು ಜನ, ಸುಬ್ರಾಯ ಸಂಪಾಜಿ ಸರ್, ಮತ್ತೆ ಶಾರದಾ ನಂಜಪ್ಪ ಅವರು, ಎಲ್ಲಾ ನಿರೂಪಕರು, ಕಾರ್ಯಕ್ರಮ ನಿರೂಪಕರು, ಉದ್ಘೋಷಕರು ಅಲ್ಲಿದ್ರು. ತುಂಬಾ ಖುಷಿ ಆಯ್ತು. ಅವತ್ತು ನಮ್ಗೆ ಅತ್ಯಂತ ರೋಮಾಂಚನವಾಗಿದ್ದು ಏನು ಅಂತಂದ್ರೆ, ಆಕಾಶವಾಣಿ ಮಡಿಕೇರಿ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಒಂದು ಕಾರ್ಯಕ್ರಮ ಕೊಟ್ಬಿಡಿ ಅಂದ್ರು ದಿಢೀರ್ನೆ. ನಾವು ಯಾವ್ದು ರೀತಿಯಾದ ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಿರ್ಲಿಲ್ಲ. ಆಕಾಶವಾಣಿ ನೋಡ್ಕೊಂಡ್ ಬರೋಣ ಅನ್ಬಿಟ್ಟು ನಮ್ಮ ಗೆಳೆಯ ಬಳಗದವ್ರು ಎಲ್ಲರೂ ಹೋಗಿದ್ವು. ಅವತ್ತು ನೀವೇ ಇದ್ರಿ, ಒಂದ್ ಗೆಳೆಯರ್ ಬಳಗ ಅನ್ಬಿಟ್ಟು ಒಂದು ಟಾಪಿಕ್ ಕೊಟ್ಬಿಟ್ಟು ಪ್ರೋಗ್ರಾಮ್ ಕೊಟ್ಬಿಡಿ ಅಂದ್ರಿ. ದಿಢೀರ್ನ ಎಲ್ಲ ರೆಡಿ ಆಗ್ಬೇಕು, ನಿರೂಪಣೆ ಬೇರೆ, ನನಗೆ ಫಸ್ಟ್ ಟೈಮ್ ಕೊಟ್ರಿ. ಆಕಾಶವಾಣಿ ಬಗ್ಗೆ ಮೊದಲ ಸಾರಿ ನಾವು ನೋಡಕ್ ಹೋಗಿ ಮೈಕ್ ಮುಂದೆ ನಿಂತಾಗ ಇನ್ನ ಭಯ ಆಗೋಗ್ಬಿಡ್ತು ನನ್ಗೆ. ಮೊಟ್ಟ ಮೊದಲ ಬಾರಿ ನಿಂತಿರೋದು ಮೈಕ್ ಮುಂದೆ, ಏನ್ ಮಾತಾಡೋದು, ಹಿಂಗ್ ಸ್ಕ್ರಿಪ್ಟ್ ಕೊಟ್ರು ಓದೋದು ಕಷ್ಟ. ಯಾವ್ದೇ ರೀತಿಯಾದ ಅನುಭವ ಇಲ್ಲ, ಒಂದ್ ರೀತಿ ಹೊಸತನ.
1: ಆದ್ರೂ ಚಂದದ
0: ಅಲ್ಲಿನ ಹೇಗೆ ಸಿಬ್ಬಂದಿಗಳು ಹೆಂಗ್ ಕೆಲಸ ಮಾಡ್ತಾರೆ, ಅಲ್ಲಿ ಯಾವ ರೀತಿ ಧ್ವನಿ ಪ್ರಸಾರ ಆಗತ್ತೆ, ಎಲ್ಲ ನೋಡಕೊಂಡು ಖುಷಿಯಾಗಿ ಹೋಗಿದ್ದೀವಿ. ಅದಕ್ಕೆ ಪಾರನೆ ಇಲ್ಲ, ಅಷ್ಟು ಬಹಳಷ್ಟು ಖುಷಿ ಆಯ್ತಾ ಇದೆ. ಜೊತೆಗೆ ಭಯನೂ ಆಯ್ತಾ ಇದೆ. ಮೈಕ್ ಮುಂದೆ ಮೊದಲ ಬಾರಿ ನಿಂತಿದ್ದೀನಿ, ಕಾರ್ಯಕ್ರಮವನ್ನ ಅಂತೂ ಓದ್ದೆ. ಅಲ್ಲಿ ಒಂದು ಸೆಂಟೆನ್ಸ್ ಅನ್ನು ಓದುವಾಗ ನನಗೆ ಬಹಳಷ್ಟು ಬರ್ತನೆ ಇಲ್ಲ ಅನ್ನೋ ಓದಕ್ಕೆ. ಪಳ್ಳಿಗದ್ದೆ ಬೆಳಿನಲ್ಲೇ, ಪಳ್ಳಿಗದ್ದೆ ಬೆಳಿನಲ್ಲೇ ಅಂತ ಹೇಳ್ಬೇಕು, ನಾನು ಬರೀ ಪಳ್ಳಿಗದ್ದೆ ಪಳ್ಳಿಗದ್ದೆ ಅಂತಾನೆ ಬರ್ತಾ ಇದೆ. ನನಗೆ ಗೊತ್ತಿರ ಇಲ್ಲ, ನೀವು ಸಂತೋಷ ಸರ್ ನೀವು ಹೇಳ್ತಾ ಇದ್ರಿ ಅಲ್ಲಿ ಅದು ಪಳ್ಳಿಗದ್ದೆ ಬೆಳಿನಲ್ಲೇ ನಿಧಾನ ಕೋದಿ ಬರುತ್ತೆ ಅಂತ. ನಾನು ಓದ್ತಾ ಇದೀನಿ, ಬರ್ತಾನೇ ಇಲ್ಲ. ಕೊನೆಗದ್ಕು ಪಳ್ಳಿಗದ್ದೆ ಬೆಳಿನಲ್ಲೇ, ಪಳ್ಳಿಗದ್ದೆ ಬೆಳಿನಲ್ಲೇ ಬಂದ್ಬಿಟ್ಟು ಕಾರ್ಯಕ್ರಮ ಕೊಟ್ಟು ಬಂದು ತುಂಬಾ ಖುಷಿ ಆಯ್ತು. ಸಾಕಷ್ಟು ಜನ, ಓಂ ತಡ್ಕದ ತಿಮ್ಮಪ್ಪ ಅವ್ರು ಬಂದಿದ್ರು, ವಾರಿಜ ಪೆರವಾಜಿ ಅವ್ರು ಬಂದಿದ್ರು, ದಿನೇಶ್ ಹೊಸವಳಿಕೆ ಇದ್ರು, ಬಾಲಕೃಷ್ಣ ನೆಟ್ಟಣ ಇದ್ರು, ಸರ್ ಅಬೂಬಕರ್ ಇದ್ರು. ಬಹಳಷ್ಟು ಖುಷಿ ಕೊಟ್ಟಂತ ವಿಚಾರ ಅಂತಂದ್ರೆ, ಕಾರ್ಯಕ್ರಮ 30 ನಿಮಿಷದ ರೆಕಾರ್ಡ್ ಮಾಡಿ ಮುಗಿದೇ ಗೊತ್ತಾಗ್ಲಿಲ್ಲ ನಮ್ಗೆ, ತುಂಬಾ ಖುಷಿ ಆಯ್ತು. ಆಮೇಲೆ ಜನವರಿ 24 2010 ಪ್ರಸಾರ ಆಯ್ತು, ನೈಟ್ 8 ಗಂಟೆಗೆ. ತುಂಬಾ ಚೆನ್ನಾಗಿ ನೀವು ಅದನ್ನ ಧ್ವನಿ ಮುದ್ರಣ ಮಾಡ್ಕೊಂಡು ಪ್ರಸಾರ ಮಾಡಿದ್ರಿ. ಆಮೇಲೆ ಹಳ್ಳಿ ರೇಡಿಯೋ ಅಂತ ಕಾರ್ಯಕ್ರಮ ಒಂದು ಸಖತ್ತಾಗಿ ಬರ್ತಾ ಇತ್ತು ಸರ್, ಈಗಲೂ ಅದು ಈಗ ಬರ್ತಾ ಇಲ್ಲ, ಅದು ಅಬ್ದುಲ್ ರಶೀದ್ ಸರ್ ನಡ್ಕೊಡ್ತಾ ಇದ್ರು. ಅಲ್ಲಿ ಆಕಾಶವಾಣಿಯಲ್ಲಿ ಮಡಿಕೇರಿ ಕೇಂದ್ರದಲ್ಲಿ ಇರುವಂತ ಪ್ರತಿಯೊಬ್ಬರು ಉದ್ಘೋಷಕರು ತನ್ನದೇ ಆದ ಒಂದು ಅಭಿವ್ಯಕ್ತವನ್ನು ವ್ಯಕ್ತಪಡಿಸಿಕೊಂಡು ತುಂಬಾ ಚೆನ್ನಾಗಿ ನಡ್ಕೊಡ್ತಾರೆ. ಎಷ್ಟು ಖುಷಿ ಆಗೋದು ಅಂತಂದ್ರೆ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಆಕಾಶವಾಣಿ ವಿವಿಧ ಕೇಂದ್ರಗಳು ಇದಾವೆ, ಆದ್ರೆ ತನ್ನದೇ ಆದ ಒಂದು ಅಸ್ತಿತ್ವವನ್ನು ಉಳಿಸಿಕೊಂಡಿದೆ ಅಂದ್ರೆ ಅದು ಆಕಾಶವಾಣಿ ಮಡಿಕೇರಿ. ರೂಪಗಳಿಗೆ ಟಾಪ್ 1 ರೂಪಗಳನ್ನ ಕೊಟ್ಟಿದೆ ಇದುವರೆಗೆ. ಅಲ್ಲಿ ಇರ್ಬೋದು ನಾಗೇಶ್ ಕಲ್ಲೂರ್ ಸರ್ ಇರ್ಬೋದು, ಸುಮಾರು ಜನ ಹಿರಿಯ ಸಾಹಿತಿಗಳನ್ನ ಸಂದರ್ಶನ, ಅವರು ನೀಡಿದಂತ ಕಾರ್ಯಕ್ರಮಗಳು, ಪ್ರತಿಯೊಂದು ಎವರ್ ಗ್ರೀನ್ ಕಾರ್ಯಕ್ರಮಗಳು ಸರ್. ಆಕಾಶವಾಣಿ ಮಡಿಕೇರಿ ಅಂತಂದ್ರೆ ಅಚ್ಚುಮೆಚ್ಚು ನಮಗೆಲ್ಲರೂ. ಆಗಿನ ಕಾಲದಿಂದ 20 ವರ್ಷದಿಂದ ನಮ್ಮ ನಿರಂತರವಾಗಿ ಮಡಿಕೇರಿ ಆಕಾಶವಾಣಿನ ಕೇಳ್ತಾ ಇದ್ದೀನಿ.
1: ಒಳ್ಳೆಯ ಮಾತುಗಳನ್ನ
0: ಎಲ್ಲರೂ ಸಿಕ್ಕಿದ್ದಾರೆ,
1: ಒಳ್ಳೆ ಮಾತುಗಳನ್ನ ಹಂಚ್ಕೊಂಡಿದ್ದೀರಿ. ಹೀಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇರಿ ಮುಂದಿನ ದಿನಗಳಲ್ಲಿಯೂ ಅಂತ ಹೇಳ್ತಾ ಧನ್ಯವಾದಗಳು ನಿಮಗೆ.
0: ಧನ್ಯವಾದಗಳು ಸರ್, ಥ್ಯಾಂಕ್ ಯು, ಧನ್ಯವಾದ.
1: ಇವರ ಮಾತು ಕೇಳಿದ್ಮೇಲೆ ಇನ್ನೊಬ್ಬರ ಮಾತು ಕೇಳ್ಬೇಕಲ್ಲ,
2: ಅಂದ್ರೆ
1: ಇನ್ನೊಂದು ಕರೆ ಸ್ವೀಕರಿಸಬೇಕು.
2: ಖಂಡಿತವಾಗ್ಲೂ ಕೇಳೋಣ. ನಮಸ್ತೆ, ಹಲೋ, ನಮಸ್ತೆ. ಕರೆ ಕಡಿತವಾಗಿದೆ ಸಂತೋಷ್ ಅವರೇ. ಹಲೋ, ನಮಸ್ತೆ.
3: ನಮಸ್ಕಾರ ಮೇಡಮ್.
2: ನಮಸ್ತೆ, ಯಾರಿದ್ದು?
3: ನಾನು ಸಕಲೇಶಪುರದ ಗಿರಿಜಾ ಮೇಡಮ್.
2: ಗಿರಿಜಾ ಅವರು, ಹೇಗಿದ್ದೀರಾ ಗಿರಿಜಾ ಅವರೇ?
3: ಚೆನ್ನಾಗಿದ್ದೀವಿ ಮೇಡಮ್.
2: ಇವತ್ತಿನ ವಿಶೇಷ ಗೊತ್ತಾಯ್ತಾ?
3: ಆಕಾಶವಾಣಿಗೆ ಹುಟ್ಟು ಹಬ್ಬದ ಶುಭಾಶಯಗಳು.
2: ಖಂಡಿತವಾಗ್ಲೂ, ನಿಮ್ಮ ಆಕಾಶವಾಣಿ ಅಲ್ವಾ ಮಡಿಕೇರಿ ಆಕಾಶವಾಣಿ? ಅಂದ್ರೆ ಶ್ರೋತೃಗಳ ಆಕಾಶವಾಣಿ.
3: ಅಂದ್ರೆ ನಮ್ಗೆ ಮೊದ್ಲಿಂದನು ಬರ್ತಾ ಇರ್ಲಿಲ್ಲ ಮಡಿಕೇರಿ. 2020 ಬರ್ತಾ ಇದೆ ಮೇಡಮ್. ಅಲ್ಲಿಂದ ನಿರಂತರವಾಗಿ ಕೇಳ್ಕೊಂಡು ಬಂದಿದ್ದೀನಿ ನಾನು.
2: ಹೇಗ್ ಅನ್ಸ್ತಾ ಇದೆ ಕಾರ್ಯಕ್ರಮಗಳೆಲ್ಲ ತಮ್ಗೆ?
3: ಇಷ್ಟ ಆಗ್ತಾ ಇದೆ ಮೇಡಮ್. ಈಗಂತ ಹೊಸ ಹೊಸ ಕಾರ್ಯಕ್ರಮಗಳನ್ನ ಶುರು ಮಾಡಿದೀರಾ, ನಮ್ಗೆ ಅದೆಷ್ಟು ಖುಷಿ ಹೇಳ್ಕೊಳ್ಳೋದಕ್ಕೆ ಅಷ್ಟು ಸಂತೋಷ ಆಗ್ತಾ ಇದೆ ಮೇಡಮ್. ತುಂಬಾ ಆಕಾಶವಾಣಿ ಇನ್ನೂ ಇಷ್ಟ ಅಲ್ಲ, ಇನ್ನೂ ಮುಂದುವರೆದು ನಮ್ಮನ್ನೆಲ್ಲ ಎಲ್ಲಾ ತರ ವಿಚಾರ

0: ಇದ್ ಮಾಡ್ಬೇಕು ಅಂದ್ಬಿಟ್ಟು ಕೇಳ್ಕೊತಾ ಇದೀನಿ.
1: ಆಮೇಲೆ
0: ನಂಗೆ ಎಲ್ಲಾ ಕಾರ್ಯಕ್ರಮನು ಕೇಳ್ತೀನಿ, ಆದ್ರೆ ವ್ಯಕ್ತಿ ವಿಶೇಷ ನೀವು ಎಲ್ಲಿಂದಲೋ ತೆರೆಮರೆಯಲ್ಲಿ ಇದನ್ನೆಲ್ಲ ತಂದು ನಮಗ್ ಪರಿಚಯ ಮಾಡಿಸ್ತಿರಲ್ಲ ಮೇಡಮ್. ಅವ್ರ ಕಷ್ಟ ಸುಖ ಒಳ್ಳೇದು ಕೆಟ್ಟದೆಲ್ಲ ಕೇಳುವಾಗ ನಾವು ಸಿದ್ಕೋಬೋದ, ನಮ್ದು ಏನಿದೆ ಅವ್ರನ್ನೆಲ್ಲ ನೋಡಿ ನಮ್ದು ಕೆಲವೊಂದು ಬದಲಾಯಿಸ್ಕೋಬೋದಲ್ಲ ಮೇಡಮ್.
1: ಖಂಡಿತ
0: ಅನ್ಸುತ್ತೆ, ನಾನು ಬದಲಾಯಿಸ್ಕತ್ತಲೂ ಇದೀನಿ. ಅದರಲ್ಲೂ ನನಗೆ ಆ ಕೃಷ್ಣಕುಮಾರ್ ಇರಲ್ಲ, ಅವ್ರ ತಾಯಿ ಬಗ್ಗೆ ಪ್ರೀತಿ ವಿಶ್ವಾಸ, ಅವ್ರ ತ್ಯಾಗ, ಅವರ ಸಾಧನೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಮೇಡಮ್. ನನಗೆ ನನಗೆ ಕಣ್ಣೀರೇ ಬಂತು, ಅವ್ರು ಎಷ್ಟು ತ್ಯಾಗ ಅಂತ ವ್ಯಕ್ತಿಗಳು ನೀವು ನಮಗೆ ಪರಿಚಯ ಮಾಡ್ಕೊಡ್ತೀರಲ್ಲ ಮೇಡಮ್, ಅದಕ್ಕೆ ಮಡಿಕೇರಿ ಆಕಾಶವಾಣಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರು ಸಾಧು ಮೇಡಮ್.
2: ನೀವು ಕರೆ ಮಾಡಿ ಮಾತಾಡಿದಕ್ಕೆ ನಿಮಗೂ ಕೂಡ ಧನ್ಯವಾದಗಳು.
0: ಧನ್ಯವಾದ ಸರ್.
2: ವಿನೀತಾ ಅವರೇ, ಒಂದು ಸಂದೇಶ ಬಂದಿದೆ. ಸಂದೇಶನ ಓದಿದ್ರೆ ಏನಾಗ್ತದೆ ಹೇಳಿ?
1: ಖುಷಿ ಆಗ್ತದೆ.
2: ಅಲ್ಲ, ಓದದಿದ್ರೆ?
1: ಓದದಿದ್ರೆ ಅವ್ರಿಗೆ ಬೇಜಾರು
2: ಆಗಲ್ಲ. ಇವ್ರು ನಾವು ಸಂದೇಶ ಕಳ್ಸಿದ್ರೆ ಓದೋದಿಲ್ಲ, ಇವ್ರಿಗೆ ಸಂದೇಶ ಕಳ್ಸೋದಿಲ್ಲ ಬೇಡ ಅಂತ ತಿಳ್ಕೊಳ್ತಾರೆ. ಅದರಿಂದ ಸಂದೇಶ
1: ಸಂತೋಷದಿಂದ ತಾವು ಸಂದೇಶವನ್ನ ಓದಿ.
2: ನಾನು ಸುಮಾರು 20 ವರ್ಷಗಳಿಂದ ಸತತವಾಗಿ ಆಕಾಶವಾಣಿಯ ಕಾಯಂ ಶ್ರೋತೃ. ಯಾರಂತ ಫಸ್ಟ್ ಹೇಳೋದಿಲ್ಲ. ನಮ್ಮ ಮನೆಯಲ್ಲಿ ಮುಂಜಾನೆ ಆರಂಭವಾಗುವುದೇ ಆಕಾಶವಾಣಿಯ ಮೂಲಕ. ಇದರಲ್ಲಿ ಪ್ರಸಾರವಾಗುವ ಭಕ್ತಿಗೀತೆ, ಚಿಂತನ, ರೈತರಿಗೆ ಸಲಹೆ, ಕೃಷಿರಂಗ, ಕೊಡವು ಸಿರಿ, ವಿವಿಧ ಭಾಷೆಗಳ ವಾರ್ತೆಗಳನ್ನು ಆಲಿಸುತ್ತೇವೆ. ಕೆಲವು ಕಾರ್ಯಕ್ರಮಗಳನ್ನು ನೀಡಿದ್ದೂ ಉಂಟು. ಇವೆಲ್ಲದರ ಹಿಂದೆ ಆಕಾಶವಾಣಿ ಸಿಬ್ಬಂದಿಯ ಅವಿರತ ಶ್ರಮ ಅಭಿನಂದನೀಯ, ಅನುಕರಣೀಯ. ನನ್ನ ನೆಚ್ಚಿನ ಆಕಾಶವಾಣಿಯ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನಷ್ಟು ಉತ್ತಮ ಕಾರ್ಯಕ್ರಮಗಳು ಮೂಡಿಬರಲಿ. ಬರ್ತಿದ್ದೆ ಯಾರು ಹೇಳಿ?
1: ಯಾರಿರ್ಬೋದು?
2: ತುಂಬಾ ವರ್ಷದಿಂದ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಸುಮಾರು ಜನ ಇರ್ತಾರೆ. ಅವರಲ್ಲಿ ಒಬ್ರು ಯಾರಂದ್ರೆ ಕೋಡಂಡ ರವಿ, ಧರಣಿ, ಪ್ರಣವ್ ಮತ್ತು ಪಾರ್ವತಿ ಹೊದ್ದೂರು ಮೂರ್ನಾಡಿನಿಂದ. ಮತ್ತೂ ಒಂದು ಸಾಲ್ ಸೇರಿಸಿದರೆ ಎಲ್ಲಾದರೂ ನನಗೆ ಕಾಲ್ ಸಿಕ್ಕಿದ್ರೆ ಆಗ ನನ್ನ ಅನಿಸಿಕೆಗಳನ್ನು ಓದ್ತೀನಿ, ನಿಮ್ಗೆ ಇದನ್ನ ಓದಿ ಅಂತ ಹೇಳಿದ್ದಾರೆ. ಕರೆ ಮಾಡಬಹುದು,
1: ಕರೆ ಮಾಡಬಹುದು. ಕರೆ
2: ನೋಡುವ, ಬರ್ತದ ನೋಡುವ.
1: ಮುಂದಿನ ಕರೆ ಯಾರ್ದು ಅಂತ ನೋಡುವ ಸಮಯ. ನಮಸ್ತೆ. ನಮಸ್ತೆ. ಸಂಪರ್ಕದಲ್ಲಿ ವ್ಯತ್ಯಾಸ ಉಂಟಾಗಿದೆ ಸಂತೋಷ್ ಅವರೇ. ಮುಂದಿನ ಕರೆ. ನಮಸ್ತೆ.
3: ಹಲೋ. ನಮಸ್ತೆ ಮೇಡಮ್.
1: ನಮಸ್ತೆ.
3: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ.
1: ಸರಸ್ವತಿ ತಿಮ್ಮಪ್ಪ ಅವರು.
3: ಹೌದು ಮೇಡಮ್. ಆಕಾಶವಾಣಿ ಹುಟ್ಟಹಬ್ಬಕ್ಕೆ ಶುಭಾಶಯ ಮೇಡಮ್.
1: ಖಂಡಿತವಾಗ್ಲೂ, ತಮ್ಮ ಆಕಾಶವಾಣಿ ಅಲ್ವಾ?
3: ನಮ್ಮ ಆಕಾಶವಾಣಿ ಅಂದ್ರೆ ನಾವು ಬೆಳಿಗ್ಗೆಯಿಂದ ಆಕಾಶವಾಣಿಯ ಮಡಿಕೇರಿ ಆಕಾಶವಾಣಿ ಅಂದ್ರೆ ನಮ್ಗೆ 31 ವರ್ಷ ಅಂಟಿಕೊಂಡಿದ್ದೇವೆ ಮೇಡಮ್. ನಾವು
1: 31 ವರ್ಷದಿಂದ ಕೇಳ್ತಾ ಇದ್ದೀರಿ, 2 ವರ್ಷ ಬಿಟ್ಟರೆ?
3: ಕೇಳ್ತಾ ಇದ್ದೇವೆ ಮೇಡಮ್. ಎಲ್ಲ ಕಾರ್ಯಕ್ರಮ ಈಗ ನೋಡಿ, ಹೊಸ ಕಾರ್ಯಕ್ರಮ ಬಂದಿದೆ, ಅವತ್ತೆ ತುಂಬಾ ಖುಷಿ ಆಗಿಕೊಂಡಿತ್ತು. ಆದ್ರೆ ಈಗ ಅದಕ್ಕಿಂತ ಮುಂದೆ ತುಂಬಾ ಖುಷಿ ಆಗ್ತದೆ. ಇವರು ಶಕುಂತಲ ಮೇಡಮ್ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಮೇಡಮ್.
2: ಸರಸ್ವತಿ ಅವರೇ,
3: ಏನಿಲ್ಲ ಸರ್,
2: ಇವತ್ತು ಇವತ್ತು ಈಗ ನಾವು ಯಾರಾದ್ರೂ ಹುಟ್ಟುಹಬ್ಬ ಇದ್ರೆ ದೇವಸ್ಥಾನಕ್ಕೆ ಹೋಗೋದು,
3: ಹೌದು,
2: ದೀಪ ಬೆಳಗೋದು ಏನಾದ್ರು ಮಾಡ್ತೀವಿ. ಆಕಾಶವಾಣಿ ಬರ್ತ್ಡೇಗೆ ಏನ್ ಮಾಡಿದ್ರಿ? ಯಾಕಂದ್ರೆ ತುಂಬಾ ಕರೆ ಮಾಡ್ತೀರಾ, ಮಾತಾಡ್ತೀರಾ? ಏನೇಳಿ?
1: ರೇಡಿಯೋ ಮುಂದೆ,
2: ರೇಡಿಯೋಕ್ಕೆ. ಆಗ್ಲಿ, ನಿಮ್ಮ ಅಭಿಮಾನಕ್ಕೆ ಧನ್ಯವಾದಗಳು.
3: ಥ್ಯಾಂಕ್ ಯು ಸರ್.
2: ಓಕೆ.
3: ನಂಗೆ ತುಂಬಾ ಖುಷಿ ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳನ್ನು ಕೇಳ್ತದಲ್ಲ ಸರ್, ನಿಮ್ಮ ವ್ಯಕ್ತಿ ವಿಶೇಷ ಎಲ್ಲ ನೀವು ದಿಶುಚಿ ಎಲ್ಲ ಕೇಳ್ತೇವೆ. ಬೆಳಿಗ್ಗೆಯಿಂದ ಸಂಜೆವರೆಗೆ ಕೇಳ್ತೇವೆ, 8 ಗಂಟೆವರೆಗೆ ಕೇಳ್ತೇವೆ ಸರ್.
2: ಹೀಗೆ ಕೇಳ್ತಾ ಇರಿ.
3: ಆಯ್ತು, ಥ್ಯಾಂಕ್ ಯು ಸರ್.
2: ನಾವು ರೇಡಿಯೋವನ್ನ ಹಲವು ವರ್ಷಗಳಿಂದ ಕೇಳುತ್ತೇವೆ. ನಮ್ಮ ದಿನದ ಆರಂಭ ಸಮಯದಿಂದ ಅಂದ್ರೆ ಬೆಳಿಗ್ಗೆ 6 ಗಂಟೆಯಿಂದ ರೇಡಿಯೋವನ್ನ ಹಾಕ್ತೇವೆ. ವಾರ್ತೆಗಳು, ಕೃಷಿ ಮಾಹಿತಿ, ಕ್ರೀಡಾಲೋಕ ಇನ್ನಿತರ ಹಲವು ಕಾರ್ಯಕ್ರಮಗಳನ್ನ ಆಲಿಸ್ತೇವೆ. 33ನೇ ವರ್ಷದ ಆಕಾಶವಾಣಿಗೆ ಶುಭಾಶಯಗಳು ಅಂತ ಸಂದೇಶವನ್ನ ಕಳಿಸಿದವರು ಶಾಂತಾ ಪಡುಮಲೆ, ಮನೋಜ್ ಕುಮಾರ್ ಪಡುಮಲೆ ಇವರು. ಹಾಗೆ ನಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿಗೆ 33ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಬಾಲು ಸೆಟ್ಟೆಜನ ಚಟ್ಟಿಮನೆಯಿಂದ ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನ ಕಳಿಸುವಾಗ ಮಂಜಿನ ನಡುವೆ ಈ ಮೂಡಿ ಬರ್ತದಲ್ಲ ಸೂರ್ಯ, ಅದರ ಚಿತ್ರವನ್ನ ಬೇರೆ ಕಳಿಸಿದ್ದಾರೆ. ಆದ್ರೆ ಇಲ್ಲಿ ಮಳೆ ಆಗಿ ಕಾಣ್ತಾ ಇಲ್ವಾ ಏನೋ ಗೊತ್ತಿಲ್ಲ. ವಿಶ್ವ ಹ್ಯಾಪಿ ಬರ್ಡೇ, ಹೀಗೆ ಇರಲಿ ನನ್ನ ನಿನ್ನ ಸ್ನೇಹ ಇನ್ನು ಮುಂದೆಯೂ ಅಂತ ನಮಗೆ ಸಂದೇಶವನ್ನ ಕಳಿಸಿದವರು ಬೈಲರ ಭಾನು ಅಶೋಕ್ ಬಿಳಿಗೇರಿಯಿಂದ. ಆಕಾಶವಾಣಿಗೆ ಶುಭಾಶಯಗಳು. ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ, ನಿಮ್ಮಲ್ಲಿಂದ ಹೆಚ್ಚೆಚ್ಚು ಮೂಡಿ ಬರಲಿ ಎನ್ನುವ ಹಂಬಲ ನನ್ನದು ಅಂತ ಹೆಸರು ಬರ್ದಿಲ್ಲ, ಆದ್ರೆ 4328 ಕೊನೆ ಸಂಖ್ಯೆ ಇಲ್ಲಿಂದ ಸಂದೇಶಗಳು ಬಂದಿವೆ.
1: ಸಂದೇಶ ಕಳಿಸಿದ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಕರೆ ನೋಡುವ. ನಮಸ್ತೆ. ನಮಸ್ತೆ, ಯಾರಿದ್ದು?
4: ದಿನೇಶ್ ಹಾಲೇರಿ.
1: ದಿನೇಶ್ ಹಾಲೇರಿ.
4: ಹಾಲೇರಿ ಮೇಡಮ್, ಇದು ಮಡಿಕೇರಿ ಆಕಾಶವಾಣಿ 33 ವಸಂತಗಳನ್ನು ಕಂಡು ಈಗ 34ನೇ ವಸಂತ ಕಾಲಿಟ್ಟಿದೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭ ಹಾರೈಸ್ತೇನೆ.

0: ಖಂಡಿತವಾಗ್ಲೂ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ ಆಕಾಶವಾಣಿ ಜೊತೆ.
1: ಮೇಡಮ್, ನಾನು ಮಡಿಕೇರಿ ರೇಡಿಯೋ ಇಲ್ವಾ ಪ್ರಾರಂಭ ಮಾಡಿದ್ದು 2003ರಲ್ಲಿ. ನನಗೆ ಅನಂತರದಲ್ಲಿ ಸುಬ್ರ ಸಂಪಾಜಿಯವರು ಪುರಾಣಯಾನ, ರಚೀಶ್ ಚಂದಿಗೋಪ್ಪ ಹಾಗೂ ನಾಗೇಶ್ ಕಾಲು ನಡ್ಸ್ಕೊಟ್ಟಿದ್ರೆ ಹಳ್ಳಿ ರೇಡಿಯೋ ಇನ್ನ ತುಂಬಾ ಕೇಳ್ತಾ ಇದ್ದೆ ನಾನು. ನಂತರ ಇತ್ತೀಚೆಗೆ ನಾನೀಗ ಹೆಚ್ಚು ರೇಡಿಯೋನೇ ಕೇಳ್ತೀನಿ ಈಗಂತ. ಅದು ಎಲ್ಲಾ ಕಾರ್ಯಕ್ರಮ ಇರ್ಬೋದು, ಹೆಚ್ಚಿನ ಕೆಲವು ಕಾರ್ಯಕ್ರಮಗಳು ಎಲ್ಲ ಆಗತ್ತಿಲ್ಲ, ಅಲ್ಲಿ ಕೇಳ್ತಾ ಇದ್ದೀನಿ.
0: ತಮ್ಗೆ ಇಷ್ಟವಾದ ಕಾರ್ಯಕ್ರಮಗಳು
1: ಇದೇ ಕಾರ್ಯಕ್ರಮ ಇನ್ನು ಮುಂದುವರಿ ಅಂತ ನಾನು ಹಾರೈಸ್ತಾ ಇದ್ದೀನಿ.
0: ಖಂಡಿತವಾಗ್ಲೂ ಇದೇ ತರ ಇನ್ನು ಹೊಸ ಹೊಸ ಕಾರ್ಯಕ್ರಮಗಳು ಕೂಡ ಬರ್ತಾ ಇದೆ. ದಿನೇಶ್ ಹಾಲೇರಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
2: ಆಕಾಶವಾಣಿ ಮಡಿಕೇರಿಗೆ 33ನೇ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಬೆಟ್ಟಗುಡ್ಡಗಳ ಸುಂದರ ನಗರಿ ಮಡಿಕೇರಿಯಲ್ಲಿ 3 ದಶಕಗಳಿಗೂ ಅಧಿಕ ಕಾಲ ಅಕ್ಷರಶಃ ಜೀವ ತುಂಬಿ ಕೊಡಗಿನ ಸೊಗಡು, ಕೃಷಿ ಮಾಹಿತಿಗಳು, ಜನಪದ ಕಲೆ, ಸಾಹಿತ್ಯ ಹಾಗೂ ರಂಜನೆ ಕಾರ್ಯಕ್ರಮಗಳ ಮೂಲಕ ಶ್ರೇಷ್ಠ ಸೇವೆಯನ್ನು ಸಲ್ಲಿಸುತ್ತಿರುವ ಆಕಾಶವಾಣಿ ಮಡಿಕೇರಿ ಕೇಂದ್ರಕ್ಕೆ ಸಂಸ್ಥೆಯ ಎಲ್ಲಾ ಶ್ರಮಜೀವಿಗಳಿಗೆ ಮತ್ತು ಕೇಳುಗರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ಸುದೀರ್ಘ ಪ್ರಯಾಣದಲ್ಲಿ ಸಮಾಜಕ್ಕೆ ಶ್ರೇಷ್ಠ ಕೊಡುಗೆಗಳನ್ನು ನೀಡಿರುವಂತೆ ಮುಂದೆಯೂ ಧ್ವನಿಯ ಮೂಲಕ ಮನೆ ಮನೆಯನ್ನು ತಲುಪುತ್ತಾ ಮತ್ತಷ್ಟು ಯಶಸ್ಸಿನ ಮೈಲುಗಳನ್ನು ದಾಟಲಿ ಎಂದು ಹಾರೈಸುತ್ತೇವೆ ಅಂತ ನಮಗೆ ಸಂದೇಶವನ್ನು ಕಳಿಸಿದವರು ಪಂಕಜ್ ಕುರ್ತಾರ್ಕರ್ ಮಡಿಕೇರಿಯಿಂದ. ಈ ಕೆಲವು ಸಂದೇಶಗಳನ್ನು ಓದಿದ್ವಲ್ಲ, ಇಲ್ಲೊಂದು ಸಂದೇಶ ತುಂಬಾ ಚೆನ್ನಾಗಿದೆ. ನಾನು ಇದಕ್ಕೆ ಅಂದ್ರೆ ಇದನ್ನ ಓದ್ಲಿಕ್ಕೆ ಆಗ್ಲಿಂದ ಯೋಚನೆ ಮಾಡ್ತಾ ಇದ್ದೀನಿ, ಯಾಕೆಂದ್ರೆ ಯಾವಾಗ್ಲೂ ಇರುವಂತ ಶಬ್ದಗಳಲ್ಲ, ಇವು ಕವನ ರೂಪದಲ್ಲಿದೆ, ಕವನ ರೂಪದಲ್ಲಿದೆ. ಅದು ಓದ್ಲಿಕ್ಕಂತೂ ತುಂಬಾ ಸುಲಭ ಇದೆ, ಆದ್ರೆ ನಾನೇ ಹೇಗೆ ಓದ್ತೀನೋ ನನಗೆ ಸ್ವಲ್ಪ ಅನುಮಾನ ಇದೆ.
0: ಇವತ್ತು ಸಂತೋಷ್ ಅವರ ಬಾಯಿಂದ ಕವನ ಕೇಳುವ.
2: ಇದನ್ನ ಕಲಿಸಿದವರು ಮಡಿಕೇರಿಯಿಂದ ರಾಧಿಕಾ ವಿಶ್ವನಾಥ್ ಅವರು. ಮಡಿಕೇರಿ ಬಾನುಲಿ ಕೇಂದ್ರ ಅಂತ ಮಂಜಿನ ನಗರಿಯ ಬಾನುಲಿ ಕೇಂದ್ರವು ಮನ್ನಣೆ ಪಡೆದಿದೆ ನಾಡಿನಲ್ಲಿ. ಪಂಜನ್ನು ಹಿಡಿಯುತ್ತ ಮನವನ್ನು ಸೆಳೆಯುತ್ತ ಮೊಳಗಿದೆ ಆಕಾಶವಾಣಿಯಲ್ಲಿ. ಕೊಡಗಿನ ಕಂದರ ತೋರುವ ಹಂದರ ಕನ್ನಡ ಕಂಪನು ಬೀರುತ್ತಲಿ ದೇಶದ ಸುದ್ದಿಯ ಸಾರವ ಬಿತ್ತುತ್ತ ಬೆಳಗಿದೆ ಜ್ಞಾನದ ದೀಪ್ತಿಯಲ್ಲಿ. ರೈತನ ಬೆವರಿಗೆ ಭರವಸೆ ಮೂಡಿಸಿ ಯೋಧರ ಸಾಧನೆ ತೋರುತ್ತಲಿ ಜನಪದ ಕಲೆಗಳ ನಾದದ ಅಲೆಗಳ ಸಂಸ್ಕೃತಿ ನೆಲೆಗಳ ಸಾರುತ್ತಲಿ ಪ್ರತಿಭೆಯ ಪೋಷಿಸಿ ಹೊಸತನ ರೂಪಿಸಿ ಹೊಮ್ಮಿದೆ ಕಂಚಿನ ಧ್ವನಿಸುರುಳಿ ಶ್ರೋತೃವಿನೊಂದಿಗೆ ಹೆಜ್ಜೆಯ ಹಾಕುತ್ತಾ ಮೆರೆದಿದೆ ಬಾನುಲಿ ಹೆಮ್ಮೆಯಲ್ಲಿ. ಜನಹಿತ ಜನಸಖ ಜನಮಾನಸಗಾತ, ಇದು ಮಡಿಕೇರಿ ಬಾನುಲಿ ಕೇಂದ್ರ ಅಂತ ಒಂದು ಚಂದದ ಕವನವನ್ನ ಬರೆದು ಕಳಿಸಿದ್ದಾರೆ ರಾಧಿಕಾ ವಿಶ್ವನಾಥ್ ಅವರು ಮಡಿಕೇರಿಯಿಂದ.
0: ಬರೆದು ಕಳಿಸಿದರೆ ಕೂಡ ಅದನ್ನ ಚಂದವಾಗಿ ತಾವು ಓದಿದ್ರಿ ಕೂಡ.
3: ಅರೆ, ಈ ಕಸ್ಟಮರ್ ಕೇರ್ ಎಲ್ಲಿದೆ? ಮೇಡಮ್
4: ಹೇಳಿ.
3: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
4: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
3: ಆದ್ರೆ ಇದನ್ನು ಹೇಗ್ ಮಾಡೋದು?
4: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸಿನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
3: ಹೌದಾ? ಒಂದ್ ವೇಳೆ ಏನಾದ್ರೂ ಬದಲಾವಣೆ ಇದ್ರೆ?
4: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
3: ಅಷ್ಟೇ?
4: ಅಷ್ಟೇ.
3: ಗೊತ್ತಾಯ್ತು.
4: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
3: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
7: ಅಪ್ ಟು 85% LTD ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
6: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
7: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
6: ಟೋಲ್ ಫ್ರೀ 1-800-420-2233.

0: ಶುಭೋದಯ ಆತ್ಮೀಯ ಆಕಾಶವಾಣಿ ಮಡಿಕೇರಿಯ ಎಲ್ಲಾ ಹಿಂದಿನ ಮತ್ತು ಈಗಿನ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಹಗಲಿರುಳು ಶ್ರಮಿಸುತ್ತಿರುವ ಮೂಲಕ ಮಡಿಕೇರಿ ಆಕಾಶವಾಣಿಯನ್ನ ಉತ್ತುಂಗಕ್ಕೆ ಏರಿಸುತ್ತಿರುವ ಸರ್ವರಿಗೂ ಎಲ್ಲಾ ಶ್ರೋತೃಗಳ ಪರವಾಗಿ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಬೊಜ್ಜಂಗಡ ಪಿ ಜಗದೀಶ್ ಸೋಮಯ್ಯ ಮತ್ತು ಡಾಕ್ಟರ್ ಅವನಿಜ ಸೋಮಯ್ಯ ಶ್ರೀಮಂಗಲದಿಂದ.
1: ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಣ ಸಂತೋಷ್ ಅವರೇ.
0: ಈಗ ಮುಂದಿನ ಕರೆ ನಾನು ತೆಗೆದುಬಿಡೋಣ.
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ.
2: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ ಮಾತಾಡುದು.
1: ರಾಮಣ್ಣ ಅವರೇ, ಹೇಗಿದ್ದೀರಾ?
2: ಹಾ, ಚೆನ್ನಾಗಿದ್ದೇನೆ ಮೇಡಮ್. ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ
1: ಎಲ್ಲರೂ ಕೂಡ ಚೆನ್ನಾಗಿದ್ದೇವೆ.
2: ನಮ್ಮ ಆಕಾಶವಾಣಿಗೆ ನನ್ನ ಹುಟ್ಟು ಹಬ್ಬದ 33ನೇ ಹುಟ್ಟು ಹಬ್ಬದ ಶುಭಾಶಯಗಳು ಮೇಡಮ್. ತುಂಬಾ ತುಂಬಾ ಶುಭಾಶಯಗಳು.
1: ಧನ್ಯವಾದಗಳು ರಾಮಯ್ಯ ಅವರೇ. ಹೇಳಿ, ತಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ.
2: ಅನಿಸಿಕೆ ಅಂದ್ರೆ, ಆಕಾಶವಾಣಿ ಮಡಿಕೇರಿಗೆ ನಾನು ತುಂಬಾ ಚಿರಋಣಿಯಾಗಿದ್ದೇನೆ ಮೇಡಮ್. ಹಾಗಾಗಿ ನಮ್ಮ ಮಡಿಕೇರಿ ಆಕಾಶವಾಣಿಯಿಂದ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಬರ್ತದೆ, ಸಂದರ್ಶನ ಬರ್ತದೆ, ಎಲ್ಲ ತಿಳಿದುಕೊಂಡ ಹಾಗೆ ಆಗ್ತದೆ ನಂಗೆ.
1: ಯಾವತ್ತಿನಿಂದ ರೇಡಿಯೋ ಕೇಳ್ತಾ ಇದ್ದೀರಾ?
2: ನಾನು 2017ರಿಂದ ಮಡಿಕೇರಿ ಕೇಳ್ತಾ ಇದ್ದೇನೆ ಮೇಡಮ್.
1: 17ರಿಂದ ಮಡಿಕೇರಿ ಕೇಳ್ತಾ ಇದ್ದೀರಿ?
2: ಹೌದು, ರೇಡಿಯೋ ಕೇಳ್ತಾ ಇದ್ದೇನೆ. ರೇಡಿಯೋ ಈಗ ಹಿಡಿಯುವುದಿಲ್ಲ, ಹಾಗಾಗಿ ಆಪ್ ಅಲ್ಲಿ ಕೇಳ್ತಾ ಇದ್ದೇನೆ ಮೇಡಮ್.
1: ಆಪ್ ಮೂಲಕ ಎಲ್ಲಿ ಇದ್ರು ಕೂಡ, ದೇಶ ವಿದೇಶದಲ್ಲಿ ಇದ್ರು ಕೂಡ ನಾವು ಮಡಿಕೇರಿ ಆಕಾಶವಾಣಿಯನ್ನ ಕೇಳ್ಬಹುದು ಅಲ್ವಾ?
2: ನನ್ನ ಚಿತ್ರಕಾವೇರಿ ಕೇಳಲಿಕ್ಕೆ ಆಗ್ಲಿಲ್ಲ, ಆಪ್ ಬರ್ಲಿಲ್ಲ, ನನ್ನ ರೇಂಜ್ ಆಗ್ಲಿಲ್ಲ.
1: ಕೆಲವೊಮ್ಮೆ ಸಣ್ಣ ಪುಟ್ಟ ವ್ಯತ್ಯಾಸ ಇರುತ್ತೆ ಅಲ್ವಾ?
2: ಹೌದೌದು ಮೇಡಮ್. ಮೇಡಮ್, ನಮ್ಮ ಆಕಾಶವಾಣಿಗೆ, ಆಕಾಶವಾಣಿ ಎಲ್ಲರಿಗೂ ರಕ್ಷಾಬಂಧನದ ಮತ್ತು ಶುಭಾಶಯಗಳು. ಇವತ್ತು ರಕ್ಷಾಬಂಧನ ಸಹ ಬಂತು ಮೇಡಮ್.
1: ರಕ್ಷಾಬಂಧನ ದಿನನೇ ಆಕಾಶವಾಣಿಯ ಹುಟ್ಟು ಹಬ್ಬ ಕೂಡ ಬಂದಿದೆ ನೋಡಿ, ಎರಡೆರಡು ಸಂಭ್ರಮ.
2: ಹೌದು, ಮತ್ತೊಂದು, ನಮ್ಮ ಆಕಾಶವಾಣಿಗೆ ಈ ವರ್ಷ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳು ಮೂಡಿ ಬರ್ತಾ ಇದೆ ಮೇಡಮ್.
1: ಖಂಡಿತವಾಗ್ಲೂ ಶುಭ ಹಾರೈಸಿದಕ್ಕೆ ತಮ್ಗೆ ಧನ್ಯವಾದಗಳು ರಾಮಣ್ಣ ಅವರೇ.
2: ಮಾಧುರಿಯ ಅಂತ್ಯಾಕ್ಷರಿ ಎಲ್ಲ ಶಕುಂತಲಾ ಮೇಡಮ್ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು
0: ಧನ್ಯವಾದಗಳು. ಸಂದೇಶ ಕಳಿಸುವವರು ಸಂದೇಶ ಕಳಿಸಬಹುದು 6361705252. ಈಗ ಒಂದು ಸಮಸ್ಯೆ ಶುರು ಆಯ್ತು ನನಗೆ.
1: ಏನ್ ಸಮಸ್ಯೆ ಸಂತೋಷ?
0: ಒಂದು ಕವನ ಆಗ್ಲ ಓದ್ದೆ, ಇನ್ನೊಂದು ಕವನ ಬಂದಿದೆ.
1: ಓದ್ಲೇಬೇಕಲ್ವಾ?
0: ನಾನೇ ಓದ್ಬಿಡ್ಲ. ಕೊಡಗಿನ ಮಂಜಿನ ಮುಂಗಾರಿನೊಳು, ಗಿರಿಯ ಸಾಲಿನ ತಂಪಿನೆದೆಯೊಳು, 33 ವರ್ಷದ ಹರೆಯದೆ ಮೊಳಗಿದೆ ಆಕಾಶವಾಣಿಯ ಮಧುರ ಸ್ವರದಿ. ಕೃಷಿಯ ಮಾತಿಗೆ ದನಿಯಾಗಿ ನಿಂತು ಕಲೆಯ ಸೊಗಡಿಗೆ ಜೀವವ ತುಂಬಿ, ಮನೆ ಮನೆಗಳಲ್ಲಿ ನಲಿವನ್ನು ಹಂಚಿ ಮಡಿಕೇರಿಯ ಕೀರ್ತಿಯನ್ನು ಪಸರಿಸಿ, ಮಾಹಿತಿಯ ಜೊತೆಗೆ ಮನರಂಜನೆಯ ನೀಡಿ ಬಾಳಿನ ದಾರಿಯ ಬೆಳಕಾಗಿ ಮೂಡಿ, ಮುಂದೆಯೂ ಇಂತೆಯೇ ಮೊಳಗಲಿ ನಿಮ್ಮ ಧ್ವನಿ. ಆಕಾಶವಾಣಿಗೆ ಸಿಗಲಿ ನಲ್ಮೆಯ ಅಭಿನಂದನೆ ಜಗದಿ. ಕಳಿಸಿದವರು
1: ಯಾರಿರ್ಬಹುದು?
0: ದೀಪಾ ಅವರು ಮಡಿಕೇರಿಯಿಂದ.
1: ಹಾಗೆ
0: ಸಂದೇಶವನ್ನು ಕಳಿಸೋದಾದ್ರೆ 6361705252, 6361703572. ಇನ್ನು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ನಮ್ಮ ಕೇಳುಗರಿಗೆ ಗೊತ್ತಿದೆ, ಆ ಸಂಖ್ಯೆಯನ್ನ ಹೇಳ್ಬಿಡ್ತೀನಿ. 2285558 ಅಥವಾ 2281229. ಈಗ ಮುಂದಿನ ಕರೆ. ನಮಸ್ತೆ. ನಮಸ್ತೆ. ಹಲೋ ಹಲೋ.
1: ವ್ಯತ್ಯಾಸ ಉಂಟಾಗಿದೆ,
0: ಕರೆಯಲ್ಲಿ ಏನೋ ಇದಾಗಿದೆ. ಇನ್ನೊಂದು ಸಂದೇಶವನ್ನು ಓದುವಂತಹ ಸಮಯ. ಹಾಗಾದ್ರೆ ಸಂದೇಶ ಕಳಿಸಿದವರು ಜನಿತಾ ಇರಬೇಕು, ಅವರು ಹೆಸರನ್ನ ಜನಿತಾ ಸುಬ್ರಹ್ಮಣ್ಯ ಅಮ್ಮತಿಯಿಂದ. ನಿಮ್ಮ 33ನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು. ವರ್ಷ ವರ್ಷಗಳು ನಿನ್ನ ಸೊಗಡು ಇನ್ನಷ್ಟು ಪಸರಿಸುತ್ತಿರಲಿ. ಬೆಳಗಿನ ನಿನ್ನ ಹಿತವಾದ ಸಂಗೀತದಿಂದ ಶುರುವಾಗುವ ನಮ್ಮ ಬೆಳಗು ನಿರಂತರವಾಗಿ ಸಾಗಲಿ. ನಿನ್ನ ನಿರಂತರ ಕೇಳುಗ ಅಭಿಮಾನಿ ಅಂತ ಅವರು ಸಂದೇಶವನ್ನ ಕಳಿಸಿದ್ದಾರೆ.
1: ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸುವ ಮುಂದಿನ ಕರೆ. ನಮಸ್ತೆ. ನಮಸ್ತೆ.
3: ನಮಸ್ತೆ.
1: ನಮಸ್ತೆ. ಯಾರಿದ್ದು?
3: ಹರದೂರಿಂದ.

0: ಹೆಸರು?
1: ಗಣೇಶ್ ಅಂತ ಮೇಡಮ್.
0: ಗಣೇಶ್ ಅವರು ಹರ್ದೂರಿನಿಂದ.
1: ಹೌದು ಮೇಡಮ್.
0: ಹೇಳಿ ಗಣೇಶ್ ಅವರೇ.
1: ಮೇಡಮ್, ರೇಡಿಯೋ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲಾರು ಸಾಧಾರಣ ಸುಮಾರು ಹೇಳಿದ್ದಾರೆ, ಅಂದ್ರೂ ನಾವು ಹೇಳ್ಬೇಕು ಅಂದ್ರೆ ಇದ್ರ ಬೆಳಿಗ್ಗೆಯಿಂದ ಸಂಜೆವರೆಗೂ ಆನ್ ಮಾಡಿದ್ರೆ ಅಪ್ಪೇ ಇಲ್ಲ. ಅದು ಸುದ್ದಿ ಸಮಾಚಾರ ಆಗ್ಲಿ, ವಾರ್ತೆ ಆಗ್ಲಿ, ಚಿತ್ರ ಕಾವೇರಿ ಆಗ್ಲಿ, ಮತ್ತೆ 11 ಗಂಟೆಗೆ ಇದು ಬರುತ್ತಲ್ಲ ಮೇಡಮ್,
2: ನನ್ನದೇ ಹಾಡು
1: ಬರುತ್ತೆ, ಮತ್ತೆ ಕನ್ನಡದಲ್ಲಿ ಇರ್ತೀರಾ. ಇದೇ ಫಸ್ಟ್ ಟೈಮ್ ಮಾತಾಡ್ಲಿಕ್ಕೆ.
2: ಏನ್ ಭಯ ಪಡ್ಬೇಡಿ,
0: ನಿಮ್ಮದೇ ಸಂಸ್ಥೆ, ಮಾತಾಡಿ ಗಣೇಶ್.
2: ನಿಮ್ಮಂತವ್ರು ಕರೆ ಮಾಡಿದ್ರಲ್ಲಿ
1: ಹಬ್ಬದ ಶುಭಾಶಯಗಳು. ಯಾವತ್ತು ಈ ಕಾರ್ಯಕ್ರಮ ಇದೆಯಲ್ಲ ಮೇಡಮ್, ನಾನು ಮಕ್ಕಳಿಗೂ ಸಮೇತ ಹೇಳ್ತೀನಿ, ನೀವು ಟಿವಿ ನೋಡ್ಬೇಡಿ, ರೇಡಿಯೋ ಕೇಳಿ ಅಂತ. ಯಾಕೆ ಅಂದ್ರೆ ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ, ಅದರಲ್ಲೂ ಬೆಳಿಗ್ಗೆ 6:30ಗೆ ಕಾಣ್ತದೆ ನ್ಯಾಯವಾಣಿ ಅಂತ ಒಂದು ಕೊಡ್ತೀರ
0: ಮೇಡಮ್.
1: ಅದು ಬಹಳ ಎಲ್ಲಾರ್ಗೂ ಒಂದು ಸಲಹೆ ಕೊಡುವಂತ ಒಂದು ಕಾರ್ಯಕ್ರಮ, ಪ್ರತಿ ಒಂದು ವಿಷಯದಲ್ಲೂ ಇದೆ. ನಾನು ಸುಮಾರು ವರ್ಷಗಳಿಂದನೇ ಟ್ರೈ ಮಾಡ್ತಿದ್ದೀನಿ, ನನಗೆ ಸಿಕ್ಕಿಲ್ಲ.
2: ನೀವು ಏನ್ ಮಾಡ್ಕೊಂಡಿದ್ರಿ?
1: ನಾನು ಟೈಲರ್ ಕೆಲಸ ಮಾಡ್ಕೊಂಡಿದ್ದೀನಿ.
2: ಟೈಲರ್ ಕೆಲಸ ಮಾಡ್ಕೊಂಡಿದ್ರಿ?
1: ಹೌದು ಸರ್.
0: ಕೆಲಸ ಮಾಡ್ತಾನೆ ಅವರು, ರೇಡಿಯೋ ಕೇಳ್ತಾರೆ.
1: ಅದು ಬೆಳಿಗ್ಗೆ ಬಂದು ಆನ್ ಮಾಡಿದ್ರೆ ಸಂಜೆ 7:30-8 ಗಂಟೆಗೆ ಆಫ್ ಮಾಡಿ ಹೋಗೋದು ಮೇಡಮ್.
2: ಕೆಲವು ಕಾರ್ಯಕ್ರಮ ಕೇಳುವಾಗ ಮೈ ಮರಿತೀರಾ, ಅದನ್ನ ಕೇಳ್ಕೊಂಡೇ ಬಾಕಿ ಆಗ್ತೀರಾ?
1: ಹೌದು ಹೌದು ಸರ್, ಹೌದು ಸರ್. ಸರ್, ಅದ್ರಲ್ಲಿ ಒಂದು ವಿಷಯ ಏನಂದ್ರೆ, ಈ ರೋಡ್ ಪಕ್ಕ ಇರೋದ್ರಿಂದ ದೊಡ್ಡ ಗಾಡಿ ಹೋಗುವಾಗ ನನಗೆ ಸರಿ ಕೇಳಲ್ಲ, ಮತ್ತೆ ನನಗೆ ತುಂಬಾ ಬೇಜಾರಾಗ್ಬಿಡುತ್ತೆ.
2: ಅಲ್ಲ, ತುಂಬಾ ಮೈ ಮರ್ತ್ರೆ ನೀವು ಕಟ್ ಮಾಡುವ ಬಟ್ಟೆ ಏನಾದ್ರೂ ವ್ಯತ್ಯಾಸ ಆಗ್ಬೋದು ಅಂತ ಅಳತೆಯಲ್ಲಿ.
1: ಇಲ್ಲ ಸರ್, ಇಲ್ಲ ಸರ್, ಹಾಗೆ ಮಾಡಲ್ಲ. ಹಾಗೆ ಮಾಡಿದ್ರೆ ಒಂದ್ ಸಮಯ ಕೆಲಸ ನಿಲ್ಲಿಸ್ಬಿಡ್ತೀನಿ.
2: ಆದ್ರೆ ರೇಡಿಯೋ ಕೇಳೋದನ್ನ ಬಿಡೋದಿಲ್ಲ.
1: ಈ ರೇಡಿಯೋ ನಾನು ಎಷ್ಟು ವರ್ಷದಿಂದ ಕೇಳ್ತಾ ಇದ್ದೀನಿ ಅಂದ್ರೆ, ನಾನು ಚಿಕ್ಕವನಾಗಿರುವಾಗ ಈ FM ಬರ್ತಿತ್ತಿಲ್ಲ ಮೇಡಮ್. ಆಗ ನಾನು ನಮ್ಮಲ್ಲಿ ಮಡಿಕೇರಿ ಸ್ಟೇಷನ್ ಬರಕ್ಕಿಲ್ಲ ಅಂತ ಹೇಳುವಾಗ ನೀವು FM ಇರೋದ್ ತಗೋಬೇಕು ಅಂತ ಹೇಳಿದ್ರು. ಇಲ್ಲ 3 ಬ್ಯಾಂಡ್ ಅಂತ ಹೇಳಿದ್ರು, ಡಬಲ್ ಬ್ಯಾಂಡ್ ಅಂತ ಬರ್ತಿತ್ತು,
2: 3 ಬ್ಯಾಂಡ್
1: ಇರೋದ್ ತಗೋಬೇಕು ಅಂತ. ಮತ್ತೆ ನಾನು ಕುಶಲಾರ ಬಂದು ಒಂದು ರೇಡಿಯೋ ತಗೊಂಡು ಮತ್ತೆ ಕೇಳ್ತಾ ಇದ್ದೆ. ಮತ್ತೆ ಈಗ ನನ್ನ ಹತ್ರ ಇರೋದು ದೊಡ್ಡ ಟೇಪ್ ರೆಕಾರ್ಡು, ಕರೆಂಟ್ ಇದ್ರೆ ಮಾತ್ರ ಅದು ಕೇಳ್ಬಹುದು ಮೇಡಮ್. ಮೊಬೈಲ್ ಕೇಳೋದಿಲ್ಲ ನಾನು, ಕರೆಗಳು ಬರ್ತಾ ಇರ್ತದ ನನಗೆ.
2: ನ್ಯೂಸ್ ಆನ್ AIR ಆಪ್ ಅಲ್ಲಿ ಕೂಡ ಕೇಳ್ತಾರೆ ಈಗ, ಅದರಲ್ಲೂ ಕೇಳ್ಬಹುದು. ನ್ಯೂಸ್ ಆನ್ AIR ಆಪ್
0: ಮೂಲಕ ಮೊಬೈಲ್,
2: ಬರೀ ಕೇವಲ ಮಡಿಕೇರಿ ಆಕಾಶವಾಣಿ ಅಂತಲ್ಲ, ಇಡೀ ಭಾರತದ ರೇಡಿಯೋ ಕೇಂದ್ರಗಳನ್ನ ಕೇಳ್ಬಹುದು.
1: ಅದು ನಮಗೆ ಮಡಿಕೇರಿ ಏನಾಗಿದೆ ಸರ್, ಅಷ್ಟು ಸ್ವಚ್ಛವಾಗಿ ಒಂದು ಚೂರು ಯಾವ್ದೇ ಸೌಂಡ್ ಬರದೇನೆ ನಾವು ಮಾತಾಡ್ತಾ ಇದೀವಲ್ಲ, ಇದೇ ರೀತಿ ಕೇಳ್ತದೆ
2: ಸರ್.
1: ಬೇರೆ ಆದ್ರೆ ಒಂದ್ ಸ್ವಲ್ಪ ಇದೆಲ್ಲ ಡಿಸ್ಟರ್ಬ್ ಆಯ್ತು ಬರ್ತದೆ. ಈ ಮಡಿಕೇರಿ ಸ್ಟೇಷನ್ ಆದ್ರೆ ಬಹಳ ಕ್ಲೀನ್ ಆಗಿ ಕೇಳ್ತದೆ, ಒಳ್ಳೆ ಸಂದೇಶಗಳು ಬರ್ತದೆ. ಹಿರಿಯ ಜೀವಗಳ ಭಾವ, ಶನಿವಾರ ಭಾನುವಾರ ಮಕ್ಕಳ ಕಾರ್ಯಕ್ರಮಗಳು ಎಲ್ಲ ಚೆನ್ನಾಗಿ ಬರ್ತದೆ, ರೈತರ ಸಲಹೆ
2: ಕರೆ
1: ಎಲ್ಲ ಚೆನ್ನಾಗಿ ಬರ್ತದೆ
2: ಸರ್. ಆಗ್ಲಿ, ಹೀಗೆ ಕರೆ ಮಾಡ್ತಾ ಇರಿ.
1: ಸರಿ,
2: ನಿಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ನನ್ನ ನೆಚ್ಚಿನ ಆಕಾಶವಾಣಿಗೆ 33ನೇ ಹುಟ್ಟುಹಬ್ಬದ ಶುಭಾಶಯಗಳು. ನಾನು ಹೆಚ್ಚಾಗಿ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳಿ ತುಂಬಾ ಖುಷಿ ಪಟ್ಟಿದ್ದೇನೆ. ಇದೇ ರೀತಿ ಆಕಾಶವಾಣಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಹಾರೈಸುವೆ. ಈಗಲೇ ಎತ್ತರದಲ್ಲಿ ಉಂಟಲ್ಲ,
0: ಅಂದ್ರೆ
2: ರಾಜಸೀಟ ಪಕ್ಕ
0: ಮಡಿಕೇರಿ
2: ತಮಾಷೆ ಮಾಡಿದ್ದು. ಇದನ್ನ ಬರೆದು ಕಳಿಸಿದವರು ಯಾರು? ಸರಸ್ವತಿ ಮಕ್ಕಂದೂರಿಂದ. ಇನ್ನು ತುಂಬಾ ವಿಷಯ ಇದೆ, ಟೈಪ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಕರೆ ಸಿಕ್ಕಿದ್ರೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಈಗ ಮುಂದಿನ ಕರೆ.
0: ನಮಸ್ತೆ. ಕಡಿತ ಉಂಟಾಗಿದೆ.
2: ಹೌದು, ಈಗ ನೋಡ ಇನ್ಯಾರಾದ್ರೂ ಕರೆ ಮಾಡ್ತಾರೆ ಅಂತ. ನಮಸ್ತೆ. ನಮಸ್ತೆ. ಹಲೋ.
0: ಹಲೋ, ನಮಸ್ತೆ.
3: ಹಾ, ನಮಸ್ತೆ. ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ.
3: ನಾನು ಸಂಗೀತ ಕಲಾವಿದ ಕೊಡಗಿನ ಭಾಗವಹಿಸಿ ಮಾತಾಡ್ತಿರೋದು. ಆಕಾಶವಾಣಿಗೆ ಬಹಳ ವಿಶೇಷವಾಗಿರ್ತಕ್ಕಂತ ನನ್ನ ಕೊಡಗಿನ ಆಕಾಶವಾಣಿಗೆ 33ರ ಅಭೂತಪೂರ್ವಕವಾಗಿರ್ತಕ್ಕಂಥ ಹುಟ್ಟುಹಬ್ಬವನ್ನ ನಾನು ದೂರದಿಂದ ಸಲ್ಲಿಸುತ್ತೇನೆ. ಯಾಕಂದ್ರೆ ನಾನು ಸುಮಾರು 1994 ರೇಡಿಯೋವನ್ನು ಕೇಳಲಿಕ್ಕೆ ಅಭ್ಯಾಸ ಮಾಡಿದ ಬಳಿಕ ನಾನು ಬೆಳೆದು ಬಂದಿರ್ತಕ್ಕಂಥ

ದಾರಿಗಳು ಅದು ಅಗಾಧವಾದದ್ದು ಮತ್ತು ಅಭೂತಪೂರ್ವಕವಾದದ್ದು. ಯಾಕಂದ್ರೆ ಮಡಿಕೇರಿ ಆಕಾಶವಾಣಿ ಅಲ್ದಿದ್ರೆ ನಾನು ಇಷ್ಟು ದೊಡ್ಡವನು ಖಂಡಿತವಾಗಿ ಆಗ್ತಿರ್ಲಿಲ್ಲ. ಅಂದ್ರೆ ಕಲೆಯಲ್ಲಿ ನಾನು ಇಷ್ಟು ದೊಡ್ಡವನಾಗಿ ಆಗ್ತಿರ್ಲಿಲ್ಲ. ಯಾಕಂದ್ರೆ ಹೈದರಾಬಾದ್ ಆಮೇಲೆ ತಮಿಳ್ನಾಡು ಆಮೇಲೆ ಮಧ್ಯಪ್ರದೇಶ ಆಮೇಲೆ ರಾಜಸ್ಥಾನ ಈ ಕಡೆ ನಾವು ಹೋಗಿದ್ದೆವು ಮಾತಾಡ್ಲಿಕ್ಕೆ. ಹಾಗಾಗಿ ಇದು ಮೂಲ ಗುರುಗಳೇ ನನಗೆ ಆಗಿದ್ದು ಮಡಿಕೇರಿ ಆಕಾಶವಾಣಿ. ಆವಾಗ ನಾವು ಈ 1994 ರೇಡಿಯೋ ಕರೆಕ್ಟ್ ಕೇಳ್ತಿರ್ಲಿಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ರೇಡಿಯೋಕ್ಕೆ ಅದಕ್ಕೊಂದು ಏರಿಯಲ್ ಕೊಡ್ಲಿಕ್ಕಿದೆ ಆಂಟನ್. ಆ ಆಂಟನ್ ಅನ್ನ ಮನೆಯ ಮಾಡಿಯ ಮೇಲೆ ಹತ್ತಿ ಮಾಡಿದ ಮೇಲೆ ಕಟ್ಟಿಬಿಟ್ಟು ಮತ್ತೆ

0: ಮಳಿಗೆ ಆಕಾಶವಾಣಿ.
1: ಆವಾಗ
0: ನಾವು ಈ 1994 ರೇಡಿಯೋ ಕರೆಕ್ಟ್ ಕೇಳ್ತಿರ್ಲಿಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ರೇಡಿಯೋಕ್ಕೆ ಅದಕ್ಕೊಂದು ಏರಿಯಲ್ ಕೊಡ್ಲಿಕ್ಕಿದೆ ಆಂಟನ್. ಆ ಆಂಟನ್ ಅನ್ನ ಮನೆಯ ಮಾಡಿಯ ಮೇಲೆ ಹತ್ತಿ ಮಾಡಿದ ಮೇಲೆ ಕಟ್ಟಿಬಿಟ್ಟು ಮತ್ತೆ ಮನೆಯಲ್ಲಿ ಕುತ್ಕೊಂಡು ರೇಡಿಯೋ ಕೇಳ್ತಿದ್ವಿ. ಆವಾಗ ಈ ಮನೆಯಲ್ಲಿ ನಾವು ಹೇಗೆ ಮಾತಾಡ್ತೀವೋ ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬರೋದು. ಆವಾಗ ನಿಮ್ಮ ಟೇಪ್ ರೆಕಾರ್ಡ್ ಸಿಡಿ ಅಗತ್ಯವೇ ಇಲ್ಲ, ಅಷ್ಟು ಚೆನ್ನಾಗಿ ಮನದಾಳದ ಸಂತೋಷ. ನಾನು ಊಟ ಬಿಟ್ಟು ಮೊದಲೆಲ್ಲ ಕ್ರಿಕೆಟ್ ಕಮೆಂಟ್ರಿ ಬರ್ತಿರುವಾಗ ಆವಾಗ ನಾನು ಊಟ ಎಲ್ಲ ಮಾಡ್ಲಿಕ್ಕಿಲ್ಲ, ಊಟ ಮಾಡದೆ ಕಮೆಂಟ್ರಿ ಕೂತ್ಕೊಳ್ಳೋದು. ಮತ್ತೆ ನಿಜ ಹೇಳ್ಬೇಕಾಗಿದ್ರೆ ಇನ್ನೊಂದು ಮಡಿಕೇರಿ ಆಕಾಶವಾಣಿ ಅಂದ್ರೆ ಬಹಳಷ್ಟು ಪ್ರಭಾವ ನನ್ನ ಮೇಲೆ ಬಂದದ್ದು. ಯಾಕಂದ್ರೆ ನನಗೆ ಹುಟ್ಟಿನಿಂದಲೇ ಕಣ್ಣು ಕಾಣಿಸ್ತಿಲ್ಲ, ಈ ಕಣ್ಣು ಕಾಣಿಸ್ತಾ ಇದ್ರಿಂದ ನಾನೇನಾದ್ರೂ ಕಲಿಬೇಕೆಂಬತಕ್ಕಂತ ಹಂಬಲಗಳು ನನಗೆ ಇದ್ದುದರಿಂದ ಅದರ ಬೆಂಬಲವೂ ಸಿಕ್ಕಿತ್ತು ಆಕಾಶವಾಣಿದು. ಬಹಳ ಖುಷಿ ಆಗುತ್ತೆ. ಮತ್ತೆ ಈ ಆಕಾಶವಾಣಿ ಪ್ರಾರಂಭ ಆಗುದು ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಅಲ್ಲಿ, ಮತ್ತೆ 10 ಗಂಟೆಗೆ ಕಾರ್ಯಕ್ರಮ ಮುಗಿಯುತ್ತಿತ್ತು, 10:30 ಕಾರ್ಯಕ್ರಮ ಮುಗಿಯುತ್ತಿತ್ತು. ತದನಂತರ 5:00 ಓಪನ್ ಆಗ್ತಿತ್ತು. 5:00 ರೇಡಿಯೋ ಓಪನ್ ಆಯ್ತು ಅಂದ್ರೆ ಮತ್ತೆ ನಮಗೆ ಏನು ಬೇಕು ಅಂತಿಲ್ಲ, ಅಂದ್ರೆ ಬಳಿಯಲ್ಲಿ ಕುತ್ಕೊಳ್ಳೋದು
1: ಸದಾ ರೇಡಿಯೋದೊಂದಿಗೆ.
0: ಹಾ ಖಂಡಿತ ಖಂಡಿತ.
2: ಈಗಲೂ ಹಾಗೆ ಇದ್ದೀರಾ?
0: ಮತ್ತೆ ಸರ
2: ಈಗಲೂ ಹಾಗೆ ಕೇಳ್ತೀರಾ?
0: ಈಗಲೂ
2: ಅಷ್ಟು ಕೇಳ್ತೀರಾ?
0: ಓ ಖಂಡಿತ.
2: ನಿಮ್ಮಂತವರಿಂದಲೇ ಆಕಾಶವಾಣಿಯ ಒಂದು ಬೆಂಬಲ ಇಲ್ಲ ಸಿಗುವಂತದ್ದು.
0: ಅಲ್ಲ ಈಗ ನಮ್ಮಂತವರಿಂದಾಗಿ ಆಕಾಶವಾಣಿಗೆ ಹಂಬಲ ಬೆಂಬಲ ಇಲ್ಲ ಇರ್ಬೋದು, ಆದ್ರೆ ಆ ಆಕಾಶವಾಣಿಗೆ ಅಂತ ಬೆಂಬಲ ಬರಬೇಕಾಗಿದ್ರೆ ನಿಮ್ಮಲ್ಲಿರ್ತಕ್ಕಂತ ಮನದಾಳದ ಮಾತುಗಳು ಮನುಷ್ಯರನ್ನ ಸೆಳೆಯುತ್ತಿರತಕ್ಕಂತಹ ಆ ಒಂದು ಬಾಂಧವ್ಯ ಆಕಾಶವಾಣಿಗೆ ಇದ್ದರಿಂದಲೇ ಜನಗಳು ಕೇಳುವವರು ಹೆಚ್ಚಾಗ್ತಾರೆ.
2: ನಿಮ್ಮ ಅಭಿಮಾನದ ಮಾತುಗಳಿಗೆ ಧನ್ಯವಾದಗಳು. ಈಗ ಮುಂದಿನ ಕರೆಯನ್ನ ನೋಡೋಣ. ಧನ್ಯವಾದಗಳು. ನಮಸ್ತೆ ನಮಸ್ತೆ ನಮಸ್ತೆ, ಕೇಳ್ತಿದ್ಯಾ ಮಾತು?
3: ಕೇಳ್ತಿದ್ಯಾ ಸರ್?
2: ಹೇಳಿ, ಯಾರು, ಎಲ್ಲಿಂದ?
3: ನಾನು ಗರಗಂದೂರ್ನವನು ಸರ್. ನಾನಾದ್ರೆ ಇರೋದೀಗ ಪುತ್ತೂರಿನಲ್ಲಿ.
2: ನಿಮ್ಮ ಹೆಸರು?
3: ನಾನು ನನ್ನ ಹೆಸರು ದಿನೇಶ್ ಅಂತ ಹೇಳಿ.
2: ಹೇಳಿ ದಿನೇಶ್ ಅವರೇ.
3: ನಾನು ಸಾಧಾರಣ ಒಂದು ಮಡಿಕೇರಿ ಆಕಾಶ ಓಪನ್ ಆಗೋದ್ರಿಂದಲೇ ಕೇಳ್ತಾ ಇದ್ದೀನಿ ಸರ್.
2: ಈಗ ಅಲ್ಲಿ ಹೋಗಿಯೂ ಕೇಳ್ತೀರಾ? ಅಲ್ಲಿಯೂ ಕೇಳ್ತಾ ಚೆನ್ನಾಗಿ.
3: ಇಲ್ಲಿಯೂ ಪುತ್ತೂರಿನಲ್ಲಿ ಕೂಡ ಕೇಳ್ತಾ ಇದ್ದೀನಿ ಸರ್.
2: ನೀವು ಏನು ಬದಲಾವಣೆ ಗಮನಿಸಿದ್ರಿ ಆಗಕ್ಕೂ ಈಗಕ್ಕೂ?
3: ಆಗ ಮೀಡಿಯಂ ಆಕಾಶವಾಣಿ ಕೇಳ್ತಿದ್ದೆ ಸರ್, ಬೆಂಗಳೂರು ಆಕಾಶವಾಣಿ. ಅದರಲ್ಲಿ ಅಷ್ಟು ಕ್ಲಿಯರ್ ಇಲ್ಲ. ಈಗ ಮಡಿಕೇರಿ ಆಕಾಶವಾಣಿ ಬಂದ ಮೇಲೆ
2: ಕಾರ್ಯಕ್ರಮದಲ್ಲಿ
3: ಎಲ್ಲ ಕೇಳ್ತೇವೆ, ಬೆಳಿಗ್ಗೆಯಿಂದಲೇ 6 ಗಂಟೆಯಿಂದಲೇ.
2: ಕಾರ್ಯಕ್ರಮದಲ್ಲಿ ಬದಲಾವಣೆ ಆಗಿರುವಂತದ್ದು ಏನಾದ್ರು ಗಮನಿಸಿದ್ರಾ?
3: ಬದಲಾವಣೆ ಈಗ ಹೊಸ ಹೊಸ ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಸರ್.
2: ನಿಮಗೆ ಯಾವ ರೀತಿಯ ಕಾರ್ಯಕ್ರಮಗಳು ಇಷ್ಟ ಆಗ್ತದೆ?
3: ನನಗೆ ಚಿತ್ರಕಾವೇರಿ ಅಂತ್ಯಕ್ಷ ಮತ್ತೆ ಸುದ್ದಿ ಸಮಾಚಾರ ಕೊಡೋ ಸಿರಿ ಇದೆಲ್ಲ ಕೇಳ್ತಿದ್ದೆ.
2: ಅಂದ್ರೆ ಮಾಹಿತಿಯೂ ಬೇಕು ಮನೋರಂಜನೆಯೂ ಬೇಕು ಅಂತ ಹೇಳ್ತೀರಾ?
3: ಹೌದು ಸರ್, ಎಲ್ಲ ಬೇಕು.
2: ಅದು ಸರಿಯಾಗಿ ಸಿಗ್ತಿದೆ ನಿಮಗೆ?
3: ಹಾ ಸಿಗ್ತದೆ, ಪುತ್ತೂರಿನಲ್ಲಿ ಕ್ಲೀನ್ ಆಗಿ ಕೇಳ್ತಾ ಇದ್ದೆ ಸರ್.
2: ಧನ್ಯವಾದಗಳು ಕರೆ ಮಾಡಿದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ. ವಿನೀತಾ ಅವರ ಒಂದು ಸಂದೇಶ ಬಂದಿದೆ. ನಾನು ಪುಣಚ ಗ್ರಾಮದಿಂದ ಪ್ರೇಮಚಂದ್ರ ಅಂತ. ನನ್ನ ಅಚ್ಚುಮೆಚ್ಚಿನ ಮಡಿಕೇರಿ ಆಕಾಶವಾಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಳೆದ 30 ವರ್ಷಗಳಿಂದ ಮಡಿಕೇರಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಿದ್ದೇನೆ. ಎಲ್ಲಾ ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡಿ ಬರ್ತಿದೆ. ಚಿತ್ರಕಾವೇರಿ, ನನ್ನೆದೆಯ ಹಾಡು, ಗೀತ ಮಾಧುರ್ಯ, ನೆನಪು ನಿನಾದ ನನ್ನ ಮೆಚ್ಚಿನ ಕಾರ್ಯಕ್ರಮಗಳು. ಎಸ್ಎಂಎಸ್ ಆಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ನಿಲಯದಿಂದ ಮೂಡಿ ಬರಲಿ. ಪತ್ರಬಿಂಬ, ಪ್ರತಿಬಿಂಬ, ವಿವಿಧ ಮಿಶ್ರ ಮಾಧುರ್ಯ, ಚಿತ್ರಸೌರಭ ಕಾರ್ಯಕ್ರಮಗಳು ಮತ್ತೆ ಮೂಡಿ ಬರಲಿ ಅಂತ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಸೂಪರ್ ಕಾರ್ಯಕ್ರಮ ಅಂತ ದಿನೇಶ್ ಪುತ್ತೂರಿಂದ ಕಳಿಸಿದವರು ಹುಟ್ಟುಹಬ್ಬದ ಶುಭಾಶಯ ಅಂತ ಕೂಡ ಹೇಳಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳೋಣ.
4: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
5: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
4: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
5: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
4: ಟೋಲ್ ಫ್ರೀ 1800-420-2233.

0: ಕೊಡಗು ಜಿಲ್ಲೆ ಮಾತ್ರವಲ್ಲದೆ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿರುವ ಜಿಲ್ಲೆಯ ರೇಡಿಯೋ ಕೇಂದ್ರ ಮಡಿಕೇರಿ ಆಕಾಶವಾಣಿ ಇದೀಗ 33 ವಸಂತಗಳನ್ನು ಪೂರೈಸಿ 34ರ ಹರೆಯಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನನಗೆ ಮತ್ತು ಸಮಸ್ತ ಕೇಳುಗರಿಗೆ ಹೆಮ್ಮೆಯ ವಿಷಯವಾಗಿದೆ. ಈ ಮಾತವನ್ನು ನಾನು ಹೇಳ್ತಿರೋದಲ್ಲ, ಕೇಳಿಸಿಕೊಳ್ಳಿ. 1993 ಆಗಸ್ಟ್ 28ರಂದು ಅಧಿಕೃತವಾಗಿ ಪ್ರಸಾರ ಕಾರ್ಯ ಆರಂಭಿಸಿದ ಮಡಿಕೇರಿ ಆಕಾಶವಾಣಿ ಕೇಂದ್ರ ಪ್ರಸ್ತುತ ಮುಂಜಾನೆ 5:55 ರಾತ್ರಿ 11:05 ನಿರಂತರ ಪ್ರಸಾರ ಕಾರ್ಯದಲ್ಲಿ ನಿರತವಾಗಿದೆ. ಮಡಿಕೇರಿ ಬಾನುಲಿ ಕೇಂದ್ರದ ಉತ್ತಮ ಕಾರ್ಯ ನಿರ್ವಹಣೆಗಾಗಿ ಸಾಕಷ್ಟು ಪ್ರಶಸ್ತಿಗಳು ಸಂದಿರುವುದು ಸಂಸ್ಥೆಗೆ ಮತ್ತು ಕೇಳುಗ ಶ್ರೋತೃಗಳಾದ ನಮಗೆಲ್ಲರಿಗೂ ಹೃದಯ ತುಂಬಿ ಬಂದಿದೆ. ಪೈಪೋಟಿಯ ಕಾಲಘಟ್ಟದಲ್ಲಿ ತಂತ್ರಜ್ಞಾನ ಗಗನದೆತ್ತರಕ್ಕೆ ಬೆಳೆದರೂ ಮನಸ್ಸಿಗೆ ಮುದ ನೀಡಿ ಜ್ಞಾನ ದೀವಿಗೆಯನ್ನು ಹೆಚ್ಚಿಸುವ ನಿಲಯದ ಕಾರ್ಯಕ್ರಮಗಳೇ ಶ್ರೇಷ್ಠ. ಈ ವಿಶೇಷ ಸಂದರ್ಭದಲ್ಲಿ ಕೇಂದ್ರದ ಮುಖ್ಯಸ್ಥರು, ನಿಲಯದ ಕಾರ್ಯಕ್ರಮ ನಿರ್ವಾಹಕರು, ಪ್ರಸಾರ ನಿರ್ವಾಹಕರು, ಉದ್ಘೋಷಕರು, ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳು ಮತ್ತು ವಾರ್ತಾವಾಚಕರು, ತಮಗೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ಮಡಿಕೇರಿ ಆಕಾಶವಾಣಿ ಬಾನುಲಿ ಕೇಂದ್ರದ 33ನೇ ವಾರ್ಷಿಕೋತ್ಸವದ ಸಂಭ್ರಮಾಚರಣೆಗೆ ಹಾರ್ದಿಕ ಶುಭಾಶಯಗಳು ಅಂತ ಶುಭ ಕೋರಿದವರು ಯಾರು ಗೊತ್ತಾ? ನಂದಕುಮಾರ್ ಪಟ್ಟಡ, ಅವಂದೂರು ಗ್ರಾಮ. ಇವರು ಶಿಬಿರಾಧಿಕಾರಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ.
1: ಉತ್ತಮ ಸಂದೇಶವನ್ನು ಅವರು ಕಳಿಸಿದಕ್ಕೆ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ.
0: ಮುಂದಿನ ಕರೆ. ನಮಸ್ತೆ. ನಮಸ್ತೆ. ಹಲೋ, ಕರೆಯಲ್ಲಿ ಏನೋ ಕಡಿತ ಉಂಟಾಗಿದೆ. ಸಂದೇಶಗಳನ್ನು ಕಳಿಸುವವರು ನಮಗೆ ವಾಟ್ಸ್ಆಪ್ ಮೂಲಕ ಸಂದೇಶಗಳನ್ನು ಕಳಿಸಬಹುದು.
1: ಹಾಗೆಯೇ ಕರೆ ಮಾಡುವವರು 2285558 ಹಾಗೂ 2281129 ಹಾಗೆಯೇ ಎಸ್ಟಿಡಿ ಕೋಡ್ 08272 ಈ ಸಂಖ್ಯೆಗೆ ಕರೆ ಕೂಡ ಮಾಡಬಹುದು.
0: ಈಗ ಸಂಪರ್ಕದಲ್ಲಿ ಯಾರಿದ್ದಾರೆ ಅಂತ ನೋಡೋಣ. ನಮಸ್ತೆ.
2: ನಮಸ್ತೆ.
0: ಯಾರು ಮಾತಾಡುದು, ಎಲ್ಲಿಂದ?
2: ನಾನು ರೇವತಿ ಅಂತ ಹೇಳಿ,
0: ಆರ್ಲಪದವು. ರೇವತಿಯವರಿಗೆ ಆರ್ಲಪದವಲ್ಲಿ ಚಂದಾಗಿ ರೇಡಿಯೋ ಕೇಳ್ತದೆ ಅಂತ ಆಯ್ತು.
2: ಹೌದು.
0: ಎಷ್ಟು ಹೊತ್ತು ಕೇಳ್ತೀರಾ?
2: ಬೆಳಿಗ್ಗೆ ಉದಯರಾಗ ಚಿಂತನೆ, ಪ್ರತಿಯೊಂದು ಕಾರ್ಯಕ್ರಮ ಕೇಳ್ತೀವಿ.
0: ನಿಮ್ಮ ಇಷ್ಟದ ಕಾರ್ಯಕ್ರಮಗಳು?
2: ಕೃಷಿರಂಗ ಕೇಳ್ತೀನಿ ಸರ್.
0: ನಿಮಗೆ ಕೃಷಿ ಇದೆಯಾ?
2: ಇಲ್ಲಪ್ಪ, ಇಲ್ಲ ಇಲ್ಲ,
0: ಕೃಷಿ ಇಲ್ಲ. ಆದ್ರೂ ಕೃಷಿರಂಗ ಕಾರ್ಯಕ್ರಮಗಳು ಇಷ್ಟ ಆಗ್ತದೆ ನಿಮಗೆ? ನಿಮ್ ಅಕ್ಕಪಕ್ಕದವರಿಗೆಲ್ಲ ಹೇಳ್ತಿರೇನೋ ಇಂಥ ಕಾರ್ಯಕ್ರಮ ಬರ್ತಿದೆ ಕೇಳಿ, ಇವತ್ತು ನಿಮಗೆ ಏನಾದ್ರು ಅನುಕೂಲ ಆಗ್ಬೋದು ಅಂತ?
2: ಹೌದು. ಮತ್ತೆ ಏನ್ ಗೊತ್ತಾ ಸರ್, ನಮ್ಮ ಆಕಾಶವಾಣಿ ಎಲ್ಲ ಕಾರ್ಯಕ್ರಮ ಚಂದ ಬರ್ತದೆ, ಆದ್ರೂ ಒಂದು ಮಡಿಕೆ ಆಕಾಶವಾಣಿಯಲ್ಲಿ ಅಂಬಿಕೆ ಸುಧಾ ಮಾಡಿ ಜಗಕ್ಕೆ ಒಂದು ಬಚ್ಚಿಗೀತೆ ಉಂಟಲ್ಲ.
0: ಹೌದು.
2: ಮೊದಲೆಲ್ಲ ಪ್ರಸಾರ ಆಗ್ತಿತ್ತದು.
0: ಈಗಲೂ ಪ್ರಸಾರ ಆಗ್ತದೆ ಬೆಳಿಗ್ಗೆ ಉದಯರಾಗದಲ್ಲಿ?
2: ಸದ್ಯಕ್ಕೆ ಪ್ರಸಾರ ಆಗಿದೆ ಸರ್, ನಾನು ಕೇಳಿಲ್ಲ. ಸರಿ, ಫೋನ್ ಮಾಡುವಾಗ ಏನೋ ನಂಬಿದ್ದೆ, ಅದಕ್ಕೆ ಒಂದು ಸಾರಿ ಪ್ರಸಾರ ಮಾಡಿ.
0: ನಿಮಗೆ ಕೊಡೋ ಭಾಷೆ ಬರ್ತದ?
2: ಇಲ್ಲ, ಆದ್ರೂ ಆ ಭಾಷೆ ಒಂದು ಭಕ್ತಿ ಗೀತೆ ತುಂಬಾ ಚೆನ್ನಾಗಿ ಬರ್ತದೆ,
0: ಕೇಳುವಾಗ ತುಂಬಾ ಖುಷಿ ಅನಿಸ್ತದೆ.
2: ತಕ್ಕಬೇಕಂತ ಹೇಳಿ ಅವತ್ತು ಶಾರದಾ ನಂಜಪ್ಪ ಅವರೆಲ್ಲ ಇರುವಾಗ ಅದನ್ನೆಲ್ಲ ತುಂಬಾ ಖುಷಿಯಿಂದ ಕೇಳ್ತಾ ಇದ್ವಿ. ಇವಾಗ್ಲೂ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ.
0: ನೀವು ಯಾವ ಭಾಷೆ ಮಾತಾಡ್ತೀರಾ?
2: ನಾವು ಮನೆಯಲ್ಲಿ
0: ತುಳು. ತುಳು ಕಾರ್ಯಕ್ರಮ ಕೇಳ್ತೀರಾ ಮಂಗಳೂರಿಂದ? ಅದ್ರ ಮಧ್ಯದಲ್ಲಿ ಕೊಡೋ ಭಾಷೆ ಇಲ್ಲಿಂದ ಕೇಳ್ತೀರಾ? ಈಗ ನೀವು ತುಂಬಾ ಇಷ್ಟಪಟ್ಟು ಕೇಳುವ ಕಾರ್ಯಕ್ರಮ ಯಾವ್ದು?
2: ಚಿತ್ರಕಾವೇರಿ ಮತ್ತೆ ಆಕಾಶವಾಣಿ. ಇದು ಕದೇ ಸಮಸ್ಯೆ, ಈ ವಾರ್ತೆ ಎಲ್ಲ ಮಕ್ಕಳಿಗೆ ಬೇಕಾಗಿರುವಂತದೆಲ್ಲ ಮಾಹಿತಿ ಬರ್ತಾ ಉಂಟಲ್ಲ.
0: ಈಗ ತುಂಬಾ ಫೋನ್ ಇನ್ ಕಾರ್ಯಕ್ರಮಗಳು ಬಂದಿದೆ, ಅವುಗಳನ್ನೆಲ್ಲ ಕೇಳ್ತೀರಾ, ಪಾಲ್ಗೊಳ್ಬೇಕು ಅಂತ ಏನಾದ್ರು ಅನ್ಸಿದ್ ನಿಮ್ಗೆ?
2: ತುಂಬಾ ಸಾರಿ ನಾನು ಕಾಲ್ ಮಾಡಿದೀನಿ ಸರ್, ಮಾತಾಡಿದೀನಿ ತಮ್ಮ ಜೊತೆ.
0: ಮಾತಾಡಿದೀರಾ? ನನ್ನದೇ ಹಾಡು.
2: ಹೌದು.
0: ಅಂತ್ಯಾಕ್ಷರಿ?
2: ಅಂತ್ಯಾಕ್ಷರಿ
0: ಇಲ್ಲ, ಹಾಡ್ಲಿಕ್ಕೆ ಬರೋದಿಲ್ಲ. ಮತ್ತೆ ಯಾಕೆ ಟ್ರೈ ಮಾಡಿ, ಇದೇ ದೂರವಾಣಿ ಸಂಖ್ಯೆಗಳು, ಇದೇ ಸಂಖ್ಯೆ, ಹೀಗೆ ಮಾತಾಡಿದ್ರೆ ಆಯ್ತಪ್ಪ. ಇಲ್ಲ, ಈಗ ಇವತ್ತು ಮಾತಾಡಿದ್ರಲ್ಲ, ಭಯ ಎಲ್ಲ ಹೋಯ್ತು ಬಿಡಿ. 34ನೇ ವರ್ಷದಲ್ಲಿ ಒಳ್ಳೊಳ್ಳೆ ಕೇಳುಗರು ನಮ್ಗೆ ಸಿಗ್ತಾರೆ ಅಂತ ತಿಳ್ಕೊಳ್ತೀವಿ ನಾವು.
2: ನಾಲ್ಕು ಜನ ಹೆಣ್ಮಕ್ಳಿ, 4 ಮಂದಿ ಮನೆಯಲ್ಲಿ ಕೂಡ ರೇಡಿಯೋ ಉಂಟು.
0: ಏನೋ ಏನೋ.

0: ಮಗಳಿಗೆ ನೀವು ರೇಡಿಯೋನ ಗಿಫ್ಟ್ ಕೊಟ್ಟಿದ್ದ?
1: ಹೌದು, ನಮ್ಮಮ್ಮ ಹಾಗೆ ಕೊಟ್ಟಿದ್ದಾರೆ ಒಬ್ರು. ಒಂದು ನಮ್ದು 18ನೇ ವರ್ಷದ ಹುಟ್ಟು ಹಬ್ಬಕ್ಕೆ ಮನೆಯಿಂದ ಗಿಫ್ಟ್ ಕೊಟ್ಟಿದೆ.
2: ತುಂಬಾ ಒಳ್ಳೆ ವಿಚಾರ ಕೂಡ ಇದು. ಹೇಳಿ, ಮಾತಾಡಿ.
0: ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ ಆಕಾಶವಾಣಿ, ನಾನು ಮಡಿಕೇರಿಯಿಂದ ಸಂಜು. ನನಗೆ ಸಮಯ ಸಿಕ್ಕಾಗಲೆಲ್ಲ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀನಿ. ಎಲ್ಲವೂ ಇಷ್ಟ ಆಗುತ್ತೆ. ಲೈವ್ ಕಾರ್ಯಕ್ರಮಗಳಿಗೆ ಕರೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆದ್ರೆ ಕಾಲ್ ಸಿಗಲ್ಲ, ಅದು ನನ್ನ ಬ್ಯಾಡ್ ಲಕ್ ಅನ್ಸುತ್ತೆ. ಇರ್ಲಿ, ಆಕಾಶವಾಣಿಯಲ್ಲಿ ಒಂದೇ ಮಾತರಂ ಗೀತೆಯನ್ನ ಕೇಳೋದೇ ಒಂದು ಖುಷಿ. ಉದಯರಾಗ, ಚಿತ್ರಚಿತ್ತಾರ, ಮಹಿಳಾ ಸಂಬಂಧಿತ ಕಾರ್ಯಕ್ರಮಗಳು, ಆರೋಗ್ಯ ಕುರಿತು, ಪರಿಸರ ಸಂರಕ್ಷಣೆ, ಫೋನಿನ್ ಕಾರ್ಯಕ್ರಮಗಳು, ರೈತರಿಗೆ ಕೃಷಿಗೆ ಸಂಬಂಧಿಸಿದ ಮಾಹಿತಿ, ಇವೆಲ್ಲವೂ ಸೂಪರ್. ಚಿತ್ರಗೀತೆಗಳು, ಭಾವಗೀತೆಗಳು ಎಲ್ಲವೂ ಕೇಳೋದಕ್ಕೆ ತುಂಬಾ ಹಿತ ಅನಿಸುತ್ತೆ. ಹಾಗೆ ಸುದ್ದಿ ಸಮಾಚಾರ, ಸುದ್ದಿ ಜೊಂಪೆ, ನಿಧನ ಸುದ್ದಿ ಇವೆಲ್ಲವನ್ನು ನೀವು ನಮಗೆ ಸೂಕ್ತ ಸಮಯಕ್ಕೆ ತಕ್ಕಂತೆ ಮಾಹಿತಿ ತಲುಪಿಸುತ್ತಿದ್ದೀರಿ. ಇನ್ನಷ್ಟು ಹೊಸ ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ಆಶಿಸ್ತಾ ಇದ್ದೇವೆ. ನಿಮ್ಮ ಪ್ರೀತಿಯ ಕೇಳುಗರಲ್ಲಿ ಒಬ್ಬರಾದ ನಾನು ಸಂಜು, ನಮಸ್ಕಾರ ಅಂತ ಸಂದೇಶವನ್ನ ಕಳಿಸಿದ್ದಾರೆ.
2: ಸಂದೇಶ ಕಳಿಸಿದಕ್ಕೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸೋಣ.
0: ಈಗ ಮುಂದಿನ ಕರೆ.
2: ನಮಸ್ತೆ.
3: ನಮಸ್ತೆ.
2: ನಮಸ್ತೆ ಸರ್, ಹೇಳಿ.
3: ನನ್ನ ಹೆಸರು ಪವನ್ ಅಂತ. ಮಡಿಕೇರಿಯಿಂದ. ಆಕಾಶವಾಣಿಗೆ ಮೊದಲನೇದಾಗಿ 33ನೇ ಹುಟ್ಟುಹಬ್ಬದ ಶುಭಾಶಯಗಳು. ಬಹುಶಃ ನನ್ನ ಧ್ವನಿ ಕೇಳಿದ ನಂತರ ಸಂತೋಷ್ ಅವರಿಗೆ ನನ್ನ ಪರಿಚಯ ಇರಬಹುದು.
0: ನನಗೂ ಹಾಗೆ ಅನಿಸ್ತು. ಈ ಪವನ್ ಅಂದ್ರೆ ಯಾರೋ ನಮ್ಮ ಆಕಾಶವಾಣಿಗೆ ಬರ್ತಿದ್ರು, ಕಾರ್ಯಕ್ರಮ ಕೊಡ್ತಿದ್ರು ಅಂತ ಅನಿಸ್ತದೆ.
3: ಖಂಡಿತ ಸಂತೋಷ ಅಣ್ಣ, ನಮಸ್ತೆ.
0: ನಮಸ್ತೆ.
3: ಆಕಾಶವಾಣಿ ಬಗ್ಗೆ ಏನ್ ಹೇಳೋದು, ನಮ್ಗೆಲ್ಲ ಮೊದಲ ಬಾರಿಗೆ ಕೆಲಸ ಕೊಟ್ಟಂತ ಆಕಾಶವಾಣಿ, ಸಂಬಳ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಂತ ಆಕಾಶವಾಣಿ, ನಮ್ಮ ಧ್ವನಿಗೆ ಒಂದು ವೇದಿಕೆಯನ್ನ ಕೊಟ್ಟಂತ ಆಕಾಶವಾಣಿ, ಅದರ ಮುಖಾಂತರನೇ ನಾವು ಮುಂದುವರೆದಿದ್ದು.
2: ಈಗ ಹೇಗನ್ಸ್ತಾ ಇದೆ?
3: ತುಂಬಾ ಖುಷಿ ಇದೆ ಮೇಡಮ್. ಅಲ್ಲೇ ನಾವು ಕೆಲಸ ಮಾಡ್ತಾ ಇದ್ವಿ ಸಣ್ಣ ಅವ್ರ ಜೊತೆ. ಇಂದಿರಾ ಗಜರಾಜ್ ಮೇಡಮ್ ಇದ್ರು ಅವರು, ಹಾಗೂ ಸುಬ್ರಾಯ್ ಸಂಪಾಜೆ ಸರ್. ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಭಾಷಣ ಸ್ಪರ್ಧೆಯಲ್ಲಿ ನನ್ನ ಮಾತುಗಳನ್ನ ಕೇಳಿ ಕಾರ್ಯಕ್ರಮ ಕೊಡಿ ಅಂತ ಹೇಳಿ ಕರೆದಿದ್ರು ಯುವವಾಣಿಗೆ. 2012-13 ಅಂತ ಹೇಳಿ ಭಾವಿಸ್ತೇನೆ. ಅದಾದ ನಂತರ ಒಂದಷ್ಟು ಕಾಲ ಅಲ್ಲಿ ಕೆಲಸ ಮಾಡಿದ್ವಿ. ಅಲ್ಲಿ ಸಂತೋಷ್ ಅಣ್ಣ ಅವರಿದ್ರು, ಮಾದೇಟ್ರ ಬೆಳ್ಳಿಯಪ್ಪ ಅವರಿದ್ರು, ಸುಬ್ರಾಯ್ ಸಂಪಾಜೆ ಸರ್, ಶಾರದಾ ಮೇಡಮ್, ಇವರೆಲ್ಲ ಬಹಳಷ್ಟು ವಿಷಯಗಳನ್ನ ಕಳ್ಸಿಕೊಟ್ರು. ಹಾಗೆ ನಮ್ಮ ಸಂತೋಷ್ ಅಣ್ಣ ಅವರು ಒಂದೆರಡು ಕಜಾಯಗಳನ್ನ ಕೂಡ ಕೊಡ್ತಾ ಇದ್ರು ಬೆನ್ನಿಗೆ.
0: ಸುಮ್ಮನೆ ಹೀಗೆಲ್ಲ ಹೇಳ್ಬಾರ್ದಾಯ್ತು. ಅಲ್ಲ, ಈಗ ಈಗ ರೇಡಿಯೋ ಕೇಳ್ತಿದ್ರಾ? ಈಗ ರೇಡಿಯೋ ಕೇಳ್ತಿದ್ರಾ?
3: ಪ್ರತಿದಿನ ಕೇಳ್ತೀನಿ. ಎರಡು ಮುಖ್ಯ ಕಾರ್ಯಕ್ರಮಗಳು, ಮೊದಲು ಝೂಮ್ ಅಂತ ಬರ್ತಿತ್ತು, ಬಹುಶಃ ಈಗ ಚಿತ್ರ ಚಿತ್ತಾರ ಆಗಿದೆ. ಹಾಗೆ ಭಾವಗೀತೆ ಒಂದು ಕಾರ್ಯಕ್ರಮ, ಮತ್ತೆ ವಾರ್ತೆಗಳಂತೂ ನಮ್ಮ ಮನೇಲಿ ನಮ್ಮ ತಂದೆಯವರು ಯಾವಾಗ್ಲೂ ಕೇಳ್ತಾ ಇರ್ತಾರೆ.
0: ಅಂತ ಖುಷಿ ಕೊಡ್ತದೆ ನಿಮ್ಗೆ ಆಕಾಶವಾಣಿ?
3: ತುಂಬಾ ತುಂಬಾ ಖುಷಿ ಕೊಡುತ್ತೆ ಸಂತೋಷ ಅಣ್ಣ. ನಾವು ಅಲ್ಲಿ ಕೂತು ಬೇರೆಯವ್ರನ್ನ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಕೇಳ್ತಾ ಇದ್ವಿ. ಈಗ ನಾವೇ ನಮ್ಮ ಅನುಭವಗಳನ್ನ ಹೇಳೋ ತರ ಆಗಿದೆ.
0: ಧನ್ಯವಾದಗಳು ಪವನ್ ಅವರೇ.
3: ಧನ್ಯವಾದ.
0: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಒಂದು ಉದ್ದದ ಸಂದೇಶ ಬಂದಿದೆ.
2: ಓದಿ ಸಂತೋಷ್ ಅವರೇ.
0: ಉದ್ದ ಇದೆ,
2: ಓದಿ, ಪರವಾಗಿಲ್ಲ.
0: ನಮ್ಮ ಹೆಮ್ಮೆಯ ಮಡಿಕೇರಿ ಬಾನುಲಿಗೆ 33ನೇ ವಾರ್ಷಿಕೋತ್ಸವ ಶುಭಾಶಯಗಳು. 1993ನೇ ಇಸವಿ ಆಗಸ್ಟ್ 28ನೇ ಶನಿವಾರ ಕೊಡಗಿನ ಜನತೆಗೆ ಅವಿಸ್ಮರಣೀಯ ದಿನ, ಅಂದ್ರೆ ಮಡಿಕೇರಿ ಆಕಾಶವಾಣಿ ಮೊದಲ ಪ್ರಸಾರ ಕಾರ್ಯ ಆರಂಭವಾದ ದಿನ. ಕೇಂದ್ರದಿಂದ ಪ್ರಸಾರವಾದ ಚೌ ಚೌ ಚೌಕಿ, ಮಾತು ಮಂದಾರ, ಮನೋರಂಜನೆ, ಯಕ್ಷಗಾನ, ತಾಳಮದ್ದಳೆ, ಹಲವಾರು ನಾಟಕ, ರೂಪಕ, ಚಿತ್ತಚಿತ್ತಾರ ಮುಂತಾದ ಕಾರ್ಯಕ್ರಮಗಳು ನನಗೆ ಇಷ್ಟವಾದ ಕಾರ್ಯಕ್ರಮಗಳು. ಈ ಕೇಂದ್ರದಲ್ಲಿ ಕರ್ತವ್ಯ ನಿರ್ವಹಿಸಿದ ಸಿಬ್ಬಂದಿಗಳನ್ನು ನೆನಪಿಸಿಕೊಳ್ಳುವುದು ಅತ್ಯವಶ್ಯಕ. ಪ್ರಾರಂಭದಲ್ಲಿ ಸಿಯು ಬೆಳ್ಳಕ್ಕಿ, ಚೇತನ್ ಕುಮಾರ್ ನಾಯಕ್, ಇಂದಿರಾ ಗಜರಾಜ್, ನಿಲಯ ನಿರ್ದೇಶಕರು ಮತ್ತು ಅವರ ಸಹೋದ್ಯೋಗಿಗಳಾದ ಡಿಎಸ್ ನಾಗಭೂಷಣ್, ಎಸ್ಎಸ್ ಹಿರೇಮಠ್, ಶಿವಯೋಗಿ ಮೇಸ್ತ್ರಿ, ಎಸ್ ಕೆ ಕುಂಬಾರ್, ಅಬ್ದುಲ್ ರಶೀದ್, ಶ್ರೀನಿವಾಸ್ ಪ್ರಸಾದ್, ಎಸ್ ಎಸ್ ಉಮೇಶ್, ಟಿ ಎಸ್ ಪ್ರಸಾದ್, ಆರ್ ಕೆ ನವೀನ್ ಕುಮಾರ್, ಶಾರದಾ ನಂಜಪ್ಪ, ಸುಬ್ರಾಯ ಸಂಪಾಜೆ, ಜಿ ಶಾಂತಕುಮಾರ್ ಮುಂತಾದ ಸಿಬ್ಬಂದಿಗಳು ನಿರ್ಮಿಸಿ ಪ್ರಸ್ತುತಪಡಿಸಿದ ಕಾರ್ಯಕ್ರಮಗಳು ಅವಿಸ್ಮರಣೀಯವಾದದ್ದು. ಮಡಿಕೇರಿ ಬಾನುಲಿ ಇನ್ನಷ್ಟು ನವನವೀನ ಕಾರ್ಯಕ್ರಮಗಳು ಪ್ರಸಾರವಾಗಲಿ ಮತ್ತು ಎಲ್ಲಾ ಸಿಬ್ಬಂದಿಗಳಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು. ರೇಡಿಯೋ ಅಭಿಮಾನಿ ಪಿ ಯು ಸುಂದರ, ಮದನಾಡು. ಇಲ್ಲಿಂದ ಬಂದ ಸಂದೇಶವಿದು.
2: ಅವ್ರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸೋಣ. ಮುಂದಿನ ಕರೆ.
0: ನಮಸ್ತೆ.
2: ನಮಸ್ತೆ. ನಮಸ್ತೆ.
4: ಹಲೋ, ನಮಸ್ತೆ.
2: ನಮಸ್ತೆ.
4: ನಾನು ಪುತ್ತೂರಿಂದ ತಿಮ್ಮಪ್ಪ ಅಂತ ಹೇಳಿದ್ರೆ.
2: ತಿಮ್ಮಪ್ಪ ಅವರು?
4: ಹೌದು ಮೇಡಮ್.
2: ಆಗ್ಲೇ ಸರಸ್ವತಿ ತಿಮ್ಮಪ್ಪ ಅವರು ಕಾಲ್ ಮಾಡಿದ್ರು.
4: ಹೌದು, ನನಗೂ ಕೂಡ.

0: ಮಾತಾಡುವಂತ ಅದಕ್ಕೆ ಕಾಲ್ ಮಾಡಿದೆ. ಮಡಿಕೇರಿ ಆಕಾಶವಾಣಿ 33ನೇ ಹುಟ್ಟುಹಬ್ಬಕ್ಕೆ ಶುಭಾಶಯಗಳು ಮತ್ತೆ ಎಲ್ಲರಿಗೂ ಶುಭಾಶಯಗಳು.
1: ನೀವು ಯಾವಾಗಿಂದ ರೇಡಿಯೋ ಕೇಳ್ತಾ ಇದ್ದೀರಾ?
0: ನಾನು ಅಂದ್ರೆ ನಮಗೆ ಫಸ್ಟ್ ಗೆ ಧಾರವಾಡ ಕೇಳ್ತಾ ಇದ್ದದ್ದು ಮೇಡಮ್, ಅದು 1980ನೇ ಇಸವಿಯಿಂದ ಕೇಳ್ತಾ ಇದ್ದೇವೆ ನಾವು. ಆಮೇಲೆ ಮಡಿಕೇರಿ ಮಂಗಳೂರು ಎಲ್ಲ ಕೇಳಲಿಕ್ಕೆ ಶುರು ಮಾಡಿದ್ದು. ಈಗ ರೇಡಿಯೋ ಇಲ್ಲದೆ ನಮಗೆ ಜೀವನ ಇಲ್ಲ ಅಂತ ಅನಿಸ್ತದೆ.
2: ಈಗ ಯಾವ ಕಾರ್ಯಕ್ರಮಗಳನ್ನ ಕೇಳ್ತೀರಿ?
0: ಹೌದು, ಮನೆಯಲ್ಲಿ 4 ರೇಡಿಯೋ ಉಂಟು, ಒಂದು ಹಾಲಾದ್ರೆ ಒಂದು ಇರಲಿ ಅಂತ ಇಟ್ಕೊಂಡಿದ್ದೀವಿ.
1: ಎಲ್ಲ ಒಟ್ಟಿಗೆ ಆನ್ ಮಾಡ್ತೀರಾ ಹೇಗೆ?
0: ಇಲ್ಲ ಮೇಡಮ್, ಅದು ಇಟ್ಟಿದ್ದೇವೆ, ಮತ್ತೆ ಎಲ್ಲಿಯಾದ್ರೂ ಇದು ಹಾಳಾದ್ರೆ ಅದು ರಿಪೇರಿಗೆ ಕೊಂಡೋಗ್ಲಿಕ್ಕೆ ಬೇಕಾದ್ರೆ ಇರ್ಬೇಕಲ್ಲ, ನಮ್ಗೆ ಕೇಳದೆ ಇರ್ಲಿಕ್ಕೆ ಆಗಲ್ಲ. ಒಂದು ದಿವಸ ರೇಡಿಯೋ ಒಂದ್ಸಲ ಒಂದೇ ರೇಡಿಯೋ ಇದ್ದದ್ದು ಮೇಡಮ್, ಅದು ಹಾಳಾಗಿ ಅವರು ಒಂದು ವಾರ ಕಳೆದು ಕೊಡ್ತೇನೆ ಅಂತ ಬಿಸಿ ಅಂತ ಹೇಳಿದ್ರು. ಮತ್ತೆ ನಮ್ಗೆ ಇಲ್ಲಿ ತಲೆ ಬಿಸಿ ಐತಿ, ಮತ್ತೆ ಹೊಸತ್ತು ಒಂದು ರೇಡಿಯೋ ತಗೊಂಡು ಈಗ ಆಪ್ ಅಲ್ಲಿ ಕೂಡ ಕೇಳ್ತೇವೆ. ನ್ಯೂಸ್ ಜನರ ಆಪ್ ಅಲ್ಲಿ ಉಂಟು, ವಿ ರೇಡಿಯೋದಲ್ಲಿ ಕೂಡ ಉಂಟು.
2: ನೀವು ಏನ್ ಮಾಡ್ಕೊಂಡಿದ್ದೀರಿ?
0: ನಾನು ಕೆಲಸ ಕಾಂಟ್ರಾಕ್ಟ್ ವಹಿಸಿಕೊಂಡು ಮಾಡ್ತಿದ್ದು ಮೇಡಮ್.
2: ಈಗ ಅಲ್ಲಿ ಹೋಗೋ ಅಲ್ಲಿ ಕೆಲಸಕ್ಕೆ ಹೋಗುವವರು ರೇಡಿಯೋ ಕೇಳ್ತೀರಾ, ಏನ್ ಮಾಡ್ತೀರಾ?
0: ಅಲ್ಲಿ ಆಪ್ ಉಂಟು, ನಮ್ಮ ಫ್ರೆಂಡ್ ಗಳಲ್ಲೆಲ್ಲ ಇದುಂಟಲ್ಲ.
2: ಅದೇ ಕೆಲಸದವರು ಅಲ್ಲ, ಕೆಲಸದವರು ಕೆಲಸ ಮಾಡೋದು ಬಿಟ್ಟು ನಿಮ್ಮ ಮಾತೆ ಕೇಳ್ತಿದ್ರೆ
0: ಕೆಲಸ ಮಾಡುದು ಮೇಡಮ್. ಸರಿ,
2: ಅಲ್ಲ ಕೆಲಸದವರು ನಿಮ್ಮ ನೀವು ರೇಡಿಯೋ ಕೇಳುವಾಗ ಅವರು ರೇಡಿಯೋ ಕೇಳ್ತಾ ಕೂತ್ರೆ ಏನ್ ಮಾಡುದು?
0: ಅಲ್ಲ ಅದು ಅಲ್ಲಿ ಇಟ್ಟಿರ್ತಾರೆ, ಒಂದು ಕಡೆಯಲ್ಲಿ ಇಟ್ಟಿರ್ತಾರೆ, ಜೋರು ಇಟ್ಟಿರ್ತಾರೆ,
1: ಕೆಲಸ ಮಾಡ್ಕೊಂಡು ರೇಡಿಯೋ ಕೇಳ್ತಾರೆ.
2: ಅಂದ್ರೆ ಕೇಳುಗರು ಅಲ್ಲ, ನಮ್ಮ ಅವರು ಕೆಲಸ ಮಾಡುವವರಿಗೆ ಸಮಯ ಗೊತ್ತಾಗ್ಬಾರ್ದು ಅಂತ ತುಂಬಾ ಕೆಲಸ ಮಾಡ್ಲಿಂತ್ಲ ಆಯಾಸ ಗೊತ್ತಾಗ್ಬಾರ್ದು ಅಂತ.
1: ಹಾಗಾದ್ರೆ ಒಂದು ಕ್ಷಣ ಕೂಡ ತಾವು ರೇಡಿಯೋವನ್ನ ಬಿಟ್ಟಿರಲ್ಲ.
0: ಹೌದು, ಬೆಳಿಗ್ಗೆ ಆರಂಭ ಆಗುವುದೇ ರೇಡಿಯೋ, ಒಂದು 10 ಗಂಟೆವರೆಗೆ ಕೇಳ್ತಾರೆ.
1: ಸರಿ ತಿಮ್ಮಪ್ಪ ಅವ್ರೆ, ಕರೆ ಮಾಡಿದ್ದಕ್ಕೆ ಧನ್ಯವಾದ.
0: ಇದೇ ರೀತಿಯಲ್ಲಿ ಉತ್ತಮವಾಗಿ ಇನ್ನೂ ಕೂಡ ಮಡಿಕೇರಿ ಆಕಾಶವಾಣಿ ಬೆಳೆಯಲಿ ಅಂತ ನಮ್ಮದೆಲ್ಲ ಹಾರೈಕೆ ಮೇಡಮ್.
1: ಖಂಡಿತವಾಗ್ಲೂ ನಿಮ್ಮ ಸಲಹೆಗೆ ಧನ್ಯವಾದಗಳು ತಿಮ್ಮಪ್ಪ ಅವರೇ, ಹೀಗೆ ಕರೆ ಮಾಡ್ತಾರೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800420233.

0: ಹ್ಯಾಪಿ ಬರ್ತ್ಡೇ ಆಕಾಶವಾಣಿ, ನಾನು ನಿಮ್ಮ ರೇಡಿಯೋ ಕೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ಅಂದರೆ ಅವ್ರದ್ದೇ ರೇಡಿಯೋದು. ನಮ್ಮ ಮಡಿಕೇರಿ ಗಿಡ ಮರಗಳ ಹಾಗೆ ನೀವು ಚಿಣ್ಣರ ಲೋಕದಲ್ಲಿ ನಮಗೆ ಹೊಸ ಹೊಸ ಕತೆ, ಹಾಡು, ಇತರ ಮಕ್ಕಳ ಕಾರ್ಯಕ್ರಮಗಳನ್ನು ಹೇಳುತ್ತಾ ಖುಷಿ ಕೊಡ್ತಿದ್ದೀರಿ. ನಿಮಗೆ ಈಗ 33 ವರ್ಷ ಅಂತ ಅಮ್ಮ ಹೇಳಿದ್ರು, ನನಗೆ ತುಂಬ ಖುಷಿಯಾಯಿತು. ನಮ್ಮ ಮನೆಗೆ ಯಾವಾಗಲೂ ನಿಮ್ಮ ಸಿಹಿಯಾದ ಧ್ವನಿ ಕೇಳಿಸ್ತಾ ಇರುತ್ತೆ. ಹೀಗೆಯೇ ನಾವೆಲ್ಲರೂ ಕೇಳೋ ಥರ ಚೆನ್ನಾಗಿ ಮಾತಾಡ್ತಾ ಇರಿ. ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೆಚ್ಚಿನ ಅಂಶ ಪುಟಾಣಿ ಇರಬೇಕು ಅಥವಾ ಶಾಲೆಗೆ ಹೋಗ್ತಿರುವ ಮಗು ಇರಬೇಕು. ಅಮೃತ ಮಡಿಕೇರಿಯಿಂದ.
1: ಮುಂದಿನ ಕರೆ.
0: ನಮಸ್ತೆ. ಯಾರು ಮಾತಾಡೋದು ಇಲ್ಲಿಂದ?
2: ಧರ್ಮಸ್ಥಳದಿಂದ
0: ಮಾತಾಡ್ತಿರುವ ಭವ್ಯ ಅವರೇ, ಧ್ವನಿ ತುಂಬಾ ಚಿಕ್ಕದಾಗಿ ಕೇಳ್ತುಂಟು, ಸ್ವಲ್ಪ ಜೋರಾಗಿ ಹೇಳಿ. ಹೇಳಿ, ಆಕಾಶವಾಣಿ ಬಗ್ಗೆ ಏನ್ ಹೇಳ್ತೀರಾ?
1: ಅದಕ್ಕೆ ಇರ್ಬೋದಾ?
2: ಹಲೋ,
0: ಧರ್ಮಸ್ಥಳದಲ್ಲಿ ಮಳೆ ಇದೆಯಾ?
2: ಮಳೆ ಸ್ವಲ್ಪ ಕಡಿಮೆ ಸರ್, ಬಿಸಿಲೇ ಜಾಸ್ತಿ ಇದೆ.
1: ಬಿಸಿಲು ಜಾಸ್ತಿ ಇದೆ, ಹಾಗಾದ್ರೆ ಖುಷಿಯಿಂದ

0: ಮಾತಾಡಿ ಮಾತಾಡಿ.
1: ಸರ್, ಆಕಾಶವಾಣಿ ಕೇಂದ್ರಕ್ಕೆ ಹುಟ್ಟಿದ ದಿನದ ಹಾರ್ದಿಕ ಶುಭಾಶಯಗಳು.
0: ಹೇಳಿ, ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಿ. ಯಾವಾಗದಿಂದ ರೇಡಿಯೋ ಕೇಳ್ತಾ ಇದ್ದೀರಾ? ಕಾರ್ಯಕ್ರಮಗಳೆಲ್ಲ ಹೇಗೆ ಅನಿಸ್ತಾ ಇದೆ ನಿಮ್ಗೆ?
1: ಸರ್, ಮೇಡಮ್, ನಮ್ದು ತವರ ಮನೆ ಕಡೆ ಪುತ್ತೂರು ಸುಳ್ಯ ಕಡೆ. ಆದ್ರೆ ನಿಮ್ಗೆ ಮೊದಲು ಸಣ್ಣದಿಂದ ಮೆಟ್ರೋ ಸ್ಟೇಷನ್ ತುಂಬಾ ಇಷ್ಟ ಆಗಿತ್ತು, ಬಟ್ ನಮ್ಗೆ ಸಿಕ್ತಾ
0: ಇತ್ತು. ಹಿನ್ನೆಲೆಯಲ್ಲಿ ರೇಡಿಯೋ ಕೇಳ್ತಾ ಇದ್ದೀರಾ ಅಂತ, ರೇಡಿಯೋ ಕೇಳ್ಕೊಂಡು ಮಾತಾಡ್ತಾ ಇದ್ದೀರಾ ಹೇಗೆ?
1: ಅದು ನಮ್ದು ಬೆಳಿಗ್ಗೆ 6 ಗಂಟೆ
0: ರೇಡಿಯೋದಿಂದ ದೂರ ಬಂದು ಮಾತಾಡಿ.
1: ಹಾ ಮೇಡಮ್, ಹಾಗೆ ಅವಾಗ ಬಹಳ ಇಷ್ಟ ಇತ್ತು ಮಡಿಕೇರಿ ಸ್ಟೇಷನ್.
2: ಈಗ ಇಷ್ಟ ಇಲ್ವಾ?
1: ಬಟ್ ಅವಾಗ ಸಿಕ್ತಿದ್ದೆ ಮಡಿಕೇರಿ ಸ್ಟೇಷನ್ ಕರೆಕ್ಟ್ ಆಗಿ. ಹಾಗಾಗಿ ಅವಾಗ ನೋಡ ಕೇಳ್ಬೇಕಂತ ಆಸೆ ಇತ್ತು, ಬಟ್ ಇವಾಗ ಈ ಕಡೆ ಬಂದ್ಮೇಲೆ ಇವಾಗ ಕರೆಕ್ಟ್ ಸಿಗ್ತಾ ಇದೆ. ಅದೇ ನಮ್ಮೊಂದು ಪುಣ್ಯ ಅನ್ಕೊಳ್ತೀನಿ.
2: ಅಂದ್ರೆ ರೇಡಿಯೋದಲ್ಲಿ ಕೇಳ್ತೀರಿ ನೀವು? ರೇಡಿಯೋದ ಮೂಲಕನೇ ಕೇಳ್ತಿದ್ದೀರಾ ಆಕಾಶವಾಣಿನ? ಧರ್ಮಸ್ಥಳ, ಧರ್ಮಸ್ಥಳ ಚೆನ್ನಾಗಿ ಕೇಳ್ತದೆ.
1: ಹಾ, ಈಗ ಕರೆಕ್ಟ್ ಕೇಳ್ತಾ ಇದೆ ನಮ್ದು. ಅಂದ್ರೆ ನಾವು ನಮ್ಗೆ ಹೈನುಗಾರಿಕೆ, ಹಾಗಾಗಿ ಹಟ್ಟಿಗೆ ಫಿಕ್ಸ್ ಮಾಡಿರ್ತೀವಿ.
2: ಹಸುಗಳೆಲ್ಲ ಕೇಳ್ತವೆ ಹಾಗಾದ್ರೆ.
1: ಹಾ, ಅದು ಅದಕ್ಕೆ ಬೆಳಿಗ್ಗೆ ನಾವೊಂದು 4:30-5 ಗಂಟೆಗೆ ಹೇಳ್ತೀವಿ ಸರ್. ಬಟ್ ಯಾವಾಗ ಕಾರ್ಯಕ್ರಮ ಆಗ್ತದೆ ಅಂತ ಕೇಳ್ತಾ ನಾವು ಕಾಯ್ತಾ ಇರ್ತೀವಿ. ಅಂದ್ರೆ ಹಾಲು ಕರೆಯುವಾಗ ಅದು ಕೇಳ್ತಾ ಇದ್ರೆ ನಮ್ಗೆ ಕೆಲಸ ಮಾಡುದು ಸುಸ್ತ ಆಗೋದಿಲ್ಲ, ಒಂದು ಟೈಮ್ ಹೋಗೋದೇ ಗೊತ್ತಾಗ್ತದೆ.
2: ಹಸುವಿಗೂ ಗೊತ್ತಾಗ್ಲಿಕ್ಕಿಲ್ಲ.
1: ಅದು ನಾವು ಬೆಳಿಗ್ಗೆ ಒಂದ್ಸರಿ ಸಪೋಸ್
0: ಹಾಲು ಜಾಸ್ತಿ ಕೊಡುತ್ತೆ
1: 6 ಗಂಟೆಗೆ ಸ್ಟಾರ್ಟ್ ಆಗುದು. ಬೈ ಮಿಸ್ ಆಗಿ ನಾವು ಇಡೋದಿದ್ರೆ ಒಂದ್ಸರಿ ಕೂಗ್ತವೆ.
2: ಓ, ಹಸುಗಳು?
1: ಹಾ, ಅದು ಇಟ್ಟು ಬಿಟ್ರೆ ಕಡೆ ನಾವ್ ಎಲ್ಲಿ ಹೋದ್ರು.
0: ಹಸುಗಳು ರೇಡಿಯೋ ಬೇಕು ಅಂತ ಕೂಗ್ತವಾ?
1: ಅದಂದ್ರೆ ನಾವು ಇಡೋದಿಲ್ಲ ಅಲ್ಲ.
2: ಹೌದು, ಹಸುಗಳು ಕೂಡ ಪ್ರಾಣಿಗಳು ಕೂಡ ಸಂಗೀತವನ್ನ ತುಂಬಾ ಇಷ್ಟಪಡ್ತವೆ ಅಂತ.
1: ಅದೊಂದ್ಸರಿ ನಮ್ದು 2-3 ರೇಡಿಯೋ ಆಯ್ತು, ಅವಾಗ ಬಾರಿ ಅದಕ್ಕೆ ಸಮಸ್ಯೆ ಆಗಿ ಕೂಗೋದು. ಇದು ಇಟ್ಟು ಬಿಟ್ರೆ ನಾವೆಲ್ಲಿ ಹೋಗಿ ಬಂದ್ರು ಹಾಗೆ ಮಲ್ಕೊಂಡು ಇರ್ತವೆ.
2: ನೀವು ಒಂದ್ ಕೆಲಸ ಮಾಡಿ, ಇವತ್ತು ಆಕಾಶವಾಣಿಯ ಹುಟ್ಟು ಹಬ್ಬ ಸಂಸ್ಥಾಪನಾ ದಿನ ಅಂತ ಹೇಳಿ ಒಂದ್ 2 ಹಿಡಿ ಹುಲ್ಲು ಜಾಸ್ತಿ ಹಾಕ್ಬಿಡಿ ಆಯ್ತಾ? ಕರೆ ಮಾಡಿ
1: ಸಂಜೆ ಹಾಕೋದು ಸರ್.
2: ಹುಟ್ಟು ಹಾಕೋದು ಸ್ವಲ್ಪ ಜಾಸ್ತಿ ಹಾಕ್ಬಿಡಿ, ಆಗ ಅದಕ್ಕೆ ಗೊತ್ತಾಗ್ತದೆ ಓ ಇವತ್ತು ಹುಟ್ಟು ಹಬ್ಬ ಇತ್ತು ಕಾಣ್ತದೆ ಆಕಾಶವಾಣಿದು ಸ್ವಲ್ಪ ಹುಲ್ಲು ಜಾಸ್ತಿ ಹಾಕಿದ್ದಾರೆ ಅಂತ.
1: ಅಕ್ಕಪಕ್ಕದವರೆಲ್ಲ ಹೈನುಗಾರರು ಕೂಡಿದ್ದಾರೆ ಸರ್.
2: ಓ,
1: ಅದ್ ನನ್ಗೆ ತುಂಬಾ ಸಂತೋಷ.
2: ನಿಮ್ಗೆ ತುಂಬಾ ಖುಷಿ ಆಗ್ತದೆ ಈ ವಿಷಯ? ನಮ್ಗೂ ಅದಕ್ಕಿಂತ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ.
1: ಸರ್, ಅಟ್ಟಿ ನೋಡ್ಲಿಕ್ಕೆಲ್ಲ ಬರ್ತಾರೆ, ಈಗ ಬಂದವರೆಲ್ಲ ಅವರು ಬಾರಿ ಖುಷಿ. ನಮ್ಮಂದ್ರೆ ಕಂಟಿನ್ಯೂಸ್ತದಲ್ಲ, ಹಾಗೆ ಬಾರಿ ಖುಷಿ ಎಲ್ರಿಗೂ. ಬಂದವರೆಲ್ಲ ಎಲ್ಲ ಹೇಳೋದ ನಮ್ಮಲ್ಲಿ ಹೊರಗಡೆ ಹೋದಾಗ ಎಷ್ಟು ಚೆನ್ನಾಗಿ ಅಂದ್ರೆ, ನಾವ್ ಇರೋದಿದ್ರೆ ಅದು ಇರ್ತಾ ಇರ್ತದೆ, ಮನೇಲಿ ಬಾಗಿಲು ಹಾಕಿದ್ರು
2: ಹೌದು
1: ಅದಿರ್ತದೆ.
2: ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ದಿನಗಳಲ್ಲೂ ಹೀಗೆ ಪಾಲ್ಗೊಳ್ತಾ ಇರಿ.
1: ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಾವು ಕೂಡ ನಾವು ಮಕ್ಕಳು ಪಾಲ್ಗೊಳ್ತಾ ಇರ್ತೀವಿ.
2: ಯಾವ್ದ್ರಲ್ಲೆಲ್ಲ ಪಾಲ್ಗೊಳ್ತೀರಿ?
1: ಮಕ್ಕಳು ಬೆಳಿಗ್ಗಿನ ಸಂಜೆ ಕಾರ್ಯಕ್ರಮಕ್ಕೆ ನಾವು, ನಂಗೊಂದ್ಸರಿ ಅಂತ್ಯಾಕ್ಷರಿಗೆ ಅವಕಾಶ ಸಿಕ್ತು. ಸಂಜೆದು ಚಿತ್ರಲಹರಿಗೆ 3 ಸಲ ಅವಕಾಶ ಸಿಕ್ತು.
2: ಹಾಡು ಹೇಳಿದ್ರ?
1: ಹಾ ಸರ್, ಹೇಳಿದ್ದೇನೆ.
2: ಖುಷಿ ಆಯ್ತು ನಿಮ್ಗೆ?
1: ತುಂಬಾ ಖುಷಿ ಆಯ್ತು.
2: ನೀವೀಗ ಹೀಗೆ ರೇಡಿಯೋದಲ್ಲಿ ಭಾಗವಹಿಸ್ತಾ ಹಾಡೆಲ್ಲ ಹೇಳ್ತಿರಲ್ವಾ, ಸುತ್ತಮುತ್ತಲಿನ ಇರೋರು ಓ ನಿಮ್ಮ ಯೂತ್ ನಿಮ್ಮ ಮಾತನ್ನ ನಿಮ್ಮ ಹಾಡನ್ನ ರೇಡಿಯೋದಲ್ಲಿ ಕೇಳಿದೆ ಅಂತೆಲ್ಲ ಹೇಳುವಾಗ ಇನ್ನೂ ಖುಷಿ ಆಗ್ತದ?
1: ಒಂದೊಬ್ರು ಹೇಳಿದ್ರು ಸರ್,
2: ಗುರುತಿಸಿದ್ದಾರೆ.
1: ಹೌದು ಹೇಳಿದ್ರು ನನಗೆ. ಆಕ್ಚುಲಿ ಇವತ್ತು ನಮ್ಮ ಕಡೆ ಇವತ್ತು ವರಮಹಾಲಕ್ಷ್ಮಿ, ಹಾಗೆ ಇವಾಗ ಹೋಗ್ಬೇಕಿತ್ತು. ಆದ್ರೆ ಇವತ್ತು ಕಾದು ಕೂತು ಫೋನ್ ಒಂದು ವಿಶ್ ಮಾಡ್ಬೇಕು ಅಂತ ಹೇಳಿ.
2: ನಿಮ್ಮಂತವರ ಇಂತ ಅಭಿಮಾನವೇ ಆಕಾಶವಾಣಿಗೆ ಒಂದು ರಕ್ಷೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
0: ನಮಸ್ತೆ
2: ಪದ್ಮಾವತಿ ಅವರೇ, ನೀವು ಹೀಗೆ ಯಾವಾಗಾದ್ರೂ ಅಂದ್ರೆ ವಿನೀತಾ ಅವರು ಹೀಗೆ ಯಾವಾಗಾದ್ರೂ ಕಾರ್ಯಕ್ರಮವನ್ನ ಕಾದು ಕುಳಿತು ಕೇಳಿದುಂಟ?
0: ಖಂಡಿತವಾಗ್ಲೂ, ನಾವು ಚಿಕ್ಕವರಿರುವಾಗ ಕಾರ್ಯಕ್ರಮಗಳಿಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ವಿ. ನಮ್ಮ ಮೆಚ್ಚಿನ ಕಾರ್ಯಕ್ರಮಗಳಿಗೋಸ್ಕರ ನಾವು ಹಾತೊರಿತಾ ಇದ್ವಿ ಯಾವಾಗ ಬರುತ್ತೆ. ಅವಾಗ ಬುಧವಾರ ಎಲ್ಲ ಕೊಡವ ಸೇರಿ ಬರ್ತಾ ಇತ್ತು, ಅದಕ್ಕೋಸ್ಕರ ಕಾಯ್ತಾ ಇದ್ವಿ.
2: ಹಾಗೆ ಈಗ ಒಬ್ರು ಕಾಯ್ತಿದ್ದಾರೆ ನನ್ನ ಕಾರ್ಯವನ್ನು ಯಾವಾಗ ಸ್ವೀಕರಿಸ್ತಾರೆ ಅಂತ. ನಮಸ್ತೆ.
3: ನಮಸ್ತೆ ಸರ್.
2: ಯಾರು, ಎಲ್ಲಿಂದ?
3: ನಾನು ಸರಸ್ವತಿ, ಮಕ್ಕಂದೂರಿಂದ.
2: ಮಕ್ಕಂದೂರು? ಎಷ್ಟು ಹೊತ್ತಿಂದ ಟ್ರೈ ಮಾಡ್ತಿದ್ರೆ ಈಗ ಬಂದು ಟ್ರೈ ಮಾಡಿದ್ರ ಕರೆ ಮಾಡ್ಲಿಕ್ಕೆ?
3: ಟ್ರೈ ಮಾಡಿದೆ, ಹೊರಗಡೆ
0: ಸಂದೇಶ ಕಳ್ಸಿದೀರಾ ಅನ್ಸುತ್ತಲ್ವಾ?
3: ಕಳ್ಸಿದ್ದೆ ಮೇಡಮ್, ಅದಷ್ಟು ಸರಿ ಬರ್ಲಿಲ್ಲ, ಅದಕ್ಕೆ ಕಾಲ್ ಮಾಡಿದೆ.
2: ಅಂದ್ರೆ ನಾನು ಓದಿದ್ ಸರಿ ಬರ್ಲಿಲ್ಲ ಅಂತ ಹೇಳ್ಬಿಟ್ರಲ್ಲ.
3: ಅಲ್ಲ, ನಾನು ಮೆಸೇಜ್ ಮಾಡಿದ್ದು ಸರಿ ಬರ್ಲಿಲ್ಲ ಅಂತ
2: ಅದಕ್ಕೆ ನೀವು ಅದು

0: ಸಮಾಧಾನ ಆಗ್ಲಿಲ್ಲ ಅಂತ.
1: ಇನ್ನು ಮಾತಾಡಿ
2: ಸರಸ್ವತಿ ಅವರೇ.
3: ಆಕಾಶವಾಣಿ ತುಂಬಾ ವರ್ಷದಿಂದ ಕೇಳ್ತಾ ಇದ್ದೆ ಮೇಡಮ್, ನಾನು ಮದುವೆಗಿಂತ ಮುಂಚೆನೆ ಕೇಳ್ತಾ ಇದ್ದೆ. ಮದುವೆ ಆಗಿ ಹೋದ್ಮೇಲೆ ಶುಂಠಿ ಕಪ್ಪೆಗೆ ಹೋದ್ಮೇಲೆ ಸ್ವಲ್ಪ ವರ್ಷ ಅಲ್ಲಿ ರೇಡಿ ಇರ್ಲಿಲ್ಲ, ಮತ್ತೆ ಇವಾಗ ಒಂದ್ 10 ವರ್ಷದಿಂದ ಮತ್ತೆ ಕೇಳ್ತಾ ಇದ್ದೀನಿ
2: ಮೇಡಮ್.
3: ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಬರ್ತಾ ಇದೆ. ನಾನು ಇವರು ಫಸ್ಟ್ ಕಾಲ್ ಮಾಡಿದಂದ್ರೆ ಆಕಾಶವಾಣಿಗೆ ಶಾರದಾ ಮೇಡಮ್ ಅವರು ಚಿತ್ರಕಲೆ ನಡ್ಸ್ಕೊತಾ ಇದ್ರಲ್ಲ ಅವಾಗ
2: ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಿದ್ರಿ.
3: ಹಾ, ಫಸ್ಟ್ ಟೈಮ್. ಮತ್ತೆ ತುಂಬಾ ವರ್ಷ ನನಗೆ ಕಾಲ್ ಸಿಗದೆ ಇವಾಗ ಒಂದ್ 2 ವರ್ಷದಿಂದ ಸಿಗ್ತಾ ಇದೆ ಮೇಡಮ್.
2: ಸಿಗ್ತಾ ಇದೆ,
3: ಎಲ್ಲ ಕಾರ್ಯಕ್ರಮ ಕೇಳ್ತೀನಿ, ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ.
2: ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ ಕೂಡ?
3: ಹೌದು ಮೇಡಮ್.
2: ಮತ್ತೆ ಹೇಳಿ.
3: ಹುಟ್ಟುಹಬ್ಬದ ಶುಭಾಶಯಗಳು ಮೇಡಮ್, ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಇದೇ ರೀತಿ ಮೂಡಿ ಬರ್ಲಿ ಅಂತ ಕೇಳ್ಕೊಳ್ತೀನಿ.
2: ಧನ್ಯವಾದಗಳು ಸರಸ್ವತಿ ಅವರೇ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ನಿಮ್ಮಂತ ಶ್ರೋತೃಗಳಿಗೂ ಶುಭಾಶಯ ಹೇಳ್ಬೇಕು ನಾವು. ಈಗ ಒಂದು ಸಂದೇಶ ಬಂದಿದೆ, ಆದ್ರೆ ಅವ್ರಿಗೆ ಹೆಸರು ಹಾಕ್ಲಿಲ್ಲ, ಈಗ ಹೆಸರು ಹಾಕಿದ್ರು. ಸುಬ್ರಾಯ ಕಾಸ್ಪಾಡಿ ಕಂಬಿಬಾಣೆಯಿಂದ, 33ನೇ ವಸಂತವನ್ನು ಅವಿರತ ಶ್ರಮ ಮತ್ತು ತೊಡರುಗಳನ್ನು ಮೆಟ್ಟಿ ನಿಂತು ಪೂರ್ಣಗೊಳಿಸಿದ ಮಡಿಕೇರಿ ಆಕಾಶವಾಣಿಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಹಾಗೇನೆ ಮಧುರ ಕನ್ನಡ ವರ್ಣಮಾಲೆಗಳನ್ನು ಸುಮಧುರ ಕಂಠಗಳಿಂದ ಪ್ರಸರಿಸುವ ಉದ್ಘೋಷಕರು ಮತ್ತು ಪ್ರಸಾರಕ್ಕೆ ಬುನಾದಿಗಳಾದ ಎಲ್ಲ ತಾಂತ್ರಿಕ ವೃಂದ, ಆಡಳಿತ ವರ್ಗ ಹಾಗೂ ಎಲ್ಲ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಹಾಗೂ ಇಲ್ಲಿದ್ದು ನಿವೃತ್ತಿ ಸ್ನಾನಾನಂತರ ಹೊಂದಿದವರಿಗೂ ಅಂದರೆ ಬೇರೆ ಕಡೆ ಹೋದವರಿಗೂ ಇಂದಿನ ಸುದಿನ ಒಳ್ಳೆಯದಾಗಲಿ. ರಕ್ಷಾಬಂಧನ, ವಿಶ್ವ ಸಂಸ್ಕೃತ ದಿನ, ಶ್ರಾವಣ ಹುಣ್ಣಿಮೆ, ಚಂದ್ರಗ್ರಹಣ ಎಲ್ಲದರದ್ದು ಶುಭಾಶಯ ಅಂತ ಹೇಳಿ ಒಂದು ಸಂದೇಶವನ್ನ ಕಳಿಸಿದ್ದಾರೆ.
2: ಅವ್ರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಮುಂದಿನ ಕರೆ. ನಮಸ್ತೆ.
4: ನಮಸ್ತೆ.
2: ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ?
4: ನಾನು ಪುತ್ತೂರು ಈಶ್ವರ ಮಂಗಲದಿಂದ. ಪುಷ್ಪ. ಹೌದು.
2: ಹೇಳಿ ಪುಷ್ಪ ಅವರೇ, ಇವತ್ತಿನ ವಿಶೇಷ ಗೊತ್ತಾಯ್ತಲ್ವಾ ತಮ್ಗೆ?
4: ಗೊತ್ತಾಯ್ತು.
2: ಹೇಳಿ.
4: ನಾನು ಒಂದು 24 ವರ್ಷ ಆಯ್ತು ಮೇಡಮ್. ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳೆಲ್ಲ ಕೇಳ್ತೇನೆ. ಆಮೇಲೆ ಒಂದು FM ರೇಂಜ್ ಅಂತ ಅದು ಈಗ ಇಲ್ವಲ್ಲ, ಅದೊಂದು ಬೇಕು.
2: ಮತ್ತೆ ಯಾವ ಕಾರ್ಯಕ್ರಮಗಳೆಲ್ಲ ಇಷ್ಟ ಆಗಿತ್ತು ತಮ್ಗೆ?
4: ನಂಗೆ ಅಂತ್ಯಾಕ್ಷರಿ, ಆಮೇಲೆ ಹುಡಿಗಟ್ಟು,
2: ಅಂತ್ಯಾಕ್ಷರಿಯಲ್ಲಿ ಭಾಗವಹಿಸಿದ್ರ ಹೇಗೆ?
4: ಎಂತ ಮೇಡಮ್?
2: ಅಂತ್ಯಾಕ್ಷರಿಯಲ್ಲಿ ಭಾಗವಹಿಸಿದ್ರ ತಾವು?
4: ಪ್ರತಿ ವಾರ ಭಾಗವಹಿಸ್ತೇನೆ, ಕಳೆದ ವಾರ ಮಾತ್ರ ಭಾಗವಹಿಸಿಲ್ಲ.
2: ಹಾಗಾದ್ರೆ ಚೆನ್ನಾಗಿ ಹಾಡ್ತೀರಾ ಅಂತ ಆಯ್ತು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
0: ಶ್ರೋತೃಗಳು ಹೀಗೆ ಕರೆ ಮಾಡಬಹುದು. ಇನ್ನು ಸಮಯ ಇದೆ. 11 ಗಂಟೆಯಿಂದ ನಾವು ನನ್ನದೇ ಹಾಡು ಈ ಕಾರ್ಯಕ್ರಮದಲ್ಲಿ ಕೂಡ ಪಾಲ್ಗೊಳ್ಬಹುದು. 228-558 ಈ ಸಂಖ್ಯೆಗೆ ಕರೆ ಮಾಡಬಹುದು, ಅಥವಾ 228-129 ಈ ಸಂಖ್ಯೆಗೂ ಕರೆ ಮಾಡಬಹುದು. ಈಶ್ವರಿಗೆ ವಿನೀತಾ ಅವರೇ, ನಾವು ಅನೇಕ ಕೇಳುಗರ ಜೊತೆ ಮಾತಾಡೋದು ನಮ್ಗಂತೂ ಖುಷಿಯಾಗಿದೆ, ಕೇಳುಗರಿಗೂ ಖುಷಿಯಾಗಿರ್ತದೆ. ಹಾಗೆ ಇನ್ನೂ ಕರೆ ಮಾಡಬೇಕು ಅಂತ ಮನಸ್ಸಾದ್ರೆ ಮತ್ತೆ 11 ಗಂಟೆಗೆ ಅವರು ಪ್ರಯತ್ನಿಸಬಹುದು. ಕರೆ ಮಾಡಿದ, ಈ ಕಾರ್ಯಕ್ರಮದಲ್ಲಿ ಇಷ್ಟರವರೆಗೆ ಪಾಲ್ಗೊಂಡ ಮತ್ತು ಆಲಿಸಿದ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ
2: ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ.
0: ನಾನು ಸಂತೋಷ್.
2: ನಾನು ವಿನೀತಾ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆತ್ಮೀಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಅಮ್ಮಂಡ ಸೋನಿ ಪೂವಣ್ಣ. ರೇಡಿಯೋ ಸಮಯ 10:32:03. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ, ಘರ್ ಕಿ ಇಜ್ಜತ್ ಚಿತ್ರಕ್ಕೆಂದು ಸುರೇಶ್ ಜೆ ವಾಡ್ಕರ್, ಮೊಹಮ್ಮದ್ ಅಜೀಜ್ ಹಾಗೂ ಜಯಶ್ರೀ ಅವರು ಹಾಡಿರುವ ಗೀತೆ. ಅಂಜಾನ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅಮರ್ ಹಾಗೂ ಉತ್ಪಾಲ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ನಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ವರ್ಷದ ಹುಟ್ಟುಹಬ್ಬ.
1: ಓಮಿಂದು ಶುಭಾಶಯ, ಪ್ರತಿ ಕ್ಷಣ ಕೋಟಿ ಕೋಟಿ ಶುಭಾಶಯ.
0: ಬಹುಜನ ಹಿತಾಯ, ಬಹುಜನ ಸುಖಾಯ, ಈ ಧ್ಯೇಯದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಿಮ್ಮ ಬಳಿಗೆ ಹೊತ್ತು ತರುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳು ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಪ್ರೀತಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಮಡಿಕೇರಿ ಆಕಾಶವಾಣಿಯ 33ನೇ ಸಂಸ್ಥಾಪನಾ ದಿನದ ಅಂಗವಾಗಿ ನೇರ ಫೋನಿನ್ ಕಾರ್ಯಕ್ರಮ ನನ್ನೆದೆಯ ಹಾಡು ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 228558 ಹಾಗೂ 228129. ಕೋಡ್ ಸಂಖ್ಯೆ 08272. ರೇಡಿಯೋ ಸಮಯ 10:42. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಭಜಾನವನ್ನು ಆಲಿಸುತ್ತಿರುವಿರಿ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಲಾಗಿ ನಹಿ ಛೋಟೆ ರಾಮ್ ಚಿತ್ರಕ್ಕೆಂದು ಲತಾ ಮಂಗೇಶ್ಕರ್ ಅವರು ಹಾಡಿರುವ ಈ ಗೀತೆ. ಮಜ್ರೂಹ್ ಸುಲ್ತಾನ್ಪುರಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚಿತ್ರಗೋಪ್.

0: ಭಾಷೆಯ
1: ಆತ್ಮೀಯ ಶ್ರೋತೃಗಳೇ, ನಿಮ್ಮ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ಹುಟ್ಟುಹಬ್ಬ.
0: ಪ್ರತಿ ಕ್ಷಣ ಕೋಟಿ ಕೋಟಿ ಶುಭಾಶಯ.
1: ಬನ್ನಿ ಶುಭ ಕೋರೋಣ. ಪ್ರೀತಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಮಡಿಕೇರಿ ಆಕಾಶವಾಣಿಯ 33ನೇ ಸಂಸ್ಥಾಪನಾ ವರ್ಷಾಚರಣೆ ಅಂಗವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನಭಜಾನವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಹರೇ ರಾಮ ಹರೇ ಕೃಷ್ಣ ಚಿತ್ರದ ಗೀತೆ. ಆನಂದ್ ಬಕ್ಷಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಆರ್ ಡಿ ಬರ್ಮನ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮಲಯಾಳಿಯ ಸಾಗರ, ಹೊಂಬಣ್ಣದ ತೀರ, ಭಕುತರ ಪರಿವಾರ ಸಂಗಮವಾಗಿ ಹುದಿಲ್ಲಿ, ಜಂಗಮವಾಗಿ ಹುದಿಲ್ಲಿ, ಅದೇ ರಾಮೇಶ್ವರ. ಓ ನನ್ನ ತಾಯಿ, ಓ ನನ್ನ ತಾಯಿ. ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
3: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ APJ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಮಡಿಕೇರಿ ಆಕಾಶವಾಣಿಯ 33ನೇ ಸಂಸ್ಥಾಪನಾ ವರ್ಷಾಚರಣೆಯ ಅಂಗವಾಗಿ ನೇರ ಫೋನ್ಇನ್ ಕಾರ್ಯಕ್ರಮ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281129. ಕೋಡ್ ಸಂಖ್ಯೆ 08272. ಈಗ ಸಮಯ ಆಗಿದೆ 10:54:05. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಮುಂದುವರಿಸುತ್ತಾ ಈಗ ಕೇಳೋಣ. ರೇಷಮ್ ಕಿ ಡೋರಿ ಚಿತ್ರಕ್ಕೆಂದು ಇಂದೀವರ್ ಸಾಹಿತ್ಯ ರಚಿಸಿ ಶಂಕರ್ ಜಯಕಿಸನ್ ಸಂಗೀತ ನೀಡಿರುವ ಈ ಗೀತೆ ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:59:36. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು
2: ನನ್ನೆದೆಯ ಹಾಡು.
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ.

0: ನಮಸ್ಕಾರ. ಮಡಿಕೇರಿ ಆಕಾಶವಾಣಿಯ 33ನೇ ಸಂಸ್ಥಾಪನಾ ವರ್ಷಾಚರಣೆಯ ಶುಭಾಶಯಗಳು ಎಲ್ರಿಗೂ. ನಮ್ಮ ಈಗಿನ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಭಾಗವಹಿಸಬಹುದು. ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281219. ಕೋಡ್ ಸಂಖ್ಯೆ 08272. ನಿಮ್ಮೊಂದಿಗೆ ನಾನು ಅಮಂಡ ಸೋನಿ ಪೂವಣ್ಣ, ಹಾಗೂ ನಮ್ಮೊಂದಿಗೆ ಇದ್ದಾರೆ
1: ನಾನು ಎಂ ಶಕುಂತಲಾ. ಇವತ್ತಿನ ವಿಶೇಷ ಹೇಳಬೇಕಲ್ವಾ ಆರಂಭದಲ್ಲಿ, ಹೇಳಿ.
0: ಹೌದು, ಇವತ್ತಿನ ವಿಶೇಷ ಮಡಿಕೇರಿಯ ಆಕಾಶವಾಣಿಗೆ 33 ಸಂಸ್ಥಾಪನಾ ವರ್ಷಾಚರಣೆಯನ್ನು ಆಚರಿಸ್ತಾ ಇದ್ದೇವೆ.
1: ಈ ಸಂದರ್ಭದಲ್ಲಿ ವಿಶೇಷ ನೇರ ಫೋನಿನ್ ಕಾರ್ಯಕ್ರಮ ಮತ್ತೆ ಸಂದೇಶವನ್ನಾಧರಿಸಿದ ವ್ಯಾಟ್ಸಪ್ನಲ್ಲಿ ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ಇದೀಗ ತಾನೇ ಮುಕ್ತಾಯ ಆಗಿದೆ. ಅಂದರೆ 10:30 ಮತ್ತೆ ಪ್ರಸ್ತುತಪಡಿಸಿದಂತಹ ಪ್ರೀತಿಯ ನಿರೂಪಕರಾದಂತಹ ಸಂತೋಷ್ ಕೆ ಎನ್ ಹಾಗೂ ವಿನೀತಾ ಮಾದಪ್ಪ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಈ ಸಂದರ್ಭದಲ್ಲಿ. ಮತ್ತು ವರ್ಷಕ್ಕೆ ಒಂದೇ ದಿನ ಅಲ್ವಾ ಹುಟ್ಟುಹಬ್ಬ. ಸಾಮಾನ್ಯವಾಗಿ ಹಲವರ ಅಭಿಪ್ರಾಯಗಳಿರುತ್ತೆ, ಹುಟ್ಟುಹಬ್ಬ ಅಂದಾಗ ನಿಮ್ಮ ತಾಯಿಗೆ ಅದನ್ನು ಅರ್ಪಣೆ ಮಾಡ್ತೀವಿ, ಅವಳಿಗೆ ಮರು ಹುಟ್ಟು ಅಂತ ಹೇಳ್ತೀವಿ. ಕೆಲವರು ನಿನಗಿಂತ ನಿನ್ನ ಅಮ್ಮನಿಗೆ ಹುಟ್ಟುಹಬ್ಬ ಇದು ಅಂತ ತಿಳುವಳಿಕೆ ಹೇಳ್ತಾರೆ ಹಲವರು, ವಿಶೇಷವಾಗಿ ಚಿಂತನೆಯನ್ನು ಮಾಡುವಂತಹ
0: ಜನ್ಮ ತಾಯಿಗೆ ಅಂತ ಹೇಳ್ಬೋದು.
1: ಹಾಗಾಗಿನೇ ಅವಳಿಗೆ ಹುಟ್ಟುಹಬ್ಬ ಮರು ಹುಟ್ಟು ಅಂತ ಹೇಳ್ತಾರೆ.
0: ಹೌದು,
1: ನಮ್ಮ ಆಕಾಶವಾಣಿಗೂ ಕೂಡ ನಮ್ಮೆಲ್ಲರ ಪ್ರೀತಿಯ, ಅಂದ್ರೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳ ಹೊಚ್ಚ ಹೊಸದಾದಂತಹ ಏನು ಹೇಳ್ತಾರೆ, ಹೊಚ್ಚ ಹೊಸದಾದಂತಹ ಮನಸ್ಸಿನೊಂದಿಗೆ ಪ್ರತಿ ವರ್ಷ ಹಾರೈಸ್ತಾರೆ. ನಮ್ಮ ಪ್ರೀತಿಯ ಶ್ರೋತೃಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಶುಭಾಶಯಗಳನ್ನು ಕೂಡ ಕೋರ್ತಾ ನೀನಿದ್ದರೆ ನಾನು ಅಂತ ಆಕಾಶವಾಣಿ ಹೇಳ್ತಾ ಇದೆ.
0: ಹೌದು,
1: ಅಂದರೆ
0: ಶ್ರೋತೃಗಳಿದ್ರೆ
1: ನಾವು ಜೊತೆಯಲ್ಲಿ ಇರ್ತೇವೆ ಅಂತ ಆಕಾಶವಾಣಿ ಹೇಳುತ್ತೆ. ಹಾಗಾಗಿ ಎಲ್ಲರೂ ಕೂಡ ಬಹಳ ಒಂದು ಆತ್ಮೀಯವಾಗಿ ಕಾರ್ಯಕ್ರಮಗಳನ್ನು ಕೇಳ್ತಾ ಆಕಾಶವಾಣಿ ಮತ್ತಷ್ಟು ಹೊಚ್ಚ ಹೊಸತನವನ್ನು ಹೊಂದುತ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರೋಣ. ನೀವು ಇವತ್ತು ಮೌನವಾಗಿ ಇರೋ ಹಾಗಿಲ್ಲ, ಮಾತನಾಡಬೇಕು
0: ಅಲ್ವಾ.
1: ಇಲ್ಲಾಂದ್ರೆ ಏನಂತ ಹೇಳ್ತಾರೆ ಗೊತ್ತಾ ಶ್ರೋತೃಗಳು, ಇವರೇ ಅವರ ಅವಕಾಶವನ್ನು ಕಿತ್ಕೊಂಡ್ಬಿಟ್ಟಿದ್ದಾರೆ ಅನ್ಕೊಳ್ತಾರೆ ಅಲ್ವಾ.
0: ಈಗ
1: ಆರಂಭದಲ್ಲಿ 1 ನಿಮಿಷ, ರೇಡಿಯೋ ಅಂದ್ರೆ ಏನು ನಿಮ್ಮ ಪ್ರಕಾರ? ನೀವು ರೇಡಿಯೋ ಅಭಿಮಾನಿ ಅಂತ ಹೇಳಬಹುದು.
0: ಹೌದು,
1: ಉತ್ತಮ ಧ್ವನಿಯನ್ನ ಹೊಂದಿ ಆಕಾಶವಾಣಿಗೆ ಬಂದಿದ್ದೀರಿ, ಸೇರಿದ್ದೀರಿ, ಉದ್ಘೋಷಕರಾಗಿ ಆಯ್ಕೆಯಾಗಿದ್ದೀರಿ. ಏನು ರೇಡಿಯೋ ಅಂದ್ರೆ ನಿಮ್ಮ ಪ್ರಕಾರ?
0: ಆಕಾಶದ ಮೂಲಕ, ಆಕಾಶವಾಣಿ ಅಂತ ಹೆಸರಲ್ಲೇ ಇದೆ, ಆಕಾಶದ ಮೂಲಕ ಧ್ವನಿಯ ಮೂಲಕ ಎಲ್ಲರ ಮನೆ ಮನಗಳಿಗೆ ಮಾಹಿತಿ ಹಾಗೂ ಮನರಂಜನೆಯನ್ನು ನೀಡುವ ಮಾಧ್ಯಮ ಅಂತ ಹೇಳ್ಬಹುದು.
1: ಅದರಿಂದ ನಮ್ಗೇನು ಉಪಯೋಗ?
0: ಮಾಹಿತಿ ತಿಳ್ಕೋಬಹುದು, ಮನೋರಂಜನೆ ಸಿಗುತ್ತೆ.
1: ಮಾಹಿತಿ ತಿಳ್ಕೊಂಡ ಮನಸ್ಸು ಏನಾಗತ್ತೆ?
0: ಇನ್ನು ಜ್ಞಾನ ಹೆಚ್ಚಾಗುತ್ತೆ, ಮನಸ್ಸು ಹಗುರ ಆಗುತ್ತೆ, ಮನರಂಜನೆಯಿಂದ ಖುಷಿ ಆಗುತ್ತೆ, ಸಂತೋಷ ಆಗುತ್ತೆ,
1: ಮಾನಸಿಕ ಬೆಳವಣಿಗೆ.
0: ಹೌದು,
1: ವಿಕಾಸವಾಗುತ್ತೆ, ವ್ಯಕ್ತಿತ್ವ ವಿಕಸನ ಅಂತ ಪದ ಹೇಳ್ತೀವಿ. ಒಂದು ಮನಸ್ಸು ವಿಕಾಸ ಆಗುವಂತಹದ್ದು, ಹೊಸ ಹೊಸ ಸಂಗತಿಗಳನ್ನ ಕೇಳ್ತಾ. ಅಂದ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನಾವು ಹಲವರನ್ನ ನೆನಪಿಸ್ಕೊಳ್ಬೇಕು. ನಮ್ಮ ಆಕಾಶವಾಣಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುದ್ದಿ ವಿಭಾಗದವರಾಗಬಹುದು, ಕಾರ್ಯಕ್ರಮ ವಿಭಾಗದವರು, ಮತ್ತೆ ಈ ಹಿಂದೆ ಕೆಲಸ ಮಾಡ್ತಕ್ಕಂಥವ್ರನ್ನ, ಹಲವರನ್ನ ನಾವು ನೆನಪಿಸ್ಕೊಳ್ಳೇಬೇಕು. ಮತ್ತೆ ತಾಂತ್ರಿಕ ವರ್ಗದವರು ಕೂಡ, ಯಾರೊಬ್ಬರು ಇಲ್ಲದಿದ್ದರೂ ಕೂಡ ಆಕಾಶವಾಣಿ ನಡೆಯಲ್ಲ. ಮತ್ತೆ ಪ್ರೀತಿಯ ನಿರೂಪಕರು ಎಷ್ಟೇ ಸಮಸ್ಯೆಗಳಿದ್ರು, ಎಷ್ಟೇ ನೀನು ಸ್ಟ್ರೆಸ್ ಅಂತ ಹೇಳ್ತಾರೆ ಏನೇ ಇದ್ರೂ ಕೂಡ, ಪುಟ್ಟ ಪುಟ್ಟ ಮಕ್ಕಳನ್ನ ಮನೆಯಲ್ಲಿ ಬಿಟ್ಟು ಬಂದ್ರೂ ಕೂಡ ಪ್ರೀತಿಯಿಂದ ಶ್ರೋತೃಗಳಿಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸ್ತೀರಿ. ನಿಮ್ಮೆಲ್ಲರನ್ನ ನಾವು ನೆನಪು ಮಾಡ್ಕೊಳ್ಳೇಬೇಕಲ್ವಾ?
0: ನಿಜ ನಿಜ.
1: ನೀವು ಯಾಕೋ ಕರೆಯತ್ತ ನೋಡ್ತಾ ಇದ್ದೀರಾ, ನನ್ನೆದೆಯ ಹಾಡು ಅಂತ ಕಾರ್ಯಕ್ರಮ ಇರೋದ್ರಿಂದ ಯಾರು ಮೊದಲ ಕರೆ ಮಾಡಿದ್ದಾರೆ ಅಂತ ನೋಡೋಣ.
0: ನಮಸ್ತೆ, ಯಾರಿದು, ಎಲ್ಲಿಂದ?
2: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೀನಿ ಮೇಡಮ್.
0: ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೇವೆ. ನಿಮಗೆಲ್ಲರಿಗೂ ಆಕಾಶ ಹುಟ್ಟುಹಬ್ಬದ ಮತ್ತು ರಕ್ಷಾಬಂಧನ ಹಬ್ಬದ ಶುಭಾಶಯ.
0: ಧನ್ಯವಾದಗಳು ಸರಸ್ವತಿ ಅವರೇ. ನಿಮಗೂ

0: ಕೂಡ ಆಕಾಶವಾಣಿಯ 33ನೇ ಸಂಸ್ಥಾಪನಾ ವರ್ಷಾಚರಣೆಯ ಶುಭಾಶಯಗಳು ಹಾಗೂ ರಕ್ಷಾಬಂಧನದ ಕೂಡ ಶುಭಾಶಯಗಳು.
1: ಸರಸ್ವತಿ ಅವರೇ,
2: ನಮಗೆ ನೋಡಿ ಆಕಾಶವಾಣಿ ರೇಡಿಯೋ ಇಲ್ಲದಿದ್ರೆ ಏನು ನಮಗೆ ನಿದ್ದೆ ಬರುದಿಲ್ಲ ಮೇಡಮ್.
1: ಇವತ್ತು ನುಡಿಗಟ್ಟು ಬೇಡುವ ಹಾಗಿದ್ರೆ ಇವತ್ತು
2: ನುಡಿಗಟ್ಟು
1: ಅಲ್ಲ, ನುಡಿಗಟ್ಟು ಬೇಡ ಅಂತ ಇವತ್ತು.
2: ಆಯ್ತು, ನಾನೇ ನೋಡಿ ಹುಟ್ಟಬ್ಬಲ್ಲ ಅದು ಮೇಡಮ್. ಆದ್ರೆ ಆ ರೇಗೆ ಅಂದ್ರೆ ನನ್ನ ತಾಯಿ ಇದ್ದಾಗೆ ಮೇಡಮ್.
1: ಅದನ್ನೇ ನಾವು ಒಂದು ಪ್ರಶ್ನೆಯನ್ನ ಕೇಳ್ಬಿಡ್ತೀವಿ, ನೀವು ಚುಟುಕಾಗಿ ಉತ್ತರವನ್ನ ಕೊಟ್ಟು ಬಿಡಬಹುದು. ರೇಡಿಯೋ ಕೇಳ್ತೀರಾ ಅಲ್ವಾ? ಕೇಳುವುದರಿಂದ ಉಪಯೋಗಗಳು ಹಲವು ಇದೆ ಅಂತ ನಮ್ಮ ಪ್ರೀತಿಯ ಸೋನಿ ಕೂಡ ಹೇಳ್ತಾರೆ. ನೀವು ಚುಟುಕಾಗಿ ಹೇಳಿ.
2: ನನಗೆ ರೇಡಿಯೋದಿಂದ ನಾನು ತುಂಬಾ ಮಾತಾಡ್ಲಿಕ್ಕೆ ಸಹ ಕಲ್ತಿದ್ದೇನೆ ಮೇಡಮ್. ಮತ್ತೆ ನನಗೆ ರೇಡಿಯೋದಿಂದ ತುಂಬಾ ನನಗೆ ಅಭಿಮಾನ ಬಂದಿದೆ ಅಂತ ಅಂದ್ರೆ, ನಾವು ಕೆಲಸ ಮಾಡ್ಬೇಕಾದ್ರು ಆ ರೇಡಿಯೋದಲ್ಲಿ ಕೇಳಿಕೊಂಡು ವಾರ್ತೆಯಲ್ಲಿ ಆಗ್ಲಿ ಯಾವ್ದೋ ವಿಷಯದಲ್ಲಿ ಆಗ್ಲಿ ಅದನ್ನು ನಮ್ಗೆ ತುಂಬಾ ಖುಷಿಯಾಗಿ ಕೊಡ್ತಾರೆ ಮೇಡಮ್.
1: ಸಾಮಾನ್ಯ ಜ್ಞಾನವನ್ನ ಕೊಡುವಂತಹ ಮಾಧ್ಯಮ ಅಂತ. ಈ ಹಿಂದೆ ನೀವು ಒಂದು ಮಾತು ಹೇಳಿದ್ರಿ,
2: ಆಕಾಶವಾಣಿ ತುಂಬಾ ಆಕಾಶವಾಣಿ ಉಂಟು, ಆದ್ರೆ ನಾವು ಕೇಳ್ತೇವೆ ಯಾವ್ದು ಯಾವ್ದು ಒಳ್ಳೇದು. ನಾ ಮಡಿಕೇರಿ ಆಕಾಶವಾಣಿ ಅಂತ ನನಗೆ ನನ್ನ ತಾಯಿ ಇದ್ದಾಗೆ ಮೇಡಮ್.
1: ನೀವು ಕಳೆದ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಿ ನನಗೆ ಗುರು ಇದ್ದ ಹಾಗೆ ಅಂತ.
2: ಗುರುವೇ ನನ್ನ ಗುರುವೇ ಮೇಡಮ್. ಅದು ಅದು ಇಲ್ಲದಿದ್ರೆ ನಾನು ಒಂದು ದಿವಸ ನನ್ನ ಆಪಿನಲ್ಲಿ ಕೇಳ್ತೇವೆ, ಅದು ಕೇಳಿದ ರೇಡಿಯೋ ಎಲ್ಲಿಯಾದ್ರೂ ಹಾಳಾದ್ರೆ ನನ್ಗೆ ಅದು ಮತ್ತೆ ನನ್ನ ಜೀವಮಾನದಲ್ಲಿ ಅದು ಹೋಯ್ತು ಅಂತ ಆಯ್ತು. ಆಗ್ತದೆ ಮೇಡಮ್.
1: ಓಹೋ, ಆಕಾಶವಾಣಿ ಇಲ್ಲ ಅಂದ್ರೆ ಅಂದ್ರೆ ಕ್ಷಮಿಸಿ, ಆ ರೀತಿಯ ಭಾವನೆಯನ್ನು ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ.
2: ಎಲ್ಲ ನಾವು ನೆನೆಸಿದ್ದೆಲ್ಲ ಹೋಯ್ತು ಅಂತವೇ ನನ್ನ ಮನಸ್ಸಿಗೆ ಆಗ್ತದೆ. ನಾನು ಅದಕ್ಕೆ ಆಪ್ ಉಂಟು ಮೇಡಮ್ ನನ್ನಲ್ಲಿ, ಹೇಳ್ತೇನೆ ಮೇಡಮ್.
1: ಅಲ್ಲ, ಹೇಗೆ ನೀವು ಬಳಸ್ತೀರಿ ಹೇಳಿ, ಆಪ್ ಅಲ್ಲಿ ಹೇಗೆ ಬಳಸೋದು?
2: ನಾವು ವಿ ರೇಡಿಯೋದಲ್ಲಿ ಬಳಸ್ತೇವೆ ಮೇಡಮ್. ವಿ ರೇಡಿಯೋ ಆಪಿನಲ್ಲಿ ವಿ ರೇಡಿಯೋ ಅಂತ ಬರ್ತದಲ್ಲ
1: ಮೇಡಮ್,
2: ಅದ್ರಲ್ಲಿ ನಾವು ಎಲ್ಲಾ ಕಾರ್ಯಕ್ರಮ ಕೇಳ್ತೇವೆ ಮೇಡಮ್.
1: ಅಲ್ಲ, ಈಗ ನನ್ನ ಬಳಿ ಒಂದು ಮೊಬೈಲ್ ಇದೆ, ಒಂದ್ ಫೋನ್ ಇದೆ, ಹೇಗೆ ಅದನ್ನ ನಾವು ಆಪ್ ನ ಹೇಗೆ ತಕ್ಕೊಳ್ಳೋದು?
2: ಡೌನ್ಲೋಡ್ ಮಾಡಿ ಅದರಲ್ಲಿ ಕೇಳ್ತೇವೆ ಮೇಡಮ್.
1: ಡೌನ್ಲೋಡ್ ಮಾಡ್ಕೊಳ್ತೀರಿ? ಯಾರು ಹೇಳ್ಕೊಟ್ಟಿದ್ದು
2: ನಮಗೆ ರೇಡಿಯೋ? ನಾವು ಗೊತ್ತಾಗ್ತದಲ್ಲ ಮೇಡಮ್ ಅದನ್ನು.
1: ಅಲ್ಲ, ಯಾರಾದ್ರೂ ಒಬ್ರು ಹೇಳಿರ್ಬೇಕಲ್ವಾ? ಮಳೆಯಲ್ಲೂ ಕೂಡ
2: ಕೇಳ್ತಾರಲ್ಲ ಮೇಡಮ್.
1: ನಾವ್ ಹೇಳ್ತಾ ಇದ್ವಿ ಅಲ್ವಾ, ಮೊಬೈಲ್ ನಲ್ಲೂ ಕೂಡ ಬರುತ್ತಾ ಅಂತ ಕೇಳ್ತಾ ಇದ್ವಿ. ಆಗ ಕೇಳ್ಕೊಂಡು ಸರಸ್ವತಿ ತಿಮ್ಮಪ್ಪ ಅವರು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ತುಂಬಾ ಸಂತೋಷ. ಇನ್ನೂ ಹಲವರಿಗೆ ಈ ಮಾಹಿತಿ ಗೊತ್ತಿಲ್ಲ. ನೀವ್ ರೇಡಿಯೋ ಕೇಳಿದ್ರ ಅಂದ್ರೆ ಇದಕ್ಕೆ ಏನು ಹೆಡ್ ಫೋನ್ ಇಯರ್ ಫೋನ್ ಹಾಕೊಳ್ಬೇಕು ಅಂತ ಹೇಳ್ತಾರೆ. ನಾವು ಹಲವರಿಗೆ ನಾವು ಮಾಹಿತಿ ಕೊಟ್ಟಿದ್ದೀವಿ, ಹಾಗಾಗಿ ನಿಮ್ಮ ಅಂದ್ರೆ ಒಬ್ಬ ಶ್ರೋತೃವಿಂದನೇ ಹೇಳಿಸ್ಬೇಕು ಅಂತ ಈ ಪ್ರಶ್ನೆಯನ್ನ ಕೇಳಿದ್ದಂತಹದ್ದು.
2: ಒಳ್ಳೆ ಕಾರ್ಯಕ್ರಮ ಅಂದ್ರೆ ಆಕಾಶವಾಣಿಯಲ್ಲಿ ಎಲ್ಲ ಬರುವುದು ಒಳ್ಳೆ ಒಳ್ಳೆ ಕಾರ್ಯ. ಟಿವಿಯಿಂದ ಮೊದಲು ಆಕಾಶವಾಣಿ ಬೇಕು ಮೇಡಮ್. ಆಕಾಶವಾಣಿಯಲ್ಲಿ ಬರುವ ಸತ್ಯ ವಿಷಯಗಳು ಎಲ್ಲ ತಿಳಿಲಿಕ್ಕೆ ಆಗ್ತದೆ ಮೇಡಮ್.
1: ಇವತ್ತು ಕಗ್ಗದ ಸಿರಿ ಕೇಳಿದ್ರ?
2: ಕೇಳಿದ್ದೇನೆ ಮೇಡಮ್, ನಾನು ಹೋಗಿಕೊಂಡೇ.
1: ಅಲ್ಲ, ಇವತ್ತು ವಿಶೇಷವಾಗಿ ಒಂದು ಮಾತನ್ನ ಹೇಳಿದ್ರು ಅವರು, ಭಾರತಿ ಕಾಸರಗೋಡು ವ್ಯಾಖ್ಯಾನ ಮಾಡದಂತವ್ರು.
2: ಹೌದು,
1: ಕೇಳಿದ್ರ? ಮರ್ತು ಬಿಟ್ರ?
2: ನಾನು ಸ್ವಲ್ಪ ಸ್ವಲ್ಪ ಕೇಳಿದೆ ಮೇಡಮ್, ಅಂತ ಬಸ್ಸಿನಲ್ಲಿ ಹೋಗಿಕೊಂಡಿದ್ದೆ.
1: ದುಡಿದು
2: ಅದು ಕೇಳಲಿಕ್ಕೆ ಆಗುದಿಲ್ಲ.
1: ಅಲ್ಲ, ಅವ್ರು ಹೇಳಿದಂತ ಮಾತು ಮತ್ತೊಮ್ಮೆ ನಾವು ಕೇಳ್ಬೇಕು ಅಂತ ಅನ್ನಿಸ್ತಾ ಇತ್ತು. ದುಡಿದು ತಿಂದವನಿಗೆ ದುಃಖವಿಲ್ಲ. ಹಲೋ ಸರಸ್ವತಿ ಅವರೇ,
3: ಕೇಳಿಸ್ಕೊಳ್ಳಿ. ಹೇಳ್ತಿದಾರೆ ಮೇಡಮ್,
1: ನಾವು ಮಾತನಾಡ್ತಾ ಇದ್ದೀವಿ, ನೀವು ಕೇಳಿಸ್ಕೊಳ್ತಾ ಇಲ್ವಲ್ಲ, ಏನ್ ಮಾಡೋದು?
3: ಇಲ್ಲ, ಕೇಳಿಸ್ಕೊತಿದ್ದಾರೆ.
1: ದುಡಿಯುವವನಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ ಅಂತ ಹೇಳಿದ್ರು ಅವರು ಅಲ್ವಾ. ದುಡಿಯುವವನಿಗೆ ಇವ್ರು ಮಾತಾಡ್ತಾ ಇಲ್ಲ.
3: ದುಡಿಯುವವರಿಗೆ ಏನಂತ ಹೇಳಿದ್ರು ಮೇಡಮ್, ಕೇಳಿಸ್ಕೊಂಡ್ರ ಸರಸ್ವತಿ ಅವರೇ? ದುಡಿಯುವವರಿಗೆ ದುಃಖವಿಲ್ಲ ಅಂದ್ರು,
1: ಸೋಮಾರಿಗೆ ಸೋಮಾರಿಗೆ
3: ಸುಖವಿಲ್ಲ. ಹೌದು,
2: ದುಡಿಯುವವರಿಗೆ ಸುಖವಿಲ್ಲ,
3: ದುಃಖವಿಲ್ಲ. ದುಡಿಯುವವರಿಗೆ ದುಃಖವಿಲ್ಲ, ಸೋಮಾರಿಗಳಿಗೆ ಸುಖವಿಲ್ಲ.
1: ನೋಡಿ,
3: ಒಪ್ಪುತ್ತೀರಾ?
1: ಡಿವಿಜಿಯವರ ಒಂದು ಕಗ್ಗದ.
3: ಹೌದು,
1: ನೀವು ಕೇಳ್ತಾ ಇದ್ರೆ 8:50 ಪ್ರಸಾರ ಆಗತ್ತೆ. ಅದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರ. ಯಾಕೆಂದ್ರೆ ನೀವು ಹೇಳ್ತಾ ಇರ್ತೀರಲ್ಲ, ನಾವೆಲ್ಲ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ ಅಂತ.
2: ಹಾಗಾಗಿ ಮೇಡಮ್, ಆದ್ರೆ ಬಸ್ಸಿನಲ್ಲಿ ಹೋಗುವಾಗ ನಮ್ಗೆ ಅದು

0: ಅಂತಹ ಮಾತುಗಳನ್ನ ನೆನಪಿಟ್ಕೊಳ್ಬೇಕು ಅಂತ ಹೇಳ್ತಾರೆ ಹಿರಿಯರು.
1: ಆಗ್ಲಿ, ಸಂತೋಷ ಹೀಗೆ ಕರೆ ಮಾಡ್ತಾ ಇರಿ.
0: ಅವರ ನೆಚ್ಚಿನ ಹಾಡು
2: ಏನ್
1: ಹೇಳಿ?
2: ತಗಟೆ ಪಲ್ಯ ರುಚಿಕ್ಕೆ ಹೇಳ್ತೇನೆ ಮೇಡಮ್. ಅಡಿಗೆ
0: ಏನು ಹೇಳಿ?
2: ಅದು ಒಂದು ತಗಡೆ ಸೊಪ್ಪು, ಒಂದು
1: ಅಡುಗೆ ರೆಸಿಪಿ ಹೇಳ್ತಾರೆ,
2: ಎರಡು ಕಪ್ಪಿನಷ್ಟು ಅದನ್ನು ಕಟ್ ಮಾಡಿ ಇಟ್ಟುಕೊಳ್ಬೇಕು. ಅದನ್ನು ಇಟ್ಟುಕೊಂಡು ಚೆನ್ನಾಗಿ ನಾವು ಎಲ್ಲ ಅದನ್ನು ಚೆನ್ನಾಗಿ ಹುಳ ಉಂಟಾ ಉಪ್ಪಟ ಉಂಟಾ ಅಂತ ನೋಡ್ಬೇಕು. ಅದನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಟುಕೊಳ್ಬೇಕು. ಮತ್ತೆ ಒಂದು ಬಾಣಲೆಗೆ ಇದು ಗ್ಯಾಸ್ ಓಪನ್ ಮಾಡಿ ಧನ್ಯ ಜೀರಿಗೆ ಎಲ್ಲ ಹುರಿಬೇಕು. ಹುರಿದು ಅನ್ನು ಒಂದು ತಟ್ಟೆಯಲ್ಲಿ ಹಾಕಿಕೊಳ್ಬೇಕು. ಮತ್ತೆ ಪುನಃ ಮೆಣಸು, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಹುರಿಬೇಕು. ಅದನ್ನೆಲ್ಲ ಹುರಿದು ಒಂದು ತಟ್ಟೆಯಲ್ಲಿ ಹಾಕ್ಬೇಕು. ಪುನಃ ಅಕ್ಕಿಯನ್ನು ಹುರಿಬೇಕು ಮೇಡಮ್. ಅಕ್ಕಿಯನ್ನು ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಹುರಿದು ಅದನ್ನು ತೆಗೆದುಕೊಳ್ಬೇಕು. ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಒಂದೊಂದನ್ನೇ ಹಾಕಿ ಮಿಕ್ಸಿ ಜಾರಿಗೆ ಹುಡಿ ಮಾಡಿಕೊಳ್ಬೇಕು. ಕೊಂಡು ಅದನ್ನು ಮತ್ತೆ ತಗಡೆ ಸೊಪ್ಪು ಉಂಟಲ್ಲ ಅದನ್ನು ತಣ್ಣಗೆ ಆದ ಮೇಲೆ ತಗಡೆ ಸೊಪ್ಪನ್ನು ಎಣ್ಣೆಯಲ್ಲಿ ಹುರಿಬೇಕು. ಎಣ್ಣೆ ಬಣಲೆಗೆ ಎಣ್ಣೆ ಹಾಕಿ ಸಾಸಿವೆ ಬೆಳ್ಳುಳ್ಳಿ ಹಾಕಿ ಹುರಿಬೇಕು. ಮತ್ತು ಈ ತಗಡೆ ಸೊಪ್ಪನ್ನು ಹಾಕ್ಬೇಕು. ಹಾಕಿ ಅದನ್ನು ಹುರಿದ ಮೇಲೆ ಈ ಹುರಿದ ನಾವೆಲ್ಲ ಹುರಿ ಮಾಡಿಕೊಂಡಿದ್ದ ಪೇಸ್ಟ್ ಅನ್ನು ಎಲ್ಲ ಅದಕ್ಕೆ ಹಾಕ್ಬೇಕು ಮೇಡಮ್. ತೆಂಗಿನ ತುರಿ ಹುರಿದುಕೊಂಡು ಇಡ್ಬೇಕು.
0: ಎಷ್ಟು ದಿನಕ್ಕೊಮ್ಮೆ ಬಳಸ್ತಿರ್ತೀರಾ ನೀವು? ಎಷ್ಟು ದಿನಕ್ಕೊಮ್ಮೆ ಬಳಸ್ತಾ ಇರ್ತೀರಿ ಈ ತರ?
2: ಚೆನ್ನಾಗಿ ಮಾಡಿ, ನನಗೆ ಅದಕ್ಕೆ ಪ್ರೈಸ್ ಬಂದಿದೆ ಮೇಡಮ್.
0: ಹೌದಾ? ಬಹುಮಾನ ಬೇರೆ ಬಂದಿತ್ತಾ?
2: ಬಹುಮಾನ ಅಂದ್ರೆ 10-20 ಜನ ಎಲ್ಲ ತರದ ಅಡಿಗೆ ಎದ್ದು ಮಾಡಿ ಕೊಡ್ಬೇಕು ಮೇಡಮ್. ಅದ್ರಲ್ಲಿ ಚಟ್ನಿ ಪುಡಿ, ಸಗಡೆ ಸೊಪ್ಪು ಒಂದು 10-15 ಜನ ತಂದಿದ್ದಾರೆ. ಅದರಲ್ಲಿ ನಾನು ಫಸ್ಟ್ ಮೇಡಮ್.
0: ಓ, ನಿಮಗೆ ಅಭಿನಂದನೆಗಳು. ನಿಜವಾಗಿ ಒಂದು ಆರೋಗ್ಯಕರ ಅಡುಗೆಯನ್ನ ಹೇಳಿದಿರಿ ಇವತ್ತು ಆಕಾಶವಾಣಿಯ ಹುಟ್ಟು ಹಬ್ಬದ ದಿನದಂದು. ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದಗಳು ಸರಸ್ವತಿ ಅವರೇ. ನಮಸ್ಕಾರ.
2: ಅಣ್ಣ ತಂಗಿ ಚಿತ್ರದಿಂದ ಅಣ್ಣ ತಂಗಿ ಬಂದ ಜನ್ಮ ಜನ್ಮದ ಬಂದ.
0: ಹಾ, ಇವತ್ತು ವಿಶೇಷವಾಗಿ ನಾವು ಮಾತನಾಡೋಣ ಅಂತ.
2: ಆಯ್ತು ಮೇಡಮ್.
0: ಸಮಯ ಸಿಕ್ಕಿದಾಗ ಪ್ರಸಾರ ಮಾಡ್ತೀವಿ. ಧನ್ಯವಾದ.
2: ಆಯ್ತು, ಥ್ಯಾಂಕ್ ಯು ಮೇಡಮ್. ನಮಸ್ತೆ.
0: ಈಗ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಯಾರು ಅಂತ ನೋಡೋಣ.
1: ನಮಸ್ತೆ, ಯಾರು, ಎಲ್ಲಿಂದ? ನಮಸ್ತೆ.
0: ಹಲೋ, ನಮಸ್ತೆ. ಹಲೋ, ನಮಸ್ತೆ.
1: ನಮಸ್ತೆ, ಯಾರು?
0: ಹಲೋ, ಹಲೋ, ನಮಸ್ತೆ. ಹಲೋ,
3: ಹಲೋ,
0: ನಮಸ್ತೆ. ಯಾರು, ಎಲ್ಲಿಂದ ಸರ್?
3: ಹಲೋ, ನಮಸ್ತೆ.
0: ನಮಸ್ತೆ, ಯಾರು?
3: ಇದು ಬೆಳತಂಗಡಿ ಕೊಯ್ಯೂರು ಹಳ್ಳಿ ಮನೆ ಹೈದರಾಲಿ. ಇಲ್ಲಿಂದ ಮಾಡ್ತಾ ಇದ್ದೀನಿ.
0: ಹೆಸರು
1: ಯಾರಿದು? ನಿಮ್ ಹೆಸರು?
3: ಹಳ್ಳಿ ಮನೆ ಹೈದರಾಲಿ.
0: ಓಹೋ,
1: ಹೆಸರು ಹಳ್ಳಿ ಮನೆ ಹೈದರಾಲಿ ಅಂತನಾ?
0: ಏನು ವೃತ್ತಿ ಮಾಡ್ಕೊಂಡಿದ್ದೀರಿ?
3: ನಾನು ಈಗ ಒಂದು 12 ವರ್ಷ ಆಯ್ತು ನಿಲ್ಸ್ಕೊಂಡು, ಬಿಲ್ಡಿಂಗ್ ಕಾಂಟ್ರಾಕ್ಟ್ ಮಾಡ್ತಾ ಇದ್ದೆ.
0: ಹಾ ಸರ್.
3: ಈಗ ಪ್ರಾಚೀನ ವಸ್ತು ಸಂಗ್ರಹಕನಾಗಿ ಇದ್ದೀನಿ ಮೇಡಮ್. ಬೇಕಾದಷ್ಟು ಸಂಗ್ರಹ ಇದೆ ನನ್ನಲ್ಲಿ. ಮತ್ತೆ ಸ್ಕೂಲು, ಕಾಲೇಜು, ಸಂಘ ಸಂಸ್ಥೆಗಳಿಗೆಲ್ಲ ನಾನು ಪ್ರದರ್ಶನ ಕೊಡ್ತೀನಿ. ಹಾಗೆ ನಿಮ್ಮ ಮಡಿಕೇರಿಯಿಂದನು ಆರಂಭಾಶಯದಿಂದ ನನಗೆ ಸರ್ಟಿಫಿಕೇಟ್ ಸಿಕ್ಕಿದೆ.
0: ತುಂಬಾ ಸಂತೋಷ. ನಿಮ್ಮ ಒಂದು ಏನ್ ಹೇಳ್ತಾರೆ ಸಿಹಿ ವಿಷಯವನ್ನ ಹಂಚಿಕೊಂಡಿದ್ದೀರಿ. ಆಕಾಶವಾಣಿಯನ್ನ, ಮಡಿಕೇರಿ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಕೇಳ್ತೀರಾ?
3: ಕೇಳ್ತಾ
0: ಇದ್ದೀನಿ. ಯಾವೆಲ್ಲ ಕಾರ್ಯಕ್ರಮ ಕೇಳ್ತೀರಿ ಸರ್?
3: ಅರೆ ಭಾಷೆ ವಾರ್ತೆಯನ್ನು ಕೇಳ್ತೀನಿ.
0: ಐಸಿರಿ, ಅರೆ ಭಾಷೆ ಐಸಿರಿ.
3: ಐಸಿರಿ
0: ಮತ್ತೆ
3: ಚಿತ್ರ ಕಾವೇರಿ. ಮತ್ತೆ ನಿಮ್ಮ ಮಕ್ಕಳ ಕಾರ್ಯಕ್ರಮ ಬರುತ್ತಲ್ಲ,
0: ಚಿನ್ನರ ಲೋಕ.
3: ಚಿನ್ನರ ಲೋಕ ಅಂದ್ರೆ ಮನೆಯಲ್ಲೇ ಇರ್ತೀನಲ್ಲ ನಾನು, ಅದೆಲ್ಲ ಕೇಳ್ತಾ ಇರ್ತೀನಿ ಇಡೀ ದಿವಸ. ನನಗೆ 6 ವರ್ಷ ವಯಸ್ಸಿಂದ ರೇಡಿಯೋ ನೋಡ್ತಾ
0: ಇದ್ದೀನಿ. ಈಗ ನಿಮ್ಗೆ ಒಂದು ಪ್ರಶ್ನೆ
3: ಹೇಳಿ.
0: ಮರೆಯಲಾರದಂತಹ ಘಟನೆ ಯಾವುದು ನಿಮ್ಮ ಪಾಠ ಕಲಿಸಿದಂತಹದ್ದು?
3: ಮರೆಯಲಾಗದು ಅಂತ ಹೇಳಿದ್ರೆ ತುಂಬಾ ಇದೆ ಮೇಡಮ್.

0: ಯಾವುದಾದ್ರು ಒಂದು ಹೇಳಿ ಚುಟುಕಾಗಿ.
1: ಮರೆಯಲಾಗುತ್ತೆ ಅಂದ್ರೆ, ನಾನು ಒಂದ್ಸಲ ಅಕ್ಕಿ ಹೊತ್ತುಕೊಂಡು ಹೊಳೆಯಲ್ಲಿ ಬರುವಾಗ ಹೊಳೆಯಲ್ಲಿ ಹೋಗಿದ್ದೆ. ತುಂಬಾ ದೂರ ನನ್ನನ್ನು ಹೊಳೆಯಲ್ಲಿ ಹೋಗಿತ್ತು. ಅವಾಗ ನನಗೆ 12 ವಯಸ್ಸು. ಅದು ಇವತ್ತಿಗೂ ನನಗೆ ಹೊಳೆ ನೋಡಿದ ತಕ್ಷಣ, ಮಳೆ ನೋಡಿದ ತಕ್ಷಣ ತುಂಬಾ ಭಯ ಆಗುತ್ತೆ, ತುಂಬಾ ನೆನಪಾಗುತ್ತೆ.
0: ಒಂದು ಕ್ಷಣ ಮೈ ಮರ್ತಿದ್ರು ನೀವ್ ಇರ್ತಿರ್ಲಿಲ್ಲ ಅಲ್ವಾ? ಜೀವಕ್ಕೆ ಅಪಾಯ ಆಗೋದು.
1: ಲೆಕ್ಕಿ ಗಿಡ ಸಿಕ್ತು, ಅದ್ರ ಹಿಡ್ಕೊಂಡು ಯಾವಾಗ ಬಚಾವಾಗಿ ಬಂದಿದ್ದೀನಿ.
0: ಯಾಕೆ ಅವಾಗ ಬಸ್ ಇರ್ಲಿಲ್ವಾ?
1: ಇಲ್ಲ, ಹೊಳೆ ದಾಟಬೇಕಾಗಿತ್ತು, ದೋಣಿ ಇರ್ಲಿಲ್ಲ. ಹಾಗೆ ಸಣ್ಣ ವಯಸ್ಸಲ್ಲಿ
0: ತುಂಬಾ ಭಯ ಇತ್ತು. ನಾವೇ ಆ ಸ್ಥಾನದಲ್ಲಿ ನಿಂತ್ರೆ ತುಂಬಾ ಭಯ ಆಗತ್ತೆ ಅಲ್ವಾ? ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತೀರಿ, ಬದುಕಿದೆಯಾ ಅಂತ.
2: ದೇವರ ದಯದಲ್ಲಿ
0: ಬದುಕಿದೆಯಾ ಅಂತ
1: ಬದುಕಿ ಬಂದಿದ್ದೀನಿ.
0: ಹಾ ಹಾ ಹಾ, ನಿಮ್ಮ ಜೀವ ಹೇಳ್ತಾ ಇರ್ಬೋದು ಬದುಕಿದೆ ಅಂತ. ನೀವು
2: ಇವರಿಗೂ ಮರು ಜನ್ಮ ಸಿಕ್ಕಿದೆ ಅಂತ ಆಯ್ತು.
0: ಹೌದು ಹೌದು ಹೌದು.
1: ಎರಡನೇ ತರಗತಿ ನಾನು.
0: ಓ, ಅವಾಗ ನೋಡಿ, ಅದನ್ನ ಮರೆಯಲಾರದಂತಹ ಒಂದು ಘಟನೆಯನ್ನ ಪ್ರತಿದಿನ ಬಹುಶಃ ಅವರು ನೆನಪು ಮಾಡ್ಕೊಳ್ತಾರೆ. ಮತ್ತೆ ಈಗ ಈಜಲು ಹೋಗಿ ಬಾಲಕರು ನೀರು ಪಾಲು ಅಂತ ಬರುತ್ತೆ ಸುದ್ದಿ, ಆಗ ಇವ್ರಿಗೆ ಅನ್ಸಿರುತ್ತೆ ನನ್ನ ಸುದ್ದಿನೂ ಇದೇ ರೀತಿ ಬಂದ್ಬಿಡ್ತಾ ಇತ್ತು ಅಂತ ಅಲ್ವಾ? ನೋಡಿ, ನಿಮ್ಮ ಒಂದು ಸಂಗತಿಯನ್ನ ನೋವಿನ ಅಂದ್ರೆ ಬದುಕಿದ್ದು ಕೂಡ ಒಂದು ಏನ ಹೇಳ್ತಾರೆ ಅದಕ್ಕೆ, ಒಂದು ಅವಕಾಶ, ದೇವ್ರು ಕೊಟ್ಟಂತ ಅವಕಾಶ ಅಲ್ವಾ? ಅವಕಾಶವನ್ನ ಸ್ಮರಿಸ್ತಿರಲ್ಲ ನಿಮ್ಗೆ ನಿಜವಾಗಿ ಕೂಡ ನಾವೆಲ್ಲರೂ ಕೂಡ ಶುಭ ಕೋರ್ತೀವಿ.
1: ಮತ್ತೆ ನಿಮ್ಮ ರೇಡಿಯೋ ಹುಟ್ಟು ಹಬ್ಬಕ್ಕೆ ಶುಭ.
0: ಹೌದು, 33ನೇ ವರ್ಷದ ಹುಟ್ಟು ಹಬ್ಬ.
1: ನಾನಿದು ಈ ರೇಡಿಯೋ ಓಪನ್ ಆದಲ್ಲಿಂದ ಮಡಿಕೇರಿ ಕೇಳ್ತಾ ಇದ್ದೀನಿ, ಮಂಗಳೂರು.
0: ಯಾವ್ದಾದ್ರು ಕಾರ್ಯಕ್ರಮ ನೆನಪಿಸ್ಕೊಳ್ಳಿ ನೀವು.
1: ಕಾರ್ಯಕ್ರಮ ಅಂದ್ರೆ ಈಗ ನೀವು ಹಳ್ಳಿ ರೇಡಿಯೋ ಮಾಡ್ತಿದ್ರಲ್ಲ.
0: ಹೌದು,
1: ಅದು ತುಂಬಾ ಇಷ್ಟ ಮೇಡಮ್ ನನಗೆ ಹಳ್ಳಿ ರೇಡಿಯೋ.
0: ಅಬ್ದುಲ್ ರಶೀದ್ ಅವರು
1: ತುಂಬಾ
0: ಪ್ರಸ್ತುತ ಪಡಿಸ್ತಾ ಇದ್ದ
1: ಅಬ್ದುಲ್ ರಶೀದ್ ಅವ್ರನ್ನು ಮತ್ತು ವಿಜಯ ಅಂಗಡಿ ಅವ್ರನ್ನು ನಾನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ.
0: ತುಂಬಾ ಸಂತೋಷ ನಿಮ್ಮ ಅಭಿಪ್ರಾಯಕ್ಕೆ. ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು,
1: ಅಭಿನಂದನೆ ನಿಮಗೂ.
0: ನಮಸ್ಕಾರ ಸರ್.
2: ನಮಸ್ತೆ ಹೈದರಾಲಿ ಅವರೇ.
1: ನನಗಿದು ಫಸ್ಟ್ ಕಾಲ್ ಸಿಕ್ಕಿದ್ರು ಮೇಡಮ್.
0: ಹೌದು, ನಿಮ್ಮ
2: ಒಳ್ಳೆ ದಿನ ಸಿಕ್ಕಿದೆ ನೋಡಿ.
0: ಹೌದು ಹೌದು,
2: ನಿಮ್ ಜೊತೆ ಮಾತಾಡಿ.
1: ರೇಡಿಯೋ ಸಿಬ್ಬಂದಿಯವರಿಗೆ ನನ್ನ ಶುಭಾಶಯ.
2: ಧನ್ಯವಾದಗಳು ಸರ್. ನಿಮಗೂ ಕೂಡ ಶುಭಾಶಯ, ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಧನ್ಯವಾದಗಳು.
0: ನಮಸ್ಕಾರ.
2: ನಮಸ್ತೆ ಸರ್. ಈಗ ಮುಂದಿನ ಕರೆ ನೋಡುವ ಮೇಡಮ್. ನಮಸ್ತೆ, ಯಾರಿದು, ಎಲ್ಲಿಂದ? ನಮಸ್ತೆ, ಹಲೋ.
0: ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಆಗಿದೆ. ಹಲೋ, ನಮಸ್ತೆ.
3: ಹಲೋ,
0: ನಮಸ್ತೆ, ಯಾರು, ಎಲ್ಲಿಂದ?
3: ಹಾ, ನಮಸ್ತೆ ಮೇಡಮ್, ನಾನು ಕೊಡಗಿನ ಕಲಾವಿದ, ಸಂಗೀತ ಕಲಾವಿದ ಮಾತಾಡ್ತಿದ್ದು, ಮಾಧವ ಚಂದು.
0: ಹೇಳಿ ಸರ್. ನಮಸ್ತೆ.
3: ನಮಸ್ಕಾರ. ಇವಾಗ ಅವಾಗಷ್ಟೇ ಆಕಾಶವಾಣಿಗೆ ಶುಭಾಶಯವನ್ನು ತಲುಪಿಸಲಾಗಿದೆ.
0: ಹೌದು ಹೌದು ಹೌದು, ನಾವೆಲ್ಲ ಕೂಡ ಕೇಳಿದ್ವಿ
3: ನಾನು.
0: ಹೌದು, ಈ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ನಾಣ್ಣುಡಿಯನ್ನ ಹೇಳ್ತೀನಿ.
3: ಹೇಳಿ.
0: ಮರ ತಾನು ಬಿಸಿಲಲ್ಲಿ ನಿಂತರೂ ಅನ್ಯರಿಗೆ ನೆರಳನ್ನೇ ನೀಡುತ್ತದೆ.
3: ಅಂದ್ರೆ ತಾವುಗಳು ಹೇಳ್ತಕ್ಕಂಥದ್ದು, ಮರ ಬಿಸಿಲಲ್ಲಿ ನಿಂತರೂ ಕೂಡ ಅದೇನಾಗುತ್ತೆ ಅಂದ್ರೆ, ನಾವು ಗಿಡವನ್ನು, ಕೆಲವೊಂದು ಗಿಡವನ್ನು ನೆಡ್ತೇವೆ, ಕೆಲವೊಂದು ಗಿಡ ತಾನಾಗಿ ಹುಟ್ಟುತ್ತದೆ.
0: ಅಲ್ಲ, ಅದಕ್ಕೆ ಒಂದು ಮಾನವೀಯತೆಯ ನೆಲೆಗಟ್ಟಿದೆಯಲ್ಲ, ಅದನ್ನ ಹೇಳಿ.
3: ಒಂದು ನಿಮಿಷ ಹೇಳ್ತೇನೆ ಮೇಡಮ್, ಹೇಳ್ತೇನೆ. ಈ ಗಿಡ ಏನಾಗುತ್ತೆ ಅಂದ್ರೆ, ಅದು ಬಿಸಿಲಿಗೆ ಬೆಂದರೂ ಕೂಡ ಮತ್ತೊಬ್ಬರಿಗೆ ನೆರಳನ್ನು ಕೊಡಬೇಕೆಂಬತಕ್ಕಂತ ಆಕಾಂಕ್ಷೆಗಳನ್ನ ಅದು ಇಟ್ಕೊಳ್ತದೆ.
0: ಹೌದು
3: ಪಾಪ, ಅದು ನೋಡಿ, ನಾವ್ ಅದಕ್ಕೆ ನೀರು ಹಾಕೋದಿಲ್ಲ.
0: ಹೌದು,
3: ಏನು ಮಾಡೋದಿಲ್ಲ. ಸಂದರ್ಭಗಳು ಬಂದ್ರೆ ನಮ್ಮ ಮನೆಗೆ ಏನಾದ್ರು ಮರ ಬೇಕು ಹೇಳ್ಬಿಟ್ಟು ಕಡ್ದು
0: ಬಿಡುದು. ಹೌದು,
3: ಹಾಗಾಗಿ ಇದನ್ನ ಈ ತರ ಮಾಡಬಾರ್ದು. ಯಾಕಂದ್ರೆ ನಾವು ನಿಜವಾಗ್ಲು ಹೇಳ್ಬೇಕಾಗಿದ್ರೆ, ಪರಿಸರವನ್ನ ನಾವು ಕಾಪಾಡ್ಲೇಬೇಕು. ಪರಿಸರ ನಮಗೆ ಇಲ್ಲ ಅಂದ್ರೆ ನಾವು ಬದುಕುದಿಲ್ಲ. ನೀವು ತಾವುಗಳ ಆವಾಗ ಹೇಳಿದ್ರಿ, ಬದುಕಿದೆಯಾ ಬದುಕಿದೆಯಾ ಅಂತ ಹೇಳಿ ನಿಲ್ತಿದ್ರಿ.
0: ಹೌದು, ಬದುಕಿದೆಯಾ ಬಡ ಜೀವವೇ ಅಂತ. ಯಾಕೆ ಅಂತ ಹೇಳಿದ್ರೆ ಆಸರೆ ಆಗಲ್ಲ ಅಲ್ವಾ? ಈಗ ವ್ಯಕ್ತಿಗತವಾಗಿ ಬೇಸರ ಆಗಬಹುದು ಹಲವರಿಗೆ ನಾವು ಮಾತನಾಡುವಾಗ ಅಲ್ವಾ?
3: ಅದರಲ್ಲಿ ಬೇಸರ ಏನಿಲ್ಲ, ಅದು ಒಳ್ಳೆ ವಿಚಾರಗಳೇ. ಅದರಲ್ಲಿ ಬೇಸರ ಮಾಡ್ಲಿಕ್ಕಿಲ್ಲ. ಹಾಗಾಗಿ ನಾವು ಹೇಳ್ತೀವಿ, ಇನ್ನೊಂದು ಇವತ್ತಿನ ಹೊಸ ಯುಗಾರಂಭ.

0: ಯಾಕಂದ್ರೆ
1: ಹ್ಮ್
0: ನೋಡಿ, ಆಕಾಶವಾಣಿಗೆ ಇವತ್ತು 33.
2: ಹೌದು,
0: ರಕ್ಷಾಬಂಧನ ಇವತ್ತೇ ಪ್ರಾರಂಭ. ಅದರ ಜೊತೆಯಲ್ಲಿ ಸಂಸ್ಕೃತ ಭಾಷೆ, ಸಂಸ್ಕೃತ ಭಾಷೆ ಹುಟ್ಟಿದ್ದು 1600 ಹುಟ್ಟಿದ್ದು. ಇವಾಗ ನೋಡಿ, ಸಂಸ್ಕೃತ ಭಾಷೆಗೆ ಇಷ್ಟು ವರ್ಷ ಆಯ್ತು. ನಾವು 69ನೇ ಕಾರ್ಯಕ್ರಮವನ್ನು ತಕೊಂಡಿದ್ದೇವೆ. ಈಗ ನಾವು ಆಚರಣೆ ಮಾಡಿದ್ದು ಸಂಸ್ಕೃತ ಭಾಷೆಯನ್ನ 1969ರಲ್ಲಿ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಎಲ್ಲ ಇವತ್ತು ಬರ್ತಕ್ಕಂತ ಈ ಶ್ರಾವಣ ಮಾಸ ಇದೆ ಅಲ್ವಾ, ನಮ್ಮ ಮನಸ್ಸಿನಲ್ಲಿರ್ತಕ್ಕಂತ ರಾವಣ ಹೋಗಿಬಿಟ್ಟು ಶ್ರಾವಣ ಬರ್ತಾ ಇದ್ದಾನೆ.
1: ತುಂಬಾ
0: ಸಂತೋಷವಾಗ್ತದೆ
1: ಅಲ್ಲ, ಈಗ ತುಂಬಾ ಸಂತೋಷ ಆಯ್ತು ನಿಮ್ಮ
2: ಮಾತು ಕೇಳಿ
1: ಅಭಿಪ್ರಾಯಕ್ಕೆ. ಈಗ ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ ಅಲ್ಲ, ಆಕಾಶವಾಣಿಯ ಕಾರ್ಯಕ್ರಮಗಳನ್ನ ನೀವು ಕೇಳ್ತಾ ಇದ್ದೀರಿ, ನಿಮ್ಮ ಮಾತುಗಳನ್ನು ಕೂಡ ಹಲವರು ಆಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳನ್ನ ಶ್ರೋತೃ ಬಾಂಧವರಿಗೆ ಕೊಡಬಹುದು ಅಂತ ನೀವು ಹೇಳ್ತೀರಿ?
0: ಇವಾಗ ಬರ್ತಕ್ಕಂತ ಕಾರ್ಯಕ್ರಮಗಳು ಬಹಳಷ್ಟು ಸುಲಲಿತವಾಗಿ ಮತ್ತು ಸುಂದರವಾಗಿ ಬರ್ತಿದೆ. ಇವತ್ತು ಬೆಂಗಳೂರು ಕೇಂದ್ರದಿಂದ ನಮ್ಮ ಕೊಡಗಿನ ಜನರಲ್ಲಿ ಇವರು ಬೇಳೆತ್ನವರು
1: ಹೌದು
0: ಮಾತಾಡ್ತಕ್ಕಂತ ಮಾತುಗಳು ಆವಾಗ ನನ್ನ ಮನಸ್ಸು ಹೇಳ್ತಿತ್ತು, ನನ್ನ ಕೊಡಗಿನಲ್ಲಿ ಹುಟ್ಟಿರ್ತಕ್ಕಂತ ನಾನೇ ಧನ್ಯ ಅಂತ. ಯಾಕಂದ್ರೆ ಅವರು ನೋಡಿ, ಅವರಿಗೆ ಹೇಗಂದ್ರೆ ನಮಗೆ ಮನೆ ಒಂದೇ ಇರೋದು.
1: ಹೌದು,
0: ಅವರಿಗೆ ಇಡೀ ಭಾರತದ ಮನೆ.
1: ಹೌದು,
0: ನಮ್ಮನ್ನ ಕಾಯ್ಲಿಕ್ಕೆ ಅವರ ಹೆಂಡತಿ ಮಕ್ಕಳನ್ನ ಅವರ ಮನೆ ಮಕ್ಕಳನ್ನು ಬಿಟ್ಟು ದೇಶಕ್ಕೋಸ್ಕರ ಅಂತ ಹೋಗ್ತಾರೆ. ತಾವುಗಳು ಹೇಳ್ಬಹುದು ಅವರಿಗೆ ಪೆನ್ಷನ್ ಬರ್ತದೆ, ಮತ್ತೊಂದು ಬರ್ತದೆ ಪೆನ್ಷನ್ 1000 ಬರ್ತದೆ.
1: ಯಾರು ಇಲ್ಲ ಇಲ್ಲ, ಯಾರು ಅಷ್ಟು ಹಗುರವಾಗಿ ಮಾತನಾಡಲ್ಲ, ಕ್ಷಮಿಸಿ. ಇಲ್ಲ ಇಲ್ಲ ಇಲ್ಲ ಇಲ್ಲ, ಯಾರು ಕೂಡ ನಾವು ಗಮನಿಸಿದ ಹಾಗೆ ಸೇನಾ ಸ್ಮರಣೆ ಕಾರ್ಯಕ್ರಮಕ್ಕೆ ಬರ್ತಾರೆ, ಎಷ್ಟು ದೇಶಭಕ್ತಿ ಶ್ರದ್ಧೆ ಈ ಭಾವನೆಗಳಿಂದ ಅವ್ರು ಮಾತನಾಡ್ತಾರೆ. ಯಾರು ಕೂಡ ಅವ್ರಿಗೆ ಪೆನ್ಷನ್ ಬರುತ್ತೆ ಅಂತ ಅಷ್ಟು ಹಗುರವಾಗಿ ಮಾತನಾಡಲ್ಲ. ನೀವು ಗ್ರಹಿಸಬೇಕು. ಇಲ್ಲ, ಅದನ್ನೆಲ್ಲ ನಾವು ಈ ತರ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಹಾಗೆಲ್ಲ ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ
0: ಆಕಾಶವಾಣಿ ಮತ್ತು ಅವರು ಮಾತಾಡ್ತಕ್ಕಂತ ಎಲ್ಲಾ ಕಾರ್ಯಕ್ರಮಗಳು, ಈ ಯಕ್ಷಗಾನ ಕಾರ್ಯಕ್ರಮಗಳಿರ್ಬೋದು, ಆಮೇಲೆ ಕಗ್ಗದ ಸೀರೆ ಇರ್ಬೋದು,
1: ರಕ್ಷಣಾ ಸೇವೆಯ ತಾರೆ,
0: ಹೌದು, ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮೂಡಿ ಬರ್ತವೆ.
1: ತುಂಬಾ ಸಂತೋಷ. ಎಲ್ಲಾ ಕಾರ್ಯಕ್ರಮಗಳನ್ನ ಕೇಳ್ತೀರಿ ಮತ್ತೆ ಪ್ರೀತಿಯಿಂದ ಭಾಗವಹಿಸ್ತೀರಿ.
0: ನಾನು ಆಕಾಶವಾಣಿಗೆ ಬಂದದ್ದೇ ಫಸ್ಟ್ ಗೆ ಆಕಾಶವಾಣಿ ಪ್ರೋಗ್ರಾಮ್ ಮಾಡಿದ್ದೆ ಕೊಡಗಿನ ನಮ್ಮ ಮಡಿಕೇರಿ ಆಕಾಶವಾಣಿಯಲ್ಲಿ. ಅವಾಗ ಅರೆಭಾಷೆ ಕಾರ್ಯಕ್ರಮ, ದೊಡ್ಡತ್ತೆ ಮಗಳ ಮೀನ ಮನೆ ಕಡೆಗೆ ಯಾಕಿಲ್ಲ ನಿಂಗೆ ಜ್ಞಾನ ಎಂಬತಕ್ಕಂತ ಹಾಡನ್ನು ಹಾಡಿದ್ದು.
1: ಮತ್ತೊಮ್ಮೆ ನಾವು ಮಾತನಾಡೋಣ.
0: ಬೇರೆ ಆಕಾಶವಾಣಿಗೆ ಹೋಗುವಾಗ ಏನು ಭಯ ಆಗ್ಲಿಲ್ಲ.
1: ನಿಮ್ಮ ಅಭಿಪ್ರಾಯಕ್ಕೆ
0: ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೇನೆ.
1: ಮಾಧವನ್ ಅವರೇ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನಮಸ್ಕಾರ.
2: ಸಂತೋಷ ಮಾಧವ ಅವರೇ, ಶುಭ ದಿನ.
0: ತುಂಬಾ ತುಂಬಾ ಧನ್ಯವಾದಗಳು. ತುಂಬಾ ಧನ್ಯವಾದಗಳು.
1: ಈಗ ಸೋನಿ ಅವರೇ
2: ಹೇಳಿ.
1: ಈಗ ನಾವು ಆರಂಭದಲ್ಲಿ ಹೇಳಿದ್ವಿ, ನಮ್ಮ ಒಂದು ಈ ಕಾರ್ಯಕ್ರಮಗಳನ್ನ ಸಾಕಷ್ಟು ಶ್ರೋತೃಗಳು ಕೇಳ್ತಾರೆ. ಅದರಲ್ಲಿ ನಿವೃತ್ತ ಅಧಿಕಾರಿಗಳಿರ್ತಾರೆ, ಉಪನ್ಯಾಸಕರಿರ್ತಾರೆ, ಪುಟ್ಟ ಪುಟ್ಟ ಮಕ್ಕಳಿರ್ತಾರೆ, ಮತ್ತೆ ಯುವ ಸ್ನೇಹಿತರಿರ್ತಾರೆ, ಮತ್ತೆ ಮಹಿಳೆಯರು ಅಂದ್ರೆ ನಮ್ಮ ಮಹಿಳಾ ಲೋಕದಲ್ಲಿ ಅವರು ಗೆಳತಿಯರು ಅಲ್ವಾ, ಅವರು ಕೂಡ ಕಾರ್ಯಕ್ರಮವನ್ನ ಕೇಳ್ತಾರೆ. ಮತ್ತೆ ವೃದ್ಧಾಪ್ಯವನ್ನ ಅನುಭವಿಸ್ತಾ ಇರ್ತಕ್ಕಂಥವರು ಕೂಡ ಕಾರ್ಯಕ್ರಮವನ್ನ ಕೇಳ್ತಾರೆ. ಅವರೆಲ್ಲರೂ ಕೂಡ ಹೇಳುವಂತಹದ್ದು, ಏನೋ ಒಂದು ಕಲಿಯೋದಿದೆ ಆಕಾಶವಾಣಿಯಲ್ಲಿ ಅಂತ ಹೇಳುವಾಗ, ಆಕಾಶವಾಣಿಯ ಒಂದು ಶ್ರವ್ಯ ಮಾಧ್ಯಮ ಏನಿದೆ, ಇದು ಒಂದು ವಿಶೇಷವಾದಂತಹ ಧ್ವನಿಯೊಂದಿಗೆ, ವಿಶೇಷವಾದಂತಹ ವಿಷಯದೊಂದಿಗೆ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಬೇಕಾಗುತ್ತೆ ಅಲ್ವಾ. ಇಂತಹ ಸಂದರ್ಭದಲ್ಲಿ ನಮ್ಮ ಶ್ರೋತೃಗಳು ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳೋದಿಕ್ಕೆ ಗೀತ ಮಾಧುರ್ಯ ಅಂತ ಕಾರ್ಯಕ್ರಮ ಆರಂಭ ಮಾಡಿದ್ವಿ. ಅಲ್ಲಿ ಒಬ್ರು ಹಾಡನ್ನ ಕಲ್ತ್ಕೊಂಡು ಹಾಡಿದ್ರು. ಇದಕ್ಕೆ ಕಾರಣ ಆಕಾಶವಾಣಿ ಅಂತ. ಸಾಕಷ್ಟು ಶ್ರೋತೃಗಳು ಗಾಯಕರು ಆಕಾಶವಾಣಿಯನ್ನ ಕೇಳ್ತಾನೆ ತಮ್ಮಲ್ಲಿರುವಂತಹ ಪ್ರತಿಭೆಯನ್ನ ಹೊರಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತೊಂದು ಸಂಗತಿ ಅಂತ ಹೇಳಿದ್ರೆ, ಒಂದು ಕಾಲದಲ್ಲಿ ಅಂದ್ರೆ 1993ರಲ್ಲಿ ಆಕಾಶವಾಣಿ ಅಂತ ಒಂದು ಈ ಕಟ್ಟಡ ಮತ್ತೆ ಸುತ್ತಮುತ್ತಲು ಇದ್ದಂತಹ ಪ್ರದೇಶ ಹೀಗಿತ್ತು ಅಂತ ಹಲವರು ಹೇಳಿದ್ದಾರೆ. ಅಂದ್ರೆ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಬಂದಾಗ ಅಥವಾ ಹೇಗಿತ್ತು, ಈಗ ಹೇಗಾಗಿದೆ ಅಂತ ಅವರು ಯೋಚನೆ ಮಾಡುವಾಗ ಬಹಳಷ್ಟು ಕಷ್ಟ ಇತ್ತು ಆಗ ಅಲ್ವಾ. ಆದಾಗ್ಯೂ ಕೂಡ ಆ ಕಷ್ಟದಲ್ಲಿಯೂ ಕೂಡ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ಕೇಳಿದ್ದಾರೆ. ಎಷ್ಟು ನಿರೂಪಕರು, ಎಷ್ಟು ಕಾರ್ಯಕ್ರಮ ನಿರ್ವಾಹಕರು,

0: ಬಂದು ಹೋಗಿದ್ದಾರೆ. ಅವರೆಲ್ಲರನ್ನ ಕೂಡ ಇವತ್ತಿಗೂ ಸ್ಮರಿಸ್ತಾರೆ. ನಮಗೆ ಇತ್ತೀಚೆಗೆ ಅಂತ ಅಂದರೆ ಶಾರದಾನಂಜಪ್ಪ, ಹಿರಿಯ ಉದ್ಘೋಷಕರಾಗಿ ಸೇವೆಯಿಂದ ನಿವೃತ್ತರಾದಂಥವರು, ಮತ್ತು ಸುಬ್ರಾಯ ಸಂಪಾಜ, ಇವರನ್ನು ಇನ್ನೂ ಕೂಡ ನೆನಪು ಮಾಡಿಕೊಳ್ತಾರೆ. ಅಂಗಡಿ ಅಂಗಡಿಗಳಲ್ಲೂ ಕೂಡ ಅವರನ್ನು ಯಾವತ್ತೂ ಕೂಡ ಮರೆಯಲ್ಲ. ನಾವು ಹೊಚ್ಚ ಹೊಸ ಕಾರ್ಯಕ್ರಮಗಳನ್ನು ಪ್ರೀತಿಯಿಂದ ನಮ್ಮ ಮನಸ್ಸನ್ನು ತಟ್ಟಿದ್ದಾರೆ ಅಂತ. ಬಹುಶಃ ಇವಾಗಲೂ ಕೂಡ ಅವರು ಕಾರ್ಯಕ್ರಮವನ್ನ ಕೇಳ್ತಾ ಇರಬಹುದು ಅಲ್ವಾ. ನಾವು ಅವರನ್ನು ಕೂಡ ನಾವು ಕೂಡ ನೆನಪು ಮಾಡ್ಕೊಳ್ಳೋಣ ಅಲ್ವಾ. ಯಾಕೆ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯನ್ನ ಕಟ್ಟುವುದು ಸುಲಭ, ಆದರೆ ಅದನ್ನು ಮುನ್ನಡೆಸಿಕೊಂಡು ಹೋಗೋದಿದೆಯಲ್ಲ, ಅವರ ಒಂದು ವಿಶೇಷ ಧ್ವನಿ, ವಿಶೇಷ ಕಾಳಜಿ, ಮತ್ತು ಯಾರು ಸಂಪರ್ಕಕ್ಕೆ ಬರ್ತಾರೆ ಅವರಿಗೆ ಒಂದು ಮಾಹಿತಿಯನ್ನು ಕೊಡುವಂಥದ್ದು, ಜ್ಞಾನವನ್ನ ಕೊಡುವಂಥದ್ದು, ಇವೆಲ್ಲವನ್ನೂ ಕೂಡ ಅವರು ಅವರ ಒಂದು ಪ್ರತಿಭೆ ಏನಿದೆ, ಸಹಜವಾಗಿ ಬಂದಿರತಕ್ಕಂಥ ಪ್ರತಿಭೆಯನ್ನು ಬಳಸಿಕೊಂಡು ಅವರು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ ಅಲ್ವಾ. ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬನ್ನಿ,
1: ದೂರವಾಣಿ ಸಂಖ್ಯೆಯನ್ನು ಹೇಳ್ಬಿಡ್ತೇನೆ ಹೊಸ ಶ್ರೋತೃಗಳಿಗಾಗಿ. ಆಕಾಶವಾಣಿಯ 33ನೇ ಸಂಸ್ಥಾಪನಾ ವರ್ಷಾಚರಣೆಯ ಅಂಗವಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ನಡೀತಾ ಇದೆ ಶ್ರೋತೃಗಳೇ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281219. ಕೋಡ್ ಸಂಖ್ಯೆ 08272. ಕರೆಯಲ್ಲಿ ಒಬ್ರು ಶ್ರೋತೃ ಇದ್ದಾರೆ, ಮಾತನಾಡಿಸೋಣ. ನಮಸ್ತೆ, ಯಾರು, ಎಲ್ಲಿಂದ?
2: ನಮಸ್ಕಾರ ಮೇಡಮ್, ನಾನು ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮೇಡಮ್.
1: ಮಧುಕುಮಾರ್ ಅವರೇ, ಹೇಗಿದ್ದೀರಾ? ಓಕೆ, ನಿಮ್ಗೆ ಆಕಾಶವಾಣಿಯ 33ನೇ ಸಂಸ್ಥಾಪನಾ ವರ್ಷಾಚರಣೆಯ ಶುಭಾಶಯಗಳು.
0: ಅವರು ಶುಭಾಶಯಗಳನ್ನು ಹೇಳ್ತಾರೆ, ಅವರು ಹೇಳ್ತಾರೆ ಸಂಸ್ಥಾಪನಾ ದಿನ ಅಂತ ಅಷ್ಟೇ ಹೇಳಬೇಕು.
1: ಅವರು ಕೇಳಿದ್ರಲ್ವಾ, ಅದಕ್ಕೆ ಅವ್ರಿಗೂ ಶುಭಾಶಯ ಹೇಳಿ ಅಂತ ಹೇಳಿದೆ.
0: ಹೇಳಿ ಮಧುಕುಮಾರ್ ಅವರು, ಏನು ಕೆಲಸ ಮಾಡ್ಕೊಂಡಿದ್ದೀರಿ?
2: ನಾನು ಅಗ್ರಿಕಲ್ಚರ್, ಒಂದು ಪ್ರಾವಿಷನ್ ಸ್ಟೋರ್ ಇದೆ ಊರಲ್ಲಿ.
0: ತುಂಬಾ ಸಂತೋಷ.
2: ನಾನು ನಿರಂತರವಾಗಿ ಹಾಸನ, ಮಡಿಕೇರಿ, ಮೈಸೂರು ಮೂರು ಕೇಂದ್ರದ ಕಾರ್ಯಕ್ರಮಗಳನ್ನ ಕೇಳ್ತೀನಿ.
0: ಈಗ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಿದ್ದೀರಾ, ಯಾವ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗುತ್ತೆ?
2: ನನಗೆ ಪತ್ರಬಿಂಬ ಪ್ರತಿಬಿಂಬ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು
0: ಹಿಂದೆ.
2: ಕಾರ್ಯಕ್ರಮಗಳನ್ನ ಆಧಾರಿತ ನಮ್ಮ ಅಭಿಪ್ರಾಯಗಳನ್ನ ತಿಳಿಸಲಿಕ್ಕೆ ಇದ್ದಂತ ವೇದಿಕೆ ಅದು. ಆಮೇಲೆ ಗೀತ ಕಾವೇರಿ, ಚಿತ್ರ ಕಾವೇರಿ, ಇವೆಲ್ಲ ಟಾಪ್ ಒನ್ ಕಾರ್ಯಕ್ರಮಗಳು. ಗೇಮ್ ಶೋ ಭಾನುವಾರ ಬರ್ತಾ ಇತ್ತು, ಕಾದು ಕುಳಿತಿದ್ದು ಆ ಕಾರ್ಯಕ್ರಮಕ್ಕೆ. ಮಕ್ಕಳ ಕಾರ್ಯಕ್ರಮ ಅವೆಲ್ಲ ತುಂಬಾ ಚೆನ್ನಾಗಿತ್ತು. ಗೇಮ್ ಶೋದಲ್ಲಿ ಒಬ್ಬೊಬ್ರು ನಿರೂಪಕರು ಒಂದೊಂದು ವಿಷಯಗಳನ್ನ ಹೊತ್ತು ನಮ್ಮನ್ನ ಆಟ ಆಡಿಸ್ಲಿಕ್ಕೆ ಬರ್ತಿದ್ದಂತ ರೀತಿ ರೋಚಕ. ಮಾದೇಟ್ರೆ ಬೆಳ್ಳಿಯಪ್ಪ ಅವರಂತೂ ತುಂಬಾ ಸೊಗಸಾಗ ನಡೆದ್ಕೊಡೋರು. ನಾವು ಒಂದೊಂದು ಟಾಪಿಕ್ ಯಾವ ಹೆಂಗ್ ಹುಡುಕೊಂಡ್ ಬರ್ತಾರೆ ಈ ಟಾಪಿಕ್ ಗಳನ್ನ, ಅದ್ ಹೆಂಗ್ ನಡೆಸ್ರು, ಅಯ್ಯೋ ನಮಗೆ ಉತ್ತರ ಹೇಳಕ್ಕಾಗದೆ ತಬ್ಬಿ ಬಾಗ್ಬಿಡ್ತಿದ್ದಲ್ಲ.
0: ಈಗ ನೀವ್ ಏನ್ ಕಲ್ತ್ರಿ ಅಂತ ಹೇಳಿ, ಇವಾಗ ನಮಗೂ ಕುತೂಹಲ.
2: ಅದರಿಂದ ತುಂಬಾ ಸಾಕಷ್ಟು ವಿಚಾರಗಳನ್ನ ಆಕಾಶವಾಣಿಯಿಂದ ನಾವು ತಿಳ್ಕೊಂಡು.
0: ಏನಾದ್ರೂ ಒಂದು ಹೇಳಿ, ನಮ್ ಶ್ರೋತೃಗಳು ಕೇಳ್ತಾ ಇದಾರೆ.
2: ಶ್ರೋತೃಗಳು ಕೇಳ್ತಾ ಇದ್ರೆ ಅಂದ್ರೆ ಕಾರ್ಯಕ್ರಮಗಳ ಗುಣಮಟ್ಟಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ಗೆ, ತುಂಬಾ ಅದರಿಂದ ಕಲ್ತಿದ್ದು ಸಾಕಷ್ಟು ಇದೆ. ಪ್ರತಿಯೊಂದು ವಿಷಯಗಳ ಬಗ್ಗೆ ಒಂದು ಸೂಕ್ತವಾದ ಮಾರ್ಗದರ್ಶನವನ್ನ ನೀಡುವ ಏಕೈಕ ಮಾರ್ಗದರ್ಶಕ ಅಂತಂದ್ರೆ ಅದು ಆಕಾಶವಾಣಿ. ತುಂಬಾ ಖುಷಿ ಕೊಟ್ಟಂತ ವಿಚಾರಗಳು, ಎಲ್ಲಾ ಕಾರ್ಯಕ್ರಮಗಳು ಹಳ್ಳಿ ರೇಡಿಯೋ ಟಾಪ್ ಅನ್ನು ರಶೀದ್ ಸರ್ ಹಳ್ಳಿ ಹಳ್ಳಿಗೆ ಹೋಗಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು. ಜಿ ಕೆ ರವೀಂದ್ರ ಕುಮಾರ್ ಇದ್ದ ಕಾಲದಲ್ಲಿ ಅಂತೂ ಅವ್ರ ಕಾರ್ಯಕ್ರಮಗಳು ಇನ್ನೂ ಎಕ್ಸ್ಪರ್ಟ್ ಸಖತ್
0: ಆಗಿದ್ವು.
2: ಮತ್ತೆ ಇವರು ಶ್ರೀನಿವಾಸ್ ಪ್ರಸಾದ್ ಸರ್ ಇದ್ದ ಕಾಲದಲ್ಲೂ ಅವರು ಕಾರ್ಯಕ್ರಮಗಳು ಇದ್ವು, ಸಾತ್ವಿಕ್ ಸರ್ ಇದ್ದ ಕಾಲದಲ್ಲಿ ಇದ್ವು, ಮತ್ತೆ ನೀವು ಇದ್ದೀರಿ ಇವಾಗ. ತುಂಬಾ ಕಾರ್ಯಕ್ರಮಗಳು ಎಲ್ಲವೂ ಚೆನ್ನಾಗಿದ್ದವು. ಮಕ್ಕಳ ಮಂಡಳಿ
0: ನಾವು ಇತ್ತೀಚೆಗೆ ಬಂದಿತ್ತು, ಅವರೆಲ್ಲರೂ ಕೂಡ ಹಿರಿಯರಿದ್ದಾರೆ, ಹಿರಿಯ ಅಧಿಕಾರಿಗಳು, ಹೆಚ್ಚು ಜ್ಞಾನ ಸಂಪತ್ತನ್ನ ತಮ್ಮದಾಗಿಸಿಕೊಂಡವರು ಅವರು.
2: ಹೌದು ಹೌದು
0: ಅಲ್ವಾ.
2: ಜಿ ಕೆ ರವೀಂದ್ರ ಕುಮಾರ್ ಸರ್ದು ಈಗಲೂ ನೆನಿಬೇಕು ನಾವು, ಪಾಪ ಅವ್ರು ಇವತ್ತು ನಮ್ಮೊಂದಿಗೆ ಇಲ್ಲ. ಸಿರಿಕನ್ನಡಂ ಗೆಲ್ಗೆ ಅನ್ಬಿಟ್ಟು ಒಂದು ಇದನ್ನ ಮಾಡಿದ್ರು ತಿಂಗಳ ಕಾಲ. ಕರ್ನಾಟಕ ನಾಡಿನ ನಾಡು ನುಡಿ ಪರಂಪರೆ ಕುರಿತಾದ ಅವ್ರು ಮಾಡಿದ ಕಾರ್ಯಕ್ರಮ ಅದು, ಆಕಾಶವಾಣಿ ಇತಿಹಾಸದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಟಾಪ್ ಒನ್ ಕಾರ್ಯಕ್ರಮ ಅದು.
0: ಹೌದು ಹೌದು,
2: ಕಡಿಮೆ ನಿಮಿಷ ಕಡಿಮೆ ಅವಧಿಗಳ ಕಾರ್ಯಕ್ರಮದಲ್ಲಿ ಇಡೀ ಎಲ್ಲಾ ಚಿತ್ರಣವನ್ನ ಮೂಡಿ ಬರ್ತಾ ಇತ್ತು.
0: ಹೌದು ಹೌದು ಹೌದು,
2: ಒಂದು ಕ್ಷಣ ನೋಡ್ತಾ ಕೇಳ್ತಾ ಇದ್ರೆ ಕೈ ರೋಮಾಂಚನವಾಗಿ ಏನೋ ಒಂಥರ ಪುಳಕ.
0: ಹೌದು ಹೌದು ಹೌದು,
2: ಕನ್ನಡ ನಾಡು ಬಗ್ಗೆ ಅವರ ಧ್ವನಿಯಲ್ಲಂತೂ ಹೇಳ್ತೀರೋದು ಅದನ್ನ.
0: ನಿಮ್ಮ
2: ಆಮೇಲೆ ಶಾರದಾನಂಜಪ್ಪ ಅವರಿಗೂ ಸುಬ್ರಾಯ ಸಂಪಾಜ ಸರ್, ಈಗ ನೀವು ಆಗ್ಲೇ ಹೇಳದ ಹಾಗೆ ಅವರ ಧ್ವನಿ ಮಾತ್ರಿಕತೆಯಿಂದ ಕೇಳುಗರನ್ನ ತಮ್ಮತ್ತ ಹಿಡಿದಿಟ್ಕೊಳ್ತಾ ಇದ್ರು ಅವರು.
0: ಹೌದು ಹೌದು,
2: ಕೇಳುಗರುಗಳು ಅವ್ರ ಧ್ವನಿಯನ್ನ ಆಕರ್ಷಿ, ಒಂದು ಕ್ಷಣ ಅವ್ರ ಧ್ವನಿ ಕೇಳಿಲ್ಲ ಅಂದ್ರೆ ಏನೋ ಒಂಥರ ಆಗ್ಬಿಡುದು.
0: ಹೌದು,
2: ಕಾರ್ಯಕ್ರಮದಲ್ಲಿ ಅವ್ರು ಇದ್ರ ಅಂತಂದ್ರೆ ಏನೋ ಒಂಥರ ಖುಷಿ. ಅದನ್ನ ನಾನು ನಿಜವಾಗ್ಲೂ ಫಸ್ಟ್ ಟೈಮ್ ಮಾತಾಡಿದ್ದು ಕೂಪದ್ರಿ ಶಾರದಾನಂಜಪ್ಪ ಅವ್ರ ಜೊತೆನೆ ಫಸ್ಟ್ ಟೈಮ್ ನಾನು ಲೈವ್ ಪ್ರೋಗ್ರಾಮ್ ಅಲ್ಲಿ ಮಾತಾಡಿದ್ದು. 3/3/2006 9:04 ಸೆಕೆಂಡ್ ಅಲ್ಲಿ ಫಸ್ಟ್ ಟೈಮ್ ಮಾತಾಡಿದ್ದೆ. ಮೂರು ಮೂರು ಎರಡ್

0: ಸರ್ದಾರು 9:04:12 ಅಲ್ಲಿ ಮಾತಾಡಿದ್ದೆ.
1: ಓ, ಏನ್ ಮಾತಾಡಿದ್ರೆ ನೆನಪಿದೆಯಾ?
0: ಅಂದ್ರೆ ಅದೇ ಕಾರ್ಯಕ್ರಮದಲ್ಲಿ ಗೀತೆ, ನಮ್ ಗೀತೆ ಕೇಳಕ್ಕೆ ಪ್ರಸಾರ
1: ಯಾವ
0: ಗೀತೆ
1: ಗೀತೆ
0: ಕೇಳಿದ್ದೆ.
1: ಕೇಳಿದ್ರಿ?
0: ನಾನು ಅವತ್ತು ಚಂದ್ರಮುಖಿ ಪ್ರಣಸಖಿಯಿಂದ ಒಂದು ಗೀತೆಯನ್ನು ಕೇಳಿದ್ದೆ. ಇದೆಲ್ಲ ಒಂದು ಅವಿಸ್ಮರಣೀಯ ಮರೆಯಲಾರಂತಹ
1: ಹೌದು
0: ನೆನಪುಗಳು.
1: ಹೌದು ಹೌದು, ನಮ್ಮ
0: ಇದು
1: ಜೀವನದಲ್ಲಿ ಒಂದು
0: ಹೌದು
1: ಮರೆಯಲಾರದಂತ ಒಂದು
0: ಆಕಾಶವಾಣಿಗೆ
1: ಘಟನೆಗಳು
0: ಒಂದು
1: ಇವೆಲ್ಲವೂ.
0: ತಳಮಟ್ಟದ ಅಡಿಪಾಯವನ್ನು ಹಾಕಿದಂಥವ್ರು ಇವರೆಲ್ಲರೂ ಕೂಡ.
1: ಈಗ ನಿಮಗೆ
0: ಇವರು
1: ಒಂದು ಸೂಕ್ಷ್ಮ ಪ್ರಶ್ನೆ.
0: ಮೇಡಮ್,
1: ಈಗ ರೇಡಿಯೋ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತೆ,
0: ಹೌದು,
1: ಹಲವರು ನಾವು ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ದೀವಿ ಅಂತ ಹೇಳ್ತಾರೆ. ಒಂದು ಮಾಹಿತಿ ನೀಡುವಂತಹ ಕಾರ್ಯಕ್ರಮ ಯಾವುದಾದ್ರೂ ಆಗಬಹುದು, ದಿಕ್ಸೂಚಿ ಆಗಬಹುದು. ಅಲ್ಲ, ನಾನು ಇನ್ನು ಪ್ರಶ್ನೆ ಕೇಳಿಲ್ಲ. ಈಗ ಒಂದು ಕಾರ್ಯಕ್ರಮ ಪ್ರಸಾರ ಆದಾಗ ನಮ್ಮ ಕೆಲಸ ಏನು, ಶ್ರೋತೃವಾಗಿ ನಾವು ಏನನ್ನ ಅರ್ಥ ಮಾಡ್ಕೊಳ್ಬೇಕು?
0: ಈಗ ಗೊತ್ತಿಲ್ಲದೆ ಇರುವಂತ ವಿಚಾರಗಳು ನಮ್ಗೇನಾದ್ರೂ ಅದರಿಂದ ತಿಳಿದಾಗ ನಮ್ಗೆ ತುಂಬಾ ಉಪಯೋಗ ಆಗತ್ತೆ. ಅದನ್ನ ನಾವು ಬೇರೆ ಇನ್ನೊಂದು ಕಡೆ ಅದನ್ನ ವ್ಯಕ್ತಪಡಿಸಬಹುದು, ಹೇಳಬಹುದು. ಈ ಮಾಹಿತಿ ಎಲ್ಲಿ ಸಿಕ್ತು ಅಂತ ನಾವು ಅದನ್ನ ಪೂರಕವಾಗಿ ಅವ್ರಿಗೆ ಹೇಳಬಹುದು. ಇದು ಎಲ್ಲಿಂದ ಸಿಕ್ತು ಅಂದ್ರೆ ಆಕಾಶವಾಣಿಯಿಂದ ಸಿಕ್ತು, ಇಂಥ ಕೇಂದ್ರದಿಂದ ಸಿಕ್ತು ಅಂತಾನು ಹೇಳಬಹುದು.
1: ನಿಮ್ಮ ಹಾಗೆ ನೆನಪಿಟ್ಕೊಳ್ಬೇಕು.
2: ಹೌದು,
1: 6/6/2006
2: ನಿಮ್ಮ ನೆನಪು ತುಂಬಾ
1: ಚೆನ್ನಾಗಿ.
2: ಮಧುಕುಮಾರ್ ಅವರೇ,
1: ತುಂಬಾ ಸಂತೋಷ ಆಯ್ತು.
0: ಮಡಿಕೇರಿಗೆ ಭೇಟಿ ಕೊಟ್ಟಿದ್ದು ಸಹ 2010 January 4
1: ಸೋಮವಾರ.
2: ಏನ್ ವಿಶೇಷ ಇದು, ನೀವು ಟೈಮ್ ಸಮೇತ
1: ನೆನಪಿಲ್ಲ, ಅವ್ರು ಡೈರಿ ಬರೀತಾರೆ ಅನ್ಸುತ್ತೆ ಪ್ರತಿದಿನ.
0: ಡೈರಿ ಬರೀದಿಲ್ಲ, ಎಲ್ಲ ಮೆಮೊರಿ, ನೆನಪಿನ ಶಕ್ತಿ.
1: ತುಂಬಾ ಖುಷಿ ಆಯ್ತು. ಅಂದ್ರೆ ನಿಜವಾದ ಶ್ರೋತೃವಿಗೆ ಇದು ಇರ್ಬೇಕು ಅಂತ, ನೆನಪಿರ್ಬೇಕು.
2: ನಿಮ್ಮ ನೆನಪಿನ ಶಕ್ತಿಯ ರಹಸ್ಯ ಏನು ಅಂತ ತಿಳ್ಕೋಬಹುದಾ ಮಧುಕುಮಾರ್ ಅವರೇ?
0: ಇದು ಆಕಾಶವಾಣಿ ಕೇಳ್ತಾ ಇರೋದ್ರಿಂದನೆ ಬಂದಿರೋದು. ಮೈಸೂರಿಂದ ರಾಜಲಕ್ಷ್ಮಿ ಮೇಡಮ್ ಅವರು ಇದ್ರು ಮೈಸೂರು ಕೇಂದ್ರದಲ್ಲಿ.
1: ರಾಜಲಕ್ಷ್ಮಿ ಶ್ರೀ.
0: ಹೌದೌದು, ಅವರು ನಾನು ನಿಮ್ ಪತ್ರ ನಮ್ಮ ಹತ್ರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಒಂದು ಲೆಟರ್ ಹಾಕಿದಾಗ ಪ್ರಸಾರ ಮಾಡಿದಾಗ ಖುಷಿಯೋ ಖುಷಿ. ಅವರು ಎಲ್ಲ ಹಾಸನದಲ್ಲೆಲ್ಲ ಕೆಲಸ ಮಾಡಿದ್ರೆ.
1: ಈಗ್ಲೂ ಕೂಡ ನಮ್ಮ ಆಕಾಶವಾಣಿಯಲ್ಲಿ ಗಾದೆ ಘಮ್ಮ ಅಂತ ಬರ್ತಾ ಇದೆ. ನಿಮ್ಮಿಷ್ಟದ ಗಾದೆಯ ಬಗ್ಗೆ ನೀವು ಬರೀಬಹುದು, ಒಂದು ಮಾರ್ಗದರ್ಶನ ಆಗುತ್ತೆ.
0: ಮತ್ತೆ ಒಂದು ಸಲಹೆ ಮೇಡಮ್, ಪತ್ರಬಿಂಬ ಪ್ರತಿಬಿಂಬನ ಸಾಧ್ಯವಾದ್ರೆ ಇನ್ನೊಮ್ಮೆ ಅದನ್ನ ನೀವು ಪ್ರಸಾರ ಮಾಡ್ಲಿಕ್ಕೆ ಟ್ರೈ ಮಾಡಬಹುದು.
1: ನಮ್ಮ ಕೇಂದ್ರದ ಮುಖ್ಯಸ್ಥರು ಕೂಡ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ.
0: ಯಾಕೆ ಅಂತಂದ್ರೆ ಆಕಾಶವಾಣಿ ಮತ್ತೆ ಶ್ರೋತೃಗಳ ನಡುವೆ ಇದ್ದಂತ ಏಕೈಕ ಒಂದು ಕೊಂಡಿ ಅಂತಂದ್ರೆ ಅದು ಪತ್ರಗಳು. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಹೆಚ್ಚಿನ ಬಳಕೆ, ಅಂದ್ರೆ ಈಗ ಸಾಮಾಜಿಕ ಮಾಧ್ಯಮಗಳ ಹೆಚ್ಚಿನ ಬಳಕೆಯಿಂದಾಗಿ
1: ಹೌದು
0: ಈ ಪತ್ರ ಬರೆಯುವ ಸಂಸ್ಕೃತಿ ಎಲ್ಲೋ ಒಂದ್ ಕಡೆ ಕಡಿಮೆ ಆಗ್ತಾ ಇದೆ.
1: ಅಲ್ಲ, ಪತ್ರ ಸಂಸ್ಕೃತಿಯನ್ನ ಬರವಣಿಗೆಯನ್ನ ಇಷ್ಟ ಇರುವಂತಹವರು, ಆಸಕ್ತಿ ಅಂದ್ರೆ ಉಳಿಸಬೇಕು ನಾವು ಅನ್ನೋರು ಇವತ್ತಿಗೂ ಕೂಡ ಅವ್ರು ಬರೀತಾರೆ.
0: ಹೌದೌದು, ನಾವು ಕೇಳುವಾಗ ಇಂದಿರಾ ಗಜರಾಜನ್ ಅಂತ ನಿಲಯ ನಿರ್ದೇಶಕರಿದ್ರು. ಒಳ್ಳೊಳ್ಳೆ ಕಾರ್ಯಕ್ರಮಗಳು ಪಾಪ ಅಚ್ಚುಕಟ್ಟಾಗಿ ಅವರು ಅವ್ರ ಮಾಯ ಅವರ ಏನೋ ಅನುಮತಿಯ ಮೇರೆಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬರ್ತಾ ಇತ್ತು.
1: ತುಂಬಾ ಸಂತೋಷ ಆಯ್ತು, ನಿಮ್ಮ ಮುಕ್ತ ಅಭಿಪ್ರಾಯಕ್ಕೆ ಧನ್ಯವಾದಗಳು. ನಮಸ್ಕಾರ.
0: ಅವಕಾಶಕ್ಕಾಗಿ ಮತ್ತೊಮ್ಮೆ ಆಕಾಶವಾಣಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
1: ಧನ್ಯವಾದ.
2: ಶುಭ ದಿನ ಮಧುಕುಮಾರ.
1: ಈಗ ಸೋನಿ, ಈಗ ನಮ್ಮಲ್ಲಿ ಚಿಣ್ಣರ ಲೋಕ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇತ್ತು. ಹಲವರು ಪುಟ್ಟ ಮಕ್ಕಳ ಕಾರ್ಯಕ್ರಮ, ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನ ಇಷ್ಟಪಟ್ರು. ಈಗ ಯಾವುದೇ ಒಂದು ಹೊಸ ಕಾರ್ಯಕ್ರಮವನ್ನ ಆರಂಭ ಮಾಡಬೇಕಾದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಒಂದು ಮಗು, ಆ ಮಗು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಅದು ಕಿಟಕಿಯಲ್ಲಿ ಪಿಳಿ ಪಿಳಿ ಅಂತ ಕಣ್ಬಿಟ್ಕೊಂಡಿತ್ತು. ನೀವು ಕೇಳಲಿಲ್ಲ ಪ್ರಶ್ನೆ, ಆದ್ರೂ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಸಂದರ್ಭದಲ್ಲಿ ಆ ಮಗುವನ್ನ ನೆನಪು ಮಾಡ್ಕೊಳ್ಬೇಕು. ಒಂದು ಮನಸ್ಸನ್ನ ಅರಳಿಸಿದಂತಹ ಮಗು ಅದು. ನನಗೆ ಭಾವುಕ ಕೂಡ ಭಾವುಕತೆ ಕೂಡ ಬರುತ್ತೆ. ಅದು ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಒಂದು ಮನೆಯಲ್ಲಿ ಕಿಟಕಿ ಹತ್ರ ಪಿಳಿ ಪಿಳಿ ಪಿಳಿ ಅಂತ ಕಣ್ಬಿಟ್ಕೊಂಡಿತ್ತು. ಮಾತಾಡಲ್ವಾ ಅಂತ ಅವರ ಅಪ್ಪ ಅಮ್ಮ ಅವ್ರನ್ನ ಕೇಳಿದಾಗ, ಮಾತಾಡಲ್ವಾ ಅದು, ಯಾಕೆ ಮಾತಾಡಲ್ಲ ಅಂತ. ಅದು ಸುಮ್ಮನೆ ಒಂದಷ್ಟು ದಿನ ನೋಡ್ತು ನಾವು ಕೊಡಗಿಗೆ ಬಂದಾಗ ಮಡಿಕೇರಿಗೆ. ಮತ್ತಷ್ಟು ದಿನ ಸ್ವಲ್ಪ ಸ್ಮೈಲ್ ಮಾಡ್ತು, ಮತ್ತಷ್ಟು ದಿನ ಔತ್ಕೊಳಕ್ ಶುರು ಮಾಡ್ತು. ಆಗ ಅವರಪ್ಪ ಹೇಳಿದ್ರು, ಮಕ್ಕಳಿಗೆ ಏನ್ ಕಂಡ್ರಿಷ್ಟ ಹೇಳಿ ಅಂತ. ಸಾಮಾನ್ಯ ಚಾಕ್ಲೇಟ್.
2: ಹೌದು,
1: ಚಾಕ್ಲೇಟ್ ಕೊಟ್ರೆ ನೋಡಿ ನಿಮ್ ದಾರಿಗೆ ಬರ್ತಾಳೆ ಅವಳು ಅಂತ ಅಂದ್ರು. ಆವಾಗ ನಾವು ಚಾಕ್ಲೇಟ್ ಕೊಟ್ಟು ಕೊಡಬಾರ್ದು, ನಾವು ಹೇಳಿ ತಿನ್ಬೇಡಿ ಚಾಕ್ಲೇಟ್ ನ, ಸಿಹಿ ಕೊಡ್ಬೇಡಿ ಅಂತ ಹೇಳ್ತೀವಿ. ಆದ್ರೆ ನಾವು ಆ ಚಾಕ್ಲೇಟ್ ಅನ್ನು ಕೊಟ್ಮೇಲೆ ಅದು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಮಾತಾಡಕ್ ಶುರುವಾಯ್ತು. ಆಗ ಅವ್ರಮ್ಮನಿಗೆ ನಾವು ಹೇಳಿದ್ವಿ, ನೀವು ಈ ಮಗುನ ಕರ್ಕೊಂಡ್ ಬನ್ನಿ ಅಂತ. ಅದಕ್ಕಿಂತ ಮುಂಚೆ ನನ್ನ ಮನಸ್ಸಲ್ಲಿ ಅನ್ಸಿತ್ತು,

0: ಯಾವಾಗೂ ಮಾತಾಡ್ತಾನೆ ಇರ್ಲಿಲ್ಲ. ಆದ್ರೆ ಸ್ವಲ್ಪ ಪ್ರೀತಿ ಹುಟ್ಟಿದ ಮೇಲೆ ಅದು ಮಾತಾಡಕ್ ಶುರು ಮಾಡಿತು. ನನಗೆ ಅನ್ಸಿದ್ದು ಒಂದು ಅಚ್ಚುಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನ ಆರಂಭ ಮಾಡಿದ್ರೆ ಹೇಗೆ ಅಂತ. ಅವರ ಆ ಮಗುವಿನ ಹೆಸರು ಅಮೃತ ಅಂತ, ಅವರ ಅಮ್ಮನ ಹೆಸರು ದೀಪ ಅಂತ. ಆ ದೀಪ ಅವರನ್ನ ನಾನು ಕೇಳಿದೆ, ನೀವು ಕರ್ಕೊಂಡು ಬರ್ತೀರಾ ದಯವಿಟ್ಟು ಅಂತ. ಯಾಕೆ ಅಂತ ಕೇಳಿದ್ರು. ಒಂದು ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ರೆ ಹೇಗೆ ಅಂತ. ಅದು ಬಂದು ಆರಂಭದ ದಿನ ಅವರ ಅಮ್ಮನನ್ನೇ ನೋಡ್ತಾ ಇತ್ತು. ಈ ಸ್ಟುಡಿಯೋದಲ್ಲಿ ಕೂತಾಗ ಪ್ರತಿಯೊಂದಕ್ಕೂ ಅವ್ರ ಅಮ್ಮನನ್ನೇ ನೋಡ್ತಾ ಇತ್ತು. ಆಗ ನಾನು ಕೇಳಿದೆ, ಅದು ಯಾರಿಷ್ಟ ಅಂತ ಕೇಳಿದ್ರೆ ಅಮ್ಮ ಅಂತ ಹೇಳ್ತು. ಅದು ಯಾಕೆಂದರೆ ಆ ಪ್ರಥಮ ಬಾರಿ ಸ್ಟುಡಿಯೋಗೆ ಬಂದಿದ್ದಂಥ ಪುಟ್ಟ ಮಗು, ಅದು ಸ್ವಲ್ಪ ಭಯ ಕೂಡ. ಮತ್ತೆ ನನಗೇನು ಆಶ್ಚರ್ಯ ಅಂತ ಅಂದರೆ, ಮಾತೇ ಆಡದೇ ಇದ್ದಂಥ ಮಗು ಆಕಾಶವಾಣಿವರೆಗೂ ಬಂದಿದೆಯಲ್ಲ ಅಂತ. ಅವರ ಅಮ್ಮ ಚೆನ್ನಾಗಿ ತಯಾರಿ ನಡೆಸಿ ಬಂದಿದ್ರು. ಬಂದಾಗ ಅದು ಮಾತಾಡ್ತಾ ಮಾತಾಡ್ತಾ ಮಾತಾಡ್ತಾ ನನಗೆ ಕತೆ ಹೇಳಬೇಕು ಅಂತ ಅನ್ನಿಸ್ತು. ನೀನು ಕತೆ ಹೇಳ್ತೀಯ ಇಲ್ಲ ನಾನು ಕತೆ ಹೇಳೋ ಅಂತ. ಆ ಮಗುವಿನ ಜೊತೆ ಮಗುವಿನ ಹಾಗೆ ಮಾತನಾಡಿದಾಗ ನೀವು ಹೇಳಿ ನಾನು ಕೇಳ್ತೀನಿ ಅಂತ ಹೇಳಿತು. ನಾನು ಕಥೆಯನ್ನು ಓದಿ ಅವಾಗ ಹೇಳಿ ಅದಕ್ಕೆ ಅವರು ಕಡೆಯಲ್ಲಿ ನೀತಿ ಕಥೆಯನ್ನು ಹೇಳಿದಾಗ ಅದು ಹೇಳ್ತು, ಅದಕ್ಕೆ ಬೇರೆ ಉತ್ತರನೇ ಕೊಡ್ತು. ಅದು ನನಗೆ ನೀತಿ ಕಥೆಯಲ್ಲಿ ಒಂದು ಕಾಗೆಯ ಕತೆ ಗೊತ್ತಲ್ಲ, ಕಲ್ಲನ್ನು ತಗೊಂಡೋಗ ಹಾಕಿದ್ದು. ಅದೇನು ಹೇಳಬೇಕು ಆ ಮಗು ಅಂದರೆ, ಏನು ಹೇಳ್ತು ಅಂತ ಅಂದರೆ, ನಮ್ಮ ಮನೆ ಹತ್ರನೂ ಕೂಡ ಕಾಗೆಗಳು ಬರುತ್ತೆ, ಆದರೆ ಅದು ಕಲ್ಲು ಇಟ್ಕೊಂಡ್ರೆ ಓಡುತ್ತಲ್ಲ ಅಂತ ಕೇಳ್ತು, ಹಾರುತ್ತಲ್ಲ ಅಂತ. ಅಲ್ಲಿಗೆ ಆ ಮಗು ಒಂದು ಅವರಪ್ಪ ಹೇಳಿದಾಗೆ ಒಂದು ಟ್ರ್ಯಾಕ್ಗೆ ಬಂತು ಅಂತ. ಆಗ ಆ ಮಗುವಿನ ಒಂದು ಆಗಮನದಿಂದಾಗಿ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮವನ್ನು ಆರಂಭ ಮಾಡಿದೆ. ಇವತ್ತಿಗೂ ಕೂಡ ನಾವು ಯಾವುದೇ ಒಂದು ಅಂಗಡಿಗೆ ಅಥವಾ ಒಂದು ಇಲ್ಲ ಶಾಪಿಂಗ್ ಮಾಲ್ಗೆ ಹೋದಾಗ ಆಕಾಶವಾಣಿ ಅಂತ ಅಂದರೆ ಅಚ್ಚಚ್ಚು ಬೆಲ್ಲದಚ್ಚು ಕಾರ್ಯಕ್ರಮ ಯಾಕೆ ಬರ್ತಾ ಇಲ್ಲ, ಯಾಕೆ ನಿಂತು ಹೋಗಿದೆ ಅಂತ. ಈ ಸಂದರ್ಭದಲ್ಲಿ ಅವರೆಲ್ಲರನ್ನ ಆಕರ್ಷಿಸಿದಂತಹ ಮತ್ತು ಇದಕ್ಕೆ ಕಾರಣವಾದಂತಹ, ಯಾಕೆಂದರೆ ಆಕಾಶವಾಣಿ ಹೊಸ ಹೊಸ ಕಾರ್ಯಕ್ರಮಗಳೊಂದಿಗೆ ಮುಂದೆ ಮುಂದೆ ಸಾಗುವಾಗ ನಾವು ಯಾರನ್ನು ಕೂಡ ನಾವು ಮರೆಯುವಂತಿಲ್ಲ, ಎಲ್ಲರನ್ನೂ ಕೂಡ ನಾವು ನೆನಪು ಮಾಡ್ಕೊಳ್ತಾ ಹೋಗಬೇಕು. ಹಾಗಾಗಿ ಮಡಿಕೇರಿಯ ಅಮೃತ ಮತ್ತು ದೀಪ ಅವರಿಗೆ ವಿಶೇಷ ಧನ್ಯವಾದಗಳನ್ನು ಹೇಳೋಣ. ಇವತ್ತು ದೊಡ್ಡ ಕಾರ್ಯಕ್ರಮವಾಗಿ ಹೊರಹೊಮ್ಮಿದೆ. ಇವತ್ತಿಗೂ ಕೂಡ ಮಕ್ಕಳು ಬರ್ತಾರೆ, ನಾನು ಮಾತನಾಡ್ತೀನಿ ಅಂತ. ಒಂದು ಕರಾಟೆ ತರಗತಿಗೆ ಹೋದರೆ, ಒಂದು ನೃತ್ಯ ತರಗತಿಗೆ ಹೋದಾಗ ನಾನು ಕೂಡ ಬರಬಹುದಾ ಅಚ್ಚಚ್ಚು ಬಿಲ್ಲದಚ್ಚು ಕಾರ್ಯಕ್ರಮಕ್ಕೆ ಅಂತ ಕೇಳ್ತಾರೆ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಆ ಮಗುವನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು ಮತ್ತು ಒಂದು ಕೃತಜ್ಞತೆಯನ್ನು ಕೂಡ ನಾವು ಅರ್ಪಿಸಬೇಕಾಗುತ್ತೆ. ಹಾಗೆಯೇ ನೈದಿಲೆ ಗಾದೆ ಘಮ ಅಂತ ಕಾರ್ಯಕ್ರಮ ಮಾಡುವಾಗ ಒಬ್ಬರು ನಿರೂಪಕರು, ಅವರು ನೀವೇ ಆಗಿರಬಹುದು, ಅವರು ಮನೆಗೆ ಹೋಗ್ತಾ ಇದ್ರು. ಮನೆಗೆ ಹೋದಾಗ ಹೋಗುವಾಗ ಬಾಯಿ ಅಂತ ಹೇಳುವಾಗ ಅವರು ಜೋರಾಗಿ ನಕ್ಕಿದ್ರು. ನಕ್ಕಿದ ಕೂಡಲೇ ಒಂದು ಸಾಹಿತ್ಯ ಹೊರಹೊಮ್ಮಿತು. ಓ ನೋಡಿ, ಈ ನಗುವನ್ನ ಬಳಸ್ಕೊಂಡು ಒಂದು ಸುಂದರವಾದ ಕಾರ್ಯಕ್ರಮ ನೈದಿಲೆ ಅಂತ ಆ ಕ್ಷಣದಲ್ಲಿ ಹುಟ್ಟಿದಂಥ ಕಾರ್ಯಕ್ರಮ ಅಂದರೆ ನನ್ನ ಮನಸ್ಸಲ್ಲಿ ಹುಟ್ಟಿದಂತಹ ಕಾರ್ಯಕ್ರಮ ಇವತ್ತು ನೈದಿಲೆ ಗಾದೆ ಘಮ ಅಂತ. ಅದಕ್ಕೆ ನೀವು ಕೂಡ ಕಾರಣ.
1: ಕ್ರಿಯಾಶೀಲತೆಗೆ ಒಂದು
0: ಇರಲಿ, ಅದೆಲ್ಲವೂ ಕೂಡ ನಮ್ಮ ಕರ್ತವ್ಯವಾಗಿ ಅದನ್ನ ನಾವು ತೆಗೆದುಕೊಳ್ತೀವಿ. ನಮ್ಮ ಶ್ರೋತೃಗಳ ಮನಸ್ಸಿಗೆ ಅದು ಮುಟ್ಟಬೇಕು ಅಲ್ವಾ, ಒಂದು ಮಾಹಿತಿಯನ್ನು ತಲುಪಿಸ್ಬೇಕು. ಒಂದು ಪುಟ್ಟ ಉದಾಹರಣೆ ಏನು ಗೊತ್ತಾ, ನಮ್ಮ ಕಾರ್ಯಕ್ರಮವನ್ನು ಕೇಳಿ ಒಂದು ಮಗು, ಅದರ ಹೆಸರು ನನಗೆ ನೆನಪಿಲ್ಲ, ಆ ಮಗು ಒಂದು ಪಿನ್ನನ್ನು ಇಟ್ಕೊಳ್ಳುತ್ತೆ ಯಾವಾಗಲೂ, ಪಿನ್ನು ಮತ್ತು ಒಂದು ಬಟ್ಟೆಯನ್ನು ಇಟ್ಕೊಳ್ಳುತ್ತೆ, ಕಾಟನ್ ಬಟ್ಟೆಯನ್ನು ಮತ್ತು ನೀರನ್ನು ಇಟ್ಕೊಳ್ಳುತ್ತೆ.
1: ಏನಕ್ಕೆ
0: ನಾವು ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವಾಗ ಹೇಳಿದಂಥ ಒಂದು ಮಾತು ಅದಕ್ಕೆ ಪ್ರಭಾವ ಬೀರಿದೆ. ಪಿನ್ನು ಯಾಕೆ ಅಂತ ಅಂದರೆ ಹಿರಿಯರು ಯಾರಾದ್ರೂ ಕೇಳ್ತಾರೆ ಅಂತ ಇಟ್ಕೊಂಡಿದೆ ಪಿನ್, ಆದ್ರೆ ಸೇಫ್ಟಿ ಪಿನ್ ಅಂತಾರೆ ಅದನ್ನ. ನೀರು ಯಾಕೆ ಅಂದ್ರೆ ಯಾರಾದ್ರೂ ಬಿದ್ದೋಗ್ಬಿಟ್ರೆ
1: ಅವ್ರು ಕುಡಿಸ್ಲಿಕ್ಕೆ
0: ಸುಸ್ತಾಗುತ್ತೆ, ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅಂತ. ನನಗೆ ನಿಜವಾಗಿ ಆ ಮಗುವಿನ ಒಂದು ಭಾವನೆ ಕೇಳಿ ತುಂಬಾ ಖುಷಿ ಆಯ್ತು. ಈ ಸಂದರ್ಭದಲ್ಲಿ ನಾವು ಹಂಚ್ಕೊಳ್ಬೇಕು. ಆಮೇಲೆ ಒಂದು ಬಟ್ಟೆಯನ್ನ ಇಟ್ಕೊಂಡಿದೆ, ಅದು ಯಾಕೆ ಅಂತ ಅದು ಗಮನಿಸ್ಲಿಲ್ಲ, ಆದ್ರೆ ಒಂದು ಕಾಟನ್ ಬಟ್ಟೆಯನ್ನ ಸುಮಾರು ಒಂದು ಮೀಟ್ರಷ್ಟು ಇಟ್ಕೊಂಡಿದೆ. ಅದು ಯಾಕಾಗಿ ಅಂತ ನಾವು ಕೇಳಿದ್ರೆ ಅದು ಆ ಮಗುಗೆ ಹೇಳಕ್ ಬರ್ಲಿಲ್ಲ. ಬಹುಶಃ ನಾವು ಏನೋ ಬೇರೆ ರೀತಿ ಅರ್ಥ ಮಾಡ್ಕೊಳ್ಬಹುದು, ಯಾರಿಗೂ ಯಾರಿಗೂನೋ ಸಹಾಯಕ್ಕೆ ಕೇಳಿದಾಗ ಆ ಬಟ್ಟೆಯನ್ನು ಕೊಡಬಹುದು ಅಂತನೋ ಏನೋ. ಅದು ಹೇಗೆ ರಕ್ಷಣೆ ಮಾಡಿದೆ ಗೊತ್ತಾ, ಒಂದು ಪ್ಲಾಸ್ಟಿಕ್ ಅನ್ನ ಹಾಕಿ ಪ್ಲಾಸ್ಟಿಕ್ ಅಲ್ಲಿ ಕಟ್ಟಿ ಇಟ್ಟಿದೆ, ಯಾರಿಗೋ ಒಂದು ಸಹಾಯ ಆಗುತ್ತೆ ಅಂತ. ಅದಕ್ಕೆ ಕಾರಣ ಯಾವುದು ಯಾರು ಅಂತ ಅಂದರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮೆಚ್ಚಿನ ಮಡಿಕೇರಿ ಆಕಾಶವಾಣಿ. ಅಂದರೆ ನಾವು ಯಾವುದೇ ಒಂದು ಮಾಹಿತಿ

0: ಸಂಗತಿಯನ್ನ ಹೇಳಿದಾಗ ಖಂಡಿತ ಅದು ಯಾರಿಗೋ ಒಬ್ಬರಿಗೆ
1: ಮುಟ್ಟಿರುತ್ತೆ,
0: ಮತ್ತೆ ಉಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಒಂದು ಕರೆಯನ್ನ ತೆಗೆದು
1: ಮುಂದಿನ ಕರೆಯನ್ನ ತಗೊಳ್ಳೋಣ. ನಮಸ್ತೆ, ಯಾರು, ಎಲ್ಲಿಂದ?
2: ಸರಸ್ವತಿ, ಮಕ್ಕಂದೂರಿಂದ ಮೇಡಮ್.
1: ಸರಸ್ವತಿ ಅವರೇ, ಮಕ್ಕಂದೂರಿನಿಂದ ನಮಸ್ತೆ, ಹೇಗಿದ್ದೀರಾ?
2: ಚೆನ್ನಾಗಿದ್ದೀನಿ ಮೇಡಮ್, ನೀವೆಲ್ಲ ಹೇಗಿದ್ದೀರಿ?
1: ಹಾ, ನಾವೆಲ್ಲರೂ ಚೆನ್ನಾಗಿದ್ದೇವೆ. ಹೇಳಿ.
2: ಆಗ್ಲೇ ಶುಭಾಶಯ ತಿಳಿಸಿದ್ದೆ ಮೇಡಮ್,
1: ಮತ್ತೊಮ್ಮೆ ಕರೆ ಮಾಡಿ ಮಾತಾಡುವ ಅನ್ಸ್ತಾ?
2: ಹೌದು ಮೇಡಮ್, ಅಂದ್ರೆ ಒಂದು ಮರೆಯಲಾಗದ ಘಟನೆ ಇತ್ತು,
1: ಅದನ್ನ
0: ಕೇಳಿ ಹೇಳ್ಬಿಟ್ರು ಸರಸ್ವತಿ ಅವರು. ಸರಸ್ವತಿ ಅಲ್ಲ,
1: ಸರಸ್ವತಿ
0: ಹೇಳಿ ಹೇಳಿ, ಸಂಕ್ಷಿಪ್ತವಾಗಿ ಹೇಳಿ.
2: ಅಂದ್ರೆ ತುಂಬಾ ವರ್ಷಗಳ ಹಿಂದೆ ಫಸ್ಟ್ ಚಿತ್ರಕಾವೇರಿ ಬರ್ತಾ ಇರುವಾಗ ನಾನು ಶಾರದಾ ಮೇಡಮ್ ಅವ್ರ ಜೊತೆ ಮತ್ತೆ ಶುಭ್ರಯ್ಯ ಸಂತೋಷ್ ಅವ್ರ ಜೊತೆ ಮಾತಾಡಿದ್ದೆ.
1: ಸಂತೋಷ
2: ಫಸ್ಟ್ ಕಾಲ್ ಆಗಿತ್ತು ನಂದು. ಹಾಗೆ ಮಾತಾಡಿದಾಗ ನಾನು ಮಡಿಕೇರಿ ಒಂದು ಶಾಪಿಂಗ್ ಕೆಲ್ಸಕ್ಕೆ ಹೋಗ್ತಿದ್ದೆ, ಅದು ಶುಭ್ರಯ್ಯ ಸಂತೋಷ್ ಅವ್ರು ಕಾಲ್ ಮಾಡಿದ್ದು, ಅವಾಗ ಮಾತಾಡ್ತಾ ಇದ್ದಿದ್ದು. ಆಗ ಅವ್ರು ನಾನು ಇಲ್ಲಿ ವರ್ಕ್ ಮಾಡ್ತಾ ಇದೀನಿ ಅಂತ ಹೇಳಿದ್ದೆ. ಆಗ ಅದನ್ನ ಅವ್ರು ನೆನ್ಪಿಟ್ಕೊಂಡು ಟೌನಿಗೆ ಬಂದಾಗ ಅವ್ರು ಅಲ್ಲಿ ಬಂದು ಇಂಥವ್ರೊಬ್ರು ಕಾಲ್ ಮಾಡಿದ್ರಲ್ಲ ಅಂತ ಹೇಳಿ ಅಲ್ಲಿ ಬಂದು ಮಾತಾಡ್ಸಿ ಹೋಗಿದ್ರು ಮೇಡಮ್.
0: ಮರೆಯಲಾರದ ಘಟನೆ.
1: ಹೌದು
2: ಮೇಡಮ್.
0: ನೀವು ಕಾರ್ಯಕ್ರಮಗಳನ್ನ ಕೇಳ್ತಿರ್ತೀರಾ ಅಲ್ವಾ?
2: ಬೇರೆ
0: ಯಾವ ರೀತಿಯ ಕಾರ್ಯಕ್ರಮ ಬೇಕು ಅಂತ ನಿಮ್ಗೆ ಅನ್ಸುತ್ತೆ?
2: ಅಂದ್ರೆ ಇವಾಗ ಬರ್ತಿರೋ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬರ್ತಾ ಇದೆ,
0: ಸಾಕು ಅಂತೀರಾ?
2: ಇನ್ನು ಅದು ನೀವು ನಡ್ಸ್ಕೊಡೋದು ಎಲ್ಲ ಕಡೆ ಚೆನ್ನಾಗಿರುತ್ತೆ ಅಲ್ಲ, ನೀವ್ ಹೇಳಿದ್ರೆ ಚೆನ್ನಾಗಿರುತ್ತೆ.
0: ಅಲ್ಲ, ಈಗ ಶ್ರೋತೃಗಳು ಕೂಡ ಕೇಳಿನೇ, ಶ್ರೋತೃಗಳು ಕೇಳಿನೇ ಅಂತ್ಯಾಕ್ಷರಿ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದು. ಮತ್ತೆ ಅವರು ಹಾಡ್ತಾ ಇದ್ರಲ್ಲ ನನ್ನೆದೆಯ ಹಾಡು ಕಾರ್ಯಕ್ರಮದಲ್ಲಿ, ಅದಕ್ಕಾಗಿ ಗೀತಾ ಮಾಧುರ್ಯ ಅಂತ ಕಾರ್ಯಕ್ರಮವನ್ನು.
2: ಗೀತಾ ಮಾಧುರ್ಯ ಅಂದ್ರೆ ಈಗ ಹಾಡುಗಾರಿಕೆ ಇರೋರೆಲ್ಲ ಹಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲ.
0: ಹೌದು ಹೌದು,
2: ಅವರಿಗೆ ಸ್ವಲ್ಪ ಕಷ್ಟನೇ, ನಾವು ಕೇಳ್ಬೋದು, ಬರೋದಿಲ್ಲ.
0: ಎರಡನೇ ಬಾರಿ ಮಾತನಾಡಿದ್ದೀರಿ, ನಿಮಗೆ ಧನ್ಯವಾದ ಸರಸ್ವತಿ ಅವರೇ.
1: ಧನ್ಯವಾದ ಸರಸ್ವತಿ. ಈಗ
0: ಒಂದು ಸಂದೇಶ ಇದೆ, ಎರಡು ಸಂದೇಶ. 33ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಆಯಪಂಡ ಪ್ರೇಮ ಮುನ್ನಪ್ಪ ವಿರಾಜಪೇಟೆಯಿಂದ ಅಂತ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೆ ಅರುಣಾ ಜಿ ಭಟ್ ಬದಿಕೋಡಿ ಇಲ್ಲಿಂದ ಬರೆದಿದ್ದಾರೆ, ಮಡಿಕೇರಿ ಬಾನುಲಿಗೆ 33ನೇ ವರ್ಷದ ಹುಟ್ಟುಹಬ್ಬಕ್ಕೆ ಪ್ರೀತಿ ತುಂಬಿದ ಶುಭಾಶಯಗಳು. ಬಾನುಲಿಯ ನಿತ್ಯ ಶ್ರೋತೃ ನಾನಾಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದೆ. ಉತ್ತಮ ಕಾರ್ಯಕ್ರಮಗಳ ಸಂಗಮವಾಗಿತ್ತು ಮಡಿಕೇರಿ ಬಾನುಲಿ. ಬಾನುಲಿ ಕೊಂಚ ಬದಲಾದ ಮೇಲೆ ನಾನು ಸ್ವಲ್ಪ ಸ್ವಲ್ಪವೇ ದೂರವಾದೆ. ತುಂಬಾ ಬೇಸರವಿದೆ. 33ರ ಈ ಜವಾಬ್ದಾರಿಯ ಕಾಲಘಟ್ಟದಲ್ಲಿ ಕೇಳುಗ ಪ್ರಿಯ ಕಾರ್ಯಕ್ರಮಗಳು ಮತ್ತೆ ಬರಲಿ, ಒಳಿತಾಗಲಿ ಬಾನುಲಿ ಬಳಗಕ್ಕೆ ಅಂತ ಇವರು ಒಗಟು ಒಗಟಾಗಿ ಬರ್ತಿದ್ದಾರೆ, ಅರುಣಾ ಜಿ ಭಟ್ ಅಂತ.
1: ಹೌದು,
0: ಎಲ್ಲವೂ ಸರಿ. ನಾನು ಸ್ವಲ್ಪ ಸ್ವಲ್ಪವೇ ದೂರಾದೆ. ಬಾನುಲಿ ಕೊಂಚ ಬದಲಾದ ಮೇಲೆ ನಾನು ಸ್ವಲ್ಪ ಸ್ವಲ್ಪವೇ ದೂರವಾದೆ. ತುಂಬಾ ಬೇಸರವಿದೆ ಅಂತ ಹೇಳಿದ್ದಾರೆ ಅವರು. ಯಾಕಾಗಿ ಬೇಸರ ಆಯ್ತು, ಯಾಕಾಗಿ ದೂರ ಆಗಿತ್ತು ಅವರು ಹೇಳಿಲ್ಲ. ಮತ್ತೆ ಬಾನುಲಿ ಕೊಂಚ ಬದಲಾದ ಮೇಲೆ ಅಂತ ಹೇಳಿದ್ದಾರೆ. ಹೊಸ ಹೊಸ ಕಾರ್ಯಕ್ರಮಗಳನ್ನ ಆರಂಭ ಮಾಡಿ ಹಲವು ಶ್ರೋತೃಗಳು ಸೇರ್ಪಡೆಯಾಗಿದ್ದಾರೆ. ಇವರಿಗೆ ಯಾಕೆ ಅಸಮಾಧಾನ ಅನ್ನೋದನ್ನ ಬರೆದಿದ್ರೆ ನಾವು ಅದಕ್ಕೆ ಉತ್ತರ ಕೊಡಬಹುದಾಗಿತ್ತು, ಆದರೆ ಅವರು ಬರೆದಿಲ್ಲ. ಅವರ ಅಭಿಪ್ರಾಯಕ್ಕೆ ಧನ್ಯವಾದಗಳನ್ನು ಹೇಳೋಣ. ಮತ್ತೊಂದು ಸಂದೇಶ ಇದೆ, ಕುಶಾಲನಗರ ಮಾದಾಪಟ್ಟಣ ಡ್ರೀಮ್ಸ್ ಲೇಔಟ್ ಕೆ ಎಸ್ ಶಾರದಾ ಅಂತ ಬರೆದಿದ್ದಾರೆ. ಮಡಿಕೇರಿ ಆಕಾಶವಾಣಿಗೆ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲ ಕಾರ್ಯಕ್ರಮಗಳು ಇದೇ ರೀತಿ ಜನಮನವನ್ನು ಸೂರೆಗೊಳ್ಳುವಂತೆ ಮನ ಮುಟ್ಟುವ ಹಾಗೂ ಅರ್ಥಪೂರ್ಣವಾಗಿ ಮೂಡಿ ಬರುತ್ತಿರಲಿ. ನಿಮ್ಮ ಧ್ವನಿ, ವಿಚಾರ ಮತ್ತು ಕಾರ್ಯಕ್ರಮಗಳು ಇನ್ನಷ್ಟು ಜನರನ್ನು ತಲುಪಿ ಸದಾ ಮೆಚ್ಚುಗೆಗೆ ಪಾತ್ರವಾಗಲಿ ಅಂತ. ಅರುಣಾ ಜಿ ಭಟ್ ಮತ್ತು ಆಯಪಂಡ ಪ್ರೇಮ ಮುನ್ನಪ್ಪ ಹಾಗೂ ಕೆ ಎಸ್ ಶಾರದ ಇವರು ಸಂದೇಶವನ್ನು ಕಳಿಸಿದ್ರಿಂದ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಮತ್ತೆ ಮತ್ತೊಂದು ಕರೆ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಮಾತನಾಡೋಣ. ಆರಂಭದಲ್ಲಿ ನಾವು ಸ್ವಲ್ಪ ವ್ಯಕ್ತಿಗಳನ್ನು ನಾವು ನೆನಪಿಸ್ಕೊಳ್ಬೇಕು. ಎಸ್ ಎಸ್ ಉಮೇಶ್ ಅಂತ ಮುಖ್ಯಸ್ಥರಿದ್ದರು, ಮತ್ತು ಜಿ ಕೆ ರವೀಂದ್ರ ಕುಮಾರ್ ಅವರು, ಸುರೇಂದ್ರನಾಥ್ ಸಾತ್ವಿಕ್, ಮತ್ತು ಆನಂದನ್ ಪಿ ಅವರು ಇತ್ತೀಚೆಗೆ ನಿವೃತ್ತಿ ಹೊಂದಿದ್ದಂಥದ್ದು, ಮತ್ತು ಶ್ರೀನಿವಾಸ್ ಪ್ರಸಾದ್ ಇವರೆಲ್ಲರೂ ಕೂಡ ಒಂದು ಕಾರ್ಯಕ್ರಮ ಅಂತ ಅಂದಾಗ ನಾವು ಹತ್ತಿರದಿಂದ ನಾವು ಕಂಡಿದ್ದೇವೆ ಅವರನ್ನು. ಒಂದು ಮಾಹಿತಿಯನ್ನು ಕೊಡುವಂತಹ ಮಾಧ್ಯಮ, ಹಾಗಾಗಿ ಸೂಕ್ಷ್ಮವಾಗಿ ಜನರ ಮನಸ್ಸನ್ನು ಅರ್ಥ ಮಾಡಿಕೊಳ್ಬೇಕು, ನಿರೂಪಕರಾಗಲಿ ಅಥವಾ ಪ್ರಸ್ತುತಪಡಿಸುವವರಾಗಲಿ. ಒಂದು ಸೂಕ್ಷ್ಮತೆ, ಅವರಿಗೆ ಅವ್ಯಕ್ತ ಭಾವನೆಗಳು ಹಲವು ಇರುತ್ತೆ, ಅವ್ರಿಗೇನೋ ಸಮಸ್ಯೆ ಇರುತ್ತೆ, ಅವ್ರಿಗೇನೋ ಕಾರಣ ಇರುತ್ತೆ, ಆದರೆ ಅವರು ಬಾಯಿ ಬಿಡಲ್ಲ.

0: ಅಂದರೆ ಮಾತನಾಡೋದಕ್ಕೆ ಸ್ವಾತಂತ್ರ್ಯ ಇರಲ್ಲ, ಅವಕಾಶ ಇರಲ್ಲ, ಮತ್ತು ಹೊರ ಜಗತ್ತನ್ನು ನೋಡೋದಕ್ಕೆ ಅವರಿಗೆ ಸಾಧ್ಯ ಆಗದೇ ಇರಬಹುದು. ಇಂತಹ ಸಂದರ್ಭದಲ್ಲಿ ಅವರ ಮನಸ್ಸನ್ನು ಹೇಗೆ ಗ್ರಹಿಸ್ತೀರಿ ಅನ್ನೋದು ಮುಖ್ಯ ಅಂತ. ಇನ್ನು ನಾಟಕಗಳು, ನಾಟಕಗಳು ಎಷ್ಟು ಮನಸ್ಸನ್ನು ಮುಟ್ಟುತ್ತೆ ಅಂತ ಹೇಳಿದ್ರೆ, ಆ ನಾಟಕದಲ್ಲಿ ಏನಾಗಬಹುದು, ಸಾಮಾಜಿಕ ನಾಟಕಗಳಲ್ಲಿ ಆ ಮುಂದಿನ ಪಾತ್ರ ಏನಾಗಿದ್ರೆ ಚೆಂದ ಅಂತ ನಾಟಕಗಳನ್ನು ಬರೆಯುವಂಥದ್ದು. ರೂಪಕ ಒಂದು ಸಾಧನೆಯ ಶಿಖರವನ್ನು ಏರಿದ ನಂತರ ಅದರ ಬಗ್ಗೆ ಜನರಿಗೆ ಮಾಹಿತಿಯನ್ನು ಕೊಡುವಂಥದ್ದು ರೂಪಕ. ಇದು ಅವರಿಂದ ನಾವು ಕಲಿತಂಥದ್ದು. ಮತ್ತು ಸುರೇಂದ್ರನಾಥ್ ಸಾತ್ವಿಕ್ ಅವರು ಒಂದು ಮಾತನ್ನು ಹೇಳಿದರು, ಆಡ್ಕೊಳ್ಳೋರು ಆಸರೆ ಆಗ್ತಾರಾ ಅಂತ ಒಂದು ವಿಷಯವನ್ನು ಕೊಟ್ಟಿದ್ರು. ಇದು ಎಷ್ಟು ಮನಸ್ಸಿಗೆ ಹತ್ತಿರ ಆಗುತ್ತೆ ಅಂದರೆ, ಒಂದು ವಾಕ್ ಹೋಗಬೇಕು ಅಂತ ಅಂದರೆ ಅಯ್ಯೋ ಅವ್ರು ನೋಡ್ತಾರೇನೋ ಇವ್ರು ನೋಡ್ತಾರೇನೋ ಅಂತ ಅಂದರೆ ಅವ್ರು ಆಸರೆ ಆಗ್ತಾರಾ
1: ಖಂಡಿತ
0: ಅನ್ನೋದು ಒಂದು. ಆ ಮಾತನ್ನ ಯಾವತ್ತೂ ಕೂಡ ಮರೀಲಿಕ್ಕಾಗಲ್ಲ. ಶ್ರೀನಿವಾಸ್ ಪ್ರಸಾದ್ ಅವರ ವಿಶೇಷ ಧ್ವನಿ, ಅವರು ಗಾಂಧಿ ಚಿಂತನವನ್ನ ಅವರು ಓದುತ್ತಿದ್ದಂಥದ್ದು ಜನರಿಗೆ ಬಹಳ ಹತ್ರ ಆಗಿದ್ದಾರೆ. ಮತ್ತೆ ಅಬ್ದುಲ್ ರಶೀದ್ ಅವರು ಹಳ್ಳಿ ರೇಡಿಯೋ ಕಾರ್ಯಕ್ರಮವನ್ನು ಅವರು ಪ್ರಸ್ತುತಪಡಿಸ್ತಾ ಇದ್ದಂಥದ್ದು. ಇನ್ನೂ ಹಲವರು ಇದ್ದಾರೆ, ಅದರ ನಡುವೆ ನಮ್ಮ ಮತ್ತೆ ನಾವು ನೆನಪು ಮಾಡಿಕೊಳ್ಳೇಬೇಕು ಕೂಪದಿರ ಶಾರದಾ ನಂಜಪ್ಪ ಅವರು ಹಾಗೂ ಸುಬ್ರಾಯ ಸಂಪಾಜೆ ಅವರೂ ಕೂಡ ಹತ್ತಿರದಿಂದ ಜನರನ್ನು ಕಂಡು ಅವರ ಸಮಸ್ಯೆಗಳಿಗೆ ನೇರವಾಗಿ ಉತ್ತರವನ್ನು ಕೊಟ್ಟು ಸ್ಪಂದಿಸಿದ್ದಾರೆ. ಒಂದು ಉತ್ತಮ ಪದ ಹೇಳಿದ್ರೆ ನೀವು. ನಾವು ಕಾರ್ಯಕ್ರಮ ಪ್ರಸಾರ ಮಾಡುವಾಗ, ಅಂದರೆ ಮಡಿಕೇರಿ ಆಕಾಶವಾಣಿ ಒಂದು ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೆ ಅಂದಾಗ ನಾವು ಮೊದಲು ಶ್ರೋತೃವಾಗಬೇಕಂತೆ. ಈ ಮಾತನ್ನು ಹೇಳಿದಂಥವರು ಜಿ ಕೆ ರವೀಂದ್ರ ಕುಮಾರ್ ಅವರು. ಹಾಂ, ಮೊದಲು ಶ್ರೋತೃವಾಗಬೇಕು, ಯಾರೇ ಆಗಲಿ ಅವರು ಶ್ರೋತೃವಾಗಬೇಕು ಅಂತ ಹೇಳಿದಂಥ ಮಾತನ್ನು ಶ್ರೋತೃಗಳ ಜೊತೆ ಹಂಚಿಕೊಳ್ಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಇನ್ನು ಇತ್ತೀಚಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು, ಮತ್ತು ಕೇಶವಮೂರ್ತಿ, ಡಾಕ್ಟರ್ ಕೇಶವಮೂರ್ತಿ ವಿ, ಮತ್ತು ಕೆ ಎಸ್ ವೆಂಕಟೇಶ್ ಅಂತ ಶೆಟ್ಟಿ, ಮೊನ್ನೆ ಅಭಿಮಾನಿ ರೇಡಿಯೋ ಅಭಿಮಾನಿ ಮಾತನಾಡಿದಂಥ ಅವರು, ಮತ್ತು ಸುಶೀಲಾ ಅನ್ನೋರು ಒಬ್ಬರು ಹೆಚ್ ಎಂ ಮಾತಾಡಿದ್ರು, ಕುಮಾರ್ ಅನ್ನೋರು ಗೋಣಿಕೊಪ್ಪದಿಂದ ಮಾತನಾಡಿದ್ರು. ವ್ಯಕ್ತಿ ವಿಶೇಷದಲ್ಲಿ ಅವರು ಉತ್ತಮ ಒಂದು ಮಾಹಿತಿ, ಮತ್ತು ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ಶಿಕ್ಷಕರು ನುರಿತ ಶಿಕ್ಷಕರನ್ನು ಪರಿಚಯಿಸುವಂತಹ, ಅಂದರೆ ಒಂದು ಕಲಿಕೆಯಲ್ಲಿ ಹೇಗೆ ನಾವು ಕಲಿಸ್ಬೇಕು, ಮಕ್ಕಳನ್ನು ಹೇಗೆ ಗ್ರಹಿಸಬೇಕು, ಹೀಗೆ ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಮಡಿಕೇರಿ ಆಕಾಶವಾಣಿ ನಿರಂತರವಾಗಿ ಪ್ರಸಾರ ಮಾಡ್ತಾ ಇದೆ. ಒಂದು ಸಣ್ಣ ಬದಲಾವಣೆ ಅಂತ ಹೇಳಿದ್ರೆ, ನೀವು ಗಡಿಯಾರದತ್ತ ಮುಖ ಮಾಡ್ತಾ ಇದ್ದೀರಾ, ಸಮಯ ಇದೆ ಇನ್ನೊಂದು ಸ್ವಲ್ಪ. ಈಗ ಗೀತಾ ಮಾಧುರ್ಯ ಪ್ರತಿ ಭಾನುವಾರ ಅಂತ ನಾವು ಹೇಳಿದ್ವಿ.
1: ಹೌದು,
0: ನಮ್ಮ ನಿರೂಪಕರೇ ಅವರಿಗೆ ದಮಯಂತಿ ಅವರಿಗೆ ಹಲವರು ಕೇಳಿದ್ರಂತೆ, ಪ್ರಶ್ನೆ ಮಾಡಿದ್ರಂತೆ, ಹಲವರು ಪ್ರಶ್ನೆ ಮಾಡಿದ್ರಂತೆ ಏನಂತ ಅಂದರೆ, ಯಾಕೆ ಯಕ್ಷಗಾನ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇಲ್ಲ ಅಂತ ಕೇಳಿದ್ರಂತೆ. ಆಗ ನಮ್ಮ ಮುಖ್ಯಸ್ಥರ ಜೊತೆ ನಾವು ಅದನ್ನು ಚರ್ಚೆ ಮಾಡಿ ಒಂದು ವಾರ ಗೀತಾ ಮಾಧುರ್ಯ, ಮತ್ತೊಂದು ವಾರ ಯಕ್ಷಗಾನ ತಾಳಮದ್ದಲೆಯನ್ನು ನಾವು ಪ್ರಸಾರ ಮಾಡ್ತೀವಿ ಅಂತ ಹೇಳಿದ್ದೀವಿ. ಹಾಗಾಗಿ ಗೀತಾ ಮಾಧುರ್ಯ ಕಾರ್ಯಕ್ರಮ ಕೂಡ ಒಂದು ವಾರ ಆ ಕಾರ್ಯಕ್ರಮ ಇರುತ್ತೆ, ಇನ್ನೊಂದು ವಾರ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಕರಾವಳಿಯ ಒಂದು ಕಲೆ ಇಲ್ಲೂ ಕೂಡ ಹಲವರು ಪ್ರೀತಿ ಮಾಡ್ತಾರೆ,
1: ತುಂಬಾ ಅಭಿಮಾನಿಗಳು.
0: ಯಾಕೆ ಅಂತ ಹೇಳಿದ್ರೆ ಒಂದು ಸಣ್ಣ ಸಂಗತಿ ಹೇಗೋ ನಮ್ಮ ಗಮನಕ್ಕೆ ಬಂತು ಅಂದಾಗ ನಾವು ಬದಲಾವಣೆಯನ್ನ ಮಾಡಿಕೊಂಡ್ರೆ ಹಲವರು ಇಷ್ಟಪಡ್ತಾರೆ ಬದಲಾವಣೆಯನ್ನು. ಯಾವುದೇ ಕಾರ್ಯಕ್ರಮಗಳನ್ನು ಇಂಥ ಕಾರ್ಯಕ್ರಮ ಪ್ರಸಾರ ಮಾಡಬಾರ್ದು ಅಂತ ಇಲ್ಲ, ಯುವ ಸ್ನೇಹಿತರಿಗಾಗಬಹುದು, ಈಗ ಕೊಡವ ಸಿರಿ, ಅರೆ ಭಾಷೆ ಐ ಸಿರಿ ಕಾರ್ಯಕ್ರಮಗಳನ್ನೆಲ್ಲ ನಾವು ಪ್ರಸಾರ ಮಾಡ್ತಾ ಇರೋದು ಯಾರಿಗಾಗಿ, ಅವರಿಗೆ. ಹಾಗಾಗಿ ಅವರು ಈ ರೀತಿಯ ನೇರ ಪ್ರಸಾರದ ಕಾರ್ಯಕ್ರಮಗಳಲ್ಲಿ ನಮಗೆ ಇಂತಹ ಕಾರ್ಯಕ್ರಮ ಬೇಕು ಅಂತ ಕೇಳಬೇಕಿತ್ತು. ಅವರು ಬೆಳಿಗ್ಗೆಯಿಂದನೂ ನಾವು ಗಮನಿಸ್ತೀವಿ, ಅವರು ಮುಕ್ತವಾಗಿ ಇಂಥ ಕಾರ್ಯಕ್ರಮ ನಮಗೆ ಬೇಕು ಅಂತ ನಾವು ಹೇಳಿದ್ದು ಅಷ್ಟಾಗಿ ನಮಗೆ
1: ಹಾಸನದಿಂದ
0: ಒಂದು ಸಲಹೆಯನ್ನು ಕೊಟ್ಟಿದ್ರಲ್ವಾ, ಪತ್ರ ಸಂಸ್ಕೃತಿಯ ಕಾರ್ಯಕ್ರಮ. ಹಾಗಾಗಿ ಹೀಗೆ ಗಾದೆ ಘಮ ಅಂತ ಕಾರ್ಯಕ್ರಮ, ಅವರಿಗೆ ಇಷ್ಟವಾದಂಥ ಗಾದೆ. ಈಗ ಯಾರಿಗೋ ನಾವು ಒಂದು ಸಂದೇಶವನ್ನು ಕಳಿಸ್ಬೇಕಾಗತ್ತೆ, ಈಗ ಕಾಯಕವೇ ಕೈಲಾಸ ಇದು ಇದಾಯ್ತು, ನಾಣ್ ನುಡಿ ಆಯ್ತು, ಇದು ಇದು ಗಾದೆ ಮಾತು
1: ಬಲ್ಲವನಿಗೆ
0: ಜಗಳವಿಲ್ಲ, ಊಟ ಬಲ್ಲವನಿಗೆ
1: ರೋಗವಿಲ್ಲ,
0: ಈ ರೀತಿ ಹಲವು ಗಾದೆಗಳಿದೆ. ಆ ಗಾದೆಗಳನ್ನು ಅವರು ಗಾದೆ ಘಮ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಾಳಿನ ಕಾರ್ಯಕ್ರಮದಲ್ಲಿ ಅವರು ಕೇಳಬಹುದು 9:05. ಈ ಸಂದರ್ಭದಲ್ಲಿ ಅವರಿಗೆ ತಿಳಿಸುವಂತಹದ್ದು ಏನೋ ಹೇಳಬೇಕು ಅಂತ ಇರುತ್ತೆ, ಅದನ್ನು ನಾವು ಆಕಾಶವಾಣಿಯಲ್ಲಿ ಬಿತ್ತರ ಮಾಡಿದಾಗ ನಿಜವಾಗಿ ಅವರಿಗೆ

0: ತಲುಪುತ್ತೆ ಬೇರೆಯವರಿಗೆ ಅಂತ ಈ ಒಂದು ಸಂದೇಶ ಬಂದಿದೆ ಸೋನಿ. ಕುಡೇಕಲ್ ಸಂತೋಷ್ ಮಡಿಕೇರಿ ಅವರು ಬರ್ತಿದ್ದಾರೆ, ಎಷ್ಟು ಪ್ರಯತ್ನಿಸಿದರೂ ಕರೆ ಸಿಗುತ್ತಿಲ್ಲ, ಆದಾಗ್ಯೂ ನನ್ನ ಕಡೆಯಿಂದ ಆಕಾಶವಾಣಿಗೆ ಶುಭಾಶಯಗಳು ಅಂತ. ಮರಳಿ ಯತ್ನವ ಮಾಡ್ತಾನೆ ಇರಲಿ, ಒಂದಲ್ಲ ಒಂದು ದಿನ ಸಿಗುತ್ತೆ ಸಂತೋಷ್ ಅವ್ರಿಗೆ. ಈ ಕಾರ್ಯಕ್ರಮವನ್ನು ಅವರು ಕೇಳ್ತಾ ಇದ್ದಾರೆ, ನೋಡೋಣ ಇವಾಗ ಅವರೇ ಇರಬಹುದು.
1: ಹೌದು ನೋಡುವ. ನಮಸ್ತೆ, ಯಾರು ಎಲ್ಲಿಂದ?

0: ನಮಸ್ತೆ.
1: ದೂರವಾಣಿ ಸಂಪರ್ಕದಲ್ಲಿ ವ್ಯತ್ಯಯ ಆಗ್ತಾ ಇದೆ.
0: ನಮಸ್ತೆ, ಯಾರು, ಎಲ್ಲಿಂದ?
1: ಹಲೋ, ನಮಸ್ತೆ.
0: ನಮಸ್ತೆ, ಯಾರು?
2: ನಮಸ್ತೆ ಮೇಡಮ್.
1: ಯಾರು, ಎಲ್ಲಿ? ನಮಸ್ತೆ,
2: ನಾನು ಪುಷ್ಪಾವತಿ ಮಾತಾಡ್ತಾ ಇದ್ದೀನಿ ಮೇಡಮ್, ಮಡಿಕೇರಿಯಿಂದ.
1: ಮಡಿಕೇರಿಯಿಂದ ಏನು ವೃತ್ತಿ ನಿಮ್ದು?
2: ವೃತ್ತಿ ಅಂದ್ರೆ ನಾನು ಶಕುಂತಲಾ ಮೇಡಮ್ ಜೊತೆ ಮಾತಾಡೋದು ಇದೇ ಫಸ್ಟ್. ಇಷ್ಟು ದಿನ ಆಗಿ ನನ್ ಲೈನ್ ಸಿಗ್ಲಿಲ್ಲ, ಮಾತಾಡೋಕು ಆಗ್ಲಿಲ್ಲ.
1: ಓಹೋ, ಹೌದಾ, ತುಂಬಾ ಸಂತೋಷ ಆಯ್ತು. ಇವತ್ತು 33ನೇ ವರ್ಷದ ಹುಟ್ಟು ಹಬ್ಬ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ.
2: ಮೇಡಮ್ ಸಿಗ್ಲಿಲ್ಲ ಅಂದ್ರೆ ನಾನು ವೃತ್ತಿ ಅಂದ್ರೆ ನಾನು ಬ್ಲೈಂಡ್ ಮೇಡಮ್, ಮನೇಲಿ ಇರೋದು, ಆದ್ರೆ ಮನೆ ಕೆಲಸಗಳನ್ನೆಲ್ಲ ಮಾಡ್ತೀನಿ.
1: ಅಂತರಂಗದ ಕಣ್ಣಿನಿಂದ ಎಲ್ಲವನ್ನು ಗ್ರಹಿಸ್ತೀರಿ.
2: ಹೌದು ಮೇಡಮ್.
1: ಹೇಳಿ, ಯಾವ ಕಾರ್ಯಕ್ರಮ ಕೇಳ್ತೀರಿ ಇಷ್ಟಪಟ್ಟು?
2: ಮೇಡಮ್ ನಾನು ಅಂದ್ರೆ ಬೆಳಿಗ್ಗೆ ಚಿಂತನ ಕೇಳ್ತೀನಿ. ಇವತ್ತು ಮಹೇಶ್ ಭಟ್ ಅವರಿಂದ ಚಿಂತನ ಇತ್ತು.
1: ಏನ್ ಕಲ್ತ್ರಿ?
2: ಫಸ್ಟ್ ರೇಡಿಯೋ ಆನ್ ಆಗಿನಿಂದನು ನಾನು ಕೇಳ್ತೀನಿ ಮೇಡಮ್. ಮತ್ತೆ ಚಿತ್ರ ಕಾವೇರಿ ಒಂದು ಬಿಟ್ಟು ಎಲ್ಲ ಕಾರ್ಯಕ್ರಮನು ಕೇಳ್ತೀನಿ.
1: ಯಾಕೆ ನೀನು ಕಾವೇರಿ ಕೇಳಬಾರದು ಅಂತ ಯಾರಾದ್ರೂ ಹೇಳಿದಾರ?
2: ಇಲ್ಲ ಮೇಡಮ್, ಹಾಗೇನಿಲ್ಲ.
1: ನಮ್ ಸಂತೋಷ್ ಅವ್ರು ಇದ್ರೆ ಅದಕ್ಕೊಂದು
2: ತಮಾಷೆ ಮಾಡ್ತಾರೆ, ಅದೇ ಇರುತ್ತೆ. ಅದರ ಪರವಾಗಿಲ್ಲ, ಕೇಳದಿದ್ರು ತೊಂದ್ರೆ ಏನಿಲ್ಲ. ಬೇರೆ ಕಾರ್ಯಕ್ರಮ ಎಲ್ಲವನ್ನು ಕೇಳ್ತೀನಿ ಮೇಡಮ್.
3: ಆ ಕಾರ್ಯಕ್ರಮದ ಸಮಯದಲ್ಲಿ ಬೇರೆ ಏನಾದ್ರು ಕೆಲಸ ಮಾಡ್ತೀರಾ ಅನ್ಸುತ್ತೆ? ಅದು ಬ್ರೇಕ್ ಟೈಮ್ ಅವರಿಗೆ, ರೇಡಿಯೋ ಇಂದ
1: ಬೇರೆಯವ್ರಿಗೆ ಬಿಟ್ಕೊಡ್ತೀರಾ ಅಂತ
2: ಕಾರ್ಯಕ್ರಮನೂ ಕೇಳ್ತೀನಿ. ಬೆಳಿಗ್ಗೆ ಅಂತೂ ಆ ರೇಡಿಯೋ ಆನ್ ಆದಾಗ್ಲಿಂದನೂ ಕೇಳ್ತೀನಿ.
1: ಇಷ್ಟು ದಿನ ರೇಡಿಯೋ ಕೇಳಿದಿರಲ್ವಾ? ಏನು ನೀವು ಕಲ್ತ್ಕೊಂಡಿದ್ದೀರಿ, ಏನ್ ಶಿಕ್ಷಣ ತಕ್ಕೊಂಡಿದ್ದೀರಿ ಅದರಿಂದ?
2: ಅದರಲ್ಲಿ ನಮ್ ತುಂಬಾ ಪ್ರಯೋಜನ ಇದೆ ಮೇಡಮ್. ಯಾಕಂದ್ರೆ ಈಗ ಚಿಂತನೆ ಕೇಳಿ ನಾವು ಬದಲಾಗಬಹುದು. ಮತ್ತೆ ಎಲ್ಲ ತುಂಬಾ ಕಾರ್ಯಕ್ರಮಗಳನ್ನ ಕೇಳಿ ನಾವು ಬದಲಾಗಬಹುದು.
1: ಪ್ರತಿಯೊಬ್ಬರು ಕೇಳ್ತಾರೆ ಕಾರ್ಯಕ್ರಮ,
2: ನಾವು ಏನ್ ಮಾಡಕ್ ಆಗಲ್ಲ ಅನ್ನೋದಕ್ಕೆ ರೇಡಿಯೋನೇ ಒಂದು
1: ಉತ್ತಮ ಮಾರ್ಗದರ್ಶಕ ಅಂತೀರಾ? ತುಂಬಾ ಸಂತೋಷ ಆಯ್ತು. ಪ್ರಥಮ ಬಾರಿಗೆ ಕರೆ ಮಾಡಿದ್ದೀರಿ.
2: ನಮ್ಮ ಅಮ್ಮ ರೇಡಿಯೋ ಕೇಳಿಯೇ ಕೆಲ್ಸಕ್ಕೆ ಹೋಗ್ತಿತ್ತು ಮೇಡಮ್. ಅಂದ್ರೆ ಆಗ ರಸವಾರ್ತೆ ಶನಿವಾರ ಬರ್ತಾ ಇತ್ತು.
1: ಹೌದು ಹೌದು ಹೌದು, ಸಂಜೆ 6:30
2: ರೇಡಿಯೋ ಕೇಳಿನೇ ಕೆಲ್ಸಕ್ಕೆ ಹೋಗ್ತಾ ಇತ್ತು. ಹಾಲು ಕರೆದು ನಮ್ಮ ಅಮ್ಮ ಮತ್ತೆ ಕೆಲ್ಸಕ್ಕೆ ಹೋಗ್ತೀವಿ, ರಸವಾರ್ತೆ ಬಂತು ಅಂತೇಳಿ ಅದನ್ನ ಕೇಳಿ ಕೆಲ್ಸಕ್ಕೆ ಹೋಗ್ತಾ ಇತ್ತು.
1: ನೋಡಿ, ನೆನಪು ಮಾಡ್ಕೊಂಡಿದ್ದೀರಾ. ತುಂಬಾ
3: ಸಂತೋಷ
1: ಆಯ್ತು. ನಮಸ್ಕಾರ, ಧನ್ಯವಾದ.
2: ಆಯ್ತು ಮೇಡಮ್,
3: ನಮಸ್ತೆ. ಮುಂದಿನ ಕರೆ ನೋಡುವ. ನಮಸ್ತೆ, ಯಾರು?
1: ಹಲೋ, ನಮಸ್ತೆ.
3: ನಮಸ್ತೆ, ಯಾರು, ಎಲ್ಲಿಂದ?
4: ಇದು ಸುಳ್ಯ ತಾಲೂಕು ಮಂಡಕೋಲಿಂದ ಸುಶೀಲ್ ಅಂತೇಳಿ.
1: ಸುಶೀಲ್ ಅವರೇ, ನಮಸ್ಕಾರ.
4: ನಮಸ್ಕಾರ ಮೇಡಮ್.
1: ಇವತ್ತು ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ 33ನೇ ವರ್ಷದ ಹುಟ್ಟು ಹಬ್ಬ. ಏನ್ ಹೇಳ್ತೀರಿ? ಹಲೋ,
4: ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಆಕಾಶವಾಣಿಗೆ.
1: ಧನ್ಯವಾದ ನಿಮಗೆ
3: ಸುಶೀಲ್ ಅವರೇ.
1: ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀರಿ?
4: ನಾವು ಅಂದ್ರೆ ಕೂಲಿ ಕೆಲ್ಸಕ್ಕೆ ಹೋಗುದು ಮೇಡಮ್. ಬೆಳಿಗ್ಗೆ
1: ಶ್ರಮದ ಕೆಲಸ
4: ಕೇಳ್ತೀವಿ.
1: ಶ್ರಮದ ಕೆಲಸ.
4: ಹೌದು.
1: ಈಗ ಮಹಿಳೆಯಾಗಿ ಕಚೇರಿಯಲ್ಲಿ ಕೆಲಸ ಮಾಡೋದಿಕ್ಕೂ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡೋದಿಕ್ಕೂ ವ್ಯತ್ಯಾಸ ಇರುತ್ತೆ. ಶ್ರಮದ ಕೆಲಸ, ಹೇಗೆ ನಿಮ್ಮ ಆಹಾರ ಪದ್ಧತಿ ಇದೆ?
4: ಆಹಾರ ಪದ್ಧತಿ ಮಾಮೂಲಿಯಾಗಿರುತ್ತೆ ಮೇಡಮ್.

0: ಇರುತ್ತೆ ಹೇಳಿ, ಗುಟ್ಟು ಬಿಟ್ಟು ಕೊಡಿ. ನಗ್ತಾ ಇದ್ದೀರಾ, ಯಾಕೆ ಹೇಳ್ಬೇಕು ಇವ್ರಿಗೆ? ನಮ್ಮ ಆಕಾಶವಾಣಿ ಎಷ್ಟೆಲ್ಲ ಮಾಹಿತಿ ಕೊಡುತ್ತಲ್ವಾ. ಹ್ಮ್, ನೀವು ಮುಕ್ತವಾಗಿ ಹಂಚ್ಕೊಳ್ಬಹುದು, ಯಾಕೆಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಆ ಶ್ರಮ
1: ವಹಿಸೋಕೆ ಶಕ್ತಿ ಇರುತ್ತೆ ಅಲ್ವಾ.
2: ನಾವು ಇದು ಕುಶ್ಲಕ್ಕಿ ಗಂಜಿ ಸಾಂಬಾರು.
0: ಏನ್ ಸಾಂಬಾರು?
2: ತರಕಾರಿ ಸಾಂಬಾರು.
0: ಅಲ್ಲ, ಮೂರು ಟೈಮ್ ಗಂಜಿನೇನಾ?
2: ಹೌದೌದು ಮೇಡಮ್, ಹೌದು ಮೂರು ಟೈಮ್ ಗಂಜಿ
0: ಮಾಡ್ತೀವಿ. ಮತ್ತೆ ಬೇರೆಲ್ಲ ತಿಂಡಿಗಳೆಲ್ಲ ಇರುತ್ತಲ್ಲ?
2: ತಿಂಡಿ ಎಲ್ಲ ಹೀಗೆ ರಜೆ ಇರುವಾಗ ಭಾನುವಾರ ಹಾಗೆಲ್ಲ ಮಾಡ್ತೀವಿ.
0: ನೋಡಿ, ಶ್ರಮ ವಹಿಸಿ ಕೆಲಸ ಮಾಡುವುದು ಆಸಕ್ತಿ ಇದ್ರೆ ಮಾತ್ರ ಸಾಧ್ಯ.
1: ಹೌದು
0: ಅಲ್ವಾ? ಒಂದು ಮಾತು ಹೇಳಿದ್ವಲ್ಲ ಬೆಳಿಗ್ಗೆ, ಈಗ ಹೇಳಿದ್ವಲ್ಲ, ನಾವು ನೆನಪಿಸ್ಕೊಂಡ್ವಲ್ಲ, ಭಾರತಿ ಕಾಸರಗೋಡು ಹೇಳಿದ್ರು, ದುಡಿಮೆ
1: ಇದ್ದರೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ.
0: ನೋಡಿ, ಇವರು ದುಡಿಮೆ ಮಾಡ್ತಾರೆ, ಹಾಗಾಗಿ ಇವರಿಗೆ ದುಃಖ ಇಲ್ಲ. ಸುಶೀಲ್ ಅವರೇ, ಕರೆ ಮಾಡಿದ್ದೀರಿ ಪ್ರೀತಿಯಿಂದ, ನಿಮ್ಮ ಆರೋಗ್ಯದ ಗುಟ್ಟನ್ನು ಕೂಡ ಹೇಳ್ಕೊಟ್ಟಿದ್ದೀರಿ. ಧನ್ಯವಾದ.
1: ಧನ್ಯವಾದಗಳು ಸುಶೀಲ ಅವರೇ.
0: ಕೆಲಸದ ನಡುವೆಯೂ ಕೂಡ ಅವರು ಕರೆಯನ್ನು ಮಾಡಿ ಶುಭಾಶಯವನ್ನು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮ ಮುಕ್ತಾಯ ಮಾಡುವಂತಹ ಸಮಯ ಇನ್ನು ಕಟ್ಟ ಕಡೆಯದಾಗಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ನಾವು ಶುಭವನ್ನು ಕೋರೋಣ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ, ಸಲಹೆಯನ್ನು ಕೊಟ್ಟಿದ್ದಾರೆ, ಮತ್ತು ಪ್ರೀತಿಯಿಂದ ಮಾತನಾಡಿದ್ದಾರೆ ಕಾರ್ಯಕ್ರಮಗಳ ಬಗ್ಗೆ. ಅವರಲ್ಲೆಲ್ಲೂ ಕೂಡ ತೋರಿಕೆ ಇರಲಿಲ್ಲ. ನಿಜವಾಗಿ ಒಂದು ನಮ್ಮ ಆಕಾಶವಾಣಿ ಅಂತಂದರೆ ನಿಖರವಾದಂತಹ ಸುದ್ದಿ. ನಾವು ಮನರಂಜನೆಗಾಗಿ ನಾವು ಮಾತನಾಡ್ತೀವಿ ಅಷ್ಟೇ, ಉಳಿದಂತೆ ಎಲ್ಲ ಕಾರ್ಯಕ್ರಮಗಳು ಕೂಡ ಹಾಸ್ಯ ರಹಿತವಾಗಿಯೇ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ನಿರೂಪಕರೆಲ್ಲರಿಗೂ, ಮತ್ತು ಸುದ್ದಿವಾಚಕರಿಗೆ, ಕಾರ್ಯಕ್ರಮ ವಿಭಾಗದವರಿಗೆ, ಮುಖ್ಯಸ್ಥರಿಗೆ, ಮತ್ತು ನಮ್ಮ ಗ್ರಂಥಾಲಯ ಅಧಿಕಾರಿಗೆ, ಮತ್ತು ತಾಂತ್ರಿಕ ವರ್ಗದವರಿಗೆ, ಎಲ್ಲರಿಗೂ ಕೂಡ ಮಡಿಕೇರಿ ಆಕಾಶವಾಣಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೆ ಅಂತ ಹೇಳ್ತಾ, ಸಮಯ
1: ಕರೆ ಮಾಡಿದ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳು, ಸಂದೇಶ ಕಳಿಸಿದವರಿಗೂ ಕೂಡ ಧನ್ಯವಾದಗಳು.
0: ಪ್ರಯತ್ನ ಪಟ್ಟು ಸಿಕ್ಕಲಿಲ್ಲ ಕರೆ ಅಂತ ಕೋಪ ಮಾಡ್ಕೊಂಡಿದ್ದಾರೆ. ನಿರಂತರವಾಗಿ ಅವರು ಕರೆ ಮಾಡ್ತಾ ಇದ್ದಾರೆ, ಖಂಡಿತ ಸಿಗುತ್ತೆ,
1: ಖಂಡಿತವಾಗ್ಲೂ ಸಿಕ್ಕೇ
0: ಸಿಗುತ್ತೆ. ಹೊಸ ಹೊಸ ಶ್ರೋತೃಗಳು ಸೇರ್ಪಡೆಯಾಗಿದ್ದಾರೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ.
1: ಶುಭ ಸಮಯ.
0: ತಾಂತ್ರಿಕ ಸಹಕಾರ ಕೂಡ ಇದೆ, ಬಿ ಕೆ ಲೋಕೇಶ್ ಹಾಗೂ ಸೋಮಶೇಖರ. ಇನ್ನು ಪ್ರಸ್ತುತಪಡಿಸಿದಂತಹ
1: ಅಮಂಡ ಸೋನಿ ಪೂವಣ್ಣ ಹಾಗೂ
0: ನಾನು ಬಾನುಲಿ ಸ್ನೇಹಿತೆ ಎಂ ಶಕುಂತಲ ಅನುಮತಿಯೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮಸ್ಕಾರ.
3: ಇದುವರೆಗೆ
4: ಹಲೋ ಆಕಾಶವಾಣಿ,
3: ನನ್ನೆದೆಯ ಹಾಡು,
4: ನನ್ನೆದೆಯ ಹಾಡು
3: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
5: ಹಾಡಿಂದಲೇ ಹುಟ್ಟಿ ಬರೋ ಕನಸಲೇ ನಲಿಯುತ್ತಾ.
4: ಹಲೋ ಆಕಾಶವಾಣಿ,
3: ನನ್ನೆದೆಯ ಹಾಡು,
4: ನನ್ನೆದೆಯ ಹಾಡು
3: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
4: ಮೂಡಿ ಬಂತು.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 12 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಯುವಕರಲ್ಲಿ ತಾಂತ್ರಿಕ ಕೌಶಲ ಹಾಗೂ ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ಯಾರ್ಡ್ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐಗಳ ನಡುವೆ ಮಹತ್ವದ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ ನೌಕಾ ಡಾಕ್ಯಾರ್ಡ್ ಆವರಣದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಸೋಮನಾಥ ಐಟಿಐ ಬಿಣಗ, ಸರ್ಕಾರಿ ಐಟಿಐ ಬಾಡ

0: ಮಲ್ಲಿಕಾರ್ಜುನ ಐಟಿಐ ಸಿದ್ದರ ಹಾಗೂ ಸರ್ಕಾರಿ ಐಟಿಐ ಅಂಕೋಲಾ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ವಿಧಾನಮಂಡಲದ ಮಳೆಗಾಲದ ಅಧಿವೇಶನದಲ್ಲಿ ಗಂಭೀರ ಚರ್ಚೆಗಳು ನಡೆಯಲಿಲ್ಲ, ಕಲಾಪ ತಮಗೆ ತೃಪ್ತಿ ತಂದಿಲ್ಲ ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದ್ದಾರೆ. ಹುಬ್ಬಳ್ಳಿಯ ಶ್ರೀ 3000 ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದು ಅವರು ಮಾತನಾಡಿದರು. ಬರ ಸೇರಿದಂತೆ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆಯಾಗಿ ಪರಿಹಾರ ಕಂಡುಕೊಳ್ಳಬೇಕಿತ್ತು, ಎರಡು ದಿನಗಳ ಮುಂಚೆಯೇ ಅಧಿವೇಶನ ಮುಂದೂಡಿಕೆಯಾಯಿತು ಎಂದು ಬೇಸರ ವ್ಯಕ್ತಪಡಿಸಿದರು.
1: ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ಮನವಿ ಮಾಡಿಕೊಂಡಿವೆ.

0: ಮಾತನಾಡಿದ್ದರು. ಬರ ಸೇರಿದಂತೆ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆಯಾಗಿ ಪರಿಹಾರ ಕಂಡುಕೊಳ್ಳಬೇಕಿತ್ತು. ಎರಡು ದಿನಗಳ ಮುಂಚೆಯೇ ಅಧಿವೇಶನ ಮುಂದೂಡಿಕೆಯಾಯಿತು ಎಂದು ಬೇಸರ ವ್ಯಕ್ತಪಡಿಸಿದರು.
1: ಆಡಳಿತ ಪಕ್ಷದವರಾಗಲಿ ವಿರೋಧ ಪಕ್ಷದವರಾಗಲಿ ಮನವಿ ಮಾಡಿಕೊಂಡ್ವಿ, ಅಧಿವೇಶನ ಸರಳ ರೀತಿಯಿಂದ ನಡೀಲಿ, ಸಾಕಷ್ಟು ಜ್ವಲವಂತ ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ, ಅದರಲ್ಲಿ ವಿಶೇಷವಾಗಿ ರೈತರು ಬರದಿಂದ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೇನು ಪರಿಹಾರ ಕೊಡಬೇಕು, ಯಾವ ರೀತಿಯಾದ ತಯಾರಿ ಸರ್ಕಾರ ಮಾಡಿದೆ ಅಂತ ಒಂದು ವಿಚಾರವನ್ನು ಸಾರ್ವಜನಿಕರಿಗೆ ಮುಟ್ಟಿಸತಕ್ಕಂಥ ಒಂದು ವ್ಯವಸ್ಥೆ ಆಗಬೇಕಾಗಿತ್ತು. ಅದ್ರ ಜೊತೆಗೆ ಕಾವೇರಿ ವಿಚಾರ, ಅಲ್ಲಿ ಬಿಡದಿ ವಿಚಾರ, ಕೆಪಿಎಸ್ಸಿ ವಿಚಾರ, ಹೀಗೆ ಹಲವಾರು ವಿಚಾರಗಳು ಚರ್ಚೆ ಆಗ್ತಕ್ಕಂಥ ಒಂದು ವ್ಯವಸ್ಥೆ ಇದ್ದಾಗ
0: ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ 60 ವರ್ಷ ಮೇಲ್ಪಟ್ಟ ಹಿರಿಯ ಕೂಲಿ ಕಾರ್ಮಿಕರಿಗೆ ನಿಯಮಾನುಸಾರ 50%ರಷ್ಟು ಕೆಲಸದ ವಿನಾಯಿತಿ ನೀಡಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಕೆಆರ್ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಕೆ ಸರ್ವೇಶ್ ನಂಬಿಹಳ್ಳಿ ಹಾಗೂ ಚಲ್ಲಿಗಾನಹಳ್ಳಿ ಗ್ರಾಮ ಪಂಚಾಯಿತಿಗಳಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಉದ್ಯೋಗ ಚೀಟಿ ವಿತರಣಾ ಮೇಳಕ್ಕೆ ಚಾಲನೆ ನೀಡಿದರು. ಧಾರವಾಡ ಜಿಲ್ಲೆ ಕಲಘಟಗಿ ತಾಲೂಕು ಉಗ್ಗಿನಕೇರಿ ಗ್ರಾಮದಲ್ಲಿ ವಿಬಿ ಜಿರಾಮ್ಜಿ ಯೋಜನೆಯಡಿ ಹೆಗ್ಗೇರಿ ಕೆರೆ ಪುನಶ್ಚೇತನ ಕಾಮಗಾರಿಯನ್ನು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಪರಿಶೀಲಿಸಿದರು. ರಕ್ಷಾಬಂಧನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಜನತೆಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ ಮಾಧ್ಯಮದಲ್ಲಿ ಪವಿತ್ರ ರಕ್ಷಾಬಂಧನವು ಕೇವಲ ಸಹೋದರ ಸಹೋದರಿಯರ ಹಬ್ಬವಾಗಿರದೆ ಇಡೀ ಸಮಾಜದಲ್ಲಿ ಹೆಣ್ಣಿನ ಘನತೆ, ಗೌರವ ಹಾಗೂ ಸುರಕ್ಷತೆಯನ್ನು ಎತ್ತಿಹಿಡಿಯುವ ದೃಢ ಸಂಕಲ್ಪವಾಗಲಿ ಎಂದು ಆಶಿಸಿದ್ದಾರೆ. ಬೆಳಗಾವಿಯ ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದ ಕೇಂದ್ರದಲ್ಲಿ ರಕ್ಷಾಬಂಧನ ಸಂಭ್ರಮ ಸಡಗರದೊಂದಿಗೆ ಆಚರಿಸಲಾಯಿತು. ಸಶಸ್ತ್ರ ಪಡೆಯ ಯೋಧರ ಕುಟುಂಬ ಸದಸ್ಯರು ಪಾಲ್ಗೊಂಡಿದ್ದರು. ಬೆಳಗಾವಿ ನಗರದ ಒಟ್ಟು 10ಕ್ಕೂ ಹೆಚ್ಚು ಶಾಲೆ ಹಾಗೂ ಶಿಕ್ಷಣ ಸಂಸ್ಥೆಗಳ 238 ವಿದ್ಯಾರ್ಥಿನಿಯರು, ಮಹಿಳಾ ಶಿಕ್ಷಕರು ಉಪಸ್ಥಿತರಿದ್ದು ಸೈನಿಕರಿಗೆ ರಾಖಿ ಕಟ್ಟಿ ಶುಭಾಶಯ ತಿಳಿಸಿದರು. ಸಮಾಜ ಸುಧಾರಕ ಸಮಾನತೆಯ ಹರಿಕಾರ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿ ಹಿನ್ನೆಲೆ ನಾಡಿನ ವಿವಿಧೆಡೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಶಿಕ್ಷಣ ಹಾಗೂ ಸಂಘಟನೆ ಮೂಲಕ ಸಮಾಜದಲ್ಲಿ ಸಮಾನತೆಯ ಕ್ರಾಂತಿ ಮೂಡಿಸಿದ ಯುಗ ಪುರುಷ ನಾರಾಯಣ ಗುರುಗಳು ಎಂದು ಬಣ್ಣಿಸಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿದ್ದಾರೆ. ಬಳ್ಳಾರಿ ನಗರದ ಜಿಲ್ಲಾ ಹಾಕಿ ಕ್ರೀಡಾಂಗಣದಲ್ಲಿ ಆಯೋಜಿತ ರಾಜ್ಯಮಟ್ಟದ 16 ವರ್ಷದೊಳಗಿನ ಪುರುಷರ ಸಬ್ ಜೂನಿಯರ್ ಹಾಕಿ ಪಂದ್ಯಾವಳಿಯಲ್ಲಿ ಧಾರವಾಡ ತಂಡ ಚಾಂಪಿಯನ್ ಆಗಿದೆ. ಇಂದು ಬೆಳಗ್ಗೆ ನಡೆದ ಫೈನಲ್ ಪಂದ್ಯದಲ್ಲಿ ಧಾರವಾಡ ತಂಡ ಹಾವೇರಿ ತಂಡವನ್ನು 4-2 ಗೋಲುಗಳ ಅಂತರದಿಂದ ಮಣಿಸಿತು. ಕರ್ನಾಟಕ ಹಾಕಿ ಅಸೋಸಿಯೇಷನ್ ಸಹಕಾರದೊಂದಿಗೆ ಬಳ್ಳಾರಿ ಜಿಲ್ಲಾ ಹಾಕಿ ಅಸೋಸಿಯೇಷನ್ ಆಯೋಜಿಸಿದ್ದ 5 ದಿನಗಳ ಪಂದ್ಯಾವಳಿಯಲ್ಲಿ ಒಟ್ಟು 12 ತಂಡಗಳು ಪಾಲ್ಗೊಂಡಿದ್ದವು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 190 ಎಕರೆ ಭೂಮಿಯನ್ನು ನಿವೇಶನ ರಹಿತರಿಗೆ ಆದ್ಯತೆಯ ಮೇಲೆ ಹಂಚಲು ಕಂದಾಯ ಖಾತೆ ಸಚಿವರ ಜೊತೆ ಚರ್ಚಿಸಿದ್ದಾಗಿ ಜಿಲ್ಲಾಧಿಕಾರಿ ಎಚ್ವಿ ದರ್ಶನ್ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಪರಿಶಿಷ್ಟ ಸಮುದಾಯಗಳ ಕುಂದುಕೊರತೆ ಆಲಿಕೆ ಸಭೆ ನಡೆಸಿ ಮಾತನಾಡಿದರು. ಒಟ್ಟು 2,222 ಅರ್ಜಿಗಳು ಸಲ್ಲಿಕೆಯಾಗಿವೆ ಎಂದು ತಿಳಿಸಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಕಾಲಮಿತಿಯಲ್ಲಿ ಪರಿಹಾರ ಹಾಗೂ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಗತ್ಯ ಸುಧಾರಣೆ ನಿಟ್ಟಿನಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆಯಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10
2: ಸಮಯ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಗೆಳತಿಯರೇ, ರಕ್ಷಾಬಂಧನದ ಸಂದರ್ಭದಲ್ಲಿ ಉಪನ್ಯಾಸಕರು ಹಾಗೂ ಬರಹಗಾರ್ತಿಯಾದ ಹಾಸನದ ಬಿಎಂ ಭಾರತಿ ಹಾದಿಕೆಯವರಿಂದ ಸಣ್ಣ ಪ್ರಬಂಧ ರಕ್ಷಾಬಂಧನ ಕೇಳೋಣ.
1: ಮಂಗಳ ಪ್ರಸಂಗಗಳಲ್ಲಿ ಮುಂಗೈಗೆ ಕಟ್ಟುವ ದಾರವನ್ನು ರಕ್ಷಾಬಂಧನ ಎಂದು ಕರೆಯುತ್ತೇವೆ. ಇದರ ಇನ್ನೊಂದು ಹೆಸರು ರಾಖಿ. ರಕ್ಷೆ, ರಕ್ಷಾ, ಕಾಪಾಡು ಎಂಬುದು ಇದರ ಅರ್ಥ. ಇದರ ಹಿನ್ನೆಲೆಯನ್ನ ನೋಡುವುದಾದರೆ, ಇದೊಂದು ಭಾರತೀಯ ಸಾಮಾಜಿಕ ಬದುಕಿನೊಡನೆ ಪರಂಪರಾಗತವಾಗಿ ಸಾಗಿ ಬರುತ್ತಿರುವ ವಿದ್ಯಮಾನವಾಗಿದೆ. ಇದರ ಅರ್ಥ ವ್ಯಾಪ್ತಿ ಬಹಳ ವಿಶಾಲ. ತಲೆತಲಾಂತರಗಳಿಂದ ಕೇಳಿಬರುತ್ತಿರುವ ಹಲವಾರು ಸಂಸ್ಕೃತಿ ಗೌರವಾದರ ನಡೆ ನುಡಿ ಸ್ನೇಹ ಬಂಧು ಬಳಗ ಇತ್ಯಾದಿಗಳೊಂದಿಗೆ ಮಿಳಿತಗೊಂಡಿರುವ ಹಿನ್ನೆಲೆಯಲ್ಲಿ ಕೆಲವು ಆಚರಣೆಗಳಿಗೆ ಪ್ರಧಾನವಾದ ಸ್ಥಾನಮಾನಗಳಿರುತ್ತವೆ. ಹಾಗೆ ನೋಡಿದರೆ ಸಾಮಾನ್ಯವಾಗಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಮೊದಲಾಗುತ್ತದೆ. ಇದು ಐದನೆಯ ಮತ್ತು ಬಹಳ ಪವಿತ್ರವಾದ ಮಾಸ ಎಂದು ನಂಬಲಾಗಿದೆ. ಶ್ರಾವಣ ಮಾಸ ಹಬ್ಬಗಳ ಮಾಸ. ಉಳಿದೆಲ್ಲ ಮಾಸಗಳಿಗಿಂತ ಶ್ರಾವಣ ಮಾಸ ಬಲು ಶ್ರೇಷ್ಠ ಎಂದು ದಾರಾ ಬೇಂದ್ರೆಯವರು ಬಣ್ಣಿಸಿದ್ದಾರೆ. ಕೊಂಚ ಮಳೆಯ ಬಿಡುವು, ಹಿತವಾದ ಗಾಳಿ, ಜಲ ನೈದಿಲೆ ಅರಳುವ ಹೊತ್ತು, ಮಲ್ಲಿಗೆ ಸೇವಂತಿಗೆ ಹೂಗಳ ಗಮಲು, ಪ್ರಕೃತಿಯ ಪ್ರತಿರೂಪಗಳಂತಿರುವ ಬೃಹತ್ ಮಲಯಾದ್ರಿ ಸಹ್ಯಾದ್ರಿಗಳು ವರ್ಷಧಾರೆಯಲ್ಲಿ ನಿಂತೆದ್ದ ಸಂಭ್ರಮದಲ್ಲಿ ಇರುವಾಗಲೇ ನದಿಗಳು ತುಂಬಿ ಹರಿಯುತ್ತಿರುತ್ತವೆ. ಈ ಸುಸಮಯಕ್ಕೆ ಸರಿಯಾಗಿ ದೇಶ ಸ್ವಾತಂತ್ರ್ಯವಾದ ವಿಜೃಂಭಣೆಯ ಸ್ವಾತಂತ್ರ್ಯೋತ್ಸವ ಸಂಭ್ರಮ, ತದನಂತರ ನಾಗರ ಪಂಚಮಿ, ಮುಂದಿನದು ವರಲಕ್ಷ್ಮಿ ವ್ರತ, ಇದಾದ ನಂತರ ಬರುವ ಅಣ್ಣ ತಂಗಿಯರ ಪ್ರೀತಿಯ ಸಂಕೇತವಾದ ರಕ್ಷಾಬಂಧನ ಕೌಟುಂಬಿಕ ಸಾಮರಸ್ಯವನ್ನು ಕಾಪಾಡುವ ಉದ್ದೇಶವನ್ನು ಹೊಂದಿದೆ. ಅಂದ ಹಾಗೆ ಈ ರಕ್ಷಾಬಂಧನ ಆಚರಣೆ ಇದೆಯಲ್ಲ, ಇದರ ಹಿಂದೆ ಹತ್ತಾರು ಪೌರಾಣಿಕ ಕಥೆಗಳು, ಐತಿಹಾಸಿಕ ಘಟನೆಗಳು ಮತ್ತು ಸಾಮಾಜಿಕ ಅರ್ಥಗಳು ಅಡಗಿವೆ. ಮಹಾಭಾರತದ ಪ್ರಕಾರ ಯುದ್ಧವೊಂದರ ಸಂದರ್ಭದಲ್ಲಿ ಶ್ರೀಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಸೋರುತ್ತಿತ್ತಂತೆ. ಇದನ್ನ ದ್ರೌಪದಿ ನೋಡುತ್ತಾಳೆ. ಹಾಗೆ ಸುತ್ತಮುತ್ತ ಯಾವ್ದಾದ್ರು ತುಂಡು ಬಟ್ಟೆ ಇದೆಯಾ ಎಂದು ಹುಡುಕಾಡುತ್ತಾಳೆ. ಆ ಕ್ಷಣಕ್ಕೆ ಅವಳ ಕೈಗೆ ಏನು ಸಿಕ್ಕುವುದಿಲ್ಲವಾದ್ದರಿಂದ ತಡ ಮಾಡದೆ ತನ್ನ ಸೀರೆಯನ್ನು ಹರಿದು ಕೃಷ್ಣನ ಕೈಗೆ ಕಟ್ಟುತ್ತಾಳೆ. ದ್ರೌಪದಿಯ ಈ ಪರಿಯ ಪ್ರೀತಿ ಮತ್ತು ಕಾಳಜಿಯನ್ನು ಕಣ್ಣಾರೆ ಕಂಡ ಕೃಷ್ಣ ಅವಳಿಗೆ ಸದಾ ರಕ್ಷಣೆ ನೀಡುವುದಾಗಿ ಭರವಸೆ ನೀಡುತ್ತಾನೆ ಎಂದು ಕಥೆ ತಿಳಿಸುತ್ತದೆ. ನಂತರದ ದಿನಗಳಲ್ಲಿ ದ್ರೌಪದಿಗೆ ಬಂದಂತಹ ಎಲ್ಲ ಕಷ್ಟಗಳಲ್ಲಿಯೂ ಕೃಷ್ಣ ಬೆನ್ನಿಗೆ ನಿಂತದ್ದು, ತುಂಬಿದ ಸಭೆಯಲ್ಲಿ ಅವಳಿಗೆ ಅವಮಾನವಾಗುತ್ತಿದ್ದಾಗ ಕೃಷ್ಣನ ಆಗಮನ ಸೀರೆಯನ್ನು ಕಳಿಸುವ ರೂಪದಲ್ಲಿ ಆದಾಗ ಮೈಯೆಲ್ಲ ಕಣ್ಣಾಗಿ ಕಿವಿಯಾಗಿ ಸೀರೆಯಲ್ಲೋ ಸಿನಿಮಾವೋ ನಾಟಕವನ್ನು ನೋಡಿ ನಾವುಗಳು ಪ್ರಸನ್ನರಾಗಿದ್ದು ಮರತೇ ಹೋಗುವುದಿಲ್ಲ. ಇದನ್ನು ಬಗೆಬಗೆಯಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಒಂದರ್ಥದಲ್ಲಿ ಹೇಳುವುದಾದರೆ ರಕ್ಷಾಬಂಧನದ ಮೂಲ ಭಾವನೆ ರಕ್ತ ಸಂಬಂಧ ಎನ್ನುವುದಕ್ಕಿಂತಲೂ ಪ್ರೀತಿ, ಕಾಳಜಿ ಮತ್ತು ಪರಸ್ಪರ ರಕ್ಷಣೆಯ ಭಾವನೆಯನ್ನ ಒಳಗೊಂಡಿರುತ್ತದೆ. ಈ ರಕ್ಷಾಬಂಧನ ಅದೊಂದಿಗೆ ನೇರವಾಗಿ ಐತಿಹಾಸಿಕ ಸಂಪರ್ಕವೂ ಉಂಟು. ಮೇವಾರದ ರಾಣಿ ಕರ್ಣಾವತಿ ಮತ್ತು ಮೊಘಲ್ ಚಕ್ರವರ್ತಿ ಹುಮಾಯೂನ್ ರವರದ್ದು. ರಾಣಿ ಕರ್ಣಾವತಿಗೆ ಒಂದು ಬಾರಿ ತೊಂದರೆ ತಾಪತ್ರಗಳು ಎದುರಾದಾಗ ಆಕೆ ಹುಮಾಯೂನ್ಗೆ ರಾಖಿ ಕಳುಹಿಸಿ ಸಹಾಯ ಕೋರುತ್ತಾಳೆ. ಕೂಡಲೇ ಹುಮಾಯೂನ್ ಆ ರಾಖಿಯನ್ನು ಸಹೋದರತ್ವದ ಸಂಕೇತವಾಗಿ ಸ್ವೀಕರಿಸಿ ರಾಣಿಗೆ ಸಹಾಯ ಮಾಡುತ್ತಾನೆ ಎಂದು ಇತಿಹಾಸ ತಿಳಿಸುತ್ತದೆ. ಈ ಕುರಿತು ನಾನಾ ತೆರನಾದ ಚರ್ಚೆಗಳು ನಡೆದಿವೆ. ಆದರೂ ಭಿನ್ನಾಭಿಪ್ರಾಯಗಳು ಇದ್ದರೂ ಕಡೆಯಲ್ಲಿಯ ಸಂದೇಶ ಮಾತ್ರ ಅಷ್ಟೇ ಸ್ಪಷ್ಟ. ಸಂಸ್ಕೃತಿ ಎನ್ನುವುದು ಜಾತಿ, ಧರ್ಮ ಮತ್ತು ಕುಟುಂಬದ ಗಡಿಗಳನ್ನು ಮೀರಿ ಮಾನವೀಯ ಸಂಬಂಧದ ಸಂಕೇತವನ್ನ ಸಾರುವುದಾಗಿದೆ. ಇದುವೇ ನಮ್ಮ ಸಂಸ್ಕೃತಿಯ ಪ್ರತೀಕ. ಇತಿಹಾಸವೆನ್ನುವುದು ಮೈ ನವೇಳುವಂತಹ ಪ್ರಸಂಗಗಳನ್ನು ಅಡಗಿಸಿಟ್ಟುಕೊಂಡಿರುತ್ತದೆಯಲ್ಲವೇ? ಇಂಥದ್ದೇ ಮತ್ತೊಂದು ಸಂದರ್ಭವನ್ನು ನೆನಪು ಮಾಡಿಕೊಳ್ಳುವುದೇ ಆದರೆ, ಅಲೆಕ್ಸಾಂಡರನ್ನು ಭಾರತದ ಮೇಲೆ ದಂಡೆತ್ತಿ ಬಂದಾಗ ಅವನನ್ನು ಧೈರ್ಯದಿಂದ ಎದುರಿಸಿದವನು ಫೋರಸ್. ಇನ್ನೇನು, ಅತಿ ಭಯಂಕರ ಯುದ್ಧ ಆರಂಭವಾಗಬೇಕು. ಆ ಸಮಯಕ್ಕೆ ಸರಿಯಾಗಿ ಅಲೆಕ್ಸಾಂಡರ್ನ ಪತ್ನಿ ರೋಕ್ಸಾನಳು ಫೋರಸ್ಗೆ ಒಂದು ಪವಿತ್ರ ದಾರವನ್ನು ಕಳಿಸಿಕೊಡುತ್ತಾಳೆ. ಅದರ ಜೊತೆಗೆ ಒಂದು ಮನವಿ ಪತ್ರ ಕೂಡ ಇತ್ತು. ತನ್ನ ಪತಿಯನ್ನು ಕೊಲ್ಲದಿರುವಂತೆ ಆಕೆ ಕೇಳಿಕೊಂಡಿದ್ದಳು. ಮುಂದೆ ನಡೆದ ಯುದ್ಧದಲ್ಲಿ ಫೋರಸ್ ಅಲೆಕ್ಸಾಂಡರ್ನನ್ನು ಕೊಲ್ಲದೆ ಉಳಿಸಿದನು. ಇದಕ್ಕೆ ಕಾರಣ ಆತನ ಕೈಯಲ್ಲಿ ಅವನು ಕಟ್ಟಿಕೊಂಡಿದ್ದ ರಾಖಿ ಅವನನ್ನು ತಡೆದು ನಿಲ್ಲಿಸಿತ್ತು ಎನ್ನಲಾಗಿದೆ. ಮುಖ್ಯವಾದ ಮತ್ತೊಂದು ಅಂಶವೆಂದರೆ ರವೀಂದ್ರನಾಥ ಠಾಗೂರ್ ಅವರ ಪಾತ್ರವು ಇಲ್ಲಿ ಗಮನಾರ್ಹವಾದುದಾಗಿದೆ. 1905ರಲ್ಲಿ ಬ್ರಿಟಿಷರು ಬಂಗಾಳದ ವಿಭಜನೆ ಮಾಡಿದ ಸಂದರ್ಭ ಜನಸಮುದಾಯದಲ್ಲಿ ವಿಭಜನೆಯ ಭಾವನೆ ಮಿತಿಮೀರಿ ಹೋಗಿತ್ತು. ಆಗ ಠಾಗೂರ್ ಜನರಲ್ಲಿ ಏಕತೆ ಮತ್ತು ಸಹೋದರತ್ವದ ಭಾವನೆಯನ್ನು ಬೆಳೆಸಲು ರಕ್ಷಾಬಂಧನದ ಸಂಕೇತವನ್ನು ಬಳಸಿದರು. ಅಂದು ಅಂದರೆ 1905ರ ಕಾಲಕ್ಕೆ ಜನರು ಪರಸ್ಪರ ರಾಖಿ ಕಟ್ಟಿ

ಕೊಂಡು ಒಗ್ಗಟ್ಟಿನ ಸಂದೇಶವನ್ನು ಸಾರತೊಡಗಿದರು. ಇದರಿಂದ ರಕ್ಷಾಬಂಧನವು ಕೇವಲ ಕುಟುಂಬದ ಹಬ್ಬವಲ್ಲದೆ ಸಾಮಾಜಿಕ ಏಕತೆ ಮತ್ತು ಸಹೋದರತ್ವದ ಸಂಕೇತವಾಯಿತು ಎನ್ನಲಾಗಿದೆ. ಇದರ ನಡುವೆ ಪುರಾಣವೊಂದು ಈ ರೀತಿಯಾಗಿ ತಿಳಿಸಿದೆ. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುವ ಮೂಲ ಹುಣ್ಣಿಮೆಯ ಹಬ್ಬ ಎಂದು ಕರೆಯಲ್ಪಡುವ ರಕ್ಷಾಬಂಧನ ಆರಂಭವಾಗಿದ್ದೇ ತಾಯಿ ಲಕ್ಷ್ಮಿಯಿಂದ ಎನ್ನಲಾಗಿದೆ. ವಿಷ್ಣು ವಾಮನ ಅವತಾರವನ್ನು ತಾಳಿದ ಸಂದರ್ಭದಲ್ಲಿ ಬಲಿಯೊಂದಿಗೆ ಪಾತಾಳ ಲೋಕದಲ್ಲಿರುತ್ತಾನೆ. ಲಕ್ಷ್ಮಿ ವಿಷ್ಣುವನ್ನು ಹುಡುಕಿಕೊಂಡು ಪಾತಾಳ ಲೋಕಕ್ಕೆ ಹೋಗುತ್ತಾಳೆ. ತನ್ನ ಪತಿಯನ್ನು ಪಾತಾಳ ಲೋಕದಿಂದ ಹೇಗೆ ಕರೆತರುವುದು ಎಂದು ಚಿಂತಿತಳಾಗಿದ್ದಾಗ ನಾರದರು ಪ್ರವೇಶ ಮಾಡಿ, ನೀನು ಬಲಿಯನ್ನು ಸಹೋದರನನ್ನಾಗಿ ಮಾಡಿಕೊಂಡರೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತದೆ ಎನ್ನುತ್ತಾರೆ. ತಾಯಿ ಲಕ್ಷ್ಮಿ ಸಾಮಾನ್ಯ ಸ್ತ್ರೀ ರೂಪ ತಾಳಿ ಬಲಿಯ ಬಳಿ ಬಂದು ನಿಂತು ಅಳುತ್ತಾಳೆ. ತಾಯಿಯೊಬ್ಬಳು ತನ್ನ ಆಸ್ಥಾನದಲ್ಲಿ ಕಣ್ಣೀರು ಹಾಕುವುದನ್ನು ನೋಡಿದ ಬಲಿ ಕಾರಣವೇನೆಂದು ಕೇಳಲು, ನನಗೆ ಸಹೋದರರಿಲ್ಲ, ನನ್ನನ್ನು ಯಾರೂ ಸಹೋದರಿಯನ್ನಾಗಿ ಸ್ವೀಕರಿಸಿಲ್ಲ ಎಂದು ಹೇಳುತ್ತಾಳೆ. ಆಗ, ಇನ್ನು ಮುಂದೆ ಕಣ್ಣೀರು ಹಾಕಕೂಡದು, ನಾನು ನಿನಗೆ ಸಹೋದರನಾಗಿರುತ್ತೇನೆ, ನೀನು ನನ್ನ ಸಹೋದರಿ ಎನ್ನುತ್ತಾ, ನಿನ್ನ ರಕ್ಷಣೆ ನನಗೆ ಸೇರಿದ್ದು, ನಿನಗೆ ಬೇಕಾದ ದಕ್ಷಿಣೆಯನ್ನು ಕೇಳು, ಕೊಡುತ್ತೇನೆ ಎನ್ನುತ್ತಾನೆ. ಆ ಕೂಡಲೇ ಲಕ್ಷ್ಮಿ ಬಲಿಯ ಮಣಿಕಟ್ಟಿಗೆ ದಾರ ಕಟ್ಟುತ್ತಾಳೆ. ನಂತರ ಸಾಮಾನ್ಯ ಸ್ತ್ರೀ ಹಾಗೆ ಇದ್ದವಳು ತನ್ನ ನೈಜ ರೂಪ ಅಂದರೆ ಲಕ್ಷ್ಮೀದೇವಿಯಾಗಿ ಪ್ರಕಟಗೊಳ್ಳುತ್ತಾಳೆ ಮತ್ತು ದಕ್ಷಿಣೆಯಾಗಿ ತನ್ನ ಪತಿ ವಿಷ್ಣುವನ್ನು ತನ್ನೊಂದಿಗೆ ಕಳಿಸಿಕೊಡುವಂತೆ ಕೇಳಿಕೊಳ್ಳುತ್ತಾಳೆ. ಈ ದಿನವೇ ಶ್ರಾವಣ ಹುಣ್ಣಿಮೆ ಅಂದರೆ ರಕ್ಷಾಬಂಧನದ ಹಬ್ಬ ಎಂಬ ನಂಬಿಕೆ ಇದೆ. ರಕ್ಷಾಬಂಧನವು ಪ್ರಾಥಮಿಕವಾಗಿ ಸಾಂಸ್ಕೃತಿಕ ಹಾಗೂ ಭಾವನಾತ್ಮಕ ಹಬ್ಬವಾಗಿದೆ. ಇದಕ್ಕೆ ಯಾವುದೇ ಕಟ್ಟುನಿಟ್ಟಾದ ಆಧುನಿಕ ವೈಜ್ಞಾನಿಕ ಆಧಾರಗಳಿಲ್ಲ. ಆದಾಗ್ಯೂ ವೈದಿಕ ವಿಜ್ಞಾನ ಮತ್ತು ಆಯುರ್ವೇದದ ಪ್ರಕಾರ ಮಣಿಕಟ್ಟಿಗೆ ದಾರ ಕಟ್ಟುವುದು ಆರೋಗ್ಯಕ್ಕೆ ಸಂಬಂಧಿಸಿದ ಪ್ರಯೋಜನಗಳನ್ನು ಹೊಂದಿದೆ. ರಾಖಿ ಅಥವಾ ರಕ್ಷಾಬಂಧನವು ದೇಹದಲ್ಲಿ ವಾತ ಪಿತ್ತ ಮತ್ತು ಕಫದ ಸಮತೋಲನವನ್ನು ಕಾಪಾಡುತ್ತದೆಯಂತೆ. ರಕ್ತ ಸಂಚಾರವನ್ನು ಸುಧಾರಿಸುತ್ತದೆ, ನರಗಳ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ. ಈ ಹಬ್ಬದಂದು ತಯಾರಿಸುವ ಸಿಹಿ ತಿನಿಸುಗಳು ಮತ್ತು ಮಳೆಗಾಲದ ವಾತಾವರಣ, ಶ್ರಾವಣ ಎಂಬ ಸಂಭ್ರಮ ಮನಸ್ಸಿಗೆ ಉಲ್ಲಾಸ ತುಂಬುವುದರಿಂದ ಅಂದರೆ ಕಾಲದ ಆಹಾರದ ಬದಲಾವಣೆಯಿಂದಾಗಿ ಸಕಾರಾತ್ಮಕ ಆಲೋಚನೆಗಳಿಂದಾಗಿ ಕುಟುಂಬದ ಒಡನಾಟ ಮತ್ತು ಉತ್ಸಾಹ ಮಾನಸಿಕ ಆರೋಗ್ಯ ಮತ್ತು ನೆಮ್ಮದಿ ಹೆಚ್ಚಿಸಲು ಪರೋಕ್ಷವಾಗಿ ನೆರವಾಗುತ್ತದೆ ಎನ್ನಲಾಗಿದೆ. ಅಂದ ಹಾಗೆ ರಕ್ಷಾಬಂಧನ ಅಥವಾ ರಾಖಿ ಒಂದು ಕಾಲಕ್ಕೆ ನೂಲು ದಾರ, ಬಿಳಿ ಬಟ್ಟೆಯೋ ಸೀರೆನೋ ಇನ್ನಾವುದೋ ದಾರಗಳು ಪರಸ್ಪರ ವಿನಿಮಯವಾಗುತ್ತಿದ್ದ ಕಾಲ ಹೆಚ್ಚು ಕಡಿಮೆ ಮರೆಯಾಗುವ ಲಕ್ಷಣಗಳು ಕಂಡುಬರುತ್ತಿವೆ. ಆಧುನಿಕ ವಲಯದಲ್ಲಿ ಒಂದು ಅಂದಾಜಿನ ಪ್ರಕಾರ ಭಾರತ ದೇಶದಲ್ಲಿ ಪ್ರತಿ ವರ್ಷ ರಕ್ಷಾಬಂಧನದ ಸಂದರ್ಭದಲ್ಲಿ 50-100 ಕೋಟಿಗೂ ಅಧಿಕ ರಾಖಿಗಳು ಬೇಕಾಗುತ್ತವೆ. ಜೈಪುರ ಹಾಗೂ ವಾರಣಾಸಿಯಲ್ಲಿ ಸಾಂಪ್ರದಾಯಿಕ ಕೈಮಗ್ಗ ಹಾಗೂ ಜರಿ ರಾಖಿಗಳು ತಯಾರಾಗುತ್ತವೆ. ಗ್ರಾಮೀಣ ಹಾಗೂ ಸ್ವಸಹಾಯ ಗುಂಪುಗಳು, ಸಂಘ ಸಂಸ್ಥೆಗಳು, ಸ್ಥಳೀಯ ಕುಶಲ ಕಾರ್ಮಿಕರು ಒಣ ಹುಲ್ಲು, ಬಿದಿರು ಹಾಗೂ ಕೆಲವು ಸಸ್ಯಗಳ ಬೀಜಗಳನ್ನು ಬಳಸಿ ಪರಿಸರ ಸ್ನೇಹಿ ರಾಖಿಗಳನ್ನು ತಯಾರಿಸಿ ಸ್ವಾವಲಂಬನೆ ಸಾಧಿಸುತ್ತಿದ್ದಾರೆ. ಕೆಲವು ಕಡೆ ಮೃದುವಾದ ಹತ್ತಿ ಮತ್ತು ಒಣಗಿದ ಎಲೆಗಳನ್ನು ಬಳಸಿ ರಾಖಿ ತಯಾರಿಸುತ್ತಾರೆ. ಮತ್ತೆ ಕೆಲವು ಕಡೆ ರೇಷ್ಮೆ ದಾರ, ಉಣ್ಣೆ, ಮಣಿಗಳು, ಆಕರ್ಷಕ ವಸ್ತುಗಳಿಂದ ಹೂವಿನ ವಿನ್ಯಾಸಗಳನ್ನು ಅಂಟಿಸಿ ತರತರದ ಅಲಂಕಾರಿಕ ರಾಖಿಗಳನ್ನು ತಯಾರಿಸಲಾಗುತ್ತಿದೆ. ದೇಶಾದ್ಯಂತ ಈ ಹಬ್ಬದ ಮಾರುಕಟ್ಟೆಯ ವಹಿವಾಟು 12,000-15,000 ಕೋಟಿ ರೂಗಳಿಗೂ ಅಧಿಕವಾಗಿ ವಿಸ್ತಾರವಾಗುತ್ತಾ ಹೋಗುತ್ತಿದೆ. ಇದರಿಂದ ಲಕ್ಷಾಂತರ ಜನರಿಗೆ ಉದ್ಯೋಗ ಕೂಡ ಲಭ್ಯವಾಗುತ್ತದೆ. ರಾಖಿ ಹಬ್ಬದ ಅಥವಾ ರಕ್ಷಾಬಂಧನದ ಸ್ವರೂಪ ಮತ್ತು ಮಹತ್ವವನ್ನು ಹೆಚ್ಚಿಸುವಲ್ಲಿ ಮಾಧ್ಯಮಗಳ ಪಾತ್ರ ಬಹಳ ದೊಡ್ಡದು. ಅದರಲ್ಲಿ ಮುಖ್ಯವಾಗಿ ಸಿನಿಮಾ ಕ್ಷೇತ್ರ ಸಹೋದರ ಸಹೋದರಿಯರ ಬಾಂಧವ್ಯವನ್ನು ವಿಶಿಷ್ಟ ರೀತಿಯಲ್ಲಿ ಬಿಂಬಿಸುತ್ತದೆ. 10 ಸಿನಿಮಾಗಳು, ಅದರ ಹಾಡುಗಳು ಜನಮಾನಸದಲ್ಲಿ ಬೆರೆತು ಹೋಗಿವೆ. ರಕ್ಷಾಬಂಧನ್ ಎಂಬ ಹಿಂದಿ ಸಿನಿಮಾ ಅಕ್ಷಯ್ ಕುಮಾರ್ ನಟನೆಯಲ್ಲಿ ಆನಂದ್ ಎಲ್ ರಾಯ್ ರವರ ನಿರ್ದೇಶನದಲ್ಲಿ ಸಹೋದರಿಯರ ಮೇಲಿನ ಅಣ್ಣನ ಪ್ರೀತಿ ಮತ್ತು ಜವಾಬ್ದಾರಿಯನ್ನು ತಿಳಿಸುತ್ತದೆ. ತವರಿಗೆ ಬಾ ತಂಗಿ, ಅಣ್ಣ ತಂಗಿ, ಕರ್ಪೂರದ ಗೊಂಬೆ ಮುಂತಾದ ಕನ್ನಡ ಸಿನಿಮಾಗಳಲ್ಲಿನ ನಟನೆ ಹಾಗೂ ಹಾಡುಗಳು ಪ್ರೇಕ್ಷಕರ ಮನಸ್ಸಿನಲ್ಲಿ ನಿಂತಿವೆ. ಅಣ್ಣನ ಮಣಿಕಟ್ಟಿಗೆ ತಂಗಿ ರಾಖಿ ಕಟ್ಟಿ ಆರತಿ ಬೆಳಗಿದಾಗ ಸಹೋದರ ತಂಗಿಗೆ ಉಡುಗೊರೆ ನೀಡಿ ರಕ್ಷಣೆಯ ಭರವಸೆ ನೀಡುವುದನ್ನ ಕಾಣಬಹುದು. ರಕ್ಷಾಬಂಧನ ಒಂದು ಜನಪ್ರಿಯ ಸಾಂಪ್ರದಾಯಿಕ ಮತ್ತು ವಾರ್ಷಿಕ ವಿಧಿ ಅಥವಾ ಸಮಾರಂಭವಾಗಿದೆ. ಪ್ರಾಚೀನ ಭಾರತದಿಂದ ಹಿಡಿದು ಇಲ್ಲಿಯ ತನಕ ಬಹುತೇಕರು ದೇಶಾದ್ಯಂತ ಯಾವುದೇ ಶುಭ ಕಾರ್ಯದ ಆರಂಭಕ್ಕೂ ಮುನ್ನ ಪವಿತ್ರ ದಾರವನ್ನು ಕಟ್ಟುವ ಪದ್ಧತಿ ಇತ್ತು. ಇದನ್ನು ರಕ್ಷಾಸೂತ್ರ ಎಂದು ಕರೆಯುತ್ತಿದೆ. ಇದೇ ಸಂಪ್ರದಾಯವು ಮುಂದೆ ರಕ್ಷಾಬಂಧನದ ಆಚರಣೆಯೊಂದಿಗೆ ಸೇರಿಕೊಂಡಿರಬಹುದು. ಇದು ಮುಖ್ಯವಾಗಿ ಉತ್ತರ ಮತ್ತು ಪಶ್ಚಿಮ ಭಾರತದ ಪ್ರದೇಶಗಳಲ್ಲಿ ಜನಪ್ರಿಯವಾಗಿತ್ತು. ಮಾನವ ಕುಲಕ್ಕೆ ಸೇರಿದ ನಾವೆಲ್ಲ ಭಾವನೆಗಳಿಂದ ಮುಕ್ತರಾಗಿ ಜೀವಿಸಲಾಗದು. ನಮ್ಮ ಜೀವ

0: ಜೀವಕ್ಕೆ ಎಷ್ಟು ವರ್ಷಗಳನ್ನು ತುಂಬುತ್ತೇವೆ ಎಂಬುದು ಮುಖ್ಯವಲ್ಲ, ನಮ್ಮ ವರ್ಷಗಳಿಗೆ ಎಷ್ಟು ಜೀವ ತುಂಬುತ್ತೇವೆ ಎಂಬುದೇ ಮುಖ್ಯ. ಪರಸ್ಪರ ಸ್ನೇಹ, ಸೌಹಾರ್ದತೆ, ಸೌಜನ್ಯ, ಸಹಕಾರದಿಂದ ಇದ್ದಾಗ ಮಾತ್ರ ನಿಜ ಮಾನವರಾಗಬಹುದು. ಇಲ್ಲದಿದ್ದರೆ ಶಿಲಾ ಮಾನವರು, ಸಸ್ಯ ಮಾನವರು, ಮೃಗ ಮಾನವರು ಆಗುತ್ತೇವೆ. ಈ ಹಬ್ಬ ವ್ರತ, ಸಂಪ್ರದಾಯ, ಸಂಸ್ಕೃತಿ ಇತ್ಯಾದಿಗಳಿಂದ ಮಿಳಿತವಾದ ರಕ್ಷಾಬಂಧನ ಸಹೋದರಿಕೆಯ ಗಟ್ಟಿತನದ ಸಂಕೇತ ಎಂಬುದರಲ್ಲಿ ಎರಡು ಮಾತಿಲ್ಲ. ತಲೆಮಾರುಗಳಿಂದ ಆಚರಿಸಿಕೊಂಡು ಬರುತ್ತಿರುವ ಆಚರಣೆ ದಿಕ್ಕು ತಪ್ಪದಂತೆ ಯುವ ಪೀಳಿಗೆ ವರ್ತಿಸಬೇಕಾಗಿದೆ. ಪ್ರತಿಯೊಂದನ್ನು ವಿವೇಕದಿಂದ ವಿಚಾರ ಮಾಡಬೇಕಾಗಿದೆ. ಆಗಲೇ ಕಾರ್ಯಸಿದ್ಧಿ, ಯಶಸ್ಸು, ಇದಕ್ಕಾಗಿ ಒಂದು ವ್ಯವಸ್ಥಿತ ಮನಸ್ಸು ಬೇಕು. ಮದ್ದಳೆಯೊಣಗಣ ಇಲಿಯಾಗಬಾರದು ಎನ್ನುತ್ತಾರೆ ಅನುಭಾವಿಗಳು. ಹಬ್ಬದ ಮೂಲ ಸಂದೇಶವನ್ನು ಬದಲಾಯಿಸಿಕೊಡೋದು ಎಂಬ ಮಾತು ಇವರದು. ಅಂದಿಗೂ ಇಂದಿಗೂ ಹೆಣ್ಣು ಮಕ್ಕಳು ಅಂತ ಬಂದಾಗ ಅವರು ವಿವಾಹದ ನಂತರ ಗಂಡನ ಮನೆಗೆ ಬರಬೇಕಾಗುತ್ತದೆ. ಸುಖ ಅಂತ ಬಂದಾಗ ಏನೋ ಗೊತ್ತಿಲ್ಲ, ಕಷ್ಟ ಅಂತ ಬಂದಾಗ ಮೊದಲು ನೆನಪಾಗುವುದೇ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು. ಮೊದಲೆಲ್ಲ ಕಾಗೆ ಕಾಕ ಎಂದರೆ ಯಾರೋ ಬರುತ್ತಾರೆ ಅಂದಿದ್ದಕ್ಕಿಂತ ಅಣ್ಣನೋ ತಮ್ಮನೋ ಬರುತ್ತಾರೆ ಎಂದು ದಾರಿ ನೋಡಿದ್ದೇ ಹೆಚ್ಚು. ಇದನ್ನೆಲ್ಲ ಹಳೆಯ ಕಾಲದ ಬದುಕು ಎಂದುಕೊಳ್ಳುವುದೇ ಆದರೆ ಈಗಿನದು ಫೋನ್ನಲ್ಲಿ ಮಾತನಾಡುವ ಕಾಲ. ವಿವಾಹಿತ ಸಹೋದರ ಸಹೋದರಿಯರ ಬಳಿ ಕ್ರಮೇಣ ಹೋಗುತ್ತಾ ಹೋಗುತ್ತಾ ಮಾತು ಸ್ವಲ್ಪ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದು ಬಹುತೇಕ ಸಹಜ. ನಾವೆಲ್ಲ ಪರಸ್ಪರ ರಾಖಿ ಕಟ್ಟದೆ ಬೆಳೆದವರು. ಒಂದು ವೇಳೆ ರಾಖಿ ಕಟ್ಟಿ ಬೆಳೆದಿದ್ದರೆ ನಮ್ಮ ಸಂಬಂಧಗಳು ಇನ್ನೆಷ್ಟು ಗಟ್ಟಿಯಾಗಿರುತ್ತಿದ್ದವೋ ಏನೋ ಗೊತ್ತಿಲ್ಲ. ನಾವು ಪರಸ್ಪರ ಆಗಾಗ ಭೇಟಿಯಾಗದೇ ಇರಬಹುದು, ಫೋನ್ನಲ್ಲಿ ಬೆಳಿಗ್ಗೆ ಸಾಯಂಕಾಲ ಮಾತನಾಡದೇ ಇರಬಹುದು, ಆದರೆ ವರ್ಷಕ್ಕೊಮ್ಮೆ ಸಿಕ್ಕಿದರು ಅದೇ ಬಾಂಧವ್ಯ, ಅದೇ ಪ್ರೀತಿ ವಿಶ್ವಾಸ, ಅದೇ ಆತ್ಮೀಯತೆ. ಮಕ್ಕಳಿಗೆ ಕೌಟುಂಬಿಕ ಹಿನ್ನೆಲೆಗಳ ಪರಿಚಯ ಇಂದು ಸರಿಯಾದ ರೀತಿಯಲ್ಲಿ ಆಗದಿದ್ದರೆ, ಅವಿಭಕ್ತ ಕುಟುಂಬದ ಹಿನ್ನೆಲೆ ಮತ್ತು ಗ್ರಾಮ್ಯ ಬದುಕಿನ ಸವಿಯುಂಡು ಬದುಕದಿದ್ದರೆ ಮುಂದೆ ಅವರ ಅನುಭವ ಏನಾಗಬಹುದು ಎಂಬ ಚಿಂತನೆಯನ್ನು ಕೂಡ ಮಾಡಬೇಕಾಗುತ್ತದೆ. ಕಡೆಯಲ್ಲಿ ಶೀರ್ಷಿಕೆಯ ವಿಷಯಕ್ಕೆ ಬರುವುದಾದರೆ, ರಕ್ಷಾಬಂಧನ ಎಂಬ ನಾಮಪದವನ್ನ ವಿಂಗಡಿಸಿ ರಕ್ಷಾ ಎಂಬುದನ್ನ ಒಂದು ಕಡೆಗಿಟ್ಟು ಇದನ್ನು ಕಾಪಾಡು ಎಂಬ ಅರ್ಥವನ್ನ ಕೊಟ್ಟು ಈ ಬಂಧನ ಎಂಬ ಪದಕ್ಕೆ ನಾನಾರ್ಥಗಳನ್ನು ಹುಡುಕಬಹುದು. ಕಟ್ಟು, ಪರ, ಮನೆ, ವಾಸ, ಬಂಧ, ಪಾಶ, ಸಹಾಯ, ಸ್ನೇಹ, ಸ್ವಾಭಿಮಾನ, ಇದೆಲ್ಲದರ ಒಂದೇ ಒಂದು ಅರ್ಥ ಎಂದರೆ ಸಹೋದರಿಕೆಯ ಸಂಕೇತ ಎಂಬುದೇ ಆಗಿದೆ. ಆದರೂ ಸಂಬಂಧಿಕರಿಗೆ, ಸ್ನೇಹಿತರಿಗೆ ನಮ್ಮ ಬದುಕಿನಲ್ಲಿ ಪ್ರಧಾನವಾದ ಸ್ಥಾನವಿದೆ, ವಿಶೇಷವಾದ ಭಾಗವಿದೆ. ಪರಸ್ಪರ ಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ಬೆಂಬಲಿಸಬೇಕು. ಒಬ್ಬರ ಯಶಸ್ಸಿನಲ್ಲಿ ಮತ್ತೊಬ್ಬರು ಸಂತೋಷ ಪಡಬೇಕು. ಸಮಸ್ಯೆಗಳು ಬಂದಾಗ ಪರಸ್ಪರ ಧೈರ್ಯ ನೀಡಬೇಕು. ಇದರ ಜೊತೆಗೆ ಸಮಾಜದಲ್ಲಿ ಎಲ್ಲರೂ ಸಹಕಾರದಿಂದ ಬದುಕಬೇಕು ಎಂಬ ವಿಶಾಲ ಸಂದೇಶ ರಕ್ಷಾಬಂಧನದ್ದು. ಇದು ಕೈಗೆ ರಾಖಿ ಕಟ್ಟುವ ಒಂದು ದಿನವಲ್ಲ, ಇದು ಪ್ರೀತಿ, ವಿಶ್ವಾಸ, ಕಾಳಜಿ, ಗೌರವ ಮತ್ತು ರಕ್ಷಣೆಯನ್ನು ನೆನಪಿಸುವ ಪವಿತ್ರ ಹಬ್ಬ. ಪರಿಸರ ಸ್ನೇಹಿ ರಾಖಿಗಳನ್ನು ಆದಷ್ಟು ಬಳಸುವುದು ಒಳ್ಳೆಯದು. ಮಾರುಕಟ್ಟೆಯಲ್ಲಿ ಸಿಗುವ ಪ್ಲಾಸ್ಟಿಕ್, ಸಿಂಥೆಟಿಕ್ ದಾರ, ರಾಸಾಯನಿಕ ಬಣ್ಣ, ಥರ್ಮೋಕೋಲ್ ಬಳಕೆಯಿಂದ ತಯಾರಿಸಿದ ರಾಖಿಗಳು ಪರಿಸರಕ್ಕೆ ಹಾನಿಯುಂಟು ಮಾಡುತ್ತವೆ. ಹಬ್ಬದ ಬಳಿಕ ಕಸದ ಬುಟ್ಟಿ ಸೇರುವ ರಾಖಿಗಳು ವಾತಾವರಣಕ್ಕೆ, ಮಣ್ಣಿಗೆ, ನೀರಿಗೆ ಉಪದ್ರವಾಗದಂತೆ ತಡೆಯುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಸಾಮಾಜಿಕ ಸಂಬಂಧಗಳು ದೂರವಾಗುತ್ತಿರುವ ಹೊತ್ತಿನಲ್ಲಿ ರಾಖಿಯ ದಾರವು ಮುಂಗೈಯನ್ನು ಮಾತ್ರ ಬಂಧಿಸದೆ ಹೃದಯಗಳನ್ನು ಬಂಧಿಸಲಿ ಎಂಬ ಹಾರೈಕೆಗಳೊಂದಿಗೆ.
1: ಇದುವರೆಗೆ ಉಪನ್ಯಾಸಕರು ಹಾಗೂ ಬರಹಗಾರ್ತಿಯಾದ ಹಾಸನದ ಬಿಎಂ ಭಾರತಿ ಹಾದಿಗೆಯವರಿಂದ ರಕ್ಷಾಬಂಧನ ಈ ಸಣ್ಣ ಪ್ರಬಂಧವನ್ನು ಕೇಳಿದಿರಿ. ಇದೀಗ ಕೆಲವು ಜನಪದ ಗೀತೆಗಳನ್ನ ಕೇಳೋಣ. ಮೊದಲಿಗೆ ಆರ್ ಬಿ ಶಿವರಾಜ್ ಚಕ್ರವರ್ತಿ ಹಾಗೂ ಕೆಎಸ್ ಸುರೇಖಾ ಹಾಡಿರುವ ಒಂದು ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಆರ್ಬಿ ಶಿವರಾಜ್ ಚಕ್ರವರ್ತಿಯವರು ಹಾಡಿರುವ ಒಂದು ಜನಪದ ಗೀತೆಯೊಂದಿಗೆ ಇಂದಿನ ವನಿತಾ ವಿಹಾರವನ್ನು ಮುಗಿಸೋಣ. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್.

0: ಸಮಯ ಸರಿಯಾಗಿ 12:30. ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 600
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ರೇಡಿಯೋ ಸಮಯ 12:31:07.
2: ಮನೆ ಕೆಲಸ ಆಲ್

0: ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
3: ನಿಮ್ಮ ಬಿಸಿನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಶ್ರೋತೃಗಳೇ ಗಮನಿಸಿ, ಇದೀಗ 12:35 ಆರೋಗ್ಯ ಸಂಚಿಕೆಯಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆಯ ದುಷ್ಪರಿಣಾಮಗಳು ಈ ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹೆ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ KM ಅವರೊಂದಿಗಿನ ಸಂದರ್ಶನ. 12:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಫಸಲ್ ಭೀಮಾ ಯೋಜನೆ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಬಗ್ಗೆ ಮಾಹಿತಿ ಸಂಪನ್ಮೂಲ ವ್ಯಕ್ತಿ ಹೊನ್ನಪ್ಪ ಗೌಡ, ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ, ಮಂಗಳೂರು. 5:00 ನಮ್ಮ ನಿಲಯದಿಂದ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ GK ಅವರಿಂದ ಸೋದಾಹರಣ ಭಾಷಣ, ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ, ಬಳಿಕ ಜನಪದ ಗೀತೆ. 5:45 ಮನೋಚಿಂತನ, ವಿಷಯ ತಾಯಿಯ ಮಾನಸಿಕ ಆರೋಗ್ಯ. ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ SJ ಅಂಕೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. ನಂತರ ಮಾರುಕಟ್ಟೆ ಧಾರಣೆ.

ಸಂಜೆ 4 ಗಂಟೆಗೆ ನಮ್ಮ ನಿಲಯದಿಂದ ಭಾವಗೀತೆಗಳು, 4:15 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗಾವಕಾಶಗಳ ಕುರಿತ ಕಾರ್ಯಕ್ರಮ, ನಂತರ 4:30 ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ ಕೆಎಂ ಅವರೊಂದಿಗೆ ಸಂದರ್ಶನ. ಕೇಳುಗರೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಮಾಜ ಕಾರ್ಯಕರ್ತರಾದ ತಿಪ್ಪೇಸ್ವಾಮಿ ಕೆಎಂ ಅವರು. ತಿಪ್ಪೇಸ್ವಾಮಿ ಅವರು ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೊಂದು ಹವ್ಯಾಸಗಳು ನಮ್ಮನ್ನ ಒಳ್ಳೆ ದಾರಿಯತ್ತ ಕೊಂಡೊಯ್ಯುತ್ತವೆ, ಕೆಲವೊಂದು ಹವ್ಯಾಸಗಳು ಅಂದಲ್ಲ ನಾವು ಇವನ್ನ ಚಟಗಳು ಅಂತ.

0: ಅದರಲ್ಲೂ ದುಶ್ಚಟಗಳು ಇವು ಆ ವ್ಯಕ್ತಿಯ ಜೀವನವನ್ನೇ ಹೇಗೆಲ್ಲ ಹಾಳು ಮಾಡುತ್ತೆ ಅನ್ನುವಂಥದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಅದರಲ್ಲೂ ಮುಖ್ಯವಾಗಿ ಯುವಕರನ್ನ ನಾವು ಗಮನದಲ್ಲಿಟ್ಕೊಂಡು ಮಾತಾಡೋದಾದ್ರೆ ಇಂದಿನ ಯುವ ಜನತೆ ಅನ್ನುವಂಥದ್ದೇನಿದೆ, ಒಂದಷ್ಟು ಭಾಗ, ಎಲ್ಲರೂ ಹಾಗೆ ಅಂತ ಹೇಳಲ್ಲ, ಒಂದಷ್ಟು ಭಾಗ ಯುವ ಜನತೆ ದುಶ್ಚಟಗಳಿಗೆ ಒಳಗಾಗ್ತಾ ಇದ್ದಾರೆ. ಅದರಲ್ಲೂ ತಂಬಾಕು ಸೇವನೆ ಅನ್ನುವಂಥದ್ದು. ಹಾಗಾಗಿ ಈ ತಂಬಾಕು ಅನ್ನುವಂಥದ್ದು ಯಾವೆಲ್ಲ ರೂಪದಲ್ಲಿ ಸೇವನೆ ಮಾಡ್ತಾರೆ, ಅದರಿಂದ ಉಂಟಾಗುವಂತಹ ದುಷ್ಪರಿಣಾಮಗಳು ಕೇವಲ ಆ ವ್ಯಕ್ತಿಗೆ ಮಾತ್ರ ಅಲ್ಲ, ಆ ಇಡೀ ಸಮಾಜಕ್ಕೆ ದುಷ್ಪರಿಣಾಮ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಮಾತಾಡೋಣ.
1: ಮೊದಲಿಗೆ ತಂಬಾಕಿನ ಬಗ್ಗೆ ತಿಳ್ಕೊಳ್ಳೋದಾದ್ರೆ 16ನೇ ಶತಮಾನದಲ್ಲಿ ನಮ್ಮ ದೇಶಕ್ಕೆ ಪೋರ್ಚುಗೀಸ್ ಬಂದಾಗ ಪರಿಚಯ ಮಾಡಿಕೊಟ್ಟಂತಿದ್ದ. ಈ ತಂಬಾಕನ್ನು ನೋಡಿದಾಗ ನಾವು ಎರಡು ರೀತಿ ತಂಬಾಕು ಉತ್ಪನ್ನಗಳಿದ್ದಾವೆ. ಒಂದು ಹೊಗೆ ರಹಿತ ತಂಬಾಕು ಉತ್ಪನ್ನ ಅಂತ ಕರಿತೀವಿ, ಮತ್ತೊಂದು ಹೊಗೆ ಸಹಿತ ಅಂತ ಕರಿತೀವಿ. ಹೊಗೆ ಸಹಿತ ಅಂತ ಹೇಳಿದ್ರೆ ಬೀಡಿ ಸಿಗರೇಟ್, ಚುಟ್ಟ ಭಂಗಿ ಅಂತ ಹೇಳ್ತೀವಿ. ಸಿಗರೇಟ್ ಒಳಗಡೆ ಸುಮಾರು 7000 ಕೆಮಿಕಲ್ಸ್ ಇರುವಂತದ್ದು, ಅದರಲ್ಲಿ 200 ಕೆಮಿಕಲ್ಸ್ ಗಳು ನಮಗೆ ವಿಷಪೂರಿತ ಆಗಿರುತ್ತೆ, 60 ನಮ್ಗೆ ಕ್ಯಾನ್ಸರ್ ತರಂತದ್ದು ಇರ್ತದೆ. ಈ ಹೊಗೆ ಬರೆದಿರುವಂತಹ ತಂಬಾಕು ಉತ್ಪನ್ನಗಳಲ್ಲಿ 3094 ರಾಸಾಯನಿಕ ವಸ್ತುಗಳು ಇರುವಂತದ್ದು. ಅದರಲ್ಲಿ ನಮ್ಮ ಯುವಕ ಮತ್ತೆ ಎಚ್ಚರಿಸ್ಕೋಬೇಕು. ಈಗ ಫಸ್ಟ್ ಇದು ನೋಡ್ತಕ್ಕಂಥದ್ದು ತಮ್ಮ ನೆಚ್ಚಿನ ಹೀರೋ ಫಿಲಂ ಅಲ್ಲಿ ಅವನ ಆಕ್ಟಿಂಗ್ ತಕ್ಕಂತೆ ಪಾತ್ರವನ್ನ ಮಾಡಿರ್ತಾರ. ಅವ್ರು ಆಕ್ಚುಲಿ ರಿಯಲ್ ಲೈಫ್ ಅಲ್ಲಿ ಮಾಡಲ್ಲ. ಇವ್ರು ಏನ್ ಮಾಡ್ತಾರೆ, ನಮ್ಮ ಹೀರೋ ಸೇರ್ತಾನೆ ನಾನು ಸೇರ್ಬೇಕು, ನಮ್ಮ ಹೀರೋ ಹಂಗ್ ಮಾಡ್ತೇನೆ ನಾವು ಮಾಡ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇವರಲ್ಲಿ ಬರುತ್ತದೆ. ಜೊತೆಗೆ ತಮ್ಮ ಸಹವಾಸ ದೋಷಗಳು, ಕಾಲೇಜಲ್ಲಿ ಹೋದಾಗಿರ್ಬೋದು, ಕೆಲವೊಬ್ಬರಿಗೆ ಯಾವ ಅಭ್ಯಾಸನೂ ಇರಲ್ಲ ಅಪ್ ಟು SLC ವರೆಗೂ ಅಥವಾ PUC ವರೆಗೂ ಇರ್ಬೋದು. ನೆಕ್ಸ್ಟ್ ಡಿಗ್ರಿಗೆ ಅಂತ ಬರ್ತಾರೆ. ಡಿಗ್ರಿಗೆ ಅಂತ ಬಂದಾಗ ಕೆಲವೊಬ್ರು ಎಲ್ಲರೂ ಅಲ್ಲ, ಕೆಲವೊಬ್ರು ಪರಿಚಯ ಆಗ್ತದೆ, ರೊಚ್ಗೆಪ್ಸ್ ಅಂದವರು ಇರ್ತಾರೆ. ಈ ಬೇರೆದಿರೋ ಚಟಗಳನ್ನು ಅವನಿಗೂ ಕೂಡ ಕಲ್ಸ್ಬಿಡುವಂತ ಪರಿಸ್ಥಿತಿಗಳಿದ್ದಾವೆ. ನಾವು ಯಾವತ್ತು ರೊಚ್ಚಿಗೆಬ್ಬಿಸಿದಾಗ ನಾವು ರೊಚ್ಚಿಗೆದ್ದಾಳ್ಬಾರ್ದು. ನಮ್ಮ ವ್ಯಕ್ತಿತ್ವನ, ನಮ್ಮ ಪ್ರಿನ್ಸಿಪಲ್ ಅನ್ನ ನಾವು ಅಳವಡಿಸ್ಕೋಬೇಕು ಹೊರತು ಬೇರೆಯವ್ರಿಗೋಸ್ಕರ ಬೇರೆಯ ಮೇಲೆ ಸಿಟ್ಟು ಮಾಡ್ಕೊಂಡು ಏನಾದರೂ ದಾರಿ ತಪ್ಪಿದ್ರೆ ಅದರಿಂದ ನಷ್ಟ ಆಗೋದು ನಮಗೇನೆ. ಇವತ್ತು ಒಂದು ಯುವಕರು ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟ ಮೇಡಮ್, ಈಗ ಅವರು ಸದ್ಯದ ಪರಿಸ್ಥಿತಿಯಲ್ಲಿ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಹೇಳ್ತಾರೆ, ಅದನ್ನ ಅವ್ರು ಪಕ್ಕ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಏನಾದರೂ ನಾವು ಸದ್ಯದ ಸುಖಕ್ಕೋಸ್ಕರ, ಕ್ಷಣಕ್ಕೋಸ್ಕರ ಏನಾದರೂ ದಾರಿ ತಪ್ಪಿದ್ದೆ ಆದರೆ ಮುಂದೆ ನಮಗೆ ಮದುವೆ ಆದ್ಮೇಲೆ ಹೆಂಡತಿ ಮಕ್ಕಳ ಜವಾಬ್ದಾರಿ ಇರುತ್ತೆ, ವಯಸ್ಸಾಗಿರೋ ಅಪ್ಪ ಅಮ್ಮನ ಜವಾಬ್ದಾರಿ ಇರ್ತದೆ. ಇವೆಲ್ಲಾ ಜವಾಬ್ದಾರಿಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ಲಿಕ್ಕಾಗಲ್ಲ. ಓದ್ಬೇಕಾದ್ರೆ ಚೆನ್ನಾಗಿ ಓದಿ, ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಅಪ್ಪ ಅಮ್ಮಗೆ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡ್ಬಂದು ಸಿಟಿಗಳಲ್ಲಿ ಮಜಾ ಮಾಡಂತ ನಾವು ನೋಡ್ತಾ ಇದ್ವಿ. ಏನೋ ಬೇಡದಿರೋ ಚಟುವಟಿಕೆಗಳೆಲ್ಲ ಪಾಲ್ಗೊಳ್ಳುವಂಥದ್ದು. ಬರೀ ಬೀಡಿ ಸಿಗರೇಟ್ ಒಂದಲ್ಲ ಮೇಡಮ್, ಕೆಲವೊಂದು ಬೇರೆ ಬೇರೆ ಡ್ರಗ್ಸ್ ಇದಾವೆ. ಕಾಲೇಜ್ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ ಅದು ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ, ಒಳ್ಳೇದ್ಯಾವುದು ಕೆಟ್ಟದ್ದಾವುದು ಅನ್ನೋ ಅರಿವು ಅವ್ರಿಗಿರಲ್ಲ. ಆ ಕ್ಷಣಕ್ಕೆ ಬಲಿಯಾಗ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಆಲ್ರೆಡಿ ಅದಕ್ಕೆ ಅಡಿಕ್ಷನ್ ಆಗಿರೋ ಒಬ್ಬ ವ್ಯಕ್ತಿ ಅವನಿಗೆ ಪರಿಚಯ ಆಗಿರ್ತಾನೆ, ಅವನ್ನ ಏನ ಮಾಡಿ ಹೇಳ್ಕೊಂಡ್ಬಿಡ್ತಾನೆ.
0: ಈ ವಯಸ್ಸು ಅನ್ನುವಂಥದ್ದು ಏನಿದೆ, ಹದಿಹರೆಯ ಅನ್ನುವಂಥದ್ದು ತುಂಬಾ ಬೇಗ ಆಕರ್ಷಣೆಗೆ ಒಳಗಾಗುವಂಥದ್ದು. ಹಾಗಂತ ಹೇಳಿ ಅವರನ್ನ ಮನೆಯಲ್ಲಿ ಕಟ್ಟ ಹಾಕೊಳ್ಳಕು ಆಗಲ್ಲ, ಹೊರಗಡೆ ಹೋಗ್ಬೇಕು, ಓದ್ಬೇಕು ಅಥವಾ ಏನು ಕೆಲಸಗಳನ್ನ ಮಾಡ್ಬೇಕು. ಆ ಸಹವಾಸ ಹೇಗಿದೆ ಅನ್ನುವಂಥದ್ದ, ಅದ್ರ ಬಗ್ಗೆ ಒಂದಷ್ಟು ಗಮನ ಯಾರ ಹರಿಸ್ಬೇಕು? ತಂದೆ ತಾಯಿಗಳು ಹೊರಗಡೆ ಇರುವಂತಹ ಮಕ್ಕಳ ಬಗ್ಗೆನೂ ಗಮನ ಹರಿಸ್ಬೇಕು, ಹಾಗೆ ಶಾಲಾ ಕಾಲೇಜಿನಲ್ಲಿರುವಂತಹ ಅಧ್ಯಾಪಕರಿರ್ಬಹುದು, ಮೇಷ್ಠಗಳಿರ್ಬಹುದು, ಅವರ ಜವಾಬ್ದಾರಿ ಕೂಡ ಇರುತ್ತೆ. ಹಾಗಾಗಿ ಒಂದು ಯುವ ಜನತೆ ದಾರಿ ತಪ್ತಾ ಇದೆ ಅಂದ್ರೆ ಸಮಾಜದ ಜವಾಬ್ದಾರಿ ಏನಾಗಿದೆ?
1: ಇನ್ನೊಂದು ಏನಾಗ್ಲೇ ಹೇಳಿದ್ರೆ ಮನೆಯವರು ನೋಡ್ಕೋಬೇಕು ಅಂತ ಹೇಳಿ, ಮೊದಲು ನಾವು ಮಾಡೋ ತಪ್ಪಿಲ್ಲ ಅಂತ ಹೇಳಿದ್ರೆ, ಈಗ ಎಲ್ಲರೂ ಒಬ್ಬೊಬ್ಬರೇ ಮಕ್ಕಳನ್ನ ಮಾಡ್ಕೊಂಡಿರುವಂತದ್ದು, ಒಬ್ಬನ ಮಗ ಒಬ್ಬಳೇ ಮಗಳನ್ನು ಇರ್ತಾರೆ. ಏನಾದ್ರು ಬೈದು ಬಿಟ್ರೆ ನಮ್ಮ ಮಗ ಏನಾದ್ರು ಮಾಡ್ಕೊಂಡ್ಬಿಡ್ತಾರೆ ಅನ್ನೋ ಫೀಲಿಂಗ್ ಜಾಸ್ತಿ ಇರುತ್ತೆ. ಲಕ್ಷಗಟ್ಟಲೆ ಫೀಸ್ ಕಟ್ಬಿಡ್ತೀವಿ ಶಾಲೆಗಳಿಗೆ ಹೋಗ್ಬಿಡ್ರಿ, ಆಮೇಲೆ ಶಾಲೆ ಕಡೆ ತಲೆಕೆ ಮಲಗಲ್ಲ, ಆ ಕಡೆ ನೋಡೋದೂ ಇಲ್ಲ, ಪೇರೆಂಟ್ಸ್ ಮೀಟಿಂಗ್ ಅಂತ ಕರೆದ್ರೆ ಬರೋದೂ ಇಲ್ಲ. ಬಂದಾಗ ಮುಖ್ಯವಾದ ವಿಷಯಗಳನ್ನು ಬಿಟ್ಬಿಡ್ತಾರೆ. ಶಾಲಾ ಕಾಲೇಜುಗಳಲ್ಲಿ ಬರೀ ಓದೋದೊಂದೇ ಇರಲ್ಲ ಮೇಡಮ್, ಸಂಸ್ಕಾರ ಬಿಹೇವಿಯರ್ ಬೇಕು, ಜೊತೆಗೆ ಸಂಸ್ಕಾರ ಬಹಳ ಮುಖ್ಯ. ನಾವ್ ಎಷ್ಟು ಕಲ್ತರೂ ಲೆಕ್ಕಕ್ಕೆ ಬರಲ್ಲ ಸಂಸ್ಕಾರ ಇರಲ್ಲ ಅಂದ್ರೆ. ತಂದೆ ತಾಯಿ ಗೌರವ ಕೊಡುವಂಥದ್ದು, ಗುರು ಹಿರಿಯರಿಗೆ ಗೌರವ ಕೊಡುವಂಥದ್ದು ಫಸ್ಟ್ ಇವನ್ನ ಕಲಿಯಬೇಕು. ಆ ನಂತರ ವಿದ್ಯೆ ತಾನಾಗೆ ಬರುತ್ತೆ, ನಯ ವಿನಯ ಒಂದಿರಬೇಕು. ಅದಕ್ಕೆ ತಂದೆ ತಾಯಿಗಳು ಫಸ್ಟ್ ತನ್ನ ಮಕ್ಕಳ ಬಗ್ಗೆ ಗಮನ ಹರಿಸ್ಬೇಕು. ನಮ್ಮ ಹುಡುಗ ಕರೆಕ್ಟ್ ಆಗಿ ಶಾಲೆಗೆ ಹೋಗ್ತದಾನ ಅಥವಾ ಕಾಲೇಜ್ಗೆ ಹೋಗ್ತದಾನ ಇಲ್ವೋ, ಅವನು ರೆಗ್ಯುಲರ್ ಆಗಿ ಇದಾನೆ ಇಲ್ವೋ, ಅಟೆಂಡೆನ್ಸ್ ಹಂಗಿದೆ. ಅಲ್ಲಿ ಹೋಗಿರ್ತಕ್ಕಂಥ ಯಾರಾದ್ರೂ ಒಬ್ಬ ನಮ್ಮ ಉಪನ್ಯಾಸಕರ ಇರ್ಬೋದು, ಯಾರ ಪ್ರಿನ್ಸಿಪಲ್ ಸರ್ ಇರ್ಬೋದು, ಅವ್ರನ್ನ ವಿಚಾರಣೆ ಮಾಡಿದಾಗ ಅವ್ರ ಬಗ್ಗೆ ಮಾಹಿತಿ ಸಿಕ್ತಕ್ಕಂಥದ್ದು. ಜೊತೆಗೆ ಅವನ ಚಲನವಲನ ಹೆಂಗಿರುತ್ತೆ ಅಂತೇಳಿ, ಕೆಲವೊಬ್ಬ ಸ್ಕಿಲ್ ಇರುತ್ತೆ ತನ್ನ ಮಗ ಏನ್ ಮಾಡ್ತಾನೆ ನೋಡ್ಬೇಕು ಅಂತೇಳಿ, ಅವರ ಸಹವಾಸ ದೋಷ ಇರ್ಬೋದು. ಕುಂದಿರಿಸ್ಕೊಂಡಾಗ ಮನೆಯಲ್ಲಿ ಬಂದಾಗ ಬರೀ ಮೊಬೈಲ್ ಟಿವಿ ನೋಡ್ಕೊಂಡು ಕುತ್ಕೊಳ್ಳೋ ಬದಲು ತನ್ನ ಮಕ್ಕಳ ಜೊತೆ ಟೈಮ್ ಅನ್ನು ಸ್ಪೆಂಡ್ ಮಾಡಬೇಕು. ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಪ್ರೀತಿ ಇಲ್ಲದೆ ಹಾಳಾಗಿರುವಂತವ್ರು ತುಂಬಾ ಜನ ಇದ್ದಾರೆ. ತಂದೆ ತಾಯಿ ಪ್ರೀತಿ ಅವ್ರು ಸಿಗ್ಲೇಬೇಕು. ಎಷ್ಟು ಸಣ್ಣ ಮಕ್ಕಳ ತಾಳೋ ಆಶ್ಲೆಗೆ ಹಾಕ್ಬಿಡ್ತಾರೆ, ಅವ್ರ ಅಪ್ಪ ಅಮ್ಮನ ಬಿಟ್ಟು ಬದುಕದ್ ಕಲ್ತ್ ಬಿಡ್ತಾನವ. ಎಷ್ಟು ಸಾಧ್ಯನಷ್ಟು ಫ್ರೀ ಟೈಮ್ ಅಲ್ಲಿ, ಫ್ರೀ ಇಲ್ಲ ಅಂದ್ರೂ ಕೂಡ ಫ್ರೀ ಮಾಡಿಕೊಂಡು ತಮ್ಮ ಮಕ್ಕಳ ಜೊತೆಗೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಜೊತೆಗೆ ಹಿಂದೆ ಹಿರಿಯರ ಜೊತೆ ಜಾಸ್ತಿ ಬರುತ್ತಾರೆ ಮೇಡಮ್, ಅವ್ರ ಅನುಭವಗಳನ್ನು ಹಂಚ್ಕೊಳ್ತಾರೆ. ನಾವು ಯಾವ್ದು ಮಾರ್ಗದಲ್ಲಿ ಹೋದ್ರೆ, ಯಾವ ಮನೆಯಲ್ಲಿ ಅಜ್ಜ ಅಜ್ಜಿ ಇರ್ತಾರೋ ಆ ಮಕ್ಕಳು ಆದಷ್ಟು ದಾರಿಲಿ ಇರ್ತಾವೆ. ಅಜ್ಜ ಅಜ್ಜಿ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ, ತಂದೆ ತಾಯಿಗಳ ಕೈಲಿ ಎಲ್ಲ ನಿಭಾಯಿಸಕ್ಕಾಗಲ್ಲ. ನಮ್ಮ ತಾತವರು ಇದ್ರು ಮೇಡಮ್, ಮೊದಲು ಕರೆಂಟ್ ಹೋದಾಗ ಅಥವಾ ಮನೆಯಲ್ಲಿ ಒಬ್ಬರೇ ಫ್ರೀ ಕೂತ್ಕೊಂಡಾಗ ರಾಮಾಯಣ ಮಹಾಭಾರತ ಸ್ಟೋರಿಗಳೆಲ್ಲ ಹೇಳ್ತಾರೆ.

0: ಅದರಲ್ಲಿ ಒಳ್ಳೇದಾದ ಕೆಟ್ಟದಾದ ಅಂತ ಕೂಡ ಬಿಡಿಸಿ ಹೇಳ್ತಾ ಇದ್ರು. ಅದು ಮನಸ್ಸಿಗೆ ಬಹಳ ಪ್ರಭಾವ
1: ಅರ್ಥ ಆಗ್ಬಿಡ್ತಿತ್ತು, ಒಳ್ಳೇದು ಕೆಟ್ಟದ್ದು,
0: ಅದ್ರಲ್ಲಿ ಒಳ್ಳೇದಾವುದು ಕೆಟ್ಟದ್ದಾವುದು ಅಂತ. ನಾನು ಎಷ್ಟೇ ಒಳ್ಳೆ ಕಾರ್ಯಗಳು ಮಾಡಿದ್ರು, ಎಷ್ಟೇ ಒಳ್ಳೆ ಮನುಷ್ಯ ಆಗಿದ್ರು ಕೂಡ ನಮ್ಮ ಉದ್ದೇಶ ಸರಿ ಇಲ್ಲ ಅಂದ್ರೆ ಯಾವ ಕಾರಣಕ್ಕೂ ಬದಲಾಯಿಸಕ್ಕಾಗಲ್ಲ.
1: ಏನ್ ಸರ್ ಉದ್ದೇಶ ಅಂದ್ರೆ?
0: ಉದ್ದೇಶ ಮೀನ್ಸ್ ಈಗ ನಾನು ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀನಿ, ಇನ್ನು ಪಕ್ಕದಲ್ಲಿ ಯಾರ ಕೆಟ್ಟದ್ದ ಮಾಡ್ತಾ ಇರ್ತಾರೆ, ನಾನು ಅವ್ರಿಗೆ ಸಾಥ್ ಕೊಡುವಂತದ್ದು, ನೋಡು ಚೆನ್ನಾಗಿದೆ ಅಂತ ಬೆಂತಟ್ಟು ಸರಿ ತಪ್ಪು ತಿದ್ದಬೇಕು. ಮನುಷ್ಯನಾಗಿರ್ತಕ್ಕಂಥವ್ರು ತನ್ನ ಪ್ರಾಣ ಸ್ನೇಹಿತ ಅಂತ ಹೇಳಿ ಅವನು ಏನ್ ಮಾಡಿದ್ರು ಸಹಿ ಅನ್ನೋಕ್ ಬರಲ್ಲ. ಅವನು ನಮ್ಮನ್ನ ಬಿಟ್ಟರೂ ಪರವಾಗಿಲ್ಲ, ದೂರ ತಳ್ಳಿದ್ರು ಪರವಾಗಿಲ್ಲ, ಕೆಟ್ಟದ್ ಮಾಡ್ತಾನೆ ಅಂತ ಆದ್ರೆ ಸರಿಪಡಿಸಕ್ ನೋಡ್ಬೇಕು. ಅವ್ನು ಸರಿ ಹೋಗಿಲ್ಲ ಅಂದ್ರೆ ಅವನ ಜೊತೆ ಕುಸ್ತಿ ಗಿಳಿಯೋದಕ್ಕಿಂತ ಸೈಲೆಂಟ್ ಆಗಿ ಸರ್ಕೊಂಡ್ಬಿಟ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಲಾಸ್ಟ್ ಗೆ ಅವನಿಗೆ ಬುದ್ಧಿ ಬರುತ್ತೆ, ಆ ಬುದ್ಧಿ ಬರೋದ್ರೊಳಗಾಗಿ ಅವ್ನ ಮೆತ್ತಗಾಗಿ ಹೋಗಿರ್ತಾನೆ. ಅದಕ್ಕೆ ನಾವು ಯಾರೇ ನಮ್ಮ ಯುವಕರಿಗೆ ಹೇಳೋದಿಷ್ಟೇನೆ, ಆದಷ್ಟು ಒಳ್ಳೆಯ ಸಹವಾಸ ಮಾಡಿ, ಅದು ಕೆಟ್ಟದ್ದು ಅಂತ ಗೊತ್ತಾದ್ರೆ ಬುದ್ಧಿ ಹೇಳಿದ್ರೆ ಸಾಧ್ಯ ಆದ್ರೆ ಹೇಳಿ, ಇಲ್ಲಾಂದ್ರೆ ತಾವೇ ಸ್ವಲ್ಪ ಸರ್ಕೊಳ್ಳೋದು ಒಳ್ಳೇದು. ಸರ್ದು ಹೋಗ್ಬಿಟ್ರೆ ನಮ್ಮ ಭವಿಷ್ಯ ಚೆನ್ನಾಗಿರುತ್ತೆ, ಅಪ್ಪ ಅಮ್ಮಗೆ ಒಳ್ಳೆ ಮಕ್ಕಳಾಗ್ತೀವಿ, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗ್ತೀವಿ. ನಾವ್ ಏನ್ ಮಾಡ್ತೀವಿ ಬಿಡ್ತೀವಿ ಗೊತ್ತಿಲ್ಲ, ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ದೇಶಕ್ಕೆ ಅಥವಾ ನಮ್ಮ ಕುಟುಂಬಕ್ಕೆ ನಮ್ಮಿಂದ ಕೆಟ್ಟದ್ದಾಗಬಾರ್ದು. ಆ ಒಂದು ಮೈಂಡ್ ಅಲ್ಲಿ ನಮ್ಮಲ್ಲಿ ಇತ್ತು ಅಂದ್ರೆ ತಾವಾಗೆ ಸರಿ ಹೋಗ್ತೀವಿ.
1: ಹೌದು, ಈಗ ಒಬ್ಬ ಯುವಕ ಹೇಗೂ ಒಂದು ದುಶ್ಚಟಕ್ಕೆ ಒಳಗಾಗ್ಬಿಟ್ಟಿದ್ದಾರೆ, ಅದರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ
0: ಹೇಳ್ತೀನಿ. ಈಗ ತಂಬಾಕು ನಾನು ಹೇಳಿದೆ, ಎರಡು ತರ ತಂಬಾಕು ಅಂತ ಹೇಳಿದೆ. ಇದರಲ್ಲಿ ತಂಬಾಕು ಎರಡು ತರ ಇರಬಹುದು, ಡ್ಯಾಮೇಜಸ್ ಸೇಮ್ ಇದೆ, ಯಾವ್ದು ಮಾಡಿದ್ರು ಕೆಟ್ಟದ್ದೇ ಆಗುತ್ತೆ. ಒಂದು ಇನ್ನೊಂದು ಆಗದಂದ್ರೆ ಸೆಕೆಂಡ್ ಹ್ಯಾಂಡ್ ಸ್ಮೋಕರ್ ಅಂತ ಹೇಳೋದಾದ್ರೆ, ಈ ಬೀಡಿ ಸಿಗರೇಟ್ ಸೇದವರಂತೂ ತುಂಬಾ ಡೇಂಜರ್, ಅವರು ಸಾಯಿದ್ರೆ ಜೊತೆಗಿರೋರು ಸಾಯಿಸ್ಬಿಡ್ತಾರೆ. ಅದಕ್ಕೆ ಆದಷ್ಟು ಸ್ಮೋಕ್ ಮಾಡೋರು ಸುತ್ತಮುತ್ತ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ನೀನು ಸೇದೋದ್ರಿಂದ ನಮ್ಗೆ ಸಮಸ್ಯೆ ಆಗ್ತದೆ, ದಯವಿಟ್ಟು ನೀವು ಪಬ್ಲಿಕ್ ಪ್ಲೇಸ್ ಸೇದ್ಬೇಡ, ಆದಷ್ಟು ಸಾಧ್ಯ ಆದ್ರೆ ಬಿಡೋ ಪ್ರಯತ್ನ ಮಾಡು. ಅದಕ್ಕೆ ಅಂತ ಚಿಕಿತ್ಸೆಗಳಿದಾವೆ ಅಂತೇಳಿ ಅವ್ರನ್ನ ಎದುರಿಸೋ ಪ್ರಯತ್ನ ಮಾಡ್ಬೇಕು. ಜೊತೆಗೆ ನಾನಾಗ್ಲೇ ಹೇಳಿದೆ ಮೇಡಮ್, ಇದು ತಂಬಾಕು 3094 ಅಂತೇಳಿ ಜಗಿಯುವ ತಂಬಾಕಲ್ಲಿ ಇರ್ತದೆ,
1: ಇವನ್ ತಿಂದ್ರೆ
0: ರಾಸಾಯನಿಕ ವಸ್ತುಗಳು ಇರ್ತವೆ, ಇವನ್ ತಿಂದ್ರೆ ಏನಾಗುತ್ತೆ, ಅದು ಬೀಡಿ ಸೇದಿದ್ದು ಏನಾಗುತ್ತೆ ಅಂತ ಹೇಳಿದ್ರೆ ಬಿಪಿ ಕಾಯಿಲೆ ಬರ್ತದೆ. ಬೀಡಿ ಸಿಗರೇಟ್ ಸೇದವರಿಗೆ ಬಿಪಿ ವೇರಿಯೇಷನ್ ಆಗುತ್ತೆ, ಜೊತೆಗೆ ಅವ್ರಿಗೆ ಗ್ಯಾಸ್ ಟ್ರಬಲ್ ಕಾಯಿಲೆನೂ ಬರುತ್ತೆ. ನಮ್ಮಲ್ಲಿ ಒಂದು ರಿಯಲ್ ಉದಾಹರಣೆ ಕೊಡೋದಾದ್ರೆ, ನಮ್ಮ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಗೆ ಒಬ್ಬ 65 ವರ್ಷದ ವ್ಯಕ್ತಿ ಬಂದರು. ಫಸ್ಟ್ ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿದ್ದಾರೆ, ಗ್ಯಾಸ್ ಟ್ರಬಲ್ ಅಂತ ಹೇಳಿ ವಾಸಿ ಆಗಿಲ್ಲ. ನೆಕ್ಸ್ಟ್ CHC ಬಂದರು, ಸಮುದಾಯ ಆರೋಗ್ಯ ಕೇಂದ್ರ, ಅಲ್ಲೂ ವಾಸಿ ಆಗಿಲ್ಲ. ತಾಲೂಕು ಲೆವೆಲ್ ಬಂದರು, ಅಲ್ಲೂ ಆಗಿಲ್ಲ. ದೊಡ್ಡ ಆಸ್ಪತ್ರೆ ನೋಡ್ಕೊಂಡ್ಬರ್ತಾನೆ ಅಂತ ಬಂದು ನಾವು ಬಂದು ಅಲ್ಲಿಗೂ ವಾಸಿ ಆಗಿಲ್ಲ, ಒಟ ಒಟ ಅಂದ್ಕೊಂಡು ಬರ್ತಿದ್ರು ಅವರು. ನಮ್ದಲ್ಲಿ ಒಂದು ಬೋರ್ಡ್ ಹಾಕಿದ್ವಲ್ಲ ನೋಡ್ಕೊಂಡ್ರು, ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅಂತ. ನಮ್ ಬೈಕಾ ಅಂತ ಬಂದು ನಮ್ಮ ಹತ್ರ ಕೂತ್ಕೊಂಡ್ರೆ, ಏನ್ರಿ ದೊಡ್ಡದ ಬೋರ್ಡ್ ಹಾಕಿಬಿಟ್ರಿ, ಏನ್ ಮಾಡ್ತೀರಿ ಇಲ್ಲಿ ಅಂತ ಅವ್ರ ಸ್ಟೈಲ್ ಆಗಿ ಮಾತಾಡಿದ್ರು. ಹ್ಞೂ ಪಾ, ಬೋರ್ಡ್ ಏನ್ ದೊಡ್ಡದಾಗೈತೆ, ಕೆಲಸನ ದೊಡ್ಡದಾಗಿ ಮಾಡ್ತೀವಿ, ಕುತ್ಕೊಳ್ಳಿ ಅಂತ ಕುಂದಿರ್ಸ್ಕೊಂಡು ಅವ್ರ ಜೀವನ ಶೈಲಿ ಕೇಳಿದೆ ಮೇಡಮ್. ನೀವು ಬೆಳಿಗ್ಗೆ ಎದ್ದ ಇಂದ ಸಂಜೆ ಅವ್ರು ಏನ್ ಮಾಡ್ತೀರ, ದಿನಕ್ಕೆ 3 ಪ್ಯಾಕ್ ಬೀಡಿ ಸೇರ್ತಾರೆ, 3 ಕಟ್ಟು, ಒಂದು ಕಟ್ಟಲ್ಲಿ 24 ಬೀಡಿ ಇರುತ್ತೆ, ಅಂತ 3 ಕಟ್ಟು ಖಾಲಿ ಮಾಡ್ತಾರೆ. ಇದಕ್ಕೆ ಯಾವ ಡಾಕ್ಟರ್ ಬಂದ್ರೂ ಪರಿಹಾರ ಇಲ್ಲ. ಅದಕ್ಕೆ ಅವ್ರಿಗೆ ಹೇಳಿದೆ, ಈ ಬೀಡಿ ಸೇರೋದ್ ಬಿಟ್ಟು ಬಾ, ಯಾವ ಡಾಕ್ಟರ್ ಬೇಡ, ನಾನು ಗ್ಯಾಸ್ ಟ್ರಬಲ್ ವಾಸಿ ಮಾಡ್ತೇನೆ ಅಂತ. ನನಗೆ ಬಿಡಕ್ ಟ್ರೈ ಮಾಡಿ ಆಗಿಲ್ಲ ಅಂದ್ರು, ಅವತ್ತು ಕುಂದಿರ್ಸ್ಕೊಂಡು ಅವ್ರಿಗೆ ಕೌನ್ಸಿಲಿಂಗ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಸ್ಟಾರ್ಟ್ ಮಾಡಿದ್ರು. ಇವತ್ತು ಬೀಡಿ ಪೂರ್ತಿಯಾಗಿ ಬಿಟ್ಟಿದ್ದಾರೆ. ಇವತ್ತು ಸರ್ ಯಾವ ಗುಳಿಗೆ ನಿಮ್ಗೆಲ್ಲ ಗ್ಯಾಸ್ ಟ್ರಬಲ್ ಎಲ್ಲ ಆರಾಮಿದ್ದೀನಿ ಅಂತ. ಆ ಬೀಡಿ ಬಿಟ್ಟ ತಕ್ಷಣಕ್ಕೆ ಕರೆಕ್ಟ್ ಆಗಿ ವಾಕ್ ಮಾಡ್ತಾರೆ, ಆಯಾಸ ಆಗಲ್ಲ, ಉಸಿರಾಟಕ್ಕೆ ತೊಂದರೆ ಆಗಲ್ಲ, ನಮ್ಮ ಹಾರ್ಟ್ ಬೀಟ್ಸ್ ಎಲ್ಲ ನಾರ್ಮಲ್ ಆಗುತ್ತೆ, ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ. ಬೀಡಿ ಸಿಗರೇಟ್ ಮತ್ತೆ ತಂಬಾಕಿಗೆ ಟಿಬಿ ಬಹಳ ನಂಟಿದೆ ಮೇಡಮ್. ಬರ್ಲಿಕ್ಕೆ ಒಂದು ಕ್ಷಯ ರೋಗ, ಒಂದು ಲೆಕ್ಕಕ್ಕೆ ಬರೋದಕ್ಕೂ ಕಾರಣ ಆಗ್ತದೆ, ನೆಕ್ಸ್ಟ್ ಅದು ಹೋಗೋದೇ ಇಲ್ಲ ಮೇಡಮ್. ಬೀಡಿ ಸಿಗರೇಟ್ ಕಂಟಿನ್ಯೂ ಮಾಡುದ ಅಂತ ಹೇಳಿದ್ರೆ, ಟಿಬಿ ಪೇಷಂಟ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೋಬೇಕು, 6 ತಿಂಗಳು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ವಾಸಿ ಮಾಡಬಹುದು. ಅದು ಟ್ಯಾಬ್ಲೆಟ್ಸ್ ತುಂಬಾ ಪವರ್ಫುಲ್ ಇರ್ತದೆ, ನ್ಯೂಟ್ರಿಷನ್ ಫುಡ್ ಅನ್ನು ತಗೊಳ್ಳುವಂಥದ್ದು, ಟೈಮ್ ಸರಿಯಾಗಿ ತಗೊಂಡ್ರೆ ಟಿಬಿ ವಾಸಿ ಮಾಡಬಹುದು. ಈ ಬೀಡಿ ಸಿಗರೇಟ್ ಇಂದ ತಂಬಾಕಿನಿಂದ ಇದು ಬರುವಂತದ್ದು. ಇನ್ನೊಂದು ಮೇಡಮ್, ಶುಗರ್ ಕಾಯಿಲೆ ಬರುತ್ತೆ ತಂಬಾಕು ಸೇವನೆ ಮಾಡೋದ್ರಿಂದ. ಪ್ಯಾಂಕ್ರಿಯಾಸ್ ಅಂತ ಇರುತ್ತೆ ನಮ್ಮ ಬಾಡಿ, ಮೆದೋಜ್ಜೀರಕ ಗ್ರಂಥಿ ಅಂತ, ಅದೇನಾದ್ರೂ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಬಾಡಿ ಒಳಗಡೆ ಇನ್ಸುಲಿನ್ ಉತ್ಪಾದನೆ ಆಗಲ್ಲ, ಅವಾಗ ಶುಗರ್ ಕನ್ಫರ್ಮ್ ಆಗುತ್ತೆ. ಆ ಶುಗರ್ ಕಂಟ್ರೋಲ್ ಮಾಡಿಲ್ಲ ಅಂತ ಆದ್ರೆ ನಮ್ಮ ದೃಷ್ಟಿ ಹೋಗುತ್ತೆ, ನಮ್ಮ ನರಮಂಡಲ ಕೂಡ ಪೂರ್ತಿಯಾಗಿ ಹಾಳಾಗ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ತಂಬಾಕು ಬಳಕೆ ಮಾಡುವಂತವ್ರಿಗೆ, ಬೀಡಿ ಸಿಗರೇಟ್ ಸೇರಿದಂತವ್ರಿಗೆ ಪ್ಯಾಂಕ್ರಿಯಾಸ್ ಬೇಗ ಹಾಳಾಗುತ್ತೆ. ಆ ಮೆದೋಜೀರಕ ಗ್ರಂಥಿ ಹಾಳಾಯ್ತು ಅಂತ ಹೇಳಿದ್ರೆ ಪಕ್ಕ ಶುಗರ್ ಪೇಷಂಟ್ ಆಗ್ತಾನೆ, ಲೈಫ್ ಲಾಂಗ್ ಗುಳಿಗೆ ನುಂಗ್ಲೇಬೇಕು. ಅದಕ್ಕೆ ಅದನ್ನ ಬರದಿರಂಗ್ ನೋಡ್ಕೋಬೇಕು ಅಂದ್ರೆ ಫಸ್ಟ್ ನಾವು ಆಹಾರ ಪದ್ಧತಿಯನ್ನು ಸರಿ ಮಾಡ್ಕೋಬೇಕು, ಜೊತೆಗೆ ತಂಬಾಕಿಂದ ದೂರ ಇರಬೇಕು. ಜೊತೆಗೆ ಇನ್ನು ಒಂದು, ನಮಗೆ ಮಹಿಳೆಯರಿಗೆ ಗರ್ಭಕೋಶ ಕ್ಯಾನ್ಸರ್ ಬರುತ್ತೆ ಮೇಡಮ್, ಅದು ಮದುವೆ ಆಗಿರೋ ಹೆಣ್ಮಕ್ಳಿಗೆ ಅಂತಲ್ಲ, ಅಭಿಹರೆಯದ ಹೆಣ್ಮಕ್ಳಿಗೆ ಕೂಡ ಗರ್ಭಕೋಶ ಕ್ಯಾನ್ಸರ್ ಬರುತ್ತೆ. ಯಾಕೆಂತ ಹೇಳಿದ್ರೆ ಬೀಡಿ ಸಿಗರೇಟ್ ಹೊಗೆ ಕುಡಿಯೋದ್ರಿಂದ ಬರುವಂತದ್ದು. ಅದು ಕ್ಯಾನ್ಸರ್ ಬಂತು ಅಂದ್ರೆ ರಿಮೂವ್ ಮಾಡ್ಬೇಕಾಗತ್ತೆ ಗರ್ಭಕೋಶವನ್ನ. ರಿಮೂವ್ ಮಾಡಿದ್ರೆ ಮುಂದೆ ಮದುವೆ ಆಗ್ಬೇಕಾಗಿರೋರ್ಗಾಯ್ತು, ಮದುವೆ ಆಗಿರೋರ್ಗಾಯ್ತು, ಮಕ್ಕಳಾಗೋ ಸಾಧ್ಯತೆಗಳಿಲ್ಲ. ಅದಕ್ಕೋಸ್ಕರ ಅದರಿಂದ ಸ್ವಲ್ಪ ಅವ್ರ ದೂರ ಇರುವಂತದ್ದು. ಇನ್ನೊಂದು, ಪ್ರೆಗ್ನೆನ್ಸಿ ಹೆಣ್ಮಕ್ಳು, ಗರ್ಭಿಣಿ ಹೆಣ್ಮಕ್ಳು ಎಲ್ಲಿರ್ತಾರಲ್ಲಿ ಬೀಡಿ ಸಿಗರೇಟ್ ಅನ್ನು ಸೇದ್ಬಾರ್ದು. ಸೇದಿದ್ದೆ ಆದ್ರೆ ಹೊಟ್ಟೆ ಒಳಗಡೆ ಮಗು ಸತ್ತೋಗುತ್ತೆ, ಇಲ್ಲ ಅಭಾಷಣ ಆಗೋಗುತ್ತೆ. ಅಪ್ಪಿ ತಪ್ಪಿ ಡಾಕ್ಟರ್ ಚೆನ್ನಾಗಿದ್ದಾರೆ, ನಾನು ದುಡ್ಡು ಜಾಸ್ತಿ ಇದೆ, ನಾನು ಹೆಂಗೋ ಮಾಡಿ ಮಾಡ್ಕೊಂತೀನಿ ಅಂತ ಹೊರಟ್ರೆ 7 ತಿಂಗಳಲ್ಲ ಅಥವಾ 8 ತಿಂಗಳಲ್ಲ ಮಗು ಜನನ ಆಗ್ತದೆ. ಅದರಲ್ಲಿ ತೂಕದಲ್ಲಿ ಕಡಿಮೆ ಇರುವಂತ ಮಕ್ಕಳು, ಇಲ್ಲ ಅಂಗವಿಕ

0: ಮಕ್ಕಳು ಆಗ್ತಕ್ಕಂಥದ್ದು, ಇಲ್ಲ ಬುದ್ಧಿಮಾಂದ್ಯ ಮಕ್ಕಳು ಆಗ್ತಕ್ಕಂಥದ್ದು, ಈ ತರ ಎಫೆಕ್ಟ್ ಆಗ್ತಕ್ಕಂಥದ್ದು ನೋಡಿ. ಇಷ್ಟು ತಂಬಾಕಿನಿಂದ ಇಷ್ಟೆಲ್ಲ ಚೈನ್ ಲಿಂಕ್ ಇದೆ ಮೇಡಮ್ ಅದಕ್ಕೆಲ್ಲ. ಜೊತೆಗೆ ಪುರುಷರಿಗೆ ಪುರುಷತ್ವ ಡ್ಯಾಮೇಜ್ ಆಗುತ್ತೆ ಈ ತಂಬಾಕು ಬಳಕೆ ಮಾಡೋದ್ರಿಂದ. ಮೇಡಮ್ ನಾನ್ ನೋಡಿದಂಗೆ ಸುಮಾರು ಕಾಲೇಜುಗಳ ಹತ್ರ ನೋಡಿದ ಸಿಗರೆಟ್ ಸೇರ್ತಾ ಇದ್ದಾರೆ. ಎಷ್ಟೋ ಸಾರಿ ಸರ್ಕಲ್ಗಳಲ್ಲಿ ಸಿಗರೆಟ್ ಸೇದ ಮಕ್ಕಳು ನಾವು ಫೈನ್ ಹಾಕಿದೀವಿ. ಅದು ಪಿ ವಿ ಮಕ್ಕಳು, ಇನ್ನು 18 ವರ್ಷ ಕೂಡ ಆಗಿರಲ್ಲ ಅವ್ರಿಗೆ, 16 ಹದಿನೇಳು, ಇನ್ನು 16 ಹದಿನೇಳು ಇರ್ತದೆ. ಆರಾಮ ಸ್ಟೈಲ್ ಆಗಿ ಸಿಗರೆಟ್ ಹೊಡಿತಾ ಇರ್ತಾರೆ. ನಾವೇ ಖುದ್ದಾಗಿ ಕಾಲೇಜ್ ಮುಂದೆ ಸಿಗರೆಟ್ ಸೇದ ಅಂತ ಫೈನ್ ಹಾಕಿದ್ದೀವಿ. ದುಡ್ಡು ಇಲ್ಲ ಅಂತೇಳಿ ಯಾರ್ದಾದ್ರು ಇಸ್ಕೊಂಬಂದು ಕೊಟ್ಟಿದ್ದಾರೆ. ಅವ್ರ ದುಡ್ಡು ಫೈನ್ ಕಟ್ಟಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲ ಪ್ರಿನ್ಸಿಪಲ್ ತಗೊಳಗೋಮ್ಮ ಅಂತ ಕರಿತೀವಿ, ನಮ್ಮ ಅಪ್ಪಾಜಿ ನಂಬರ್ ಕೊಡಪ್ಪ ಅವ್ರದ್ದು ದುಡ್ಡು ಇಸ್ಕೊಂತೀವಿ. ಇವೆರಡು ಆಗದಿರೋ ಕೆಲಸ. ಈ ತರ ನಾವು ವಿದ್ಯಾರ್ಥಿಗಳಿಗೆ ದಂಡ ಹಾಕ್ಬೇಕನ್ನೋ ಉದ್ದೇಶ ಇಲ್ಲ, ಅವ್ರಿಗೆ ಸ್ವಲ್ಪ ಗರ್ವ ಮಾಡ್ಲಿ ಅಂತ ಎಫ್ಜಿಡಿ ಮಾಡಕ್ಕೆ ಅಂತ ಹೋಗ್ತೀವಲ್ಲ ಮೇಡಮ್. ನಾವು ಹೋದಾಗ ಯುವಕರು ಡಿಗ್ರಿ ಕಾಲೇಜ್ ಮಕ್ಕಳೇ, ಇಂಟರ್ನಲ್ ಎಕ್ಸಾಮ್ 10 ಗಂಟೆಗೆ ಇರುತ್ತೆ, 9 ವರೆಗೆ ಬಂದು ಲ್ಯಾಂಡ್ ಆಗಿರುತ್ತಾರೆ. ಅಲ್ಲಿ ಕೂತ್ಕೊಂಡು ಒಂದು ಸಿಗರೆಟ್ ಅನ್ನ 8 ಜನ ಶೇರ್ ಮಾಡ್ತಾರೆ. ಇದ್ರ ಎಲ್ಲ ನೋಡಿರುವಂತದ್ದು, 8-10 ಜನ ಸೇರ್ಕೊಂಡು ಒಂದೇ ಸಿಗರೆಟ್ ಶೇರ್ ಮಾಡುವಂತದ್ದು. ಕೇಳಿದ್ರೆ ಏನ್ ಹೇಳ್ತಾರೆ, ನಾವು ಎಫ್ಜಿಡಿ ಮಾಡಕ್ ಬಂದಿದೀವಿ, ತಂಬಾಕಿನ ಅವರೇ ಸಿಗರೆಟ್ ತೋರಿಸ್ತಾರೆ, ನೋಡಿ ಸೇರ್ತಾ ಇದ್ರು, ಸಿಟ್ಟು ಬರುದು ನಮಗೆ. ಇವತ್ತು ನಮ್ಮ ದೇಶವನ್ನು ಕಟ್ಟುವಂತ ಯುವಕರ ಈ ಪರಿಸ್ಥಿತಿ ಆದ್ರೆ ತುಂಬಾ ಕಷ್ಟ ಆಗ್ತದೆ. ಅವ್ರಿಗೆ ಕುಂದಿರ್ಸ್ಕೊಂಡು ಮೇಡಮ್ ಪರ್ಸನಲ್ ಆಗೇ ಮಾತಾಡ್ತೀವಿ ಅವ್ರ ಜೊತೆ, ಅಪ್ಪ ಅಮ್ಮ ನಮ್ಮನ್ನ ಏನಕ್ಕೆ ಕಳಿಸ್ತಾರೆ, ಮುಂದೆ ಜೀವನ ತುಂಬಾ ಕಷ್ಟ ಇರುತ್ತೆ, ಕುತ್ಕೊಂಡು ಪರ್ಸನಲ್ ಆಗಿ 10 ನಿಮಿಷ ಮಾತಾಡ್ತೀವಿ. ಆಸ್ ಎ ನಾವು ಇಲಾಖೆರಲ್ಲ, ಫ್ರೆಂಡ್ ಆಗೇ ಕುತ್ಕೊಂಡು ಮಾತಾಡ್ತೀವಿ ಅವ್ರ ಜೊತೆ, ಇಷ್ಟೆಲ್ಲ ಇದೆ ಸರ್ ಇದರಿಂದ ಅಂತಾರೆ ಅವರು. ಅದಕ್ಕೆ ನಮ್ಮ ಸ್ಪರ್ಮ್ ಕೌಂಟ್ ಕಡಿಮೆ ಆಗ್ತದೆ, ಮುಂದೆ ಫರ್ಟಿಲಿಟಿ ಕಳ್ಕೊಂಡ್ಬಿಡ್ತಾರೆ. ಹೆಣ್ಮಕ್ಳಾಯ್ತು ಗಂಡ್ಮಕ್ಳಾಯ್ತು, ಮುಂದೆ ಮಕ್ಕಳಾಗೋ ಸಾಧ್ಯತೆಯನ್ನ ಕಳ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಟೋಟಲ್ ಆಗಿ ಜೊತೆಗೆ ಬ್ರೈನ್ ಸ್ಟ್ರೋಕ್ ಆಗ್ತಕ್ಕಂಥದ್ದು, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥದ್ದು ಈ ತಂಬಾಕಿನಿಂದ ಆಗುತ್ತೆ ಮೇಡಮ್. ಬ್ರೈನ್ ಸ್ಟ್ರೋಕ್ ಅಂದ್ರೆ ಸ್ಮೋಕ್ ಮಾಡೋದು ಜಲ್ದಿ ಆಗುತ್ತೆ. ಈ ಸ್ಮೋಕ್ ಮಾಡಿದಾಗ ಏನಾಗುತ್ತೆ, ವಿತಿನ್ 6 ಸೆಕೆಂಡ್ಸ್ ಅಲ್ಲೇ ಬ್ರೈನ್ಗೆ ರೀಚ್ ಆಗುತ್ತೆ. ಹೋಗಿದ್ರು ಅದು ರೀಚ್ ಆಗಿ ನಮ್ಮ ಆಕ್ಟಿವಿಟೀಸ್ ಅನ್ನ ಹಾಳು ಮಾಡ್ತಕ್ಕಂಥದ್ದು. ಆ ಟೈಮಲ್ಲಿ ಏನಾಗುತ್ತೆ, ಬಿ ಪಿ ಹೈ ಆಯ್ತು ಅಂತ ಹೇಳಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಬ್ರೈನ್ಗೆ ಸ್ಟ್ರೋಕ್ ಆಗ್ಬೋದು. ಬ್ರೈನ್ ಸ್ಟ್ರೋಕ್ ಆದ್ರೆ ಡೆತ್ ಆಗ್ಬೋದು, ಇಲ್ಲ ಕೋಮಾ ಸ್ಟೇಜಿಗೆ ಹೋಗ್ಬೋದು. ಈ ತರ ಆಗುತ್ತೆ ಹಾರ್ಟ್ ಅಟ್ಯಾಕ್ ಇನ್ನೇನ್ ಕಾಮನ್. ಅದು ನೆಕ್ಸ್ಟ್ ಶುಗರ್ ಹೈ ಆಯ್ತು ಅಂತ ಹೇಳಿದ್ರೆ ಮೇಡಮ್ ನಮ್ಮ ಹಾರ್ಟ್ ಬೀಟ್ಸ್ ಅಲ್ಲೂ ಕೂಡ ಸಮಸ್ಯೆ ಬರ್ತಕ್ಕಂಥದ್ದು, ವ್ಯತ್ಯಾಸಗಳಾಗುತ್ತೆ. ಇದೆಲ್ಲದರ ಜೊತೆಗೆ ಜಠರದ ಹುಣ್ಣು ಆಗ್ತಕ್ಕಂಥದ್ದು, ಜೊತೆ ನಮ್ಮ ಕಿಡ್ನಿಗಳು ಮೈನ್ ಸರ್ಕಲ್ ಮೇಡಮ್ ನಮ್ಮ ಬಾಡಿ ಒಳಗಡೆ, ಆ ಕಿಡ್ನಿಗಳು ಏನಾದ್ರು ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಅನ್ನ ಫಿಲ್ಟರ್ ಮಾಡುವಂತ ಸಾಮರ್ಥ್ಯ ಬಾಡಿ ಕಳ್ಕೊಳ್ಳುತ್ತೆ, ನಮ್ಮ ಬಾಡಿ ಟೋಟಲ್ ಆಗಿ ಡಸ್ಟ್ ಬಿನ್ ಆಗ್ಬಿಡುತ್ತೆ. ಹಾಗಾಗಿ ಆ ಕಿಡ್ನಿಗಳನ್ನ ಜೋಪಾನ ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಹಾರ್ಟ್ ಅನ್ನ ಜೋಪಾನ ಮಾಡಬೇಕು ಅಂತ ಹೇಳಿದ್ರೆ ಆದಷ್ಟು ದುಶ್ಚಟಗಳಿಂದ ದೂರ ಇರಬೇಕು. ಅದರಲ್ಲಿ ಯುವಕರು ತುಂಬಾ ಬಲಿ ಆಗ್ತಕ್ಕಂಥದ್ದು ಬಹಳ ಜನ, ಮೊನ್ನೆ 32 ವರ್ಷ ಮೇಡಮ್ ಒಬ್ಬರಿಗೆ ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬಂದಿದ್ದಾರೆ, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಯಾರು ಇಲ್ಲ, ಮನೇಲಿ ಒಬ್ಬನೇ ಕೂತ್ಕೊಂಡು ಬೇಜಾರಕ್ಕೆ ಏನ್ ಮಾಡ್ತಿದ್ದಾನೆ, ದಿನಕ್ಕೆ 2-3 ಪ್ಯಾಕ್ ಸಿಗರೆಟ್ ಸೇರ್ತಾವನು, ಒಂದು 25-30 ಗುಟ್ಕ ತಿಂತಾನೆ, ಬಾಯಿ ಒಳಗಡೆ ಸಣ್ಣ ಪುಟ್ಟ ಗಾಯಗಳಾಗ್ಬಿಟ್ಟಿದೆ, ಅವನಿಗೇನು ನೀರು ಕುಡಿಯಕ್ ಆಗ್ತಾ ಇಲ್ಲ, ಏನು ತಿನ್ನಕ್ ಆಗ್ತಾ ಇಲ್ಲ. ಅಷ್ಟೆಲ್ಲ ಸಮಸ್ಯೆ ಆಗಿರ್ತಕ್ಕಂಥದ್ದು. ಎಲ್ಲ ಕಡೆ ಹೋಗಿ ಮತ್ತೆ ನಮ್ ಕಡೆ ಬಂದ ನಮ್ಮ ಸೆಂಟರ್ಗೆ, ಅವ್ರನ್ನ ಮತ್ತೆ ನಾವು ಡೆಂಟಲ್ ಹೆಲ್ತ್ ಆಫೀಸರ್ಗೆ ರೆಫರ್ ಮಾಡುವಂಥದ್ದು. ಬಾಯಿ ಎಲ್ಲ ಪೂರ್ತಿ ಚೆಕ್ ಮಾಡ್ತಾರೆ ಮೇಡಮ್ ಅವರೊಳಗೆ ಏನೇನು ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ಟ್ರೀಟ್ಮೆಂಟ್ ಕೊಟ್ಟು ಆದ್ಮೇಲೆ ಅವ್ನ ಅದರಿಂದ ಹೊರಗೆ ತರ್ಲಿಕ್ಕೆ ಸಾಧ್ಯ ಮಾಡಿದ್ದಾರೆ. ನಾವು ಬರ್ತಿದ್ದಾಗ ಅವ್ರಿಗೆ ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ ಮೇಡಮ್, ಬಾಯಲ್ಲಿ ಗಾಯಗಳಿರುತ್ತಲ್ಲ ಅವ್ರಿಗೆ ಅದನ್ನ ಕೊಟ್ಟರೆ ಬಾಯಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ, ಆ ಗಾಯಗಳೆಲ್ಲ ವಾಸಿ ಆದ್ಮೇಲೆ ನಾವು ಟ್ಯಾಬ್ಲೆಟ್ಸ್ ನೀಡಿದ್ರೆ ಕೊಡುವಂಥದ್ದು.
1: ಇವಕ್ಕೆಲ್ಲ ಕಳಶಪ್ರಾಯವಾಗಿ ಕ್ಯಾನ್ಸರ್ ಅನ್ನುವಂಥದ್ದು ಈ ತಂಬಾಕು ಸೇವನೆಯಿಂದ.
0: ಮೇಡಮ್ ಆಗ್ಲೇ ಹೇಳಿದಲ್ಲ ನಾನು, ಟೋಟಲ್ ಆಗಿ ಲಂಗ್ಸ್ ಕ್ಯಾನ್ಸರ್, ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು, ಆಮೇಲೆ ಜಠರದ ಕ್ಯಾನ್ಸರ್ ಇರ್ಬೋದು, ಬಾಯಿ ಕ್ಯಾನ್ಸರ್ ಇರ್ಬೋದು, ಅನ್ನನಾಳದ ಕ್ಯಾನ್ಸರ್ ಇರ್ಬೋದು. ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಮೇಡಮ್, ನಾನೊಂದು ಪಿ ಯು ಕಾಲೇಜಲ್ಲಿ ಕ್ಲಾಸ್ ಮಾಡಕ್ಕೆ ಅಂತ ಹೋಗಿದ್ದೆ ಅವೇರ್ನೆಸ್ ಮಾಡ್ಲಿಕ್ಕೆ ಅಂತ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಇಲಾಖೆ ವತಿಯಿಂದ ಅವರಿಗೆ ಒಂದು ಕಾಂಪಿಟೇಷನ್ ಮಾಡ್ತೀವಿ ಮೇಡಮ್. ಎಲ್ಲ ಕಾರ್ಯಕ್ರಮ ಮುಗಿದ್ರೆ ಒಂದು ಹುಡುಗಿ ವೇದಿಕೆ ಮೇಲೆ ಬಂದು ಅಳಕ್ ಸ್ಟಾರ್ಟ್ ಮಾಡ್ತು. ಯಾಕೆ ಮಾಡ್ತಿ ಅಂತ ಕೇಳಿದಾಗ, ಸರ್ ನಮ್ಮ ಅಪ್ಪಾಜಿಗೆ, ನಾವು ಇಬ್ಬರು ಹೆಣ್ಮಕ್ಳು ಇದೀವಿ, ನಮ್ಮ ಅಪ್ಪಾಜಿ ಸ್ಮೋಕ್ ಮಾಡ್ತಾ ಇದ್ರು, ಗುಟ್ಕಾ ತಿಂತಾ ಇದ್ರು, ಅನ್ನ ನಾಳದ ಕ್ಯಾನ್ಸರ್ ಬಂದು ತೀರ್ಕೊಂಡು ಹೋದ್ರು ಅಂತ. ಸುಮಾರು ಒಳ್ಳೆ ಮಿಡ್ಲ್ ಏಜ್ ಅನ್ನ, ಅವ್ರದ್ದು ಏಜ್ ಆಗಿಲ್ಲ, ಮಕ್ಕಳನ್ನ SLC PUC ಓದ್ತಾ ಇದಾರೆ. ತನ್ನ ಅಮ್ಮ ಹೌಸ್ ವೈಫ್, ಅವ್ರು ಹೊರಗಡೆ ಕೆಲಸ ಮಾಡಿ ಗೊತ್ತಿಲ್ಲ, ಅಂತವ್ರಿಗೆ 2 ಮಕ್ಕಳ ಜವಾಬ್ದಾರಿ ಹೊರಬೇಕು. ಯಾಕೆ ನಾವ್ ಇದನ್ನೆಲ್ಲ ಹೇಳ್ತಿದೀವಿ ಅಂತ ಹೇಳಿದ್ರೆ, ಬದುಕು ಎಷ್ಟು ಕಷ್ಟ, ಓದ ಹೋಗ್ಬಿಡ್ತಾನೆ ಮೇಡಮ್, ತೊಂದ್ರೆ ಇಲ್ಲ, ಇರೋರು ಜೀವನ ಮಾಡೋದು ಇದೆಯಲ್ಲ ಭಾರಿ ಕಷ್ಟ. ಅದಕ್ಕೋಸ್ಕರ ತಂದೆ ತಾಯಿಗಳಿರ್ಬೋದು, ಯುವಕರು ಇರ್ಬೋದು, ಯಾರೇ ಇರ್ಬೋದು, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ಸ್ವಲ್ಪ ತಮ್ಮ ಜೀವನದ ಬಗ್ಗೆ ಯೋಚನೆ ಮಾಡ್ಕೊಂಡು ಇದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಈ ಗಂಟ್ಲು ಕ್ಯಾನ್ಸರ್ ಇರ್ಬೋದು, ಧ್ವನಿ ಪೆಟ್ಟಿಗೆ ಕ್ಯಾನ್ಸರ್ ಅಂತ ಬರುತ್ತೆ, ಮಾತಾಡ್ಲಿಕ್ಕೆ ಬರಲ್ಲ, ಆತರ ಆಗ್ತಕ್ಕಂಥದ್ದು. ಮೊನ್ನೆ ನಮ್ಮ ಪರಿಚಯದವರೊಬ್ರು ಗಂಟ್ಲು ಮಾತಾಡಕ್ ಬರ್ತಿಲ್ಲ, ಜಸ್ಟ್ ಗಾಳಿ ಒಂದು ಹೊರಗೆ ಬರ್ತಿದ್ರು, ಬೀಡಿ ಸೇರ್ತಿದ್ರು ಅವರು, ಸುಮಾರು ದಿನಕ್ಕೆ 2-3 ಕಟ್ ಬೀಡಿ ಸೇರ್ತಿದ್ರು. ಬಿಡ್ರಿ ಬಿಡ್ರಿ ಅಂತ ಹೇಳಿದ್ರೆ ಸೇದನ್ ಮಾತ್ರ ಸಾಯ್ತಾರೆ, ನೀವ್ಯಾರು ಸಾಯಿಲ್ಲ ಅಂತ ವಾದ ಮಾಡ್ತಿದ್ರು, ವಿತಂಡವಾದ ಮಾಡ್ತಿದ್ರು. ಅವ್ರು ಮತ್ತೆ ನಮ್ಮ ಹಾಸ್ಪಿಟ್ಲ್ ಬಂದ್ರು, ನಾನೇ ಮುಂದೆ ನಿಂತೆಲ್ಲ ಚೆಕ್ ಮಾಡಿಸ್ದೆ, ಇದನ್ನ ನೀವು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ಅವ್ರು ಅಲ್ಲಿಗೆಲ್ಲ ಹೋದಾಗ ಬರೀ ಸ್ಕ್ಯಾನಿಂಗ್ ಮಾಡಕ್ಕೆ, ಬಯೋಪ್ಸಿ ಚೆಕ್ ಮಾಡ್ಲಿಕ್ಕೆ 30,000 ಹೇಳಿದ್ರು. ಇಷ್ಟಾಗುತ್ತೆ, ತೀರಾ ಕಮ್ಮಿ ಅಂದ್ರೆ 25,000 ಮಾಡ್ಬೋದು ಬರೀ ಟೆಸ್ಟ್ ಮಾಡಕ್ಕೆ. ಆಪರೇಷನ್ ಆದ್ರೆ ಎಷ್ಟಾಗುತ್ತೆ, 3-4 ಲಕ್ಷ ಖರ್ಚು ಆಗ್ಬೋದು, ಜಸ್ಟ್ ಅಂದಾಜು ಇದು, ಅದಕ್ಕಿಂತ ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಆಯ್ತು ಮಾ, ಬದುಕ್ತಾರ, ಗ್ಯಾರಂಟಿ ಕೊಡಲ್ಲ.

0: ಇಂಥ ಗ್ಯಾರಂಟಿಲಿ ಜೀವನ ಮಾಡೋ ಬದಲು ಬೇಡದಿರೋ ದುಶ್ಚಟಗಳನ್ನ ಕೈ ಬಿಟ್ಟು ಇರೋ ನಾಲ್ಕು ದಿನ ಚೆಂದಾಗಿದ್ದೋಗ್ಬಿಟ್ರೆ ಅದಕ್ಕೊಂದು ಬೆಲೆ ಇರುತ್ತೆ, ಸಮಾಜದಲ್ಲಿ ಅವ್ರ ರೆಸ್ಪೆಕ್ಟ್ ಇರುತ್ತೆ. ಯುವಕರು ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ವ್ಯವಸ್ಥೆ ತುಂಬಾ ಕಷ್ಟ ಆಗ್ತದೆ. ನಮ್ಮ ದೇಶಕ್ಕೆ ಇವತ್ತು ಪ್ರತಿಯೊಬ್ಬರು ಗೌರವ ಕೊಡ್ತಾರೆ ಅಂದ್ರೆ ನಮ್ಮ ಯುವ ಶಕ್ತಿ ಸ್ಟ್ರಾಂಗ್ ಆಗಿದೆ. ಅದನ್ನ ಹಂಗೆ ಮೇಂಟೈನ್ ಮಾಡಬೇಕು ಅಂದ್ರೆ ಗಟ್ಟಿಮುಟ್ಟಾಗಿ ರೂಪಿರ್ಬೇಕು, ಎಲ್ಲ
1: ದೈಹಿಕವಾಗಿ ಮಾನಸಿಕವಾಗಿ ಕೂಡ.
0: ಮಾನಸಿಕವಾಗಿ ಗಟ್ಟಿ ಆದ್ರೆ ಫಿಸಿಕಲಿ ಆಟೋಮೆಟಿಕ್ ಗಟ್ಟಿ ಆಗ್ತದೆ.
1: ಇನ್ನು ನೀವು ಒಂದು ಸಮಾಜ ಸೇವೆ ಮಾಡುವಂತ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲಾ ಆಸ್ಪತ್ರೆಯಲ್ಲಿ ಇಷ್ಟೆಲ್ಲ ಸೇವೆಗಳಿದೆ, ಅದ್ರ ಬಗ್ಗೆ ಒಂದಷ್ಟು ವಿವರವಾಗಿ.
0: ನಮ್ದೀಗ NCD ಕ್ಲಿನಿಕ್ ಹೊಂದ್ಕೊಂಡೇ ಇರೋಂತ ನಮ್ಮ ರೂಮ್ ಅಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳಿ, ಇದರಲ್ಲಿ BP ಮತ್ತೆ ಶುಗರ್ ಇರೋಂತವ್ರಿಗೆ ಟ್ರೀಟ್ಮೆಂಟ್ ಕೊಡುವಂತದ್ದು. ನಾವಿಲ್ಲಿ ಬರೀ ಟೊಬ್ಯಾಕೋದವ್ರಿಗೆ ಅಷ್ಟೇ ಅಲ್ಲ ಮೇಡಮ್, ಶುಗರ್ ಪೇಷಂಟ್ ಮತ್ತೆ BP ಪೇಷಂಟ್ ಬರ್ತಾರಲ್ಲ ಅವ್ರಿಗೂ ಕೌನ್ಸಿಲಿಂಗ್ ಮಾಡ್ತೀವಿ. ಶುಗರ್ ಹೆಂಗ್ ಬರುತ್ತೆ, ಅವರ ಜೀವನ ಶೈಲಿ ಇರ್ಬೋದು, ಮೇನ್ ಆಗಿ ಮಾನಸಿಕ ಸ್ಥಿತಿಗತಿನ ಕಾರಣ ಆಗಿರುತ್ತೆ ಶುಗರ್ ಬರ್ಲಿಕ್ಕೆ. ಬೇಡದಿರೋದಕ್ಕೆಲ್ಲ ಸ್ಟ್ರೆಸ್ ಮಾಡ್ಕೊಳ್ಳುವಂಥದ್ದು, ಈಗ ಜೀವನ ಒತ್ತಡದ ಜೀವನ ಇವತ್ತಿರುವಂತದ್ದು. ಜೊತೆಗೆ ನಾವು ತಿನ್ನುವಂತ ಫುಡ್ ಕೂಡ ಅಷ್ಟೇ ಇದೆ. ಅವ್ರಿಗೆ ಫುಡ್ ನ ಸ್ಟೈಲ್ ಹೇಳ್ಕೊಡ್ತೀವಿ ಮೇಡಮ್, ಯಾವ ತರ ಫುಡ್ ಅನ್ನ ತಿನ್ಬೇಕು ಅಂತೇಳಿ. ಬೆಳಿಗ್ಗೆ ಸಾಯಂಕಾಲ ಅರ್ಧ ಗಂಟೆ ವಾಕ್ ಮಾಡುವಂತದ್ದಿರ್ಬೋದು, ಒಳ್ಳೆ ಫುಡ್ ಅನ್ನ ಅಥವಾ ಆದಷ್ಟು ಸ್ವೀಟ್ ಕಂಟೆಂಟ್ ಅನ್ನ, ಬೇಕರಿ ಕಂಟೆಂಟ್ ಇರ್ಬೋದು ಅಥವಾ ಜಂಕ್ ಫುಡ್ ಇರ್ಬೋದು, ಅವುಗಳನ್ನ ಸ್ವಲ್ಪ ದೂರ ಇರ್ರಿ ಅಂತ ಹೇಳುವಂಥದ್ದು. ಬರೀ ಟ್ಯಾಬ್ಲೆಟ್ಸ್ ಇಂದಾನೇ ಶುಗರ್ ಕಡಿಮೆ ಆಗಲ್ಲ. ಮೇನ್ ಆಗಿ ನಾವು ಫುಡ್ ಸ್ಟೈಲ್ ಬದಲಾಯಿಸಬೇಕು, ನಮ್ಮ ಜೀವನ ಶೈಲಿ ಬದಲಾಗಬೇಕು. ಲೇಜಿ ಆಗ್ಬಾರ್ದು ಮನುಷ್ಯ, ಸ್ವಲ್ಪ ಆಕ್ಟಿವ್ ಆಗಿರುವಂತದ್ದು. ಜೊತೆಗೆ ಅಲ್ಲಿ ನಮ್ಮ ಟೊಬ್ಯಾಕೋ ಕಂಟ್ರೋಲ್ ವಿದ ಸೆಲ್ ಅಲ್ಲಿ ನಮ್ಮ ಟೊಬ್ಯಾಕೋ ಸೆಸೇಷನ್ ಸೆಂಟರ್ ಅಂತ ಕರಿತೀವಿ, ತಂಬಾಕು ವ್ಯಸನ ಮುಕ್ತ ಕೇಂದ್ರ. ಎನಿ ಕೈಂಡ್ ಆಫ್ ಟೊಬ್ಯಾಕೋ, ಸ್ಮೋಕಿಂಗ್ ಇರ್ಬೋದು, ಸ್ಮೋಕ್ಲೆಸ್ ಇರ್ಬೋದು, ಅಂತವ್ರನ್ನ ಕುಂದಿರಿಸ್ಕೊಂಡು ಸುಮಾರು 10 ನಿಮಿಷ ಮಾತಾಡೋದ್ರ ಜೊತೆಗೆ ಅವ್ರ ಬಾಯಿಯನ್ನೆಲ್ಲ ಚೆಕ್ ಮಾಡುವಂತದ್ದು. ಚೆಕ್ ಮಾಡಿ ಅದ್ರಲ್ಲಿ ಏನಾದ್ರೂ ಒಂದು ಬಹಳ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಸಂಬಂಧಪಟ್ಟ ಹೈಯರ್ ಟ್ರೀಟ್ಮೆಂಟ್ ಗೆ ರೆಫರ್ ಮಾಡೋದಾಗಿರ್ತದೆ. ನಮ್ಮಲ್ಲೇ ಬಗೆಹರಿತ ಅನ್ನೋದಾದ್ರೆ ಆ ಟ್ರೀಟ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡ್ತೀವಿ ನಾವು. ಫಸ್ಟ್ ಯಾವ್ದೇ ಟ್ರೀಟ್ಮೆಂಟ್ ಕೊಡ್ಬೇಕಾರಾಯ್ತು ಅವ್ರನ್ನ ಕೇಳ್ತೀವಿ, ಫಸ್ಟ್ ಏನಾದ್ರೂ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇದೆಯಾ ಅಂತ ಹೇಳಿ ಅವ್ರಿಗೆ, ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು ಒಂದ್ ಸರಿ, ಅಥವಾ ಸ್ಟ್ರೋಕ್ ಆಗಿರುವಂತದ್ದು, ಬೇರೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದೆಯಾ ಅಂತ ಕೇಳಿ ಆ ನಿಕೋಟೆಕ್ಸ್ ಅನ್ನು ಕೊಡುವಂತದ್ದು. ಮೇಡಮ್ ಇನ್ನೊಂದು, ನಾವು ಯಾಕೆ ಜಾಸ್ತಿ ಹಾರ್ಟ್ ಪೇಷಂಟ್ ಇರ್ಬೋದು ಅಥವಾ ಸ್ಟ್ರೋಕ್ ಪೇಷಂಟ್ ಇರ್ಬೋದು ಅಂತೇಳಿ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ ಸ್ವಲ್ಪ ನಾವು ಅವ್ರ ಬ್ಯಾಕ್ ಗ್ರೌಂಡ್ ತಗೊಂಡು ಕೊಡ್ಬೇಕು, ಏನೇನು ಟ್ರೀಟ್ಮೆಂಟ್ ತಗೊಂತಿದಾರೆ ಅವರು, ಅವ್ರಿಗೆ ಸಂಬಂಧಪಟ್ಟ ಡಾಕ್ಟರ್ ರೆಫರ್ ಮಾಡಿ ಅವ್ರು ಓಕೆ ಅಂದ್ರೆ ಮಾತ್ರ ನಾವು ಟ್ಯಾಬ್ಲೆಟ್ಸ್ ಕೊಡುವಂತದ್ದು. ಅವ್ರಿಗೆ ಕೊಡಬಾರ್ದು ಅಂತೇನಿಲ್ಲ, ಅದು ಏನಾದ್ರೂ ಮತ್ತೆ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ಒಂದು. ಇನ್ನೊಂದು, ಬಹಳ ದಿನಗಳಿಂದ ಟ್ರೀಟ್ಮೆಂಟ್ ತಗೊಂತಾ ಇರ್ತಾರೆ, ಆ ಕ್ಷಣಕ್ಕೆ ಏನಾದ್ರೂ ಅದು ರಿಯಾಕ್ಷನ್ ಆಯ್ತು ಅಂತ ಹೇಳಿದ್ರೆ ಆ ಕಾಗೆ ಕುಂತಿದ್ದಕ್ಕೂ ಟೊಂಗೆ ಮುರಿದಕ್ಕೂ ಆಗ್ಬಿಡುತ್ತೆ. ಅದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವೇನ್ ಮಾಡ್ತೀವಿ, ಅವ್ರಿಗೆ ಸಂಬಂಧಪಟ್ಟ ಡಾಕ್ಟರ್ಗೆ ಸಲಹೆ ಕೇಳುವಂತದ್ದು, ಇವ್ರ ಟ್ರೀಟ್ಮೆಂಟ್ ತಾಂತಿದ್ರೆ ಕೊಡ್ಬೇಕೋ ಬೇಡ ಅಂತೇಳಿ. ನಮ್ಮ ಪಕ್ಕದ ರೂಮ್ ಅಲ್ಲಿ ಸೈಕಿಯಾಟ್ರಿಸ್ಟ್ ಅವ್ರ ಮನೋವೈದ್ಯರು ಅಂತೇಳಿ, ಅವ್ರ ಒಪಿನಿಯನ್ ಕೂಡ ಕೇಳ್ತೀವಿ ನಾವು, ಇಂಥವ್ರಿಗೆ ಟ್ಯಾಬ್ಲೆಟ್ಸ್ ಕೊಡ್ಬೇಕಾ ಬೇಡ ಅಂತೇಳಿ. ಮಾನಸಿಕ ರೋಗಿಗಳು ಕೂಡ ಅಲ್ಲಿ ಬರುವಂತಿದ್ದಾರೆ, ಅವರೆಲ್ಲ ಕೇಳಿ ಅವ್ರ ಸಜೆಷನ್ ತಗೊಂಡು ನಾವು ಮೆಡಿಕಲ್ ಒಪಿನಿಯನ್ ತಗೊಂಡು ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಂಥದ್ದು ನಮ್ಮ ತಂಬಾಕು ವ್ಯಸನ ಮುಕ್ತ ಕೇಂದ್ರದಲ್ಲಿ. ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಬರೋದಕ್ಕೆ ತೊಂದರೆ ಆಗುತ್ತೆ ಅನ್ನೋರಿಗೆ, ಇಷ್ಟು ದೂರ ಬರೋದೇ ಬೇಡ, ಅವ್ರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗೋದು ಬೇಡ, ಚಾರ್ಜ್ ಊಟ ಅಂತೇಳಿ. ಅದಕ್ಕೆ ನಾವು ನಮ್ಮ ಜಿಲ್ಲೆಯಲ್ಲಿ 11 ಸಮುದಾಯ ಆರೋಗ್ಯ ಕೇಂದ್ರಗಳಿದಾವೆ, 5 ತಾಲೂಕು ಹಾಸ್ಪಿಟಲ್ಗಳಿದಾವೆ, ಅಲ್ಲೆಲ್ಲಾ ಕಡೆ ದಂತ ವೈದ್ಯರಿದ್ದಾರೆ. ಅಲ್ಲಿಗೆ ಹೋದ್ರೆ ಅವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡುವಂಥದ್ದು. ಅವ್ರ ಪೇರೆಂಟ್ಸ್ ಇರ್ಬೋದು ಅಥವಾ ಯುವಕರೇ ಇರ್ಬೋದು, ಯಾರೇ ಹೋದ್ರು ಕೂಡ 1 ರೂಪಾಯಿ ದುಡ್ಡು ಖರ್ಚಿಲ್ಲ ಮೇಡಮ್, ಒಂದು OPD ಚೀಟಿ ತಗೊಂಡ್ರೆ ಸಾಕು, ನನಗೆ ಅದಕ್ಕೂ ಇಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಅವ್ರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ತಂಬಾಕು ಮುಕ್ತ ಯುವಜನತೆಯನ್ನು ನಾವು ಏನಾದ್ರೂ ಇವತ್ತಿಂದ ನಾವು ಸ್ಟಾರ್ಟ್ ಮಾಡಿದ್ದೆ ಆದ್ರೆ ಮುಂದೆ ನಮ್ಮ ದೇಶಕ್ಕೆ ಒಳ್ಳೆ ಭವಿಷ್ಯ ಇದೆ, ಅವ್ರು ನಂಬಿರುವಂತ ಅಪ್ಪ ಅಮ್ಮಗೂ ಕೂಡ ಒಳ್ಳೆ ಭವಿಷ್ಯ ಇರ್ತಕ್ಕಂಥದ್ದು.
1: ಹೌದು, ಈಗ ಬರ್ತಾರ ಯುವಕರು ಕೇಂದ್ರಕ್ಕೆ?
0: ಕೆಲವರು ಬರ್ತಾರೆ ಮೇಡಮ್, ಇನ್ನೂ ಕೆಲವರು ತಪ್ಸ್ಕೊಂಡೋಗ್ಬಿಡ್ತಾರೆ, ಯಾಕಂದ್ರೆ ಬಿಡಕ್ ಮನ್ಸಿರಲ್ಲ. ಕೆಲವರು ಕೇಳ್ಕೊಂಡ್ ಬರ್ತಾರೆ ಅಂದ್ರೆ ಅವ್ರಿಗೆಲ್ಲ ಅರಿವು ಆಗಿರುತ್ತೆ, ಅದ್ರ ಬಗ್ಗೆ ಅರಿವು ಮೂಡಿರುತ್ತೆ, ಇದರಿಂದ ಸಮಸ್ಯೆನ ಜಾಸ್ತಿ ಅಂತ. ಇನ್ನೂ ಕೆಲವು ಮನೆಯಲ್ಲಿ ಮಕ್ಕಳ ಕಾಟ ಜಾಸ್ತಿ ಆಗಿರುತ್ತೆ, ಇದನ್ನ ಬಿಡ್ಬಿಡಪ್ಪ ಜಿ ಬೇಡ ನಮಗೆ ಬೆಲೆ ಇರಲ್ಲ ಅಂತ ಹೇಳಿ ಅಥವಾ ಕಾಟ ಕೊಡ್ತಿರ್ತಾರೆ. ಮೇಡಮ್, ಒಬ್ಬ ಮನೆಯಲ್ಲಿ ಪಿಲ್ಲರ್ ತಂದೆ ಆಗಿರ್ತಾನೆ, ಅವ್ರು ಏನಾದ್ರೂ ಈಗ ಚಟ ಮಾಡಿದ್ದೇ ಆದ್ರೆ ಇಡೀ ಫ್ಯಾಮಿಲಿನೇ ಬರ್ಡನ್ ಆಗ್ತಕ್ಕಂಥದ್ದು, ಅನಾಥ ಆಗ್ತಕ್ಕಂಥದ್ದು, ಮಕ್ಳು ಎಜುಕೇಶನ್ ಎಲ್ಲ ಒಂದೊತ್ತು ಊಟಕ್ಕೆ ಕೂಡ ಪರಿಸ್ಥಿತಿ ಕಷ್ಟ ಆಗ್ಬಿಡುತ್ತೆ. ಅದಕ್ಕೆ ಬರ್ದಿರೋಂಥವ್ರು ಇರ್ತಾರೆ. ನಾವೇನ್ ಮಾಡ್ತೀವಿ ಮೇಡಮ್, ನಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಲ್ಲಿ ಆಕ್ಚುಲಿ ನಾನ್ ಮಾಡ್ತಕ್ಕಂಥದ್ದು, ಯಾರೇ ಪೇಷಂಟ್ ಬರ್ಲಿ, ಕೆಲವರು ಬರ್ತಾರೆ 1500 ಮೇಲೆ ಬರುತ್ತೆ, 1400 ಮೇಲೆ ಬರುತ್ತೆ ಅಂತ ಕೇಳ್ಕೊಂಡ್ ಬರ್ತಾರೆ, ಅವ್ರನ್ನೊಳಗೆ ಕರ್ಕೊಂಡ್ಬಿಡ್ತೀನಿ ನಾನು, ಬರ್ರಿ ಇಲ್ಲಿ ಹೇಳ್ತೀನಿ. ಅವ್ರನ್ನ ಕುಂದಿರ್ಸ್ಕೊಂಡು ಮಾತಾಡ್ತೀನಿ, 10 ನಿಮಿಷ ಮಾತಾಡಿ ಅವರು ಏನಾದ್ರೂ ಸೇವನೆ ಮಾಡ್ತಾರ ಅಥವಾ ಮನೇಲಿ ಅವ್ರ ಮನೇಲಿ ಯಾರನ್ನ ಇದಾರ, ಈ ತರನು ಕೂಡ ಪರಿಶೀಲನೆ ಮಾಡಿ ನಾನು ಅವ್ರ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇನ್ನು ಕೆಲವರು ಪೇಷಂಟ್ ಕರ್ಕೊಂಡ್ ಬಂದಾಗ ಅವ್ರ ಜೊತೆ ಬಂದಿರೋರು ಕೂಡ ನಾನು ಇಂಟರ್ವ್ಯೂ ಮಾಡ್ತೀನಿ ಮೇಡಮ್, ಅದನ್ನ ಕೇಳ್ತೀನಿ, ಆಯ್ತು ನಿಮ್ಮ ಮಗನಿಗೆ ಹಿಂಗ ಆಗಿದೆ, ನೀವು ಆರಾಮಿದ್ದೀರ, ನಿಮಗೇನ್ ತೊಂದರೆ ಇದೆ, ತಂಬಾಕು ತಿಂತೀರಾ, ಕಡ್ಡಿ ಪುಡಿ ತಿಂತೀರಾ ಅಥವಾ ಬಿಡಿ ಸಿಗರೇಟ್ ಸೇರ್ತಾರ ಅಂತ ಕೇಳಿ. ಸರ್ ನಮಗೆಲ್ಲ ಬಂದಿರೋದು ಇವ್ರಿಗೆ ಅಂತಾರ, ಅವ್ರು ಅವ್ರದ್ದು ಆತಪ್ಪ ನಿಮ್ದು ಹೇಳಂತೀನೋ ಹ್ಞೂ ಅಂತಾರ, ಅವಾಗ ಅವ್ರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಕೊಟ್ಟು ಕಳಿಸೋರು ಅಂತದ್ದು ಇದೆ.
1: ಈಗ ಕಾಲೇಜು ಹಂತಗಳ ಯುವಕರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಿದ್ರಿ ಒಂದಷ್ಟು. ಈಗ ಕಾರ್ಮಿಕ ಒಂದು ವರ್ಗ ಇದೆ, ಕೆಲ್ಸಕ್ಕೆ ಹೋಗುವಂತ ಯುವಕರು ಕೂಡ ಸಾಕಷ್ಟು ಇರ್ತಾರೆ, ಚಿಕ್ಕ ವಯಸ್ಸಿಗೆ ಕೆಲ್ಸಕ್ಕೆ ಹೋಗ್ತಾರೆ, ಅಂತವ್ರಿಗೆ ಹೇಗೆ ಗಮನ ಹರಿಸ್ತೀರಿ?

0: ಈಗಾಗಲೇ ಎಫ್ಜಿಡಿ ಅಂತ ಹೇಳಿದೆ ನಾನು, ಫೋಕಸ್ಡ್ ಗ್ರೂಪ್ ಡಿಸ್ಕಷನ್ ಅಂತ ಕರಿತೀವಿ. ಒಂದು ವ್ಯಸನಗಳಿರ್ಬೋದು, ಆ ಗುಂಪಲ್ಲಿ ವ್ಯಸನಗಳು ಇಲ್ಲದೆ ಇರ್ಬೋದು, ಅಂತರನ್ನ ಟಾರ್ಗೆಟ್ ಮಾಡೋದ್ರ ಮೂಲಕ ಅವ್ರನ್ನ ಐಡೆಂಟಿಫೈ ಮಾಡ್ತೀವಿ. ಆಟೋ ಡ್ರೈವರ್ಗಳಿರ್ಬೋದು, ಕ್ಯಾಬ್ ಇರ್ಬೋದು, ಬಸ್ ಇರ್ಬೋದು, ಯಾರೇ ಲಾರಿಗಳಿರ್ಬೋದು, ಆ ಡ್ರೈವರ್ಗಳನ್ನ ಟ್ಯಾಕಲ್ ಮಾಡುವಂಥದ್ದು. ಜೊತೆಗೆ ನಾವು ಇಲಾಖೆಗಳಲ್ಲಿ ಕಾರ್ಮಿಕರಿರ್ತಾರೆ, ಉದಾಹರಣೆ ನಗರಸಭೆ ಇರ್ಬೋದು, ಪುರಸಭೆ ಇರ್ಬೋದು, ಅಲ್ಲಿರ್ತಕ್ಕಂಥ ಕಾರ್ಮಿಕರಿಗೆ ನಾವು ತರಬೇತಿ ಕೊಟ್ಟಿರುವಂಥದ್ದು. ಈ ಒಂದು ಪರ್ಟಿಕ್ಯುಲರ್ ತಂಬಾಕಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆನೇ ಅವರಿಗೆ ಮಾಹಿತಿ ಮುಟ್ಟಿಸಿರುವಂಥದ್ದು. ಸಾಧ್ಯ ಆದಷ್ಟು ನಾವು ಅಲ್ಲೇ ಟ್ರೀಟ್ಮೆಂಟ್ ಅನ್ನು ಕೊಡುವಂಥದ್ದು. ಜೈಲಿಗೆಲ್ಲ ಹೋಗಿದ್ದೀವಿ ಮೇಡಮ್, ಅವೆಲ್ಲ ಜೈಲಲ್ಲೆಲ್ಲ ಕರ್ಕೊಂಡು ಹೋಗಿ ಅಲ್ಲಿ ಕೂಡ ನಮಗೆ ತರಬೇತಿ ಕೊಡ್ಲಿಕ್ಕೆ ಪೊಲೀಸ್ ಇಲಾಖೆ ಕೂಡ ಬಹಳ ಸಹಕಾರ ಮಾಡಿದ್ದಾರೆ. ಅವರೇ ನಮ್ಮನ್ನ ನಮ್ಮ DHO ಲೆಟರ್ ಬರೆಯೋದ್ರ ಮೂಲಕ ನಮ್ಮನ್ನು ಕರೆಸ್ಕೊಂತಾರೆ. ಅಲ್ಲಿ ಹೋಗಿ ಇರ್ತಕ್ಕಂಥವ್ರಿಗೆ ಅಲ್ಲೇನಾದ್ರು ಯೂಸರ್ಸ್ ಇದ್ರೆ ಅಲ್ಲೇ ಸ್ಪಾಟ್ ಅಲ್ಲೇ ಟ್ರೀಟ್ಮೆಂಟ್ ಕೌನ್ಸಿಲಿಂಗ್ ಮಾಡಿರುವಂತದ್ದು ಇದೆ. ಅದೇ ತರ ನಾವು ಯುವಕರು ಎಲ್ಲೇ ಕಂಡ್ರು ಕೂಡ ದಾರಿಲೆಲ್ಲಾದ್ರೂ ಹೋಗ್ಬೇಕಾದ್ರೆ ಸೇದರು ಗುಟ್ಕ ತಿನ್ನೋಂಥವ್ರು ಇದ್ರೆ ನಾನು ಅಲ್ಲೇ ಹೇಳ್ತೀನಿ ಅವ್ರಿಗೆ, ಇದ್ನ ಯಾಕೆ ತಿನ್ ಸಾಯ್ತಿರೋ ಮರ, ಇದನ್ನ ಬಿಟ್ಬಿಡ್ರಿ ಅಂತ. ಅವಾಗ ವಾದ ಮಾಡ್ತಾರೆ, ನೀವ್ಯಾರು ನಮಗೆಲ್ಲ ಕೇಳ್ತಾರೆ, ನಾನು ಹಿತೈಷಿ ಅಂತ ತಿಳ್ಕೊಳ್ಳಪ್ಪ, ಇದ್ ಬೇಡ, ಇದನ್ನ ಬಿಟ್ಬಿಡು, ಚೆನ್ನಾಗಿದೆ, ಹಿಂಗೆ ಗಟ್ಟಿಮುಟ್ಟಿ ಆಗಿರೋ ಅಂತ ಹೇಳ್ತೀವಿ ಅವ್ರಿಗೆ. ಈ ತರ ನಾವು ಐಡೆಂಟಿಫೈ ಮಾಡೋದ್ರ ಮೂಲಕ ಸಾಧ್ಯವಾದಷ್ಟು ನಾವು ಮಾಡ್ಲಿ ಬಿಡ್ಲಿ ಮಾತಾಡ್ಸೋದು ನಮ್ಮ ಅಭ್ಯಾಸ. ಬಿಡ್ರಿ ಅಂತ ಹೇಳೋದು ಸುಲಭ, ಬಿಡಿಸೋದು ಬಾರಿ ಕಷ್ಟ. ಒಂದ್ಸರಿ ಅಡಿಕ್ಷನ್ ಆಗ್ಬಿಟ್ರೆ ಅದ್ ಹೊರಗೆ ತರೋದು ಬಹಳ ಸಾಹಸ ಮೇಡಮ್, ನಮ್ಗೆ ಚಾಲೆಂಜಸ್ ಆಗ್ತದೆ. 100% ನಾವು ಬಿಡಿಸ್ತೀವಿ ಅಂತ ಹೇಳಿಲ್ಲ, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಅಂದ್ರೆ ಕೂಡ ನಾವು ಬಿಡಿಸೋ ಪ್ರಯತ್ನ ಮಾಡ್ತಾ ಇದೀವಿ. ಇದರಿಂದ ಬಹಳ ಜನ ಸದುಪಯೋಗ ಪಡ್ಕೊಂಡಿದ್ದಾರೆ. ಇನ್ನು ಕೆಲವರು ಬಿಟ್ಟಿದ್ದಾರೆ, ಕೆಲವರು ರಿಡ್ಯೂಸ್ ಮಾಡಿದ್ದಾರೆ. ಒಂದು ಸರಿ ಬಿಡ್ಲಿಕ್ಕೆ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡಿ ಕ್ವಾಂಟಿಟಿ ಪ್ರಮಾಣ ಕಡಿಮೆ ಮಾಡ್ತಾ ಮಾಡ್ತಾ ಹೊರಗಡೆ ಬರ್ತಾ ಇದ್ದಾರೆ.
1: ಥ್ಯಾಂಕ್ ಯು ತಿಪ್ಪೇಸ್ವಾಮಿ ಅವರೇ. ಈ ವಿಷಯದ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನು ಸಾಕಷ್ಟು ಮಾತಾಡಬಹುದು, ಒಂದು ಸಮಯದ ಮಿತಿ ಇದೆ, ಹಾಗಾಗಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಆದಷ್ಟು ನಮ್ಮ ಯುವ ಜನತೆ ಅನ್ನುವಂಥದ್ದು ಯಾವುದೇ ದುಶ್ಚಟಗಳಿಂದ ಹೊರಗಡೆ ಬರಲಿ ಅನ್ನುವಂಥದ್ದು, ದುಶ್ಚಟ ಬೇಡ, ಒಂದ್ ವೇಳೆ ಒಳಗಾಗಿದ್ರೆ ಹೇಗೋ ಒಂದು ದಾರಿ ಅಂತೂ ಇದ್ದೇ ಇದೆ, ಹೊರಗೆ ಬರಲಿ ಅನ್ನುವಂತ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ಧನ್ಯವಾದ. ಇದುವರೆಗೂ ಆರೋಗ್ಯ ಸಂಚಿಕೆಯಲ್ಲಿ ಯುವಜನತೆ ಮತ್ತು ತಂಬಾಕು ಸೇವನೆ ದುಷ್ಪರಿಣಾಮಗಳು ಕುರಿತು ಚಿತ್ರದುರ್ಗ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಆಪ್ತ ಸಲಹಾ ಸೇವಾ ಸಂಯೋಜಕರಾದ ತಿಪ್ಪೇಸ್ವಾಮಿ KM ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ದ್ಯಾಮಲಾಂಬಿಕಾ MS. ಈ ಕಾರ್ಯಕ್ರಮ ಚಿತ್ರದುರ್ಗ ಆಕಾಶವಾಣಿ ಕೇಂದ್ರದ ಕೊಡುಗೆ.

0: ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿರೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದೆ

0: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಮಾಹಿತಿ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕುರಿತು ಮಾಹಿತಿ. ಮಾಹಿತಿ ನೀಡುವವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ.
1: ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಪ್ರಗತಿಪಥ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಮಂಗಳೂರು ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀ ಹೊನ್ನಪ್ಪ ಗೌಡ ಅವರು.
2: ನನ್ನ ಹೆಸರು ಹೊನ್ನಪ್ಪ ಗೌಡ ಅಂತ, ಜಂಟಿ ಕೃಷಿ ನಿರ್ದೇಶಕರು ಮಂಗಳೂರು. ಈಗ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಮೊದಲು ಇತ್ತು, ಈಗ ಅದು ಹೆಸರು ಚೇಂಜ್ ಆಗಿದೆ. ಅಂದ್ರೆ ಏನು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಮಪಾಲು ಇರೋದರಿಂದ

0: ಈಗ ಅದನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಆಗಿದೆ. ಈಗ ಅಂದ್ರೆ ಪ್ರೀಮಿಯಂ ಇರಬಹುದು ಅಥವಾ ಕ್ಲೇಮ್ ಇರಬಹುದು, ಎರಡೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪಾಲಿರೋದ್ರಿಂದ ಅಂದ್ರೆ 50% ಕೇಂದ್ರ ಸರ್ಕಾರದ 50%, ರಾಜ್ಯ ಸರ್ಕಾರದ 50% ಪಾಲಿರೋದ್ರಿಂದ ಅದನ್ನ ಈ ರೀತಿಯಾಗಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಈಗ ಅದನ್ನ ಮರು ನಾಮಕರಣ ಆಗಿರುತ್ತೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಸರ್ ಇದರ ಪ್ರಮುಖವಾದಂತ ಉದ್ದೇಶಗಳು ಏನು ಅಂತ ಹೇಳಿ?
0: ಇದರ ಮುಖ್ಯ ಉದ್ದೇಶ ಅಂದ್ರೆ ಈಗ ನಮ್ಮ ಅತಿವೃಷ್ಟಿ ಇರಬಹುದು ಅಥವಾ ಅನಾವೃಷ್ಟಿ, ಈ ಎರಡು ಸಂದರ್ಭದಲ್ಲಿ ಏನಾದರೂ ಬೆಳೆ ನಷ್ಟ ಆದ ಸಂದರ್ಭದಲ್ಲಿ ರೈತರಿಗೆ ನೆರವಿಗೆ ಬರುವ ಸಂಬಂಧ ಈ ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ.
1: ಸರ್, ಈಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಇದರಿಂದ ರೈತರಿಗಾಗುವಂತ ಅನುಕೂಲಗಳು ಏನೆಲ್ಲ ಅಂತೇಳಿ?
0: ವಿಮಾ ಯೋಜನೆಯಲ್ಲಿ ವಿಮಾ ಘಟಕ ಅಂತ ಇರತ್ತೆ. ವಿಮಾ ಘಟಕ ನಮ್ಮಲ್ಲಿ ಇಲ್ಲಿ ದಕ್ಷಿಣ

0: ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯನ್ನ ಜಾರಿಗೊಳಿಸಲಾಗಿದೆ.
1: ಸರಿಗ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಇದರಿಂದ ರೈತರಿಗಾಗುವಂತ ಅನುಕೂಲಗಳು ಏನೆಲ್ಲ ಅಂತೇಳಿ.
0: ವಿಮಾ ಯೋಜನೆಯಲ್ಲಿ ವಿಮಾ ಘಟಕ ಅಂತ ಇರತ್ತೆ. ವಿಮಾ ಘಟಕ ನಮ್ಮಲ್ಲಿ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಗ್ರಾಮ ಪಂಚಾಯಿತಿ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿಯನ್ನು ಒಂದು ವಿಮಾ ಘಟಕ ಅಂತ ಮಾಡಿದ್ದಾರೆ. ಇದರಲ್ಲಿ ನಾಲ್ಕು ಲಾಭಗಳಿದಾವೆ, ಅಂದ್ರೆ ಎರಡು ವಿಮಾ ಘಟಕಕ್ಕೆ ಸಂಬಂಧಪಟ್ಟಿರುವಂತ ಲಾಭ ಸಿಗತ್ತೆ, ಇನ್ನೆರಡು ಅಂಶಗಳು ಅಂದ್ರೆ ಇಂಡಿವಿಜುವಲ್ ಅಂದ್ರೆ ಪ್ರತಿಯೊಬ್ಬ ಎಲ್ಲಿ ಬೆಳೆ ಹಾನಿಯಾಗಿರತ್ತೆ ಅಲ್ಲಿ ಪ್ರತಿಯೊಂದು ರೈತರಿಗೂ ಅದರ ಒಂದು ಸೌಲಭ್ಯ ಸಿಗತ್ತೆ. ಈಗ ನಾನು ಹೇಳಿದೆ ವಿಮಾ ಘಟಕದಲ್ಲಿ ಯಾವ ರೀತಿ ಆಗತ್ತಂದ್ರೆ, ಈಗ ಒಂದು ವೇಳೆ ಈಗ ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ಈ ವರ್ಷ ಮಳೆ ತುಂಬಾ ಲೇಟ್ ಆಗಿ ಬಂದಿದೆ ಅಂದ್ರೆ ಒಂದು ವಿಮಾ ಘಟಕದಲ್ಲಿ 75% ಕಿಂತ ಹೆಚ್ಚು ಪ್ರದೇಶದಲ್ಲಿ ಸೋಯಿಂಗ್ ಆಗದೆ ಇದ್ದಾಗ ಅಂದ್ರೆ ಅನ್ಸೋನ್ ಅಂತ ಹೇಳ್ತೀವಿ, ಆವಾಗ ಏನಾಗತ್ತೆ ಅಂದ್ರೆ ಯಾರು ಏನು ಈ ವಿಮಾ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಅವರಿಗೆ ವಿಮಾ ಮೊತ್ತದ 25% ನೇರವಾಗಿ ರೈತರ ಅಕೌಂಟ್ಗೆ ಹೋಗುತ್ತೆ. ಅಲ್ಲಿಗೆ ನೆಕ್ಸ್ಟ್ ಆ ವಿಮಾ ಏನ್ ಪಾಲಿಸಿ ಇದೆ ಅದು ಅಲ್ಲಿಗೆ ಕ್ಲೋಸ್ ಆಗತ್ತೆ. ಅಂದ್ರೆ ಇದು ಅನ್ಸೋನ್ಡ್ ಅಂತ ಹೇಳ್ತೀವಿ, ಅಂದ್ರೆ ಸೋಯಿಂಗ್ ಆಗದೆ ಇದ್ದ ಸಂದರ್ಭದಲ್ಲಿ. ಇನ್ನೊಂದು ಏನಂದ್ರೆ ವಿಮಾ ಘಟಕಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ಬೆಳೆ ಹಾನಿ ಅಂತ ನಾವು ಹೇಳ್ತೀವಿ, ಅಂದ್ರೆ ಮಧ್ಯಂತರದಲ್ಲಿ ಏನಾದರೂ ಇದು ಮಳೆ ಜಾಸ್ತಿ ಆಯಿತು ಅಥವಾ ಮಳೆನೇ ಬಂದಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಏನು ಇಳುವರಿ ಅಂದಾಜು ಇಳುವರಿಯ 50% ಕಡಿಮೆ ಇದ್ದ ಸಂದರ್ಭದಲ್ಲಿ ಅಲ್ಲೂ ಕೂಡ ಏನು ಅಂದಾಜು ಏನು ಲಾಸ್ ನಾವೇ ನಷ್ಟ ಅಂತ ಏನು ಹೇಳ್ತೀವಿ ಅದರ 25% ಅವ್ರ ರೈತರಿಗೆ ನೇರವಾಗಿ ಅವರ ಅಕೌಂಟಿಗೆ ಹೋಗುತ್ತೆ. ಮತ್ತು ಉಳಿದ ಏನು ಅವ್ರದ್ದು ನಷ್ಟ ಇದೆ ಅದು ನಮ್ಮಲ್ಲಿ ಬೆಳೆ ಕಟಾವು ಪ್ರಯೋಗ ಅಂತ ಮಾಡ್ತೀವಿ, ಅದರ ಬೇಸಸ್ ಮೇಲೆ ಉಳಿದ ಅಮೌಂಟ್ ರೈತರ ಅಕೌಂಟಿಗೆ ಹೋಗುತ್ತೆ. ಒಂದ್ ವೇಳೆ ರೈತರಿಗೆ ಜಾಸ್ತಿ ಪರಿಹಾರ ಬಂತು ಅಂದ್ರೆ ಆವಾಗ ವಿಮಾ ಕಂಪನಿಯವರು ಆ 25% ಮೈನಸ್ ಮಾಡಿ ಉಳಿದನ್ನ ಅವರ ಅಕೌಂಟಿಗೆ ಹಾಕ್ತಾರೆ. ಒಂದ್ ವೇಳೆ ವಿಮಾ ಕಂಪನಿಯವರು ಕೊಟ್ಟಿರುವಂತ ಪರಿಹಾರ ಜಾಸ್ತಿ ಆಗಿದ್ರೆ ಆಗ ರೈತರು ಅವರ ವಿಮಾ ಕಂಪನಿಗೆ ಅದನ್ನ ಜಮಾ ಮಾಡಬೇಕಾಗತ್ತೆ. ಇದು ಎರಡು ವಿಮಾ ಘಟಕಕ್ಕೆ, ಅಂದ್ರೆ ಆ ವಿಮಾ ಘಟಕದಲ್ಲಿ ಎಷ್ಟು ಜನ ರೈತರು ಬೆಳೆ ವಿಮೆ ವ್ಯಾಪ್ತಿಗೆ ಒಳಪಟ್ಟಿದ್ದಾರೆ ಎಲ್ಲಾ ರೈತರಿಗೂ ಅದು ಪರಿಹಾರ ಸಿಗತ್ತೆ. ಅಂದ್ರೆ ಇಲ್ಲಿ ಇಂಡಿವಿಜುವಲ್ ಬರಲ್ಲ, ಅಂದ್ರೆ ವೈಯಕ್ತಿಕ ವಿಮೆ ಬರಲ್ಲ. ಇನ್ನು ವೈಯಕ್ತಿಕ ವಿಮೆಯಲ್ಲಿ ಎರಡು ಸಂದರ್ಭದಲ್ಲಿ ವೈಯಕ್ತಿಕ ವಿಮೆ ಸಿಗತ್ತೆ. ಒಂದು ಈಗ ಅತಿಯಾದ ಮಳೆ ಇರಬಹುದು, ಅತಿವೃಷ್ಟಿ ಇರಬಹುದು, ಭೂಕುಸಿತ ಇರಬಹುದು, ಬಿರುಗಾಳಿ, ಇಂತಹ ಸಂದರ್ಭದಲ್ಲಿ ಏನಾದರೂ ಬೆಳೆ ಹಾನಿಯಾಗಿದ್ದರೆ ಆವಾಗ ವೈಯಕ್ತಿಕವಾಗಿ ರೈತರಿಗೆ ಅಂದ್ರೆ ನಾವೇನು ಪರಿಶೀಲನೆ ಮಾಡಿ ನಮ್ಮ ಇಲಾಖೆ ಇರಬಹುದು ಮತ್ತು ಇನ್ಶೂರೆನ್ಸ್ ಕಂಪನಿಯವರು ಏನು ಇರ್ತಾರೆ ಅದು ಜಾಯಿಂಟ್ ಸರ್ವೆ ಮಾಡಿ ಅವರಿಗೆ ನಾವು ವೈಯಕ್ತಿಕವಾಗಿ ವಿಮೆಯನ್ನ ಕೊಡಬಹುದು. ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಅಂತ ಹೇಳ್ತೀವಿ, ಅಂದ್ರೆ ಕಟಾವು ಆದ ನಂತರ ಜಮೀನಿನಲ್ಲೇ ಏನು ಅದನ್ನ ಒಕ್ಕಲು ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಆವಾಗೂ ಸಹ ವೈಯಕ್ತಿಕವಾಗಿ ಯಾರ್ಯಾರ ರೈತರದು ಇದಾಗಿದೆ ಅವರಿಗೆ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಿ ವಿಮಾ ಮೊತ್ತವನ್ನ ನಾವು ಸಂಬಂಧಪಟ್ಟ ರೈತರಿಗೆ ಜಮೆ ಮಾಡ್ತೀವಿ. ಇದು ಮುಖ್ಯವಾಗಿ ನಾಲ್ಕು ಅಂಶಗಳು ಈ ಕರ್ನಾಟಕ ರೈತ ಸುರಕ್ಷಾ ಫಸಲ್ ಬಿಮಾ ಯೋಜನೆಯಲ್ಲಿ ಒಳಗೊಂಡಿರುತ್ತದೆ.
1: ಸರ್, ಈಗ ತಾವು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ಈ ಒಂದು ವಿಮಾ ವಿಚಾರ ಬಗ್ಗೆ ಹೇಳಿದೆ, ಹಾಗಾದ್ರೆ ಒಬ್ಬ ರೈತ ಇದನ್ನು ನೋಂದಾಯಿಸಿಕೊಳ್ಳುವಂತಹ ಪ್ರಕ್ರಿಯೆಗಳು ಹೇಗೆ, ಅಂದ್ರೆ ಯಾವ ರೀತಿಯ ನೋಂದಾವಣೆಯ ರಿಜಿಸ್ಟ್ರೇಷನ್ ಪ್ರೊಸೆಸ್ ಅಂತ ಕರಿತೀವಿ, ಮತ್ತು ಹೇಗೆ ಕಂತುಗಳನ್ನು ಕಟ್ಟಬೇಕಾಗ್ತದೆ ಅಂತೇಳಿ.
0: ಈಗ ಎಲ್ಲಿ ನೋಂದಣಿ ಮಾಡ್ಬೇಕಂದ್ರೆ ನಮ್ಮಲ್ಲಿ ಎರಡು ಟೈಪ್ ಇದೆ, ಒಂದು ಸಾಲ ಪಡೆದ ರೈತರು, ಇನ್ನು ಸಾಲ ಪಡೆಯದ ರೈತರು ಅಂತ. ಈಗ ಏನು ಸಾಲ ಪಡ್ಕೊಂಡಿರ್ತಾರೆ ಅವರು ಆ ಸಂಬಂಧ ಯಾವ ಬ್ಯಾಂಕಿಂದ ಅಥವಾ ಸೊಸೈಟಿ ಅಥವಾ ಸಹಕಾರಿ ಸಂಘಗಳಿಂದ ಸಾಲ ಪಡ್ಕೊಂಡಿರ್ತಾರೋ ಅಲ್ಲೇ ಅದನ್ನು ಕಟ್ ಆಗತ್ತೆ, ಅವ್ರದ ಏನು ವಿಮಾ ಕಂತೇನಿದೆ ಅದು ಅಲ್ಲಿ ಕಟ್ ಆಗತ್ತೆ. ಇನ್ನು ಯಾರು ಸಾಲ ಪಡೆಯದೆ ರೈತರು ಇರಬಹುದು ಅವರು ಎಲ್ಲಿ ನ್ಯಾಷನಲೈಸ್ಡ್ ಬ್ಯಾಂಕ್ ಇರಬಹುದು ಅಥವಾ ಕಾಮನ್ ಸರ್ವಿಸ್ ಸೆಂಟರ್ ಅಂತ ಹೇಳ್ತೀವಿ, ಸಾರ್ವಜನಿಕ ಇದು ಕಾಮನ್ ಸರ್ವಿಸ್ ಸೆಂಟರ್ ಸೇವಾ ಕೇಂದ್ರ ಅಲ್ಲಿ ಅದನ್ನ ಅವರು ವಿಮಾ ಕಂತನ್ನ ಪೇ ಮಾಡಬಹುದು. ಈಗ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಎಕರೆಗೆ ವಿಮಾ ಕಂತು 611.91 ರೂಪೀಸ್ ಅಂತಿದೆ, 612 ರೂಪೀಸ್ ಆಗತ್ತೆ ಒಂದ್ ಎಕರೆಗೆ. ಇದು ರೈತರ ಷೇರು, ಅಂದ್ರೆ 2% ಮಾತ್ರ ಕಟ್ಟಬೇಕಾಗತ್ತೆ ಭತ್ತಕ್ಕೆ. ಇನ್ನು ಟೋಟಲ್ ವಿಮಾ ಪ್ರೀಮಿಯಂ ಮೊತ್ತ ಇರುವಂತದ್ದು 4.01%. ಆ 4.01% ಅಲ್ಲಿ 2% ರೈತರು ಕಟ್ಟಬೇಕು, 1.01% ಕೇಂದ್ರ ಸರ್ಕಾರದ ಪಾಲು, 1.01% ರಾಜ್ಯ ಸರ್ಕಾರದ ಪಾಲು. ಅಂದ್ರೆ ಸುಮಾರು 309 ರೂಪಾಯಿ ಅಷ್ಟು ಕೇಂದ್ರದಿರತ್ತೆ, 309 ರೂಪಾಯಿ ಅಷ್ಟು ರಾಜ್ಯದಿರತ್ತೆ. ಇದು ಏನು ಸಹಾಯಧನ ರೈತರಿಗೆ ಸಿಗುವಂತದ್ದು, ರೈತರು ಕಟ್ಟುವಂತದ್ದು 611 ರೂಪಾಯಿ ಮಾತ್ರ.
1: ಸರ್, ಈಗ

0: ಒಂದು ಕಂತುಗಳ ನೋಂದಣಿಗಳಿರ್ಬೋದು ಅಥವಾ ಪ್ರೀಮಿಯಂ ದರಗಳ ಬಗ್ಗೆ ತಾವು ಹೇಳಿದ್ರಿ. ಈಗ ಯಾವೆಲ್ಲ ಬೆಳೆಗಳಿಗೆ ಈ ವ್ಯಾಪ್ತಿಗೆ ಒಳಪಡ್ತದೆ, ಅಂದ್ರೆ ವಾಣಿಜ್ಯ ಮತ್ತು ಅಥವಾ ತೋಟಗಾರಿಕೆ ಯಾವೆಲ್ಲ ಬೆಳೆಗಳಿಗೆ ಈ ವಿಮಾ ಪಾಲಿಸಿಗಳು ಇದೆ ಅಂತ ಹೇಳಿ?
1: ಇಲ್ಲಿ ಎರಡು ಬರುತ್ತೆ. ಒಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ, ಇದು ಕೃಷಿ ಬೆಳೆಗಳಿಗೆ ಮಾತ್ರ ಬರುತ್ತೆ. ತೋಟಗಾರಿಕೆ ಬೆಳೆಗಳಿಗೆ ಏನು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಹೇಳ್ತೀವಿ, ಅದು ಅವ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ. ನಮ್ಮ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಕೃಷಿ ಬೆಳೆಗೆ ಸಂಬಂಧಪಟ್ಟಂತೆ ಭತ್ತಕ್ಕೆ ಮಾತ್ರ ತಾವು ಇಲ್ಲಿ ನೋಂದಣಿ ಮಾಡ್ಕೊಳ್ಬಹುದು. ಉಳಿದದ್ದು ಬೇರೆ ನಿಮ್ದು ಕಾಳುಮೆಣಸು ಅಡಿಕೆದ್ದು ಅದು ತೋಟಗಾರಿಕೆ ಇಲಾಖೆಗೆ ಬರುತ್ತೆ, ಅದು ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಅಂತ ಇರುತ್ತೆ.
0: ಸರಿ, ಈಗ ಬೆಳೆ ವಿಮೆಗಳನ್ನು ಮಾಡಿಸಿಕೊಳ್ಬೇಕಾದ್ರೆ ಪ್ರಮುಖವಾದಂತಹ ದಾಖಲೆಗಳು ಯಾವ್ದೆಲ್ಲ?
1: ದಾಖಲೆ ಅಂದ್ರೆ ಮುಖ್ಯವಾಗಿರ್ಬೋದು ಪಹಣಿ ಪತ್ರ, ನಾವೊಂದು RTC ಅಂತ ಹೇಳ್ತೀವಿ, ಬ್ಯಾಂಕ್ ಅಕೌಂಟ್ ಬುಕ್, ಪಾಸ್ಬುಕ್ ಬೇಕಾಗತ್ತೆ, ಆಧಾರ್ ಕಾರ್ಡ್ ಬೇಕಾಗತ್ತೆ, ಬೆಳೆ ದೃಢೀಕರಣ. ಇದು ಬೆಳೆ ದೃಢೀಕರಣ ಕಂದಾಯ ಇಲಾಖೆಯಲ್ಲಿ ಸಿಗತ್ತೆ, ಅದನ್ನ ಅವರು ಪಡ್ಕೊಂಡು ಈ ಒಂದು ಇದಕ್ಕೆ ಕ್ರಾಪ್ ಇನ್ಶೂರೆನ್ಸ್ ಗೆ ಎನ್ರೋಲ್ ಮಾಡ್ಕೊಳ್ಬಹುದು.
0: ಸರ್, ಕರ್ನಾಟಕ ರೈತ ಸುರಕ್ಷಾ ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ಅನುಷ್ಠಾನಗಳಿರಬಹುದು ಅಥವಾ ಇದರ ಒಂದು ಸಾಧಕಗಳು ಹೇಗಿದೆ ಅಂತ ಹೇಳಿ?
1: ಈಗ ದಕ್ಷಿಣ ಕನ್ನಡಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರುವಂತದ್ದು ಪ್ರಮುಖ ಬೆಳೆ ಅಂದ್ರೆ ಭತ್ತ. ಬೆಳೆ ವಿಮೆ ಇರುವಂತದ್ದು ಸಹ ಮಳೆಯಾಶ್ರಿತ ಭತ್ತಕ್ಕೆ ಮಾತ್ರ ರೈತರು ಬೆಳೆ ವಿಮೆನ ಮಾಡಿಸ್ಕೊಳ್ಬಹುದು. ಮತ್ತು ಇಲ್ಲಿ ಏನಾಗಿದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತ ಬೆಳೆ ತುಂಬಾ ಕಡಿಮೆ ಇದೆ. ನಮಗೆ ಇರುವಂತದ್ದು ಸುಮಾರು 10,000 ಹೆಕ್ಟರ್ ಮಾತ್ರ. ಇದು ಮುಖ್ಯವಾಗಿ ಮಂಗಳೂರು, ಮುಲ್ಕಿ, ಮೂಡುಬಿದ್ರೆ, ಬಂಟ್ವಾಳ, ಬೆಳತಂಗಡಿ ಈ ತಾಲೂಕಿನಲ್ಲಿ ಜಾಸ್ತಿ ಭತ್ತ ಇರುವುದರಿಂದ ಭತ್ತಕ್ಕೆ ಸ್ವಲ್ಪ ಇನ್ಶೂರೆನ್ಸ್ ರೈತರ ಆಸಕ್ತಿ ತುಂಬಾ ಕಡಿಮೆ. ಮತ್ತೆ ಇಲ್ಲಿ ಏನಿದೆ ಅಂದ್ರೆ, ಈ ಬೆಳೆ ಸಾಲ ಪಡೆದ ರೈತರು ಸಹ ಬೆಳೆ ಸಾಲವನ್ನ ಅವರು ಭತ್ತಕ್ಕಿಂತ ಅಡಿಕೆಗೆ ಜಾಸ್ತಿ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಡಿಕೆಗೆ 1 ಎಕರೆಗೆ 150,000 ಕೃಷಿ ಸಾಲ ಸಿಗತ್ತೆ, ಭತ್ತಕ್ಕೆ 1 ಎಕರೆಗೆ 30,000 ಸಿಗತ್ತೆ. ಹಾಗಾಗಿ ಇಲ್ಲಿನ ರೈತರು ಏನಿದ್ದಾರೆ ಅಂದ್ರೆ ಅಡಿಕೆಗೆ ಜಾಸ್ತಿ ಒಲವನ್ನು ತೋರಿಸಿರೋದ್ರಿಂದ ಅಡಿಕೆಗೆ ಜಾಸ್ತಿ ಬೆಳೆ ವಿಮೆ ಎನ್ರೋಲ್ಮೆಂಟ್ ಆಗತ್ತೆ. ಮತ್ತು ಪರಿಹಾರನು ಸಹ ನಾವು ಭತ್ತಕ್ಕೆ ಕಂಪೇರ್ ಮಾಡಿದ್ರೆ ಅಡಿಕೆಗೆ ಹೆಚ್ಚು ಪರಿಹಾರ ಬರ್ತಾ ಇರೋದ್ರಿಂದ ಇಲ್ಲಿ ಸ್ವಲ್ಪ ಭತ್ತಕ್ಕೆ ಸ್ವಲ್ಪ ಆಸಕ್ತಿ ಕಡಿಮೆ ಇದೆ.
2: ಇದುವರೆಗೆ ಪ್ರಗತಿ ಪಥ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಈ ಕುರಿತು ಮಾಹಿತಿ ನೀಡಿದವರು ಮಂಗಳೂರಿನ ಜಂಟಿ ಕೃಷಿ ನಿರ್ದೇಶಕರಾದ ಹೊನ್ನಪ್ಪ ಗೌಡ ಇವರು. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469ಕ್ಕೆ ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977ಕ್ಕೂ ಹೆಚ್ಚು ಮಂದಿ. ಟೊರಾಂಟೋದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂಡಾ ಎಕ್ಸ್ಪ್ರೆಸ್, ಮಹಾರಾಷ್ಟದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರ ಜನ್ಧನ್ ಯೋಜನೆಯು ಅಭೂತಪೂರ್ವ ಪ್ರಮಾಣದಲ್ಲಿ ಅನುಷ್ಠಾನಗೊಂಡಿದ್ದು ಮಹತ್ವದ ಪರಿವರ್ತನಾತ್ಮಕ ಫಲಿತಾಂಶಗಳನ್ನು ನೀಡಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಆರ್ಥಿಕ ಸೇರ್ಪಡೆಯ ಅಭಿಯಾನವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ 12 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ. ಈ ಯೋಜನೆಯಡಿ ಇದುವರೆಗೆ 59 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದ್ದು ಒಟ್ಟು 3,17,000 ಕೋಟಿ ರೂಪಾಯಿಗಳ ಠೇವಣಿ ಸಂಗ್ರಹವಾಗಿದೆ. 2014ರಲ್ಲಿ ಇದೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಯೋಜನೆಗೆ ಚಾಲನೆ ನೀಡಿದ್ದರು. ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಕಾರ್ಯಕ್ರಮವಾಗಿರುವಂತಹ ಜನ್ಧನ್ ಯೋಜನೆಯು ಎಲ್ಲಾ ಭಾರತೀಯರಿಗೆ ಬ್ಯಾಂಕಿಂಗ್ ಸೇವೆಗಳ ಪ್ರವೇಶವನ್ನು ಮತ್ತಷ್ಟು ವಿಸ್ತರಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತದೆ. ಯೋಜನೆಯ ಅಡಿ ತೆರೆಯಲಾದಂತಹ ಖಾತೆಗಳಲ್ಲಿ 78% ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶಗಳಲ್ಲಿದ್ದು ಸುಮಾರು 56% ಖಾತೆಗಳು ಮಹಿಳೆಯರ ಹೆಸರಿನಲ್ಲಿವೆ.

0: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಾಳೆ ಮಧ್ಯ ಏಷ್ಯಾದ ಉಜ್ಬೇಕಿಸ್ತಾನ್ಗೆ ಎರಡು ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿಯವರು ರಾಜಧಾನಿ ತಾಷ್ಕೆಂಟ್ಗೆ ಭೇಟಿ ನೀಡಲಿದ್ದಾರೆ. ಪ್ರವಾಸ ಸಂದರ್ಭದಲ್ಲಿ ಪ್ರಧಾನಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆಯನ್ನು ನಡೆಸಲಿದ್ದು ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಿದ್ದಾರೆ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಲ್ಕನೆಯ ಉಜ್ಬೇಕಿಸ್ತಾನ ಭೇಟಿಯಾಗಿದೆ. ಈ ಹಿಂದೆ ಅವರು 2015, 2016 ಮತ್ತು 2022ರಲ್ಲಿ ಉಜ್ಬೇಕಿಸ್ತಾನ್ಗೆ ಭೇಟಿ ನೀಡಿದ್ದರು. ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ಕೂಡ 2018 ಮತ್ತು 2019ರಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು. ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಏವ್ ಅವರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಮತ್ತು ಜನರಿಂದ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಪರಿಶೀಲನೆ ನಡೆಸಲಿದ್ದಾರೆ. ಮುಂದಿನ ಸಹಕಾರದ ಮಾರ್ಗಸೂಚಿಯ ಬಗ್ಗೆಯೂ ಚರ್ಚೆ ನಡೆಯಲಿದೆ. ಇದರ ಜೊತೆಗೆ ವಿಕಸಿತ ಭಾರತ 2047 ಮತ್ತು ಉಜ್ಬೇಕಿಸ್ತಾನ್ 2030 ಸಾಮಾನ್ಯ ಅಭಿವೃದ್ದಿ ದೃಷ್ಟಿಕೋನಗಳನ್ನು ಮತ್ತಷ್ಟು ಮುಂದಕ್ಕೆ ಕೊಂಡೊಯ್ಯುವ ಕುರಿತಂತೆ ಉಭಯ ನಾಯಕರು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹಕ್ಕೆ ಮೃತಪಟ್ಟವರ ಸಂಖ್ಯೆ 469ಕ್ಕೆ ಏರಿಕೆಯಾಗಿದ್ದು 977ಕ್ಕೂ ಹೆಚ್ಚು ಜನರು ಇನ್ನೂ ಸಂಪರ್ಕಕ್ಕೆ ಸಿಗದೆ ನಾಪತ್ತೆಯಾಗಿದ್ದಾರೆ ಎಂದು ರಾಷ್ಟ್ರೀಯ ವಿಕೋಪ ಅಪಾಯ ಕಡಿತ ಮತ್ತು ನಿರ್ವಹಣಾ ಪ್ರಾಧಿಕಾರ ತಿಳಿಸಿದೆ. ನೇಪಾಳ ಮತ್ತು ಚೀನಾ ಗಡಿಯ ನದಿ ಪಾತ್ರದಲ್ಲಿ ಸಂಭವಿಸಿದ ಹಿಮಪಾತವೇ ಈ ಭೀಕರ ಪ್ರವಾಹಕ್ಕೆ ಕಾರಣ ಎನ್ನಲಾಗಿದ್ದು ನದಿ ತೀರದ ಹಲವು ಗ್ರಾಮಗಳು ರಸ್ತೆ, ಜಲವಿದ್ಯುತ್ ಯೋಜನೆ ಮತ್ತು ಮೂಲಸೌಕರ್ಯ ಕೊಚ್ಚಿಹೋಗಿವೆ. ನಾಪತ್ತೆಯಾಗಿರುವಂತಹ 977 ಜನರಲ್ಲಿ 290 ಭಾರತೀಯರು ಸೇರಿದಂತೆ 517 ಮಂದಿ ವಿದೇಶಿಯರು ಸೇರಿದ್ದಾರೆ. ಸದ್ಯ 13,000ಕ್ಕೂ ಹೆಚ್ಚು ನೇಪಾಳಿ ಸೇನೆ ಹಾಗೂ ಪೊಲೀಸ್ ಸಿಬ್ಬಂದಿಯನ್ನು ರಕ್ಷಣೆ ಮತ್ತು ಪರಿಹಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಲಾಗಿದ್ದು ಹೆಲಿಕಾಪ್ಟರ್ಗಳ ಮೂಲಕ ಸುಮಾರು 3,253 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ನೇಪಾಳದಲ್ಲಿ ಉಂಟಾದಂತಹ ಭಾರೀ ಪ್ರವಾಹದ ಹಿನ್ನೆಲೆಯಲ್ಲಿ ಬಿಹಾರದಲ್ಲಿ ಎದುರಾಗಿದ್ದಂತಹ ಪ್ರವಾಹದ ಆತಂಕ ಸದ್ಯಕ್ಕೆ ಕಡಿಮೆಯಾಗಿದೆ. ಕಳೆದ ಬುಧವಾರ ರಾತ್ರಿ ಗಂಡಕ್ ನದಿಯ ನೀರಿನ ಹರಿವು ಹೆಚ್ಚಾಗಿದ್ದರೂ ನಿನ್ನೆಯಿಂದ ಹರಿವು ಇಳಿಮುಖವಾಗಿದೆ. ಇಂದು ಬೆಳಗ್ಗೆ 6 ಗಂಟೆಗೆ ವಾಲ್ಮೀಕಿ ನಗರ ಬ್ಯಾರೇಜ್ನಲ್ಲಿ ಗಂಡಕ್ ನದಿಯ ನೀರಿನ ಹರಿವು 99,800 ಕ್ಯೂಸೆಕ್ ದಾಖಲಾಗಿದೆ. ನದಿಯ ನೀರಿನ ಹರಿವು ಸದ್ಯ ಸಾಮಾನ್ಯ ಸ್ಥಿತಿಯಲ್ಲಿದೆ ಎಂದು ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವ ವಿಜಯ್ ಕುಮಾರ್ ಚೌಧರಿ ತಿಳಿಸಿದ್ದಾರೆ. ಭೋಟೆಕೋಶಿ, ತ್ರಿಶೂಲಿ ಮತ್ತು ನಾರಾಯಣಿ ನದಿಗಳ ಮೂಲಕ ನೀರು ಹರಿದು ಗಂಡಕ್ ನದಿಗೆ ತಲುಪುವ ವೇಳೆ ಅದರ ತೀವ್ರತೆ ಕಡಿಮೆಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗಂಡಕ್ ನದಿಯಿಂದ ಬಾಧಿತವಾಗಬಹುದಾದಂತಹ 8 ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ಅಣೆಕಟ್ಟೆ ಮತ್ತು ದಡದಲ್ಲಿ 24 ಗಂಟೆಯೂ ನಿಗಾ ಮತ್ತು ಗಸ್ತು ನಡೆಸುತ್ತಿವೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಕೆನಡಾದ ಹಣಕಾಸು ಹಾಗೂ ರಾಷ್ಟೀಯ ಆದಾಯ ಸಚಿವ ಫ್ರಾನ್ಸ್ವಾ ಫಿಲಿಪ್ ಶಾಂಪೇನ್ ಅವರು ಕೆನಡಾದ ಟೊರೊಂಟೊದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಆರ್ಥಿಕ ಮತ್ತು ಹಣಕಾಸು ಸಂವಾದವನ್ನು ಯಶಸ್ವಿಯಾಗಿ ಮುಕ್ತಾಯಗೊಳಿಸಿದ್ದಾರೆ. ಸಂವಾದದ ಬಳಿಕ ಬಿಡುಗಡೆ ಮಾಡಲಾದಂತಹ ಜಂಟಿ ಹೇಳಿಕೆಯಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಸಭೆ ಮಹತ್ವದ ಹೆಜ್ಜೆಯಾಗಿದೆ ಎಂದು ತಿಳಿಸಲಾಗಿದೆ. ಈ ವರ್ಷದ ಮಾರ್ಚ್ನಲ್ಲಿ ನವದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೆನಡಾದ ಪ್ರಧಾನಮಂತ್ರಿ ಮಾರ್ಕ್ ಕಾರ್ನಿ ಅವರ ಭೇಟಿಯ ಸಂದರ್ಭದಲ್ಲಿ ಕೈಗೊಂಡಂತಹ ದ್ವಿಪಕ್ಷೀಯ ಆರ್ಥಿಕ ಮತ್ತು ಹಣಕಾಸು ಸಹಕಾರವನ್ನು ಬಲಪಡಿಸುವ ಬದ್ಧತೆಯ ಮುಂದುವರಿದ ಭಾಗವಾಗಿ ಈ ಸಂವಾದ ನಡೆದಿದೆ ಎಂದು ಉಭಯ ರಾಷ್ಟಗಳು ತಿಳಿಸಿವೆ. ಮಹಾರಾಷ್ಟದ ನಾಸಿಕ್ನಿಂದ 450 ಟನ್ಗೂ ಹೆಚ್ಚು ಈರುಳ್ಳಿಯನ್ನು ಹೊತ್ತೊಯ್ಯುತ್ತಿದ್ದಂತಹ ಮೊದಲ ಕಾಂದಾ ಎಕ್ಸ್ಪ್ರೆಸ್ ಸರಕು ರೈಲು ಇಂದು ಬೆಳಗ್ಗೆ ದೆಹಲಿಗೆ ತಲುಪಿದೆ. ಪ್ರಸ್ತುತ ಹಬ್ಬದ ಋತುವಿನಲ್ಲಿ ಈರುಳ್ಳಿ ಲಭ್ಯತೆಯನ್ನು ಕಾಯ್ದುಕೊಳ್ಳಲು ಮತ್ತು ಬೆಲೆ ಸ್ಥಿರತೆ ಕಾಪಾಡಲು ಸರ್ಕಾರವು ಬಫರ್ ಸ್ಟಾಕ್ನಿಂದ ನಿಯಂತ್ರಿತವಾಗಿ ಈರುಳ್ಳಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತಿದೆ ಎಂದು ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇದರೊಂದಿಗೆ ಚೆನ್ನೈ, ಕೋಲ್ಕತ್ತಾ, ಕೊಚ್ಚಿ, ಗುವಾಹಟಿ, ಲಕ್ನೋ ಮತ್ತು ಪಾಟ್ನಾ ಸೇರಿದಂತೆ ಇತರ ಪ್ರಮುಖ ನಗರಗಳಿಗೆ

0: ರಸ್ತೆ ಸಾರಿಗೆ ಮೂಲಕ ಈರುಳ್ಳಿ ಸರಬರಾಜು ಮಾಡಲಾಗುತ್ತಿದೆ. 2025-26 ಸಾಲಿನಲ್ಲಿ ದೇಶದಲ್ಲಿ 307 ಲಕ್ಷ ಟನ್ಗೂ ಹೆಚ್ಚು ಈರುಳ್ಳಿ ಉತ್ಪಾದನೆಯಾಗುವ ನಿರೀಕ್ಷೆ ಇದ್ದು, ಮುಂಬರುವ ತಿಂಗಳುಗಳಲ್ಲಿ ದೇಶೀಯ ಬೇಡಿಕೆಯನ್ನು ಪೂರೈಸಲು ಅಗತ್ಯ ದಾಸ್ತಾನಿದೆ ಎಂದು ಸಚಿವಾಲಯ ತಿಳಿಸಿದೆ. ಸಾರ್ವಜನಿಕರಿಗೆ ಕೈಗೆಟಕುವ ದರದಲ್ಲಿ ಈರುಳ್ಳಿ ತಲುಪಿಸುವ ನಿಟ್ಟನಲ್ಲಿ ಎನ್ಸಿಸಿಎಫ್, ನಾಫೆಡ್, ಸಫಲ್ ಮತ್ತು ಕೇಂದ್ರೀಯ ಭಂಡಾರ್ ಮಳಿಗೆಗಳ ಮೂಲಕ ಪ್ರತಿ ಕೆಜಿಗೆ 35 ರೂಪಾಯಿಯಂತೆ ರಿಯಾಯಿತಿ ದರದ ಚಿಲ್ಲರೆ ಮಾರಾಟವನ್ನು ಆರಂಭಿಸಲಾಗಿದೆ. 7 ಸ್ಥಳಗಳಲ್ಲಿ 24 ಪರಮಾಣು ವಿದ್ಯುತ್ ರಿಯಾಕ್ಟರ್ಗಳನ್ನು ಭಾರತ ನಿರ್ವಹಿಸುತ್ತಿದ್ದು, ಒಟ್ಟು 8.78 ಗಿಗಾವ್ಯಾಟ್ ಸ್ಥಾಪಿತ ಸಾಮರ್ಥ್ಯವನ್ನು ಹೊಂದಿದೆ. ಹೆಚ್ಚುವರಿಯಾಗಿ 9 ರಿಯಾಕ್ಟರ್ಗಳ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಪರಮಾಣು ಇಂಧನ ಇಲಾಖೆ ತಿಳಿಸಿದೆ. ವಿದ್ಯುತ್ ಉತ್ಪಾದನೆಯ ಜೊತೆಗೆ ಆರೋಗ್ಯ, ಕೃಷಿ ಹಾಗೂ ಕೈಗಾರಿಕಾ ಕ್ಷೇತ್ರಗಳಲ್ಲೂ ಪರಮಾಣು ಶಕ್ತಿ ಕೊಡುಗೆ ನೀಡುತ್ತದೆ. ವಿಕಸಿತ ಭಾರತಕ್ಕಾಗಿ ಪರಮಾಣು ಇಂಧನ ಮಿಷನ್ ಅಡಿಯಲ್ಲಿ 2047 ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಸಾಮರ್ಥ್ಯ ಸಾಧಿಸುವ ಗುರಿಯನ್ನು ಭಾರತ ಹೊಂದಿದೆ. ಸುರಕ್ಷತೆಗೆ ಆದ್ಯತೆ ನೀಡುವ ಭಾರತದ ಪರಮಾಣು ಇಂಧನ ಕಾರ್ಯಕ್ರಮ ಕಠಿಣ ನಿಯಂತ್ರಣ, ಬಹುಹಂತದ ಸುರಕ್ಷತಾ ಕ್ರಮಗಳು ಮತ್ತು ಸಮಗ್ರ ತುರ್ತು ಸಿದ್ಧತೆಯ ಮೂಲಕ ಜನರು ಹಾಗೂ ಪರಿಸರದ ರಕ್ಷಣೆಯನ್ನು ಖಾತರಿಪಡಿಸುತ್ತಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ಅಸ್ಸಾಂ ಮತ್ತು ಮಿಜೋರಾಂನಲ್ಲಿ ನಡೆಸಿದ 2 ಕಾರ್ಯಾಚರಣೆಗಳಲ್ಲಿ 76 ಕೆಜಿ ಮೆಥಾಮ್ ಫೆಟಮೈನ್ ಮಾತ್ರೆಗಳನ್ನು ವಶಪಡಿಸಿಕೊಂಡಿದ್ದು, ಈ ಸಂಬಂಧ ಇಬ್ಬರನ್ನು ಬಂಧಿಸಿದೆ. ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ನಿಯಂತ್ರಣ ಕಾಯ್ದೆ 1985 ಅಡಿಯಲ್ಲಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಲಾರಿಯ ಚಾಲಕನ ಆಸನದ ಹಿಂದಿನ ವಿಶೇಷವಾಗಿ ನಿರ್ಮಿಸಿದ ರಹಸ್ಯ ಜಾಗದಲ್ಲಿ ಮಾದಕ ವಸ್ತುಗಳನ್ನು ಅಡಗಿಸಿ ಇಡಲಾಗಿತ್ತು. ಮೆಥಾಮ್ ಫೆಟಮೈನ್ ಅನ್ನು ಮಾದಕ ದ್ರವ್ಯ ಮತ್ತು ಅಮಲು ಪದಾರ್ಥಗಳ ಕಾಯ್ದೆಯ ಅಡಿ ಮನೋವಿಕಾರಕ ಪದಾರ್ಥವೆಂದು ಅಧಿಸೂಚಿಸಲಾಗಿದ್ದು, ಇದರ ಅಕ್ರಮ ಉತ್ಪಾದನೆ, ದಾಸ್ತಾನು ಮತ್ತು ಕಳ್ಳ ಸಾಗಾಣಿಕೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಚಿಕಾಗೋ, ಆಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಉದ್ಯಮ ಪ್ರತಿನಿಧಿಗಳ ಜೊತೆಗೆ ಭಾರತದ ಹೂಡಿಕೆ ಅವಕಾಶ ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚೆ ನಡೆಸಲಿದ್ದಾರೆ. ಆಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1 ನಡೆಯಲಿರುವ G20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12 ವರ್ಷಗಳಲ್ಲಿ ಪಿಎಂ ಜನ್ಧನ್ ಯೋಜನೆಯಿಂದ ಪರಿವರ್ತನಾತ್ಮಕ ಫಲಿತಾಂಶ, ಪ್ರಧಾನಿ ನರೇಂದ್ರ ಮೋದಿ. ನೇಪಾಳ ಭೀಕರ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 469ಕ್ಕೆ ಏರಿಕೆ, ಇನ್ನೂ ಸಂಪರ್ಕಕ್ಕೆ ಸಿಗದ 977ಕ್ಕೂ ಹೆಚ್ಚು ಮಂದಿ. ಟೊರಾಂಟೋದಲ್ಲಿ ಭಾರತ ಕೆನಡಾ ಹಣಕಾಸು ಸಚಿವರ ಸಂವಾದ ಯಶಸ್ವಿ ಮುಕ್ತಾಯ. ದೆಹಲಿಗೆ ತಲುಪಿದ ಮೊದಲ ಕಾಂದಾ ಎಕ್ಸ್ಪ್ರೆಸ್, ಮಹಾರಾಷ್ಟದಿಂದ 450 ಟನ್ಗೂ ಹೆಚ್ಚು ಈರುಳ್ಳಿ ಪೂರೈಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:22. ಒಂದೆರಡು ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಹೊರೆಯಾಲ ದೊರೆಸ್ವಾಮಿ ಅವರ ರಚನೆ ಸಮೂಹಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಪ್ರಿಯ ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5 ಗಂಟೆಗೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಜಿಕೆ ಅವರಿಂದ ಸೋದಾಹರಣ ಭಾಷಣ, ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ, ಬಳಿಕ ಜನಪದ ಗೀತೆ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 1:30:20.
1: ಏ ಕವಿತಾ, ಬಾರೆ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೇನೆ, ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ಲಿ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್ಬಿಟ್ಟು
1: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
2: ಅವ್ರು ಬರೋವರೆಗೆ ನನ್ ಕಾಯುವಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ ಬಿಡಿ.
1: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡು ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು. ಜೋರಾಗಿ ಹಾಕೊಂಡ್ ಬರ್ತಾರೆ, ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
2: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರು.
2: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನ ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
1: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೂ ಹಸಿ ಕಸನ ಗೊಬ್ಬರ ತರಾನು ಹಾಕ್ಬಹುದು.
2: ಒಳ್ಳೆ ವಿಚಾರ, ಇದನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
1: ಆಯ್ತು ಕವಿತಾ, ಹಾಗೆ ಮಾಡು.
3: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕಿ

0: ಆದುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಇಂದಿನ ಪ್ರಚಲಿತ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಸಂಸ್ಕೃತ ದಿನ, ರಕ್ಷಾಬಂಧನ, ಕ್ರೀಡಾ ದಿನ ಹಾಗೂ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ 12ನೇ ವರ್ಷಾಚರಣೆಯ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಯತ್ರ ವಿಶ್ವಂ ಭವತ್ಯೇಕ ನೀಡಂ ಎಂಬ ವಿಶಾಲ ಚಿಂತನೆಯೊಂದಿಗೆ ಭಾರತದ ಜ್ಞಾನ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ವಿಶ್ವಕ್ಕೆ ಪರಿಚಯಿಸಿದ ಭಾಷೆ ಸಂಸ್ಕೃತ. ಈ ಪ್ರಾಚೀನ ಹಾಗೂ ಸಮೃದ್ಧ ಭಾಷೆಯ ಮಹತ್ವವನ್ನು ನೆನಪಿಸುವ ದಿನವೇ ವಿಶ್ವ ಸಂಸ್ಕೃತ ದಿನ. ಪ್ರತಿ ವರ್ಷ ಶ್ರಾವಣ ಪೂರ್ಣಿಮೆಯಂದು ಈ ದಿನವನ್ನು ಆಚರಿಸಲಾಗುತ್ತದೆ. ಸಂಸ್ಕೃತ ಭಾಷೆಯ ಮಹತ್ವ, ಪ್ರಾಚೀನತೆ ಮತ್ತು ಅದರ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಜನರಿಗೆ ಪರಿಚಯಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಸಂಸ್ಕೃತವು ಭಾರತದ ಅತ್ಯಂತ ಪ್ರಾಚೀನ ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದಾಗಿದೆ. ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಸೇರಿದಂತೆ ಅನೇಕ ಅಮೂಲ್ಯ ಗ್ರಂಥಗಳನ್ನು ಸಂಸ್ಕೃತದಲ್ಲಿ ರಚನೆ ಮಾಡಲಾಗಿದೆ. ಕಾಳಿದಾಸ, ಭಾಸ, ಬಾಣಭಟ್ಟ, ಪಾಣಿನಿ, ವಾಲ್ಮೀಕಿ ಮತ್ತು ವ್ಯಾಸ ಮುಂತಾದ ಮಹನೀಯರು ಸಂಸ್ಕೃತ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ವಿಜ್ಞಾನ, ಗಣಿತ, ಆಯುರ್ವೇದ, ಯೋಗ, ಖಗೋಳಶಾಸ್ತ್ರ, ತತ್ವಶಾಸ್ತ್ರ, ರಾಜನೀತಿ ಮತ್ತು ವ್ಯಾಕರಣ ಸೇರಿದಂತೆ ಹಲವು ಕ್ಷೇತ್ರಗಳ ಜ್ಞಾನವನ್ನು ಸಂಸ್ಕೃತ ಗ್ರಂಥಗಳಲ್ಲಿ ಕಾಣಬಹುದು. ವಿಶೇಷವಾಗಿ ಪಾಣಿನಿಯ ಅಷ್ಟಾಧ್ಯಾಯಿ ಸಂಸ್ಕೃತ ವ್ಯಾಕರಣದ ಅತ್ಯಂತ ಪ್ರಮುಖ ಕೃತಿಗಳಲ್ಲಿ ಒಂದಾಗಿದೆ. ಸಂಸ್ಕೃತಂ ಸಂಸ್ಕೃತಿ ರೇವ ಎಂಬ ಭಾವನೆಯಂತೆ ಭಾಷೆಯೊಂದಿಗೆ ಅದರ ಹಿಂದಿರುವ ಜ್ಞಾನ ಮತ್ತು ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ಈಗ ಕೇಳೋಣ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ. ಸಾಂಪ್ರದಾಯಿಕ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ. ರಂಗಾರಾವ್.

0: ಇದೀಗ ಬಂದೊಂದು ನಿಧನ ಸುದ್ದಿ. ಮೂಲತ ಪಾರಾಣೆ ಬಾವಲಿ ಕಾರಳನ ಇಕ್ಕ ಮೈಸೂರ್ಲು ವಾಸೈಂಜ ಪೌತಿ ದೇವನೀರ ಚಿನ್ನಪ್ಪ ಎಂಗಡ ಮೂಮ ದೇವನೀರ ಸಿ ಐಯಣ್ಣ ಸಭಾ ಇಂಗ ತಾರೀಖ್ ಇರುವತ್ತಾರಂದು ಮರಣಪಟ್ಟಿತ್ತು. 78 ಬಯತ್ರ ದೇವನೀರ ಸಿ ಐಯಣ್ಣ ಇಂಗಡ ಆಖಿರಿ ಕಾರ್ಬಾರ್ ನಾಳೆ ಮೈಸೂರ ವಿಜಯನಗರ ಮುಕ್ತಿಧಾಮತ್ಲ ನಡ್ಪ.
1: ಪ್ರೀತಿಯ ಶ್ರೋತೃಗಳೇ, ನಿಮ್ಮಿಷ್ಟದ ಗಾದೆಯ ಬಗ್ಗೆ ನೀವು ಕೂಡ ಪತ್ರ ಬರೆಯಬಹುದು. ವಿಳಾಸ, ನಿಲಯದ ನಿರ್ದೇಶಕರು, ಗಾದೆಗಳ ಅಂತರಂಗ ಅರಿಯುವ ಸಮಯ,
2: ಗಾದೆ ಘಮ
1: ವಿಭಾಗ, ಆಕಾಶವಾಣಿ ಮಡಿಕೇರಿ. ಪಿನ್ಕೋಡ್ ಸಂಖ್ಯೆ 571201. ಶ್ರೋತೃಗಳೇ, ಪತ್ರ ಬರೀತೀರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 1:07. ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಶ್ರೋತೃಗಳಿಗೆಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಸಹೋದರ ಸಹೋದರಿಯರ ನಡುವಿನ ಪ್ರೀತಿ ಬಾಂಧವ್ಯ ಮತ್ತು ಪರಸ್ಪರ ಕಾಳಜಿಯನ್ನು ಸಾರುವ ವಿಶೇಷ ಹಬ್ಬವೇ ರಕ್ಷಾಬಂಧನ. ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ರಕ್ಷಾ ಎಂದರೆ ರಕ್ಷಣೆ, ಬಂಧನ ಎಂದರೆ ಬಂಧ. ಅಂದರೆ ಪ್ರೀತಿ ಮತ್ತು ರಕ್ಷಣೆಯ ಬಂಧವನ್ನು ಗಟ್ಟಿಗೊಳಿಸುವ ದಿನವೇ ರಕ್ಷಾಬಂಧನ. ರಕ್ಷಾಬಂಧನದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಹಲವು ಪೌರಾಣಿಕ ಮತ್ತು ಐತಿಹಾಸಿಕ ಕಥೆಗಳು ಪ್ರಸಿದ್ಧವಾಗಿವೆ. ಮಹಾಭಾರತದಲ್ಲಿ ಶ್ರೀಕೃಷ್ಣನ ಕೈಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನು ಹರಿದು ಕಟ್ಟಿದ್ದಳು. ಇದಕ್ಕೆ ಪ್ರತಿಯಾಗಿ ಶ್ರೀಕೃಷ್ಣನು ದ್ರೌಪದಿಯನ್ನು ರಕ್ಷಿಸುವ ಭರವಸೆ ನೀಡಿದನೆಂಬ ಕಥೆ ಜನಪ್ರಿಯವಾಗಿದೆ. ಮತ್ತೊಂದು ಐತಿಹಾಸಿಕ ಪ್ರಸಂಗದಲ್ಲಿ ರಾಣಿ ಕರ್ಣಾವತಿ ಮೊಘಲ್ ದೊರೆ ಹುಮಾಯೂನ್ಗೆ ರಾಖಿ ಕಳುಹಿಸಿ ರಕ್ಷಣೆಯ ಸಹಾಯ ಕೋರಿದಳು ಎಂಬ ಉಲ್ಲೇಖವೂ ಕಂಡುಬರುತ್ತದೆ. ಈ ಹಬ್ಬದ ಪ್ರಮುಖ ಆಚರಣೆ ರಾಖಿ ಕಟ್ಟುವುದು. ಸಹೋದರಿ ತನ್ನ ಸಹೋದರನ ಕೈಗೆ ರಾಖಿ ಕಟ್ಟಿ ಅವನ ಸುಖ, ಆರೋಗ್ಯ ಮತ್ತು ಯಶಸ್ಸಿಗಾಗಿ ಹಾರೈಸುತ್ತಾಳೆ. ಸಹೋದರನು ಸಹೋದರಿಯನ್ನು ಪ್ರೀತಿಯಿಂದ ಕಾಪಾಡುವ ಮತ್ತು ಅಗತ್ಯ ಸಂದರ್ಭದಲ್ಲಿ ಬೆಂಬಲವಾಗಿ ನಿಲ್ಲುವ ಸಂಕಲ್ಪ ಮಾಡುತ್ತಾನೆ. ಪ್ರತಿಯಾಗಿ ಸಹೋದರಿಯರಿಗೆ ಉಡುಗೊರೆ ನೀಡುವುದು ಕೂಡ ಸಂಪ್ರದಾಯವಾಗಿದೆ. ಈ ರಕ್ಷಾಬಂಧನವು ಪ್ರತಿಯೊಂದು ಕುಟುಂಬದಲ್ಲೂ ಪ್ರೀತಿ ಮತ್ತು ಸಂತೋಷವನ್ನು ಹೆಚ್ಚಿಸಲಿ. ಸಹೋದರ ಸಹೋದರಿಯರ ಬಾಂಧವ್ಯ ಸದಾ ಹಸಿರಾಗಿ

ಮತ್ತೊಮ್ಮೆ ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಈಗ ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಅಣ್ಣ ತಂಗಿ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಸಾಗರ ಹೊಂಬಣ್ಣದ ತೀರ ಭಕ್ತರ ಪರಿವಾರ ಸಂಗಮವಾಗಿ ಹುದಿಲ್ಲಿ ಜಂಗಮವಾಗಿ ಹುದಿಲ್ಲಿ ಅದೇ ರಾಮೇಶ್ವರ ಓ ನನ್ನ ತಾಯೇ ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

0: ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ಪ್ರೀತಿಯ ಶ್ರೋತೃಗಳೇ, ನಾಳೆ ಆಗಸ್ಟ್ 29ರಂದು ನಾವು ಕ್ರೀಡಾ ದಿನವನ್ನು ಆಚರಿಸ್ತಾ ಇದ್ದೇವೆ. ಕ್ರೀಡೆ ಎಂದರೆ ಕೇವಲ ಗೆಲುವು ಸೋಲಿನ ಆಟವಲ್ಲ, ಅದು ಆರೋಗ್ಯಕರ ದೇಹ, ಸದೃಢ ಮನಸ್ಸು, ಶಿಸ್ತು, ಆತ್ಮವಿಶ್ವಾಸ ಮತ್ತು ತಂಡದ ಮನೋಭಾವವನ್ನು ಬೆಳೆಸುವ ಅತ್ಯುತ್ತಮ ಸಾಧನ. ಪ್ರತಿ ವರ್ಷ ಆಗಸ್ಟ್ 29ರಂದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸಲಾಗುತ್ತದೆ. ಭಾರತದ ಖ್ಯಾತ ಹಾಕಿ ಆಟಗಾರ, ಹಾಕಿ ಮಾಂತ್ರಿಕ ಎಂದೇ ಪ್ರಸಿದ್ಧರಾದ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ಸ್ಮರಣಾರ್ಥ ಈ ದಿನವನ್ನು ಆಚರಿಸಲಾಗುತ್ತದೆ. ಅವರು ಭಾರತೀಯ ಹಾಕಿ ಕ್ರೀಡೆಗೆ ನೀಡಿದ ಕೊಡುಗೆ ಅಪಾರ. ಅವರ ಅದ್ಭುತ ಆಟ ಮತ್ತು ದೇಶಪ್ರೇಮ ಇಂದಿಗೂ ಕೋಟ್ಯಂತರ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದೆ. ಕ್ರೀಡೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯ. ಪ್ರತಿದಿನ ಸ್ವಲ್ಪ ಸಮಯವಾದರೂ ಓಟ, ನಡಿಗೆ, ಯೋಗ, ಈಜು, ಸೈಕ್ಲಿಂಗ್, ಕ್ರಿಕೆಟ್, ಫುಟ್ಬಾಲ್, ಬ್ಯಾಡ್ಮಿಂಟನ್ ಅಥವಾ ನಮಗೆ ಇಷ್ಟವಾದ ಯಾವುದೇ ಕ್ರೀಡೆಯನ್ನು ತೊಡಗಿಸಿಕೊಳ್ಳುವುದರಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತದೆ. ಜೊತೆಗೆ ಒತ್ತಡ ಕಡಿಮೆಯಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಮಾನಸಿಕ ಆರೋಗ್ಯವೂ ಉತ್ತಮವಾಗುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ಕ್ರೀಡೆ ಬಹಳ ಅಗತ್ಯ. ಕ್ರೀಡೆಯ ಮೂಲಕ ಅವರು ಗೆಲುವನ್ನು ವಿನಯದಿಂದ ಸ್ವೀಕರಿಸುವುದನ್ನು, ಸೋಲನ್ನು ಧೈರ್ಯದಿಂದ ಎದುರಿಸುವುದನ್ನು ಕಲಿಯುತ್ತಾರೆ. ನಿಯಮ ಪಾಲನೆ, ಸಮಯ ಪಾಲನೆ, ಸಹಕಾರ ಮತ್ತು ನಾಯಕತ್ವದಂತಹ ಜೀವನದ ಪ್ರಮುಖ ಗುಣಗಳು ಕ್ರೀಡೆಯಿಂದ ಬೆಳೆಯುತ್ತವೆ. ಇಂದು ಭಾರತವು ಒಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಕಾಮನ್ವೆಲ್ತ್ ಗೇಮ್ಸ್ ಸೇರಿದಂತೆ ವಿವಿಧ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ತನ್ನ ಸಾಮರ್ಥ್ಯವನ್ನು ತೋರಿಸುತ್ತಿದೆ. ನಮ್ಮ ಕ್ರೀಡಾಪಟುಗಳು ಗೆಲ್ಲುವ ಪ್ರತಿಯೊಂದು ಪದಕದ ಹಿಂದೆ ವರ್ಷಗಳ ಪರಿಶ್ರಮ, ತ್ಯಾಗ, ಶಿಸ್ತು ಮತ್ತು ನಿರಂತರ ಅಭ್ಯಾಸವಿರುತ್ತದೆ. ಆದ್ದರಿಂದ ಕ್ರೀಡೆಯನ್ನು ಕೇವಲ ವೃತ್ತಿಜೀವನದ ಆಯ್ಕೆಯಾಗಿ ನೋಡದೆ ಆರೋಗ್ಯಕರ ಜೀವನದ ಒಂದು ಭಾಗವಾಗಿಸೋಣ. ಮಕ್ಕಳಿಗೆ ಮೊಬೈಲ್ ಮತ್ತು ಪರದೆಗಳ ಸಮಯವನ್ನು ಕಡಿಮೆ ಮಾಡಿ ಆಟವಾಡಲು ಪ್ರೋತ್ಸಾಹಿಸೋಣ. ಗೆಲುವಿಗಿಂತ ಮುಖ್ಯವಾದದ್ದು ಭಾಗವಹಿಸುವ ಮನೋಭಾವ ಮತ್ತು ನಿರಂತರ ಪ್ರಯತ್ನ ಎಂಬುದನ್ನು ಅವರಿಗೆ ತಿಳಿಸೋಣ. ಕ್ರೀಡಾ ದಿನದಂದು ನಮ್ಮ ಸಂಕಲ್ಪ, ಪ್ರತಿದಿನ ಸ್ವಲ್ಪ ಸಮಯ ಕ್ರೀಡೆಗೆ, ಆರೋಗ್ಯಕರ ಜೀವನಕ್ಕೆ ಹೆಚ್ಚಿನ ಆದ್ಯತೆ. ಕ್ರೀಡೆ ನಮ್ಮ ದೇಹವನ್ನು ಬಲಪಡಿಸುತ್ತದೆ, ಮನಸ್ಸನ್ನು ಉಲ್ಲಾಸಗೊಳಿಸುತ್ತದೆ ಮತ್ತು ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಕ್ರೀಡಾಭಿಮಾನಿಗಳಿಗೂ ರಾಷ್ಟ್ರೀಯ ಕ್ರೀಡಾ ದಿನದ ಹಾರ್ದಿಕ ಶುಭಾಶಯಗಳು. ಇನ್ನು ಕೇಳೋಣ ಕೈಲಾಶ್ ಖೇರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಗುರು ಶಿಷ್ಯರು ಚಿತ್ರದ ಗೀತೆ. ಚೇತನ್ ಕುಮಾರ್ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಪ್ರೀತಿಯ ಶ್ರೋತೃಗಳೇ, ಇಂದು ನಾವು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ 12ನೇ ವರ್ಷಾಚರಣೆಯಲ್ಲಿದ್ದೇವೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಬ್ಯಾಂಕಿಂಗ್ ಸೌಲಭ್ಯ ದೊರೆಯಬೇಕು, ಯಾರೂ ಆರ್ಥಿಕ ವ್ಯವಸ್ಥೆಯಿಂದ ಹೊರಗುಳಿಯಬಾರದು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆರಂಭಿಸಿದ ಮಹತ್ವದ ಯೋಜನೆಯೇ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಅಂದರೆ PMJDY. 2014 ಆಗಸ್ಟ್ 28ರಂದು ಈ ಯೋಜನೆಗೆ ಚಾಲನೆ ನೀಡಲಾಯಿತು. ಬ್ಯಾಂಕ್ ಖಾತೆ ಹೊಂದಿರದ ಜನರಿಗೆ ಸುಲಭವಾಗಿ ಖಾತೆ ತೆರೆಯಲು ಅವಕಾಶ ಕಲ್ಪಿಸುವುದು ಇದರ ಪ್ರಮುಖ ಉದ್ದೇಶ. ಜನ್ಧನ್ ಖಾತೆಯ ಮೂಲಕ ಉಳಿತಾಯ ಮಾಡುವ ಅವಕಾಶದ ಜೊತೆಗೆ ಅರ್ಹ ಖಾತೆದಾರರಿಗೆ ರೂಪೇ ಡೆಬಿಟ್ ಕಾರ್ಡ್, ಅಪಘಾತ ವಿಮೆ ಹಾಗೂ ಓವರ್ ಡ್ರಾಫ್ಟ್ ಸೌಲಭ್ಯ ಸೇರಿದಂತೆ ಹಲವು ಪ್ರಯೋಜನಗಳು ದೊರೆಯುತ್ತವೆ. ಖಾತೆಯ ಮೂಲಕ ಸರ್ಕಾರದ ವಿವಿಧ ಯೋಜನೆಗಳ ಸಬ್ಸಿಡಿ, ಪಿಂಚಣಿ ಮತ್ತು ಇತರ ಆರ್ಥಿಕ ನೆರವನ್ನು ನೇರವಾಗಿ ಫಲಾನುಭವಿಗಳಿಗೆ ಖಾತೆಗೆ ಜಮೆ ಮಾಡುವ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ವ್ಯವಸ್ಥೆಯು ಸುಲಭವಾಗಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳು ಹಾಗೂ ಕಡಿಮೆ ಆದಾಯದ ಕುಟುಂಬಗಳನ್ನು ಅಧಿಕೃತ ಬ್ಯಾಂಕಿಂಗ್ ವ್ಯವಸ್ಥೆಯೊಂದಿಗೆ ಸಂಪರ್ಕಿಸುವಲ್ಲಿ ಜನಧನ್ ಯೋಜನೆ ಮಹತ್ವದ ಪಾತ್ರ ವಹಿಸಿದೆ. ಜನರಲ್ಲಿ ಉಳಿತಾಯದ ಅಭ್ಯಾಸ ಬೆಳೆಸುವುದು, ಹಣಕಾಸಿನ ಸೇವೆಗಳಿಗೆ ಸುಲಭ ಪ್ರವೇಶ ಕಲ್ಪಿಸುವುದು ಮತ್ತು ಆರ್ಥಿಕ ಸಾಕ್ಷರತೆಯನ್ನು ಹೆಚ್ಚಿಸುವುದು ಕೂಡ ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಒಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಖಾತೆ, ಪ್ರತಿಯೊಬ್ಬರಿಗೂ ಹಣಕಾಸಿನ ಅವಕಾಶ ಮತ್ತು ಪ್ರತಿಯೊಬ್ಬರನ್ನೂ ಆರ್ಥಿಕ ಅಭಿವೃದ್ಧಿಯ ಭಾಗವಹಿಸುವುದು ಜನ್ಧನ್ ಯೋಜನೆಯ ಆಶಯವಾಗಿದೆ. ಆರ್ಥಿಕವಾಗಿ ಸಬಲವಾದ ಭಾರತ ನಿರ್ಮಾಣದತ್ತ ಸಾಗುವಲ್ಲಿ ಇದು ಒಂದು ಮಹತ್ವದ ಹೆಜ್ಜೆಯಾಗಿದೆ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಬಂಗಾರದ ಮನುಷ್ಯ ಚಿತ್ರದ ಗೀತೆ. ವಿಜಯನಾರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ GK ವೆಂಕಟೇಶ್, ಹಾಡಿದ್ದಾರೆ PB ಶ್ರೀನಿವಾಸ್, SP ಬಾಲಸುಬ್ರಹ್ಮಣ್ಯಂ, TA ಮೋತಿ, PSುಶೀಲಾ ಹಾಗೂ ಸಂಗಡಿಗರು.

ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋಗಾದೆಯ ಈ ಮಾತು ಬಾಳೋ ಹಿಂಗೆ ಯಾವತ್ತು, ಹಿಂಗೆ ಯಾವತ್ತು. ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ. ಹನಿ ಹನಿ ಗೂಡ್ರೆ ಹಳ್ಳ, ತೆನೆ ತೆನೆ ಗೂಡ್ರೆ ಬಳ್ಳ.

0: ರಾಜಿರೊಕ್ಕಾಗಿರೋರೆಲ್ಲ ರಾಜು ತಪ್ಪಂಗಿರಬೇಕು,
1: ರಾಜಿರೊಕ್ಕಾಗಿರೋರೆಲ್ಲ ರಾಜು ತಪ್ಪಂಗಿರಬೇಕು. ಕಠಿಣ ದಿನ ದಿನ ದಿನ ಕಠಿಣ ದಿನ ದಿನ ದಿನ ಕಠಿಣ ಕಠಿಣ ಕಠಿಣ ಕಠಿಣ ಟಪ್ಪು.
0: ಹನಿ ಹನಿ ಗೂಡ್ದ್ರೆ ಹಳ್ಳ ತೆನೆ ತೆನೆ ಗೂಡ್ದ್ರೆ ಬಳ್ಳ, ಹನಿ ಹನಿ ಗೂಡ್ದ್ರೆ ಹಳ್ಳ ತೆನೆ ತೆನೆ ಗೂಡ್ದ್ರೆ ಬಳ್ಳ.
1: ದೊಡ್ಡೋರ್ ಹೇಳೋ ಮಾತೆಲ್ಲ ಸುಳ್ಳಲ್ಲ ಕಾರಣ,

0: ಇದುವರೆಗೆ ಪ್ರಚಲಿತ ಚಿತ್ರಗೀರ್ತಿಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಇದೊಂದು ನಿಧನ ಸುದ್ದಿ. ಮೂಲತ ಪಾರಾಣೆ ಬಾವಲಿ ಕಾರಳಾನ ಇಕ್ಕ ಮೈಸೂರ್ಲು ವಾಸೈಂಜ ಪೌತಿ ದೇವನೀರ ಚಿನ್ನಪ್ಪ ಎಂಗಡ ಮೋವ ದೇವನೀರ ಸಿ ಅಯ್ಯಣ್ಣ ಸಲು ಈಗ ತಾರೀಖು 26 ಮರಣಪಟ್ಟಿತ್ತು. 78 ಬಯತ್ರ ದೇವನೀರ ಸಿ ಅಯ್ಯಣ್ಣ ಸಭಾ ಇಂಗಡ ಆಖಿರಿ ಕಾರ್ಬಾರು ನಾಳೆ ಮಜನ 12 ಮೈಸೂರ ವಿಜಯನಗರ ಮುಕ್ತಿಧಾಮತ್ಲು ನಡ್ಪ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 2 ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅನುಕ್ರಮವಾಗಿ ಇಂಗ್ಲಿಷ್ ಹಾಗೂ ಹಿಂದಿಯಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: अनुमान है। मौसम विभाग ने मछुआरों को 1 सितंबर तक अरब सागर और बंगाल की खाड़ी में न जाने की सलाह दी है। भारत के वेल्विन सेंथिल कुमार आज रात पीएसए बुडापेस्ट स्क्वॉश ओपन फाइनल में हंगरी के खिलाड़ी बालास फारकाश से मुकाबला करेंगे। कल रात सेमीफाइनल में सेंथिल कुमार ने भारत के ही वीर चोटरानी को हराया। भाला फेंक खिलाड़ी नीरज चोपड़ा ने 2026 डायमंड लीग फाइनल के लिए क्वालिफाई कर लिया है। प्रतियोगिता अगले महीने ब्रसल्स में आयोजित होगी। नीरज ने रैंकिंग में 12 अंक हासिल किए। उन्होंने जून में दोहा मीट में 85.69 मीटर भाला फेंक कर चौथा स्थान हासिल किया था। उन्होंने इस महीने की शुरुआत में लुसानी मीट में 88.05 मीटर का सर्वश्रेष्ठ थ्रो के साथ दूसरा स्थान प्राप्त किया। भारतीय महिला हॉकी टीम ने कल जर्मनी को 3-1 से हराकर एफआईएच विश्व कप में 5वां स्थान हासिल किया। पिछले 52 वर्षों में यह भारत का सर्वश्रेष्ठ प्रदर्शन है। इससे पहले 1974 में हुए पहले विश्व कप में टीम चौथे स्थान पर रही थी। इस प्रदर्शन से अगले महीने जापान में होने वाले एशियाई खेलों से पहले टीम का आत्मविश्वास चरम पर है। और अंत में मुख्य समाचार एक बार फिर। प्रधानमंत्री नरेंद्र मोदी ने कहा, जनधन योजना की वित्तीय समावेशन को बढ़ावा देने और लोगों को सशक्त बनाने में महत्वपूर्ण भूमिका। नेपाल तिब्बत सीमा पर अचानक आई भीषण बाढ़ में मृतकों की संख्या बढ़कर 469 हुई। सीमा के दोनों ओर 1500 से अधिक लोग लापता। विदेश मंत्रालय ने कहा, नेपाल में 290 भारतीय नागरिक अब भी संपर्क से बाहर। बाढ़ग्रस्त क्षेत्रों में बचाव अभियान जारी। चीन के सिचुआन प्रांत में 5.1 तीव्रता के भूकंप के बाद नेपाल में फिर बाढ़ की चेतावनी। वित्त मंत्री निर्मला सीतारामन आज से अमेरिका की 6 दिन की यात्रा पर। और भारत के वेल्विन सेंथिल कुमार का पीएसए बुडापेस्ट स्क्वॉश ओपन में आज रात फाइनल में हंगरी के बालास फारकाश से मुकाबला। इसके साथ ही दोपहर समाचार का यंग समाप्त हुआ। नमस्कार।
1: ಸಮಯ 2:30.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ವಿಬಿ ಜಿ ರಾಮ್ಜಿ ಯೋಜನೆಯಡಿ 15 ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಎಸ್ಸಿ ಹಗರಣ, ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ದ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ, ಸಚಿವರಿಂದ ಸ್ವಾಗತ. ವಾರ್ತೆಗಳ ವಿವರ. ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಶೀಘ್ರವೇ ಕೇಂದ್ರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ 15 ದಿನಗಳಿಗೆ ಒಮ್ಮೆ ಬರ ಪರಿಶೀಲನೆ ನಡೆಸಲಾಗುವುದು. ಈ ವೇಳೆ 40-50 ತಾಲೂಕುಗಳು ಬರಪೀಡಿತ ವರ್ಗಕ್ಕೆ ಸೇರುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ರಾಜ್ಯಕ್ಕೆ ಆಗಮಿಸಿ ಬರ ಸಮೀಕ್ಷೆ ನಡೆಸಿದ ಬಳಿಕ ಬರ ಪರಿಹಾರ ಬಿಡುಗಡೆಯಾಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ರೈತರ ಸಾಲ ಮನ್ನಾ ಮಾಡುವ ಕುರಿತಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದು ಹೇಳಿದ್ದಾರೆ. ಇದೇ ವೇಳೆ ನೇಪಾಳದಲ್ಲಿ ಸಿಲುಕಿರುವ ಕನ್ನಡಿಗರ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಮಾಹಿತಿ ಪ್ರಕಾರ ನೇಪಾಳದಲ್ಲಿ 12 ಮಂದಿ ಕನ್ನಡಿಗರು ಇದ್ದಾರೆ. ಇನ್ನು ಹೆಚ್ಚಿನ ಜನರು ಪ್ರವಾಹದಲ್ಲಿ ಸಿಲುಕಿರುವ ಮಾಹಿತಿ ಇದೆ. ಕಠ್ಮಂಡುವಿಗೆ ಶೀಘ್ರವೇ ಅಧಿಕಾರಿಗಳನ್ನು ಕಳುಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ 101 ತಾಲೂಕಿನಲ್ಲಿ ಬರ ಪರಿಸ್ಥಿತಿ ಇದ್ದು, ಗ್ರಾಮೀಣ ಜನರ ಬೇಡಿಕೆಗೆ ಅನುಗುಣವಾಗಿ ವಿಬಿ ಜಿ ರಾಮ್ಜಿ ಯೋಜನೆಯಡಿ ಉದ್ಯೋಗ ನೀಡಬೇಕು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇಂದು ಕೆಲವು ಜಿಲ್ಲೆಗಳ ವಿಬಿ ಜಿ ರಾಮ್ಜಿ ಅನುಷ್ಠಾನದ ಪ್ರಗತಿ ಪರಿಶೀಲನೆ ನಡೆಸಿದ ಅವರು, 15 ದಿನಗಳ ಒಳಗಾಗಿ ಕೂಲಿಗೆ ಹಣ ಪಾವತಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನರೇಗಾದಡಿ ನೀಡಿದ್ದ ಉದ್ಯೋಗಕ್ಕೆ ಹೋಲಿಸಿದರೆ ವಿಬಿ ಜಿರಾಮ್ಜಿಯಲ್ಲಿ 80% ಕಡಿಮೆಯಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗ್ರಾಮೀಣ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಅರಣ್ಯ ಇಲಾಖೆ ಅನುಮತಿ ದೊರಕದೆ ಕಾಮಗಾರಿ ವಿಳಂಬವಾಗಿದೆ. ಶೀಘ್ರವೇ ಸಭೆ ನಡೆಸಿ ಅನುಮತಿ ಪಡೆಯಲು ಕ್ರಮ ವಹಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ಸರ್ಕಾರವು ದೇಶದಲ್ಲಿ ಸುಗಮ ರೈಲು ಸಂಚಾರ ಮತ್ತು

0: ಸಾಕಣೆ ಉದ್ದೇಶದಿಂದ 7 ಮಾರ್ಗಗಳನ್ನು ಚತುಷ್ಪಥವಾಗಿ ಮೇಲ್ದರ್ಜೆಗೆ ಏರಿಸಿದೆ. ಆದರೆ ರಾಜ್ಯದ ಒಂದೇ ಒಂದು ರೈಲು ಮಾರ್ಗವನ್ನು ಪರಿಗಣಿಸದೆ ಕೇಂದ್ರ ಸರ್ಕಾರ ತಾರತಮ್ಯ ಮಾಡಿದೆ ಎಂದು ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಈ ಕುರಿತಂತೆ ಕೇಂದ್ರಕ್ಕೆ ಮುಖ್ಯಮಂತ್ರಿ ಅವರಿಂದ ಪತ್ರ ಬರೆಸುವ ಜೊತೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ಖುದ್ದಾಗಿ ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬೆಂಗಳೂರು ಪುಣೆ ಮುಂಬೈ, ಬೆಂಗಳೂರು ಮಂಗಳೂರು, ಬೆಂಗಳೂರು ವಿಜಯಪುರ, ಬೆಂಗಳೂರು ಚೆನ್ನೈ ಸೇರಿದಂತೆ ಹಲವು ಅತಿ ದಟ್ಟಣೆಯ ಮಾರ್ಗಗಳು ಇದ್ದು ಇವುಗಳನ್ನು ಚತುಷ್ಪಥ ಮಾರ್ಗಗಳನ್ನಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಹೇಳಿದ್ದಾರೆ. ಕೇಂದ್ರದ ತಾರತಮ್ಯದ ಬಗ್ಗೆ ರಾಜ್ಯದ ಸಂಸದರು ಧ್ವನಿ ಎತ್ತಬೇಕು ಎಂದು ಒತ್ತಾಯಿಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಹಿಂದೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವರಾಗಿದ್ದಂತಹ ಸಂದರ್ಭದಲ್ಲಿ ಅವರ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತರಾತುರಿಯಲ್ಲಿ ಎಇಇಗಳ ನೇಮಕಾತಿ ಸಂಬಂಧ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಈ ಕುರಿತಂತೆ ಕುಮಾರಸ್ವಾಮಿ ಅವರು ಒಎಂಆರ್ ಶೀಟಿ ಮತ್ತು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಕೆಪಿಸಿ ಹಗರಣ ಸಂಬಂಧ ಪರೀಕ್ಷಾ ನಿರ್ವಾಹಕರಾಗಿದ್ದಂತಹ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಅವರ ತಂದೆ ಆರೋಗ್ಯ ಸರಿಯಿಲ್ಲ ಎಂದು ಈ ಹಿಂದೆ ಪ್ರಿಯಾಂಕ್ ಖರ್ಗೆ ಹೇಳಿದ್ದರು. ಈಗ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂದು ಗೊತ್ತಿಲ್ಲ ಎಂದಿರುವ ಅವರಿಗೆ ಗೃಹ ಇಲಾಖೆ ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಎಲ್ಲಿದ್ದಾರೆ ಎಂದು ತಮಗೆ ತಿಳಿದಿದ್ದು ಅದನ್ನು ಬಿಜೆಪಿ ಅಥವಾ ಜೆಡಿಎಸ್ಗೆ ಬಹಿರಂಗಪಡಿಸುವ ಅಗತ್ಯ ಇಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿ ರಾಜ್ಯ ಕೋರಿ ಲಿಖಿತ ವಿನಂತಿ ಸಲ್ಲಿಸಿರುವುದಾಗಿ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ರಾಜ್ಯಕ್ಕೆ ಕುಮಾರಸ್ವಾಮಿ ಅವರಿಂದ ಕೇಂದ್ರದ ಕೊಡುಗೆ ಏನು ಎಂದು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ ಇಂದು ಕಾಡಿನಿಂದ ನಾಡಿಗೆ ಆಗಮಿಸಿದ್ದು ಸಾಂಪ್ರದಾಯಿಕವಾಗಿ ಸ್ವಾಗತ ಕೋರಲಾಯಿತು. ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಆಗಮಿಸಿದ 9 ಆನೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಸ್ವಾಗತ ಕೋರಿದರು. ಮೊದಲ ಹಂತದಲ್ಲಿ ಧನಂಜಯ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಗೋಪಿ, ಶ್ರೀರಾಮ, ಸುಗ್ರೀವ, ಲಕ್ಷ್ಮಿ ಹಾಗೂ ಕಾವೇರಿ ಸೇರಿದಂತೆ ಒಟ್ಟು 9 ಆನೆಗಳು ಮೈಸೂರಿಗೆ ಆಗಮಿಸಿವೆ. ಈ ವೇಳೆ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಈ ಬಾರಿಯ ದಸರಾ ಮಹೋತ್ಸವವನ್ನು ಯಾವುದೇ ವಿಘ್ನಗಳು ಇಲ್ಲದೆ ಸಾಂಪ್ರದಾಯಿಕ ಮತ್ತು ಅದ್ದೂರಿಯಾಗಿ ಆಚರಣೆ ಮಾಡಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ, ಜಂಬೂ ಸವಾರಿಯಲ್ಲಿ ವಿಶ್ವವಿಖ್ಯಾತ ಚಿನ್ನದ ಅಂಬಾರಿ ಹೊರಲಿರುವ ಆನೆಯನ್ನು ತರಬೇತಿ ಮತ್ತು ತಾಲೀಮು ಪೂರ್ಣಗೊಂಡ ಬಳಿಕ ಅಂತಿಮಗೊಳಿಸಲಾಗುವುದು. ಆನೆಗಳ ದೈಹಿಕ ಸಾಮರ್ಥ್ಯ ಮತ್ತು ಚಲನವಲನಗಳ ಸಂಪೂರ್ಣ ಮಾಹಿತಿ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ಇರಲಿದ್ದು ತರಬೇತಿಯ ಕೊನೆಯಲ್ಲಿ ಸೂಕ್ತ ಆನೆಯನ್ನು ಆಯ್ಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯದಲ್ಲಿ ಇಂದು ಸೈನ್ಸ್ ಇನ್ ಆಕ್ಷನ್ ಎಂಬ ವೈಜ್ಞಾನಿಕ ಪ್ರಾತ್ಯಕ್ಷಿಕೆಯನ್ನು ಜವಾಹರಲಾಲ್ ನೆಹರು ಆಧುನಿಕ ವಿಜ್ಞಾನ ಸಂಶೋಧನಾ ಕೇಂದ್ರದ ಪ್ರೊಫೆಸರ್ ಎಂಎಸ್ ವಿದ್ಯಾಧಿರಾಜ ಚಾಲನೆ ನೀಡಿದರು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಈ ವಿಜ್ಞಾನ ಪ್ರದರ್ಶನದಲ್ಲಿ ಬೆಂಗಳೂರಿನ 13 ಶಾಲೆಗಳ ವಿದ್ಯಾರ್ಥಿಗಳು ಪ್ರಯೋಗಗಳನ್ನು ಪ್ರದರ್ಶಿಸಿದ್ದಾರೆ. ಈ ವೇಳೆ ಮಾತನಾಡಿದ ಬೆಂಗಳೂರು ನೆಹರು ತಾರಾಲಯದ ನಿರ್ದೇಶಕ ಡಾ ಬಿಆರ್ ಗುರುಪ್ರಸಾದ್, ಈ ವಸ್ತು ಪ್ರದರ್ಶನದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಭಾಗಿಯಾಗಿ ದೇಶವನ್ನು ವಿಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಉತ್ತುಂಗಕ್ಕೆ ಒಯ್ಯಬೇಕು ಎಂದು ಕರೆ ನೀಡಿದ್ದಾರೆ.
3: ಜವಾಹರಲಾಲ್ ನೆಹರು ತಾರಾಲಯ ಬೆಂಗಳೂರಿನಲ್ಲಿ ವಿಜ್ಞಾನ ಪ್ರದರ್ಶನ ಅಂದ್ರೆ ಸೈನ್ಸ್ ಇನ್ ಆಕ್ಷನ್ ಅನ್ನುವಂತಹ ಒಂದು ವಸ್ತು ಪ್ರದರ್ಶನ ನಡೀತಾ ಇದೆ. ಪ್ರಯೋಗಾತ್ಮಕವಾದ ಕಲಿಕೆ ಇದೆಯಲ್ಲ, ಅದು ಪರಿಪೂರ್ಣತೆಯನ್ನು ಸಾಧಿಸೋದಕ್ಕೆ ಶಿಕ್ಷಣದಲ್ಲಿ ಇದು ಅತ್ಯಗತ್ಯ ಅನ್ನೋದು ಮನದಟ್ಟಾಗಿರುವಂತಹ ವಿಚಾರ. ಇದನ್ನ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಈ ವಿಜ್ಞಾನ ಪ್ರದರ್ಶನ ಅಥವಾ ಸೈನ್ಸ್ ಇನ್ ಆಕ್ಷನ್ ಮೂಲಕ ಪ್ರಯತ್ನಿಸ್ತಾ ಇದೆ. ಆಗಸ್ಟ್ 28 ಇಂದು, 29 ಮತ್ತು 30 10:30 4:30 ತನಕ ಇರುತ್ತೆ. ದಯಮಾಡಿ ಎಲ್ಲರೂ ಬಂದು ಇದನ್ನ ವಿದ್ಯಾರ್ಥಿಗಳು ನೋಡಿ ಇದರಿಂದ ಪ್ರಭಾವಿತರಾಗಬೇಕು, ನಮ್ಮ ದೇಶವನ್ನ ವಿಜ್ಞಾನದಲ್ಲಿ ಮತ್ತಷ್ಟು ಎತ್ತರಕ್ಕೆ ಒಯ್ಯಬೇಕು ಅನ್ನೋದಂತಹ ಒಂದು ಆಶಾಭಾವನೆ ನಮ್ಮಲ್ಲಿದೆ.
0: ಇದೇ ವೇಳೆ ಮಾತನಾಡಿದ ಪ್ರೊಫೆಸರ್ ವಿದ್ಯಾಧಿರಾಜ, ಮಕ್ಕಳ ವಿಜ್ಞಾನ ಪ್ರದರ್ಶನ ಉಪಯುಕ್ತವಾಗಿದೆ ಎಂದರು.
4: When I hear, I forget. When I see, I remember. When I do, I understand. So these students

0: ಏನೋ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೇಕು, ಏನೇನೋ ಪ್ರಯೋಗ ಮಾಡ್ಬೇಕು. ಅದರಿಂದನೇ ಅವ್ರಿಗೆ ಮೇನ್ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ಅದರಿಂದ ಅವ್ರಿಗೆ ಎಷ್ಟು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂದ್ರೆ ಅದು ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಅಷ್ಟು ಅಂಡರ್ಸ್ಟ್ಯಾಂಡ್ ಆಗಲ್ಲ. ಅದು ಬಯರ್ ಫ್ರಿಂಜೆನ್ಸ್ ಒಂದು ತೋರಿಸಿದ್ರು, ಅದು ಸೆಲೋಟೇಪ್ ಅಲ್ಲಿ ಹೇಗೆ ಬೇರೆ ಬೇರೆ ಕಲರ್ಸ್ ಪೋಲರೈಸರ್ಸ್ ಇಂದ ಬರೋವಾಗ ಅದು ಬ್ಯೂಟಿಫುಲ್ ಶೇಪ್ ಒಂದು ಬಂತು, ಅದೊಂದು. ಮತ್ತೆ ಇನ್ನೊಂದು ಒಂದು ರೈಕ್ ಟ್ಯೂಬ್ಸ್ ಅಂತ ಒಂದು ಥರ್ಮೋಅಕೌಸ್ಟಿಕ್, ಅದನ್ನು ತೋರಿಸಿದ್ರು. ಅದು ಎರಡನ್ನು ತುಂಬಾನೇ ಇಷ್ಟ ಆಯ್ತು. ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಒಂದು ತೋರಿಸಿದ್ರು, ಅದು ಬೇರೆ ಬೇರೆ ಹೈಟ್ ಅಲ್ಲಿ ಅದನ್ನ ಹೇಗೆ ಪ್ರೊಜೆಕ್ಟೈಲ್ ಬಿಟ್ಟಾಗ ಎರಡು ಸೇಮ್ ರೇಂಜ್ ಬಂತು. ಸೊ ಹಾರಿಜಾಂಟಲ್ ಅಂಡ್ ವರ್ಟಿಕಲ್ ವೆಲಾಸಿಟೀಸ್ ಅದು ಎರಡೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಂತ ತೋರಿಸಿದ್ರು. ಅದನ್ನು ತುಂಬಾ ಚೆನ್ನಾಗಿತ್ತು.
1: ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿದಳ ಕೇಂದ್ರದಲ್ಲಿ ಇಂದು ರಕ್ಷಾ ಬಂಧನವನ್ನು ಆಚರಣೆ ಮಾಡಲಾಯಿತು. ಸಶಸ್ತ್ರ ಪಡೆಯ ಯೋಧರು ದೇಶದ ಭದ್ರತೆ ಸಲ್ಲಿಸುವಂತಹ ಅನುಪಮ ಸೇವೆಯನ್ನು ಮನ್ನಿಸಿ ಹಾಗೂ ಸೈನಿಕರ ಮಧ್ಯದ ಪರಸ್ಪರ ನಂಬಿಕೆ, ವಾತ್ಸಲ್ಯ ಮತ್ತು ಗೌರವ ಆದಂತಹ ಶಾಶ್ವತ ಬಂಧನಕ್ಕೆ ಸಮಾರಂಭ ಸಾಕ್ಷಿಯಾಯಿತು. ಸಹೋದರ ಸಹೋದರಿಯರ ನಡುವಣ ಪವಿತ್ರ ಬಾಂಧವ್ಯದ ಸಂಭ್ರಮಾಚರಣೆಯ ರಕ್ಷಾ ಬಂಧನವನ್ನು ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತಿದೆ. ಸ್ಥಳೀಯ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಹೆಚ್ಚಿಸುವ ಉದ್ದೇಶದಿಂದ ಕಾರವಾರ ನೌಕಾ ಡಾಕ್ ಯಾರ್ಡ್ ಮತ್ತು ಸ್ಥಳೀಯ ಕೈಗಾರಿಕಾ ತರಬೇತಿ ಸಂಸ್ಥೆಗಳ ನಡುವೆ ಮಹತ್ವದ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಾರವಾರದ ನೌಕಾ ಡಾಕ್ ಯಾರ್ಡ್ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕಾರವಾರದ ಸೋಮನಾಥ ಐಟಿಐ, ಬೆಣಗ ಸರ್ಕಾರಿ ಐಟಿಐ ಬಾರ್ಡ್, ಮಲ್ಲಿಕಾರ್ಜುನ ಐಟಿಐ ಸಿದ್ದರ ಮತ್ತು ಸರ್ಕಾರಿ ಐಟಿಐ ಅಂಕೋಲಾ ಸಂಸ್ಥೆಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಯಿತು. ಕರ್ನಾಟಕ ನೌಕಾ ಪ್ರದೇಶದ ನಾಗರಿಕ ಸೇವಾ ಸಹಕಾರವನ್ನು ಬಲಪಡಿಸುವ ಭಾಗವಾಗಿ ಈ ಉಪಕ್ರಮವನ್ನು ಕೈಗೊಳ್ಳಲಾಗಿದೆ. ಒಪ್ಪಂದದಡಿ ಸ್ಥಳೀಯ ಐಟಿಐ ವಿದ್ಯಾರ್ಥಿಗಳಿಗೆ ನೌಕಾ ಡಾಕ್ ಯಾರ್ಡ್ನ ಅತ್ಯಾಧುನಿಕ ನಿರ್ವಹಣೆ ಮತ್ತು ಸಹಾಯಕ ವ್ಯವಸ್ಥೆ, ಆಧುನಿಕ ತಂತ್ರಜ್ಞಾನ ಮತ್ತು ಕೈಗಾರಿಕಾ ಕಾರ್ಯವಿಧಾನಗಳ ಕುರಿತು ನೇರ ಪರಿಚಯ ದೊರೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ ಪರಿಶೀಲನೆ ವೇಳೆ ಇನ್ನಷ್ಟು ತಾಲೂಕು ಸೇರ್ಪಡೆ ಸಾಧ್ಯತೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ವಿಬಿಜಿ ರಾಮ್ಜಿ ಯೋಜನೆಯಡಿ 15 ದಿನಗಳ ಒಳಗೆ ಕೂಲಿ ಹಣ ಪಾವತಿಸುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ರೈಲ್ವೆ ಚತುಷ್ಪಥ ಯೋಜನೆಯಲ್ಲಿ ರಾಜ್ಯಕ್ಕೆ ತಾರತಮ್ಯ, ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಯಲು ಸಚಿವ ಎಂಬಿ ಪಾಟೀಲ್ ನಿರ್ಧಾರ. ಕೆಪಿಸಿ ಹಗರಣ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಸಮಾಧಾನ. ಮೈಸೂರಿಗೆ ಆಗಮಿಸಿದ ದಸರಾ ಮಹೋತ್ಸವದ ಮೊದಲ ಹಂತದ ಗಜಪಡೆ, ಸಚಿವರಿಂದ ಸ್ವಾಗತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
2: ಸಮಯ ಸರಿಯಾಗಿ 2:40.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ದಕ್ಷಿಣ ಆಫ್ರಿಕಾ ಹೊರಟು ನಿಂತಾಗ ಹಿಂದೆ ಇಂಗ್ಲೆಂಡ್ ಹೋಗುವಾಗ ಆದಷ್ಟು ವಿಯೋಗ ದುಃಖ ಆಗಲಿಲ್ಲ ಅಂತ. ತಾಯಿ ತೀರ್ಕೊಂಡಿದ್ರು, ಇವ್ರಿಗೂ ಸ್ವಲ್ಪ ಪ್ರಪಂಚ ಜ್ಞಾನ, ಹೊರಗಿನ ಪ್ರಪಂಚದ ಅನುಭವ ಎಲ್ಲ ಆಗಿದ್ದಾವೆ. ಆದರೆ ಈಗ ಹೆಂಡತಿಯನ್ನು ಬಿಟ್ಟು ಹೋಗುವ ವಿಯೋಗ ದುಃಖ ಮಾತ್ರ ಬಹಳ ಆಯಿತು. ಇಂಗ್ಲೆಂಡಿಂದ ಬಂದ ಮೇಲೆ ಇನ್ನೊಂದು ಮಗು ಆಗಿದೆ ಅವರಿಗೆ. ಗಾಂಧೀಜಿ ಎಷ್ಟು ಪ್ರಾಮಾಣಿಕವಾಗಿ ಹೇಳ್ತಾರೆ ಜೀವನ ಚರಿತ್ರೆ ಯಾಕಿಷ್ಟ ಅಂದರೆ, ಇಷ್ಟು ಪ್ರಾಮಾಣಿಕವಾಗಿ ಬರೆಯೋದು ಕಷ್ಟ. ನಮ್ಮ ಪ್ರೇಮ ಕಾಮದಿಂದ ವಿರಹಿತವಾಗಿತ್ತು ಅಂತ ಹೇಳೋಕೆ ಸಾಧ್ಯ ಇರಲಿಲ್ಲ. ಆದರೂ ನಾವು ಸಾಧಾರಣವಾಗಿ ನಿಧಾನವಾಗಿ ಶುದ್ಧರಾಗ್ತಾ ನಡೆದಿದ್ವಿ. ಯುರೋಪ್ನಿಂದ ಹಿಂದಿರುಗಿದ ಮೇಲೆ ಇವರಿಬ್ಬರು ಒಟ್ಟಿಗೆ ಇದ್ದಂಥ ಕಾಲು ಬಹಳ ಕಮ್ಮಿ. ಕೆಲವು ಸುಧಾರಣೆಯಂತರು ಸಹಾಯ ಮಾಡಿದ್ದೆ, ಹೆಂಡತಿಗೆ ಮಾರ್ಗದರ್ಶನ ಮಾಡಿದ್ದೆ. ಆದರೆ ದಕ್ಷಿಣ ಆಫ್ರಿಕಾದ ಆಕರ್ಷಣೆ ಏನು ಬಂತು, ವಿಯೋಗವನ್ನು ಸಹನೀಯವನ್ನಾಗಿ ಮಾಡಿತು. ಆಕೆಯನ್ನು ಸಮಾಧಾನ ಮಾಡಿ, ಒಂದು ವರ್ಷ ತಾನೇ, ಬಂದ್ಬಿಡ್ತೀನಿ ಬಿಡಿ, ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿ ರಾಜಕೋಟೆಯಿಂದ ಮುಂಬೈಗೆ ಹೋದರು. ದಾದಾ ಅಬ್ದುಲ್ಲಾ ಅವ್ರ ಕಂಪನಿಯವರ ಏಜೆಂಟ್ ಮೂಲಕ ಟಿಕೆಟ್ ಬರಬೇಕಾಗಿತ್ತಲ್ಲ. ಆದರೆ ಹಡಗಿನಲ್ಲಿ ಕ್ಯಾಬಿನ್ ಇರಲಿಲ್ಲಂತೆ. ಪ್ರಯಾಣ ಮಾಡದಿದ್ರೆ ಮುಂಬೈಯಲ್ಲಿ ಉಳ್ಕೋಬೇಕಾಗಿತ್ತು. ಇವರಿಗೆ ಮೊದಲನೇ ತರಗತಿ, ಮೊದಲನೇ ದರ್ಜೆ ಪ್ರಯಾಣ ಆಗಬೇಕು ಇವರಿಗೆ. ಎಲ್ಲ ಪ್ರಯತ್ನ ಮಾಡಿದ್ರು, ಮೊದಲನೇ ದರ್ಜೆ ಯಾವ ಸ್ಥಾನವೂ ಇಲ್ಲ. ಕೊನೆಗೆ ಉಳಿದದ್ದು ಡೆಕ್ ಅಲ್ಲಿದೆ. ಡೆಕ್ ಅಂದರೆ ಥರ್ಡ್ ಕ್ಲಾಸ್ ಕಂಪಾರ್ಟ್ಮೆಂಟ್, ಅದು ಅಲ್ಲಿರ್ಬೋದು, ಅಲ್ಲಿ ಬೇಕಾದ್ರೆ ಹೋಗ್ಬೋದು. ಬೇಕಾದ್ರೆ ಊಟಕ್ಕೆ ಬೇಕಾದ್ರೆ ನಾವು ಮೇಲ್ದರ್ಜೆಯವ್ರು ಊಟ ಮಾಡೋ ಜಾಗದಲ್ಲಿ ಕೊಡ್ತೀವಿ, ಬಟ್ ಇರೋದು ಅಲ್ಲೇ ಇರ್ಬೋದು, ಆಗ್ತದಾ ಅಂತ. ಇವರಿಲ್ಲ ಇಲ್ಲ, ನಾನು ಮೊದಲನೇ ದರ್ಜೆಯಲ್ಲೇ ಮಾಡಬೇಕು, ಬ್ಯಾರಿಸ್ಟರ್ ನಾನು, ಡೆಸ್ಕ್ನಲ್ಲಿ ಪ್ರಯಾಣ ಮಾಡೋದು.

ಸರಿ ಇರೋಲ್ಲ, ಡೆಕ್ಕಲ್ಲಿ ಬರೋಲ್ಲ ಅಂದರು. ಇವರಿಗೆ ಏನನ್ನಿಸ್ತು ಅಂದ್ರೆ ಏಜೆಂಟ ಪ್ರಾಮಾಣಿಕ ಇಲ್ಲ, ಸುಳ್ಳು ಹೇಳ್ತಾನೆ ಅವನು. ಇವರಾಗಿ ಹೋದ್ರಂತೆ, ಇರಬೇಕು ಹಡಗಿಗೆ ಹೋದರು, ನನಗೆ ಮೊದಲೇ ದರ್ಜೆ ಸೀಟ್ ಕೊಡಿ ಅಂತ ಕೇಳಿದ್ರಂತೆ. ಎಲ್ಲಾರನ್ನು ಕೇಳಿದ್ರೆ ಎಲ್ಲರೂ ಇಲ್ಲ ಅಂದರು. ಕೊನೆಗೆ ಈತ ಏನು ಮಾಡಿದ, ಹೋಗಿ ಮುಖ್ಯ ಇರ್ತಾನಲ್ಲ ಕಪ್ತಾನ, ಕಪ್ತಾನಿಗೆ ಕೇಳಿದ್ರಂತೆ. ಅವ್ರು ಹೇಳ್ತಾ, ನೋಡಪ್ಪ ನಿಜವಾಗ್ಲೂ ನಮ್ಮ ಹಡಗಿಗೆ ಅಂತ ನೂಕು ನುಗ್ಗಲು ಇರೋಲ್ಲ, ಆದರೆ ಮೊಜಾಂಬಿಕ್ ಗವರ್ನರು ಈ ಹಡಗಿನಲ್ಲೇ ಪ್ರಯಾಣ ಮಾಡ್ತಿದ್ದಾರೆ, ಆದ್ದರಿಂದ ಎಲ್ಲ ಮಲಗುವ ಮಂಚ ಭರ್ತಿ ಆಗಿದ್ದಾವೆ, ಹೇಗಾದರೂ ಮಾಡಿ ಒಂದು ಕೊಡಿಸಿ, ನನಗೆ ಏನಾದರೂ ಹೋಗಲೇಬೇಕು ಅಂತ ಕೇಳ್ಕೊಂಡ್ರಂತೆ ಇವರು. ಆತ ಇವ್ರ ತಲೆಯಿಂದ ಕಾಲಿನವರೆಗೂ ನೋಡಿಬಿಟ್ಟು, ನೋಡಪ್ಪ ಒಂದೇ ಮಾರ್ಗ ಇರೋದು, ನನ್ನ ಕ್ಯಾಬಿನ್ ಇದೆಯಲ್ಲ ಕ್ಯಾಪ್ಟನ್ ಕ್ಯಾಬಿನ್ನು, ಇನ್ನೊಂದು ಮಲಗೋ ಮಂಚ ಇದೆ, ಅದನ್ನು ಸಾಮಾನ್ಯ ಪ್ರಯಾಣಿಕರಿಗೆ ಕೊಡಲ್ಲ, ನೀನು ಆ ಥರ ನೋಡಿದರೆ ನಿನಗದು ಕೊಡೋಕೆ ಸಿದ್ಧ ಆಗಿದ್ದೀನಿ, ಬರ್ತೀಯಾ ಅಂತಿದ್ರು. ಅಯ್ಯೋ ಒಳ್ಳೆಯದು, ಕಪ್ತಾನ ಜೊತೆಗಿರ್ತೀನಿ ಅಂತ ಹೇಳಿ ಒಪ್ಕೊಂಡು ಟಿಕೆಟ್ ಎಲ್ಲ ಮಾಡಿಸಿ 1893 ಏಪ್ರಿಲಲ್ಲಿ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಕೆ ದಕ್ಷಿಣ ಆಫ್ರಿಕಾಗೆ ಹೊರಟರು ಉತ್ಸಾಹದಿಂದ. ಹೊರಟ ಮೇಲೆ ಮೊದಲನೇ ಬಂದರು ಬಂದದ್ದು ಲಾಮು ಅನ್ನುವಂಥ ಜಾಗ, ಇಲ್ಲಿಂದ ಹೊರಟು 13ನೇ ದಿವಸ ಅಲ್ಲಿ ಇಳ್ಕೊಂಡ್ರು. ಅಷ್ಟೊತ್ತಿಗಾಗಲೇ ದಿನ ಅವನ ಜೊತೆಗೆ ಇದ್ದಾರಲ್ಲ ಹಡಗಿನ ಕಪ್ತಾನ, ಇವರು ಒಳ್ಳೆ ಸ್ನೇಹಿತರಾಗ್ಬಿಟ್ರು, ಅವನು ಚದುರಂಗ ಆಡೋಕೆ ಬಹಳ ಇಷ್ಟ ಅಂತೆ. ಇವರಿಗೇನು ಬರಲ್ಲ, ಅವನಿಗೇನು ಖುಷಿ ಅಂದರೆ ಪ್ರತಿ ಸಲ ಅವರೇ ಗೆಲ್ತಿದ್ನಲ್ಲ, ಅವನು ಗೆಲ್ತಾನೆ ಅಂಥೇಳಿ ಇವನು ಕಲಿಸಿ ಕಲಿಸಿ ಒಂದು ಆಡೋದು. ಹೀಗಾಗಿ ಸ್ವಲ್ಪ ಆಟ ನಾನೇನು ಕಲ್ಕೊಳ್ಳಿಲ್ಲ, ಆಟ ಕಲ್ಕೊಳ್ಳದೆ ಹೋದರೂ ತಾಳ್ಮೆ ಇತ್ತು ನನಗೆ, ವಿಪರೀತ ತಾಳ್ಮೆ, ಅವನು ಏನು ಹೇಳಿದ್ರು ಕೇಳುತ್ತಾ ಇದ್ದೆ. ಹಿಂಗೆ ತಾಳ್ಮೆಯಿಂದ ಅವನು ಒಳ್ಳೆ ಶಿಷ್ಯ ಆದೆ, ಪ್ರತಿ ಸಲ ಸೋಲ್ತಾ ಇದ್ದೆ, ನನಗೆ ಆಟ ಕಲಿಸ್ಬೇಕು ಅನ್ನೋಂಥ ಆಶೆ ಅವನು ಇನ್ನೂ ತೀರ್ವ ಆಯಿತು. ಹೀಗೆ ನಡ್ಕೊಂಡು ಹೋಯ್ತು. ಮುಂದೆ ಲಾಮು ಬಂದರದಲ್ಲಿ ಹಡಗ ಲಂಗರ್ ಹಾಕಿದಾಗ 3-4 ಗಂಟೆ ಸಮಯ ಇದೆ, ಬೇಕಾದ್ರೆ ಇಳಿದು ಹೋಗ್ತಿದ್ರು ನೋಡ್ಕೊಂಬನ್ನಿ ಬಂದರು ಅಂತ ಹೇಳಿದರು. ಕಪ್ತಾನ್ ಸಹ ಹಡಗರಿಂದ ಇಳಿದು ಹೋದ. ಇಳಿವಾಗಿ ಹೇಳಿದ್ದಂತೆ, ನೋಡು ಗಾಂಧಿ ಇಲ್ಲಿ ಸಮುದ್ರ ನಂಬೋಕ್ಕಾಗಲ್ಲ, ಆದಷ್ಟು ಬೇಗ ಬಂದ್ಬಿಡು, ಯಾಕಂದ್ರೆ ತೆರೆಸ್ತುರು ಆದರೆ ಹೋಗಬೇಕಾಗತ್ತೆ ಅಂತ. ಸಣ್ಣ ಊರು, ಅಲ್ಲಿ ಹೋಗಿ ನೋಡ್ಕೊಂಬಂದರು. ನೋಡ್ಕೊಂಡು ಬರೋ ಹೊತ್ತಿಗೆ ಮಜಾ ಆಯಿತು, ತೆರೆ ಜೋರು ಆಗ್ತಾ ಇದೆ, ಹೊರಟು ಬಿಡಬೇಕು. ಹಡಗು ಮುಟ್ಬೇಕಾದ್ರೆ ಸಣ್ಣ ದೋಣಿಯಲ್ಲಿ ಹೋಗ್ಬೇಕು, ಅಲ್ಲಿ ತನಕ ಹಡಗಿನ ತನಕನು ದೋಣಿ ಏರಿದರು. ಅಲೆಗಳು ಹೊಡೆತ ಎಷ್ಟು ಜೋರಾಗಿತ್ತು ಅಂದರೆ, ಇವರು ದೋಣಿ ಆ ಹಡಗಿಗೆ ಹತ್ತಿರ ಹೋದ ತಕ್ಷಣ ಹಗ್ಗ ಕಟ್ಟಬೇಕಲ್ಲ ಹಡಗಿನಿಂದ ಮತ್ತೆ ಈ ಕಡೆ ಬರೋದು, ಮೊದಲೇ ಸಿಳ್ಳೆ ಹೊಡೆದ್ಬಿಡ್ತು ಹಡಗು, ಇನ್ನು 2ನೇ ಸಿಳ್ಳೆ ಹೊಡೆದ್ರೆ ಹಡಗು ಹೋಗ್ಬಿಡ್ತದೆ. ಆ ಕಪ್ತಾನ ಮ್ಯಾಲೆ ನಿಂತು ನೋಡ್ತಾ ಇದ್ದ ಇವನ ಸಂಕಟ. ಇನ್ನೊಂದು ದೋಣಿ ಇತ್ತಂತೆ, ಮತ್ತೊಂದು ದೋಣಿ, ಯಾರೊಬ್ಬರು 10 ರೂಪಾಯಿ ಕೊಟ್ಟರೆ ಆ ದೋಣಿಗೆ ಹೋಗ್ಬೋದು ಅಂದರು. ಈ ತುಂಬ ಜನ ಇದ್ದ ದೋಣಿ ಬಿಟ್ಟು ಆ ದೋಣಿಗೆ ಹತ್ತಿ ಹತ್ತಿರ ಹೋದ ತಕ್ಷಣ ಹಗ್ಗ ಕಟ್ಟಿ ಕಪ್ತಾನ ಮೇಲೆ ಎಳ್ಕೊಂಡ. ಇವರು ಹಡಗಿನಲ್ಲಿ ಏರಿದ ಕೂಡಲೇ ಹಡಗು ಹೊರಟೇ ಬಿಡ್ತು, ಪಾಪ ಇನ್ನೊಂದು ದೋಣಿಯಲ್ಲಿದ್ದಿರಲ್ಲ ಪ್ರಯಾಣಿಕರು, ಅಲ್ಲೇ ಉಳ್ಕೊಂಡ್ಬಿಟ್ರು. ಆಗ ಅರ್ಥ ಆಯಿತು ನನಗೆ, ಸಮಯ ಪ್ರಜ್ಞೆ ಹೇಗಿರಬೇಕು, ಹೇಳ್ದ ಕರೆಕ್ಟಾಗಿ ಹೋಗಬೇಕು ಅಂತ ಅನ್ನಿಸ್ತು. ಮುಂದಲ್ಲಿಂದ ಮೊಂಬಾಸಾಗಿ ಹೋದ್ವಿ, ಜಾಂಜಿಬಾರ್ ಅಂತ. ಆ ಜಾಂಜಿಬಾರದಲ್ಲಿ ಬಹಳ ದಿವಸ ಇರಬೇಕಾಯಿತು, 8-10 ದಿವಸ ಇದ್ವಿ. ಇಲ್ಲಾದಂಥ ಒಂದು ಅನಾಹುತವನ್ನು ಹೇಳ್ತಾರೆ. ಕಪ್ತಾನ್ ಹೇಳಿದ್ದಂತೆ ಕೆಳಗಡೆ ಹೋಗ್ಬರೋಣ, 8 ದಿವಸ ಇರಬೇಕಲ್ಲ, ಹೇಗಿದ್ರು ಗಾಂಧೀಜಿಯವ್ರನ್ನ ಇನ್ನೊಬ್ಬ ಇಂಗ್ಲಿಷ್ ಸ್ನೇಹಿತನ ಕರ್ಕೊಂಡು ತಿರುಗಾಡ್ಕೊಂಬರೋಕೆ ಹೋದ್ರಂತೆ. ತಿರುಗಾಡ್ಕೊಂಬರೋ ಅರ್ಥ ಏನು ನನಗೆ ಗೊತ್ತಿರಲಿಲ್ಲ, ಅದು ಎಂಥ ದಡ್ಡ ನನ್ನ ವಿಷಯದಲ್ಲಿ ಅಂತ ಕಪ್ತಾನಿಗೂ ಗೊತ್ತಿರಲಿಲ್ಲ. ಒಬ್ಬ ನಡುವೆ ಏಜೆಂಟ್ ಏನು ಮಾಡಿದ ದಲ್ಲಾಳಿ ಅಂದರೆ, ಇವ್ರನ್ನ ಕರ್ಕೊಂಡು ನಿಗ್ರೋ ಸ್ತ್ರೀಯರ ಗೃಹಗಳಿಗೆ ಕರ್ಕೊಂಡು ಹೋಗ್ಬಿಟ್ರು. ಪ್ರತಿಯೊಬ್ಬರನ್ನೂ ಒಂದೊಂದು ಕೊಠಡಿಗೆ ಸೇರಿಸಿದ್ರಂತೆ. ಪಾಪ ಹೆಂಗಸು ಇವಕ್ಕೆ ನೋಡಿದ ತಕ್ಷಣ ಈತ ಬೆವತ್ಕೊಂಡು ಕೂತ್ಕೊಂಡ್ಬಿಟ್ರು ಗಾಂಧೀಜಿ, ನಾಚಿಕೆಯಿಂದ ಮೂಕ ಕೂತ್ಕೊಂಡ್ಬಿಟ್ರು. ಆಕೆ ಏನು ಅನ್ಕೊಂಡ್ಲೋ ಏನು ಪರವಾಗಿ, ಕಪ್ತಾನ ಕರೆದಾಗ ಹೊರಗಡೆ ಓಡಿ ಬಂದರು. ನನ್ನ ಸ್ವಭಾವ ಕಪ್ತಾನಿಗೆ ಗೊತ್ತಾಯಿತು, ಏನು ದಡ್ಡ ಇದೆಯೋ ನಿನಗೆ ಗೊತ್ತಿಲ್ವ ಇದೆಲ್ಲ ಅಂತಂದ್ರಂತೆ. ಇವ್ರಿಗೆ ಮಾನಭಂಗ ಆದಂಗೆ ಆಯಿತು. ಅವ್ರು ಹೇಳ್ತಾರೆ, ಗಾಂಧೀಜಿ ಈ ಪ್ರಸಂಗ ನೆನೆದಾಗಲೆಲ್ಲ ನನ್ನ ಬಗ್ಗೆ ಮುಜುಗರದ ಭಾವನೆ ಬರ್ತಿತ್ತು, ಆದರೆ ದೇವರ ದಯ, ಆ ಹೆಂಗಸನ್ನು ಕಂಡಾಗ ನನ್ನ ಬುದ್ಧಿ ಕೆಟ್ಟ ಹಾದಿಯನ್ನು ಹಿಡಿಲಿಲ್ಲಲ್ಲ, ದೇವ್ರ ಕೃಪೆ ಮಾಡದ ಅಂದ್ಕೊಂಡೆ. ಆದರೆ ಕೊಠಡಿಗೆ ಹೋಗೋದಿಲ್ಲ ಅಂತ ಹೇಳೋದಕ್ಕೆ ನನ್ನ ಧೈರ್ಯ ಇಲ್ಲದೆ ಹೋಯ್ತಲ್ಲ ಅಂತ ನನ್ನ ದೌರ್ಬಲ್ಯದ ಬಗ್ಗೆ ಜಿಗುಪ್ಸೆನೆ ಆಯಿತು, ನನ್ನ ಹೇಡಿತನದ ಬಗ್ಗೆ ಕನಿಕರನ ಉಂಟಾಯಿತು ಅಂತ ಹೇಳ್ತಾರೆ. ಇದು ನಮ್ಮ ಜೀವನದಲ್ಲಿ ಇದು 3ನೇ ಪರೀಕ್ಷೆ. ಎಷ್ಟೋ ಜನ ಹುಡುಗರು ಈ ಥರ ಪರಿಸ್ಥಿತಿ ಹೋದಾಗ ಮೊದಲು ಪರಿಶುದ್ಧರಾಗಿದ್ದರೂ ಆ ಕೃತ್ಯ ಕೆಳ್ಕೊಂಡ್ಬಿಡ್ತಾರಲ್ಲ. ಆದರೆ ನಾನು ಪಾರಾದದ್ದಕ್ಕೆ ನನ್ನ ಹೆಮ್ಮೆ ಅಲ್ಲ, ಅದು ದಯಾಮಯನಾದ ಈಶ್ವರನ ಕೃತಜ್ಞತೆ ಹೇಳಬೇಕು ಅಂತ ಹೇಳ್ತಾರೆ. ಇನ್ನು ಸ್ವಲ್ಪ ದಿವಸ ಇರೋದಿತ್ತಲ್ಲ, ಹೇಗಿದ್ರು ಅದಕ್ಕೆ ಊರೆಲ್ಲ ಸುತ್ತಾಡಿ ಆ ನಿಸರ್ಗ ನೋಡ್ಕೊಂಡು ಬಂದ್ವಿ. ಮೊಜಾಂಬಿಕ್ ಮುಟ್ಟಿ ಮೇ ತಿಂಗಳ ಕೊನೆ ವಾರದ ಹೊತ್ತಿಗೆ ನಟಾಲ್, ಸೌತ್ ಆಫ್ರಿಕಾ, ದಕ್ಷಿಣ ಆಫ್ರಿಕಾ ನಟಾಲನ್ನು ಸೇರಿಕೊಂಡ್ರು. ಈ ನಟಾಲ್ ಅಥವಾ ನೆಟಾಲ್ ಅಂತ ಕರೀತಾರೆ. ಅದರ ಬಂದರು ದರ್ಬಾನ್ ಅನ್ನುವಂಥ ಜಾಗ, ಅದಕ್ಕೆ ಪೋರ್ಟ್ ನಟಾಲ್ ಅಂತ ಕೂಡ ಹೆಸರಿದೆ. ಗಾಂಧೀಜಿ ಹೋದಾಗ ಅವ್ರನ್ನ ಎದುರುಗೊಳ್ಳೋದಕ್ಕೆ ಅಬ್ದುಲ್ಲಾ ಶೇಠ್ ಬಂದರಿಗೆ ಬಂದಿದ್ರು.
ಹಡಗು ಭದ್ರನ ಕಟ್ಟೆ ಸೇರ್ತು.

ಅಲ್ಲೆಲ್ಲ ಗಮನಿಸಿದಾಗ ಗಾಂಧೀಜಿಯವ್ರಿಗೆ ಅನಿಸಿದ್ದು ಹೇಗೆ ಅಂದರೆ, ಭಾರತೀಯರನ್ನ ಅಲ್ಲಿ ಯಾರು ಹೆಚ್ಚು ಗೌರವದಿಂದ ಆಧಾರದಿಂದ ಕಾಣೋದಿಲ್ಲ ಅನಿಸ್ತು. ಅಬ್ದುಲ್ಲಾ ಶೇಟ್ರ ಪರಿಚಯಸ್ಥರು ಒಂದು ರೀತಿ ಒಣ ದೊಡ್ಡಸ್ತಿಗೆ ನಡ್ಕೋತಾ ಇದ್ರು, ಮನಸ್ಸನ್ನು ಚುಚ್ಚಿತು. ಅಬ್ದುಲ್ಲಾರ್ಗೆ ಅಭ್ಯಾಸ ಆಗಿರಬೇಕು. ಇವರನ್ನು ನೋಡಿದವರಿಗೆ ಕೊಂಚ ಕುತೂಹಲ ಆಯ್ತಂತೆ, ಇವ್ರ ಬಟ್ಟೆ ಹೇಗಿತ್ತು ಅಲ್ಲಿ ಹೋದಾಗ ಅಂತ. ಉಳಿದ ಭಾರತೀಯರಿಂದ ಇವ್ರನ್ನ ಬೇರೆ ಮಾಡಿತ್ತು. ಒಂದು ಫ್ರಾಕ್ ಕೋಟ್ ಹೊಟ್ಟಿದ್ರಂತೆ, ಫ್ರಾಕ್ ಕೋಟ್ ಅಂತ ಬರ್ತಿತ್ತು ಅವಾಗ, ಅದು ಫ್ರಾಕು ಕೋಟ್ ಎರಡು ಆಗಿರುವಂತಹದ್ದು. ಬಂಗಾಳದವ್ರು ಕಟ್ತಾ ಇಲ್ಲ, ಪಗಡಿ ರುಮಾಲ್ ತರಿಸಿದ್ರಂತೆ. ಅಬ್ದುಲ್ಲಾ ಶೇಟಿ ಅವ್ರನ್ನ ಕಂಪನಿ ವಸತಿ ಕರ್ಕೊಂಡು ಹೋಗಿ ತಮ್ಮ ಕೊಠಡಿ ಮಗ್ಗಲ್ ಕೋಣೆಯಲ್ಲಿ ಉಳಿಸಿದ್ರು. ಆ ಶೇಟ್ ಹೇಳಿದ ಮಾತು ಇವ್ರಿಗೆ ತಿಳಿಯುತ್ತಿರಲಿಲ್ಲ, ಇವ್ರು ಹೇಳಿದ ಮಾತು ಅವ್ರಿಗೆ ತಿಳಿಯಲ್ಲ. ಅವ್ರು ತಮ್ಮ ಕಳಿಸಿದ್ದಾರಲ್ಲ ಊರಿಂದ, ಆ ಕಾಗದವನ್ನು ಕೊಟ್ಟರು. ಮೇಲಿಂದ ಕೆಳಗೆ ಓದಿ ಮತ್ತಿಷ್ಟು ಕನ್ಫ್ಯೂಷನ್ ಆಯ್ತಂತೆ. ಅವ್ರಿಗೆ ಅನಿಸಿರ್ಬೇಕು ತಮ್ಮ ಇದು ಯಾವುದೋ ಬಿಳಿ ಆನೆ ಕಳಿಸ್ಬಿಟ್ಟಿದ್ದಾನೆ ಅಂತ. ಯಾಕಂದ್ರೆ ಇವರು ಉಡುಪಿನ ರೀತಿ ಜೀವನ ಕ್ರಮ ನೋಡಿ ಯುರೋಪಿಯನ್ ಪದ್ಧತಿ ಮನುಷ್ಯ ಆಯ್ತ, ಬಹಳ ಖರ್ಚಾಗ್ತದೆ ಅಂತ ಅನಿಸಿರ್ಬೇಕು. ಇವ್ರಿಗೆ ಯಾವ ಕೆಲಸ ಕೊಡಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಮೊಕದ್ದಮೆ ನಡೀತಿರೋದು ಟ್ರಾನ್ಸ್ವಾಲ್ ಒಳಗೆ. ತಕ್ಷಣ ಅಲ್ಲಿ ಕಳಿಸೋಕೆ ಅರ್ಥ ಇಲ್ಲ, ಯಾಕಂದ್ರೆ ಇವ್ರು ಯಾರು, ಇವ್ರು ಪ್ರಾಮಾಣಿಕರಿದ್ದಾರೋ ಯೋಗ್ಯತೆ ಇದ್ದಾರೋ ಗೊತ್ತಿಲ್ಲ. ಏನ್ ಮಾಡೋದು, ಗುಮಾಸ್ತರಿಗೆ ಜಾಸ್ತಿ ಗೊತ್ತಿದೆಯಲ್ಲ ಅಂತ. ನನಗೆ ಅರ್ಥ ಆದದ್ದು ಏನು ಅಂದ್ರೆ, ಶೇಟ್ ಅಬ್ದುಲ್ಲಾ ಅವರಿಗೆ ಓದೋಕೆ ಬರೆಯೋಕೆ ಬರಲ್ಲ, ಅದಕ್ಕೆ ಅವ್ರು ತಮ್ಮನ ಪತ್ರ ಕೊಟ್ಟರೆ ಅರ್ಥವೇ ಆಗಲಿಲ್ಲ ಅವರಿಗೆ. ಆದರೆ ಜೀವನದ ಅನುಭವ ತುಂಬಾ ಚೆನ್ನಾಗಿತ್ತು, ಬುದ್ಧಿ ಬಹಳ ಚುರುಕಾಗಿತ್ತು. ಅಭ್ಯಾಸದಿಂದ ಮಾತುಕತೆಗೆ ಸಾಕಾಗುವಷ್ಟು ಇಂಗ್ಲಿಷ್ ಬರ್ತಿತ್ತು ಅಷ್ಟೇನೆ. ಬ್ಯಾಂಕ್ ಮ್ಯಾನೇಜರ್ ವ್ಯವಹಾರ ಮಾಡೋದಕ್ಕೆ, ಸಂಭಾಷಣೆ ಮಾಡೋದಕ್ಕೆ ಅಷ್ಟು ಬರ್ತಿತ್ತು. ಅವ್ರ ಕಂಪನಿ ಅತ್ಯಂತ ದೊಡ್ಡ ಭಾರತೀಯ ಕಂಪನಿ ಆಗಿತ್ತು ಸೌತ್ ಆಫ್ರಿಕಾದಲ್ಲಿ. ಮತ್ತೆ ಅಶ್ವ, ಇಷ್ಟೆಲ್ಲ ಅನುಕೂಲ ಇದ್ರು ಕೂಡ ಶೇಟ್ರಲ್ಲಿ ಒಂದು ದೋಷ ಆಯ್ತು. ದೋಷ ಏನು ಅಂದ್ರೆ ಸಂಶಯ ಸ್ವಭಾವ. ಎಲ್ಲರ ಮೇಲೂ ಸಂಶಯ, ಮಾಡ್ತಾರ ಇಲ್ಲ, ಪ್ರತಿಯೊಂದನ್ನು ಕತ್ತು ನೋಡೋದು. ಇಸ್ಲಾಂ ಮತ ಅಂದ್ರೆ ಅವ್ರು ಬಹಳ ಹೆಮ್ಮೆ ಇದ್ದದ್ದು, ಅಭಿಮಾನ. ಆ ಧರ್ಮದ ತತ್ವಗಳನ್ನು ಚರ್ಚೆ ಮಾಡೋದು ಬಹಳ ಇಷ್ಟ ಅವರಿಗೆ. ಅರಬ್ಬಿ ಭಾಷೆ ಬರೆದಿದ್ರು ಕೂಡ ಪವಿತ್ರ ಕುರಾನ್ ಮತ್ತು ಇತರ ಇಸ್ಲಾಂ ಸಾಹಿತ್ಯದ ಪರಿಚಯ ಅವರು ಚೆನ್ನಾಗೇ ಇತ್ತು. ಅಲ್ಲಿ ಹೋದ ಎರಡು ಮೂರು ದಿವಸದೊಳಗೆ ಶೇಟ್ರು ಇವ್ರನ್ನ ದರ್ಬಾರ್ ನ್ಯಾಯಸ್ಥಾನಕ್ಕೆ ಕರ್ಕೊಂಡು ಹೋದ್ರು ಅಂತ. ನೋಡ್ಲಿ ಕೋರ್ಟ್ ಹೆಂಗಿರ್ತದೆ ಇಲ್ಲಿ ಅಂತ ಕರ್ಕೊಂಡು ಹೋದ್ರು. ಅನೇಕರಿಗೆ ಪರಿಚಯ ಮಾಡಿಸಿದ್ರು, ತಮ್ಮ ಪಕ್ಕದಲ್ಲಿ ಕೂಡಿಸ್ಕೊಂಡು ವ್ಯವಹಾರ ನಡೀತು. ಮ್ಯಾಜಿಸ್ಟ್ರೇಟ್ ಕೂತಿದ್ರಲ್ಲ ಮೇಲೆ, ಅವ್ರು ಗಾಂಧೀಜಿಯನ್ನು ದುಡುಗೊಟ್ಟು ನೋಡ್ತಾ ಇದ್ರಂತೆ. ಅಷ್ಟೇ ಅಲ್ಲ, ಇವ್ರು ಗೊತ್ತಾಗದೆ ಹೋದಾಗ ಹೂ ಈಸ್ ಸಿಟ್ಟಿಂಗ್ ದೇರ್, ಅಲ್ಲಿ ಕೂತವ್ರು ಯಾರು, ರುಮಾಲ್ ತೆಗೀರಿ ನಿಮ್ದು ಅಂತ ಹೇಳಿದ್ರಂತೆ. ಇವ್ರ ಹೆಸರು ರುಮಾಲ್ ತೆಗೆಯಲ್ಲ ನಾನು ಅಂತ ಹೇಳಿ ತಿರಸ್ಕಾರ ಮಾಡಿ ನ್ಯಾಯಾಲಯ ಬಿಟ್ಟು ಹೊರಗೆ ಬಂದ್ರಂತೆ. ಯಾಕೆ ತೆಗಿಬೇಕು? ಆ ಶೇಟ್ ಹೇಳಿದ್ರಂತೆ, ಹಾಗಲ್ಲಪ್ಪ, ಇಲ್ಲಿ ಭಾರತೀಯರಿಗೆ ಹಾಕೊಳ್ಳೋಕ್ಕಾಗಲ್ಲ, ನ್ಯಾಯಸ್ಥಾನದಲ್ಲಿ ಉಳಿದವ್ರು ಹಾಕೋಬಹುದು, ಮುಸಲ್ಮಾನರು ಹಾಕೋಬಹುದು, ಬೇರೆಯವ್ರು ಹಾಕೋಬಹುದು, ಹಿಂದೂಗಳು ಭಾರತೀಯರು ಮಾತ್ರ ಹಾಕೊಳ್ಳೋಕ್ಕಾಗಲ್ಲ ರುಮಾಲು ಅಂತ. ಗಾಂಧೀಜಿಗೆ ಅನ್ನಿಸ್ತು, ಮುಸಲ್ಮಾನ್ ಉಡುಪು ಧರಿಸಿರೋರು ಬೇಕಾದ್ರೆ ರುಮಾಲು ಹಾಕ್ಬೋದು, ಆದ್ರೆ ಇತರ ಭಾರತೀಯರು ತೆಗಿಬೇಕು ಅಂತ ಯಾಕೆ ಹೇಳ್ತಾರೆ? ಆಗ ಸೂಕ್ಷ್ಮ ಗಮನಿಸಿದ್ರು. ಒಂದು ವಾರ ಇದ್ದಾಗ ಅವ್ರಿಗೆ ಅರ್ಥ ಆಯ್ತದ್ದು ಏನು ಅಂದ್ರೆ, ಈ ಭಾರತೀಯರಲ್ಲಿ ಅನೇಕ ಪಂಗಡಗಳಿದ್ವು. ಒಂದು ಮುಸಲ್ಮಾನ್ ವರ್ತಕರ ಪಂಗಡ, ಅವ್ರು ತಮ್ಮನ್ನು ಅರಬರು ಅಂತ ಕರ್ಕೋತಾ ಇದ್ರು. ಇನ್ನೊಂದು ಪಂಗಡ ಹಿಂದೂಗಳದು, ಇನ್ನೊಂದು ಪಂಗಡ ಪಾರ್ಸಿ ಗುಮಾಸ್ತರದು. ಹಿಂದೂ ಗುಮಾಸ್ತರಿದ್ರು ಅವ್ರು ಯಾವ ಪಂಗಡಕ್ಕೂ ಸೇರಿದವರು. ಹೀಗೆಲ್ಲ ಒಡೆದು ಹೋದ್ರಿಂದ ಯಾರು ಗಟ್ಟಿಯಾಗಿ ಒಂದಾಗಿರಲಿಲ್ಲ. ಮತ್ತೆ ಇನ್ನೊಂದಲ್ಲಿ ಎಲ್ಲರನ್ನು ಕೂಲಿಗಳು ಅಂತ ಕರಿತಾ ಇದ್ರು. ಭಾರತೀಯರು ಬಹುಜನ ಕೂಲಿಗಳಾಗಿ ಇದ್ದದ್ರಿಂದ ಎಲ್ಲರನ್ನು ಸ್ವಾಮಿ ಸ್ವಾಮಿ ಅಂತ ಇದ್ರಂತೆ. ಅಂದ್ರೆ ಸ್ವಾಮಿ ಅಂದ್ರೆ ಕೂಲಿ. ಅದಕ್ಕೆ ಕೆಲವರು ಬುದ್ಧಿವಂತ ಹೇಳ್ತಿದ್ರಂತೆ ತಮ್ಮ ಯಜಮಾನರಿಗೆ, ನೀವೇನೋ ಸ್ವಾಮಿ ಅಂತ ಕರಿತೀರಿ, ಸ್ವಾಮಿ ಅಂದ್ರೆ ಯಜಮಾನ ಇದ್ದಂಗೆ, ನಾನು ನಿಮ್ಮ ಯಜಮಾನನ ಅಂತಿದ್ರಂತೆ. ಇಂಗ್ಲಿಷ್ನವರಿಗೆ ಸಂಶಯ ಬರೋದು, ಕೆಲವು ಸಿಟ್ಟಿಗೆ ಬರ್ತಾ ಇದ್ರು, ಬೈತಾ ಇದ್ರು, ಕೆಲವು ಹೊಡೆಸ್ಕೋತಾ ಇದ್ರು ಅವಕಾಶ ಬಂದ್ರೆ ಕೂಡ. ಇವ್ರನ್ನ ಕೂಡ ಗಾಂಧೀಜಿನ ಬ್ಯಾರಿಸ್ಟರ್ ಕರೆಕ್ಟು, ಆದ್ರೆ ಕೂಲಿ ಬ್ಯಾರಿಸ್ಟರ್ ಅಂತ ಕರಿತಾ ಇದ್ರಂತೆ, ಕೂಲಿ ಬ್ಯಾರಿಸ್ಟರ್ ಅಂತ. ಇಂಥ ಪರಿಸ್ಥಿತಿಯೊಳಗೆ ರುಮಾಲ್ ಧರಿಸೋ ಪ್ರಶ್ನೆಗೆ ಬಹಳ ದೊಡ್ಡ ಪ್ರಾಮುಖ್ಯತೆ ಬಂದ್ಬಿಡ್ತು. ತಾನು ಧರಿಸಿದಂತ ಭಾರತೀಯ ರುಮಾಲನ್ನು ತೆಗೆಯೋದು ಅಂದ್ರೆ ಅಪಮಾನ ಸಹಿಸಿದಂಗೆ ಅಂತ ಇವ್ರು ತೀರ್ಮಾನ ಮಾಡಿಕೊಂಡ್ರು. ಹಾಗಾದ್ರೆ ರುಮಾಲ್ ಬಿಟ್ಟು ಹ್ಯಾಟ್ ಹಾಕೊಂಡ್ಬಿಟ್ರೆ ಹೇಗೆ ಅಂತ ಒಂದು ವಿಚಾರ ಬಂತು. ಆಗ ಶೇಟ್ ಅಬ್ದುಲ್ಲಾ ಇವ್ರ ಅಭಿಪ್ರಾಯ ಒಪ್ಪಲಿಲ್ಲಂತೆ, ನೀವು ಹಾಗೇನಾದರೂ ಮಾಡಿದ್ರೆ ಅದ್ರ ಪರಿಣಾಮ ಕೆಟ್ಟದಾಗ್ತದೆ, ಭಾರತ ರುಮಾಲನ್ನೇ ಹಾಕೋತೀವಿ ಅಂತ ಸಂಕಲ್ಪ ಮಾಡಿರೋದ್ರಿಂದ ಹಾಕೊಳ್ಳಿ, ಏನು ತೊಂದರೆ ಇಲ್ಲ, ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಇಂಗ್ಲಿಷ್ ಹ್ಯಾಟ್ ಹಾಕೊಂಡ್ರೆ ನೀವು ಸೇವಕರಂಗೆ ಕಾಣಿಸ್ತೀರಿ ಅಂದ್ರಂತೆ. ದಯವಿಟ್ಟು ಗಮನಿಸ್ಬೇಕು, ಆ ಶೇಟ್ಗೆ ಇಂಗ್ಲಿಷ್ ಬರಲಿಕ್ಕಿಲ್ಲ ಅಬ್ದುಲ್ಲಾಗೆ. ಆ ಸಲಹೆಯೊಳಗೆ ದೇಶಪ್ರೇಮ, ವ್ಯವಹಾರ ಕುಶಲತೆ, ಸ್ವಲ್ಪ ಸಂಕುಚಿತ ಭಾವ ಎಲ್ಲ ಇದ್ದು, ಅದು ರುಮಾಲನ್ನು ಹಾಕೋಬೇಕು ಅಂತ ಹೇಳೋದಕ್ಕೆ ದೇಶಪ್ರೇಮ ಕಾರಣ. ಗಾಂಧೀಜಿ ಒಪ್ಕೊಂಡ್ರು, ಪತ್ರಿಕೆಗಳಲ್ಲಿ ಪತ್ರ ಬರೆದ್ರು, ನ್ಯಾಯಸ್ಥಾನದಲ್ಲಿ ನಾನು ರುಮಾಲನ್ನು ಯಾಕೆ ತೆಗೀಲಿಲ್ಲ ಅಂತ ಹೇಳಿದ್ರು, ಹಾಕೊಳ್ಳದೆ ನ್ಯಾಯ ಅಂತ ಬರೆದ್ರು. ಪತ್ರಿಕೆಗಳಲ್ಲೆಲ್ಲ ಅದ್ರ ಬಗ್ಗೆ ವಿವರವಾಗಿ ಲೇಖನಗಳು ಬಂತು. ಆ ಪತ್ರಿಕೆಗಳು ಇವ್ರನ್ನ ಏನು ಅಂತ ಕರೆದ್ರು ಅಂದ್ರೆ, ಈತ ಬೇಡದ ಅತಿಥಿ ಬಂದಿದ್ದಾನೆ ದಕ್ಷಿಣ ಆಫ್ರಿಕಾಗೆ ಅಂತ ಬರೆದ್ರು. ಆದರೆ ಗಾಂಧೀಜಿ ಹೇಳ್ತಾರೆ, ಒಂದು ಅನುಕೂಲ ಏನಾಯ್ತು ಅಂದ್ರೆ,

0: ಈ ರುಮಾಲಿನ ಸಂಗತಿಯಿಂದಾಗಿ ನಾನು ಆಫ್ರಿಕಾಗೆ ಬಂದ ಕೆಲವೇ ದಿವಸಗಳಲ್ಲಿ ಅನಿರೀಕ್ಷಿತವಾದಂಥ ಪ್ರಚಾರ ಉಂಟಾಯಿತು ಅಂತ ಇವ್ರ ಬಗ್ಗೆ. ಕೆಲವರು ಇವ್ರು ಮಾಡಿದ್ದು ಸರಿ ಅಂದರು, ಇನ್ನು ಕೆಲವರು ಟೀಕಾ ಮಾಡಿದರು. ಗಾಂಧೀಜಿ ದಕ್ಷಿಣ ಆಫ್ರಿಕಾದಲ್ಲಿ ಅವರು ಅಲ್ಲಿರೋ ತನಕ ಕೊನೆವರೆಗೂ ಆ ರುಮಾಲ್ ಅವ್ರ ಜೊತೆಗೆ ಇತ್ತಂತೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಅಮ್ಮ ಅಮ್ಮ
1: ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು. ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
4: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.
5: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
6: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
5: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
7: ಗಂಗೆ
5: ಹತ್ತು 30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಿಹೇರಿ ಪಲ್.
8: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೇ.
5: 11 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
9: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
5: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ, ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:10. ಇಂದಿನ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಾನು ನಿಮ್ಮೊಂದಿಗೆ ಉಮೇಶ್ ಡಿಎಂ.
1: ನಿರೀಕ್ಷಿಸಿ ಪ್ರೀತಿಯ ಮಕ್ಕಳೇ, ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು. ಪನ್ನಹಳ್ಳಿ ಹರೀಶ್ ಕುಮಾರ್ ಅವರ ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರ ಆಗ್ತಾ ಇದೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು ನಿರೀಕ್ಷಿಸಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಪ್ರೀತಿಯ ಶ್ರೋತೃಗಳೇ, ನಿಮ್ಮಿಷ್ಟದ ಗಾದೆಯ ಬಗ್ಗೆ ನೀವು ಕೂಡ ಪತ್ರ ಬರೆಯಬಹುದು. ವಿಳಾಸ, ನಿಲಯದ ನಿರ್ದೇಶಕರು, ಗಾದೆಗಳ ಅಂತರಂಗ ಅರಿಯುವ ಸಮಯ,
7: ಗಾದೆ ಘಮ
1: ವಿಭಾಗ, ಆಕಾಶವಾಣಿ ಮಡಿಕೇರಿ. ಪಿನ್ಕೋಡ್ ಸಂಖ್ಯೆ 571201. ಶ್ರೋತೃಗಳೇ, ಪತ್ರ ಬರೀತೀರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.
8: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
9: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
8: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
9: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
8: ಟೋಲ್ ಫ್ರೀ 1-800-420-2233.
10: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ

0: 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮಾದೇವನಿಂಗೇ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ.
2: ಗೀತ ಮಾಧುರ್ಯ. ಭಕ್ತಿ ಭಾವ ಜನಪದ ಗೀತೆ.

0: ರಂಗಗೀತೆ, ತತ್ವಪದ ಕೂಡ,
1: ದೇಶಭಕ್ತಿ ಗೀತೆ ಕೂಡ,
2: ಗೀತ ಮಾಧುರ್ಯ.
1: ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು
0: 0827222588 ಮತ್ತೊಂದು ದೂರವಾಣಿ ಸಂಖ್ಯೆ 0827222289.
2: ಗೀತ ಮಾಧುರ್ಯ
1: ಇದೇ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ
0: ಗೀತ ಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಪೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಹಾಗಾದ್ರೆ ಭಾಗವಹಿಸ್ತೀರಾ ಅಲ್ವಾ ಕಾರ್ಯಕ್ರಮದಲ್ಲಿ?
0: ಗೀತ ಮಾಧುರ್ಯ
3: ಇದೀಗ ಕೆಲವು ಭಾವಗೀತೆಗಳು. ಮೊದಲಿಗೆ ಕೇಳಿ, KS ನರಸಿಂಹಸ್ವಾಮಿಯವರ ರಚನೆ. ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಜಾನಕಿ.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:18:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.

ಕೇಳುಗರೆ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಕೆಸೆಟ್ ಇದಕ್ಕಾಗಿ ಅಧಿಸೂಚನೆ ಪ್ರಕಟಿಸಿದ್ದು, ಅರ್ಹ ಅಭ್ಯರ್ಥಿಗಳು ಸೆಪ್ಟೆಂಬರ್ 5 ಅರ್ಜಿ ಸಲ್ಲಿಸಬಹುದು. ಮುಂದಿನ ಅಕ್ಟೋಬರ್ 11 ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಸೇರಿದಂತೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ. ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಬಹುದು. ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ ಶೇಕಡ 55 ಅಂಕಗಳೊಂದಿಗೆ, ಅದರಲ್ಲಿ ಎಸ್ಸಿ ಎಸ್ಟಿ ವಿಶೇಷಚೇತನರು ತೃತೀಯ ಲಿಂಗಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗಿರುತ್ತದೆ. ಅಂತಹ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನದಿಂದ 2 ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು. ಹಾಗೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಈ ಪರೀಕ್ಷೆ ತೆಗೆದುಕೊಳ್ಳಲು ಯಾವುದೇ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B ಮತ್ತು 3A, 3B ವರ್ಗದವರು ಮತ್ತು ಇತರ ರಾಜ್ಯದ ಅಭ್ಯರ್ಥಿಗಳು 750 ರೂಪಾಯಿ, ಪ್ರವರ್ಗ 1 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಶೇಷಚೇತನರು ಮತ್ತು ತೃತೀಯ ಲಿಂಗಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 5, ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 6. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-234-6060. ಹೆಚ್ಚಿನ ವಿವರಗಳಿಗೆ ಸಿಇಟಿ ಆನ್ಲೈನ್ .carnataka.gov.in ಅನ್ನು ನೋಡಬಹುದು.

ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 30 ಕೊನೆಯ ದಿನ. ಉಳಿಕೆ ಮೂಲ ವೃಂದದಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ 5 ಹುದ್ದೆ ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ದರ್ಜೆಯಲ್ಲಿ 75 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 5 ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗೆ ತೋಟಗಾರಿಕಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು, ಬಿಎಸ್ಸಿಯಲ್ಲೂ ತೋಟಗಾರಿಕಾ ವಿಷಯ ಓದಿರಬೇಕು, ಹಾಗೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗೆ ತೋಟಗಾರಿಕೆಯಲ್ಲಿ ಪದವಿ ಪಡೆದಿರಬೇಕು. ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ವರ್ಷ. ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 43 ವರ್ಷ. SC/ST ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ CET online.karnataka.gov.in ಅನ್ನು ನೋಡಬಹುದು. ಸರ್ಕಾರಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 15,000 ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 7 ಅವಕಾಶವಿದೆ. ಕಂಪ್ಯೂಟರ್ ಶಿಕ್ಷಕ, ಪ್ರಾಥಮಿಕ ಶಾಲಾ ಶಿಕ್ಷಕ, ಪದವೀಧರ ಪ್ರಾಥಮಿಕ ಶಿಕ್ಷಕ, ಪ್ರೌಢಶಾಲಾ ಶಿಕ್ಷಕ ವೃಂದ, ದೈಹಿಕ ಶಿಕ್ಷಣ ಶಿಕ್ಷಕ ವೃಂದದಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಎಲ್ಲಾ ವೃಂದದ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸುವವರು ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅಂತಹ ವೃಂದದ ಹುದ್ದೆಗಳ ತಾತ್ಕಾಲಿಕ ಆದ್ಯತೆಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಜಿಲ್ಲೆಯ ಆದ್ಯತೆಯನ್ನು ಸಹ ನಮೂದಿಸಬೇಕು. ಕನ್ನಡ, ಆಂಗ್ಲ ಭಾಷೆ, ಕಲಾ ಶಿಕ್ಷಣ, ಜೀವವಿಜ್ಞಾನ, ದೈಹಿಕ ಶಿಕ್ಷಣ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಸಾಮಾನ್ಯ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಒಂದು ವೃಂದದ ಹುದ್ದೆಗೆ 750 ರೂಪಾಯಿ, ಎರಡು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ 1,120

75 ರೂಪಾಯಿ ಪಾವತಿಸಬೇಕು. ಇನ್ನು ಪರಿಶಿಷ್ಟ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಕ್ರಮವಾಗಿ 500 ರೂಪಾಯಿ ಹಾಗೂ 750 ರೂಪಾಯಿ ನಿಗದಿಪಡಿಸಲಾಗಿದೆ. ಎರಡಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹೆಚ್ಚುವರಿಯಾಗಿ ಪ್ರತಿ ವಿಷಯಕ್ಕೆ 375 ಹಾಗೂ 250 ರೂಪಾಯಿ ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 0820224834145 ಅಥವಾ 2248310 ಮತ್ತು ಮೊಬೈಲ್ ಸಂಖ್ಯೆ 9483024723 ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ school education.karnataka.gov.in.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಕ್ಲರ್ಕಲ್ ಕೇಡರ್ನ 9,124 ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಇದರಲ್ಲಿ 1,444 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿವೆ. ಆಗಸ್ಟ್ 31 ಅರ್ಜಿ ಸಲ್ಲಿಸಬಹುದು. ಒಟ್ಟು ಹುದ್ದೆಗಳ ಪೈಕಿ ಕರ್ನಾಟಕಕ್ಕೆ 760 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅದರಲ್ಲಿ ಎಸ್ಸಿ ಅಭ್ಯರ್ಥಿಗಳಿಗೆ 121, ಎಸ್ಟಿ ಅಭ್ಯರ್ಥಿಗಳಿಗೆ 53, ಒಬಿಸಿ ಅಭ್ಯರ್ಥಿಗಳಿಗೆ 205, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 76 ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 305 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಕನ್ನಡದಲ್ಲಿಯೇ ಪೂರ್ವಭಾವಿ ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶವಿದೆ. ನೇಮಕ ಪ್ರಕ್ರಿಯೆಯ ಭಾಗವಾಗಿ ಸ್ಥಳೀಯ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುವುದು. ಸೆಪ್ಟೆಂಬರ್ ಮತ್ತು ನವೆಂಬರ್ನಲ್ಲಿ ಕ್ರಮವಾಗಿ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ನಡೆಯಲಿದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಪಡೆದವರು ಅರ್ಜಿ ಸಲ್ಲಿಸಲು ಅರ್ಹರು. ಅಂತಿಮ ವರ್ಷದ ಪದವಿ ಓದುತ್ತಿರುವ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಬಹುದು. ಆದರೆ ಅಂತಹ ಅಭ್ಯರ್ಥಿಗಳು ಈ ವರ್ಷದ ಡಿಸೆಂಬರ್ ಒಳಗೆ ಪದವಿ ಪೂರ್ಣಗೊಳಿಸಿರುವ ಬಗ್ಗೆ ಪ್ರಮಾಣ ಪತ್ರವನ್ನ ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ. ಅಭ್ಯರ್ಥಿಯ ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ ವಯೋಮಿತಿ 28 ವರ್ಷ. ಸಾಮಾನ್ಯ, ಒಬಿಸಿ ಮತ್ತು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳು ಮಾತ್ರ 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಎಸ್ಸಿ ಎಸ್ಟಿ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಎಸ್ಸಿ ಎಸ್ಟಿ ಒಬಿಸಿ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಬ್ಯಾಂಕ್ ವತಿಯಿಂದ ಪರೀಕ್ಷಾಪೂರ್ವ ತರಬೇತಿ ನೀಡಲಾಗುವುದು. ಆನ್ಲೈನ್ ಮೂಲಕವೇ ತರಬೇತಿ ಕಾರ್ಯಕ್ರಮ ನಡೆಯಲಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆ ದಿನ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸಹಾಯವಾಣಿ ಸಂಖ್ಯೆ 0222-228-20-427. ವೆಬ್ಸೈಟ್ ವಿಳಾಸ www.sbi.co.in/careers. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೂ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೂ ಸೇರಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆ ಬರೆಯಲು ಅರ್ಹರು. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ಪದವಿ ತೆರಿಗಡೆಯಾದ ದಾಖಲಾತಿಯನ್ನು ಒದಗಿಸಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0803057495 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ kpsc.kar.nic.in.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರುವ 233 ಗ್ರೂಪ್ ಸಿ ವೃಂದದ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು

0: ಅಧಿಸೂಚನೆ ಪ್ರಕಟಿಸಿದೆ. ಅಭ್ಯರ್ಥಿಗಳು ಆಗಸ್ಟ್ 30ರೊಳಗೆ ಅರ್ಜಿ ಸಲ್ಲಿಸಬಹುದು. ಫಾರ್ಮಸಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಫಾರ್ಮಸಿಯಲ್ಲಿ ಡಿಪ್ಲೊಮಾ ಪಡೆದಿದ್ದು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ನರ್ಸಿಂಗ್ ಡಿಪ್ಲೊಮಾದ ಜೊತೆಗೆ ನರ್ಸಿಂಗ್ ಕೌನ್ಸಿಲ್ನ ಸದಸ್ಯತ್ವ ಪಡೆದಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ವಯೋಮಿತಿ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ನೀಡಲಾಗಿದ್ದು, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ವರ್ಷ ಮೀರಿರಬಾರದು. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 30 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0800-23-4640-460. ಹೆಚ್ಚಿನ ಮಾಹಿತಿಗಾಗಿ CET online.karnataka.gov.in ಅನ್ನು ನೋಡಬಹುದು. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎಲ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
1: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:31:20.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್. ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800-420-2233.

0: ಮಾಡಿದನು.
1: ನಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ವರ್ಷದ ಹುಟ್ಟುಹಬ್ಬ.
2: ಓಮಿಂದು ಶುಭಾಶಯ, ಪ್ರತಿ ಕ್ಷಣ ಕೋಟಿ ಕೋಟಿ ಶುಭಾಶಯ.
1: ಬಹುಜನ ಹಿತಾಯ, ಬಹುಜನ ಸುಖಾಯ ಈ ಧ್ಯೇಯದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಿಮ್ಮ ಬಳಿಗೆ ಹೊತ್ತು ತರುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳು ಆಕಾಶವಾಣಿ ಮಡಿಕೇರಿ ಕೇಂದ್ರ.

ಇನ್ನು ಮುಂದೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಅಪರಾಧಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿ ಸುಶೀಲ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಸತ್ಯಂ, ಸಾಹಿತ್ಯ ಚಿವುದಯ ಶಂಕರ್.

ಇನ್ನು ಮುಂದೆ ಕೇಳಿ ಬಬ್ರುವಾಹನ ಚಿತ್ರಕ್ಕಾಗಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಟಿ ಜಿ ಲಿಂಗಪ್ಪ, ಸಾಹಿತ್ಯ ಚಿವದೇ ಶಂಕರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ನೆನಪಿನದ ಕಾರ್ಯಕ್ರಮವನ್ನ ಮಡಿಕೇರಿ ಕೇಂದ್ರದಿಂದ ಆಲಿಸುತ್ತಿರುವಿರಿ. ಇನ್ನು ಮುಂದೆ ಕೇಳಿ ಕಾರ್ಯಕ್ರಮದಲ್ಲಿ ಬಡವರ ಬಂಧು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಎಂ ರಂಗರಾವ್, ಸಾಹಿತ್ಯ ಚಿ ಉದಯಶಂಕರ್.

0: ಶುಭಾಶಯ.
1: ಆತ್ಮೀಯ ಶ್ರೋತೃಗಳೇ, ನಿಮ್ಮ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ಹುಟ್ಟುಹಬ್ಬ.
0: ಪ್ರತಿ ಕ್ಷಣ ಕೋಟಿ ಕೋಟಿ ಶುಭಾಶಯ.
1: ಬನ್ನಿ ಶುಭ ಕೋರೋಣ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1800 420 2233.

ಸಂಗೀತ ಮಾಧುರ್ಯ. ಭಕ್ತಿ ಭಾವ ಜನಪದ ಗೀತೆಗಳ ಸಂಗಮ.

0: ರಂಗಗೀತೆ, ತತ್ವಪದ ಕೂಡ,
1: ದೇಶಭಕ್ತಿ ಗೀತೆ ಕೂಡ,
2: ಗೀತ ಮಾಧುರ್ಯ.
1: ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು
0: 0827222588 ಮತ್ತೊಂದು ದೂರವಾಣಿ ಸಂಖ್ಯೆ 0827222289.
2: ಗೀತ ಮಾಧುರ್ಯ
1: ಇದೇ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ
0: ಗೀತ ಮಾಧುರ್ಯ
1: ವೈವಿಧ್ಯಮಯ ಹಾಡುಗಳ ಪೂರಣ. ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಹಾಗಾದ್ರೆ ಭಾಗವಹಿಸ್ತೀರಾ ಅಲ್ವಾ ಕಾರ್ಯಕ್ರಮದಲ್ಲಿ?
0: ಗೀತ ಮಾಧುರ್ಯ
3: ನೆನಪಿನಾದ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬೇಸುಗೆ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ವಿಜಯ ಭಾಸ್ಕರ್, ಸಾಹಿತ್ಯ ಗೀತಪ್ರಿಯಾ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕಾಕನಕೋಟೆ ಚಿತ್ರಕ್ಕಾಗಿ ಸುಲೋಚನಾ ಅವರು ಹಾಡಿರುವ ಗೀತೆ. ಗೀತೆಗೆ ಸಂಗೀತ ಸಿ ಅಶ್ವಥ್, ಸಾಹಿತ್ಯ ರಚನೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್.

0: ಇದುವರೆಗೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಿದಿರಿ. FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:45.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: The number you've dialed is currently busy. Kindly
5: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
5: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
5: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-9001282.
7: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ July 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
8: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th July ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
7: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000. Save the number, save lives.
9: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
10: ಆಕಾಶವಾಣಿ ಮಡಿಕೇರಿ.

ಪ್ರೀತಿಯ ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ.

ಪ್ರಿಯ ಕೇಳುಗರೇ, ಅಣ್ಣ ತಂಗಿಯರನ್ನು ಬೆಸೆಯುವ ಸೋದರ ಬಾಂಧವ್ಯದ ರಕ್ಷಾಬಂಧನ ಹಬ್ಬ ಬಂದಿದೆ. ಈ ಹಬ್ಬವನ್ನು ಶ್ರಾವಣ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗ್ತದೆ. ಈ ಹಬ್ಬವು ಸಹೋದರ ಸಹೋದರಿಯರ ಪ್ರೀತಿ, ನಂಬಿಕೆ ಹಾಗೂ ರಕ್ಷಣೆಯ ಸಂಕೇತವಾಗಿ ಆಚರಿಸುವ ಪವಿತ್ರ ಹಬ್ಬವಾಗಿದೆ. ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿ ಕಟ್ಟಿ ಅವರ ಶ್ರೇಯಸ್ಸನ್ನು ಬಯಸಿದರೆ, ಸಹೋದರರು ಅದಕ್ಕೆ ಪ್ರತಿಯಾಗಿ ಅವರಿಗೆ ಏನಾದರೂ ಉಡುಗೊರೆ ಅಥವಾ ಸಿಹಿಯನ್ನು ನೀಡುವುದರೊಂದಿಗೆ ರಾಖಿ ಕಟ್ಟಿದ ತಮ್ಮ ಸಹೋದರಿಯರಿಗೆ ರಕ್ಷಣೆಯ ಭರವಸೆಯನ್ನು ನೀಡ್ತಾರೆ. ಹಾಗಾದರೆ ರಾಖಿ ಹಬ್ಬವೆಂದೇ ಕರೆಯಲ್ಪಡುವ ಈ ರಕ್ಷಾಬಂಧನದ ಪೌರಾಣಿಕ ಹಾಗೆ ಐತಿಹಾಸಿಕ ಹಿನ್ನೆಲೆ ಏನು? ಪೌರಾಣಿಕ ಹಿನ್ನೆಲೆಯನ್ನು ಅವಲೋಕಿಸೋದಾದರೆ ಇಂದ್ರ ಮತ್ತು ಶಚಿದೇವಿಯರ ಒಂದು ದೃಷ್ಟಾಂತವನ್ನು ತೆಗೆದುಕೊಳ್ಳಬಹುದು. ಇಂದ್ರ ಅಥವಾ ದೇವೇಂದ್ರನು ರಾಕ್ಷಸರ ವಿರುದ್ಧ ಯುದ್ಧಕ್ಕೆ ಹೊರಡುವಾಗ ಆತನ ಪತ್ನಿ ಇಂದ್ರಾಣಿ ಅಥವಾ ಶಚಿದೇವಿಯು ರಕ್ಷಾಸೂತ್ರವನ್ನು ಆತನ ಕೈಗೆ ಕಟ್ಟಿ ಜಯ ಸಿಗಲೆಂದು ಹಾರೈಸಿದ್ದಳು ಎಂಬ ಪ್ರತೀತಿ. ಮತ್ತೊಂದು ಉದಾಹರಣೆಯನ್ನು ಹೇಳಬೇಕೆಂದರೆ, ಮಹಾಭಾರತದ ಒಂದು ಪ್ರಸಂಗದಲ್ಲಿ ಶ್ರೀಕೃಷ್ಣನ ಕೈಗೆ ಗಾಯವಾದಾಗ ದ್ರೌಪದಿ ತನ್ನ ಸೀರೆಯಂಚನ್ನು ಹರಿದು ಆತನ ಬೆರಳಿಗೆ ಕಟ್ಟುತ್ತಾಳೆ. ಅದಕ್ಕೆ ಪ್ರತಿಯಾಗಿ ಕೃಷ್ಣನು ದ್ರೌಪದಿಯ ರಕ್ಷಣೆಯ ಅಭಯ ನೀಡುತ್ತಾನೆ. ಭಗವಾನ್ ವಿಷ್ಣುವು ಬಲಿಚಕ್ರವರ್ತಿಯ ರಾಜಧಾನಿಯಲ್ಲೇ ಇರಲು ನಿರ್ಧರಿಸಿದಾಗ ಲಕ್ಷ್ಮೀದೇವಿಯು ಬಲಿಚಕ್ರವರ್ತಿಗೆ ರಾಖಿ ಕಟ್ಟುವ ಮೂಲಕ ವಿಷ್ಣುವಿನ ಮನವೊಲಿಸಿ ವೈಕುಂಠಕ್ಕೆ ಕರೆದೊಯ್ದಳೆಂಬ ಕಥೆಯೂ ಇದೆ. ಇನ್ನು ಐತಿಹಾಸಿಕ ದೃಷ್ಟಾಂತವನ್ನು ತೆಗೆದುಕೊಂಡರೆ, ಮೇವಾರದ ರಾಣಾ ಕರ್ಣಾವತಿಯು ಮೊಘಲ್ ಚಕ್ರವರ್ತಿಯಾಗಿದ್ದ ಹುಮಾಯೂನ್ಗೆ ರಾಖಿ ಕಳುಹಿಸಿ ಅವನಿಂದ ಸಹಾಯ ಮತ್ತು ರಕ್ಷಣೆ ಕೋರಿದ್ದಳು ಎಂಬುದಾಗಿ ಇತಿಹಾಸ ಹೇಳುತ್ತದೆ. ಏನೇ ಆದರೂ ಭಾರತದಾದ್ಯಂತ ಆಚರಿಸಲ್ಪಡುವ ರಕ್ಷಾಬಂಧನ ನಮ್ಮ ಪ್ರಮುಖ ಹಬ್ಬಗಳಲ್ಲಿ ಒಂದು. ಆತ್ಮೀಯ ಶ್ರೋತೃಗಳೇ, ಈಗ ರಕ್ಷಾಬಂಧನದ ಪ್ರಯುಕ್ತ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರಿಂದ ಸೋದಾಹರಣ ಭಾಷಣ, ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ.

ಹಿಡಿದು ನಿಂತರೆ ಎಷ್ಟೇ ದೂರಕ್ಕೂ ಎಷ್ಟೇ ಎತ್ತರಕ್ಕೂ ಹಾರಬಲ್ಲೆ ಅನ್ನೋ ಆತ್ಮಸ್ಥೈರ್ಯ ತುಂಬುವ, ಬಿದ್ದಾಗ ಓಡಿ ಬಂದು ನನ್ನ ಎಬ್ಬಿಸೋಕೆ ಅಣ್ಣ ಇದ್ದೇ ಇರುತ್ತಾನೆ ಅನ್ನೋ ಭರವಸೆಯ ಕೈಚಾಚುವ ಈ ಬಾಂಧವ್ಯ ಎಷ್ಟು ಚೆಂದ ಅಲ್ವಾ? ಅಣ್ಣ ತಂಗಿ ಸಂಬಂಧವೆಂದರೆ ಕೇವಲ ಒಡಹುಟ್ಟಿನ ಬಾಂಧವ್ಯ ಮಾತ್ರವಲ್ಲ, ಅವರಿಬ್ಬರು ಬಾಲ್ಯದ ಸಹಜ ಸುಂದರ ಗೆಳೆಯರು, ತರಹೇವಾರಿ ಆಟಗಳ ಅನ್ವೇಷಕರು, ತಪ್ಪುಗಳ ಪರಸ್ಪರ ಪಾಲುದಾರರು, ತಪ್ಪು ಮಾಡಿ ಸಿಕ್ಕಿಹಾಕಿಕೊಳ್ಳುವಾಗ ಬೆಂಬಲಕ್ಕೆ ಸಾಕ್ಷಿಯಾಗುವವರು, ಖುಷಿಯ ಹಂಚಿಕೆದಾರರು, ಪುಟ್ಟ ಪುಟ್ಟ ಜಗಳಗಳ ಭಾರೀ ಜಟ್ಟಿ ಪೈಲ್ವಾನುಗಳು. ಅವರೊಳಗೆ ಪರಸ್ಪರ ಬಹುತೇಕ ಸಮಾನ ಕನಸುಗಳಿರುತ್ತವೆ, ಗೆಳೆಯರಂತೆ ಕ್ಷಮಿಸಿ ಒಂದಾಗುವ ಗುಣವಿರುತ್ತದೆ. ನಮ್ಮ ಜನಪದರು ಅಣ್ಣ ತಂಗಿಯರ ಆತ್ಮೀಯತೆಯನ್ನು ಅನೇಕ ಹಾಡುಗಳ ಮೂಲಕ ಕಟ್ಟಿಕೊಟ್ಟಿದ್ದಾರೆ.

ಪ್ರಾಥಮಿಕ ಶಾಲೆಯಲ್ಲಿ ನೀವು ಓದುವಾಗಲೋ, ನಿಮ್ಮ ಸಹೋದರ ಸಹೋದರಿಯರು ಓದುವಾಗಲೋ ಈ ಹಾಡನ್ನು ಕೇಳಿರಬಹುದು. ದೂರದ ಊರಿನಲ್ಲಿರುವ ಅಣ್ಣ ಊರಿಗೆ ಬರುವಾಗ ತನಗೆ ಏನೆಲ್ಲ ಉಡುಗೊರೆಗಳನ್ನು ತರಬೇಕೆಂಬುದನ್ನು ಪತ್ರದ ಮೂಲಕ ಪಟ್ಟಿ ಮಾಡುವಾಗ ತಂಗಿಯೊಳಗೆ ಅಣ್ಣನ ಬಗೆಗಿನ ಪ್ರೀತಿ ಮತ್ತು ನಂಬಿಕೆ ಈ ಹಾಡಿನಲ್ಲಿ ಪ್ರಕಟಗೊಳ್ಳುತ್ತಿದೆ ಅಲ್ಲವೇ? ಕೆಲವು ಸಂಬಂಧಗಳು ಬದುಕಿನ ಪಯಣದಲ್ಲಿ ಜೊತೆಗೂಡಿಕೊಂಡು ಗಟ್ಟಿಯಾದರೆ, ಇನ್ನು ಕೆಲವು ಸಂಬಂಧಗಳು ಹುಟ್ಟಿನಿಂದಲೇ ನಮ್ಮೊಡನೆ ಬೆಸೆದುಕೊಂಡಿರುತ್ತವೆ. ಅಂತಹ ಸಂಬಂಧಗಳಲ್ಲಿ ಅಣ್ಣ ತಂಗಿಯರ ಬಾಂಧವ್ಯವೂ ಒಂದು. ಅಣ್ಣನು ಮಾಡಿದ ಗಾಳಿಪಟ, ಬಣ್ಣದ ಹಾಳೆಯ ಗಾಳಿಪಟ, ಬಿದಿರಿನ ಕಡ್ಡಿಯ ಗಾಳಿಪಟ, ಬೆದರದ ಬೆಚ್ಚದ ಗಾಳಿಪಟ, ದಾರವ ಜಗ್ಗಿ ದೂರದಿ ಬಗ್ಗಿ ತಾರೆಯ ನಗಿಸುವ ನನ್ನ ಪಟ, ನೀಲಿಯ ಬಾನಲಿ ತೇಲುವ ಸುಂದರ ಬಾಲಂಗೋಚಿಯ ನನ್ನ ಪಟ. ಅಣ್ಣನೊಬ್ಬ ಸೂತ್ರ

ಎಂದೆನ್ನುತ್ತಾ ನಾಲ್ಕು ಜನರ ಮುಂದೆ ತನ್ನ ಬೆಂಬಲಕ್ಕೆ ಪ್ರೋತ್ಸಾಹಕ್ಕೆ ಸದಾ ನಿಂತು ತನಗೆ ಗೌರವ ತಂದುಕೊಡಲು ಅಣ್ಣ ತಮ್ಮಂದಿರು ಬದುಕಿನಲ್ಲಿ ಇರಬೇಕೆಂದು ಹೆಣ್ಣು ತಂಗಿಯಾಗಿ ಅಕ್ಕನಾಗಿ ಬಯಸುತ್ತಾಳೆ. ಬೇಸರದ ಬೆಂಗಾಡಿನಲ್ಲಿ ಒಂಟಿತನವನ್ನು ಅನುಭವಿಸುವಾಗ ಅವಳಿಗೆ ಅಣ್ಣನದೇ ನೆನಪಾಗುತ್ತದೆ.

ಎಂದು ಚಂದ್ರಮ್ಮನ ತಂಪು ಸೋಕಿದಂತೆ ಅಣ್ಣನ ನೆನಪಾಗುತ್ತಲೇ ನಿರಾಳವಾಗುತ್ತಾಳೆ. ತಾಯಿ ಇಲ್ಲದ ತಬ್ಬಲಿಗೆ ತವರು ಮನೆಯನ್ನು ಜೀವಂತವಾಗಿಡುವ ಒಂದೇ ಕೊಂಡಿ ಎಂದರೆ ಅಣ್ಣ ತಮ್ಮಂದಿರು ಮಾತ್ರ. ಮದುವೆ ಮಾಡಿ ಕಳುಹಿದ ನಂತರ ತನ್ನನ್ನು ಮರೆಯದೆ ತವರಿನ ಪ್ರೀತಿಯನ್ನು ಯಾವತ್ತೂ ತನಗಾಗಿ ಧಾರೆ ಎರೆಯುತ್ತಿರಬೇಕೆಂದು ಬಯಸುತ್ತಾ

ಎಂದು ಕಣ್ಣೀರಾಗುತ್ತಾ ಬೇಡಿಕೊಳ್ಳುತ್ತಾಳೆ ತಂಗಿ. ಕುಟುಂಬದ ಸಭೆ ಸಮಾರಂಭಗಳಲ್ಲಿ ಸಹೋದರ ಸಹೋದರಿಯರ ಸಹಭಾಗಿತ್ವ ಇಲ್ಲದಿದ್ದರೆ ಅದು ಕಳೆಯೇರುವುದೇ ಇಲ್ಲ. ಮದುವೆಯಾಗಿ ಗಂಡನ ಮನೆ ಸೇರಿದ ತನ್ನ ತಂಗಿಯನ್ನು

ಹೇಳುತ್ತಾನೆ, ನೀನು ಬರದಿದ್ದರೆ ಮದುವೆ ಸಮಾರಂಭ ಪರಿಪೂರ್ಣವಾಗುವುದಿಲ್ಲ ಎಂದು ಅವಳ ಇರುವಿಕೆಯ ಪ್ರಾಧಾನ್ಯತೆಯನ್ನು ವಿವರಿಸುತ್ತಾನೆ. ಹಬ್ಬ ಹರಿದಿನಗಳಿಗೆ ತಂಗಿಯನ್ನು ತವರು ಮನೆಗೆ ಕರೆಯುವುದು ಅಣ್ಣನದೇ ಜವಾಬ್ದಾರಿ. ಪ್ರತಿ ವರ್ಷವೂ ಅಣ್ಣನ ದಾರಿ ಕಾಯುವುದು ತಂಗಿಗೊಂದು ಭಾವನಾತ್ಮಕ ಪುಳಕ. ಅಣ್ಣ ಬರುವಾಗ ಅವನಿಗೆ ಬೆಲ್ಲ ನೀರು ಕೊಟ್ಟು ಉಪಚರಿಸುವುದು, ತರುವಾಯ ತವರು ಮನೆಯಿಂದ ತನಗಾಗಿ ಬಂದ ತಿಂಡಿ ತಿನಿಸುಗಳನ್ನು ಸವಿಯುತ್ತಾ ತವರೂರಿನ ಕ್ಷೇಮ ವಿಚಾರಣೆ ನಡೆಯುತ್ತದೆ. ತವರಿನ ನೆನಪನ್ನು ಬೆಚ್ಚಗಾಗಿಸಿಕೊಳ್ಳಲು ಅಣ್ಣನೇ ಬೇಕು, ಅಣ್ಣನೇ ಬರಬೇಕು. ಗೌರಿ ಹಬ್ಬವೆಂಬುದು ತವರಿನ ಉಡುಗೊರೆಗಾಗಿ ಕಾಯುವ ಹಬ್ಬ. ಇಂಥ ಆಸೆಯಲ್ಲಿರುವ ತಂಗಿಗೆ ಹಬ್ಬಕ್ಕೆ ಕರೆಯಲು ಅಣ್ಣ ಬರುವುದು ಸ್ವಲ್ಪ ತಡವಾದರೂ ತಳಮಳ ಶುರುವಾಗುತ್ತದೆ. ಬರುತ್ತಾನೋ ಇಲ್ಲವೋ, ಬಾರದಿದ್ದರೆ ತಾನು ಹೇಗೆ ತವರಿಗೆ ಹೋಗಲಿ ಎಂದು ಸಂಕಟಗೊಳ್ಳುತ್ತಾಳೆ. ಗೌರಿ ಹಬ್ಬಕ ಬರುವ ಅಣ್ಣನು ಬರಲಿಲ್ಲ ಯಾಕ, ತಂಗಿಗೆ ಬಾಗಿನ ಕೊಡುವುದಕ, ತಬ್ಬಲಿ ತಂಗಿಗೆ ತಾಯಿ ತವರಿನ ನೆನಪನು ತರುವುದಕ, ಈ ತಂಗಿನ ಹರಸುದಕ, ಈ ತಂಗಿನ ಹರಸುದಕ ಎಂದು ಗೌರಿ ಹಬ್ಬದಂದು ತಂಗಿಯಾದವಳು ಪರಿತಪಿಸಿದರೆ, ಅದೇ ರೀತಿ ಅಣ್ಣ ತಂಗಿಯರು ಪರಸ್ಪರ ಪ್ರೀತಿ ರಕ್ಷಣೆಯ ಬಂಧನದಲ್ಲಿ ಭಾಗಿಯಾಗುವ ಹಬ್ಬವೊಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ಪ್ರತೀತಿಯಲ್ಲಿದೆ. ಅದೇ ಪಂಚಮಿ ಹಬ್ಬ. ಈ ಹಬ್ಬಕ್ಕೂ ಅಣ್ಣ ತಂಗಿಯನ್ನು ಕರೆಯಬೇಕು, ಅವಳಿಗೆ ಉಡುಗೊರೆ ನೀಡಬೇಕು. ರಾಖಿ ಕಟ್ಟಿ ಆಶೀರ್ವಾದ ಪಡೆದ ತಂಗಿಯ ರಕ್ಷಣೆಯ ಹೊಣೆಗಾರಿಕೆಯನ್ನು ಹೊತ್ತುಕೊಳ್ಳಬೇಕು. ಹಬ್ಬಕ್ಕೆ ಅಣ್ಣ ಬರುವುದು ತಡವಾದಾಗ ಪಂಚಮಿ

ಹಂಗ ಇರಲವ್ವ ತವ್ರ ಮನಿ ಮರೆತ ಅಣ್ಣ ಬರಲಿಲ್ಲ ಯಾಕ ಕರಿಯಾಕ ಎಂದು ಕಳವಳಗೊಳ್ಳುತ್ತಾಳೆ. ಆಷಾಢ ತಿಂಗಳೆಂದರೆ ತಂಗಿಗೆ ಬಲು ಹಿಗ್ಗು. ಮದುವೆಯಾದ ಹೊಸತರ ವರ್ಷಗಳಲ್ಲಿ ತಿಂಗಳಾನುಗಟ್ಟಲೆ ತವರು ಮನೆಯಲ್ಲಿ ನೆಲೆಸುವ ಸೌಭಾಗ್ಯ ತರುವ ತಿಂಗಳು ಇದಾಗಿದೆ. ತವರಿಂದ ದೂರ ಉಳಿದು ಅನುಭವಿಸಿದ ಸಂಕಟಗಳನ್ನು ಈ ಒಂದು ತಿಂಗಳಲ್ಲಿ ಮರೆತು ಖುಷಿಯಾಗಿರುವ ಹಂಬಲದಲ್ಲಿರುತ್ತಾಳೆ ತಂಗಿ. ಇಲ್ಲೂ ಅಣ್ಣ ಬರುವುದು ತಡವಾಗಿದೆ.

ಎಂದು ಮರುಗುತ್ತಾಳೆ. ತವರೂರ ಹಾದಿಯೆಡೆಗೆ ನಿರೀಕ್ಷೆಯ ದೃಷ್ಟಿ ನೀಡುತ್ತಾಳೆ. ಜಗಳವಾಡಿ ದೂರ ಮಾಡಿಕೊಂಡ ಅಣ್ಣನಿಗಾಗಿ ಪರಿತಪಿಸುವ ತಂಗಿ ಹೀಗೊಂದು ಕವಿತೆಯಂತೆ ಪತ್ರ ಬರೆಯುತ್ತಾಳೆ. ದೂರಿದೆನೆಂದು ದೂರ ಮಾಡದಿರು, ದಣಿದು ಬಂದಿರುವೆ ನಿನ್ನೆಡೆಗೆ. ದೂರಿದೆನೆಂದು ದೂರ ಮಾಡದಿರು, ದಣಿದು ಬಂದಿರುವೆ ನಿನ್ನೆಡೆಗೆ. ತವರ ಮನೆಯ ಹಸಿಯನ್ನಿಷ್ಟು ಹನಿಸಿಬಿಡು, ತವರ ಮನೆಯ ಹಸಿಯನ್ನಿಷ್ಟು ಹನಿಸಿಬಿಡು ನನ್ನೊಳಗೆ. ಕೈ ಹಿಡಿದು ನಡೆಸಿದ ನೆನಪು ನೂರಿದೆ, ಕಾಲ ಸರಿದರೂ ನೆನಪು ಮಾಸದಾಗಿದೆ. ಕೈ ಹಿಡಿದು ನಡೆಸಿದ ನೆನಪು ನೂರಿದೆ, ಕಾಲ ಸರಿದರೂ ನೆನಪು ಮಾಸದಾಗಿದೆ. ತುತ್ತು ಉಂಡ ಸಾಕ್ಷಿಗೆಂದು ಎದೆಯು ಮಿಡಿದಿದೆ, ಬಿತ್ತಿ ಬೆಳೆದ ಭಾವಗಳು ಬದುಕ ಕಾಡಿದೆ. ತುತ್ತು ಉಂಡ ಸಾಕ್ಷಿಗೆಂದು ಎದೆಯು ಮಿಡಿದಿದೆ, ಬಿತ್ತಿ ಬೆಳೆದ ಭಾವಗಳು ಬದುಕ ಕಾಡಿದೆ. ಉಳಿದೆವಿಬ್ಬರೇ ತವರ ಹೆಸರಿಗೆ, ಉಳಿದೆವಿಬ್ಬರೇ ತವರ ಹೆಸರಿಗೆ. ತೆರೆದುಕೊಳ್ಳಲಿ ಬದುಕು ಹೊಸ ಕನಸಿಗೆ, ಉಳಿದೆವಿಬ್ಬರೇ ತವರ ಕನಸಿಗೆ. ತೆರೆದುಕೊಳ್ಳಲಿ

0: ಈ ಬದುಕು ಹೊಸ ಕನಸಿಗೆ ಮನ್ನಿಸೊಮ್ಮೆ ನಿನ್ನ ತಂಗಿಯ ಬರೆದು ಬಿಡು ಬಾಂಧವ್ಯ ಗೀತೆಯ, ಮನ್ನಿಸೊಮ್ಮೆ ನಿನ್ನ ತಂಗಿಯ ಬರೆದು ಬಿಡು ಬಾಂಧವ್ಯ ಗೀತೆಯ. ಹರೆಯದ ತುಂಟಾಟವನ್ನು ವಿವರಿಸುವಾಗ ಕವಿ ಅಣ್ಣನ ಕೀಟಲೆ ತಮ್ಮನ ಕಾಟಕ್ಕೆ ಬಳ್ಳಿಯ ಬೆಡಗಿತ್ತೇ ಎಂದು ಹಾಡುತ್ತಾರೆ. ಅಣ್ಣನ ಹರೆಯದ ಪ್ರಣಯ ಪ್ರಸಂಗಗಳಿಗೆ ತಂಗಿಯೇ ಮೊದಲ ಸಾಕ್ಷಿ, ಹಾಗೆಯೇ ತಂಗಿಯ ಪ್ರಣಯ ಪ್ರಸಂಗಗಳಿಗೆ ಅಣ್ಣನದೇ ಹೊಣೆಗಾರಿಕೆ. ಪುರಾಣದ ಕೃಷ್ಣ ಸುಭದ್ರೆಯರ ಬಾಂಧವ್ಯವನ್ನೇ ತೆಗೆದುಕೊಳ್ಳಿ, ಅರ್ಜುನನಿಗೆ ಸನ್ಯಾಸಿಯ ವೇಷ ತೊಡಿಸಿ ಅರ್ಜುನ ಸುಭದ್ರೆಯರ ಪ್ರೇಮ ಫಲಿಸುವಂತೆ ಮಾಡುವಲ್ಲಿ ಕೃಷ್ಣನ ಹೊಣೆಗಾರಿಕೆಯೇನು ಕಡಿಮೆಯದಾಗಿತ್ತೆ? ದ್ರೌಪದಿಯ ಸ್ವಯಂವರದಿಂದ ಹಿಡಿದು ಅವಳ ಮದುವೆಯ ನಂತರವೂ ಪಾಂಡವರ ಆಪ್ತ ಮಿತ್ರನಾಗಿದ್ದುಕೊಂಡು ತಂಗಿಗೆ ಬೆಂಬಲವಾಗಿ ನಿಂತ ಅಣ್ಣ ದೃಷ್ಟದ್ಯುಮ್ನನನ್ನು ಮರೆಯಲು ಸಾಧ್ಯವೇ? ಕಾರ್ತಿಕ ಶುದ್ಧ ದ್ವಿತೀಯ ದಿನದಂದು ಯಮರಾಜನು ತನ್ನದೇ ದಾರಿ ಕಾಯುತ್ತಿದ್ದ ತಂಗಿ ಯಮುನಾಳ ಮನೆಗೆ ಭೇಟಿ ನೀಡಿದಾಗ ಪ್ರೀತ್ಯಾಧಾರಗಳಿಂದ ಅಣ್ಣನಿಗೆ ವಿವಿಧ ಬಗೆಯ ಭಕ್ಷ್ಯ ಭೋಜನಗಳಿಂದ ಸತ್ಕರಿಸಿದಾಗ ಸಂತುಷ್ಟನಾದ ಅಣ್ಣ ಈ ದಿನದಂದು ತಂಗಿಯ ತುತ್ತು ತಿನ್ನುವ ಯಾವ ಅಣ್ಣನಿಗೂ ಅಕಾಲಿಕ ಮರಣ ಕಾಡದಿರಲಿ ಎಂಬ ವರವಿತ್ತನೆಂದು ಪುರಾಣ ಹೇಳುತ್ತದೆ. ಇದನ್ನೇ ಉತ್ತರದ ಭಾಗದಲ್ಲಿ ಭಗಿನಿ ಹಸ್ತ ಭೋಜನ ಹಬ್ಬವಾಗಿ ಆಚರಿಸಲಾಗುತ್ತದೆ. ಪ್ರಸ್ತುತ ಸಂದರ್ಭದಲ್ಲಿ ಬಾಂಧವ್ಯಗಳು ಕಣ್ಮರೆಯಾಗುತ್ತಿವೆ. ಎಲ್ಲರಿಗೂ ಅವರದೇ ಬದುಕಿನ ಜಂಜಾಟಗಳಿವೆ. ಅಂತರ್ಜಾಲಗಳು ಅಂತರವನ್ನು ಕಡಿಮೆ ಮಾಡಿರುವ ಈ ಕಾಲಘಟ್ಟದಲ್ಲೂ ಅಂತರಂಗದಲ್ಲಿ ನಾವು ದೂರವೇ ಉಳಿದಿದ್ದೇವೆ. ಒಂದು ಪುಟ್ಟ ಮೆಸೇಜ್ನಲ್ಲಿ ಎಲ್ಲವೂ ಮುಗಿದು ಹೋಗುತ್ತವೆ. ನಮಗಾಗಿ ಸಮಯ ಮೀಸಲಿರಿಸಿಕೊಂಡು ಪರಸ್ಪರ ಭೇಟಿ ಮಾತು ಒಗ್ಗೂಡುವಿಕೆಯಿಂದ ಸಂಬಂಧಗಳನ್ನು ಗಟ್ಟಿಗೊಳಿಸಿಕೊಂಡು ಎಲ್ಲ ಕಾಲಕ್ಕೂ ಕಾಪಿಟ್ಟುಕೊಳ್ಳಬೇಕಾದ ಹೊಣೆಗಾರಿಕೆ ಎಲ್ಲರಿಗೂ ಇದೆ. ಅಣ್ಣನ ಪ್ರೀತಿಯಲ್ಲಿ ಜವಾಬ್ದಾರಿ ಕಾಳಜಿ ಬೆಂಬಲ ಮತ್ತು ಗದರಿಕೆಯ ರೂಪವಿದ್ದರೆ ತಂಗಿಯ ಪ್ರೀತಿಯಲ್ಲಿ ಆಪ್ತತೆ ಮತ್ತು ತುಂಟುತನವಿದೆ. ಇಂಥ ಬಾಂಧವ್ಯಗಳು ಸೋಲದಂತೆ ಭಾವಗಳ ನೂಲಿನಲ್ಲಿ ಬದುಕಿನ ಕೊನೆಯವರೆಗೂ ಹೆಣೆದುಕೊಳ್ಳುತ್ತಾ ಬದುಕುತ್ತಿರಲಿ.
1: ಕೇಳುಗರೆ, ರಕ್ಷಾಬಂಧನದ ಪ್ರಯುಕ್ತ ಇದುವರೆಗೆ ಶಿಕ್ಷಕಿ ಕೊಡಗಿನ ಮಡಿಕೇರಿ ಮೂರ್ನಾಡಿನ ರಮ್ಯಾ ಕೆಜಿ ಅವರಿಂದ ಬೆಚ್ಚಗಿನ ರಕ್ಷೆಯ ರಕ್ಷಾಬಂಧನ ಸೋದಾಹರಣ ಭಾಷಣ ಕೇಳಿದಿರಿ.

ಇನ್ನು ಮುಂದೆ ಸಹೋದರ ಸಹೋದರಿಯರ ಬಾಂಧವ್ಯವನ್ನು ನೆನಪಿಸುವ ಜನಪದ ಗೀತೆಯೊಂದನ್ನು ಕೇಳೋಣ. ಹಾಡಿದ್ದಾರೆ ಬಿ.ಕೆ. ಸುಮಿತ್ರಾ.

ತಮಗೆಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಮಹಿಳಾ ಲೋಕ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಶ್ರೋತೃಗಳೇ. ಅದುವರೆಗೆ ಎಲ್ರಿಗೂ ನಮಸ್ಕಾರ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಇನ್ನು ಮುಂದೆ ಕೆಲವು ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಅಣ್ಣ ತಂಗಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ರವಿ ಮಾಮ ಚಿತ್ರದ ಗೀತೆಯನ್ನು ಕೇಳುತ್ತಿರುವಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ. ಗೀತೆಗೆ ಸಂಗೀತ ಚೈತನ್ಯ, ಸಾಹಿತ್ಯ ಎಸ್ ನಾರಾಯಣ್.
1: ಅಲ್ಕಣ್ ಮಗ, ನಿನ್ ತಂಗಿ ನೀಟೊಂದು ಓದಿಸ್ತಿದೀಯಲ್ಲ, ಅವಳಿಗೆ ಎಂತ ಗಂಟು?

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕಾರ್ಯಕ್ರಮದ ಕೊನೆಯಲ್ಲಿ ತವರಿಗೆ ಬಾತಂಗಿ ಚಿತ್ರಕ್ಕಾಗಿ ಚೇತನ್ ಹಾಗೂ ಚಿತ್ರ ಅವರು ಹಾಡಿರುವ ಗೀತೆ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

0: ಆಕಾಶವಾಣಿಗೆ 90ರ ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30 ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು

0: ಆಕಾಶವಾಣಿ
1: ಮನೋಚಿಂತನ ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ, ಈ ಕುರಿತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ನೇಹಾ ಮಕ್ಕೇತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು.
2: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಮನೋಚಿಂತನ, ಮನಸ್ಸಿನ ಮಂಥನ.
3: ಕೆಲವರಿಗೆ ನಮಸ್ಕಾರ. ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಾಯ್ತನ ಅನ್ನೋದು ಜಗತ್ತಿನ ಅತ್ಯಂತ ಸುಂದರ ಹಾಗೂ ಭಾವನಾತ್ಮಕ ಅನುಭವ. ಇದು ಕೇವಲ ಒಂದು ಜೀವಕ್ಕೆ ಜನ್ಮ ನೀಡೋದಲ್ಲ, ಬದಲಾಗಿ ತಾನೂ ಮರುಹುಟ್ಟು ಪಡೆಯುವ ಅದ್ಭುತ ಪ್ರಯಾಣ. ಈ ಪ್ರಯಾಣದಲ್ಲಿ ಸಾಕಷ್ಟು ಮಾನಸಿಕ ಯಾತನೆ ಇರುತ್ತೆ, ಶರೀರದ ಬದಲಾವಣೆಯಾಗತ್ತೆ, ಜವಾಬ್ದಾರಿಗಳ ಹೊರೆ ಹೆಚ್ಚಾಗತ್ತೆ. ತಾಯಿಯ ಮಾನಸಿಕ ಆರೋಗ್ಯದ ಕಡೆ ಗಮನ ಹರಿಸೋದು ತುಂಬಾನೇ ಮುಖ್ಯವಾಗತ್ತೆ. ಇಲ್ಲದಿದ್ರೆ ಏನಾಗತ್ತೆ? ಬನ್ನಿ ತಿಳ್ಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ನೇಹಾ ಮಕ್ಕೇತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ನಮಸ್ಕಾರ ಡಾಕ್ಟ್ರೇ.
4: ನಮಸ್ಕಾರ.
3: ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ಯಾಕೆ ಅಷ್ಟು ಮುಖ್ಯವಾಗುತ್ತೆ ಡಾಕ್ಟ್ರೇ?
4: ಸೊ ಗರ್ಭಾವಸ್ಥೆಯಲ್ಲಿ ಖಿನ್ನತೆ, ಆತಂಕ, ನಿದ್ರೆ ತೊಂದರೆ ಇವುಗಳೆಲ್ಲ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುತ್ತದೆ. ಸೊ ಇದನ್ನ ಸೂಕ್ತ ಸಮಯದಲ್ಲಿ ಅದಕ್ಕೆ ಔಷಧಿಗಳನ್ನು ನೀಡಿದರೆ ತಾಯಿ ಮತ್ತು ಮಗು ಇಬ್ಬರದ್ದು ಆರೋಗ್ಯವನ್ನು ನಾವು ಉತ್ತಮಗೊಳಿಸಬಹುದು. ಸೊ ಆದುದರಿಂದ ಗರ್ಭಾವಸ್ಥೆಯಲ್ಲಿ ಮಾನಸಿಕ ಆರೋಗ್ಯ ತಪಾಸಣೆ ತುಂಬಾ ಮುಖ್ಯ.
3: ಈ ಗರ್ಭಾವಸ್ಥೆಯಲ್ಲಿ ಖಿನ್ನತೆ ಇದ್ರೆ ಔಷಧಿ ಕೊಡಬಹುದಾ ಡಾಕ್ಟರ್? ಯಾಕೆಂದ್ರೆ ಮಗು ಗರ್ಭದಲ್ಲಿದ್ದಾಗ ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನ ತಗೊಳ್ಬಾರ್ದು ಅಂತ ಹೇಳ್ತಾರೆ. ವೈದ್ಯರು ಔಷಧಿ ಕೊಟ್ಟರು ಕೂಡ ತಗೊಳ್ಳೋದಕ್ಕೆ ಹಿಂಜರಿತಾರೆ ಮಹಿಳೆಯರು. ಸೊ ಇಂತಹ ಸಂದರ್ಭದಲ್ಲಿ ಔಷಧಿಗಳನ್ನ ಸೇವಿಸೋದು ಎಷ್ಟು ಸರಿ ಅಂತ ಅನ್ಸುತ್ತೆ?
4: ಅವರಿಗೆ ಮುಂಚೆನೆ ಯಾವುದೋ ಒಂದು ಮಾನಸಿಕ ಕಾಯಿಲೆ ಇದ್ದಿರಬಹುದು. ಸೊ ಅಂತ ಸನ್ನಿವೇಶದಲ್ಲಿ ನಾವು ಕೂಡ್ಲೇ ನಿಲ್ಸಕ್ಕೆ ಔಷಧಿಗಳನ್ನ ಆಗಲ್ಲ. ಸೊ ಆವಾಗ ನಾವು ಒಂದು ರಿಸ್ಕ್ ಬೆನಿಫಿಟ್ ರೇಷಿಯೋ ಅಂತ ಮಾಡ್ತೀವಿ. ಅಂದ್ರೆ ಈ ಔಷಧಿಯನ್ನು ಅದನ್ನ ಕಂಟಿನ್ಯೂ ಮಾಡಿದ್ರೆ ಎಷ್ಟು ಉಪಯೋಗ ಆಗುತ್ತೆ, ಎಷ್ಟು ಹಾನಿ ಆಗುತ್ತೆ, ಆ ಮದ್ದು ಎಷ್ಟು ಮಟ್ಟಿಗೆ ಆ ಮಗುವಿಗೆ ಒಳಗೆ ಹೋಗುತ್ತೆ ಅದನ್ನು ಕೂಡ ಅಂದಾಜ್ ಮಾಡಿಬಿಟ್ಟು ಅವ್ರಿಗೆ ಸಲಹೆ ನೀಡ್ತೇವೆ. ಸೊ ಆದುದರಿಂದ ಔಷಧಿಗಳನ್ನು ತಗೋತಾ ಇದ್ರೆ ಅವರು ಗರ್ಭಿಣಿ ಆಗೋಕ್ಕಿಂತ ಮುಂಚೆನೆ ನಮ್ಮ ಹತ್ರ ಬಂದು ಒಂದು ಮಾತಾಡ್ಬೇಕಾಗ್ಬೋದು. ಒಂದು ಇನ್ನೊಂದು, ಇನ್ ಕೇಸ್ ಅವರು ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ, ಗರ್ಭಿಣಿ ಆಗಿದ್ದಾರೆ ಅಂದ್ಮೇಲೆ ಮತ್ತೆ ಪುನಃ ನಮ್ಮ ಹತ್ರ ಬಂದು ಮಾತಾಡ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಇಲ್ಲ ನಿಲ್ಸ್ಬೇಕಾ ಅನ್ನೋದು ನಾವು ಸಲಹೆ ನೀಡ್ತೀವಿ.
3: ಒಟ್ಟಾರೆಯಾಗಿ ಗರ್ಭಿಣಿಯರು ಮೊದಲೇ ಒಂದು ಸಮಾಲೋಚನೆಗೆ ಬಂದು ಅಲ್ಲಿ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗತ್ತೆ. ಕಂಟಿನ್ಯೂ ಮಾಡ್ಬೇಕಾ, ಮಾಡಬಾರ್ದ, ಎಷ್ಟು ಪ್ರಮಾಣದಲ್ಲಿ ಅವರು ಸೇವನೆ ಮಾಡಬಹುದು ಅನ್ನೋದನ್ನ ಫಸ್ಟ್ ಸೂಕ್ತವಾಗಿ ವೈದ್ಯರ ಸಲಹೆಯನ್ನ ಪಡ್ಕೊಳ್ಳೋದು ತುಂಬಾನೇ ಮುಖ್ಯ, ಇಲ್ಲ ಅಂತಂದ್ರೆ ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರ. ಇನ್ನು ಯಾವ ತರಹದ ಲಕ್ಷಣಗಳನ್ನ ನಾವು ಪ್ರಸವೋತ್ತರ ಖಿನ್ನತೆ ಅಂತ ನಿರ್ಧರಿಸಬಹುದು? ಯಾವ ರೀತಿ ನೀವು ಗುರುತಿಸ್ತೀರಾ ಡಾಕ್ಟ್ರೆ?
4: ಸೊ ಖಿನ್ನತೆ ಪ್ರಮುಖ ಲಕ್ಷಣ ಅಂದ್ರೆ ಈಗ 2 ವಾರಗಳಿಂದ ಹೆಚ್ಚು ಕಾಲ ನಿರಂತರವಾಗಿ ಬೇಜಾರು, ನಾನು ಒಂದು ಒಳ್ಳೆ ತಾಯಿ ಅಲ್ಲ ಅನ್ನೋ ಆಲೋಚನೆ, ಅತಿಯಾದ ಇಲ್ಲ ಕಡಿಮೆ ನಿದ್ರೆ, ಎರಡೂ ಕೂಡ ಆಗ್ಬೋದು. ಅತಿಯಾದ ನಿದ್ರೆ ಕೂಡ ಆಗ್ಬೋದು, ಕಡಿಮೆ ನಿದ್ರೆ ಆದ್ರೂ ಆಗ್ಬೋದು. ಅತಿಯಾದ ಇಲ್ಲ ಕಡಿಮೆ ಹಸಿವು, ನಿರಾಶೆ, ಕಾರ್ಯಗಳಲ್ಲಿ ಇವಾಗ ಆಸಕ್ತಿ ಇಲ್ಲ, ಕೆಲಸ ಮಾಡಕ್ಕೆ ಉತ್ಸಾಹ ಇಲ್ಲ. ಸೊ ಇಂಥ ಚಿಹ್ನೆಗಳು, ಇಂಥ ಲಕ್ಷಣಗಳು ಕಂಡು ಬಂದಲ್ಲಿ ನಾವು ಇದನ್ನ ಖಿನ್ನತೆ ಅಂತ ಹೇಳ್ತೀವಿ. ಆದ್ರೆ ಪ್ರಸೋತ್ತರ ಅಂದ್ರೆ ಡೆಲಿವರಿ ಆದ ಮೇಲೆ 2 ವಾರ ನಂತರ ಈ ತರ ಲಕ್ಷಣಗಳು ನಿರಂತರ ಕಂಡು ಬಂದಲ್ಲಿ ಇದಕ್ಕೆ ನಾವು ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂದ್ರೆ ಪ್ರಸೋತ್ತರ ಖಿನ್ನತೆ ಅಂತ ಹೇಳ್ತೀವಿ. ಸೊ ಇದರದ್ದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಅದು ಡೆಲಿವರಿ ಆದ ಮೇಲೆ ಮಹಿಳೆಯಲ್ಲಿ ಹಾರ್ಮೋನ್ ವೇರಿಯೇಷನ್ ಆಗತ್ತೆ. ಅಂದ್ರೆ ಮಗುವಿಗೆ ಏನೆಲ್ಲ ಹಾರ್ಮೋನ್ ಬೇಕಿರುತ್ತೆ ಅದು ಮಗು ಹೊರಗೆ ಬಂದಾದ್ಮೇಲೆ ಅದು ಕಡಿಮೆ ಆಗತ್ತೆ. ಸೊ ಅದರಿಂದ ಅವರು ಬೇಗ ಖಿನ್ನತೆಗೆ ಜಾಸ್ತಿ ಒಳಗೊಳ್ತಾರೆ. ಸೊ ಅದರಿಂದ ನಾವು ಇದು ಗಮನಿಸ

0: ಹಾಗೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು.
1: ಡಾಕ್ಟರ್, ಇಲ್ಲೊಂದು, ಈ ಗರ್ಭಾವಸ್ಥೆಯಲ್ಲಿ ತಪಾಸಣೆಗೆ ಬಂದಾಗ ಗರ್ಭಿಣಿಯರಿಗೆ ಇದ್ರ ಬಗ್ಗೆ ಒಂದು ಅವೇರ್ನೆಸ್ ಕೊಟ್ಟೆ ಕೊಟ್ಟಿರ್ತೀರಾ, ಜಾಗೃತಿನ ಮೂಡಿಸಿರ್ತೀರಾ ಅಂತ ಅನ್ಕೊಳ್ತೇನೆ. ಸೊ ಇದೆಲ್ಲ ತಿಳುವಳಿಕೆ ಮೊದಲೇ ಕೊಟ್ಟಿದ್ರೆ ಅವ್ರು ಗುರುತಿಸ್ಕೊಳ್ಳಕ್ಕೆ ಬಹುಶಃ ಈಸಿ ಆಗುತ್ತೆ ಅನ್ಸುತ್ತೆ.
0: ಹಾ, ಖಂಡಿತ ಈಸಿ ಆಗುತ್ತೆ. ಯಾಕಂದ್ರೆ ಕೆಲವು ಕ್ಲಿನಿಕ್ಸ್ ಅಂತ ನಡೆಸ್ತೀವಿ, ಅವರು ಗರ್ಭಿಣಿ ಆದಾಗ ರುಟೀನ್ ಚೆಕ್ಅಪ್ಸ್ ಗೆ ಬರ್ತಾರೆ. ಸೊ ಆವಾಗ ಮಾನಸಿಕ ಚೆಕ್ಅಪ್ ಕೂಡ ನಡೆಸ್ತೀವಿ. ಸೊ ಆವಾಗ ಕೆಲವ್ರಿಗೆ ಆ ಖಿನ್ನತೆ ಇಲ್ಲ, ಸೈಕೋಸಿಸ್ ಅಂತ ನಾವೇನ್ ಹೇಳ್ತೀವಿ, ಮನೋವಿಕೃತಿ, ಅದಕ್ಕೆ ಒಳಗೊಳ್ಳಕ್ಕೆ ರಿಸ್ಕ್ ಫ್ಯಾಕ್ಟರ್ಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅಂತದ್ರನ್ನ ನಾವು ಕಂಡು ಹಿಡಿದು ಅವ್ರಿಗೆ ಜಾಸ್ತಿ ತಪಾಸಣೆ ಮಾಡೋದು ಇಲ್ಲ ಅವ್ರಿಗೆ ಜಾಸ್ತಿ ಫಾಲೋ ಅಪ್ ಕೊಡೋದು, ಅದು ಮುಖ್ಯವಾಗಿರುತ್ತೆ.
1: ಡಾಕ್ಟರ್, ಈಗಲೇ ಹೇಳಿದ್ರಿ ನೀವು ಮನೋವಿಕೃತಿ, ಈ ಪದ ಒಂದ್ ಸ್ವಲ್ಪ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಕೇಳಿಸ್ತಾ ಇದೆ. ಸೊ ಏನಿದು ಪ್ರಸವೋತ್ತರ ಮನೋವಿಕೃತಿ?
0: ಪ್ರಸವದ ನಂತರ ಇದು ಆಕ್ಚುಲಿ ಅಪರೂಪವಾಗಿ ಕಂಡು ಬರುತ್ತದೆ, ಆದ್ರೆ ಇದು ಎಮರ್ಜೆನ್ಸಿ ಅಂತ ನಾವು ಹೇಳ್ಬಹುದು. ಸೊ ಮನೋವಿಕೃತಿ ಅಂದ್ರೆ ನಾರ್ಮಲ್ ಆಗಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕಂದ್ರೆ ಸೈಕೋಸಿಸ್ ಅಂತ ಅರ್ಥ. ಸೊ ಅಂದ್ರೆ ಇವರಲ್ಲಿ ಗೊಂದಲ, ಅಸಾಮಾನ್ಯವಾಗಿ ನಡವಳಿಕೆ, ಇಲ್ಲ ಒಂಥರ ಭ್ರಮೆಗಳು, ನನ್ನ ಗಂಡ ಏನೋ ನನ್ಗೆ ಮಾಡ್ಬಿಡ್ತಾನೆ, ಜೀವಕಪಾಯ ಇದೆ, ನಂದು ಮಗುವಿಗೆ ಜೀವಕಪಾಯವಿದೆ. ಸೊ ವಾಸ್ತವಕ್ಕೆ ವಿರುದ್ಧವಾಗಿ ನಂಬಿಕೆಗಳು, ಇಂಥದ್ದೆಲ್ಲ ಕಂಡು ಬರುತ್ತದೆ. ಸೊ ಇದು ಯಾಕೆ ಎಮರ್ಜೆನ್ಸಿ ಅಂತ ನಾವು ಹೇಳುದಂದ್ರೆ, ತಾಯಿ ಮತ್ತು ಮಗು ಇಬ್ಬರಿಗೂ ಕೂಡ ಜೀವಕ್ಕೆ ಅಪಾಯಗಳು ಸಾಧ್ಯತೆ ಇರುತ್ತೆ. ಒಂದು ತಾಯಿ ಸೂಯಿಸೈಡ್ ಮಾಡ್ಕೊಳ್ಳೋದು, ಇಲ್ಲ ಮಗುವಿಗೆ ಏನಾದ್ರೂ ಹಾನಿ ಮಾಡ್ಕೊಳ್ಳೋದು, ಆತರ ಸಂದರ್ಭಗಳು ಕಂಡು ಬರುತ್ತದೆ.
1: ಈ ಮನೋವಿಕೃತಿಗೆ ಏನ್ ಕಾರಣ ಆಗುತ್ತೆ, ಅದರಲ್ಲೂ ಪ್ರಸವೋತ್ತರ ಮನೋವಿಕೃತಿಗೆ ಕಾರಣಗಳು ಏನು ಡಾಕ್ಟರ್?
0: ಪ್ರಸವೋತ್ತರ ಅದೇ ನಾನು ಮುಂಚೆ ಹೇಳಿದ ಹಾಗೆ ಹಾರ್ಮೋನ್ಸ್ ಲೆವೆಲ್ ಫ್ಲಕ್ಚುಯೇಟ್ ಆಗುತ್ತೆ ಅಂತ. ಸೊ ಹಾರ್ಮೋನ್ಸ್ ಸಡನ್ ಆಗಿ ಕಡಿಮೆ ಆದಾಗ ಈ ತರ ಗೊಂದಲಗಳು ಕಂಡು ಬರುತ್ತದೆ. ಅದ್ರ ಜೊತೆಗೆ ಕೆಲವು ಟೈಮು ಅವ್ರಿಗೆ ಆಲ್ರೆಡಿ ಮಾನಸಿಕ ತೊಂದರೆ ಇದ್ದಿರ್ಬೋದು, ಇಲ್ಲ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಈ ತರ ಮಾನಸಿಕ ತೊಂದರೆಗಳು ಇದ್ದಿರ್ಬೋದು. ಸೊ ಇಂತ ಕಾರಣಗಳಿಂದ ಅವ್ರಿಗೆ ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತನ್ನ ಮಗುವಿಗೆ ಯಾರಾದ್ರೂ ಏನಾದ್ರೂ ಮಾಡ್ಬಿಡ್ತಾರೆ ಅನ್ನೋ ಆತಂಕ ಹೆಚ್ಚಾಗಿರೋದ್ರಿಂದ ಬಹುಶಃ ಈ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ಸುತ್ತೆ. ಇನ್ನು ಕೆಲವೊಂದು ಕಡೆ ನಾವು ಕೇಳಿದೀವಿ ಬೇಬಿ ಬ್ಲೂಸ್ ಅನ್ನೋ ಒಂದು ಪದನ, ಇದು ಮತ್ತೆ ಪ್ರಸವದ ನಂತರದ ಖಿನ್ನತೆ, ಇದು ಎರಡರ ವ್ಯತ್ಯಾಸ ಏನಾದ್ರೂ ಇದೆಯಾ?
0: ಖಂಡಿತವಾಗಿ ಎರಡರಲ್ಲೂ ವ್ಯತ್ಯಾಸ ಇದೆ. ಬೇಬಿ ಬ್ಲೂಸ್ ಅನ್ನೋದು ಬಹಳ ಸಾಮಾನ್ಯವಾಗಿ ಕಂಡು ಬರುತ್ತದೆ. ಇದು ಪ್ರಸವದ ನಂತರ ಸ್ವಲ್ಪ ದಿವಸ ಮಹಿಳೆಗೆ ಸ್ವಲ್ಪ ಗೊಂದಲ ಆಗೋದು, ಆತಂಕ, ಮಗುದು ಚಿಂತೆ, ಆದ್ರೆ ಇದು ಖಿನ್ನತೆ ಅಷ್ಟು ಮಟ್ಟಿಗೆ ಹೋಗಲ್ಲ.
1: ಅದನ್ನ ಬೇಬಿ ಬ್ಲೂಸ್ ಅಂತ
0: ಹೇಳ್ತೀವಿ. ಸೊ ಇದು ಮಗುವಿನ ಬಗ್ಗೆ ಸ್ವಲ್ಪ ಚಿಂತೆ, ಆತಂಕ, ನಾನ್ ಸರಿ ಮಾಡ್ತಾ ಇಲ್ವೇನೋ, ನಾನು ಎದೆ ಹಾಲು ಕುಡ್ಸಕ್ ಆಗ್ತಾ ಇಲ್ವೇನೋ. ಸೊ ಆತರ ಸ್ವಲ್ಪ ದಿನಗಳ ಮಟ್ಟಿಗೆ ಮಾತ್ರ ಇದು ಕಂಡು ಬರುತ್ತೆ. ಆದ್ರೆ ಖಿನ್ನತೆ ಅನ್ನೋದು ಎರಡು ವಾರ ನಂತರನೂ ಇರುವಂತದ್ದು ಖಿನ್ನತೆ ಅಂತ ಹೇಳ್ತೀವಿ. ಬೇಬಿ ಬ್ಲೂಸ್ ಅನ್ನೋದು ತಾತ್ಕಾಲಿಕವಾಗಿ ಇರೋ ಭಾವನಾತ್ಮಕ ಬದಲಾವಣೆಗಳು. ಪ್ರಸವ ನಂತರ ಅವರಿಗೆ ಬೇಗ ಸಿಟ್ಟಾಗುವುದು, ಇಲ್ಲ ಮಗು ಬಗ್ಗೆ ಚಿಂತೆ, ಆತಂಕ, ಇದು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಿ ಅದು ಅದ್ರ ಪಾಡಿಗೆ ಕಡಿಮೆ ಆಗ್ಬಹುದು. ಆದ್ರೆ ಖಿನ್ನತೆ ಅನ್ನೋದು ಯೂಶುವಲಿ ಅವರ ದೈನಂದಿನ ಜೀವನ ಹಾಗೂ ಮಗುವಿನ ಆರೈಕೆ ಮೇಲೆ ಪರಿಣಾಮ ಬೀರುತ್ತದೆ. ಸೊ ಅದಕ್ಕೆ ಖಿನ್ನತೆಗೆ ನಾವು ಯೂಶುವಲಿ ಔಷಧಿ ಇಲ್ಲ ಕೌನ್ಸಿಲಿಂಗ್ ನೀಡಬೇಕಾಗ್ಬಹುದು.
1: ಸಾಮಾನ್ಯವಾಗಿ ಮೊದಲ ಮಗುವಿನ ತಾಯಿ ಆಗುವಂತಹ ಮಹಿಳೆಯರಿಗೆ ಒಂಥರ ಆತಂಕ ಇದ್ದೇ ಇರುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಭಯ ಕೂಡ ಕಾಡ್ತಾ ಇರುತ್ತೆ. ಮತ್ತೆ ಸಾಕಷ್ಟು ವ್ಯತ್ಯಾಸಗಳು ಉಂಟಾಗುತ್ತೆ ಶರೀರದಲ್ಲಿ, ಹಾಗಾಗಿ ಅವ್ರಿಗೆ ಗೊಂದಲಗಳು ಜಾಸ್ತಿ ಆಗತ್ತೆ. ಸೊ ಇಂಥ ತಾಯಿ ಆಗುವ ಮಹಿಳೆಯರು ಜೀವನದ ಬಗ್ಗೆ ಬೇಸರ ಪಡೋದನ್ನ ನಾವು ಇತ್ತೀಚೆಗೆ ಹೆಚ್ಚಾಗಿ ನೋಡ್ತಾ ಇದೀವಿ. ಇದಕ್ಕೆ ನೀವು ಹೇಳಿದ ಹಾಗೆ ಹಾರ್ಮೋನ್ಸ್ ಚೇಂಜಸ್ ಕೂಡ ಕಾರಣ ಆಗಬಹುದೇನೋ, ಅದು ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಬೇಸರ ಪಟ್ಕೊಂಡು ಏನಾದ್ರೂ ಅನಾಹುತ ಮಾಡ್ಕೊಳ್ಳೋ ಅಂಥವ್ರಿಗೆ ಏನು ಮಾಡಬಹುದು ನಾವು?
0: ನಿರಂತರ ಆತ್ಮಹತ್ಯೆ ಆಲೋಚನೆ ಇದು ಕಂಡು ಬಂದಲ್ಲಿ ಎಂದಿಗೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ತಾಯಿಯನ್ನು ಒಬ್ಬರೇ ಬಿಡಬಾರ್ದು. ಅವರನ್ನ ಕೂಡಲೇ ಒಂದು ಮನೋವೈದ್ಯರು ಅಥವಾ ಯಾವ್ದಾದ್ರೂ ತುರ್ತು ವೈದ್ಯಕೀಯ ಸೇವೆಯನ್ನು ಸಂಪರ್ಕಿಸಬೇಕು. ಅದರ ಜೊತೆ ಒಂದು ಕುಟುಂಬದ ಬೆಂಬಲ ಕೂಡ ತುಂಬಾ ಮುಖ್ಯವಾಗಿರುತ್ತದೆ.
1: ಕುಟುಂಬದವರು ಗರ್ಭಿಣಿಯನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಪ್ರಸವದ ನಂತರ ಮಗುವನ್ನ ಆರೈಕೆ ಮಾಡೋದ್ರವರೆಗೂ ಕುಟುಂಬದವರ ಬೆಂಬಲ ಸಾಕಷ್ಟು ಬೇಕಾಗತ್ತೆ. ಸೊ ಕುಟುಂಬದವರು ಇಂಥ ಗರ್ಭಾವಸ್ಥೆ ಅಥವಾ ಪ್ರಸವದ ನಂತರ ಆ ಬಾಣಂತಿಯನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಸಲಹೆಯನ್ನ ನೀಡ್ತೀರಾ?
0: ಸೊ ಮಗುವಿನ ಜನನ ನಂತರ ಒಂದು ತಾಯಿಯ ಮೇಲೆ ಒಂದು

0: ದೈಹಿಕ ನೀವು ಹೇಳ್ದಾಗೆ ದೈಹಿಕ ಭಾವನಾತ್ಮಕ ಹಾಗೂ ಸಾಮಾಜಿಕ ಒತ್ತಡ ಹೆಚ್ಚಾಗುತ್ತೆ. ಒಂದು ಮನೆ ಕೆಲಸ ಆಗಿರ್ಬೋದು ಇಲ್ಲ ಮಗುವಿಗೆ ಆರೈಕೆ ಸಹಾಯ ನಾವು ಮಾಡಿದ್ದಲ್ಲಿ ಆ ತಾಯಿಯ ಸ್ಟ್ರೆಸ್ ತುಂಬಾ ಕಡಿಮೆ ಆಗುತ್ತೆ. ಅದಕ್ಕೆ ಕುಟುಂಬದ ಬೆಂಬಲ ತುಂಬಾ ಮುಖ್ಯವಾಗಿರುತ್ತೆ. ಕುಟುಂಬದ ಬೆಂಬಲವು ಒಂಟಿತನ ಮತ್ತು ಒತ್ತಡವನ್ನು ಕಡಿಮೆ ಮಾಡಿ ಚಿಕಿತ್ಸೆಗೆ ಸ್ಪಂದಿಸಲಿಕ್ಕೆ ಕೂಡ ತಾಯಿ ಮಗು ಬಾಂಧವ್ಯ ಕೂಡ ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ. ಈ ತಾಯಿ ಮಗು ಬಾಂಧವ್ಯಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಎದೆ ಹಾಲು ಕುಡಿಸೋದು. ಸೊ ಎದೆ ಹಾಲು ಕುಡಿಸೋದ್ರಲ್ಲಿ ತಾಯಿ ಮಗುವಿನ ನೋಡ್ತಾರೆ, ತಪ್ಕೊಳ್ತಾರೆ. ಸೊ ಅದರಿಂದ ಮಗು ಮತ್ತೆ ತಾಯಿಯ ಬಾಂಧವ್ಯ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ಇದರದ್ದು ವಿಜ್ಞಾನ ಏನು ಅಂದ್ರೆ ಒಂದು ಹಾರ್ಮೋನ್ ಆಕ್ಸಿಟೋಸಿನ್ ಹಾರ್ಮೋನು ರಿಲೀಸ್ ಆಗುತ್ತೆ. ಸೊ ಈ ಆಕ್ಸಿಟೋಸಿನ್ ಹಾರ್ಮೋನು ತಾಯಿ ಮತ್ತು ಮಗುವಿ ಬಾಂಧವ್ಯಗೆ ತುಂಬಾ ಇಂಪಾರ್ಟೆಂಟ್. ಸೊ ಈ ತಾಯಿ ಮತ್ತು ಮಗು ಬಾಂಧವ್ಯ ನಾವು ಹೇಗೆಲ್ಲ ಹೆಚ್ಚು ಮಾಡಿಸ್ಬೋದು ಅಷ್ಟು ಕುಟುಂಬದ ಬೆಂಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
1: ನೀವು ಹೇಳ್ತಾ ಇದ್ದೀರಾ ಕುಟುಂಬದವರ ಬೆಂಬಲ ತುಂಬಾನೇ ಇಂಪಾರ್ಟೆಂಟ್, ಯಾಕೆಂದ್ರೆ ತಾಯಿಗೆ ಸಾಕಷ್ಟು ಸ್ಟ್ರೆಸ್ ರಿಲೀಸ್ ಆಗುತ್ತೆ ಕುಟುಂಬದವರ ಬೆಂಬಲ ಸಿಕ್ಕಿದ್ರೆ ಅಂತ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಗರಗಳಲ್ಲಿ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ನೋಡ್ತಾ ಇದ್ದೀವಿ. ಕುಟುಂಬದ ಒಂದು ಬೆಂಬಲ ಸಿಗ್ತಾ ಇತ್ತು ನಾವು ಕೂಡು ಕುಟುಂಬದಲ್ಲಿ ಬೆಳೀತಾ ಇದ್ದಾಗ. ಸೊ ಈ ರೀತಿ ನ್ಯೂಕ್ಲಿಯರ್ ಫ್ಯಾಮಿಲಿ ಇರುವಾಗ ಗಂಡ ಹೆಂಡತಿ ಇಬ್ಬರೇ ಇರುವಾಗ ಮಗು ನೋಡ್ಕೊಳ್ಳೋದು ತಾಯಿಗೆ ತುಂಬಾನೇ ಕಷ್ಟ ಆಗತ್ತೆ. ಇಲ್ಲಿ ತುಂಬಾ ಸ್ಟ್ರೆಸ್ ಅನ್ನೋದು ನೀವೇನ್ ಹೇಳಿದ್ರಿ ಅದು ಹೆಚ್ಚಾಗ್ತಾನೆ ಹೋಗುತ್ತೆ. ಕುಟುಂಬದವರ ಬೆಂಬಲ ಅವರಿಗೆ ಇರಲ್ಲ, ಸಹಕಾರ ಇರೋದಿಲ್ಲ. ಇಬ್ರು ವರ್ಕಿಂಗ್ ಆಗಿರೋದ್ರಿಂದ ಇತ್ತೀಚೆಗಂತೂ ನಾವು ನೋಡ್ತಾ ಇದ್ದೀವಿ ವರ್ಕ್ ಫ್ರಮ್ ಹೋಮ್ ಅಂತ ನೋಡುವಾಗ ಬಾಣಂತಿ ಅನ್ನೋದು ಕೂಡ ಮರೆತು ಅವರು ಕೆಲಸವನ್ನ ಮಾಡ್ತಾ ಇರ್ತಾರೆ. ಸೊ ಇಂಥವರಿಗೆ ಟೆಲಿಮನಸ್ ಸೇವೆ ಯಾವ ರೀತಿ ಒಂದು ಸಹಕಾರವನ್ನ ನೀಡಬಹುದು, ಹೇಗೆ ಅವರು ಇದನ್ನ ಸದ್ಬಳಕೆ ಮಾಡ್ಕೊಳ್ಬಹುದು?
0: ಸೊ ಟೆಲಿಮಾನಸ್ ಅನ್ನೋದು ಒಂದು ಗವರ್ಮೆಂಟ್ ಇಂದ ಹೆಲ್ಪ್ ಲೈನ್ ಇರುವಂತದ್ದು. ಸೊ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು, ಆತಂಕ, ಖಿನ್ನತೆ, ಒತ್ತಡ ಅಥವಾ ಇತರ ಮಾನಸಿಕ ಆರೋಗ್ಯದ ತೊಂದರೆಗಳ ಬಗ್ಗೆ ಸಲಹೆ ಮತ್ತು ಸಹಾಯ ಪಡೆಯಲು ಕಾಲ್ ಮಾಡಬಹುದು. ಸೊ ಈ ಕಾಂಟ್ಯಾಕ್ಟ್ ನಂಬರು 144416 ಈ ಸಂಖ್ಯೆಯನ್ನು ಸಂಪರ್ಕಿಸಿದರೆ ಈ ಎಲ್ಲ ಸೇವೆಗಳು ಸೌಲಭ್ಯಗಳು ಸಿಗುತ್ತದೆ. ಟೆಲಿಸೈಕ್ಯಾಟ್ರಿ ಅನ್ನೋದೊಂದು ಕಾನ್ಸೆಪ್ಟ್ ಕೂಡ, ವಿಡಿಯೋ ಕಾಲ್ ಮೂಲಕ ಪೇಷಂಟ್ ಅನ್ನ ನೋಡ್ಬಿಟ್ಟು ಅವರಿಗೆ ಏನು ಸಹಾಯ ಮಾಡಬಹುದು ಅದರಿಂದ ಸಹಾಯ ಕೊಡ್ತಾರೆ. ಈವನ್ ವಿಡಿಯೋ ಕಾಲ್ ಇಂದ ಮೆಡಿಸಿನ್ಸ್ ಕೂಡ ಬರೆದು ಕೊಡ್ತಾರೆ. ಆದ್ರೆ ಅದಕ್ಕೆ ಕೆಲವು ಕ್ರೈಟೀರಿಯಾಸ್ ಗಳಿರುತ್ತೆ. ಅಂದ್ರೆ ತುಂಬಾ ಅವರಿಗೆ ಅನ್ಸಿದ್ರೆ ಈ ಪೇಷಂಟ್ ಇಂದ ಯಾರಿಗಾದ್ರೂ ಹಾನಿ ಆಗ್ತಾ ಇದೆ, ಇಲ್ಲ ಅವ್ರಿಗೆ ಕೂಡ ನಿರಂತರ ಏನಾದ್ರೂ ಕೆಟ್ಟ ಆಲೋಚನೆ ಬರ್ತಾ ಇದೆ ಅಂತ ಇದ್ರೆ ಕೂಡ್ಲೇ ಅವರನ್ನ ಈ ತರ ತುರ್ತು ಚಿಕಿತ್ಸೆಗೆ ರೆಫರ್ ಮಾಡ್ತಾರೆ. ಸೊ ಅವರು ಸಹಾಯ ಪಡಿಬಹುದು.
1: ಈ ಟೆಲಿಸೈಕ್ಯಾಟ್ರಿ ಅವ್ರನ್ನ ಸಂಪರ್ಕ ಮಾಡೋದು ಕೂಡ ಈ ಟೆಲಿಮನಸ್ ನಂಬರ್ ಇಂದಾನೆ. 144416 ಕಾಲ್ ಮಾಡಿದ್ರೆ ಈ ಟೆಲಿಸೈಕ್ಯಾಟ್ರಿ ಒಂದು ಸಹಾಯವನ್ನ ಕೂಡ ಅವರು ಪಡಿಬಹುದು. ಅವರು ನೇರವಾಗಿ ವಿಡಿಯೋ ಮೂಲಕ ವೈದ್ಯರ ಹತ್ರ ಮಾತಾಡಿ ಸಮಾಲೋಚನೆಯನ್ನ ಕೂಡ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ರ. ಬಹುಶಃ ಇದು ನಮ್ಮ ನಗರದ ಪ್ರದೇಶದಲ್ಲಿ, ನಾನೇನು ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಹೇಳಿದೆ, ಒಬ್ಬಂಟಿಯಾಗಿ ಇರುವಂತಹ ಒಂದು ತಾಯಂದಿರಿಗೆ ಇದು ಸಾಕಷ್ಟು ಒಂದು ಒಳ್ಳೆಯ ಯೋಜನೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಇದರ ಉಪಯೋಗ ಖಂಡಿತವಾಗಿಯೂ ನಮ್ಮ ಜನರು ಪಡ್ಕೊಳ್ಬೇಕು. ಮಾನಸಿಕ ಆರೋಗ್ಯ ಪ್ರತಿಯೊಬ್ಬರಿಗೂ ಮುಖ್ಯವಾಗುತ್ತೆ. ಕುಟುಂಬದವರು ತಮ್ಮ ತಮ್ಮ ಜವಾಬ್ದಾರಿಗಳನ್ನ ಅರ್ತು ಒಬ್ರಿಗೊಬ್ರು ಸಹಕಾರ ನೀಡಿದ್ರೆ ಜೀವನ ಸುಖಮಯ, ಇಲ್ಲೇ ಸ್ವರ್ಗ. ಇಷ್ಟೊತ್ತು ಮಾಹಿತಿಯನ್ನ ನೀಡಿದ ಡಾಕ್ಟರ್ ನೇಹಾ ಮಕ್ಕಿತಾಯ ಅವರಿಗೆ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ.
2: ಪ್ರಸವ ಪೂರ್ವ ಮತ್ತು ಪ್ರಸವದ ನಂತರ ತಾಯಿಯ ಮಾನಸಿಕ ಆರೋಗ್ಯ ಈ ಕುರಿತಾಗಿ ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಃಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ ವಿಕ್ಟೋರಿಯಾ ಆಸ್ಪತ್ರೆ ಬೆಂಗಳೂರು. ಇವರೊಂದಿಗೆ ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ, ಮನೋಚಿಂತನ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ಆಗಿದೆ 6:05 ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: This is Akashvani, the news read by Manoj Singh Rana. The death toll from devastating flash floods in Nepal and Tibet has risen to 5.

0: ಬಿತ್ತನೆ ಮಡಿಕೇರಿ ಕೇಂದ್ರ. ಸಮಯ 6:10:15. ಇದೀಗ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳುವರೆ. ಇದೀಗ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6:50 ಕೃಷಿರಂಗ, ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಎಸ್ಜೆ ಅಂಕೇಗೌಡ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ 8:00 ಸಿರಿಗಂಧ ಕಾರ್ಯಕ್ರಮ. 9:15 ಬೆಂಗಳೂರು ಕೇಂದ್ರದಿಂದ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿ ನಾರಾಯಣ್ ಅವರ ಹಾಡುಗಾರಿಕೆಯನ್ನು ಕೇಳುವಿರಿ. ಇನ್ನು ನಾಳಿನ ಪ್ರಸಾರ ಕಾರ್ಯದಲ್ಲಿ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಪುಟ್ಟರಾಜು. 6:35 ರೈತರಿಗೆ ಸಲಹೆ. 7:46 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಸಂಧಿವಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ರಾಜಶೇಖರ್ ಸಿ ಹೊಸಮನಿ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು, ತಾಲೂಕು ಆಸ್ಪತ್ರೆ ಬ್ಯಾಡಗಿ, ಹಾವೇರಿ. 8:35 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. 9:05 ಬೆಂಗಳೂರು ಕೇಂದ್ರದಿಂದ ರಾಷ್ಟ್ರೀಯ ಕ್ರೀಡಾ ದಿನ ಕುರಿತ ಕಾರ್ಯಕ್ರಮ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಬಸವರಾಜ್ ರಾಜ್ಗುರು ಅವರ ಹಾಡುಗಾರಿಕೆ ಪ್ರಸಾರವಾಗಲಿದೆ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದದ ಪರಿಹಾರ, ಈ ಕುರಿತು ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. 2:40 ಬೆಂಗಳೂರು ಕೇಂದ್ರದಿಂದ ಧ್ವನಿ ಭಂಡಾರದಿಂದ ಆಯ್ದ ಕಾರ್ಯಕ್ರಮವನ್ನು ಆಲಿಸುವರಿ. 3:00 ರೂಪಕ, ವಿಶ್ವ ಸಂಸ್ಕೃತ ದಿನದ ಸಂದರ್ಭದಲ್ಲಿ ರೂಪಕ ಸಂಸ್ಕೃತದ ಮುಂಬೆಳಕು, ರಚನೆ ಡಾಕ್ಟರ್ ವಿಬಿ ಆರತಿ. 3:30 ಪ್ರಹಸನ, ಅಪ್ಪಣೆ ಮಹಾಪ್ರಭು, ಮೂಲ ಉರ್ದು ರಾಜ್ಕುಮಾರ್ ಡಿಎ, ಕನ್ನಡಕ್ಕೆ ಅನುವಾದ ಎಂ ಅಬ್ದುಲ್ ರೆಹಮಾನ್ ಪಾಷಾ, ನಿರ್ದೇಶನ ಶಂಕರ್ ಎಸ್ ಭಟ್. 4:00 ಭಾವಗೀತೆಗಳು. 4:30 ನೆನಪು ನಿನಾದ. 5:00 ಕ್ರೀಡಾಲಹರಿ, ಆಟೋಟಗಳ ಕ್ಷೇತ್ರಗಳನ್ನು ಪರಿಚಯಿಸುವ ಮಾಲಿಕೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನದ ಅಂಗವಾಗಿ ಹಾಕಿ ಮಾಂತ್ರಿಕ ಧ್ಯಾನ್ ಚಂದ್ ಅವರ ಕುರಿತು ಮಾಹಿತಿ ಕೊಡಲಿದ್ದಾರೆ ಹಿರಿಯ ಕ್ರೀಡಾಪಟು, ಕ್ರೀಡಾ ವಿಶ್ಲೇಷಕರು ಹಾಗೂ ವೀಕ್ಷಕ ವಿವರಣೆಗಾರರಾದ ಚೆಪ್ಪುಡಿರ ಕಾರ್ಯಪ್ಪ ಅವರು. 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅಸಂಘಟಿತ ಕೃಷಿ ಕಾರ್ಮಿಕರ ಆಶಾಕಿರಣ, ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಈ ಕುರಿತು ಡಾಕ್ಟರ್ ಜಿ ಶರತ್ಚಂದ್ರ ರಾನಡೆ ಅವರೊಂದಿಗೆ ನಡೆಸಿದ ಸಂದರ್ಶನ. ನಂತರ ಕಾಫಿ ಬೆಳೆಯಲ್ಲಿ ಅನುಸರಿಸಬೇಕಾದ ಕ್ರಮಗಳ ಕುರಿತು ಮಾಹಿತಿ ಪ್ರಸಾರವಾಗಲಿದೆ. 7:20 ಸುದ್ದಿಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ರಾತ್ರಿ 9:30 ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಶ್ರೀ ರಾಮಕೃಷ್ಣ ಹೆಗಡೆ ಅವರ ಶತಮಾನೋತ್ಸವ ಆಚರಣೆಗೆ ಮಾನ್ಯ ಉಪರಾಷ್ಟ್ರಪತಿಗಳು ಬೆಂಗಳೂರಿಗೆ ಭೇಟಿ ನೀಡಿದ ಬಾನುಲಿ ವರದಿಯ ಪ್ರಸಾರವನ್ನು ಆಲಿಸುವಿರಿ. ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರವನ್ನು ಕೇಳಿದಿರಿ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್

0: IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
1: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಈಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್
0: ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
4: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
4: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
6: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
7: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
8: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
2: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
9: ಆಂಥೋರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
10: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ.
11: ಹಲೋ
12: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
11: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
12: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
11: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
13: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
14: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
15: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
16: ನಂಬರ್ 2760 ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಟ್ಟಳ್ಳಿ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 30 ಭಾನುವಾರ ಪೂರ್ವಾಹ್ನ 10 ಸಂಘದ ಅಧ್ಯಕ್ಷರಾದ ಶ್ರೀ ಬಲ್ಲಾರಂಡ ಮಣಿ ಉತ್ತಪ್ಪನವರ ಅಧ್ಯಕ್ಷತೆಯಲ್ಲಿ ಚಟ್ಟಳ್ಳಿಯಲ್ಲಿರುವ ಸಂಘದ ಶ್ರೀ ನರೇಂದ್ರ ಮೋದಿ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಅರ್ಹ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
17: ಏ, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
18: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?

0: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾದಲ್ಲಿ.
1: ಅವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
0: ಹೈಲೈಟ್ ಗ್ಯಾಲರಿಯಾ ವಿರಾಜಪೇಟೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: The number you've dialed is currently busy. Kindly
0: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
1: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-901282.
5: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
6: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
8: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
7: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
9: ಫೋನ್ 2255571.
10: ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
0: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
1: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರೂ ಸೆಲೆಕ್ಟ್ ಮಾಡಿ ತನ್ನಿ.
0: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ. ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
11: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
0: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: ಕುಡುಗುಗೋಡ ವಿದ್ಯಾಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ಬಾರಿಯೂ SSLC ಕನ್ನಡ ಮಾಧ್ಯಮದಲ್ಲಿ 85% ಮೇಲ್ಪಟ್ಟು ಹಾಗೂ ಆಂಗ್ಲ ಮಾಧ್ಯಮದಲ್ಲಿ 90% ಮೇಲ್ಪಟ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ PUCಯಲ್ಲಿ ಗ್ರಾಮೀಣ ವಿಭಾಗದಲ್ಲಿ 90% ಮೇಲ್ಪಟ್ಟು ಹಾಗೂ ನಗರ ವಿಭಾಗದಲ್ಲಿ 95% ಮೇಲ್ಪಟ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಉತ್ತೀರ್ಣರಾಗಿರುವ ಮತ್ತು CET ಸಾವಿರ ರ್ಯಾಂಕ್ ಒಳಗೆ ಮತ್ತು ನೀಟ್ ಪರೀಕ್ಷೆಯಲ್ಲಿ ರಾಷ್ಟ್ರಮಟ್ಟದಲ್ಲಿ 5,000 ರ್ಯಾಂಕ್ ಒಳಗೆ ಪಡೆದುಕೊಂಡಿರುವ ಗೌಡ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವೈದ್ಯಕೀಯ ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿಯಲ್ಲಿ ರ್ಯಾಂಕ್ ಪಡೆದ ಮತ್ತು ಕ್ರೀಡೆ, ಕಲೆ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಸರ್ಕಾರದ ವತಿಯಿಂದ ಕೊಡಲ್ಪಡುವ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದು ಉತ್ತಮ ಪ್ರದರ್ಶನ ತೋರುತ್ತಿರುವ ಗೌಡ ಜನಾಂಗದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಗುವುದು. ಆಸಕ್ತರು ಸೂಕ್ತ ದಾಖಲೆ ಸಮೇತ ಅರ್ಜಿಯನ್ನು ಸಂಘದ ಕಚೇರಿಗೆ ತಲುಪಿಸತಕ್ಕದ್ದು. ಅರ್ಜಿ ಸಲ್ಲಿಸಲು 15 ಕಡೆಯ ದಿನಾಂಕ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾರ್ಯದರ್ಶಿ ಪೇರೇನ ಉದಯ್ ಕುಮಾರ್ 8197297516, ವ್ಯವಸ್ಥಾಪಕರು ಮತ್ತಾರಿ ರಮೇಶ್ 9480775772 ಇವರನ್ನ ಸಂಪರ್ಕಿಸುವಂತೆ ಅಧ್ಯಕ್ಷರಾದ ಅಂಬಿಕಲ್ ನವೀನ್ ಕುಶಾಲಪ್ಪ ಅವರು ಕೋರಿದ್ದಾರೆ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
13: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
0: ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
10: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
14: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
15: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7ನೇ ವಾರ್ಷಿಕೋತ್ಸವ

0: பம்பர் கொடுகை 3+1+1 உடன் சோபா செட் கேவல 13,900 ரூபாய்க்கு கூர்க் ஹைலைட் பர்னிச்சர் விராஜபேட்டை
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
2: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ. ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
3: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
4: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಳ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
1: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕರ್ತಮಾಡ ಪುನೀತ್. ಕಾಲ್ 9606048734. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3-ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಸ್ಟಾಟ್ಸ್ ಎಲ್ಲ ಸಿಗುತ್ತೆ.
1: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
3: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರಾ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ. ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೇ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
1: ಈ ಹಳೆ ಕಾಲದ್ದು ಕುಕ್ಕರ್, ಸ್ಟೌವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ. ಹೊಸತ್ ತನ್ನಿ.
2: ಅಯ್ಯಯ್ಯೋ, ಸಿಟ್ಟಾಗ್ಬೇಡವೆ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ. ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರೂ ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ 20%-50% ರಿಯಾಯಿತಿನೂ ಪಡಿಬಹುದು.
1: ಈ ಆಫರ್ ಮಡಿಕೇರಿ ಮಹದೇವಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
2: ಕಾಲ್ 229199.
6: ವಿರಾಜಪೇಟೆ ಚಿಕ್ಕಪೇಟೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ 351ನೇ ಆರಾಧನಾ ಮಹೋತ್ಸವ ಇದೇ 30ರಂದು ಭಾನುವಾರ ಆಚರಿಸಲಾಗುವುದು. ಅಂದು ಮಧ್ಯಾಹ್ನ 12 ಗಂಟೆಗೆ ಮಹಾಪೂಜೆ ನಂತರ ಅನ್ನಸಂತರ್ಪಣೆ ಇದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ವಿರಾಜಪೇಟೆ ಚಿಕ್ಕಪೇಟೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
7: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಅವಲೋಕನ. ಇಂದಿನ ವಿಷಯ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ 12 ವರ್ಷಗಳು, ಭಾರತದ ಆರ್ಥಿಕ ಸಬಲೀಕರಣದ ಪರ್ವ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಚೇತನ್ ಸಿವಿ. ಭಾರತದ ಆರ್ಥಿಕ ಅಭಿವೃದ್ಧಿಯ ಪಯಣದಲ್ಲಿ ಪ್ರತಿಯೊಬ್ಬ ನಾಗರಿಕನನ್ನು ಹಣಕಾಸು ವ್ಯವಸ್ಥೆಯೊಂದಿಗೆ ಜೋಡಿಸುವುದು ಮಹತ್ವದ ಹೆಜ್ಜೆಯಾಗಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟೀಯ ಆರ್ಥಿಕ ಸೇರ್ಪಡೆ ಅಭಿಯಾನವಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಮಹತ್ವದ ಪಾತ್ರ ವಹಿಸುತ್ತಿದೆ. 2014 ಆಗಸ್ಟ್ 28ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆರಂಭಗೊಂಡ ಈ ಯೋಜನೆ 12 ವರ್ಷಗಳ ಯಶಸ್ವಿ ಪಯಣವನ್ನು ಪೂರ್ಣಗೊಳಿಸಿದೆ. ಬ್ಯಾಂಕ್ ಖಾತೆ ಇಲ್ಲದ ಜನರಿಗೆ ಮೂಲಭೂತ ಬ್ಯಾಂಕಿಂಗ್ ಸೌಲಭ್ಯ ಒದಗಿಸುವುದರಿಂದ ಆರಂಭವಾದಂತಹ ಈ ಅಭಿಯಾನ ಇಂದು ದೇಶದ ಆರ್ಥಿಕ ಸೇರ್ಪಡೆಯ ಪ್ರಮುಖ ಆಧಾರಸ್ತಂಭವಾಗಿ ಬೆಳೆದಿದೆ. ವಿಶ್ವದ ಅತಿದೊಡ್ಡ ಹಣಕಾಸು ಸೇರ್ಪಡೆ ಉಪಕ್ರಮವೆಂಬ ಹೆಗ್ಗಳಿಕೆಯನ್ನು ಇದು ಪಡೆದಿದೆ. ಬ್ಯಾಂಕಿಂಗ್ ಸೌಲಭ್ಯದಿಂದ ಹೊರಗುಳಿದ ಪ್ರತಿಯೊಬ್ಬರಿಗೂ ಮೂಲಭೂತ ಬ್ಯಾಂಕ್ ಖಾತೆಯನ್ನು ಒದಗಿಸುವುದು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯ ಮೂಲ ಉದ್ದೇಶವಾಗಿದೆ. ಈ ಖಾತೆಯನ್ನು ಯಾವುದೇ ಕನಿಷ್ಠ ಠೇವಣಿಯ ಅಗತ್ಯವಿಲ್ಲದೆ ತೆರೆಯಬಹುದಾಗಿದ್ದು ಖಾತೆ ನಿರ್ವಹಣೆಗೂ ಯಾವುದೇ ಶುಲ್ಕ ಇರುವುದಿಲ್ಲ. ಯೋಜನೆ ಆರಂಭವಾದ ಸಂದರ್ಭದಲ್ಲಿ ಪ್ರತಿಯೊಂದು ಕುಟುಂಬಕ್ಕೂ ಕನಿಷ್ಠ ಒಂದು ಬ್ಯಾಂಕ್ ಖಾತೆ ಒದಗಿಸುವ ಗುರಿ ಹೊಂದಲಾಗಿತ್ತು. ನಂತರ 2018ರಲ್ಲಿ ಯೋಜನೆಯ ವ್ಯಾಪ್ತಿಯನ್ನು ವಿಸ್ತರಿಸಿ ಬ್ಯಾಂಕಿಂಗ್ ವ್ಯವಸ್ಥೆಯಿಂದ ಹೊರಗಿರುವ ಪ್ರತಿಯೊಬ್ಬ ವಯಸ್ಕನಿಗೂ ಖಾತೆ ಒದಗಿಸುವತ್ತ ಗಮನಹರಿಸಲಾಯಿತು. ಕಳೆದ 12 ವರ್ಷಗಳಲ್ಲಿ ಜನ್ಧನ್ ಯೋಜನೆಯ ವ್ಯಾಪ್ತಿ ಗಮನಾರ್ಹವಾಗಿ ವಿಸ್ತರಿಸಿದೆ. 2026ರ ಆಗಸ್ಟ್ 19ರ ವೇಳೆಗೆ ದೇಶದಾದ್ಯಂತ ಒಟ್ಟು 59.09 ಕೋಟಿ ಜನ್ಧನ್ ಖಾತೆಗಳು ತೆರೆಯಲ್ಪಟ್ಟಿವೆ. ಈ ಖಾತೆಗಳಲ್ಲಿ 55.7ರಷ್ಟು ಅಂದರೆ 32.92 ಕೋಟಿ ಖಾತೆಗಳು ಮಹಿಳೆಯರದ್ದಾಗಿವೆ. ಇದೇ ವೇಳೆ 77.8ರಷ್ಟು ಅಂದರೆ 45.95 ಕೋಟಿ ಖಾತೆಗಳು ಗ್ರಾಮೀಣ ಮತ್ತು ಅರೆ ನಗರ ಪ್ರದೇಶದಲ್ಲಿವೆ. ಈ ಅಂಕಿ ಅಂಶಗಳು ಮೂಲತಃ ಮಹಿಳೆಯರು, ಗ್ರಾಮೀಣ ಜನರು ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳನ್ನು ಹಣಕಾಸು ವ್ಯವಸ್ಥೆಯೊಂದಿಗೆ ಸೇರಿಸುವಲ್ಲಿ ಯೋಜನೆಯ ಪಾತ್ರವನ್ನು ಬಿಂಬಿಸುತ್ತದೆ. ಜನ್ಧನ್ ಖಾತೆಗಳಲ್ಲಿ ಉಳಿತಾಯದ ಪ್ರಮಾಣವು ನಿರಂತರವಾಗಿ ಹೆಚ್ಚಾಗಿದೆ. 2026ರ ಆಗಸ್ಟ್ 19ರ ವೇಳೆಗೆ ಈ ಖಾತೆಗಳಲ್ಲಿನ ಒಟ್ಟು ಠೇವಣಿ ಮೊತ್ತ 316,514 ಕೋಟಿ ರೂಪಾಯಿಗಳಾಗಿದ್ದು ಅಂದರೆ ಸುಮಾರು 3.17 ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ. 2015ರ ಆಗಸ್ಟ್ನಿಂದ 2026ರ ಆಗಸ್ಟ್ವರೆಗೆ ಠೇವಣಿ ಮೊತ್ತವು ಸುಮಾರು 12.8 ಪಟ್ಟು ಹೆಚ್ಚಾಗಿದೆ. ಇದೇ ಅವಧಿಯಲ್ಲಿ ಖಾತೆಗಳ ಸಂಖ್ಯೆ ಸುಮಾರು 2.3 ಪಟ್ಟು ಹೆಚ್ಚಾಗಿದೆ. ಪ್ರತಿಯೊಂದು ಖಾತೆಯ ಸರಾಸರಿ ಠೇವಣಿ 5,356 ರೂಪಾಯಿಗಳಾಗಿದ್ದು 2015ರ ಆಗಸ್ಟ್ಗೆ ಹೋಲಿಸಿದರೆ ಸರಾಸರಿ ಠೇವಣಿ ಸುಮಾರು 3.4 ಪಟ್ಟು ಹೆಚ್ಚಾಗಿದೆ. ಖಾತೆಗಳ ಬಳಕೆ ಮತ್ತು ಉಳಿತಾಯದ ಅಭ್ಯಾಸದಲ್ಲಿ ಉಂಟಾಗಿರುವ ಸುಧಾರಣೆಗೆ ಇದು ಸಾಕ್ಷಿಯಾಗಿದೆ. ಮಹಿಳಾ ಸಬಲೀಕರಣದ ದೃಷ್ಟಿಯಿಂದಲೂ ಜನ್ಧನ್ ಯೋಜನೆ ಮಹತ್ವದ ಸಾಧನೆ ಮಾಡಿದೆ. ಒಟ್ಟು ಖಾತೆದಾರರಲ್ಲಿ 55.7ರಷ್ಟು ಮಹಿಳೆಯರಾಗಿರುವುದು ಮಹಿಳೆಯರ ಆರ್ಥಿಕ ಒಳಗೊಳ್ಳುವಿಕೆಗೆ ಈ ಯೋಜನೆ ನೀಡಿರುವ ಆದ್ಯತೆಯನ್ನು ತೋರಿಸುತ್ತದೆ. ಡಿಜಿಟಲ್ ಹಣಕಾಸು ವ್ಯವಸ್ಥೆಯ ವಿಸ್ತರಣೆ ಕೂಡ ಜನ್ಧನ್ ಯೋಜನೆಯ ಮತ್ತೊಂದು ಪ್ರಮುಖ ಅಂಶವಾಗಿದೆ. ಜನ್ಧನ್ ಖಾತೆದಾರರಿಗೆ ರೂಪೆ ಡೆಬಿಟ್ ಕಾರ್ಡ್ಗಳನ್ನು ಒದಗಿಸಲಾಗುತ್ತಿದ್ದು, ಅರ್ಹ ರೂಪೆ ಕಾರ್ಡ್ಗಳಿಗೆ ಅಪಘಾತ ವಿಮಾ ರಕ್ಷಣೆಯೂ ಲಭ್ಯವಿದೆ. ಖಾತೆದಾರರಿಗೆ ಅರ್ಹತೆಯ ಆಧಾರದ ಮೇಲೆ 10,000 ರೂಪಾಯಿಗಳವರೆಗೆ ಓವರ್ ಡ್ರಾಫ್ಟ್ ಸೌಲಭ್ಯವೂ ಒದಗಿಸಲಾಗುತ್ತದೆ. ಈ ಸೌಲಭ್ಯಗಳು ಹಣಕಾಸಿನ ಭದ್ರತೆಯನ್ನು ಬಲಪಡಿಸುವುದರ ಜೊತೆಗೆ ಜನರನ್ನು ಅಧಿಕೃತ ಹಣಕಾಸು ವ್ಯವಸ್ಥೆಯೊಂದಿಗೆ ಮತ್ತಷ್ಟು ಆಳವಾಗಿ ಸಂಪರ್ಕಿಸಲು ನೆರವಾಗುತ್ತದೆ. ಜನ್ಧನ್ ಖಾತೆಗಳು ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ವಿಸ್ತರಣೆಯಲ್ಲಿಯೂ ಪ್ರಮುಖ ಮಾಧ್ಯಮವಾಗಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗಳಂತಹ ವಿಮಾ ಯೋಜನೆಗಳ ಪ್ರಯೋಜನಗಳನ್ನು ಜನರಿಗೆ ತಲುಪಿಸಲು ಈ ಖಾತೆಗಳು ನೆರವಾಗಿವೆ. ಪಿಂಚಣಿ ಮತ್ತು ಇತರ ಹಣಕಾಸು ಸೇವೆಗಳಿಗೂ ಖಾತೆದಾರರಿಗೆ ಪ್ರವೇಶ ಕಲ್ಪಿಸುವ ಮೂಲಕ ವಿಶೇಷವಾಗಿ ಅಸಂಘಟಿತ ವಲಯದ ಜನರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ವಿಸ್ತರಿಸುವಲ್ಲಿ ಜನ್ಧನ್ ಯೋಜನೆ ನೆರವಾಗಿದೆ. ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳ ಪ್ರಯೋಜನಗಳನ್ನು ನೇರವಾಗಿ ಜನರಿಗೆ ತಲುಪಿಸುವಲ್ಲಿ ಜಾಮ್ ತ್ರಿವಳಿ ವ್ಯವಸ್ಥೆಯು ಮಹತ್ವದ ಬದಲಾವಣೆ ತಂದಿದೆ. ಜನ್ಧನ್, ಆಧಾರ್ ಮತ್ತು ಮೊಬೈಲ್ಗಳ ಸಮನ್ವಯದಿಂದ ರೂಪುಗೊಂಡಿರುವ ಈ ವ್ಯವಸ್ಥೆಯ ಮೂಲಕ ಅರ್ಹ ಫಲಾನುಭವಿಗಳಿಗೆ ವಿವಿಧ ಸರ್ಕಾರಿ ನೆರವು ಮತ್ತು ಹಣಕಾಸು ಪ್ರಯೋಜನಗಳನ್ನು ನೇರವಾಗಿ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲು ಸಾಧ್ಯವಾಗಿದೆ. ಇದರಿಂದ ಸೇವಾ ವಿಳಂಬವನ್ನು ಕಡಿಮೆ ಮಾಡಿ ಸರ್ಕಾರಿ ನೆರವು ಹೆಚ್ಚು ಪಾರದರ್ಶಕವಾಗಿ ಮತ್ತು ನೇರವಾಗಿ ತಲುಪಿಸಲು ನೆರವಾಗಿದೆ. ಜನ್ಧನ್ ಯೋಜನೆಯು ಉಳಿತಾಯದ ಜೊತೆಗೆ ಸಾಲ ಮತ್ತು ಉದ್ಯಮಶೀಲತೆಯ ಅವಕಾಶಗಳಿಗೂ ದಾರಿ ತೆರೆದಿದೆ. ನಿಯಮಿತ ಬ್ಯಾಂಕಿಂಗ್ ವ್ಯವಹಾರ ಮತ್ತು ಉಳಿತಾಯದ ಅಭ್ಯಾಸ ಹೊಂದಿರುವ ಖಾತೆದಾರರಿಗೆ ವಿವಿಧ ಸಾಲ ಸೌಲಭ್ಯಗಳ ಪ್ರವೇಶ ಸುಲಭವಾಗುತ್ತಿದೆ. ಸಣ್ಣ ಉದ್ಯಮಗಳು ಮತ್ತು ಸ್ವಯಂ ಉದ್ಯೋಗಕ್ಕೆ ನೆರವಾಗುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಂತಹ ಕಾರ್ಯಕ್ರಮಗಳೊಂದಿಗೆ

0: ಹಣಕಾಸು ಸೇರ್ಪಡೆಯ ವ್ಯವಸ್ಥೆಯನ್ನು ಸಂಪರ್ಕಿಸುವ ಮೂಲಕ ಹಿಂದೆ ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದ ಅನೇಕ ಜನರಿಗೆ ಆರ್ಥಿಕ ಚಟುವಟಿಕೆಗಳನ್ನು ವಿಸ್ತರಿಸಲು ಅವಕಾಶ ದೊರೆತಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.
1: ಆಕಾಶವಾಣಿ ಮಡಿಕೇರಿ.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಖ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900 9012 82.
4: ನಂಬರ್ 2760 ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಟ್ಟಳ್ಳಿ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 30 ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಬಲ್ಲಾರಂಡ ಮಣಿ ಉತ್ತಪ್ಪನವರ ಅಧ್ಯಕ್ಷತೆಯಲ್ಲಿ ಚಟ್ಟಳ್ಳಿಯಲ್ಲಿರುವ ಸಂಘದ ಶ್ರೀ ನರೇಂದ್ರ ಮೋದಿ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಅರ್ಹ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
5: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
6: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
7: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
6: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
7: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
8: ಕಾಮಣಗೆ

0: पीएम फसल बीमा योजना से करीब 2 लाख करोड़ रुपए क्लेम के रूप में किसानों को मिले हैं।
1: मुंगारु हंगामी ना बेले वीमे गागी ईग नोंदणी माडिकोळ्ळिरि।
2: बैंक सामान्य सेवा केंद्र ग्राम भवन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ ಗೆ ಭೇಟಿ ನೀಡಿ।
3: ಬೆಳೆಗೆ ವಿಮೆ ಮಾಡಿದ್ರೆ ತಕ್ಷಣ ರಕ್ಷಣೆ ಗಳಿಸಿ।
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ। ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ। ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com।

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮದ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ದಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ವಾಲ್ಮೀಕಿ ನಿಗಮದ ಅಕ್ರಮಕ್ಕೆ ಸಂಬಂಧಿಸಿದಂತೆ ಯೋಜನೆ ಮತ್ತು ಸಾಂಖ್ಯಿಕ ಖಾತೆ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ. ಪ್ರತಿಪಕ್ಷಗಳ ಒತ್ತಡದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡಬಾರದು ಎಂಬ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಸಿರುವುದಾಗಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಹಗರಣದಲ್ಲಿ ತಾವು ಭಾಗಿಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಸದನದ ಸಮಯ ಹಾಳು ಮಾಡಿದವರು ಸಂವಿಧಾನದ ವಿರೋಧಿಗಳು ಎಂದು ಪ್ರತಿಪಕ್ಷಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಜನರನ್ನ ವಿರೋಧ ಪಕ್ಷದವರು ದಿಕ್ಕು ತಪ್ಪಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಸಂವಿಧಾನಕ್ಕೆ ತಾವು ಸಂಪೂರ್ಣವಾಗಿ ತಲೆಬಾಗುವುದಾಗಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಅವರು, ಕೇಂದ್ರ ಸರ್ಕಾರ ಹೊರಡಿಸಿರುವ ವರದಿ ಜಾರಿ ಮಾಡುವ ಅಧಿಸೂಚನೆಯು ಜೀವ ವಿರೋಧಿ ಹಾಗೂ ಅಮಾನವೀಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪಶ್ಚಿಮಘಟ್ಟ ಪ್ರದೇಶದ 10 ಜಿಲ್ಲೆಗಳ 1,449 ಗ್ರಾಮಗಳನ್ನು ಪರಿಸರ ಸೂಕ್ಷ್ಮ ಪ್ರದೇಶಗಳೆಂದು ಘೋಷಿಸಿ ಕೇಂದ್ರ ಸರ್ಕಾರ ಹೊರಡಿಸಿರುವ ಈ ಅಧಿಸೂಚನೆಯು ಲಕ್ಷಾಂತರ ಕುಟುಂಬಗಳನ್ನು ಆತಂಕಕ್ಕೆ ಈಡು ಮಾಡಿದೆ. ಮಲೆನಾಡು ಹಾಗೂ ಪಶ್ಚಿಮಘಟ್ಟ ಪ್ರದೇಶಗಳ ಜನರ ಹಿತ ಗಮನದಲ್ಲಿ ಇಟ್ಟುಕೊಂಡು ಪರಿಹಾರ ಕಂಡುಕೊಳ್ಳಲು 1 ದಿನದ ವಿಶೇಷ ಅಧಿವೇಶನ ಕರೆಯಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪಶ್ಚಿಮ ಘಟ್ಟ ಭಾಗದ ಜನರು ಯಾವುದೇ ಕಾರಣಕ್ಕೂ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಧೈರ್ಯ ತುಂಬಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಕೈಗಾರಿಕಾ ಅಭಿವೃದ್ದಿಯ ಉದ್ದೇಶದಿಂದ ಬೆಂಗಳೂರನ್ನು ಹೊರತುಪಡಿಸಿ ಇತರೆ 5 ನಗರಗಳನ್ನು ಗುರುತಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ವಿಮಾನ ನಿಲ್ದಾಣ ಮತ್ತಿತರ ಮೂಲಸೌಕರ್ಯ ಹೊಂದಿರುವ ಸೂಕ್ತ 5 ನಗರಗಳನ್ನು ಗುರುತಿಸುವಂತೆ ತಿಳಿಸಿದ್ದಾರೆ. ಕೈಗಾರಿಕೋದ್ಯಮಗಳ ಸ್ಥಾಪನೆಗೆ ಏಕಗವಾಕ್ಷಿ ಅನುಮೋದನೆಯ ವ್ಯವಸ್ಥೆಯನ್ನು ಇನ್ನಷ್ಟು ಬಲಪಡಿಸಲು ನಿಗದಿತ ಕಾಲಮಿತಿಯೊಳಗೆ ಅನುಮೋದನೆ ಪ್ರಕ್ರಿಯೆ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ಪೊಲೀಸರ ಸಂಕಷ್ಟ ಭತ್ಯೆ ಪ್ರಮಾಣವನ್ನು ಆಂಧ್ರಪ್ರದೇಶ ಹಾಗೂ ತೆಲಂಗಾಣ ರಾಜ್ಯಗಳ ಮಾದರಿಯಲ್ಲಿ 50%ರಷ್ಟು ಹೆಚ್ಚಿಸಲು ಸರ್ಕಾರದ ಸಮ್ಮತಿ ಇದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ಮಾಣಿಕ್ ಷಾ ಮೈದಾನದಲ್ಲಿ ಇಂದು ರಾಜ್ಯ ಪೊಲೀಸರಿಗಾಗಿ ಸಮಗ್ರ ಸಾಮರ್ಥ್ಯವೃದ್ದಿ ತರಬೇತಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಎನ್ಎಸ್ಜಿ ತರಬೇತಿಯಿಂದ ರಾಜ್ಯದ ಪೊಲೀಸರ ಸಾಮರ್ಥ್ಯ ಹಾಗೂ ಕೌಶಲ್ಯ ಹೆಚ್ಚಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಗಗನಚುಂಬಿ ಕಟ್ಟಡಗಳ ಮೇಲೆ ಹೆಲಿಪ್ಯಾಡ್ ನಿರ್ಮಾಣ ಕಡ್ಡಾಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ರೌಡಿಗಳ ನಿಗ್ರಹಕ್ಕೆ ಪ್ರತ್ಯೇಕ ಐಪಿಎಸ್ ಅಧಿಕಾರಿಗಳ ನೇತೃತ್ವದಲ್ಲಿ ರೌಡಿ ನಿಗ್ರಹ ಪಡೆ ರಚಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ 72,000 ಸರ್ಕಾರಿ ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗುತ್ತಿದ್ದು, ಬ್ಯಾಕ್ಲಾಗ್ ಹುದ್ದೆಗಳ ಭರ್ತಿ ಮಾಡಲು ಸರ್ಕಾರದ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಜ್ಯ ಸರ್ಕಾರಿ ಪರಿಶಿಷ್ಟ ನೌಕರರ ಸಮನ್ವಯ ಸಮಿತಿಯ 6ನೇ ರಾಜ್ಯ ಮಟ್ಟದ ಐಕ್ಯತಾ ಸಮಾವೇಶ ಉದ್ಘಾಟಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಯೊಂದಿಗೆ ಚರ್ಚಿಸಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಸರ್ಕಾರಿ ನೌಕರರು ನಿಮ್ಮ ಮಕ್ಕಳೊಂದಿಗೆ ಬಡವರ ಮಕ್ಕಳನ್ನು ಇಂಜಿನಿಯರ್ ವೈದ್ಯರನ್ನಾಗಿ ಮಾಡುವಂತೆ ಪ್ರೋತ್ಸಾಹಿಸಿ ಎಂದು ಕರೆ ನೀಡಿದ್ದಾರೆ. ಈ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ

0: ಬುಧವಾರ 9:15
1: ಬೆಂಗಳೂರಿನಲ್ಲಿ ಪ್ರತ್ಯೇಕ ನೂತನ ಕಾನೂನು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವ ಪ್ರಸ್ತಾವನೆ ಕೈಬಿಟ್ಟು ಪ್ರಸ್ತುತ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸಬೇಕು ಎಂದು ಉತ್ತರ ಕರ್ನಾಟಕ ಭಾಗದ ಶಾಸಕರು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ವಿಧಾನಸಭೆ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲತ್, ಮಾಜಿ ಸಚಿವ ಸಿಸಿ ಪಾಟೀಲ್ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಶಾಸಕರು ಮುಖ್ಯಮಂತ್ರಿಗೆ ಪತ್ರ ಬರೆದಿದ್ದಾರೆ. ಧಾರವಾಡ ವಿಶ್ವವಿದ್ಯಾನಿಲಯದಲ್ಲೇ ಸೈಬರ್ ಕಾನೂನು, ಸಾಂವಿಧಾನಿಕ ಕಾನೂನು, ವಾಣಿಜ್ಯ ಹಾಗೂ ಅಂತಾರಾಷ್ಟೀಯ ಕಾನೂನು ಅಧ್ಯಯನ ವಿಭಾಗಗಳನ್ನು ಆರಂಭಿಸಬಹುದು ಎಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣಕ್ಕೆ ಸಂಬಂಧಿಸಿದಂತೆ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ಬೆಂಗಳೂರಿನಲ್ಲಿ ಇಂದು ಸಿಐಡಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾದರು. ತನಿಖಾಧಿಕಾರಿ ಎಸಿಪಿ ರಾಘವೇಂದ್ರ ಹೆಗಡೆ ಜ್ಞಾನೇಂದ್ರ ಕುಮಾರ್ ಅವರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣದ ಹಣಕಾಸಿನ ಅಂಶಗಳನ್ನು ಇಡಿ ಪರಿಶೀಲನೆ ನಡೆಸುತ್ತಿದ್ದು ನೇಮಕಾತಿ ಪ್ರಕ್ರಿಯೆಯಲ್ಲಿನ ಅಕ್ರಮಗಳು ಮತ್ತು ವಿವಿಧ ಅಧಿಕಾರಿಗಳ ಪಾತ್ರದ ಬಗ್ಗೆ ಸಿಐಡಿ ತನಿಖೆ ನಡೆಸುತ್ತಿದೆ. ಸಮಾಜದಲ್ಲಿ ಜಾತಿ ಧರ್ಮದ ಹೆಸರಿನಲ್ಲಿ ವಿಭಜನೆ ಮಾಡುವ ಮನೋಭಾವಕ್ಕೆ ಅವಕಾಶ ನೀಡದೆ ಎಲ್ಲರೂ ಸಮಾನರು ಎಂಬ ಮಾನವತಾ ಮೌಲ್ಯವನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಡಾ ಬಿಆರ್ ಅಂಬೇಡ್ಕರ್ ಅವರಿಗೆ ನಿಜವಾದ ಗೌರವ ಸಲ್ಲಿಸಿದಂತಾಗುತ್ತದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಸಚಿವ ಕೃಷ್ಣ ಬೈರೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವತಿಯಿಂದ ನಡೆದ ಡಾ ಬಿಆರ್ ಅಂಬೇಡ್ಕರ್ ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ 2026 ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಅವರು, ಡಾ ಅಂಬೇಡ್ಕರ್ ಅವರು ಯಾವುದೇ ಒಂದು ಜಾತಿ ಅಥವಾ ಸಮುದಾಯಕ್ಕೆ ಸೀಮಿತರಾದವರಲ್ಲ, ಎಲ್ಲಾ ಸಮುದಾಯಗಳ ಏಳಿಗೆಗೆ ಅಭ್ಯುದಯಕ್ಕೆ ಬೆಳಕಾದವರು ಎಂದು ತಿಳಿಸಿದ್ದಾರೆ. ಪೌರ ಕಾರ್ಮಿಕರ ಕುಂದುಕೊರತೆಗಳು ಮತ್ತು ಬೇಡಿಕೆಗಳ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಕಾರಾತ್ಮಕವಾಗಿ ಸ್ಪಂದಿಸಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದ್ದಾರೆ.
2: ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೂಡ ನಾವೆಲ್ಲ ಮನುಷ್ಯರು ಅನ್ನುವಂತಹ ಮಾನವತಾ ಧರ್ಮವನ್ನ ನಮಗೆ ಪ್ರತಿಪಾದನೆ ಮಾಡಿದಂತ ಅವರು, ಪ್ರತಿಯೊಬ್ಬರಿಗೂ ಮಾರ್ಗದರ್ಶನ ಮಾಡಿದಂತ ಅವರು ಡಾಕ್ಟರ್ ಅಂಬೇಡ್ಕರ್ ಅವರು. ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಯಾವುದೋ ಒಂದು ಜಾತಿ ಧರ್ಮಕ್ಕೆ ಸೀಮಿತವಾಗಿ ಮಾತಾಡ್ತೇವೆ, ಇಲ್ಲ, ಅವರು ಎಲ್ಲಾ ಮನುಷ್ಯರಿಗೂ ಸಮಾನತೆಯ ಸಂದೇಶವನ್ನ ಕೊಟ್ಟಂತವರು. ಕೊನೆ ಉಸಿರು ಇರೋವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಸಮಾನತೆಗಾಗಿ ಹೋರಾಟ ಮಾಡಿದಂತವರು.
1: ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಜೀವಿ ಧಾಮದಲ್ಲಿ ನಡೆದ ಶೂಟೌಟ್ ಪ್ರಕರಣದ ತನಿಖೆಯ ವರದಿಯನ್ನು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಜಿಲ್ಲಾಧಿಕಾರಿ ಶ್ರೀರೂಪ ಸಲ್ಲಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶಿಸಿದ ಹಿನ್ನೆಲೆಯಲ್ಲಿ ಕೊಳ್ಳೇಗಾಲದ ಉಪವಿಭಾಗಾಧಿಕಾರಿ ದಿನೇಶ್ ಕುಮಾರ್ ಮೀನಾ ತನಿಖೆ ನಡೆಸಿದ್ದರು. ಹನೂರು ವಲಯದ ಕರಡಿಕಲ್ಲು ಗುಡ್ಡದಲ್ಲಿ ಆಂಥೋಣಿಸ್ವಾಮಿ, ಪೀಟರ್ ಹಾಗೂ ಕುಮಾರ್ ಎಂಬುವರು ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದರು. ಉಪ ಲೋಕಾಯುಕ್ತ ಬಿ ವೀರಪ್ಪ ಇಂದು ಮಂಡ್ಯ ಜಿಲ್ಲೆಯ ಮದ್ದೂರು ನಗರಸಭೆ ವ್ಯಾಪ್ತಿಯ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಕ್ಕೆ ಭೇಟಿ ನೀಡಿ ಸ್ವಚ್ಛತೆ ಹಾಗೂ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆ ಪರಿಶೀಲಿಸಿದರು. ಘಟಕದಲ್ಲಿ ನೀರು ಸಂಸ್ಕರಣೆ ಪ್ರಕ್ರಿಯೆ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದ ಅವರು, ತ್ಯಾಜ್ಯ ನೀರನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ನಿಯಮಾನುಸಾರ ವಿಲೇವಾರಿ ಮಾಡುವಂತೆ ಸೂಚಿಸಿದರು. ತ್ಯಾಜ್ಯ ನೀರು ಯಾವುದೇ ಕಾರಣಕ್ಕೂ ಶಿಂಷಾ ನದಿಗೆ ಸೇರ್ಪಡೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಹಾಗೂ ಶಾಶ್ವತ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಹೇಳಿದರು. ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯದ ಬರಪೀಡಿತ ತಾಲೂಕುಗಳ ಘೋಷಣೆಯು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಮಾನದಂಡಗಳು ಹಾಗೂ ಕರ್ನಾಟಕ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರದ ಮಾರ್ಗದರ್ಶನದಲ್ಲಿಯೇ ನಡೆದಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿರುವ ಪ್ರವಾಹ ದುರಂತದ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯ ಪ್ರವಾಸಿಗರು ನಾಪತ್ತೆಯಾಗಿದ್ದಾರೆ ಅಥವಾ ಸಂಪರ್ಕಕ್ಕೆ ಸಿಗದೆ ಇದ್ದಲ್ಲಿ ಅವರ ವಿವರಗಳನ್ನು ತಕ್ಷಣ ಜಿಲ್ಲಾಡಳಿತಕ್ಕೆ ನೀಡುವಂತೆ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮುಖ್ಯಾಂಶಗಳು. ವಾಲ್ಮೀಕಿ ನಿಗಮ ಅಕ್ರಮ ಪ್ರಕರಣ, ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಬಿ ನಾಗೇಂದ್ರ ಘೋಷಣೆ. ಪಶ್ಚಿಮಘಟ್ಟ ಪ್ರದೇಶದಲ್ಲಿ ಕಸ್ತೂರಿ ರಂಗನ್ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸ್ಪಷ್ಟನೆ. ಕೈಗಾರಿಕಾ ಅಭಿವೃದ್ದಿಗೆ ಬೆಂಗಳೂರು ಹೊರತುಪಡಿಸಿ 5 ನಗರಗಳನ್ನು ಗುರುತಿಸಲು ಮುಖ್ಯಮಂತ್ರಿ ಸೂಚನೆ. ಧಾರವಾಡದ ಕಾನೂನು ವಿಶ್ವವಿದ್ಯಾನಿಲಯವನ್ನು ಮತ್ತಷ್ಟು ಬಲಪಡಿಸುವಂತೆ ಸರ್ಕಾರಕ್ಕೆ ಉತ್ತರ ಕರ್ನಾಟಕ ಭಾಗದ ಶಾಸಕರ ಮನವಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, ಸಿಐಡಿ ಅಧಿಕಾರಿಗಳಿಂದ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ವಿಚಾರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ

0: ರಾತ್ರಿ 7:35.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50. ಇನ್ನು ಮುಂದೆ ಕಾರ್ಯಕ್ರಮ ಕೃಷಿರಂಗ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರ, ಇಲ್ಲಿ ಪ್ರಧಾನ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರು.
1: ನಮಸ್ಕಾರ.
0: ಈಗ ಮೊದಲಿಗೆ ಏಲಕ್ಕಿ ತೋಟಗಳನ್ನು ಮಳೆ ಸಾಮಾನ್ಯವಾಗಿದ್ದರೆ ಯಾವ ರೀತಿ ನಿರ್ವಹಣೆ ಮಾಡಬಹುದು ಅಂತ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ?
1: ಕೊಡಗಿನಲ್ಲಿ ನಾವು ಏಲಕ್ಕಿಯನ್ನು ಅಷ್ಟಾಗಿ ಜಾಸ್ತಿ ಬೆಳೀತಾ ಇಲ್ಲ ಅನ್ನೋದು ಒಂದು ಸ್ಥಿತಿ.
0: ಕಾಫಿಗೆ ಹೆಚ್ಚು ಬೆಲೆ ಬಂದಮೇಲೆ
1: ಅಥವಾ ಏಲಕ್ಕಿ ತೋಟಗಳು ಕಾಫಿ ತೋಟಗಳಾಗಿದೆ,
0: ಪರಿವರ್ತನೆ ಆಗಿದೆ
1: ಆದರೂ ಅದ್ರ ಮಧ್ಯೆ ಕೆಲವರು ಚೆನ್ನಾಗಿ ಏಲಕ್ಕಿಯನ್ನು ಬೆಳೀತಿದ್ದಾರೆ. ಏಲಕ್ಕಿನೇ ಒಳ್ಳೆ ಆದಾಯ ತರುವ ಬೆಳೆ ಕಾಫಿಗಿಂತ ಮೆಣಸಿಗಿಂತ ಅಂತ ನಮ್ಮ ಮಧ್ಯನೂ ಆ ಥರ ಬೆಳೆಯೋರು ಇದ್ದಾರೆ. ಸೊ ಚೆನ್ನಾಗಿ ಬೆಳೀತಿದ್ದಾರೆ ಇಲ್ಲ ಅಂತಿಲ್ಲ. ಏಲಕ್ಕಿ ಅಂದ ತಕ್ಷಣ ಈಗ ಮಳೆಗಾಲ ಆಗಿ ಇನ್ನೇನು ಹೆಚ್ಚಿಗೆ ಮಳೆ ಆಗ್ತಾ ಇದೆ. ಏಲಕ್ಕಿ ತೋಟಗಳನ್ನು ನಾವು ನೀರು ನಿಲ್ಲದಂಗೆ ನೋಡ್ಕೊಬೇಕು. ಸೊ ಮಳೆಗಾಲ ಜಾಸ್ತಿ ಆಗ್ತಾ ಇರೋದ್ರಿಂದ ಚರಂಡಿ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಎರಡನೇದು ಅದರ ಬುಡದಲ್ಲಿ ಸೊಪ್ಪುಗಳು ಬಿದ್ದಿದ್ರೆ ತೆಗಿಬೇಕು, ಇಲ್ಲ ಕೊಳ್ಳೆ ರೋಗ ಬಂದ್ಬಿಡುತ್ತೆ. ಸೊ ಅಂದರೆ ಬುಡ ಬಿಡಿಸೋದು ಅಂತ ಹೇಳ್ತೇವೆ, ಬುಡದಲ್ಲಿ ಸೊಪ್ಪನ್ನು ಡಿಮಲ್ಚಿಂಗ್ ಅಂತಾರೆ, ಅದನ್ನು ಮಾಡ್ಕೊಬೇಕು. ಮೂರನೇದು ಈಗಾಗಲೇ ಒಣಗಿರೋ ಎಲೆ ಅಂಥದ್ದೆಲ್ಲ ಬಿಡಿಸ್ಬೇಕು,
0: ತರಗುಗಳು ಇಂಥವೆಲ್ಲ ಗರಿಗಳು
1: ಅದನ್ನೆಲ್ಲ ಬಿಡಿಸ್ಕೋಬೇಕು. ಒಟ್ಟು ಗಾಳಿ ಆಡಬೇಕು ಅಂತಾರೆ, ಬೆಳಕು ಗಾಳಿ ಕಡಿಮೆ ಬೆಳಕು ಬೀಳೋ ಟೈಮಲ್ಲೂ ಗಿಡಕ್ಕೆ ಸಿಗೋಂಗೆ ವ್ಯವಸ್ಥೆ ಮಾಡಬೇಕು. ನೆರಳನ್ನು ಮೊದಲೇ ತೆಗೆದಿರ್ತಾರೆ. ಸೊ ಆವಾಗ ಕೊಳೆ ರೋಗ ಕಡಿಮೆ ಆಗುತ್ತೆ. ಹೆಚ್ಚಿಗೆ ಮಳೆ ಅಥವಾ ಸಾಮಾನ್ಯ ಮಳೆ ಇದ್ದಾಗಲೂ ಜುಲೈ ಆಗಸ್ಟಲ್ಲಿ ಮಾಡಬೇಕಾದಂಥ ಕೆಲಸಗಳು, ಒಟ್ಟು ನೀರು ನಿಲ್ಲಬಾರ್ದು. ಎರಡನೇದು ಕೊಳೆ ಬರ್ದಂಗೆ ಡಿಮಲ್ಚಿಂಗ್ ಮಾಡಿರಬೇಕು. ಮೂರನೇದು ಸೋಗೆಗಳು ಒಣಗಿರೋದು ಅದೆಲ್ಲ ತೆಗಿಬೇಕು, ಗಿಡಕ್ಕೆ ಬೆಳಕು ಸಿಗೋಂಗೆ ಮಾಡಬೇಕು. ಮಳೆಗೆ ಜಾಸ್ತಿ ಆದಂಗೆ ಆರಬೇಕು ಬೇಗ ಗಿಡ, ಅದು ಬೆಟ್ಟಾಗಿದ್ದರೆ ಕೊಳೆ ಬರೋದು ಜಾಸ್ತಿ. ಸೊ ಇದನ್ನು ಒಂದು ಫಿಸಿಕಲ್ ಮ್ಯಾನೇಜ್ಮೆಂಟ್ ಅಂತೇವೆ, ಅದನ್ನು
0: ಭೌತಿಕವಾಗಿ
1: ನಾವು ಮಾಡುವಂತಹ ಇದು
0: ಯಾಂತ್ರಿಕ ಕ್ರಮಗಳು
1: ಇನ್ನು ಕೆಮಿಕಲ್ಸು ಅಥವಾ ರಾಸಾಯನಿಕಗಳ ಮುಖಾಂತರ ನೋಡಿದಾಗ ಬುಡಕ್ಕೆ ಕಾಪರ್ ಆಕ್ಸಿಕ್ಲೋರೈಡನ್ನು 0.2% ಅಥವಾ ಅರ್ಧ ಕೆಜಿಯನ್ನು 200 ಲೀಟ್ರಿಗೆ ಕಲಸಿ 5-5 ಲೀಟ್ರನ್ನು ಪ್ರತಿ ಗಿಡದ ಬುಡಕ್ಕೆ ಉಯ್ಯಬೇಕು, ಕೊತ್ತು ಮತ್ತು ಗಿಡಕ್ಕೆ. ಎರಡನೇದು ಎಲೆ ಕೊಳೆನೂ ಬರುತ್ತೆ ಈ ಥರ ಮಳೆ ಇದ್ದಾಗ. ಸೊ ಆವಾಗ ನಾವೇನು ಮಾಡಬೇಕು, 1% ಉಡೋ ದ್ರಾವಣವನ್ನು ಎಲೆಗಳಿಗೆ ಹೊಡಿಬೇಕು. ಅದ್ರ ಮಧ್ಯೆ ಬಿಸಿಲು ಮಳೆ ಬಂದರೆ ಎಲೆ ಚುಕ್ಕೆ ರೋಗ ಬರುತ್ತೆ ಏಲಕ್ಕಿಯಲ್ಲಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಒಂದು ಕಾರ್ಬನ್ಡೈಸಿಂಗ್ ಬೇಸ್ಡ್ ಕೆಮಿಕಲನ್ನು ಸಿಂಪಡಣೆ ಮಾಡ್ಕೊಬೇಕು. ಅಥವಾ ಇತ್ತೀಚೆಗೆ ತುಂಬ ಡೆವಲಪ್ಡ್ ಕೆಮಿಕಲ್ಸ್ ಎಲ್ಲ ಬಂದಿದೆ, ಸೊ ತುಂಬ ಕಾಸ್ಟ್ಲಿ ಇದ್ದಾವೆ. ಸೊ ಅದರ ಪ್ರಮಾಣ ಕಡಿಮೆ, ಈಗ ನಾವು 2 ml ಅಂದಿದ್ದು ಈಗೆಲ್ಲ 0.3 ml ಬಂದಿದ್ದಾವೆ. ಸೊ ಆ ರೀತಿ ಕೆಮಿಕಲ್ನ ನಾವು ಇನ್ನೂ ರೆಕಮೆಂಡ್ ಮಾಡಲಿಲ್ಲ, ಬಟ್ ಕಂಪನಿಯವರು ಕೆಲವರು ರೆಕಮೆಂಡ್ ಮಾಡ್ತಾ ಇದ್ದಾರೆ, ಬಟ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ಆ ಥರ ಕೆಮಿಕಲನ್ನು ನಾವು ದುಡ್ಡು ಜಾಸ್ತಿ ಆಗಿರೋದ್ರಿಂದ ಅವರು ಏನು ರೆಕಮೆಂಡ್ ಮಾಡ್ತಾ ಇದ್ದಾರೆ 0.2 ml 0.3 ml ಅದನ್ನು ನಾವು ಸಿಂಪಡಣೆ ಮಾಡಿದ್ರೆ ರೋಗ ಹತೋಟಿ ಮಾಡ್ಬೋದು. ಸೊ ಎಲೆ ಚುಕ್ಕೆ ರೋಗ ಬಂದರೆ ಕಾರ್ಬನ್ಡೈಸಿಂಗ್ ಬೇಸ್ಡ್ ಕೆಮಿಕಲ್ಲು ಅಂದರೆ ಬೆವಸ್ಟೀನ್ ಇರ್ಬೋದು, ಸ್ಪ್ರಿಂಟ್ ಇರ್ಬೋದು, ಸ್ಯಾಪ್ ಇರ್ಬೋದು. ಸೊ ಈ ರೀತಿ ಬೇರೆ ಕಂಪನಿಯನ್ನು ಈ ಥರ ಕೆಮಿಕಲನ್ನು ನಾವು ಸಿಂಪಡಣೆ ಮಾಡಿದ್ರೆ ಎಲೆ ಚುಕ್ಕೆ ಕಂಟ್ರೋಲ್ ಆಗುತ್ತೆ. ಆ ನಂತರ 1% ಬೋಡೋ ದ್ರಾವಣವನ್ನು ಸಿಂಪಡಣೆ ಮಾಡ್ಕೊಬೇಕು. ಸೊ ಈಗ ಮಳೆಗಾಲ ಜಾಸ್ತಿ ಇರೋದ್ರಿಂದ ಬೋಡೋ ಹೊಡೆಯೋದು ಭಾಳ ಮುಖ್ಯ, COC ಡ್ರಂಚ್ ಮಾಡೋದು ಮುಖ್ಯ, ಮತ್ತು ಎಲ್ಲೆಲ್ಲಿ ಎಲೆ ಚುಕ್ಕೆ ಕಾಣುತ್ತೆ ಕಾರ್ಬನ್ಡೈಸಿಂಗ್ ಬೇಯಿಸಿದ ಕೆಮಿಕಲನ್ನು ಸಿಂಪಡಣೆ ಮಾಡ್ಕೊಳ್ಳೋದು ಏಲಕ್ಕಿಯಿಂದಲೂ ಸಹ ಬಹಳ ಮುಖ್ಯ. ಆಗಲೇ ನಾವು ಇನ್ನೇನು ಹಣ್ಣು ಕುಯ್ಲಿಕ್ಕೂ ಶುರುವಾಗುತ್ತೆ ಆಗಸ್ಟ್ ಎಂಡಲ್ಲಿ.

0: ಹಣ್ಣು ಬರುತ್ತೆ, ಈಗ ಹಣ್ಣು ಶುರುವಾಗಿದೆ ಕೆಲವು ತೋಟಗಳಲ್ಲಿ. ಸೊ ಹಣ್ಣು ಕುಯ್ಬೇಕು ಅಂದರೆ ಮೊದಲು ಏನು ಕೊಳ್ತಿರೋ ಕಾಯಿಗಳು ಎಲ್ಲ
1: ತೆಗಿತೇವೆ,
0: ಬೋರೋರೆಲ್ಲ ತೆಗೆದು ಸೊ ಅದನ್ನು ಒಣಗಿಸ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡಿ.
1: ಅಂದರೆ ಈ ಕೊಯ್ಲು ಮಾಡೋ ಕಾಯಿಗಳ ಚಿಹ್ನೆಗಳು ಹೇಗಿರ್ತವೆ ಅಂತೀರಿ?
0: ಒಂದು ಹಣ್ಣು ಆದರೆ ಈಸಿಯಾಗಿ ಬರುತ್ತೆ, ಸೊ ಹಳದಿ ಆಗುತ್ತೆ, ಲೈಟ್ ಹಳದಿ ಆಗುತ್ತೆ.
1: ಮೊದಲು ಹಸಿರಿರೋದು ಹಳದಿ ಆಗುತ್ತೆ,
0: ಹಳದಿ ಆಗುತ್ತೆ, ಲೈಟ್ ಹಳದಿ. ಸೊ ಅನಂತರ ಅದನ್ನು ಮುಟ್ಟಿದಾಗ ಬೇಗ ಬರುತ್ತೆ.
1: ಜೊತೆಗೆ
0: ಇನ್ನೊಂದು ಕರಿಕಾಯಿ, ಕರಿಕಾಯಿ ಅಂತ ಹೇಳಿದರೆ ಅದು ಗಟ್ಟಿ ಇರುತ್ತೆ, ಸ್ವಲ್ಪ ಗ್ರೀನಾಗೂ ಇರುತ್ತೆ, ಅದು ಎಡ್ಜ್ ಅಂತ ಹೇಳ್ತಾರೆ, ಎಡ್ಜ್ ಬಂದಿರುತ್ತೆ, ಕುಯ್ಯೋರು ಗೊತ್ತಾಗುತ್ತೆ,
1: ಏಣುಗಳು ಬಂದಿರುತ್ತೆ
0: ಬಂದಿರುತ್ತೆ. ಅದನ್ನು ಒಂದು ಕರಿಕಾಯಿ ಮತ್ತು ಒಂದು ಕರಿಕಾಯಿ ಅಂದರೆ ಫಿಸಿಯಾಲಜಿಕಲಿ ಮೆಚೂರ್ಡ್ ಅಂತಾರೆ, ಕಪ್ಪಿರಬೇಕು ಬೀಜ, ಯಾವುದೇ ಕಾರಣಕ್ಕೂ ಬೀಜ ಕಪ್ಪಿರಬೇಕು. ನೀವು ಯಾವುದು ತಳಿಯನ್ನು ಈಗ ನೆಲೆಯನಿಯಲ್ಲೇ ಕುಯ್ದಾಗ ಅದು ಹಸಿರಾಗೇ ಇರುತ್ತೆ. ಸೊ ಬೀಜ ಕಪ್ಪಿದ್ರು ಕುಯ್ದು ನೋಡಿ, ಅವರು ಒಂದು 10 ಕಾಯಿ ತಗೊಂಡು ಕುಯ್ದಾದ್ಮೇಲೆ ಅದರಲ್ಲಿ ಎಷ್ಟು ಬಿಳಿ ಇದೆ, ಮೆಚೂರ್ ಆಗಿಲ್ಲ, ಎಷ್ಟು ಮೆಚೂರ್ ಆಗಿದೆ
1: ಸ್ಯಾಂಪಲ್ ನೋಡಬೇಕು
0: ನೋಡಬೇಕು. ಒಂದು 10 ಕಾಯಿನಲ್ಲಿ ಒಂದು 9 ಮೆಚೂರ್ ಆಗಿದ್ರೆ ಒಂದು ಪರವಾಗಿಲ್ಲ,
1: ಕುಯ್ಬೋದು
0: ಕುಯ್ಬೋದು. ಸೊ ಅದರಲ್ಲಿ 5 ಮೆಚೂರ್ಡು 5 ಇಮ್ಮೆಚೂರ್ ಇದ್ರೆ ಲಾಸ್ ಆಗುತ್ತೆ. ಸೊ ಅವಾಗ ತೂಕ ಕಡಿಮೆ ಆಗುತ್ತೆ.
1: ಅಂದ್ರೆ ಯಾವ್ಯಾವ ಈಗಾಗಲೇ ಬಲ್ತಿದಾವೆ ಅಂತವನ್ನೇ ಕೊಯ್ಕೋಬೇಕು ನಾವು, ಎಲ್ಲವನ್ನು ಒಟ್ಟಿಗೆ ಕೊಯ್ಯೋದಲ್ಲ.
0: ಸೊ ಅದರಿಂದ ಏಲಕ್ಕಿ ಕುಯ್ಲು ಶುರುವಾಗಿದೆ. ಸೊ ಕುಯ್ಯೋರು ಆ ರೀತಿ ಮಾಡಿ ಮಾಡ್ಕೊಬೇಕು.
1: ಅಂದ್ರೆ ಈಗ ಎಷ್ಟಲ್ಲಿ ಅದು ಪ್ರಾರಂಭ ಆಯ್ತು ಅಂದ್ರೆ ಎಲ್ಲಿವರೆಗೂ ಮುಂದುವರಿಯುತ್ತೆ ಕುಯ್ಲು?
0: ಡಿಸೆಂಬರ್ ಗಂಟನೂ ನಡೀತಿರುತ್ತೆ.
1: ಕಾರಣ ಏನು, ಈಗ ಬೇರೆ ಬೇರೆ
0: ಹೂವು ಬರ್ತಾ ಇರುತ್ತೆ,
1: ಹೂ ಬರ್ತಾ ಇರುತ್ತೆ ಮತ್ತೆ ಹಾಕ್ತಲೇ ಇರುತ್ತೆ,
0: 3 ತಿಂಗಳಾಗುತ್ತೆ ಒಂದು ಹೂವಿಂದ ಕಾಯಾಗಕ್ಕೆ.
1: ಈಗ ಆಗಸ್ಟ್ ಅಲ್ಲಿ ಕೊಯ್ಲಿಗೆ ಬರಬೇಕು ಅಂದ್ರೆ ಏಪ್ರಿಲ್ ಅಲ್ಲೇ ಹೋಗ್ಬಿಟ್ಟಿರುತ್ತ?
0: ಮೇ ಜೂನ್ ಅಲ್ಲಿ ಬಿಟ್ಟಿರುತ್ತೆ. ಮೇ ನಲ್ಲಿ ಶುರುವಾಗುತ್ತೆ, ಏಪ್ರಿಲ್ ಬರುತ್ತೆ ಬಟ್ ಸೆಟ್ ಆಗಿರಲ್ಲ. ಮೇ ಇಂದ ಶಕ್ಕು ಒಂದು ಸ್ವಲ್ಪ ವಾತಾವರಣ ಕೂಲ್ ಆದ್ಮೇಲೆ
1: ತಂಪಾಗಬೇಕು,
0: ಅದು ಸೆಟ್ ಆಗ್ಲಿಕ್ಕೆ ಶುರು ಆಗುತ್ತೆ. ಈಗ ಅದು ಕುಯ್ಲಿಗೆ ಬಂದಿರುತ್ತೆ. ಸೊ ಆ ರೀತಿ ಅದು 3 ತಿಂಗಳಲ್ಲಿ
1: ಹೂ ಬಿಡ್ತಾ ಇರುತ್ತೆ, ಕಾಯಿಗಳು ಬರ್ತಾ
0: ಇರುತ್ತೆ,
1: ನಾವು ಕೊಯ್ಲು
0: ಮಾಡ್ತಾ ಇರಬೇಕು. ಇತ್ತೀಚೆಗೆ ನೆಲ್ಯಾನಿ ಅಂತೂ ವರ್ಷೆಲ್ಲ ಬರುತ್ತೆ,
1: 12 ತಿಂಗಳೂ ಕೊಯ್ಲು ಮಾಡ್ತಾರೆ,
0: ಕುಯ್ಬೋದು ಅಂದ್ರೆ ಮ್ಯಾನೇಜ್ ಮಾಡಿದ್ರೆ. ಕರ್ನಾಟಕದಲ್ಲಿ ಒಂದು 8 ತಿಂಗಳು ಕುಯ್ತಾರೆ ನೆಲ್ಯಾನಿ ಅವರು, ನಾವೆಲ್ಲ ಒಂದು 4-5 ತಿಂಗಳು ಕುಯ್ತಾರೆ.
1: ಅಂದ್ರೆ ಹೆಚ್ಚು ಕೊಯ್ಲಿಗೆ ಬರೋ ಸಮಯ ಯಾವ್ದು, ತಿಂಗಳುಗಳು ಯಾವ್ಯಾವ ಅಂತಾರೆ?
0: ನಾರ್ಮಲಿ ಸೆಪ್ಟೆಂಬರ್,
1: ಸೆಪ್ಟೆಂಬರ್ ಅಲ್ಲಿ ಜಾಸ್ತಿ ಬರುತ್ತೆ.
0: ಆಗಸ್ಟ್ ಅಲ್ಲಿ ಈಗ ಇದೇನಂತಾರೆ ಹಣ್ಣುಕಾಯಿ ಅಥವಾ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಕುಯ್ಯೋದು ಅಂತಾರೆ ಆಗಸ್ಟ್ ಅಲ್ಲಿ. ಆಗಸ್ಟ್ 3ನೇ ಕುಯ್ಲು ಚೆನ್ನಾಗುತ್ತೆ, ಸೆಪ್ಟೆಂಬರ್ ನಲ್ಲಿ ತುಂಬಾ ಬರುತ್ತೆ, ಅಕ್ಟೋಬರ್ ಇಂದ ಕಡಿಮೆ ಹಾಕೊಂಡು ಹೋಗುತ್ತೆ.
1: ಅಂದ್ರೆ ಈಗ ನಾವು ಕಾಯಿಗಳನ್ನೇ ಬಳಸ್ಕೊಂಡು ಬೀಜಗಳನ್ನ ಬಳಸ್ಕೊಂಡು ಸಸ್ಯಗಳನ್ನ ಮಾಡ್ಕೊಳ್ಳೋದಾದ್ರೆ ಯಾವ
0: ತಿಂಗಳು? ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ಹಣ್ಣನ್ನು ತಗೊಂಡು ಬೀಜ ಮಾಡ್ಕೊಂಡು ಮಾಡಬೇಕು,
1: ಅದರಿಂದ ನಾವು ಸಸಿಗಳನ್ನ ಮಾಡ್ಕೋಬೇಕು. ಅಂದ್ರೆ ಅದು ಒಳ್ಳೆ ಗುಣಮಟ್ಟದ ಕಾಯಿಗಳು ಸೆಪ್ಟೆಂಬರ್ ತಿಂಗಳಲ್ಲಿ.
0: ಆಗಸ್ಟ್ ಅಲ್ಲಿ ಕೊಳ್ತಿರೋದು ಇರ್ಬೋದು, ಕುಯ್ಬೇಕಾದ್ರೆ ಎಲ್ಲ ಕ್ಲೀನ್ ಮಾಡಿರ್ತಾರೆ, ಸೆಪ್ಟೆಂಬರ್ ಅಲ್ಲಿ ಅದೆಲ್ಲ ಆಗ್ಲೇ ಮುಗ್ದಿರುತ್ತೆ, ಚೆನ್ನಾಗಿರೋದು ಬೀಜ ಬರುತ್ತೆ ಮತ್ತೆ ಒಳ್ಳೆ ಮೆಚೂರ್ಡ್ ಕಾಯಿ ಆಗಿರೋದು ಸಿಗುತ್ತೆ. ಸೊ ನೀವು ಹಣ್ಣನ್ನ ತಗೊಬೇಕು ಅಷ್ಟೇ, ಅದರಲ್ಲಿ ಕರಿಕಾಯಿ ಅಲ್ಲ, ಹಣ್ಣನ್ನೇ ತಗೋಬೇಕು ಬೀಜಕ್ಕೆ, ಅಪ್ಪ ಇರಬೇಕು, ಒಡೆದು ಒಡೆದು ನೋಡ್ತೇವೆ ನಾವು ಬೀಜ ಕೊಡ್ಲಿಕ್ಕೆ, ಆಲ್ಮೋಸ್ಟ್ ಆ ತರ ಹಣ್ಣನ್ನು ಕುಯಿಸಿ ಕೊಡ್ತೇವೆ. ಸೊ ಕಾಸ್ಟ್ಲಿ ಇರುತ್ತೆ, 500-1,000 ರೂಪಾಯಿ ಚಾರ್ಜ್ ಮಾಡ್ತಾರೆ, ಬಟ್ ಹಣ್ಣನ್ನೇ ಕುಯ್ದು ಕೊಡ್ಬೇಕು.
1: ಅಂದ್ರೆ ಪೋಷಕಾಂಶ ಕೊಡೋದಾದ್ರೆ ಕೊಡಬಹುದಾ?
0: ಈಗ ಆಗಸ್ಟ್ ಇನ್ನೇನು 15 ಮೇಲೆ ಪೋಷಕಾಂಶಗಳನ್ನ ಬರೆದು ಕೊಡ್ಬೋದು. ನಾರ್ಮಲಿ ನಾವು NPK ಫರ್ಟಿಲೈಸರ್ಸ್ ಅನ್ನ ಕೊಡ್ತೇವೆ, 2 ಬ್ಯಾಗ್ ಯೂರಿಯಾ, 1 ಬ್ಯಾಗ್ ರಾಕ್ ಫಾಸ್ಫೇಟ್, 3 ಬ್ಯಾಗ್ ಪೊಟ್ಯಾಶ್ ಮಿಕ್ಸರ್ ಮಾಡಿ ಒಂದೊಂದು ಗಿಡಕ್ಕೆ 250 ಗ್ರಾಮ್ ಅಷ್ಟು ಕೊಡ್ತೇವೆ ಫರ್ಟಿಲೈಸರ್. ಅದ್ರ ಜೊತೆಗೆ ನೀವು ಕಾಂಪೋಸ್ಟ್ ಅನ್ನ ಕೊಡ್ಬೋದು, ಸೊ ಕೊತ್ತುಗಳನ್ನ ಸುತ್ತಕೊಂಡ್ಬಿಟ್ಟು ಕಾಂಪೋಸ್ಟ್ ಹಾಕಿ, ಗೊಬ್ಬರ ಹಾಕಿ, ಕಾಂಪೋಸ್ಟ್ ಹಾಕಿ ಅರ್ಥಿಂಗ್ ಅಪ್ ಮಾಡಬೇಕು.
1: ಅಂದ್ರೆ ಬೇರೆ ಮಣ್ಣು ಮುಚ್ಚಬೇಕು,
0: ಸುತ್ತಬೇಕು ಅದೆಲ್ಲ ಗೊಬ್ಬರ ಮಣ್ಣು ಕಾಂಪೋಸ್ಟ್ ಎಲ್ಲ. ಅದಾದ್ಮೇಲೆ ಮಲ್ಚ್ ಮಾಡೋದು, ಸೆಪ್ಟೆಂಬರ್ ಮಳೆ ಕಡಿಮೆ ಆದ್ಮೇಲೆ
1: ಹೊದಿಕೆ ಮಾಡಬೇಕು,
0: ಹೊದಿಕೆ ಮಾಡಿ ಅದ್ರ ಮೇಲೆ ಕೊತ್ತುಗಳನ್ನು ಬಿಡಬೇಕು. ಇಷ್ಟು ನಾವು ಸೆಪ್ಟೆಂಬರ್ ನಲ್ಲಿ ಮಾಡುವಂತಹ ಏಲಕ್ಕಿಯ ಕೆಲಸ, ಅದು ಬಹಳ ಮುಖ್ಯ.
1: ಮತ್ತೆ ಕೀಟಗಳೇನಾದ್ರೂ ಜಾಸ್ತಿ ಆಗ್ಬೋದಾ ಮಳೆ ಇಳಿಮುಖ ಆದ್ಮೇಲೆ?
0: ಮಳೆ ಇಳಿಮುಖ ಆದ ತಕ್ಷಣ ಬೋರರ್ ಶುರುವಾಗುತ್ತೆ,
1: ಕಾಯಿನೂ ಕೊರಿಯುತ್ತೆ ಕೊತ್ತನು ಕೊರಿಯುತ್ತೆ.
0: ಹೌದು, ಸೊ ಅವಾಗ ಕ್ವಿನಾಲ್ ಪಾಸ್ ಹೊಡಿಬಹುದು 2 ml ಪರ್ ಲೀಟರ್, ಅಥವಾ ಕರಾಟೆ ಹೊಡಿತಾರೆ, ಅಥವಾ ಇತ್ತೀಚೆಗೆ ಹೊಸ ಕೆಮಿಕಲ್ಸ್ ಎಲ್ಲ ಬರ್ತಾ ಇದೆ, ಅವುಗಳನ್ನು ಸುದಾ ಹೊಡಿಬಹುದು.
1: ಕಂದುಗಳನ್ನು ಕೊರಿಯುತ್ತೆ, ಅದು
0: ಕಂದುಗಳಿಗೆ ಹೊಡಿಯುತ್ತೆ, ಅದು ಕಾಯಿಗೂ ಹೊಡಿಯುತ್ತೆ. ಸೊ ಅದರಿಂದ ನಾರ್ಮಲಿ ಸೆಪ್ಟೆಂಬರ್ ನಲ್ಲಿ ಒಂದು ಸ್ಪ್ರೇ ಶುರು ಮಾಡ್ತಾರೆ ಕುಯ್ದಾದ್ಮೇಲೆ, ಸೊ ಗ್ಯಾಪ್ ಇರುತ್ತೆ ಒಂದು 20-30 ದಿನ, ಅದರಲ್ಲಿ ಹೊಡೆದು ಇದು ಮಾಡ್ತಾರೆ. ಸೊ ಆನಂತರ ಇತ್ತೀಚೆಗೆ ಕೆಲವು ಪಿಪ್ರೋನಿಲ್ ಅಂತ ಬಂದಿದೆ, ಕಜ್ಜಿ ಕಾಯಿ, ಕಜ್ಜಿ ಕಂಟ್ರೋಲ್ ಮಾಡಲಿಕ್ಕೆ, ಅದು 1 ml ಮ್ಯಾನೇಜ್ ಮಾಡಲಿಕ್ಕೆ. ಸೊ ಅದಕ್ಕೆ ಜೊತೆಗೆ ಇನ್ನು ಹೊಸ ಹೊಸ
1: ಸ್ಪೈನೋಸೈಡ್
0: ಆರ್ಗ್ಯಾನಿಕ್ ಕೆಮಿಕಲ್ ಅಂತ ಹೇಳ್ತಾರೆ, ಸೊ ಅದು 1 ml ಪರ್ ಲೀಟರ್ ಸ್ಪ್ರೇ ಮಾಡಿಕೊಂಡು ಚೇಂಜ್ ಮಾಡಬೇಕು. ಒಂದ್ಸರಿ ಪಿಪ್ರೋನಿಲ್ ಹೊಡಿಬೇಕು, ಇನ್ನೊಂದ್ಸರಿ ಸ್ಪೈನೋಸೈಡ್ ಹೊಡಿಬೇಕು, ಇನ್ನೊಂದ್ಸರಿ ಬೋರರ್ಗೆ.

0: ಕೆನಾಲ್ ಪಾಸ್ ಹೊಡಿಬೋದು. ಸೊ ಈ ರೀತಿ ಮಾಡಿಕೊಂಡು ಬೋರರು ಮತ್ತು ತ್ರಿಪ್ಸು ಕೀಟಗಳಲ್ಲಿ ಬಹಳ ಮುಖ್ಯವಾದಂಥ ಕೀಟ, ಕಂಟ್ರೋಲ್ ಮಾಡಬೇಕಾದಂಥ ಕೀಟ. ಚಲಿಕೆಯಲ್ಲಿ ರೋಗ ಅಂತ ಹೇಳಿದ್ರೆ ಕೊಳೆ ರೋಗ, ನಾನು ಆಗಲೇ ಹೇಳಿದಂಗೆ ಚರಂಡಿ ವ್ಯವಸ್ಥೆ ಮಾಡ್ಕೊಂಡಿರ್ಬೇಕು, ಡಿಮಲ್ಚಿ ಮಾಡಿರ್ಬೇಕು, COC ಡ್ರಂಚ್ ಮಾಡಬೇಕು. ತುಂಬ ಜಾಸ್ತಿ ರೋಗ ಆದರೆ ಮೆಟ್ಲಾಕ್ಸಿಲ್ ಮ್ಯಾಂಕೋಸ ಬಂದ ಸ್ಪ್ರೇ ಮತ್ತು ಡ್ರಂಚ್ ಮಾಡಬೇಕು. ಎಲೆ ಚುಕ್ಕೆ ರೋಗ ಬಂದರೆ ಬೋರ್ಡೋ ಹೊಡ್ಕೊಬೇಕು. ಸೊ ಇವು ಮಳೆಗಾಲದ ನಂತರ ಮಾಡ್ಕೊಳ್ಳುವಂತಹ ಕೆಲಸಗಳು ಏಲಕ್ಕಿಯಲ್ಲಿ.
1: ಅಂದರೆ ಮಳೆ ಹೆಚ್ಚಾದ್ರೂ ಈ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ.
0: ಹೌದೌದು,
1: ಯಾಕೆಂದರೆ ತೇವಾಂಶವನ್ನು ನಾವು ನಿರ್ವಹಣೆ ಮಾಡೋದೇ ಬಹಳ ಮುಖ್ಯವಾಗುತ್ತೆ.
0: ಬಹಳ ಮುಖ್ಯವಾಗುತ್ತೆ, ಯಾಕೆಂದರೆ ಇವೆಲ್ಲ ರೈಸೋಮ್ಯಾಟಸ್ ಕ್ರಾಪು, ನೀರು ಜಾಸ್ತಿ ಆಗ್ಬಿಟ್ರೆ ಕೊಳೆ ಬಂದ್ಬಿಡುತ್ತೆ. ಸೊ ಅದ್ರ ಜೊತೆಗೆ ಇತ್ತೀಚೆಗೆ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಮಿಲಿ ಬಗ್ಸ್ ಬರ್ತಿದೆ,
1: ಬಿಳಿ ಹಿಟ್ಟಿನ ತಿಗಣಿ ಅಂತೀವಲ್ಲ,
0: ಮತ್ತೆ ವೈಟ್ ಫ್ಲೈಸ್ ಬರ್ತಿದೆ, ಸಡನ್ ಆಗಿ ಗೊತ್ತೇ ಆಗೋದಿಲ್ಲ. ಸೊ ಅಂಥದ್ನೆಲ್ಲ ನೋಡ್ಕೋಬೇಕು. ಇವೆಲ್ಲ ಆಕ್ಸಿಡೆಂಟಲಿ ನೋಡ್ತಿದ್ದಾವೆ ಅಲ್ಲದೆ. ಸೊ ಯಾವುದೋ ಒಂದು 15 ದಿನ ತೋಟಕ್ಕೆ ಹೋಗ್ಲೇ ಇಲ್ಲ ಅಂತ ಹೇಳಿದ್ರೆ ಒಂದು ಕಡೆ ಎಲ್ಲ ಬಂದು ಅವು ಹಳದಿ ಆಗ್ಬಿಡುತ್ತೆ ಗಿಡ. ಸೊ ಅವಾಗ ನೀವು ಡೈಪೆಂತೋ ಯುರಾನ್ ಅಂತ ಕೆಮಿಕಲ್ ಇದೆ, ಜಂಪ್ ಅಂತ ಮಾರ್ತಾರೆ, ಅದನ್ನ ಹೊಡ್ಕೋಬೇಕಾಗುತ್ತೆ. ಸೊ ಅವನ್ನು ಅವಾಗ ನೋಡಿ ನೋಡಿ ಹೊಡಿಬೇಕು ಅಂತೇವೆ. ಇನ್ಸೆಕ್ಟಿಸೈಡ್ಗೆ ಏನು ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ ಸ್ಪಾಟ್ ನೋಡ್ಕೊಂಡು ಮಾಡಿ ಅಂತವೆ. ಎಲ್ಲ ತೋಟಕ್ಕೆಲ್ಲ ಹೊಡೀರಿ ಅಂತ ಹೇಳ್ತಿಲ್ಲ ಇತ್ತೀಚೆಗೆ. ಸ್ಪಾಟು ಯಾವ್ಯಾವ ಬ್ಲಾಕಲ್ಲಿ, ಒಂದು ಬ್ಲಾಕಲ್ಲಿ ಏನು ಬಂದಿದೆ ಅದನ್ನು ನೋಡ್ಕೊಂಡು ಹೊಡೀರಿ. ಸೊ ಕೆಮಿಕಲ್ಸ್ ಇದ್ದಾವೆ, ಸೊ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಇದ್ದಾವೆ ಇಲ್ಲ ಅಂತಿಲ್ಲ. ಬಟ್ ತುಂಬ ಚೆನ್ನಾಗಿ ಬೆಳೀತಾರೆ. ಕೇರಳದವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು 15 ದಿನಕ್ಕೆ 20 ದಿನಕ್ಕೆ ಒಂದೊಂದು ಸಾರಿ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು, ಹೈ ಎಂಡ್ ಕೆಮಿಕಲ್ಸ್ ಎಲ್ಲ ಬಂದಿದೆ ಕಂಪ್ನಿಗಳು, ಅದನ್ನು ಯೂಸ್ ಮಾಡಿಬಿಟ್ಟು ಏನು ಒಂದು ತಪ್ಪಿಸಿಲ್ದೇ ಕಾಯಿಗಳನ್ನು ಬೆಳೆಯೋ ಲೆವೆಲ್ಗೆ ಹೋಗಿದ್ದಾರೆ.
1: ಅಷ್ಟು ಮಟ್ಟಿಗೆ
0: ನಿರ್ವಹಣೆ ಮಾಡ್ತಾರೆ. ನಮ್ಮಲ್ಲಿ ಕರ್ನಾಟಕದಲ್ಲಿ ಆ ಲೆವೆಲ್ಗೆ ಮಾಡೋದಿಲ್ಲ. ಸಿಂಗೇರಿ ಕೊಪ್ಪಯಿಂದ ಒಂದು 4 ಜನ ರೈತರು ಏಲಕ್ಕಿಯನ್ನು ಕೊಡಗಿನಲ್ಲಿ ನೋಡಬೇಕು, ನಾವು ಕೇರಳಕ್ಕಿಂತ ಇಲ್ಲೇ ಚೆನ್ನಾಗಿ ಬೆಳೀತಾರೆ ಅಂತ ನ್ಯೂಸ್ ಬಂದಿದೆ. ಸೊ ಅದಕ್ಕೆ ಇಲ್ಲೇ ಒಳ್ಳೆ ತೋಟ ಇದೆ ತೋರಿಸಿ ಸರ್ ಅಂತ ಬಂದಿದ್ರು, ನಾನು ಹೋಗಿದ್ದೆ. ಸೊ SLNನಲ್ಲಿ ನೆಲ್ಲೆಹಣ್ಣಿ ಬೆಳೀತಿದ್ದಾರೆ, ಕಾಫಿ ತೋಟವನ್ನು ತೆಗೆದು 30 ಎಕರೆ ನೆಲ್ಲೆಹಣ್ಣಿಯನ್ನು SLN ಹಾಕಿದ್ದಾರೆ. ಎಲ್ಲ ಒಳ್ಳೆ ಟೆಕ್ನಾಲಜಿಗಳನ್ನು ಉಪಯೋಗಿಸ್ಕೊಂಡು ಇಳುವರಿ 9,500 ಕೆಜಿ ಕುಯ್ದಾರಲ್ಲ ಹೋದ ವರ್ಷ, ಈ ವರ್ಷ ಇಲ್ಲ ಅಂದ್ರೂ ತಿರುಗಾ ಅಷ್ಟೇ ಹಾಕೋದು ಇದೆ. ಅದ್ರ ಜೊತೆಗೆ ಇನ್ನೊಂದು 10 ಎಕರೆ ಜಾಸ್ತಿ ಮಾಡಿದ್ದಾರೆ. ಯಾಕೆಂದ್ರೆ ಏಲಕ್ಕಿಯಲ್ಲಿ ಹಣ ಇದೆ ಅಂತ ತೋರಿಸ್ತಾ ಇದ್ದಾರೆ ಇವರೆಲ್ಲ ಮಾಡಿ. ಒಳ್ಳೆ ನ್ಯೂಟ್ರಿಷನ್ ಕೊಡ್ತಾರೆ, ಒಳ್ಳೆ ಇನ್ಸೆಕ್ಟಿಸೈಡ್ ಮ್ಯಾನೇಜ್ ಮಾಡ್ತಾರೆ, ರೋಗಗಳೆಲ್ಲ ಕಡಿಮೆ ಆಗಿದೆ. ಈ ರೋಗಗಳಿಗೆಲ್ಲ ಈಗ ಕಾಪರ್ ಆಕ್ಸಿಕ್ಲೋರೈಡ್ ಬಂದಿದೆ, ಅಂತ್ರೋಕಲಾ ಅಂತ ಬಂದಿದೆ, ಬೇರೆ ಬೇರೆ ಕಂಪ್ನಿಯವ್ರದ್ದು ಫಂಗಿಸೈಡ್ಸ್ ಬಂದಿದೆ, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಡ್ರಂಚ್ ಮಾಡ್ತಿದ್ದಾರೆ. ಬಟ್ ಕಂಟ್ರೋಲಲ್ಲಿದೆ. ಇಲ್ಲಿ ಒಬ್ರು ಪೂವಯ್ಯ ಅಂತ ಹೇಳಿ ಭಾರಿ ಚೆನ್ನಾಗಿ ಏಲಕ್ಕಿಯನ್ನು ಮಾಡಿದ್ದಾರೆ. ಅವರು ಒಂದು 10 ಎಕರೆ ಇರಬೇಕು, ಹಿಂದೆ ಒಂದು 5 ಎಕರೆ ಮಾಡಿದರು, ಈಗ ಅದೇ ಹಳೆ ತೋಟ ಆಗಿದೆ. ಹೊಸ ತೋಟವನ್ನೇ ನಾನು ನಿನ್ನೆ ಅವ್ರ ಜೊತೆ ಹೋಗಿದ್ದೆ. ಬಟ್ ಎಲ್ಲ ಬೆಟ್ಟ ಪ್ರದೇಶಗಳು ಹತ್ತಲಿ ಕಷ್ಟ, ಬಟ್ ಅವ್ರು ದಿನ ಹತ್ತಾರೆ, ನಾವೆಲ್ಲ ಒಂದಿನ ಹೋದಾಗ ಬೇಜಾರು ಕಷ್ಟ. ಅವ್ರ ದಿನ ಹತ್ತಿ ಅಲ್ಲಿ ಕೆಲಸ ಮಾಡೋರು, ಅವ್ರ ಹತ್ರ 4 ವರ್ಷದ ಗಿಡ ಇದೆ, 3 ವರ್ಷದ ಗಿಡ ಇದೆ, 2 ವರ್ಷದ ಗಿಡ ಇದೆ, 1 ವರ್ಷದ ಗಿಡ ಇದೆ. ಸಾಂಬಾರ್ ಮಂಡಳಿಯಿಂದ ಅವರು ಒಂದು ಸ್ವಲ್ಪ ಪ್ರಯೋಜನ ಪಡ್ಕೊಂಡು ಟ್ಯಾಂಕ್ ಎಲ್ಲ ಮಾಡಿದ್ದಾರೆ. ಸೊ ಡ್ರೈಯರ್ ಇದೆ, ಒಂದು ಒಳ್ಳೆ ಕೃಷಿಕ ಹೂವಯ್ಯ ಅಂತ ಹೇಳಿ ಗರ್ವಾಲಿ ಹತ್ರ. ಸೊ ಎಲ್ಲ ಮೀಡಿಯಾ ಮ್ಯಾನೇಜ್ಮೆಂಟ್ ಅಲ್ಲಿ ನೆಲ್ಲೆಹಣ್ಣಿ ತಳಿಯನ್ನು ಹಾಕೊಂಡು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲ ನಿರ್ವಹಣೆಯನ್ನು ಮಾಡಿದ್ದಾರೆ. ಮತ್ತೆ ಇಲ್ಲಿ ಮಡಿಕೇರಿ ಹತ್ರ ಒಬ್ರು ಕಾವೇರಿ ಎಸ್ಟೇಟ್ ಅಂತ ಇದೆ, ಪ್ರಮೋದ್ ಅಂತ ಹೇಳಿ, ಅವರು ಚೆನ್ನಾಗಿ ಬೆಳೀತಿದ್ದಾರೆ. ಸೊ ಹೀಗೆ ಅಂದರೆ ತುಂಬ ಏಲಕ್ಕಿಯನ್ನು ಮುತುವರ್ಜಿ ಬೆಳೆಯೋರು ಕೆಲವು ಜನ ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಸಿಂಪಲ್ಲಾಗಿ ಬೆಳೆಯೋರು ಕಡಿಮೆ ಆಗಿದ್ದಾರೆ, ಅವರು ಜಾಸ್ತಿ ಇಂಟ್ರ್ಯಾಕ್ಷನ್ನು ಮಾಡ್ತಾ ಇಲ್ಲ. ಸೊ ಅಟ್ಲೀಸ್ಟ್ ಅದನ್ನಾದರೂ ನಾವು ಇಂಪ್ರೂವ್ ಮಾಡ್ಬೋದೇನೋ. ಸೊ ನಾವು ಹೇಳ್ತೇವೆ ಪ್ರತಿ ಮನೆಯಲ್ಲೂ ಒಂದು 500 ಗಿಡ ಹಾಕಿ, ನಿಮ್ಮ ತೋಟ ಇರೋದ್ರಿಂದ ನಿಮ್ಮ ಒಳ್ಳೆ ಪಕ್ಕದಲ್ಲಿ ಹಾಕಿ, ನಿಮ್ಮ ಏನು ನೀರಿಯೋ ಜಾಗಗಳಲ್ಲಿ ಹಾಕಿ, ಮನೆಗಾದರೂ ಬೆಳ್ಕೊಳ್ಳಿ, ನೆಂಟರಿಗಾದರೂ ಬೆಳೀರಿ, ಮತ್ತೆ ಮಾರ್ಲಿಕ್ಕೂ 100 ಕೆಜಿ ಬೆಳೀರಿ. ಸೊ ಅವಾಗ ನಮ್ಮ ಏಲಕ್ಕಿನೂ ಉಳಿಯುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಒಳ್ಳೆ ರೇಟ್ ಇದೆ, 2,500 ರಿಂದ 3,000 ರೂಪಾಯಿ ಇದೆ. ಒಳ್ಳೆ ಬೆಳೆದ್ರೆ ಬೆಳೆಯೋರು ಇದ್ದಾರೆ. ಸೋಮವಾರಪೇಟೆಯಲ್ಲಿ ಒಬ್ಬರು ವಿಕ್ರಾಂತ್ ಅಂತ ಹೇಳಿ ಒಬ್ಬ ರೈತ, ಏಲಕ್ಕಿಯಲ್ಲಿ ಏನೇನು ಬೇಕೋ ಎಲ್ಲ ಮಾಡಿ ಇಟ್ಟಿದ್ದಾನೆ. ಬೆಳೆಯನ್ನು ಬೆಳೀತಾನೆ, ಡ್ರೈಯರ್ ಇಟ್ಕೊಂಡಿದ್ದಾನೆ, ವಾಷರ್ ಇಟ್ಕೊಂಡಿದ್ದಾನೆ, ಸಾಂಬಾರ್ ಮಂಡಳಿಯಿಂದ ಅದ್ರ ಬಗ್ಗೆ
1: ಪ್ರಯತ್ನ ಪಡ್ಕೊಂಡಿದ್ದಾರೆ
0: ಮಾಡಿಕೊಂಡು. ಸೊ ಇವಾಗ ನಮ್ಗೆ ಯಾರಾದರೂ ಏಲಕ್ಕಿ ಬೆಳೆದ್ರೆ ಒಣಗಕ್ಕೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ನಾವು ಅವ್ನ ನಂಬರ್ ಕೊಡ್ತೇವೆ, ಕೂಡಿ ಒಣಗಿಸ್ಕೊಡ್ತಾನೆ.
1: ಡ್ರೈಯರ್ ಅವ್ರ ಹತ್ರ ಇದೆ,
0: ಡ್ರೈಯರ್ ಇದೆ, ಗ್ರೇಡರ್ ಇದೆ. ಸೊ ಏಲಕ್ಕಿ ಬೆಳೆಯೋರು ಇದ್ದಾರೆ, ಇಲ್ಲ ಅಂತ
1: ವಿಂಗಡಿಸ್ಕೊಂಡು.
0: ತಾಕೇರಿಯಲ್ಲಿ ಒಬ್ರು ಚೆನ್ನಾಗಿ ಬೆಳೀತಾರೆ, ತಾಕೇರಿ ಬಿಳಿಗೇರಿ ಅಲ್ಲೆಲ್ಲ ಕೆಲವರು ಬೆಳೆಯೋರು ಇದ್ದಾರೆ, ಇಲ್ಲ ಅಂತೇಳಿ ಬೆಳೀತಿದ್ದಾರೆ, ಚೆನ್ನಾಗೂ ಬೆಳೆಯೋರು ಇದ್ದಾರೆ.
1: ಈಗ ಒಂದು ವೇಳೆ ಮಳೆ ಕಡಿಮೆ ಆದರೆ ಏನೇನು ಕ್ರಮ ಅನುಸರಿಸಬೇಕಾಗುತ್ತೆ ಅಂತ?
0: ಮಳೆ ಕಡಿಮೆ ಆದರೆ ನಾವು ನೆರಳನ್ನು ಇಟ್ಕೋಬೇಕಾಗುತ್ತೆ. ಎರಡನೇದು ಗೊಬ್ಬರವನ್ನು ಕೊಟ್ಟು ಮಲ್ಚಿಂಗ್ ಮಾಡಬೇಕಾಗುತ್ತೆ,
1: ಮುಚ್ಚಿಗೆ ಮಾಡಬೇಕು. ಸೆಪ್ಟೆಂಬರ್ ತೇವಾಂಶದ ಸಂರಕ್ಷಣೆ ಬಹಳ ಮುಖ್ಯ.
0: ಹೌದು, ಅವಾಗ. ಮೂರನೇದು ಆದಷ್ಟು ಇರಿಗೇಷನ್ ಕೊಡಬೇಕಾಗುತ್ತೆ,
1: ನೀರನ್ನು ಕೊಡಲೇಬೇಕಾಗುತ್ತೆ.
0: ಯಾಕೆಂದರೆ ಕಾಯಿ ಕಟ್ಟೋದು ಮತ್ತು ಗಿಡ ಉಳಿಸ್ಕೊಳ್ಬೇಕಾಗುತ್ತೆ, ನೀರಿನ ವ್ಯವಸ್ಥೆ ಇದ್ದರೆ ನೀರನ್ನು ಕೊಡೋದು. ಬಟ್ ನಾ

0: ಮಳೆ ಸೆಪ್ಟೆಂಬರ್ ಗಂಟೆ ಏನು ಅಂತ ಪ್ರಾಬ್ಲಮ್ ಆಗಲ್ಲ, ಈಗ ಬಿದ್ದಿರೋ ಮಳೆ ಸಾಕಾಗುತ್ತೆ. ಸೊ ನೆಕ್ಸ್ಟ್ ಅಕ್ಟೋಬರ್ ನವಂಬರಲ್ಲಿ ಬೇಕಾಗುತ್ತೆ. ಬಟ್ ನಾರ್ಮಲಿ ಈ ಥರ ವೆದರು ನಮ್ಮ ಮಲೆನಾಡಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಈಗ ನಾವೇನು ಹೇಳ್ತೇವೆ, ಕಡಿಮೆ
1: ಅಂದರೆ ಬೆಳೆಗಳಿಗೇನು ಸಮಸ್ಯೆ ಆಗಲ್ಲ.
0: ಹೌದು,
1: ಈಗ ಬೆಳೆಗಳಿಗೆ ಸಾಕಷ್ಟು ಆಗುತ್ತೆ
0: ಅಂದರೆ ಟೈಮ್ ಸರಿಯಾಗಲಿಲ್ಲ ಅಷ್ಟೇ, ಒಟ್ಟು ಮಳೆ ಸಾಕು. ಈಗ ಬಿದ್ದಿರೋ ಮಳೆ ಒಟ್ಟು ಮಳೆ ಸಾಕು, ಅದು ನಮಗೆ ಟೈಮ್ಲಿ ಸಿಗಲಿಲ್ಲ. ಏಪ್ರಿಲ್ ಮೇನಲ್ಲಿ ಬೇಕಿತ್ತು, ಅವಾಗ ಸಿಗಲಿಲ್ಲ.
1: ಅದರಿಂದ ಜೂನ್ ಜುಲೈನಲ್ಲೂ ಕಡಿಮೆ ಆಯಿತು.
0: ಹಾಂ, ಅಲ್ಲ ಜೂನ್ ಜುಲೈನಲ್ಲಿ ಕಡಿಮೆ ಇದ್ದರೂ ಪರವಾಗಿಲ್ಲ, ನನ್ನ ಪ್ರಕಾರ ಏಪ್ರಿಲ್ ಮೇನಲ್ಲಿ ಮಳೆ ಆದರೆ ಮೆಣಸಾಗುತ್ತೆ, ಕಾಫಿ ಆಗುತ್ತೆ, ಏಲಕ್ಕಿ ಆಗುತ್ತೆ. ಜೂನಲ್ಲಿ ಒಂದು 10 ದಿನ ಆದರೆ ಸಾಕಾಗುತ್ತೆ, ಜುಲೈನಲ್ಲಿ ಒಂದು 15 ದಿನ ಆದರೆ ಸಾಕು.

0: ಮಳೆಯಿಂದನೇ ನಮಗೆ ನೀರು ಬರೋದು.
1: ಹೆಚ್ಚು ನೀರು
0: ನೀರು ಮತ್ತೆ
1: ತೇವಾಂಶ ಬರೋದು
0: ಜುಲೈ ಆಗಸ್ಟಲ್ಲಿ ನೀರು ಕಲೆಕ್ಷನ್ಗೆ ಹೋಗುತ್ತೆ, ಅದು ಜಾಸ್ತಿ ಇರುತ್ತೆ. ಈ ವರ್ಷ ಏನಾಯಿತು, ಈಗ ಆಗಸ್ಟಲ್ಲಿ ಬರ್ತಾ ಇದೆ, ಅದರಿಂದ ನಮಗೆ ಮೋಸ್ಟ್ಲಿ ಎಲ್ಲ
1: ಕೃಷಿ ಹೊಂಡಗಳಲ್ಲಿ ನಾವು ಸಂಗ್ರಹಣೆ
0: ಮಾಡ್ಕೋಬೇಕಾಗುತ್ತೆ.
1: ಸೊ ಮುಂದಿನ ಒಂದು ತಿಂಗಳಿಗೆ ಅದು ಅನುಕೂಲ ಆಗುತ್ತೆ, ನೀರು ಕೊಡಬೇಕಾಗತ್ತೆ ಮಳೆ ಕಡಿಮೆ ಆದ್ಮೇಲೆ.
0: ಕಡಿಮೆ ಆದ್ರೆ ಕೊಡ್ಬೇಕು,
1: ಮಳೆ ಕಡಿಮೆ ಆದ್ರೆ ಕೊಡಬೇಕಾಗತ್ತೆ,
0: ಮೆಣಸಿಗೂ ಕೊಡಬೇಕಾಗುತ್ತೆ.
1: ಮಳೆ ಕಡಿಮೆ ಆದಂಥ ಪರಿಸ್ಥಿತಿಯಲ್ಲಿ ತೇವಾಂಶದ ಸಂರಕ್ಷಣೆ ಕಡೆಗೆ ಗಮನ ಕೊಡಬೇಕು.
0: ಏಲಕ್ಕಿ ಬೆಳೆಯೋರು ಒಂದು ಕೆರೆ ಮಾಡ್ಕೊಂಡಿರು, ಇನ್ನೊಂದು ಇರಿಗೇಷನ್ ಡಿಸ್ಪರ್ಷನ್ ಈಸಿ ಮೆಥಡ್ ಮಾಡಬೇಕು. ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನೀರು ಕೊಡಲಿಕ್ಕೆ ಎಲ್ಲ ಇದ್ರೂ ನೀರು ಕೊಡೋರು ಜನ ಇರೋಲ್ಲ. ಅದರಿಂದ ನಾವೇ ಒಂದು ಎರಡು ಜನ ಸೇರಿಕೊಂಡು 5 ಎಕರೆಗೆ ನೀರು ಇರಿಗೇಟ್ ಮಾಡೋಂಗಿರ್ಬೇಕು. ಈಗೆಲ್ಲ ಒಳ್ಳೆ ಫಿಕ್ಸ್ಡ್ ಇರಿಗೇಷನ್ ಸಿಸ್ಟಮ್ಸ್ ಬಂದಿದೆ, ಅದನ್ನ ಇನ್ವೆಸ್ಟ್ ಮಾಡಿದರೆ ನಿಮಗೊಂದು 5 ಎಕರೆ ಮಾಡ್ಕೊಂಡಿದ್ರೆ ಒಬ್ಬರೇ ಸಾಕು. ಪಂಪ್ ಆನ್ ಮಾಡೋದು, ಅದನ್ನ ಹೋಗಿ ಗೇಟ್ ವಾಲ್ ತಿರುಗಿಸಿದ್ರೆ ಸ್ಪ್ರಿಂಕ್ಲರ್ ಆಡುತ್ತೆ. ಸೊ ಹಾಗೆ ಈಗ ನಮ್ಮ ಆಫೀಸ್ನಲ್ಲೂ ಸಹ ನಾವೇ ಪರ್ಮನೆಂಟ್ ಇರಿಗೇಷನ್ ಸಿಸ್ಟಮ್ಗೆ ಹೋಗಿದ್ದೇವೆ. ಯಾಕೆಂದರೆ ಈಗ ನಮ್ಮಲ್ಲೆಲ್ಲ ಲೇಡೀಸು ಇರಿಗೇಷನ್ ಮಾಡಲಿಕ್ಕೆ, ಅವರಿಗೆ ಅಲ್ಲಿ ಪೈಪ್ ಎತ್ಕೊಂಡು ಹೋಗಿ ಅಂತ ಹೇಳಿದರೆ ಕಷ್ಟ. ಸೊ ಅದನ್ನದೇ ಡೈಲಿ ಎತ್ತಿ ನಿಮ್ಗೆ ಅರೇಂಜ್ ಮಾಡಬೇಕು ಅಂದರೆ ಕಷ್ಟ. ಈಗ ನಾವೊಂದು 4-5 ಎಕರೆಗೆ ಒಂದು 2-3 ಎಕ್ಟರ್ಸ್ ಮಾಡಿಸಿದ್ವಿ ಪರ್ಮನೆಂಟ್. ಅದು ಒಬ್ಬ ಹೆಂಗಸು ನಾನು ಮಾಡ್ಕೊಂಡಿರ್ತೀನಿ ಸರ್ ಒಂದು ಬೋರ್ವೆಲ್.
1: ಅಂದರೆ ಪೈಪ್ಗಳು ಯಾವ ರೀತಿ ಹಾಕೊಂಡಿದ್ದೀರಾ?
0: ಅಂದರೆ ಭೂಮಿಗೆ ಹಾಕ್ಬಿಟ್ಟಿದ್ದಾವೆ.
1: ಅಂದರೆ ಜಿ ಐ ಪೈಪ ಅಥವಾ ಮಾಮೂಲಿ ಫೈಬರ್ ಪೈಪ್?
0: HDPE. ಅದನ್ನ ಹಾಕಿದ್ದಾರೆ, ಅದಕ್ಕೆ ಸ್ಪ್ರಿಂಕ್ಲರ್ ಹೆಡ್ ಹಾಕಿದ್ದಾರೆ, ಟ್ಯಾಪ್ ಇಟ್ಬಿಟ್ಟಿದ್ದಾರೆ, ಅದನ್ನ ತಿರುಗಿಸಿದ್ರೆ ಮೇಲೆ ಆರುತ್ತೆ. ಸೊ ಅಂಥದ್ದು 12 ಹಾಕಿದ್ರೆ 1 ಎಕರೆಗೆ ಓಡುತ್ತೆ. ಒಬ್ಬ ಹೆಂಗಸು ಹೋಗಿ 12 ತಿರ್ಸ್ಕೊಳುತ್ತೆ, ಪಂಪ್ ಆನ್ ಮಾಡಿದ್ರೆ ಅದು ಓಡ್ತಾ ಇರುತ್ತೆ. ಇದು ಒಂದು 2-3 ಗಂಟೆ ಓಡಿದ್ಮೇಲೆ ಇನ್ನು ಉಳಿದಿದ್ದು 12 ಓಪನ್ ಮಾಡುತ್ತೆ, ಇದನ್ನು ಕ್ಲೋಸ್ ಮಾಡಿಕೊಳ್ಳುತ್ತೆ. ಸೊ ಹಾಗೆ ಒಂದೇ ಹೆಂಗಸಿ ಇದ್ರೆ ಸಾಕು, ಅದು ಇರಿಗೇಷನ್ ಅನ್ನು ಮಾಡೋ ವ್ಯವಸ್ಥೆಗೆ ಬಂದಿದೆ. ಮಾಡಬೇಕಾಗುತ್ತೆ, ಇನ್ನು ಯಾಕೆಂತ ಹೇಳಿದ್ರೆ
1: ಕೆಲಸಗಾರ ಸಿಗೋದು
0: ಕಷ್ಟ ಆಗ್ತಾ ಇದೆ. ಅದರಿಂದ ಇಲ್ಲಾಂದ್ರೆ ಮಾಡಲೇಬೇಕು, ನಾವು ಬೆಳೆ ಬೆಳೆದ್ಬಿಟ್ಟು ಜನ ಇಲ್ಲ ಅಂತ ಮಾಡಲಿಲ್ಲ ಅಂದರೆ ಲಾಸ್ ಆಗುತ್ತೆ. ಅದರಿಂದ ಈ ವ್ಯವಸ್ಥೆಗಳನ್ನು ಮಾಡ್ಕೊಬೇಕು, ಮಾಡ್ತಾ ಇದ್ದಾರೆ. ಅಥವಾ ಡ್ರಿಪ್ ಮಾಡ್ತಿದ್ದಾರೆ, ಮಿನಿ ಸ್ಪ್ರಿಂಕ್ಲರ್ ಮಾಡಿದ್ದಾರೆ. ಸೊ ಅದರಿಂದ ಏಲಕ್ಕಿ ಚೆನ್ನಾಗಾಗುತ್ತೆ.
1: ಅಂದರೆ ಮಳೆ ಕಡಿಮೆ ಆದಂಥ ಪರಿಸ್ಥಿತಿಯಲ್ಲಿ ರೋಗ ಕೀಟಗಳ ಹಾವಳಿಯನ್ನು ಕಂಡುಬರುತ್ತೆ,
0: ಕೀಟಗಳು ಜಾಸ್ತಿ ಆಗುತ್ತೆ. ಸೊ ಆವಾಗ ನೀವು ಬೋರ್ವೆಲ್ ಜಾಸ್ತಿ ಆಗುತ್ತೆ, ಆಗುತ್ತೆ, ಅದಕ್ಕೆ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಮಳೆ ಕಡಿಮೆ ಆದರೆ ನೆರಳು ಕಡಿಮೆ ಇರುತ್ತೆ, ನೆರಳು ಬರ್ಸ್ಕೋಬೇಕು. ಸೊ ನೀರಾವರಿ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ಮಳೆ ಕಡಿಮೆ ಆದ ತಕ್ಷಣ ನೀರಿಂದು ಪ್ರಾಬ್ಲಮ್ಮು, ಆವಾಗ ಮಲ್ಚಿಂಗ್ ಮಾಡಬೇಕು, ಅರ್ಥಿಂಗ್ ಅಪ್ ಮಾಡಬೇಕು. ಸೊ ಇದು ಬಹಳ ಮುಖ್ಯ ಕೆಲಸ ಆಗುತ್ತೆ. ಮತ್ತು ಅದ್ರ ಜೊತೆಗೆ ನೀವು ಬೇಕಿದ್ರೆ ಆಂಟಿ ಟ್ರಾನ್ಸ್ಪರೆಂಟ್ಸ್ ಎಲ್ಲ ಬಂದಿದೆ, ಹೇಳಿದಂಗೆ ಲೈಮ್ ಹೊಡಿಬೋದು,
1: ಸುಣ್ಣ ಸಿಂಪಡಣೆ
0: ಮಾಡ್ಕೊಬೇಕು
1: ಗರಿಗಳಿಗೆ.
0: ಸುಣ್ಣ ಮತ್ತೆ ಪೊಟ್ಯಾಶ್ ಸೇರಿಸಿ ನೀವು ಸಿಂಪಡಣೆ ಮಾಡ್ಬೋದು, ಅಥವಾ ಪೊಟ್ಯಾಶಿಯಂ ನೈಟ್ರೇಟ್ ಅನ್ನ ಸಿಂಪಡಣೆ ಮಾಡ್ಬೋದು. ಸೊ ಈ ರೀತಿ ಪೋಲಿಯರ್ ನ್ಯೂಟ್ರಿಷನ್ ಅನ್ನ ಕೊಟ್ಕೊಂಡು ಗಿಡವನ್ನು ನಾವು ಒಂದು ಮಟ್ಟಿಗೆ ಹೆಲ್ತಿಯಾಗಿ ಇಡಂಗೆ ನೋಡ್ಕೊಬೋದು. ಸೊ ಅವಾಗ ಈಗ ಟಿಲ್ಲರ್ಸ್ಗಳು ಇಂಪಾರ್ಟೆಂಟ್. ಈ ಎಲಕ್ಕಿಯಲ್ಲಿ ಇಳುವರಿ ಬರೋದು ಟಿಲ್ಲರ್ ನಂಬರ್ ಮೇಲೆ,
1: ಕಂದುಗಳು ಎಷ್ಟು ಜಾಸ್ತಿ
0: ಇರುತ್ತೆ, ಎಷ್ಟು ಎತ್ತರ ಇರುತ್ತೆ. ಈಗ ನಿನ್ನೆ ಯಾರು
1: ಮೈಸೂರಿಂದ
0: ಬಂದಿದ್ರು, ನಾವು ಎಲಕ್ಕಿ ಹಾಕಿದ್ವಿ ಸರ್ ನಮ್ದಲ್ಲಿ ಕೊತ್ತು ಬರಲ್ಲ ಅಂತ. ಎಷ್ಟು ಎತ್ತರ ಇದೆ ಅಂದ್ರೆ 2-3 ಅಡಿ ಇದೆ ಸರ್. ನಾನು ಹೇಳಿದೆ ಅದು ಬಿಸಿಲು ಜಾಸ್ತಿ ಆಯ್ತು, ಶಾರ್ಟ್ ಆಗಿರುತ್ತೆ.
1: ಚೆನ್ನಾಗಿ ಅಂದ್ರೆ ಎಷ್ಟು ಎತ್ತರ ಬರಬಹುದು ಅಂತ?
0: 8-9-10 ಅಡಿ ಬರುತ್ತೆ.
1: ಓ, ಅಲ್ಲಿವರೆಗೂ ಅಷ್ಟು ಎತ್ತರ ಬರುತ್ತೆ.
0: ಅಷ್ಟು ಬಂದಾಗ ಮಾತ್ರ ಕೊತ್ತು ಉದ್ದ ಬರುತ್ತೆ, ಇಲ್ಲಾಂದ್ರೆ ಚಿಕ್ಕ ಚಿಕ್ಕದಿರುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ಕ್ರಾಪ್ ಸೆಟ್ ಆಗೋದು. ಕಂದಿರುಗಳ ನಂಬರ್ 46 ಇರಬೇಕು. ಒಂದು 1/4 ಕೆಜಿ ಕುಯ್ಬೇಕು ಅಂದ್ರೆ
1: ಒಂದು ಗಿಡಕ್ಕೆ ಓ 40
0: ಇದ್ರೆ ಒಂದು 30 ಈಲ್ಡಿಂಗ್ ಇರುತ್ತೆ, ನಾನ್ ಈಲ್ಡಿಂಗ್ 10 ಇರುತ್ತೆ, 60 ಕೊತ್ತಿರುತ್ತೆ.
1: ಕೊತ್ತುಗಳು ಕೂಡ ಹರಡ್ಕೊಳ್ತಾವ?
0: ಹರಡ್ಕೊಳ್ಳುತ್ತೆ. ಅವಾಗ ನಿಮಗೆ 1/4 ಕೆಜಿ ಇಳುವರಿ ಬರುತ್ತೆ. ಸೊ ಆ ರೀತಿ ನಾವು
1: ಅಂದ್ರೆ ಆ ಗಿಡದ್ದು ನೆರಳು ಎಷ್ಟು ವ್ಯಾಪಿಸ್ಕೊಂಡಿರುತ್ತೋ ಅಷ್ಟು ಅಗಲದವರೆಗೂ ಕೊತ್ತುಗಳು
0: ಬರುತ್ತೆ. ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ. ಅದರಿಂದ ಚೆನ್ನಾಗಿ ಬೆಳೆದ್ರೆ, ಇಂಟೆನ್ಸಿವ್ ಆಗಿ ಬೆಳೆದ್ರೆ ಏಲಕ್ಕಿ ಒಳ್ಳೆ ಆದಾಯ ಬರುವ ಬೆಳೆ. ನಾವೇ ನಮ್ಮಂದು ಸುಮಾರು ಈಗಲೇ ಯಾರೋ ಫೋನ್ ಮಾಡ್ತಾ ಇದ್ರು, ನೋಡಿದೇನಪ್ಪ ಅಂದ್ರೆ ಇಲ್ಲ ಸರ್ ಅಂತ. ಅಂದ್ರೆ ಅಲ್ಲಿ ಕಾಯಿ ಹೊಡೆದಿದೆ, ಏನು ಹೊಡೆದಿದೆ ಅಂತ ಹೇಳಿದ್ರೆ ಅವರು ಹೇಳ್ತಿದ್ರು ಅದಿತ್ತು ಇದಿತ್ತು, ನೋಡಿದೆ ಅಂದ್ರೆ ಇಲ್ಲ. ಅಂದ್ರೆ ಅದೇನಲ್ಲ, ಬಟ್ ಅಲ್ಲಿ ಹಣ್ಣಾಗಿರುತ್ತೆ, ಅದು ಹೊಡೆದಿರುತ್ತೆ. ಸೊ ಅದಕ್ಕೆ ಮೋಸ್ಟ್ಲಿ ಹಣ್ಣಾಗಿರೋದು ಬಂದು ಅದನ್ನು ತಿನ್ಲಿಕ್ಕೆ ನೋಡುತ್ತೆ ಅನ್ಸುತ್ತೆ.
1: ಅಂದ್ರೆ ಮಳೆ ಕಡಿಮೆ ಆದಂತ ಸಂದರ್ಭದಲ್ಲಿ ತೇವಾಂಶದ ಸಂರಕ್ಷಣೆ ಮಾಡ್ಕೋಬೇಕು, ಪೋಷಕಾಂಶ ಕೊಡಬೇಕು, ಮಳೆ ಕಡಿಮೆ ಆದಾಗ ನೀರು ಕೊಟ್ಕೊಂಡು ಹೋಗ್ಬೇಕು.
0: ಹೌದು, ಅದು ಬಹಳ ಬಹಳ
1: ಮುಖ್ಯ.
0: ಮಳೆ ಜಾಸ್ತಿ ಆದಾಗ ಇದು ನಾನು ಹೇಳಿದಂಗೆ ಚರಂಡಿ ವ್ಯವಸ್ಥೆ,
1: ಮಳೆ ಕಡಿಮೆ ಆದಾಗ ಸ್ವಲ್ಪ ಕೀಟಗಳ ಹಾವಳಿ ಹೆಚ್ಚಾಗಬಹುದು.
0: ಹೌದು,

0: ಅದರ ಕಡೆಗೆ ಗಮನ ಕೊಡಬೇಕು. ಬೇರೆ ಈ ಕೀಟ ರೋಗಗಳ ನಿರ್ವಹಣೆಯಲ್ಲಿ ಅಷ್ಟು ವ್ಯತ್ಯಾಸ ಆಗಲ್ಲ, ರೋಗಗಳು ಕಡಿಮೆ ಆಗುತ್ತೆ ಮಳೆ ಕಡಿಮೆ ಇದ್ದರೆ.
1: ಹೌದು, ಈಗಾಗಲೇ ನೋಡಿ ಈ ವರ್ಷ ಏನಾಗಿದೆ ಅಂದರೆ ಮಳೆ ಕಡಿಮೆ ಇರೋದ್ರಿಂದ ಯಾರೂ ರೋಗ ನಿಯಂತ್ರಣ ಕ್ರಮಗಳನ್ನು ಮಾಡೇ ಇಲ್ಲ.
0: ಹಾಂ ಹಾಂ ಹಾಂ
1: ಈಗಾಗಲೇ ಎರಡನೇ ರೋಗ ನಿಯಂತ್ರಣ ಕ್ರಮ ಮಾಡೋ ಕಾಲಕ್ಕೆ ಮೊದಲನೇದು ಮಾಡಲಿಕ್ಕೆ ಶುರು ಮಾಡಿದ. ಅದು ಮೊದಲೇ ಮಾಡಲಿಕ್ಕೆ ಅವಕಾಶನೂ ಕೊಡಲಿಲ್ಲ, ತಕ್ಷಣ ಮಳೆ ಬಂದಿದೆ.
0: ಬಿಸಿಲೂ ಇತ್ತು.
1: ಯಾಕೆಂದರೆ ನೀವು ನಾವು ಸುಂಟಿಕೊಪ್ಪ ಏರಿಯಾದಲ್ಲೆಲ್ಲ 17-18 ಇಂಚ್ ಮಳೆ ಆಗಿದೆ ಅಷ್ಟೇ. ಇಷ್ಟೊತ್ತಿಗೆ 40 ಇಂಚ್ ಮಳೆ ಆಗ್ತಿತ್ತು, 60 ಇಂಚ್ ಮಳೆ ಆಗುವ ಏರಿಯಾದು. ಸೊ ಮಳೆ ಭಾರಿ ಕಡಿಮೆ ಆಗಿದೆ. ಕೊಡಗಿನ ಮಡಿಕೇರಿ ಪರವಾಗಿಲ್ಲ, ಅಟ್ಲೀಸ್ಟ್ ಆಗಿದೆ. ನಮ್ಮ ಆಫೀಸ್ಗಳಲ್ಲ ನಮ್ಮ ಏರಿಯಾ ಆಗಿದೆ, ಮಡಿಕೇರಿ ತಾಲೂಕು ಮಳೆ ಆಗಿದೆ ಅಂದರೆ ಅಷ್ಟಿಲ್ಲ, 35-40% ಕಡಿಮೆ ಆಗಿದೆ, ಬಟ್ ಮಳೆ ಆಗಿದೆ. ಬಟ್
0: ಒಟ್ಟಾರೆ ತೋಟಗಳಿಗೆ ಭೇಟಿ ನೀಡಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಅವರು ನಿರ್ವಹಣಾ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಅದು ಬಹಳ
1: ಮೆಣಸು ಮತ್ತು ಇದರಲ್ಲಿ ತೋಟಗಳ ಭೇಟಿ ಮತ್ತು ನಿರ್ವಹಣೆ ಬಹಳ ಮುಖ್ಯ ಅನಿಸ್ತಾ ಇದೆ. ಸೊ
0: ಆದ್ಮೇಲೆ
1: ಈಗ ಹೇಗೆ ಆಗಿದೆ ಅಂದರೆ ಮೆಣಸು ಮತ್ತು ಏಲಕ್ಕಿ ಉತ್ಪಾದನೆ ನಾವು ಸಕಲೇಶ್ಪುರ ಕಡೆ ಹೋದರೆ ಪ್ರತಿ ತಿಂಗಳು ರೈತರು ರೈತರಿಗೋಸ್ಕರ ಟ್ರೈನಿಂಗ್ ಮಾಡ್ತಾ
0: ಇದ್ದಾರೆ.
1: ಅವರೇ ತರಬೇತಿ
0: ಪ್ರಗತಿಪರ ರೈತರೇ
1: ಅದನ್ನು ಅರೇಂಜ್ ಮಾಡಿಕೊಂಡು ವಿಜ್ಞಾನಿಗಳು ಅಲ್ಲಲ್ಲಿ ಸೇರಿಸ್ಕೋತಾರೆ, ಇಲ್ಲ ಅಂತಿಲ್ಲ, ಯಾರು ಒಬ್ರು ಇರ್ತಾರೆ ಅವ್ರ ಜೊತೆ. ಸೊ ಅದರಿಂದ ತೋಟದ ಭೇಟಿ ಆಗುತ್ತೆ, 40-100 ಜನ ಸೇರ್ತಾರೆ. ಸೊ ಅಲ್ಲಿ ಅದು ಅವ್ರವ್ರ ತೋಟದ್ದು ಹಂಚ್ಕೊಳ್ತಾರೆ. ಅದರಿಂದ ಆಕ್ಟಿವ್ ಪಾರ್ಟಿಸಿಪೇಷನ್ ಅಂತ ಕಾಣುತ್ತೆ. ನೀವು ಚಿಕ್ಕಮಗಳೂರು ಇತ್ತೀಚೆಗೆ IPL ಅಂತ ಹೇಳಿ, ಇಂಡಿಯನ್ ಪೇಪರ್ ಲೀಗ್ ಅಂತ ಹೇಳಿ ಕೊಪ್ಪದಲ್ಲಿ ಮಾಡಿದ್ದಾರೆ, ಜೈಪುರ ಕೊಪ್ಪದಲ್ಲಿ ಅಂದರೆ ಸಿಂಗೇರಿ ಹತ್ರ. ಸೊ ಈ ಥರ ಆಕ್ಟಿವಿಟಿ ನಿನ್ನೆ ಅವರು ಅಲ್ಲಿಂದ ಏಲಕ್ಕಿ ಬೆಳೆಯಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಅಲ್ಲಿಯವರು
0: ಅಂದರೆ
1: ಕಡೆ ಎಲ್ಲ ಬೆಳೀಲಿಕ್ಕೆ ಗಿಡ ನೆಟ್ಟಾಯಿತು. ಅಲ್ಲೆಲ್ಲ ಪ್ರಾಬ್ಲಮ್ ಏನಂದ್ರೆ ಕೋತಿಗಳ ಪ್ರಾಬ್ಲಮ್, ಮಂಕಿ ಪ್ರಾಬ್ಲಮ್ ಅಂತಾರೆ,
0: ನೈಸರ್ಗಿಕ
1: ಪ್ರಾಬ್ಲಮ್ ಇದೆ, ಅದರಿಂದ ಬಿಟ್ಟಿದ್ರು. ಈಗ ಈಗ ಏನಾಗಿದೆ ಅಂದರೆ ಈ ಇಂಟ್ರಾಕ್ಷನ್ ಅಲ್ಲಿ ಯಾರೋ ನೋಡಿದ್ರೆ 9 ಟನ್ ಅಂದ್ರೆ ಎಷ್ಟು ದುಡ್ಡಾಯ್ತು. ಸೊ ಇದನ್ನೆಲ್ಲ ನೋಡ್ತಾ ಇದ್ದಾರೆ, 300 kg, 400 kg ಒಂದು ಎಕರೆ ಬೆಳೆಯೋರು ಇದ್ದಾರೆ ಅಂದಾಗ. ಸೊ 400-2000 ರೂಪಾಯಿ 3000 ರೂಪಾಯಿ ಸಿಕ್ಕಿದ್ರೆ ಒಳ್ಳೆ ಕ್ರಾಪು, ಒಳ್ಳೆ ದುಡ್ಡು, ಅದರಿಂದ ನಾವು ಯಾಕೆ ಬೆಳಿಬಾರ್ದು ಅನ್ನೋದು ಬರ್ತಿದೆ. ಬಟ್ ಏನ್ ಮಾಡ್ತಾರೆ, ಬೆಳಿಬೇಕು ಅಂದ್ರೆ ಏನ್ ಮಾಡ್ಬೇಕು, ನೀರು ಕೊಡ್ಬೇಕು, ಗೊಬ್ಬರ ಕೊಡ್ಬೇಕು, ನಿರ್ವಹಣೆ ಸರಿಗೆ ಮಾಡ್ಕೊಬೇಕು, ವ್ಯವಸ್ಥಿತವಾಗಿ ಲೇಬರ್ ಇಟ್ಕೋಬೇಕು. ಸೊ ಎಲ್ಲ ತೋಟದಲ್ಲೂ ಈ 4 ಅಂಶಗಳು ಇದಾವೆ. ಸೊ ಆದ್ರೆ ಅವತ್ತು ಬೇಕಿದ್ದಕ್ಕಿರಲ್ಲ ಅಂದ್ರೆ ಮಾಡೋರಿಗೆ ಬರ್ತಾ ಇದೆ ಆದಾಯ ಅನ್ನೋದು ಕಾಣ್ತಾ ಇದೆ, ಅದನ್ನು ಇಂಟ್ರಾಕ್ಷನ್ ಅಲ್ಲಿ ಗೊತ್ತಾಗ್ತಾ ಇದೆ. ಅದರಿಂದ ಕೆಲವರು ಮುಂದೆ ಬಂದು ಬೆಳೆಯೋಕೆ ಬರ್ತಿದ್ದಾರೆ. ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನೇ ಇಂಟೆನ್ಸಿವ್ ಆಗಿ ಮಾಡೋರು ಬರ್ತಾರೆ, ಅದನ್ನೇ ಏಲಕ್ಕಿ ಬೆಳೆಯೋರು ಇಂಟೆನ್ಸಿವ್ ಆಗಿ ಏಲಕ್ಕಿನೇ ಬೆಳೀತಾರೆ, ಅದರಿಂದನೇ ಹಣ ಮಾಡೋರು, ಕಾಫಿ ತೆಗೆದ್ಬಿಟ್ಟು ಏಲಕ್ಕಿ ಮಾಡೋರು ಬರ್ತಿದ್ದಾರೆ. ಸೊ ಮಾಡಿದ್ದಾರೆ, ನನಗೆ ಗೊತ್ತಿದ್ದಂಗೆ ಸುಮಾರು ಜನ ಕಾಫಿ ಅಂತ ತೆಗೆದ್ಬಿಟ್ಟು ಏಲಕ್ಕಿ ಮಾಡಿಕೊಂಡು, ಅಂದರೆ 50 ಎಕರೆ ಮಾಡೋಕ್ಕಾಗಲ್ಲ, 5-10 ಎಕರೆ ಆ ತಿರಿ ಮಾಡೋರು ಬಂದಿದ್ದಾರೆ. ಅವ್ರು ಪ್ರೊಡಕ್ಷನ್ ಮಾಡ್ತಾರೆ ಕೇರಳದಲ್ಲಿ. ಈಗ ಇಡುಕಿಯಲ್ಲಿ ಫುಲ್ ಡಿಸ್ಟ್ರಿಕ್ಟ್ ಏಲಕ್ಕಿ,
0: ಈಗ ಒಳ್ಳೆ ಬೆಲೆನೂ ಕೂಡ ಇದೆ ಏಲಕ್ಕಿಗೆ,
1: ಒಳ್ಳೆ ಬೆಲೆ ಬಂದಿದೆ ಈಗ. ಯಾಕೆಂದರೆ ಡ್ರೌಟ್ ಏನಾದ್ರು ಬಂತು ಅಂದರೆ, ಈಗ ಕೇರಳದಲ್ಲಿ ಒಂದು ಸ್ವಲ್ಪ ಮಾಯಿಶ್ಚರ್ ಕಡಿಮೆ ಇತ್ತು, ಜೂನ್ ಜುಲೈ ಮಳೆ ಇಲ್ಲ, ಏಲಕ್ಕಿ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಅವಾಗ ಎಲ್ಲ ಕಡೆ ರೇಟು ಚೆನ್ನಾಗಿ
0: ಇನ್ನೂ ಜಾಸ್ತಿ ಆಗ್ಬೋದು,
1: ಜಾಸ್ತಿ ಆಗ್ಬೋದು.
0: ಆತ್ಮೀಯ ರೈತ ಬಾಂಧವರೇ, ತಮಗೆ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ, 9663069241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9663069241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವಿದುವರೆಗೂ ಈ ವಿವಿಧ ಮಳೆ ಪರಿಸ್ಥಿತಿಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್.
3: ಕೆಳಗರೆ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ಮಾರುಕಟ್ಟೆ ಧಾರಣೆ, ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 kg ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 25,000 ರೂಪಾಯಿಂದ 25,500 ರೂಪಾಯಿಗಳು, ಅರೇಬಿಕಾ ಚರಿ 13,700 ರೂಪಾಯಿಂದ 15,000 ರೂಪಾಯಿಗಳು, ರೋಬೆಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಂದ 18,500 ರೂಪಾಯಿಗಳು ಹಾಗೂ ರೋಬೆಸ್ಟಾ ಚರಿ 10,000 ರೂಪಾಯಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು.

0: ಸೇವಾ ಮಾಹಿತಿ. ಮೂಲತಃ ಪಾರಾಣೆ ಬಾವಲಿ ಕಾರಳನ ಇಕ್ಕ ಮೈಸೂರಲ್ಲಿ ವಾಸಂಜ ಪೌತಿ ದೇವಣಿರ ಚಿಣ್ಣಪ್ಪ ಅಂಗಡ ಮೋ ದೇವಣಿರ ಸಿ ಅಯ್ಯಣ್ಣ ಸಾಬಾ ಅಂಗ ಇಂದು ಮರಣಪಟ್ಟಿತ್ತು. 68 ಬಯತ್ರ ದೇವಣಿರ ಸಿ ಅಯ್ಯಣ್ಣ ಸಾಬಾ ಇಂಗಡ ಆಕೇರಿ ಕಾರ್ಬಾರ್ ನಾಳೆ 11:30 ಮೈಸೂರು ವಿಜಯನಗರ ಮುಕ್ತಿಧಾಮದಲ್ಲಿ ನಡಪ. ಮಾದಾಪುರ ಕಾರಳನ ಪಾರುವಂಡ ಸಾಬು ಬಿದ್ದಪ್ಪ ಅಂಗಡ ಪೊಣ್ಣು ಪಾರುವಂಡ ತಾರಾ ಬಿದ್ದಪ್ಪ ಇಂದು ಮರಣಪಟ್ಟಿತು. 67 ಬಯತ್ರ ಪಾರುವಂಡ ತಾರಾ ಬಿದ್ದಪ್ಪ ಇಂಗಡ ಆಖೇರಿ ಕಾರ್ಯ ನಾಳೆ ಪಲಕ 10:00 ಪಾರುವಂಡ ಒಕ್ಕ ತೂಟಂಗಳತ್ತ ನಡಪ. ಸೇವಾ ಮಾಹಿತಿ ಕೇಳಿದಿರಿ.
1: ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್ ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ. ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
2: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ ಜಾಗರೂಕರಾಗಿರಿ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
5: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. 1993 ಇಸ್ವಿ ಆಗಸ್ಟ್ 28 ಸುರಾದ ಮಡಿಕೇರಿ ಆಕಾಶವಾಣಿ ಕೇಂದ್ರ ಇಂದಿಗೆ 33 ವರ್ಷಗಳ ಪೂರೈಸಿತು. ಇದರ ಪ್ರಯುಕ್ತ ಇಂದು ಬೆಳಿಗ್ಗೆ 9:30 ಮಧ್ಯಾಹ್ನ 12:00 ಮುಟ ಕೇಂದ್ರದ ರೇಡಿಯೋ ಕೇಳುಗರೊಟ್ಟಿಗೆ ನೇರ ಫೋನಿನ್ ಕಾರ್ಯಕ್ರಮ ನಡೆತು. ಹಂಗೆ ಇಂದು ಕೇಂದ್ರದಲ್ಲಿ ಆಕಾಶವಾಣಿನ ಹುಟ್ಟಿದ ಹಬ್ಬನ ತುಂಬ ಅರ್ಥಪೂರ್ಣಾಗಿ ಸಿಬ್ಬಂದಿಗ ಆಚರಣೆ ಮಾಡ್ದು. ಇದೇ ಹೊತ್ತುಲಿ ಈ ಕೇಂದ್ರದಲ್ಲಿ ಸೇವೆ ಮಾಡಿದ ಎಲ್ಲ ಹಿರಿಯ ಅಧಿಕಾರಿಗಳ ಜ್ಞಾನ ಮಾಡಿಕೊಂಡು 2024-25 ಸಾಲಿ ಆದಾಯ ಗಳಿಕೆಯಲ್ಲಿ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳ ಪೈಕಿಲಿ ಮಡಿಕೇರಿ ಆಕಾಶವಾಣಿ ಕೇಂದ್ರ 1ನೇ ಸ್ಥಾನನ ಪಡೆದುಟ್ಟು ಈಗ 2ನೇ ಸ್ಥಾನದಲ್ಲಿ ಉಟ್ಟು. ಇಂದು ತುಂಬ ಜನ ರೇಡಿಯೋ ಕೇಳವು ಆಕಾಶವಾಣಿಗೆ ಕುಸೀಲಿ ಫೋನ್ ಮಾಡಿ ಇಲ್ಲಿಂದ ಪ್ರಸಾರ ಆಗುವ ಕಾರ್ಯಕ್ರಮಗಳ ಕುರಿತಂಗೆ ಮೆಚ್ಚುಗೆನ ಹೇಳಿ ಶುಭಾಶಯನ ಹೇಳ್ದು. ಜನರಿಗೆ ಬೇಕಿರುವ ತುಂಬ ಉಪಯುಕ್ತ ಕಾರ್ಯಕ್ರಮಗಳ ಪ್ರಸಾರ ಮಾಡಿಕೊಂಡು ಬರ್ತಿರುವ ಈ ಆಕಾಶವಾಣಿ ಕೇಂದ್ರ ಜನರ ಮೆಚ್ಚುಗೆನ ಪಡ್ಕೊಂಡು ಎಲ್ಲವರ ಮನೆ ಮಾತಾವುಟು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಕೂಡು ಕೂಟಲಿ ಇಂದು ಮಡಿಕೇರಿಪೇಟೆನ ಗಾಂಧಿಭವನದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಹಂಗೆ ಕಾಯಕ ಯೋಗಿ ಶಿವಶರಣ ನೂಲಿಯ ಚಂದಯ್ಯ ಅವರ ಜಯಂತಿನ ಅರ್ಥಪೂರ್ಣಾಗಿ ಆಚರಣೆ ಮಾಡ್ದು. ಕಾರ್ಯಕ್ರಮನ ಬಿಲ್ಲವ ಸಮಾಜದ ಜಿಲ್ಲಾ ಅಧ್ಯಕ್ಷರು ಹಂಗೆ ನಿವೃತ್ತ ಪೊಲೀಸ್ ಉಪಾಧೀಕ್ಷಕ ಬಿಆರ್ ಲಿಂಗಪ್ಪ ಉದ್ಘಾಟನೆ ಮಾಡ್ದು. ಅಲ್ಲಿಂದ ಅವು ಮಾತಾಡಿ ನಾರಾಯಣ ಗುರುಗ ಕೊಟ್ಟ ಸಂಘಟಿತರಾಗಿ ವಿದ್ಯಾವಂತರಾಗಿ ತ ಹೇಳೋ ಬೋಧನೆನ ಇಂದಿನ ಸಮಾಜ ಜ್ಞಾನ ಮಾಡಿಕೊಳಕು ಗುರುಗ ಹೇಳಿಕೊಟ್ಟ ದಾರಿಲಿ ಹೋಕೆ ಹಂಗೆ ಅವರ ತತ್ವಗಳ ಜೀವನದಲ್ಲಿ ಬಳಸಿಕಣಿಕೆ ನಾವು ಇನ್ನೂ ಪ್ರಯತ್ನ ಪಡೋಕು ಮಕ್ಕಳಿಗೆ ಹಂಗೆ ಮುಂದಿನ ಪೀಳಿಗೆಗೆ ಗುರುಗಳ ವಿಚಾರಧಾರೆನ ಸಾಮಾಜಿಕ ಸಮಾನತೆನ ಸಂದೇಶನ ಹಂಗೆ ವಿದ್ಯಾನ ಬೆಲೆನ ಹೇಳಿಕೊಡಿಕೆ ಎಲ್ಲವೂ ಕಷ್ಟಪಡೋಕು ನಾವು ಬದುಕಲಿ ಏನಾದ್ರು ಒಂದು ಸಾಧನೆ ಮಾಡೋಕೂತಾದರೆ ಸರಿಯಾದ ಪ್ರಯತ್ನನ ಪಡೋಕೂತ ಅವು ಹೇಳ್ದು. ಮಹಾನ್ ಚೇತನಗಳ ಹೆಸರು ಪಡೆದವರ ಜಯಂತಿನ ಆಚರಣೆ ಮಾಡೋದರಿಂದ ದೇಶದ ಶ್ರೀಮಂತ ಇತಿಹಾಸ ಸಾಹಿತ್ಯ ಸಾಂಸ್ಕೃತಿಕ ಪರಂಪರೆ ಹಂಗೆ ಮಾನವೀಯ ಮೌಲ್ಯಗಳ ಪುನಃ ಶುರು ಮಾಡಿಕೆ ಸಾಧ್ಯ ಆದ್ಯತ ಕಾರ್ಯಕ್ರಮದಲ್ಲಿ ಸೇರಿದವು ಅಭಿಪ್ರಾಯನ ಪಟ್ಟು ಕಾರ್ಯಕ್ರಮದಲ್ಲಿ ಮುಖ್ಯ

0: ಪಟ್ಟವು ಕೂಡಿಯಾಡಿದ್ದು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ, ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘ ಸುಳ್ಯ, ಹಂಗಿ ಶ್ರೀ ಶಾರದಾ ಪದವಿ ಪೂರ್ವ ಕಾಲೇಜು ಸುಳ್ಯ ಇವರ ಕೂಡು ಕೂಟಲಿ ಡಾಕ್ಟರ್ ಕೋಡಿ ಕುಶಾಲಪ್ಪ ಗೌಡರ ನೆಂಪಿನ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಅಕಾಡೆಮಿಯ ಅಧ್ಯಕ್ಷ ಸದಾನಂದ ಮಾವಜಿ ಅವರ ಅಧ್ಯಕ್ಷತೆಯಲ್ಲಿ ಸುಳ್ಯದ ಶ್ರೀ ಶಾರದಾ ಪದವಿ ಪೂರ್ವ ಕಾಲೇಜಿನ ಸಭಾಬಾಡಲಿ ಏರ್ಪಾಡಾಟು. ಇದೇ ಹೊತ್ತಲ್ಲಿ ಸಾಹಿತಿ ಸಂಜೀವ ಕುದುಪಜೆಯು ಗುರುಗಳ ನೆಂಪು, ಹಂಗೆ ಡಾಕ್ಟರ್ ಎನ್ ವಿ ಕರುಣಾಕರ ನಿವೃತ್ತ ಕನ್ನಡ ಉಪನ್ಯಾಸಕರು, ಇವು ಅರೆಭಾಷೆಗೆ ಕೋಡಿ ಕುಶಾಲಪ್ಪ ಗೌಡರ ಕೊಡುಗೆ ಅಂತ ಹೇಳುವ ವಿಷಯದ ಕುರಿತು ವಿಚಾರನ ಹೇಳಿಕೊಟ್ಟವೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 19ನೇ ಕೊಡವ ಪುಸ್ತಕ ಪತ್ತಾಯ ಬರುವ ತಿಂಗಳ ಸೆಪ್ಟೆಂಬರ್ 1ಕ್ಕೆ ಮಧ್ಯಾಹ್ನ 3 ಗಂಟೆಗೆ ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಕೈಕೇರಿನ ಸವಿತಾ ಸಮಾಜದಲ್ಲಿ ಬಿಡುಗಡೆಯಾದೆ. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ ಇದೇ 31ಕ್ಕೆ ತಿಂಗಳ ಲೆಕ್ಕ ನೋಡುವ ಕೆಲಸ ಇರೋದರಿಂದ ಮುದ್ದಿನ ಕೊಡದುಲೆತ್ತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಜಿಲ್ಲೆಯಲ್ಲಿ ಭಾರಿ ಮಳೆ ಹಂಗೆ ಗಾಳಿ ಇರೋದರಿಂದ ತುಂಬ ತೂಕದ ಗಾಡಿಗಳ ಸಂಚಾರನ ಇದೇ 31ಕ್ಕೆ ಮುಟ್ಟ ನಿಷೇಧ ಮಾಡಿರೋತ ಜಿಲ್ಲಾಧಿಕಾರಿಗ ತಿಳಿಸಿಳು. ಗೌಡ ಯುವ ಒಕ್ಕೂಟ ಅಯ್ಯಂಗೇರಿ ಇವರ ಕಡೆಯಿಂದ ನಾಳೆ ಮತ್ತೆ ನಾಡ್ದು 2 ದಿನ ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನದ ಮುಂದಿರುವ ಕುದುಕುಳಿ ಕುಶಾಲಪ್ಪ ಅವರ ಗದ್ದೆಯಲ್ಲಿ ಸುರುಣ ವರ್ಷದ ರಾಜ್ಯ ಮಟ್ಟದ ಮುಕ್ತ ಕೆಸರುಗದ್ದೆ ಆಟೋಟಗ ಏರ್ಪಾಡಾಟು. ಸೋಮವಾರಪೇಟೆ ತಾಲೂಕಿನ ಅನುದಾನರಹಿತ ವಸತಿ ಸರ್ಕಾರಿ ಪ್ರಾಥಮಿಕ ಹಂಗೆ ಪ್ರೌಢ ಇಸ್ಕೂಲ್ನ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಾಳೆ ಹೆಬ್ಬಾಳಿನ ಪ್ರೌಢ ಇಸ್ಕೂಲ್ನ ಆಟದ ಬಾಣಿಲಿ ಆಟೋಟಗ ಹಂಗೆ ಸಾಂಸ್ಕೃತಿಕ ಪೈಪೋಟಿಗ ಏರ್ಪಾಡಾಟು. 4 ನಾಡಿನ ಜನ ಕೊಡಗಿನ ಹೆಸರು ಪಡೆದ ಗೌಜಿ ಗದ್ದಳದ ಸಾಂಪ್ರದಾಯಿಕ ಹಬ್ಬ ಕೈಲ್ ಮೂರ್ತನ ನಿನ್ನೆ ಮತ್ತೆ ಇಂದು ತುಂಬ ಗೌಜ್ಜಿಲಿ ಸಂಪ್ರದಾಯದಂಗೆ ತರಾವರಿ ಆಟೋಟಗಳೊಟ್ಟಿಗೆ ಆಚರಣೆ ಮಾಡಿದ ವರದಿಯಾಟು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
6: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
7: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ, ವಾಷಿಂಗ್ ಮಿಷಿನ್, ಯು ಪಿ ಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ, ಜನರೇಟರ್ ತಗೊಂಡ್ಬಿಡೋಣವಾ?
8: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
9: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
10: ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
9: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
10: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
11: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
12: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
13: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
14: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
13: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಗಾಗಿ ಸಂಪರ್ಕಿಸಿ ಪವನ್ 9606017186.
15: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
16: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
15: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
17: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
18: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗ.

ಟಾಟಾ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.

0: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ ಪಾರ್ಕ್ ಎಸ್ಟಿಪಿ ಕ್ಲಬ್ ಹೌಸ್ ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್ ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ ವೀಕ್ಷಿಸಿ ಪರೀಕ್ಷಿಸಿ ಖರೀದಿಸಿ ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಕಾಲ್ ಮಾಡಿ 9243002424
2: ಸುದ್ದಿ ಸಮಾಚಾರ ಓದಿಯನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ 1993 ஆகஸ்ட் 28 ஷுருவான ஆகாஷவாணி மடிக்கேரிக்கு இந்த 33 கால தும்பித்து 34 காலக்கு முட்டிட்டித்து ஈண்ட மாறிப்பத்து இந்த பொலாக்க 9:30 கண்டேஞ்சி மஜ்ஜன 12 கண்டேகத்தன நேர போனின் காரியக்கிரம கூடி நடந்தது ரேடியோ கேப்பன் தைங்கா தக்கு பரந்தித்து ஆகாஷவாணி மடிக்கேரிர எல்லா காரியக்கிரமத்திர மீதான் நல்லாமென பைந்தண்டத்து பழைய பெரிய உத்கோஷகங்கள கூடி ஈ சந்தர்ப்பத்து நிறுத்தியண்டத்து அல்லத்த மடிக்கேரி ஆகாஷவாணி கேந்திரத்தில் கூடி 33 கால தும்பு நாண்ட மீத காரியக்கிரமத்தின சிப்பந்தி வர்க்கார அர்த்தபூர்ணவாய்த்து நடத்துச்சி தண்டாயிரத்த 24-25 சாலில் ஆதாய கழிக்கலு ஒந்தனை ஸ்தான படந்த மடிக்கேரி ஆகாஷவாணி இக்க தண்டனை ஸ்தான படந்தண்டது பெருமர விஷய ஆயித்துண்டு ரேடியோ கோப்பந்த எல்லா நாடு ரமாஜன நல்லாமெனா இந்து பைந்தண்டத்து ಮಹಾನ್ ಚೇತನಕಾರ ಜಯಂತಿನ ಆಚರಣೆ ಮಾಡುವ ಅಂಡಮೀದ ದೇಶತ್ರ ಶ್ರೀಮಂತ ಇತಿಹಾಸ ಸಾಹಿತ್ಯ ಸಾಂಸ್ಕೃತಿಕ ಪರಂಪರೆ ಪಿಂಯ ಮಾನವೀಯ ಮೌಲ್ಯತೆನ ಮರುಸ್ಥಾಪನೆ ಮಾಡೋಕೆ ಸಾಧ್ಯ ಆಪಾಂದ್ ಗಣ್ಯಂಗ ಅಭಿಪ್ರಾಯ ಅಣ್ಣುಚಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಪಿಂಯ ಸಂಸ್ಕೃತಿ ಇಲಾಖೆರ ಕೂಟಾದ ನೆಲೆ ಮಡಿಕೇರಿಯ ಗಾಂಧಿ ಭವನತ್ಲ ಇಂದು ನಡೆದ ಬ್ರಹ್ಮಶ್ರೀ ನಾರಾಯಣ ಗುರು ಜಯಂತಿ ಪಿಂಯ ಕಾಯಕಯೋಗಿ ಶಿವಶರಣನುಲಿಯ ಚಂದಯ್ಯ ಜಯಂತಿ ಕೂಡಿ ಆಡಿತು ಅವು ತಕ್ಕ ಪರಂದದ್ದು ಕಾರ್ಯಕ್ರಮದಲ್ಲಿ ಕೂಡಿ ಆಡಿತು ತಕ್ಕ ಪರಂದ ಮಕ್ಕಂದೂರು ಸಾಧ್ಯ ಟ್ರಸ್ಟಿ ಆಫ್ ಸೋಷಿಯಲ್ ಡೆವಲಪ್ಮೆಂಟ್ ಟ್ರಸ್ಟ್ ಬಿ ಎನ್ ರಮೇಶ್ ಅವು ಸಮಾಜದಲ್ಲಿ ಜಾತಿ ಅಸ್ಪೃಶ್ಯತೆ ಪಿಂಯ ಅಸಮಾನತೆ ಇಂಜ ಸಂದರ್ಭದ ಜನರಲ್ಲಿ ಆತ್ಮವಿಶ್ವಾಸ ಶಿಕ್ಷಣ ಸಂಘಟನೆ ಪಿಂಯ ಸಾಮಾಜಿಕ ಸಮಾನತೆರ ಅರಿವು ಬಪ್ಪಚಿಟ್ಟಂತ ಮಹಾನ್ ಸಮಾಜ ಸುಧಾರಕಂಗಡಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಇವು ಪ್ರಮುಖಂಗಾಂದ ಎಣ್ಣುಚಿ ಸೋಮಾರಪೇಟೆ ಸೆಂಟ್ ಜೋಸೆಫ್ಸ್ ಪಿಯು ಕಾಲೇಜರ ಉಪನ್ಯಾಸಕಗಳಾನ ಜ್ಯೋತಿ ಅರುಣ್ ಕುಮಾರ್ ಅವು ಕಾಯಕಯೋಗಿ ಶಿವಶರಣನುಲಿಯ ಚಂದಯ್ಯ ಐಂಗಡ ಮೀದ ಉಪನ್ಯಾಸದಂತೆ 12 ಶತಮಾನತ್ ಬಸವಣ್ಣ ಇಂಗಡ ಕಾಯಕ ತತ್ವ ಪಿಂಯ ಸಮಾನತರ ಸಂದೇಶತಿಂಜ ಪ್ರೇರಣೆ ಆಯಿತು ದುಡಿಮೆನೆ ಆರಾಧನೆ ಮಾಡಿಯಂಡು ಬದುಕನ ಶಿವಶರಣನುಲಿಯ ಚಂದಯ್ಯ ಇಂಗಡ ಜೀವನತ್ನ ಇಂದೇತ್ರ ಪೀಳಿಗೆಕ್ಕೆ ಮಾದರಿಯಿಂದ ಅವು ಅಣ್ಣುಚಿ ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಹಾಜರಿಂಜತು ನಾಲು ನಾಡರ ಎಲ್ಲ ಮಾಜನ ಕೊಡಗರ ಕೇಳಿಪೋನ ಕೈಲು ಪೋದು ನಮ್ಮೆನ ಗೌಜಿ ಗದ್ದಳತ್ತು ನಿನಾಂದ ಪಿಂಯ ಇಂದು ಅಂದೋಡೆ ಕೈಚಿತ್ತು ಕರ್ನಾಟಕ ಕೊಡುವ ಸಾಹಿತ್ಯ ಅಕಾಡೆಮಿರ ಆದ ನೆಲೆ 19 ಕೊಡುವ ಪುಸ್ತಕ ಪತ್ತಾಯತನ ಕೈಕೇರಿರ ಸವಿತಾ ಸಮಾಜದಲ್ಲಿ ಸೆಪ್ಟೆಂಬರ್ 10 ಮಜ್ಜನ 3 ನಡೆತಕ್ಕೆ ಏರ್ಪಾಡು ಮಾಡಿತು ಅಕಾಡೆಮಿರ ಅಧ್ಯಕ್ಷಗಳಾನ ಅಜ್ಜಿನಕಂಡ ಸಿ ಮಹೇಶ್ ನಾಚಯ್ಯ ಐಂಗಡ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಪ ಕಾರ್ಯಕ್ರಮದ ಸವಿತಾ ಸಮಾಜದ ಆಡಳಿತ ಮಂಡಳಿ ಪಿಂಯ ಅಕಾಡೆಮಿರ ಸದಸ್ಯಂಗ ಅಲ್ಲತೆ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವಂದು ಅಕಾಡೆಮಿರ ರಿಜಿಸ್ಟ್ರಾರವು ಅರಿಚಿಟ್ಟಿತು ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಪಿಂಯ ಜೀವನೋಪಾಯ ಇಲಾಖೆ ಪಿಂಯ ಧಾರವಾಡತ್ರ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇಂಗಡ ಕೂಟಾದ ನೆಲೆ ಕೊಡಗು ಜಿಲ್ಲೆಯಲ್ಲಿ ಸ್ವಂತ ಉದ್ಯಮ ಮಾಡುವಕ್ಕೆ ಇರಾದೆ ಉಳ್ಳ ಪೊಮ್ಮಕ್ಕ ಅಭ್ಯರ್ಥಿಯಕ್ಕೆ 10 ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ನಡೆಪ ಇರಾದೆ ಉಳ್ಳವು ಈ ಕಾರ್ಯಕ್ರಮದಲ್ಲಿ ಕೂಡಿಯಾಡಿತು ಪ್ರಯೋಜನತ್ನ ಪಡೆದವನ್ನಿಕೆ ಕೇಟಂಡಿತು ಅರ್ಜಿನ ಸೆಪ್ಟೆಂಬರ್ 30 ಒಳಿಯಾಡೊಂಡು ಏರ ಮಾಹಿತಿಕ್ಕೆ 7760514 ಜಂಟಿ ನಿರ್ದೇಶಕಂಗಡ ಕಚೇರಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಯನೂರು ರೋಡ್ ಮಡಿಕೇರಿ ಇಲ್ಲಿ ಸಂಪರ್ಕ ಮಾಡಲು ಜಾನಪದ ಕಲಾವಿದಂಗ ವಿದ್ವಾಂಸಂಗ ವಾದ್ಯಗಾರಂಗ ಬುಡಕಟ್ಟು

0: ಕೂಡುನನಿಕೆ ಜಾನಪದ ಸಂಗಮ ಪೆದತ್ರ ಕಾರ್ಯಕ್ರಮ ಗಿರಿಜನ ಉಪಯೋಜನಕರ ಅಡಿಲು ಸರ್ಕಾರ ಪುದಿಯ ಯೋಜನೆನ ಆಯ್ತು ಘೋಷಣೆ ಆಯ್ತು. ಗಿರಿಜನ ಉಪಯೋಜನೆರ ಅಡಿಲು ರಾಜ್ಯತ್ರ ನಾಲ್ಕು ವಿಭಾಗತ್ಲು ಪರಿಶಿಷ್ಟ ಪಂಗಡತ್ರ ಅಭ್ಯರ್ಥಿಯಕ್ಕೆ ಜಾನಪದ ಕಲಾ ಪ್ರಕಾರತ್ರ ತರಬೇತಿ ಕೊಡ್ಪಕ್ಕೆ ಅರ್ಜಿ ಹಾಕಿತು. ಅವರ ಮಾಹಿತಿಗೆ 0808 55 55 1 ಇಲ್ಲಿ ಸಂಪರ್ಕ ಮಾಡಲು ಒಂದು ಕರ್ನಾಟಕ ಜಾನಪದ ಅಕಾಡೆಮಿ ರಿಜಿಸ್ಟ್ರಾರವು ಅರಿಚಿಟ್ಟಿತು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ನಿರ್ದೇಶನದ ತನಿಖೆ ರಾಜ್ಯತ್ರ ಎಲ್ಲಲ್ಲಿ ಸೆಪ್ಟೆಂಬರ್ 12 ನಡಪಕಿಂಜ ರಾಷ್ಟ್ರೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19 ತೆರಕಿತು. ಇಂಡಮೀದ ಸೆಪ್ಟೆಂಬರ್ 19 ಕೊಡಗು ಜಿಲ್ಲೆರ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡಪಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ಪಿರಿಯ ಸಿವಿಲ್ ನ್ಯಾಯಾಧೀಶಂಗ ಪಿಂಯ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಅರಿಚಿಟ್ಟಿತು. ದಂಡ ತೀರ್ವತ್ತ 627 ಸಾಲರ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ರಡಿಲು ಇಕ್ಕಾಕಲೆ ಕೊಡುತ್ತ ಪ್ರಕಟಣೆಯಲ್ಲಿ ಭತ್ತ ನೀರಾವರಿ ಪಿಂಯ ಭತ್ತ ಮಳೆಯಾಶ್ರಿತ ಬೆಳೆಕ್ಕೆ ವಿಮಾ ನೋಂದಣಿ ಮಾಡಿಯೋಕೆ ಆಗಸ್ಟ್ 14 ಆಖಿರ್ ದಿನ ಅಂದು ನಿಗದಿಯಾಯಿತಿಂಜತ್ತು. ಆಚೆಂಗಿಕ ಆಗಸ್ಟ್ 30 ವಿಸ್ತರಣೆ ಮಾಡಿತ್ತು. ಅವರ ಮಾಹಿತಿಗೆ ಹೋಬಳಿರ ರೈತ ಸಂಪರ್ಕ ಕೇಂದ್ರ ಪಿಂಯ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕಗಳ ಕಚೇರಿ ಇಲ್ಲಿ ಭೇಟಿ ಕೊಡ್ಕೊಲು ಕೊಡಗು ಜಿಲ್ಲೆಯ ಬೆಳೆಕಾರ ಅವರ ಕಣಕಲು ಕೂಡಿಯಾಡಿತು. ಇನ್ನು ಪ್ರಯೋಜನ ಪಡೆದೋವನಿಗೆ ಇಲಾಖೆಯ ಜಂಟಿ ನಿರ್ದೇಶಕಗಳ ಅನ್ನ ಚಂದ್ರಶೇಖರ ಅವು ಕಟ್ಟಂಡಿತು. ರಾಜ್ಯತ್ರ ಎಲ್ಲಲ್ಲಿ ಪಿಂಯ ಪೊರ ರಾಜ್ಯದಲ್ಲಿ ಕ್ರಿಯಾತ್ಮಕ ಸಾಂಸ್ಕೃತಿಕ ಚಟುವಟಿಕೆಗಳ ಮೀದ ನಾಡರ ಭಾಷಾ ಸಂವರ್ಧನೆ ಕಲೆ ಸಾಹಿತ್ಯ ಸಂಗೀತ ಜಾನಪದ ನೃತ್ಯ ಕಲಾ ಕಾರ್ಯ ನೀಸಿಯಂಡುಳ್ಳಂತ ನೋಂದಾಯಿತ ಸಂಘ ಸಂಸ್ಥೆಯಕ್ಕೆ ಧನ ಸಹಾಯ ಕೊಡಪಕ್ಕೆ ಪಿಂಯ ಕಲಾವಿದಂಗಕ್ಕೆ ವಾದ್ಯ ಪರಿಕರ ಪಿಂಯ ವೇಷಭೂಷಣತ್ರ ಖರೀದಿಗೆ ಸಹಾಯಧನ ಕೊಡಪಕ್ಕೆ ದಂಡ 627 ಸಾಲರ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಉಪಯೋಜನೆಯರ ಅಡಿಲು ಸೇವಾ ಸಿಂಧೂರ ಮೀದ ಕಾಲಾವಕಾಶ ಕೊಡ್ತಿತ್ತು ಅರ್ಜಿ ಹಾಕಿತ್ತು. ಈ ಯೋಜನೆಯರ ಅರ್ಜಿ ಸಲ್ಲಿಕೆಗೆ ಕಾಲ ದಿನ ಸೆಪ್ಟೆಂಬರ್ 4 ಅವಧಿ ಕೊಡ್ತಿತ್ತು. ಅವರ ಮಾಹಿತಿಗೆ 0808 55 55 1 ಇಲ್ಲಿ ಸಂಪರ್ಕ ಮಾಡಲು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಬದಲಿಗೆ ಪುದಿಯದಾಯಿತು ಜಾರಿಗೆ ಬಂದಿತ್ತುಳ್ಳ ವಿಕಸಿತ ಭಾರತ ಗ್ಯಾರಂಟಿ ರೋಜ್ಗಾರ್ ಪಿಂಯ ಅಜೀವಿಕಾ ಮಿಷನ್ ಗ್ರಾಮೀಣ ದಂಡ 26 ಯೋಜನೆ ಅಡಿಲು ಜಿಲ್ಲೆಯ ಎಲ್ಲೆಲ್ಲಿ ಸೆಪ್ಟೆಂಬರ್ 15 ಒಂದು ತಿಂಗತ್ರ ಕಾಲ ಜಾಬ್ ಕಾರ್ಡ್ ಮೇಳ ನಡಪಂದು ಕೊಡಗು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ಅರಿಚಿಟ್ಟಿತು. ಇಲ್ಲಿಗೆ ಇಂದಿತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 290 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟನಲ್ಲಿ ಚರ್ಚೆ. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ

0: ಯಿಂದ ಉಜ್ಬೇಕಿಸ್ತಾನ ಮತ್ತು ಕಿರ್ಗಿಸ್ತಾನಕ್ಕೆ 4 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಪ್ರವಾಸದ ಮೊದಲ ಚರಣದಲ್ಲಿ ಉಜ್ಬೇಕಿಸ್ತಾನ ಅಧ್ಯಕ್ಷ ಶಫ್ಕಟ್ ಮಿರ್ಜಿಯೋಯೆವ್ ಅವರ ಆಹ್ವಾನದ ಮೇರೆಗೆ ತಾಷ್ಕೆಂಟ್ಗೆ 2 ದಿನಗಳ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಮೋದಿ ಉಭಯ ದೇಶಗಳ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಜ್ಬೇಕಿಸ್ತಾನದ ಅಧ್ಯಕ್ಷರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ. ಬಳಿಕ ಪ್ರಧಾನಿ ಮೋದಿ ಅವರು ಕಿರ್ಗಿಸ್ತಾನದ ರಾಜಧಾನಿ ಬಿಷ್ಕೆಕ್ಗೆ ತೆರಳಲಿದ್ದು ಇದೇ 31ರಂದು ನಡೆಯಲಿರುವ ಶಾಂಘೈ ಸಹಕಾರ ಸಂಘಟನೆಯ 26ನೇ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶೃಂಗಸಭೆಯಲ್ಲಿ ಭದ್ರತೆ, ಸಂಪರ್ಕ ಮತ್ತು ಅವಕಾಶಗಳಿಗೆ ಸಂಬಂಧಿಸಿದ ಭಾರತದ ಆದ್ಯತೆಗಳನ್ನು ಪ್ರಧಾನಿ ಪ್ರಸ್ತಾಪಿಸಲಿದ್ದಾರೆ. ಶೃಂಗಸಭೆಯ ನೇಪಥ್ಯದಲ್ಲಿ ಎಸ್ಸಿಒ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ಎಸ್ಸಿಒ ಸ್ಥಾಪನೆಯಾಗಿ 25 ವರ್ಷಗಳು ಪೂರ್ಣಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿಯ ಶೃಂಗಸಭೆ ಮಹತ್ವ ಪಡೆದಿದ್ದು ಭಾರತ 2017ರಿಂದ ಸಂಘಟನೆಯ ಪೂರ್ಣ ಸದಸ್ಯ ರಾಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಭಾರತೀಯರೊಂದಿಗೆ ತಮ್ಮ ಮನದ ಮಾತನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮವು ಆಕಾಶವಾಣಿ ಮತ್ತು ದೂರದರ್ಶನ ಎಲ್ಲಾ ಚಾನೆಲ್ಗಳು, ಆಕಾಶವಾಣಿ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಆಕಾಶವಾಣಿ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ಚಾನೆಲ್ಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನೇಪಾಳದಲ್ಲಿ ಸಂಭವಿಸಿದ ಪ್ರವಾಹದ ನಂತರ ಭಾರತ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ನೇಪಾಳದಲ್ಲಿ ಇನ್ನೂ 290 ಭಾರತೀಯ ಪ್ರಜೆಗಳು ಸಂಪರ್ಕಕ್ಕೆ ಸಿಗದೆ ಉಳಿದಿದ್ದಾರೆ. ಅವರನ್ನು ಪತ್ತೆಹಚ್ಚಲು ಮತ್ತು ಅವರ ರಕ್ಷಣೆಗಾಗಿ ಪ್ರಯತ್ನಗಳು ನಡೆಯುತ್ತಿವೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಈವರೆಗೆ 84 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಲ್ಲಿ ತ್ರಿಶೂಲಿ ಜಲವಿದ್ಯುತ್ ಯೋಜನೆಯ 63 ಕಾರ್ಮಿಕರು ಮತ್ತು ತಮಿಳುನಾಡಿನ 21 ಜನರು ಸೇರಿದ್ದಾರೆ. ನೇಪಾಳ ಸರ್ಕಾರ, ಭಾರತದ ಇತರ ಸಚಿವಾಲಯಗಳು, ರಾಜ್ಯ ಸರ್ಕಾರಗಳು, ಪ್ರವಾಸ ನಿರ್ವಾಹಕರು ಮತ್ತು ಸಂಬಂಧಿತ ಅಧಿಕಾರಿಗಳೊಂದಿಗೆ ವಿದೇಶಾಂಗ ಸಚಿವಾಲಯ ಸಮನ್ವಯ ಸಾಧಿಸುತ್ತಿದೆ. ಅಲ್ಲದೆ ಸಚಿವಾಲಯದಲ್ಲಿ 24 ಗಂಟೆಗಳ ನಿಯಂತ್ರಣ ಕೊಠಡಿಯನ್ನು ಸಹ ಸ್ಥಾಪಿಸಲಾಗಿದೆ ಎಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ನೇಪಾಳ ಪ್ರಧಾನಿ ಬಾಲೇಂದ್ರ ಶಾ ಅವರೊಂದಿಗೆ ಮಾತುಕತೆ ನಡೆಸಿದ್ದು ಭಾರತದ ಸಂಪೂರ್ಣ ಮಾನವೀಯ ನೆರವಿನ ಭರವಸೆ ನೀಡಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನವದೆಹಲಿಯಲ್ಲಿ ಇಂದು ನೇಪಾಳದಿಂದ ರಕ್ಷಿಸಲ್ಪಟ್ಟ 21 ಯಾತ್ರಿಕರನ್ನು ಭೇಟಿಯಾದರು. ಈ ಯಾತ್ರಿಕರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶದಿಂದ ಕಠ್ಮಂಡುವಿಗೆ ಆಗಮಿಸಿ ಇಂದು ನವದೆಹಲಿ ತಲುಪಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಡಾ ಎಸ್ ಜೈಶಂಕರ್, ಹಠಾತ್ ಪ್ರವಾಹದ ನಂತರ ಪರಿಹಾರ ಮತ್ತು ರಕ್ಷಣೆಯಲ್ಲಿ ನೇಪಾಳ ಸರ್ಕಾರವನ್ನು ಬೆಂಬಲಿಸಲು ಭಾರತ ಕೆಲಸ ಮಾಡುತ್ತಿದೆ. ಇಂದು ಬೆಳಗ್ಗೆ ನೇಪಾಳದ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಿದ್ದು ಎಲ್ಲ ರೀತಿಯ ಬೆಂಬಲ ನೀಡುವುದಾಗಿ ಭರವಸೆ ನೀಡಲಾಗಿದೆ ಎಂದು ತಿಳಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಡಾ ಎಸ್ ಜೈಶಂಕರ್ ಭಾರತೀಯ ಯಾತ್ರಿಕರ ರಕ್ಷಣೆಗಾಗಿ ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಸೇನೆಯ ರಕ್ಷಣಾ ಕಾರ್ಯಗಳಿಗೆ ಧನ್ಯವಾದ ಸಲ್ಲಿಸಿದರು. ಇದೇ ವೇಳೆ ಭಾರತಕ್ಕೆ ಸುಗಮವಾಗಿ ಯಾತ್ರಿಕರು ಮರಳಲು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಕಠ್ಮಂಡುವಿನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯನ್ನು ಸಹ ಅವರು ಶ್ಲಾಘಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಚೀನಾ ನೇಪಾಳ ಗಡಿಯಲ್ಲಿರುವ ಟಿಬೆಟ್ನ ಗೈರಾಂಗ್ ಕೌಂಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ 5 ನಾಗರಿಕರು ಮೃತಪಟ್ಟಿದ್ದು 558 ಜನರು ಕಾಣೆಯಾಗಿದ್ದಾರೆ. ಕಾಣೆಯಾದವರ ಪೈಕಿ 260 ಮಂದಿ ವಿದೇಶಿ ಪ್ರವಾಸಿಗರಾಗಿದ್ದರು ಎಂದು ಚೀನಾ ತಿಳಿಸಿದೆ. ಪ್ರವಾಸಿಗರು ಮತ್ತು ಸ್ಥಳೀಯ ನಿವಾಸಿಗಳು ಸೇರಿದಂತೆ 1,000 ಹೆಚ್ಚು ಜನರನ್ನು ಗೈರಾಂಗ್ ಕೌಂಟಿಯಿಂದ ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರಿಸಲಾಗಿದೆ ಎಂದು 7 ಚೀನಾ ಅಧಿಕಾರಿಗಳು ತಿಳಿಸಿದ್ದಾರೆ. ಕೈಲಾಸ ಮಾನಸ ಸರೋವರ ಯಾತ್ರೆಗಾಗಿ ಹೆಚ್ಚಿನ ಭಾರತೀಯ ಯಾತ್ರಿಕರು ಟಿಬೆಟ್ ಗಡಿ ಪ್ರದೇಶಕ್ಕೆ ಆಗಮಿಸಿದ್ದರು. ಕಾಣೆಯಾದವರ ಪತ್ತೆಗಾಗಿ ವಿದೇಶಗಳ ರಾಯಭಾರ ಕಚೇರಿಗಳೊಂದಿಗೆ ಸಮನ್ವಯ ಸಾಧಿಸಲಾಗುತ್ತಿದೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ತುರ್ತು ಸಾಮಗ್ರಿಗಳನ್ನು ಪೀಡಿತ ಪ್ರದೇಶಕ್ಕೆ ರವಾನಿಸಲಾಗುತ್ತಿದೆ. ಪ್ರವಾಹದಿಂದಾಗಿ ರಸ್ತೆ, ಸಂವಹನ, ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ.

ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ. ಸೂಕ್ತ ಬೆಲೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಗಾಗಿ ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಎಂದು ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇತ್ತೀಚಿನ ದಿನಗಳಲ್ಲಿ ಸಗಟು ಸಕ್ಕರೆ ಬೆಲೆ ಸುಮಾರು ಶೇಕಡ 20ರಷ್ಟು ಕುಸಿದಿದೆ ಮತ್ತು ಚಿಲ್ಲರೆ ಮಾರಾಟದ ಸಕ್ಕರೆ ಬೆಲೆ ಕೂಡ ತಗ್ಗಲು ಪ್ರಾರಂಭಿಸಿವೆ. ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆಯ ಸಮರ್ಪಕ ಲಭ್ಯತೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಕೃತಕ ಅಭಾವವನ್ನು ತಡೆಯಲು ಸಚಿವಾಲಯ ಅನೇಕ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಂಡಿದೆ. ಹೊಸ ಋತುವಿಗೆ ಕಬ್ಬು ಅರಿಯುವಿಕೆಯು ಅಕ್ಟೋಬರ್ 15ರಿಂದ ಪ್ರಾರಂಭವಾಗಲಿದ್ದು ಈ ತಿಂಗಳಲ್ಲಿ 10 ಲಕ್ಷ ಟನ್ಗಳಿಗೂ ಹೆಚ್ಚು ಸಕ್ಕರೆ ಉತ್ಪಾದಿಸುವ ನಿರೀಕ್ಷೆ ಇದೆ. ಅಕ್ಟೋಬರ್ನಲ್ಲಿ ಉತ್ಪಾದಿಸುವ ಸಕ್ಕರೆಯನ್ನು ನಿರ್ಬಂಧವಿಲ್ಲದೆ ಮಾರಾಟ ಮಾಡಲು ಸಕ್ಕರೆ ಕಾರ್ಖಾನೆಗಳಿಗೆ ಅನುಮತಿ ನೀಡಿದೆ ಎಂದು ಸಚಿವಾಲಯ ಮಾಹಿತಿ ನೀಡಿದೆ. ದೇಶದ ಕೆಲವೆಡೆ ಈರುಳ್ಳಿ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮಾರು 1.21 ಲಕ್ಷ ಟನ್ ಈರುಳ್ಳಿ ಖರೀದಿಸಿ ಮಾರುಕಟ್ಟಿಗೆ ಬಿಡುಗಡೆ ಮಾಡುತ್ತಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಲೆ ಹೆಚ್ಚಿರುವ ಪ್ರದೇಶಗಳಿಗೆ ಈರುಳ್ಳಿ ಎಕ್ಸ್ಪ್ರೆಸ್ ಮೂಲಕ ಪೂರೈಕೆ ಮಾಡಲಾಗುತ್ತಿದೆ. ಹೊಸ ಹಂಗಾಮಿನ ಈರುಳ್ಳಿ ಬಂದ ಬಳಿಕ ಬೆಲೆ ನಿಯಂತ್ರಣಕ್ಕೆ ಬರುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಧಾರವಾಡ ಜಿಲ್ಲೆಯಲ್ಲಿ ಮಳೆಯ ಕೊರತೆ ಇದ್ದರೂ ಯಾವುದೇ ತಾಲೂಕನ್ನು ಬರಪೀಡಿತ ಎಂದು ಘೋಷಿಸಿಲ್ಲ. ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಿ ರೈತರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿಯ ಉದ್ಘಾಟನೆ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ಸಭೆಯಲ್ಲಿ ತರಬೇತಿ, ಮಿಲಿಟರಿ ಸಮರಾಭ್ಯಾಸ, ಔಷಧ, ರಕ್ಷಣಾ ಉದ್ಯಮ, ಸಂಶೋಧನೆ ಮತ್ತು ಅಭಿವೃದ್ದಿ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸಲು ಉಭಯ ದೇಶಗಳು ಒಪ್ಪಿಗೆ ಸೂಚಿಸಿವೆ. 5 ಸದಸ್ಯರ ಕುವೈತ್ ನಿಯೋಗದ ಬ್ರಿಗೇಡಿಯರ್ ಜನರಲ್ ರೇದ್ ಅಲ್ಸಾಕ್ರಾನ್ ಮತ್ತು ರಕ್ಷಣಾ ಇಲಾಖೆಯ ಜಂಟಿ ಕಾರ್ಯದರ್ಶಿ ಅಮಿತಾಬ್ ಪ್ರಸಾದ್ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದಿನಿಂದ 6 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಶಿಕಾಗೋ, ಅಶ್ವಿಲ್ ಮತ್ತು ನ್ಯೂಯಾರ್ಕ್ ನಗರಗಳಿಗೆ ಭೇಟಿ ನೀಡಲಿರುವ ಅವರು ಪ್ರಮುಖ ಹೂಡಿಕೆದಾರರು, ಕಂಪನಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಉದ್ಯಮ ಪ್ರತಿನಿಧಿಗಳೊಂದಿಗೆ ಭಾರತದ ಹೂಡಿಕೆ ಅವಕಾಶಗಳು ಮತ್ತು ಆರ್ಥಿಕ ಸಹಕಾರದ ಕುರಿತು ಚರ್ಚಿಸಲಿದ್ದಾರೆ. ಅಶ್ವಿಲ್ನಲ್ಲಿ ಇದೇ 31 ಮತ್ತು ಸೆಪ್ಟೆಂಬರ್ 1ರಂದು ನಡೆಯಲಿರುವ ಜಿ20 ಹಣಕಾಸು ಸಚಿವರು ಮತ್ತು ಕೇಂದ್ರ ಬ್ಯಾಂಕ್ ಗವರ್ನರ್ಗಳ ಸಭೆಯಲ್ಲಿ ಅವರು ಭಾರತೀಯ ನಿಯೋಗವನ್ನು ಮುನ್ನಡೆಸಲಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಹೂಡಿಕೆದಾರರ ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿಷ್ಠಿತ ಗ್ರ್ಯಾಂಡ್ ಚೆಸ್ ಟೂರ್ ಪ್ರಶಸ್ತಿ ವಿಜೇತ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ಅವರನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿನಂದಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಐತಿಹಾಸಿಕ ಗೆಲುವು ಪ್ರಜ್ಞಾನಂದ ಅವರ ಅಸಾಧಾರಣ ಪ್ರತಿಭೆ, ದೃಢ ನಿಶ್ಚಯ, ಸಂಯಮ ಮತ್ತು ನಿರಂತರ ಶ್ರೇಷ್ಠತೆಯ ಅನ್ವೇಷಣೆಗೆ ಸಾಕ್ಷಿಯಾಗಿದೆ. ಅವರು ಜಾಗತಿಕ ಮಟ್ಟದಲ್ಲಿ ಅನೇಕ ಪ್ರಶಸ್ತಿಗಳನ್ನು ಗೆದ್ದು ನಿರಂತರ ಯಶಸ್ಸು ಸಾಧಿಸಲಿ ಎಂದು ಹಾರೈಸಿದ್ದಾರೆ. ನಾರ್ವೆಯ ದೊರೆ 5ನೇ ಹರಾಲ್ಡ್ ಅವರು ಇಂದು ಓಸ್ಲೋದ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಯುರೋಪಿನ ಅತ್ಯಂತ ಹಿರಿಯ ದೊರೆಯಾಗಿದ್ದ ಹರಾಲ್ಡ್ ಅವರು ತಮ್ಮ ತಂದೆ 5ನೇ ಒಲಾವ್ ಅವರ ನಿಧನದ ಬಳಿಕ 1991ರಲ್ಲಿ ನಾರ್ವೆಯ ದೊರೆಯಾಗಿ ಅಧಿಕಾರ ವಹಿಸಿಕೊಂಡಿದ್ದರು. ರಾಜಪ್ರಭುತ್ವದ ಆಧುನೀಕರಣಕ್ಕೆ ಅವರು ನೀಡಿದ ಕೊಡುಗೆಯಿಂದಾಗಿ ಜನಪ್ರಿಯರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆಯಿಂದ ಉಜ್ಬೇಕಿಸ್ತಾನ ಕಿರ್ಗಿಸ್ತಾನ ಪ್ರವಾಸ, ಎಸ್ಸಿಒ ಸಭೆಯಲ್ಲಿ ಭಾಗಿ. ನೇಪಾಳದಲ್ಲಿ ಪ್ರವಾಹ, ಈವರೆಗೆ 84 ಭಾರತೀಯರ ರಕ್ಷಣೆ, ಇನ್ನೂ ಸಂಪರ್ಕಕ್ಕೆ ಸಿಗದ 219 ಭಾರತೀಯರು. ದೇಶದಲ್ಲಿ ಸಕ್ಕರೆ ಕೊರತೆ ಇಲ್ಲ, ಸೂಕ್ತ ಬೆಲೆಯಲ್ಲಿ ಮಾರಾಟಕ್ಕೆ ಅಗತ್ಯ ಕ್ರಮ, ಕೇಂದ್ರ ಸರ್ಕಾರ. ನವದೆಹಲಿಯಲ್ಲಿ ಭಾರತ ಕುವೈತ್ ಜಂಟಿ ರಕ್ಷಣಾ ಸಮಿತಿ ಸಭೆ, ಉಭಯ ದೇಶಗಳ ನಡುವೆ ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ನಿಟ್ಟಿನಲ್ಲಿ ಚರ್ಚೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:35:30.
1: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
2: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
1: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
3: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.

0: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
1: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
2: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದ್ದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
1: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
0: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
2: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
0: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
5: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
0: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ಕೊಡಗು ಕಾಫಿ ಬೆಳೆಗಾರರ ಸಹಕಾರ ಸಂಘ ನಿಯಮಿತ ಮಡಿಕೇರಿ. ಇದರ ಪ್ರಕಟಣೆ: ಸಂಘದ ಎ ತರಗತಿ ಸದಸ್ಯತ್ವ ಒಂದು ಷೇರಿನ ಮೌಲ್ಯವನ್ನು 2,000 ರೂಪಾಯಿ ಎಂದು ಕಳೆದ ಮಹಾಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, 2,000 ರೂಪಾಯಿಗಿಂತಲೂ ಕಡಿಮೆ ಪಾಲು ಹಣ ಹೊಂದಿರುವ ಸದಸ್ಯರಿಗೆ ಈಗಾಗಲೇ ಅಂಚೆ ಮೂಲಕ ಜ್ಞಾಪನಾ ಪತ್ರ ಕಳುಹಿಸಲಾಗಿದ್ದು, ಅನಿವಾರ್ಯ ಕಾರಣದಿಂದ ತಲುಪದಿದ್ದಲ್ಲೂ ಅರ್ಹ ಸದಸ್ಯರೆಲ್ಲ ವ್ಯತ್ಯಾಸದ ಪಾಲು ಹಣವನ್ನು September 19 ಒಳಗಾಗಿ ಪಾವತಿಸಿ September 23 ನಡೆಯುವ ಸಂಘದ ವಾರ್ಷಿಕ ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಕೋರಲಾಗಿದೆ. ಸಂಘದ ಸದಸ್ಯರಾಗಿದ್ದವರು ಯಾರಾದರೂ ಮೃತಪಟ್ಟಿದ್ದಲ್ಲಿ ಸಂಬಂಧಪಟ್ಟವರು ಅಂತಹ ಸದಸ್ಯರ ಮರಣ ದೃಢೀಕರಣ ಪತ್ರವನ್ನು ಕಚೇರಿಗೆ ಸಲ್ಲಿಸುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗೆ ಕಚೇರಿ ವೇಳೆಯಲ್ಲಿ ಸಂಘದ ಮುಖ್ಯ ಕಚೇರಿಯನ್ನು ಸಂಪರ್ಕಿಸುವಂತೆ ಆಡಳಿತ ಮಂಡಳಿಯ ಅನುಮತಿ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೇಳಿಕೊಂಡಿದ್ದಾರೆ.
2: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ನ ಚಿನ್ನಾಭರಣ ಸಾಲ, ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
7: ಟಿ ಶೆಟ್ಟಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ September 12 ಪೂರ್ವಾಹ್ನ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಟಿ ಶೆಟ್ಟಗಿರಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಮಚ್ಚಮಾಡ ಎನ್ ಸುಮಂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮಾನ್ಯ ಸದಸ್ಯರೆಲ್ಲ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಕೋರಲಾಗಿದೆ. ಹಾಗೆಯೇ 2025-26 ಸಾಲಿನಲ್ಲಿ 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ತೇರ್ಗಡೆ ಆಗಿರುವ ಸಂಘದ ಸದಸ್ಯರ ಮಕ್ಕಳು ತಮ್ಮ ಅಂಕಪಟ್ಟಿಯ ಪ್ರತಿಯನ್ನು September 9 ಒಳಗಾಗಿ ಸಂಘಕ್ಕೆ ತಲುಪಿಸುವಂತೆ ಸಂಘದ ಪ್ರಕಟಣೆ ಕೋರಿದೆ.

0: ನಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಗೆ ಇಂದು 33ನೇ ವರ್ಷದ ಹುಟ್ಟುಹಬ್ಬ.
1: ನಿಮಗೆ ಶುಭಾಶಯ, ಪ್ರತಿ ಕ್ಷಣ ಕೋಟಿ ಕೋಟಿ ಶುಭಾಶಯ.
0: ಬಹುಜನ ಹಿತಾಯ, ಬಹುಜನ ಸುಖಾಯ ಈ ಧ್ಯೇಯದೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನ ನಿಮ್ಮ ಬಳಿಗೆ ಹೊತ್ತು ತರುತ್ತಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಡಿಕೇರಿ ಆಕಾಶವಾಣಿಯ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳು ಆಕಾಶವಾಣಿ ಮಡಿಕೇರಿ ಕೇಂದ್ರ.

0: ಪ್ರೀತಿಯ ಶ್ರೋತೃಗಳೇ, ನಿಮ್ಮಿಷ್ಟದ ಗಾದೆಯ ಬಗ್ಗೆ ನೀವು ಕೂಡ ಪತ್ರ ಬರೆಯಬಹುದು. ವಿಳಾಸ: ನಿಲಯದ ನಿರ್ದೇಶಕರು, ಗಾದೆಗಳ ಅಂತರಂಗ ಅರಿಯುವ ಸಮಯ,
1: ಗಾದೆ ಘಮ
0: ವಿಭಾಗ, ಆಕಾಶವಾಣಿ, ಮಡಿಕೇರಿ. ಪಿನ್ಕೋಡ್ ಸಂಖ್ಯೆ 571201. ಶ್ರೋತೃಗಳೇ, ಪತ್ರ ಬರೀತಿರಲ್ಲ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು.
2: ಇನ್ನು ಮುಂದೆ ಕೆಲವು ಭಾವಗೀತೆಗಳು ಕೇಳಿ. ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ, ಗೀತೆಯನ್ನು ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ನಿಮ್ಮ ಬಿಸಿನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸಿನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸಿನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮ ಕೇಳುತ್ತಿರುವಿರಿ. ಹೌದು, ಸಿರಿಗಂಧ ಕಾರ್ಯಕ್ರಮದಲ್ಲಿ ಪ್ರಯಾಣದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಯಾಣ ನಮಗೆ ಏನು ಕಲಿಸ್ತದೆ? ಪ್ರಯಾಣ ದೊಡ್ಡ ವಿಶೇಷ ಎಂದರೆ ಅದು ನಮ್ಮ ಪುಸ್ತಕದಲ್ಲಿ ಸಿಗದ ಪಾಠಗಳನ್ನು ಕಲಿಸ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಪುಸ್ತಕ ಓದಿದರೂ ನೇರವಾಗಿ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿನ ಜನರನ್ನು ನೋಡಿದ ಅನುಭವ ವಿಭಿನ್ನವಾಗಿರುತ್ತದೆ.

ಕಾರ್ಯಕ್ರಮದಲ್ಲಿ ಪ್ರಯಾಣದ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಯಾಣ ನಮಗೆ ಏನು ಕಲಿಸ್ತದೆ? ಪ್ರಯಾಣ ದೊಡ್ಡ ವಿಶೇಷ ಎಂದರೆ ಅದು ನಮ್ಮ ಪುಸ್ತಕದಲ್ಲಿ ಸಿಗದ ಪಾಠಗಳನ್ನು ಕಲಿಸ್ತದೆ. ಒಬ್ಬ ವ್ಯಕ್ತಿ ಎಷ್ಟೇ ಪುಸ್ತಕ ಓದಿದರೂ ನೇರವಾಗಿ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿನ ಜನರನ್ನು ನೋಡಿದ ಅನುಭವ ವಿಭಿನ್ನವಾಗಿರುತ್ತದೆ. ಪ್ರಯಾಣದಲ್ಲಿ ಎಲ್ಲವೂ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ. ಮಳೆ ಬರಬಹುದು, ಹೋಟೆಲ್ ಸಿಗದೇ ಇರಬಹುದು. ಆಗ ನಾವು ಪರಿಸ್ಥಿತಿಗೆ ಹೊಂದಿಕೊಳ್ಳುವುದನ್ನು ಕಲಿಯುತ್ತೇವೆ. ಎರಡನೇದು ತಾಳ್ಮೆ. ಪ್ರಯಾಣದಲ್ಲಿ ಕಾಯಬೇಕಾಗಿರುವಂಥದ್ದು ಪ್ರಮೇಯ ಬರಬಹುದು, ಟ್ರಾಫಿಕ್ ಎದುರಾಗಬಹುದು, ಉದ್ದನೆಯ ಸಾಲಿರಬಹುದು. ಇವೆಲ್ಲವೂ ನಮಗೆ ತಾಳ್ಮೆಯನ್ನು ಕಲಿಸ್ತದೆ.

ಪ್ರಯಾಣದ ಬಗ್ಗೆ ಒಂದಷ್ಟು ಮಾತುಕತೆ ಮುಂದುವರಿತಿ ಗೀತೆಯ ನಂತರ ಇದೀಗ ಕೇಳಿ ಸ್ಟೈಲ್ ಕಿಂಗ್ ಚಿತ್ರದ ಹಾಡು ಕಾರ್ತಿಕ್ ಹಾಗೂ ಅನುರಾಧ ಭಟ್ ಅವರ ಸ್ವರದಲ್ಲಿ. ಈ ಸುಂದರ ಗೀತೆಗೆ ಸಾಹಿತ್ಯ ರಚಿಸಿದವರು ಕವಿರಾಜ್, ಸಂಗೀತ ಸಂಯೋಜಕರು ಅರ್ಜುನ್ ಜನ್ಯ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಅಂದರೆ ನಮಗೆ ತಕ್ಷಣಕ್ಕೆ ನೆನಪಾಗುವಂತಹದ್ದು ಪ್ರಕೃತಿ. ಪ್ರಯಾಣ ಅಂದರೆ ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವ ಅವಕಾಶ. ಒಮ್ಮೆ ನಗರ ಜೀವನದಿಂದ ದೂರವಾಗಿ ಒಂದು ಬೆಟ್ಟದ ಮೇಲೆ ನಿಂತು ನೋಡಿದರೆ ತಂಪಾದ ಗಾಳಿ, ಹಸಿರು ಮರಗಳು, ಹಕ್ಕಿಗಳ ಚಿಲಿಪಿಲಿ, ದೂರದಲ್ಲಿ ಕಾಣುವ ಬೆಟ್ಟಗಳು, ಆ ಕ್ಷಣದಲ್ಲಿ ನಮ್ಮ ಮನಸ್ಸಿನ ಒತ್ತಡ ಸ್ವಲ್ಪ ಕಡಿಮೆಯಾಗುತ್ತದೆ.

ಪ್ರಕೃತಿ ನಮಗೆ ಒಂದು ಸರಳ ಸಂದೇಶ ನೀಡುತ್ತದೆ, ನಿಧಾನವಾಗಿ ಸಾಗು, ಜೀವನವನ್ನು ಅನುಭವಿಸು. ಆದ್ದರಿಂದ ಪ್ರವಾಸಕ್ಕೆ ಹೋದಾಗ ಪ್ರಕೃತಿಯನ್ನು ಕೇವಲ ನೋಡಬೇಡಿ, ಅದನ್ನು ಗೌರವಿಸಿ. ಪ್ಲಾಸ್ಟಿಕ್ ಎಸೆಯಬೇಡಿ, ಕಸ ಹಾಕಬೇಡಿ, ಹಾಗೆ ಪ್ರಕೃತಿಗೆ ಹಾನಿ ಮಾಡಬೇಡಿ. ಪ್ರಯಾಣ ಸುಂದರವಾಗಿರಬೇಕೆಂದರೆ ನಮ್ಮ ಪ್ರಯಾಣವು ಪರಿಸರ ಸ್ನೇಹಿಯಾಗಿರಬೇಕು. ಸಿರಿಗಂಧ ಕಾರ್ಯಕ್ರಮ ಮುಂದುವರಿಯಿತು. ಇದೀಗ ಕೇಳಿ ಸಿಪಾಯಿ 2016 ತೆರೆ ಕಂಡ ಚಿತ್ರದ ಹಾಡು, ಅಜನೀಶ್ ಲೋಕನಾಥ್ ಬಿ ಹಾಗೂ ನಂದಿತಾ ಅವರ ಸ್ವರದಲ್ಲಿ

ಪ್ರಯಾಣ ಯಾವಾಗಲೂ ಪ್ರಯಾಣವಾಗಿ ಉಳಿಯಲ್ಲ, ಅದು ನೆನಪುಗಳಾಗಿ ಪರಿವರ್ತನೆಯಾಗುತ್ತದೆ. ನಾವು ವರ್ಷಗಳ ಹಿಂದೆ ಹೋದ ಒಂದು ಸ್ಥಳದ ಹೆಸರನ್ನು ಮರೆತು ಬಿಡಬಹುದು, ಆದರೆ ಅಲ್ಲಿ ನಡೆದ ಒಂದು ಸಣ್ಣ ಘಟನೆ ಮಾತ್ರ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುತ್ತದೆ. ಸ್ನೇಹಿತರೊಂದಿಗೆ ಮಾಡಿದ ನಗು, ಕುಟುಂಬದೊಂದಿಗೆ ತೆಗೆದುಕೊಂಡ ಫೋಟೋ, ರೈಲಿನಲ್ಲಿ ಪರಿಚಯವಾದ ಅಪರಿಚಿತ ವ್ಯಕ್ತಿ, ಪ್ರಯಾಣದ ಮಧ್ಯೆ ತೀವ್ರ ಸರಳವಾದ ಪ್ರಯಾಣದ ಮಧ್ಯೆ ತಿಂದ ಸರಳವಾದ ಆಹಾರ, ಇವೆಲ್ಲವೂ ನೆನಪುಗಳಾಗುತ್ತವೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಪ್ರಯಾಣಿಸುವಾಗ ಕೆಲವು ಜವಾಬ್ದಾರಿಗಳನ್ನು ನಾವು ಹೊರಬೇಕಾಗುತ್ತದೆ. ಪ್ರಯಾಣ ಎಷ್ಟು ಸಂತೋಷದಾಯಕವೋ ಅಷ್ಟೇ ಜವಾಬ್ದಾರಿಯುತವೋ ಆಗಿರಬೇಕು. ಪ್ರಯಾಣ ಮಾಡುವಾಗ ಪರಿಸರವನ್ನು ಸ್ವಚ್ಛವಾಗಿಡುವುದು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು, ಸ್ಥಳೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಗೌರವಿಸುವುದು, ಸ್ಥಳೀಯ ಜನರೊಂದಿಗೆ ಗೌರವದಿಂದ ವರ್ತಿಸುವುದು, ಹಾಗೆ ವಾಹನ ಚಲಾಯಿಸುವಾಗ ಸಂಚಾರ ನಿಯಮಗಳನ್ನು ಪಾಲಿಸುವುದು. ಹೀಗೆ ಪ್ರಯಾಣವು ನಮ್ಮನ್ನು ಸ್ಥಳದಿಂದ ಸ್ಥಳಕ್ಕೆ ಕರೆದೊಯ್ಯುವುದಷ್ಟೇ ಅಲ್ಲ, ಅದು ನಮ್ಮೊಳಗಿನ ಹೊಸ ವ್ಯಕ್ತಿಯನ್ನು ಪರಿಚಯಿಸುತ್ತದೆ. ಹಾಗಾಗಿ ಜೀವನ ಚಿಕ್ಕದು, ಆದ್ದರಿಂದ ಕೇವಲ ಬದುಕು ಬಿಡಬೇಕು. ಜೀವನವನ್ನು ಅನುಭವಿಸಿ ಹೊಸ ದಾರಿಗಳನ್ನು ನೋಡುವುದು, ಹೊಸ ಜನರನ್ನು ಭೇಟಿ ಮಾಡುವುದು, ಹೊಸ ಅನುಭವಗಳನ್ನು ಸಂಗ್ರಹಿಸು. ಕೊನೆಗೆ ನಮ್ಮೊಂದಿಗೆ ಉಳಿಯುವುದು ನೆನಪಷ್ಟೇ ಅಂತ ಹೇಳುತ್ತಾ ಈ ಹೊತ್ತಿನ ಸಿರಿಗಂಧ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ.

ಸರಿಗಂಧ ಕಾರ್ಯಕ್ರಮದ ಕೊನೆಯ ಎರಡು ಹಾಡುಗಳು ಇದೀಗ ಕೇಳಿ. ಪ್ರೀತಿಯಲ್ಲಿ ಸಹಜ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರ ಸ್ವರದಲ್ಲಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಆಕಾಶವಾಣಿ ಬೆಂಗಳೂರು ಸಮಯ ಆಗಿದೆ 9:15. ಇನ್ನು ಮುಂದೆ ಕೇಳಿ ವಾಣಿಶ್ರೀ ಕುಲಕರ್ಣಿ ಹಾಡಿರುವ ಭಾವಗೀತೆಗಳು.

ಇದುವರೆಗೂ ವಾಣಿಶ್ರೀ ಕುಲಕರ್ಣಿ ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ ಆಗಿದೆ 9:30. ಇನ್ನು ಮುಂದೆ ಕೇಳಿ ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ.

ದೆಹಲಿ ಕೇಂದ್ರದಿಂದ ಇದುವರೆಗೂ ಕರೆಂಟ್ ಅಫೇರ್ಸ್ ಪ್ರಸಾರವಾಯಿತು. ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಇನ್ನು ಮುಂದೆ ಕೇಳಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗೌರಿ ನಾರಾಯಣವರ ಹಾಡುಗಾರಿಕೆ, ವಯೋಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಟಿ ರಾಜಕೇಸರಿ. ಇದು ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಮೊದಲಿಗೆ ವಂದಿಸುದಾದಿಯಲ್ಲಿ ನಾಟರಾಗ ಖಂಡಚಾಪುದಾಳದಲ್ಲಿ ಪುರಂದರದಾಸರ ರಚನೆ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಇದುವರೆಗೂ ಗೌರಿ ನಾರಾಯಣ ಅವರ ಹಾಡುಗಾರಿಕೆ ಕೇಳಿದಿರಿ. ವಯೋಲಿನ್ ಸಿಎನ್ ಚಂದ್ರಶೇಖರ್, ಮೃದಂಗ ಎಂಟಿ ರಾಜಕೀಸರಿ. ಇದು ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ.

ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ತುಮ್ಸೆ ಪ್ಯಾರ್ ಕರ್ಕೆ ಚಿತ್ರದ ಹಾಡು ತುಳಸಿ ಕುಮಾರ್ ಹಾಗೂ ಜುಬಿನ್ ನೌಟಿಯಾಲ್ ಅವರ ಧ್ವನಿಯಲ್ಲಿ. ಗೀತ ರಚಿಸಿದವರು ಕುನಾಲ್ ವರ್ಮಾ, ಸಂಗೀತ ಸಂಯೋಜಕರು ಪಾಯಲ್ ದೇವ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಆಕಾಶವಾಣಿ ಬೆಂಗಳೂರು ಸಮಯ 11 ಗಂಟೆ. ಇದೀಗ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಕೇಳಿ ಶುಭೋದಯ ಕರ್ನಾಟಕ. 6:30 ಪ್ರಸಾರವಾಗಲಿದೆ ಚಿಂತನ ಪುಟ್ಟರಾಜು ಎಲ್ಲವರಿಂದ. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳು ಸುನೀತಾ ಎಸ್ ಅವರಿಂದ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಸಂಧಿಪಾತಕ್ಕೆ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾ ರಾಜಶೇಖರ್ ಸಿ ಹೊಸಮನೆ, ಹೋಮಿಯೋಪತಿ ವೈದ್ಯಾಧಿಕಾರಿಗಳು ತಾಲೂಕು ಆಸ್ಪತ್ರೆ ಬ್ಯಾಡಗಿ ಹಾವೇರಿ, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ವಿಶೇಷ ಕಾರ್ಯಕ್ರಮ ಫಿಟ್ ಇಂಡಿಯಾ ಮೂವ್ಮೆಂಟ್ ವಿಷಯವಾಗಿ ಸಿದ್ದು ಯಾದವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಅಮೂಲ್ಯ ಎಸ್, ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ. ನಂತರ ಗಾನಗಂಗೆ. 10:30 ಸೂನಹರೇಪಲ್. 11:00 ಸವಿ ನೆನಪು. 11:30 ಸ್ಟಂಪ್ಡ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

ನಾಳೆ ಮಧ್ಯಾಹ್ನ 12:00 ವನಿತಾ ವಿಹಾರದಲ್ಲಿ ಕೇಳಿ ಮಳೆಗಾಲದಲ್ಲಿ ಕಾಡುವ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರೋಹಿಣಿ ಪುರೋಹಿತ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ. ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಇದು ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ನೇತ್ರ ಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೈಎಸ್ ಕಿರಣ್ ಭಟ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ಪಿಎಂ ಜಗದೀಶ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಪಿಎಂ ವಿಕಸಿತ್ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಡಾಕ್ಟರ್ ಪಿ ರಮೇಶ್ ಕುಮಾರ್ ಅವರಿಂದ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ ಜೈಮನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಸ್ ಶಂಕರನಾರಾಯಣ. 2:40ಕ್ಕೆ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸಂದರ್ಶನ ಭಾಗವಹಿಸುತ್ತಿದ್ದಾರೆ ಸುಬ್ಬಯ್ಯ ನಾಯ್ಡು, ಸಂದರ್ಶಕರು ವೀರಣ್ಣ ಜಿಎಚ್.

ಇನ್ನು ನಾಳೆ ಮಧ್ಯಾಹ್ನ 3 ಗಂಟೆಗೆ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ನಾಳೆ ಸಂಜೆ 5:30ಕ್ಕೆ ಗಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ, 6:30ಕ್ಕೆ ವಿಜ್ಞಾನದ ಮುನ್ನಡೆ ದೀಪಾ ಎಂಬಿ ಅವರಿಂದ, 6:50ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಕೃಷಿ ವಸ್ತು ಸಂಗ್ರಹಾಲಯದ ಬಗ್ಗೆ ಮಾಹಿತಿ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮಾಹಿತಿ ಘಟಕದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ. 7:20ಕ್ಕೆ ಜನಪದ ಸಂಗೀತ, ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಶಿವಣ್ಣ ಮತ್ತು ಸಂಗಡಿಗರಿಂದ ತತ್ವಪದ. 7:45 ಸಮಾಚಾರ ದರ್ಶನ. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಂಡಪಕ್ಕ ಶಾರದ ಅವರಿಂದ ಕರ್ನಾಟಕ ಹಾಡುಗಾರಿಕೆ. ಇದು ಆಕಾಶವಾಣಿ ವಿಶಾಖಪಟ್ಟಣಂ ಕೇಂದ್ರದ ಕೊಡುಗೆ. ಇವಿಷ್ಟು ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.